ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

ಸರ್ವರಿಗೂ ಶುಭೋದಯ, ಶುಭ ದಿನ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಆಗಸ್ಟ್ 13 ಗುರುವಾರ. ಶ್ರೀಶಕ 1949, ಶ್ರೀ ಪರಾಭವ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಚಾಂದ್ರಮಾನ, ಆಷಾಢ ಮಾಸ, ಯೋಗ ವರಿಯಾನ್, ಕರ್ಣ ಕಿಂಸ್ತುಗ್ನ, ಸೌರ ಕಟಕ 28. ಇಂದಿನ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳು ಈ ರೀತಿಯಲ್ಲಿವೆ. ಬೆಳಗ್ಗೆ 6:10 ಅರುಣೋದಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಇಂದು ವಿಶ್ವ ಎಡಗೈಯವರ ದಿನದ ಬಗ್ಗೆ ಮಾಹಿತಿ ಇರಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 ವಚನ ವಿಹಾರ ಕಾರ್ಯಕ್ರಮವು ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಆರ್ಜೆ ಪವಿತ್ರ ದಿನೇಶ್ ಅವರು ಪರಿಚಯಿಸಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿ ಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಹಾಗೆ ಮಳೆಯ ಕುರಿತಾದಂತಹ ಗಾದೆ ಮಾತುಗಳ ಬಗ್ಗೆ ದಿನೇಶ್ ಹೊಸನಗರ ಇವರು ಮಾಹಿತಿ ಹೇಳಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿಯವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಇರಲಿದೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ಪರಿಸರ ಪರಿಚಯ ಕಾರ್ಯಕ್ರಮವು ಪ್ರಸಾರವಾಗಲಿದೆ. ಇದರಲ್ಲಿ ಇಂದು ಅಂತಾರಾಷ್ಟ್ರೀಯ ವೂಲ್ಫ್ ದಿನದ ಬಗ್ಗೆ ಮಾಹಿತಿ ಇರಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಮಳೆಗಾಲದಲ್ಲಿ ಭೇಟಿ ನೀಡುವ ಸ್ಥಳಗಳ ಬಗ್ಗೆ ಮಾಹಿತಿ ಇರಲಿದೆ. ಬೆಳಗ್ಗೆ 9:30 ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಡಾಕ್ಟರ್ ಪಿ ಶಾಂತರಾಮ್ ಪ್ರಭು ಅವರು ಮಂಕುತಿಮ್ಮನ ಕಗ್ಗ ಪುಸ್ತಕದ ಬಗ್ಗೆ ಪರಿಚಯ ಮಾಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ, ಹಾಡನ್ನು ಹೇಳಿ, ಹಾಗೆ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಭಾವಾಂತರಂಗದ ಬಗ್ಗೆ ಮಾಹಿತಿ ಇರಲಿದೆ. ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ, ಭಾವಗೀತೆಗಳನ್ನ ಕೇಳುವ ಸಮಯ. 12:30 ದೇಶ ಎಂದಿಗೂ ಮರೆಯದ ಭಾರತ ಹೆಮ್ಮೆ, ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಶಿವಮೊಗ್ಗದ ಸುಮಾ ಅವರು ಸ್ಪೆಷಲ್ ರೆಸಿಪಿಯನ್ನ ತಿಳಿಸಲಿದ್ದಾರೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಹಾಗೂ ಸರಳವಾಗಿ ಇಂಗ್ಲಿಷ್ ಅನ್ನು ಕಲಿಯುವ ಬಗ್ಗೆ ವಿಜಯ ಹೆಚ್ಎಸ್ ಅವರಿಂದ ಕಾರ್ಯಕ್ರಮ ಮೂಡಿಬರಲಿದೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ಆರ್ಜೆಗಳು ನಡೆಸಿಕೊಡಲಿದ್ದಾರೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ

ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಸೂರ್ಯಗ್ರಹಣ ಕುರಿತ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳನ್ನ ತಿಳಿಸಲಿದ್ದಾರೆ. ಸಂಜೆ 6:30 ಬಿಸ್ನೆಸ್ ಬಸ್ ಎಂಬ ಕಾರ್ಯಕ್ರಮವು ಆರ್ಜೆ ಅರ್ಪಿತಾರ್ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಸುವರ್ಣ ರೊಟ್ಟಿ ಕಾರ್ನರ್ ಬಿಸ್ನೆಸ್ ಬಗ್ಗೆ ಮಾಹಿತಿ ಇರಲಿದೆ. ಸಂಜೆ 7:00 ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ವಾಣಿಜ್ಯ ಬೆಳೆ ಕೃಷಿ ಕುರಿತ ಮಾಹಿತಿ ಇರಲಿದೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ, ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳಿಯರ್ ಅವರು. ರಾತ್ರಿ 8:20 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30-9:30 ಸುಬ್ರಹ್ಮಣ್ಯಂ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆಯೇ ಪ್ರತಿದಿನ ಬೆಳಗ್ಗೆ 5:00 ಭಕ್ತಿ ಗೀತೆ ಕಾರ್ಯಕ್ರಮವು ಮೂಡಿಬರಲಿದೆ. ರಾತ್ರಿ 8:30 ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗ ಆಪ್ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ಕೇಳಿ ನಿಮ್ಮ ಅನಿಸಿಕೆಗಳನ್ನು 9686096279 ಈ ನಂಬರಿಗೆ ಕಳುಹಿಸಿ ಅಂತ ಕೇಳ್ತಾ ಇರಿ. ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಈ ಸುಂದರವಾದ ಮುಂಜಾನೆಯ ಸೂರ್ಯನ ಕಿರಣಗಳ ಜೊತೆಗೆ ಒಂದು ಸಣ್ಣ ಲೈಫ್ ಲೆಸನ್ ಬಗ್ಗೆ ಮಾತನಾಡೋಣ ಅಂತ ಇವತ್ತು ಬಂದಿದ್ದೀನಿ. ಸ್ನೇಹಿತರೆ, ನಾವೆಲ್ಲರೂ ಕಹಿಯಾದ ಔಷಧವನ್ನ ಕುಡಿಯುವಾಗ ಏನ್ ಮಾಡ್ತೀವಿ ಹೇಳಿ? ಮುಖ ಸೊಟ್ಟಗ್ ಮಾಡ್ಕೊಂಡು ಅಯ್ಯೋ ಅನ್ಕೊಂಡು ಒಂದೇ ಗುಟ್ಕಿಗೆ ಕುಡ್ದು ಮುಗಿಸ್ಬಿಡ್ತೀವಿ ಅಲ್ವಾ? ಆದ್ರೆ ಅದೇ ಒಂದು ಸ್ವೀಟೋ ಅಥವಾ ಚಾಕ್ಲೇಟೋ ಕೈಗೆ ಸಿಕ್ಕ್ರೆ ಅಬ್ಬಬ್ಬಾ, ಅದ್ರ ಮಜನೇ ಬೇರೆ. ಅದ್ರ ರುಚಿಯನ್ನ ಸವಿತಾ ಸವಿತಾ ಎಷ್ಟು ನಿಧಾನವಾಗಿ ತಿಂತೀವಿ ಅಲ್ವಾ? ಬದುಕಿನ ಪಾಠ ಕೂಡ ಅಷ್ಟೇ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟದ ದಿನಗಳು ಅಥವಾ ಕೆಟ್ಟ ಕ್ಷಣಗಳು ಇದೆಯಲ್ಲ, ಅದು ಆ ಕಹಿ ಔಷಧ ತರ ಇರ್ಬೇಕು. ಅದನ್ನ ತಲೆಗೆ ಹಚ್ಕೊಳ್ದೆ ಅಷ್ಟೇ ವೇಗವಾಗಿ ಮರ್ತ್ಬಿಡ್ಬೇಕು. ಆದ್ರೆ ನಮ್ಮ ಜೀವನದ ಪುಟ್ಟ ಪುಟ್ಟ ಸಂತೋಷದ ಕ್ಷಣಗಳು, ಆ ಪ್ರೀತಿಯ ನೆನಪುಗಳು ಇದೆಯಲ್ಲ, ಅವುಗಳನ್ನ ಚಾಕ್ಲೇಟ್ ತರ ನಿಧಾನವಾಗಿ ಮನಪೂರ್ವಕವಾಗಿ ಸವಿಬೇಕು. ಏನಂತೀರಾ? ಎಸ್, ನೋವುಗಳನ್ನ ಬೇಗ ಕಳಚೋಣ, ನಗ್ತಾ ನಗ್ತಾ ಬದುಕೋಣ. ಈ ದಿನ ನಿಮ್ಮದಾಗಲಿ. ಸ್ಟೇ ಹ್ಯಾಪಿ, ಸ್ಟೇ ಟ್ಯೂನ್ಡ್. ನಿಮ್ಮ ಇವತ್ತಿನ ದಿನವೂ ಕೂಡ ಚಾಕ್ಲೇಟ್ ತರ ಸಿಹಿಯಾಗಿರ್ಲಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಿಮ್ಮ ನೆಚ್ಚಿನ ಹಾಡುಗಳ ಜೊತೆಗೆ ಕೆಲವು ಮಹತ್ವದ ವಿಷಯಗಳನ್ನ ಹಂಚ್ಕೊಳ್ಳಕ್ಕೆ ನಾನಿಲ್ಲಿದ್ದೀನಿ. ಇವತ್ತು ಆಗಸ್ಟ್ 13 ವಿಶ್ವ ಅಂಗದಾನ ದಿನ. ಈ ದಿನದ ಮಹತ್ವ ಎಷ್ಟು ದೊಡ್ಡದು ಅಂತ ನಿಮಗೆಲ್ಲ ಗೊತ್ತಿದ್ಯಾ? ಒಂದು ಕ್ಷಣ ಯೋಚನೆ ಮಾಡಿ. ನಿಮ್ಮ ದೇಹದ ಒಂದು ಸಣ್ಣ ಭಾಗ, ಒಂದು ಅಂಗ ಇನ್ನೊಬ್ಬರಿಗೆ ಹೊಸ ಜೀವನ ನೀಡಬಹುದು. ನೀವು ಇಲ್ಲದೇ ಇರುವಾಗ್ಲೂ ಕೂಡ ನಿಮ್ಮ ಒಂದು ಹೃದಯ ಇನ್ನೊಬ್ಬರ ಎದೆಯಲ್ಲಿ ಸ್ಪಂದಿಸಬಹುದು. ನಿಮ್ಮ ಸುಂದರವಾದ ಕಣ್ಣುಗಳಿಂದ ಇನ್ನೊಬ್ಬರು ಈ ಸುಂದರ ಜಗತ್ತನ್ನ ನೋಡಬಹುದು. ಅದಕ್ಕಿಂತ ದೊಡ್ಡ ಪುಣ್ಯ ಇನ್ನೇನಿದೆ ಹೇಳಿ ಸ್ನೇಹಿತರೆ? ಸೊ ಇವತ್ತು ಅಂಗಾಂಗ ದಾನ ಮಾಡುವುದು ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಹೊಸ ಜೀವನವನ್ನು ನೀಡೋದು ಅನ್ನೋದು ಸೂಚಿಸುತ್ತೆ. ಈ ಅಂಗಾಂಗ ದಾನದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಮರಣಾನಂತರ ಅಂಗಗಳನ್ನು ದಾನ ಮಾಡೋದಕ್ಕೆ ಹೆಚ್ಚಿನ ಜನರನ್ನು ಪ್ರೇರೇಪಿಸುವ ಸಲುವಾಗಿ ಪ್ರತಿ ವರ್ಷ ಆಗಸ್ಟ್ 13 ವಿಶ್ವ ಅಂಗದಾನ ದಿನವನ್ನ ಆಚರಿಸಲಾಗುತ್ತೆ ಸ್ನೇಹಿತರೆ. ಹಾಗಾದ್ರೆ ವಿಶ್ವದಲ್ಲಿ ಮೊದಲು ಅಂಗದಾನ ಮಾಡಿದವರು ಯಾರು, ಅದರ ಮಹತ್ವವೇನು ಅನ್ನೋದನ್ನ ನಾನೀಗ ತಿಳಿಸ್ತೀನಿ. ವಿಶ್ವದ ಮೊದಲ ಅಂಗದಾನವನ್ನು ಅಮೆರಿಕದಲ್ಲಿ 1954 ಮಾಡಲಾಯಿತು. ರೊನಾಲ್ಡ್ ಲೀ ಹೆರೆಕ್ ಎಂಬ ವ್ಯಕ್ತಿ 1954 ತನ್ನ ಅವಳಿ ಸಹೋದರನಿಗೆ ಮೂತ್ರಪಿಂಡವನ್ನ ದಾನ ಮಾಡಿದರು. ಈ ಮೂತ್ರಪಿಂಡದ ಕಸಿಯನ್ನ ಯಶಸ್ವಿಯಾಗಿ ಡಾಕ್ಟರ್ ಜೋಸೆಫ್ ಮೆರೆ ಅವರು ಮಾಡಿದ್ರು. 1990 ವೈದ್ಯಕೀಯ ವಿಭಾಗದಲ್ಲಿ ಈ ಶಸ್ತ್ರಚಿಕಿತ್ಸೆಗಾಗಿ ಡಾಕ್ಟರ್ ಜೋಸೆಫ್ ಮೆರೆ ಅವರಿಗೆ ನೋಬೆಲ್ ಪ್ರಶಸ್ತಿ ದೊರೆಯಿತು. ಅಂಗಾಂಗ ದಾನದ ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ವಿಶ್ವ ದಾನದ ದಿನವು ಮಹತ್ವವಾಗಿದೆ ಸ್ನೇಹಿತರೆ. ಸೊ ಹೀಗಾಗಿ ಈ ದಿನದಂದು ಸೆಮಿನಾರ್ ಹಾಗೂ ಜಾಗೃತಿ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಳ್ಳಲಾಗುತ್ತೆ. ಅಂಗದಾನವೆಂದರೆ ಜೀವದಾನ, ಅಂಗದಾನವೆಂದರೆ ಮಹಾದಾನ. ಒಂದು ಅಂಗಾಂಗ ಕಸಿಯಿಂದ ಇನ್ನೊಬ್ಬರ ಬಾಳು ಬೆಳಗಿಸಬಹುದು. ಲಕ್ಷಾಂತರ ಜನರು ಕಷ್ಟಪಡ್ತಾ ಇದ್ದಾರೆ, ಅವರಿಗೆ ನಿಮ್ಮ ಸಹಾಯ ಬೇಕಿದೆ ಸ್ನೇಹಿತರೆ. ಅಂಗದಾನಕ್ಕೆ ನಿಮ್ಮ ದೇಹವನ್ನು ನೋಂದಾಯಿಸಿ. ನಿಮ್ಮ ನಿರ್ಧಾರದಿಂದ ನೀವು ಹಲವು ಜೀವಗಳನ್ನ ಉಳಿಸಬಹುದು. ಕಣ್ಣು, ಹೃದಯ, ಕಿಡ್ನಿ, ಲಿವರ್, ಹೀಗೆ ಹಲವು ಅಂಗಗಳನ್ನು ದಾನ ಮಾಡಬಹುದು. ಸೊ ಹೀಗಾಗಿ ಇದೇ ಅಂಗದಾನದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಿಮ್ಮ ಹತ್ತಿರದ ಆಸ್ಪತ್ರೆಯನ್ನ ಸಂಪರ್ಕಿಸಿ. ನಿಮ್ಮ ಈ ಸಣ್ಣ

ಆಧಾರ ಯಾರನ್ನೋ ಬದುಕಿಸಬಹುದು ಅಲ್ವಾ? ಸೊ ಈ ದಿನದ ಮಹತ್ವವನ್ನ ಎಲ್ಲರಿಗೂ ತಿಳಿಸಿ ಅಂತ ಹೇಳ್ತಾ ಇನ್ನ ಮುಂದಿನ ಭಾಗದಲ್ಲಿ ಮತ್ತೊಂದು ವಿಶೇಷವಾದ ದಿನವಿದೆ, ಅದು ಏನಿರಬಹುದು ಅಂತ ಕಾತುರದಿಂದ ಕಾಯ್ತಾ ಇರಿ. ಅಷ್ಟರಲ್ಲಿ ಒಂದು ಹಾಡನ್ನ ಕೇಳಿ ಅರುಣೋದಯ ಕಾರ್ಯಕ್ರಮಕ್ಕೆ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಮತ್ತೊಂದು ವಿಶೇಷವಾದ ದಿನ ಇದೆ. ಏನಪ್ಪ ಅಂತಂದ್ರೆ, ನಮ್ಮ ಸುತ್ತಮುತ್ತಲಿನಲ್ಲಿ ಕೆಲವರು ಎಲ್ಲಾ ಕೆಲಸಗಳಿಗೂ ಎಡಗೈಯನ್ನ ಯೂಸ್ ಮಾಡ್ತಾ ಇರೋದನ್ನ ನೋಡಿ ನಾವು ಆಶ್ಚರ್ಯ ಪಡ್ಕೊಂಡಿರ್ತೀವಿ. ಆದ್ರೆ ಸ್ನೇಹಿತರೆ, ಎಡಚರರಿಗಾಗಿಯೇ ವಿಶೇಷ ದಿನವಿದೆ. ಅದುವೇ ಅಂತಾರಾಷ್ಟ್ರೀಯ ಎಡಗೈಯವರ ದಿನ, ಅಥವಾ ಅಂತಾರಾಷ್ಟ್ರೀಯ ಎಡಚರರ ದಿನ ಅಂತ ಕರೀತಾರೆ. ಅಂದ್ರೆ ಲೆಫ್ಟ್ ಹ್ಯಾಂಡರ್ಸ್ ಡೇ ಅಂತ ಕರೀತಾರೆ. ಎಡಗೈ ವ್ಯಕ್ತಿಗಳ ವ್ಯತ್ಯಾಸಗಳು ಮತ್ತು ವಿಶೇಷತೆಯನ್ನ ತಿಳಿಯೋದಕ್ಕೆ ಈ ದಿನವನ್ನ ಆಚರಿಸಲಾಗುತ್ತೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಈ ದಿನದ ಇತಿಹಾಸ ಏನು, ಹಾಗೆ ವಿಶ್ವವನ್ನೇ ತಿರುಗಿ ನೋಡುವಂತೆ ಮಾಡಿದ ಎಡಗೈ ಸಾಧಕರ ಬಗೆಗಿನ ಸ್ವಲ್ಪ ಮಾಹಿತಿಯನ್ನ ನಾನೀಗ ತಿಳಿಸ್ತೀನಿ. ನಮ್ಮ ಸುತ್ತಮುತ್ತ ಬಲಗೈಯನ್ನ ಯೂಸ್ ಮಾಡೋ ಜನರನ್ನ ಹೆಚ್ಚಾಗಿ ನೋಡಿರ್ತೀವಿ. ನಾವು ಬಲಗೈಯಲ್ಲಿ ಮಾಡುವ ಕೆಲಸವನ್ನ ಅಷ್ಟೇ ಸಲೀಸಾಗಿ ಎಡಗೈಯಲ್ಲಿ ಮಾಡಿ ಮುಗಿಸ್ತಾರೆ. ಆದ್ರೆ ಎಡಗೈ ಬಳಸೋರ ಸಂಖ್ಯೆ ಅಲ್ಪವಾಗಿದ್ರೂ ಕೂಡ ಅವರಿಗೆ ವಿಶೇಷವಾದ ದಿನವನ್ನ ಮೀಸಲಿಡಲಾಗಿದೆ. ಸೊ ಈ ಎಡಚರರ ಇತಿಹಾಸ ಏನು ಅಂತ ಹೇಳೋದಾದ್ರೆ, 1976 ಲೆಫ್ಟ್ ಹ್ಯಾಂಡರ್ಸ್ ಇಂಟರ್ನ್ಯಾಷನಲ್ ಡೇನ ಸಂಸ್ಥಾಪಕ ಡೀನ್ ಆರ್ ಕ್ಯಾಂಪ್ಬೆಲ್ ಅವರು ಈ ದಿನವನ್ನ ಮೊದಲು ಜಾರಿಗೆ ತಂದ್ರು. 1990 ಎಡಗೈಯನ್ನು ಉತ್ತೇಜಿಸುವ ಉದ್ದೇಶದಿಂದ ಲೆಫ್ಟ್ ಹ್ಯಾಂಡರ್ಸ್ ಇಂಟರ್ನ್ಯಾಷನಲ್ ಕ್ಲಬ್ ಅನ್ನ ಸ್ಥಾಪಿಸಲಾಯಿತು. ಸ್ನೇಹಿತರೆ, 1992 ಎಡಗೈಯವರ ಅನುಕೂಲಗಳು ಮತ್ತು ಅನಾನುಕೂಲಗಳು ಕುರಿತು ಜಾಗೃತಿ ಮೂಡಿಸಲು ಇದೇ ಕ್ಲಬ್ ಇಂಟರ್ನ್ಯಾಷನಲ್ ಲೆಫ್ಟ್ ಹ್ಯಾಂಡರ್ಸ್ ಡೇಯನ್ನ ಆರಂಭಿಸಿತು. ಅವತ್ತಿನಿಂದ ಪ್ರತಿ ವರ್ಷ August 13 ಅಂತಾರಾಷ್ಟ್ರೀಯ ಎಡಚರರ ದಿನವನ್ನ ಆಚರಿಸಲಾಗ್ತಾ ಇದೆ. ಹಾಗಾದ್ರೆ ಯಶಸ್ಸಿನ ಹಾದಿ ತುಳಿದ ಎಡಗೈಯವರ ಸಾಧಕರು ಯಾರು ಅಂತ ಹೇಳೋದಾದ್ರೆ, ಮೊದಲನೇದಾಗಿ ಮಹಾತ್ಮ ಗಾಂಧಿಯವರು. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ತಮ್ಮ ಜೀವನದುದ್ದಕ್ಕೂ ಅಹಿಂಸೆಯನ್ನು ಉತ್ತೇಜಿಸಿದರು. ಬ್ರಿಟಿಷರ ದಬ್ಬಾಳಿಕೆಗೆ ಪ್ರತಿರೋಧವನ್ನು ಒಡ್ಡುವ ಅವರ ಈ ಸತ್ಯಾಗ್ರಹದ ಪರಿಕಲ್ಪನೆ ಭಾರತವನ್ನು ಸ್ವಾತಂತ್ರ್ಯಗೊಳಿಸಿತು. ಇವತ್ತು ಎಲ್ಲರಿಗೂ ಕೂಡ ಚಿರಪರಿಚಿತವಾಗಿರುವ ಗಾಂಧೀಜಿಯವರು ಎಡಗೈಯನ್ನೇ ಹೆಚ್ಚಾಗಿ ಬಳಸ್ತಾ ಇದ್ರು. ಇನ್ನು ಎರಡನೇದಾಗಿ ನರೇಂದ್ರ ಮೋದಿಜಿಯವರು. ಇವತ್ತು ವಿಶ್ವವೇ ತಿರುಗಿ ನೋಡುವಂತೆ ಮಾಡಿದ ಭಾರತದ ಪ್ರಧಾನಿ ನರೇಂದ್ರ ಮೋದಿಜಿಯವರು ವಿಶ್ವದ ಅತ್ಯಂತ ಪ್ರಸಿದ್ಧ ಎಡಗೈ ಬಳಸುವರಲ್ಲಿ ಒಬ್ಬರಾಗಿದ್ದಾರೆ. ಇನ್ನು ಮೂರನೆಯ ವ್ಯಕ್ತಿ ಮದರ್ ತೆರೇಸಾ. ಬಡವರ, ನಿರ್ಗತಿಕರ, ರೋಗಿಗಳ, ಅನಾಥರ, ವೃದ್ಧರ ಸೇವೆಗೆ ತನ್ನ ಬದುಕನ್ನೇ ಮುಡುಪಾಗಿಟ್ಟ ಮದರ್ ತೆರೇಸಾ ಎಲ್ಲರಿಗೂ ಚಿರಪರಿಚಿತವಾದ ಹೆಸರು. ಆದರೆ ಅವರು ಎಡಗೈ ಬಳಕೆಯನ್ನ ಮಾಡ್ತಾ ಇದ್ರು ಸ್ನೇಹಿತರೆ. ಇನ್ನ ನಾಲ್ಕನೇ ವ್ಯಕ್ತಿ ಸಚಿನ್ ತೆಂಡೂಲ್ಕರ್. ಭಾರತ ಕ್ರಿಕೆಟ್ ತಂಡದ ಶ್ರೇಷ್ಠ ಆಟಗಾರ ಸಚಿನ್ ತೆಂಡೂಲ್ಕರ್ ಆಟೋಗ್ರಾಫ್ ಬರೆಯುವಾಗ ಮತ್ತು ಟೇಬಲ್ ಟೆನ್ನಿಸ್ ಆಡುವಾಗ ತಮ್ಮ ಎಡಗೈಯನ್ನೇ ಹೆಚ್ಚಾಗಿ ಬಳಸ್ತಾರೆ. ಇನ್ನ ಐದನೇ ವ್ಯಕ್ತಿ ರತನ್ ಟಾಟಾ ಅವರು. ಭಾರತೀಯ ಪ್ರಸಿದ್ಧ ಕೈಗಾರಿಕೋದ್ಯಮಿ ರತನ್ ಟಾಟಾ ಅವರು ಎಡಚರರಾಗಿದ್ದರು. ಹೀಗಾಗಿ 2015 ಟಾಟಾದ ಟ್ರಸ್ಟ್ಗಳು ಭಾರತೀಯ ಎಡಚರ ಕ್ಲಬ್ಗೆ ವಿದ್ಯಾರ್ಥಿ ವೇತನವನ್ನ ನೀಡಿದೆ. ಇನ್ನು ಆರನೇ ವ್ಯಕ್ತಿ ಅಮಿತಾಬ್ ಬಚ್ಚನ್ ಅವರು. ಖ್ಯಾತ ನಟರಾಗಿ ಬಾಲಿವುಡ್ ರಂಗದಲ್ಲಿ ಗುರುತಿಸಿಕೊಂಡಿರುವ ಶಹನ್ಶಾ ಅಮಿತಾಬ್ ಬಚ್ಚನ್ ಅವರು ಕೂಡ ಎಡಗೈಯಲ್ಲಿ ತನ್ನೆಲ್ಲಾ ಕೆಲಸ ಕಾರ್ಯಗಳನ್ನ ಮಾಡಿ ಮುಗಿಸ್ತಾರೆ. ಸೊ ಸ್ನೇಹಿತರೆ, ಈಗಷ್ಟೇ ನಾನು ಎಡಗೈಯವರ ದಿನದ ಬಗ್ಗೆ ಒಂದಿಷ್ಟು ವಿಶೇಷವಾದ ಮಾಹಿತಿಯನ್ನ ತಿಳಿಸಿದ್ದಾಯ್ತು. ಹಾಗಾದ್ರೆ ಇನ್ನ ಮುಂದಿನ ಭಾಗದಲ್ಲಿ ಮತ್ತೊಂದು ವಿಷಯದ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ಈಗ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನೀವೆಲ್ಲರೂ ಒಂದ್ ಗಾದೆ ಮಾತನ್ನ ಕೇಳಿರ್ತೀರ, ಏನಪ್ಪ ಅಂತಂದ್ರೆ, ಅನ್ಯರ ವಸ್ತು ಪ್ರಾಣಕ್ಕೆ ಕುತ್ತು. ಈ ಗಾದೆ ಮಾತು ನಮ್ಮ ಹಿರಿಯರು ಹೇಳಿರ್ತಾರೆ, ಹಾಗೆ ನೀವು ಬುಕ್ಸ್ಗಳಲ್ಲಿ ಓದಿರ್ತೀರ. ಸೊ ಅನ್ಯರ ವಸ್ತು ಪ್ರಾಣಕ್ಕೆ ಕುತ್ತು, ಇದು ಕೇಳೋಕೆ ಚಿಕ್ಕದಾಗಿ ಸರಳವಾಗಿ ಕಂಡ್ರು ಕೂಡ ಇದರ ಹಿಂದೆ ದೊಡ್ಡ ಅರ್ಥ ಅಡಗಿದೆ. ಇದನ್ನ ನಾವು ಹಲವು ರೀತಿಯಲ್ಲಿ ನೋಡಬಹುದು. ಉದಾಹರಣೆಗೆ,

ಯಾರದ್ದೋ ಒಂದು ಗಾಡಿ ಅಥವಾ ಬೈಕ್ ತಗೊಂಡು ಹೋಗಿ ನಾವು ಸ್ಪೀಡ್ ಆಗಿ ಓಡಿಸಿ ಅಪಘಾತ ಮಾಡ್ಕೊಂಡ್ರೆ ಅದಕ್ಕೆ ಕಾರಣ ಯಾರು ಹೇಳಿ? ನಾವು ಬಳಸಿದ್ದು ನಮ್ಮದಲ್ಲದ ವಸ್ತು, ಆ ವಸ್ತು ನಮ್ಮ ನಿಯಂತ್ರಣದಲ್ಲಿ ಇರಲಿಲ್ಲ, ಆಗ ನಾವು ನಮ್ಮ ಪ್ರಾಣಕ್ಕೆ ಅಪಾಯ ತಂದ್ಕೊಳ್ತೀವಿ, ಹೌದಲ್ವಾ? ಸೊ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನಾವು ಬೇರೆಯವರ ಮೊಬೈಲ್ ಅಥವಾ ಕಂಪ್ಯೂಟರ್ ಅನ್ನ ಯೂಸ್ ಮಾಡಿದಾಗ ಅದರಲ್ಲಿರೋ ವೈರಸ್ ಅಥವಾ ಮಾಲ್ವೇರ್ನಿಂದ ನಮ್ಮ ವೈಯಕ್ತಿಕ ಮಾಹಿತಿಯನ್ನ ಕದ್ದಿರಬಹುದು. ಅಥವಾ ಅಂತಹ ಒಂದು ಡಿವೈಸ್ ಗಳನ್ನ ನಾವು ಯೂಸ್ ಮಾಡಿದ ತಪ್ಪುಗಳಿಗೆ ಬೇರೆಯವರು ಹೊಣೆಗಾರರಾಗಬಹುದು. ಸ್ನೇಹಿತರೆ, ಇಲ್ಲಿಯೂ ಕೂಡ ಅನ್ಯರ ವಸ್ತುಗಳು ನಮಗೆ ಅಪಾಯವನ್ನ ತಂದುಕೊಡಬಹುದು. ಸಿನಿಮಾ ಅಥವಾ ಕತೆಗಳಲ್ಲಿ ನೀವು ಕೂಡ ನೋಡಿರಬಹುದು, ಯಾವುದೋ ಒಂದು ನಿಗೂಢ ವಸ್ತುವನ್ನ ಬೇರೆಯವರಿಂದ ಕದ್ದು ಬಳಸಿದ್ರೆ ಅದರಿಂದ ಅವರಿಗೆ ತೊಂದರೆ ಆಗುತ್ತೆ. ಯಾಕಂದ್ರೆ ಅವರಿಗೆ ಆ ವಸ್ತುವಿನ ಇತಿಹಾಸ, ಅದರ ಶಕ್ತಿ ಅಥವಾ ಅದರ ಬಳಕೆಯ ಬಗ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ಅನ್ಯರ ವಸ್ತು ಪ್ರಾಣಕ್ಕೆ ಕುತ್ತು ಅನ್ನೋದು ಕೇವಲ ವೈಯಕ್ತಿಕ ಆಸ್ತಿಯ ವಿಷಯ ಮಾತ್ರ ಅಲ್ಲ, ನಮ್ಮ ಜೀವನದಲ್ಲಿ ನಾವು ಬಳಸುವ ಪ್ರತಿಯೊಂದು ವಸ್ತುವಿನ ಬಗ್ಗೆಯೂ ಕೂಡ ಜಾಗರೂಕರಾಗಿರ್ಬೇಕು. ಸ್ನೇಹಿತರೆ, ವಿಶೇಷವಾಗಿ ನಮ್ಮದಲ್ಲದ ವಸ್ತುಗಳನ್ನ ಯೂಸ್ ಮಾಡುವಾಗ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ನಮಗೆ ಗೊತ್ತಿಲ್ಲದೆ ಆ ವಸ್ತು ನಮ್ಮ ಪ್ರಾಣಕ್ಕೆ ತೊಂದರೆ ತರಬಹುದು. ಸೊ ಆದ್ರಿಂದ ಯೋಚನೆ ಮಾಡಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಈ ಗಾದೆ ಮಾತು ಎಲ್ಲಿ ಹೊಂದಿಕೊಳ್ಳುತ್ತೆ ಅನ್ನೋದು ನಿಮಗ್ ಬಿಟ್ಟಿದ್ದು. ಹಾಗಾದ್ರೆ ಸ್ನೇಹಿತರೆ, ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ತಿಳಿಸಿದಂತಹ ವಿಷಯಗಳು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

च भजतां कल्पवृक्षाय नमतां कामधेनवे।

0: ಸ್ವಾತಂತ್ರ್ಯದ ಸಂಭ್ರಮ, ಸ್ವಾತಂತ್ರ್ಯದ ಸಂವಾದ.
1: ಈ ಸ್ವಾತಂತ್ರ್ಯ ದಿನದಂದು ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮೂಡಿ ಬರಲಿದೆ ವಿಶೇಷ ಲೈವ್ ಕಾರ್ಯಕ್ರಮಗಳು.
0: ಸ್ವಾತಂತ್ರ್ಯದ ಅರ್ಥವೇನು? ಇಂದಿನ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯದ ಸ್ಥಿತಿ ಹೇಗಿದೆ?
1: ಮಹಿಳಾ ಸ್ವಾತಂತ್ರ್ಯ, ಯುವಕರ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಹೀಗೆ ಸ್ವಾತಂತ್ರ್ಯದ ವಿವಿಧ ಆಯಾಮಗಳ ಕುರಿತು ವಿಭಿನ್ನ ವಿಷಯಗಳ ವಿಶೇಷ ಕಾರ್ಯಕ್ರಮಗಳು
0: ಬೆಳಗ್ಗೆ 8 ಸಂಜೆ 5 ನಿರಂತರವಾಗಿ ನಿಮ್ಮೊಂದಿಗೆ ವಿಶೇಷ ಲೈವ್ ಪ್ರಸಾರ.
1: ನಿಮ್ಮ ಧ್ವನಿ,
0: ನಿಮ್ಮ ಅಭಿಪ್ರಾಯ,
1: ನಿಮ್ಮ ಮಾತುಗಳು,
0: ನಿಮ್ಮ ಪ್ರಶ್ನೆಗಳು.
1: ರೇಡಿಯೋ ಶಿವಮೊಗ್ಗ 90.8 FM ಸ್ವಾತಂತ್ರ್ಯ ದಿನದ ವಿಶೇಷ ಲೈವ್ ಕಾರ್ಯಕ್ರಮ ಕೇಳಿ, ಮಾತನಾಡಿ, ಭಾಗವಹಿಸಿ. ನಮ್ಮ ಸಂಖ್ಯೆ 9686096279.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮೋಹನ್ದಾಸ್ ಕರಮ್ಚಂದ್ ಗಾಂಧಿಯವರು ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಭಾಗ 1 ಅಧ್ಯಾಯ 19 ಮುಂದುವರೆದುದು. ಆಕೆ, ನಾನು ನಿಮಗೆ ಸಹಾಯ ಮಾಡುತ್ತೇನೆ. ಪಟ್ಟಿಯನ್ನು ನಿಮಗೆ ವಿವರಿಸಿ ನೀವು ಏನನ್ನು ತಿನ್ನಬಹುದೆಂಬುದನ್ನು ಹೇಳುತ್ತೇನೆ ಎಂದಳು. ನಾನು ಆಕೆಯ ಸಹಾಯವನ್ನು ಕೃತಜ್ಞತೆಯಿಂದ ಸ್ವೀಕರಿಸಿದೆ. ಹೀಗೆ ನಮ್ಮ ಸ್ನೇಹ ಪ್ರಾರಂಭವಾಯಿತು. ನನ್ನ ಮತ್ತು ಆಕೆಯ ಈ ಸ್ನೇಹ ನಾನು ಇಂಗ್ಲೆಂಡಿನಲ್ಲಿರುವ

ವರೆಗೆ ಅಲ್ಲದೆ ಅನಂತರ ಬಹುಕಾಲ ಉಳಿದುಕೊಂಡಿತು. ಆಕೆ ನನಗೆ ತನ್ನ ಲಂಡನ್ ನಿವಾಸದ ವಿಳಾಸವನ್ನು ಕೊಟ್ಟು ಪ್ರತಿ ಭಾನುವಾರವೂ ನನ್ನನ್ನು ತನ್ನ ಮನೆಗೆ ಭೋಜನಕ್ಕೆ ಆಹ್ವಾನಿಸಿದಳು. ಅಲ್ಲದೆ ವಿಶೇಷ ಸಂದರ್ಭಗಳು ಒದಗಿದಾಗಲೆಲ್ಲ ಆಕೆ ನನ್ನನ್ನು ಆಹ್ವಾನಿಸುತ್ತಿದ್ದಳು. ತರುಣಿಯರಿಗೆ ನನ್ನ ಪರಿಚಯ ಮಾಡಿಸಿ ನಾನು ಅವರೊಂದಿಗೆ ಮಾತನಾಡಲು ಅವಕಾಶ ಕಲ್ಪಿಸಿಕೊಟ್ಟು ನನ್ನ ನಾಚಿಕೆ ಇಲ್ಲದಂತಾಗಲು ಸಹಾಯ ಮಾಡಿದಳು. ಆಕೆ ತನ್ನೊಡನೆ ವಾಸಿಸುತ್ತಿದ್ದ ಯುವತಿಯೊಬ್ಬಳನ್ನು ಇತರರಿಗಿಂತ ಹೆಚ್ಚಾಗಿ ನನ್ನೊಂದಿಗೆ ಮಾತುಕತೆಗೆ ಸೇರುವಂತೆ ಯೋಜಿಸಿದ್ದಳು. ಅನೇಕ ವೇಳೆ ನಮ್ಮಿಬ್ಬರನ್ನೇ ಬಿಟ್ಟು ಹೊರಟು ಹೋಗುತ್ತಿದ್ದಳು. ನನಗೆ ಇದೆಲ್ಲ ಮೊದಲು ಬಹಳ ಕಷ್ಟವಾಗಿ ತೋರಿತು. ಸಂಭಾಷಣೆಯನ್ನು ಮೊದಲು ಪ್ರಾರಂಭಿಸುವುದಕ್ಕಾಗಲಿ ಸರಸ ವಿನೋದಗಳಲ್ಲಿ ತೊಡಗುವುದಕ್ಕಾಗಲಿ ನನಗೆ ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಅವಳೇ ನನಗೆ ದಾರಿ ತೋರಿಸಿದಳು. ಕಾಲಕ್ರಮದಲ್ಲಿ ಅವುಗಳನ್ನು ನಾನು ಕಲಿತೆ. ಅಲ್ಲಿಂದ ಮುಂದೆ ಭಾನುವಾರ ಯಾವಾಗ ಬಂದೀತೆಂದು ಎದುರು ನೋಡುವುದನ್ನು ಮೊದಲು ಮಾಡಿದೆ. ಆ ಯುವತಿಯೊಡನೆ ಮಾತುಕತೆಯಲ್ಲಿಯೂ ನನಗೆ ಉತ್ಸುಕತೆಯುಂಟಾಯಿತು. ಆ ವೃದ್ಧಳು ದಿನದಿನಕ್ಕೆ ತನ್ನ ಬಲೆಯನ್ನು ವಿಶಾಲವಾಗಿ ಬೀಸತೊಡಗಿದಳು. ನಾವಿಬ್ಬರೂ ಸೇರುವುದು ಆಕೆಗೆ ಇಷ್ಟವಾಗಿತ್ತು. ನಮ್ಮಿಬ್ಬರ ವಿಷಯದಲ್ಲಿ ಆಕೆ ಯಾವುದಾದರೂ ಯೋಜನೆಯನ್ನು ಮಾಡಿಕೊಂಡಿದ್ದಳೋ ಏನೋ, ನಾನು ಒಳ್ಳೆಯ ಗೊಂದಲಕ್ಕೆ ಸಿಕ್ಕಿಕೊಂಡಿದ್ದೆ. ನನಗೆ ಮದುವೆಯಾಗಿದೆ ಎಂದು ಆ ಸದ್ಗೃಹಿಣಿಗೆ ನಾನು ಮೊದಲೇ ಹೇಳಿಬಿಟ್ಟಿದ್ದರೆ ಎಷ್ಟು ಚೆನ್ನಾಗಿದ್ದಿತು. ಆಗ ಆಕೆ ನಮ್ಮಿಬ್ಬರ ವಿವಾಹವನ್ನು ಕುರಿತು ಯೋಚಿಸುತ್ತಲೇ ಇರಲಿಲ್ಲ. ಆದರೂ ತಿದ್ದಿಕೊಳ್ಳುವುದಕ್ಕೆ ಈಗಲೂ ಕಾಲ ಮೀರಿ ಹೋಗಿಲ್ಲ. ಸತ್ಯವನ್ನು ಹೇಳಿಬಿಟ್ಟರೆ ಇನ್ನೂ ಹೆಚ್ಚು ಸಂಕಟದಿಂದ ನಾನು ಪಾರಾಗಬಹುದು ಎಂದುಕೊಂಡೆ. ಹೀಗೆ ಯೋಚಿಸಿ ಈ ಮುಂದಿನ ಅಭಿಪ್ರಾಯ ಬರುವಂತಹ ಒಂದು ಪತ್ರವನ್ನು ಆಕೆಗೆ ಬರೆದೆನು. ಬ್ರೈಟನ್ನಲ್ಲಿ ನಮ್ಮಿಬ್ಬರ ಪರಿಚಯವಾದಂದಿನಿಂದ ನೀವು ನನ್ನಲ್ಲಿ ಅಂತಃಕರಣವಿಟ್ಟಿದ್ದೀರಿ. ತಾಯಿ ಮಗನನ್ನು ರಕ್ಷಿಸುವಂತೆ ನೀವು ನನ್ನನ್ನು ಕಂಡಿದ್ದೀರಿ. ನನ್ನ ಮದುವೆಯಾಗಬೇಕು ಎಂದು ನಿಮಗೆ ಯೋಚನೆ. ಈ ಉದ್ದೇಶದಿಂದ ನೀವು ನನಗೆ ಯುವತಿಯರ ಪರಿಚಯ ಮಾಡಿಸುತ್ತಿದ್ದೀರಿ. ಇದು ಮುಂದುವರಿಯುವುದಕ್ಕೆ ಮುಂಚೆ ನಿಮ್ಮ ಈ ಪ್ರೇಮಕ್ಕೆ ನಾನು ಅನರ್ಹನಾಗಿದ್ದೇನೆಂದು ಹೇಳಿಕೊಳ್ಳಬೇಕು. ನಿಮ್ಮಲ್ಲಿ ಬಂದು ಹೋಗುವುದನ್ನು ನಾನು ಪ್ರಾರಂಭಿಸಿದಾಗಲೇ ನನಗೆ ಮದುವೆಯಾಗಿದೆ ಎಂಬುದನ್ನು ನಾನು ನಿಮಗೆ ತಿಳಿಸಬೇಕಾಗಿತ್ತು. ಇಂಗ್ಲೆಂಡಿಗೆ ಬರುವ ಭಾರತದ ವಿದ್ಯಾರ್ಥಿಗಳು ತಮಗೆ ವಿವಾಹವಾಗಿರುವ ವಿಷಯವನ್ನು ಮುಚ್ಚಿಡುವರೆಂಬುದು ನನಗೆ ಗೊತ್ತು. ನಾನೂ ಹಾಗೆಯೇ ಮಾಡಿದೆ. ಹಾಗೆ ನಾನು ಮಾಡಬಾರದಾಗಿತ್ತು ಎಂಬುದು ಈಗ ಗೊತ್ತಾಗುತ್ತಿದೆ. ನಾನು ಇನ್ನೂ ಹುಡುಗನಾಗಿರುವಾಗಲೇ ನನ್ನ ಮದುವೆಯಾಯಿತು. ಈಗ ನಾನು ಒಬ್ಬ ಮಗುವಿನ ತಂದೆ ಎಂಬುದನ್ನೂ ಹೇಳಬೇಕಾಗಿದೆ. ಈ ವಿಷಯವನ್ನು ಇಷ್ಟು ದಿನವೂ ನಿಮಗೆ ತಿಳಿಸದೇ ಇದ್ದುದಕ್ಕೆ ನನಗೆ ಬಹಳ ಪಶ್ಚಾತ್ತಾಪವಾಗಿದೆ. ಆದರೆ ಈಗ ಸತ್ಯವನ್ನು ಹೇಳುವ ಧೈರ್ಯವನ್ನು ದೇವರು ನನಗೆ ಕೊಟ್ಟುದಕ್ಕೆ ನನಗೆ ಆನಂದವಾಗಿದೆ. ನೀವು ನನ್ನನ್ನು ಕ್ಷಮಿಸುವಿರಾ? ನೀವು ನನಗೆ ಪರಿಚಯ ಮಾಡಿಸಿಕೊಟ್ಟ ಆ ಯುವತಿಯೊಂದಿಗೆ ನಾನು ಯಾವ ಅನುಚಿತ ವ್ಯವಹಾರವನ್ನೂ ಮಾಡಿಲ್ಲವೆಂದು ನಿಮಗೆ ಆಶ್ವಾಸನೆ ಕೊಡುತ್ತೇನೆ. ನನ್ನ ಮಿತಿ ನನಗೆ ಗೊತ್ತಿದೆ. ಆದರೆ ನನಗೆ ಮದುವೆಯಾಗಿದ್ದುದು ನಿಮಗೆ ತಿಳಿಯದಿದ್ದುದರಿಂದ ನಾವಿಬ್ಬರೂ ವಿವಾಹವಾಗಬೇಕೆಂದು ನೀವು ಸ್ವಾಭಾವಿಕವಾಗಿ ಬಯಸಿದಿರಿ. ಈ ಬಗೆಯ ಸಂಬಂಧ ಇದಕ್ಕಿಂತ ಮುಂದೆ ಹೋಗದಿರುವುದಕ್ಕಾಗಿ ನಾನು ನಿಮ್ಮೊಂದಿಗೆ ಸತ್ಯವನ್ನು ಹೇಳಬೇಕಾಗಿದೆ. ಈ ಪತ್ರ ನಿಮಗೆ ತಲುಪಿದ ನಂತರ ನಾನು ನಿಮ್ಮಲ್ಲಿ ಬಂದು ಹೋಗುವುದಕ್ಕೆ ಯೋಗ್ಯನಲ್ಲವೆಂದು ನೀವು ಭಾವಿಸಿದರೆ ನಾನು ಅದನ್ನು ತಪ್ಪು ತಿಳಿದುಕೊಳ್ಳುವುದಿಲ್ಲ. ನಿಮ್ಮ ಮಮತೆ ಮತ್ತು ಆದರದಿಂದ ನನ್ನನ್ನು ಸರ್ವಕಾಲವೂ ನಿಮಗೆ ಋಣಿಯನ್ನಾಗಿ ಮಾಡಿದ್ದೀರಿ. ಇಷ್ಟಾದ ಮೇಲೂ ಸಹ ನೀವು ನನ್ನನ್ನು ನಿಮ್ಮಿಂದ ದೂರ ಮಾಡದೆ ನಿಮ್ಮಲ್ಲಿ ಬಂದು ಸೇರಲು ಯೋಗ್ಯನೆಂದು ಭಾವಿಸುವುದಾದರೆ ಅದು ನಿಮ್ಮ ವಾತ್ಸಲ್ಯದ ಇನ್ನೂ ಹೆಚ್ಚಿನ ಕುರುಹು ಎಂದು ಸುಖಿಯಾಗುವೆನ್ನಲ್ಲದೆ ಅದಕ್ಕೆ ಅರ್ಹನಾಗಲು ಎಲ್ಲ ಪ್ರಯತ್ನಗಳನ್ನೂ ಮಾಡುತ್ತೇನೆ. ಇಂತಹ ಪತ್ರವನ್ನು ಒಂದೇ ಏಟಿಗೆ ನಾನು ಬರೆದು ಬಿಟ್ಟನೆಂದು ವಾಚಕರು ಭಾವಿಸದಿರಲಿ. ಆ ಯೋಗ್ಯತೆ ನನಗೆ ಇರಲಿಲ್ಲ. ನಾನು ಅದನ್ನು ಬರೆದು ಬರೆದು ಅನೇಕ ಸಲ ತಿದ್ದಿರಬೇಕು. ಅದು ನನ್ನನ್ನು ಮುಸುಕಿದ್ದ ಒಂದು ದೊಡ್ಡ ಹೊರೆ ಕಡಿಮೆಯಾಗುವಂತೆ ಮಾಡಿತು. ಮುಂದಿನ ಟಪಾಲಿನಲ್ಲಿಯೇ ಆಕೆಯ ಉತ್ತರ ಬಂತು. ಅದು ಈ ಕೆಳಗಿನ ಅಭಿಪ್ರಾಯವನ್ನೂ ಒಳಗೊಂಡಿತ್ತು. ನಿಮ್ಮ ಹೃದಯವನ್ನು ಬಿಚ್ಚಿ ಬರೆದ ಪತ್ರ ಬಂದಿದೆ. ನಮ್ಮಿಬ್ಬರಿಗೂ ಸಂತೋಷವಾಯಿತು.

0: ಚೆನ್ನಾಗಿ ನಕ್ಕೆವು. ನೀವು ಅಸತ್ಯನಾಗಿ ನಡೆದುಕೊಂಡೆ ಎನ್ನುವ ತಪ್ಪು ಕ್ಷಮಾರ್ಹವಾದುದು. ವಸ್ತುಸ್ಥಿತಿಯನ್ನು ನೀವು ನಮಗೆ ತಿಳಿಯಪಡಿಸಿದ್ದು ಒಳ್ಳೆಯದೇ ಆಯಿತು. ನಮ್ಮ ಆಹ್ವಾನವಂತೂ ನಿಮಗೆ ಇದ್ದೇ ಇದೆ. ಬರುವ ಭಾನುವಾರ ನಿಮ್ಮನ್ನು ತಪ್ಪದೇ ನಿರೀಕ್ಷಿಸುತ್ತೇವೆ ಮತ್ತು ನಿಮ್ಮ ಬಾಲ್ಯ ವಿವಾಹದ ಕಥೆಯನ್ನು ಕೇಳುವ ವಿನೋದವನ್ನು ಎದುರು ನೋಡುತ್ತೇವೆ. ಈ ಘಟನೆಯಿಂದ ನಮ್ಮ ನಿಮ್ಮ ಮೈತ್ರಿಗೆ ಸ್ವಲ್ಪವೂ ಕುಂದುಂಟಾಗಿಲ್ಲವೆಂದು ಹೇಳುತ್ತೇನೆ. ನನ್ನ ಅಂತರಂಗದಲ್ಲಿದ್ದ ಅಸತ್ಯವೆಂಬ ವ್ರಣದಿಂದ ನಾನು ಹೀಗೆ ಮುಕ್ತನಾದೆನು. ಅಲ್ಲಿಂದ ಮುಂದೆ ಅವಶ್ಯಕವಾದೆಡೆಗಳಲ್ಲೆಲ್ಲ ನನ್ನ ವಿವಾಹ ಮುಂತಾದ ವಿಷಯಗಳನ್ನು ಕುರಿತು ನಿಸ್ಸಂಕೋಚವಾಗಿ ಮಾತನಾಡಲು ನಾನು ಎಂದಿಗೂ ಹಿಂತೆಗೆಯುತ್ತಿರಲಿಲ್ಲ. ಇಲ್ಲಿಗೆ ಭಾಗ 1 ಅಧ್ಯಾಯ 19 ಮುಕ್ತಾಯವಾಯಿತು.
1: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಸ್ವಾತಂತ್ರ್ಯ ಇದು ಕೇವಲ ಒಂದು ದಿನದ ಸಂಭ್ರಮವಲ್ಲ, ನಮ್ಮೆಲ್ಲರ ಹೆಮ್ಮೆಯ ಭಾವನೆ. ಈ ಸ್ವಾತಂತ್ರ್ಯ ದಿನ ನಿಮ್ಮ ನೆನಪುಗಳಿಗೆ, ನಿಮ್ಮ ಮಾತುಗಳಿಗೆ, ನಿಮ್ಮ ದೇಶ ಪ್ರೇಮದ ಭಾವನೆಗಳಿಗೆ ನಮ್ಮ FM ನಲ್ಲಿ ಒಂದು ವಿಶೇಷ ವೇದಿಕೆ. ನೀವು ಕರೆ ಮಾಡಿ ನಿಮ್ಮ ಮಾತು ಹಂಚಿಕೊಳ್ಳಿ, ನಾವೆಲ್ಲರೂ ಸೇರಿ ಸ್ವಾತಂತ್ರ್ಯದ ಸಂಭ್ರಮ ಆಚರಿಸೋಣ. RJ ರಕ್ಷಿತಾ ಹೊಳ ನಡೆಸಿಕೊಡುವ ಈ ವಿಶೇಷ ನೇರ ಪ್ರಸಾರ August 15 ಬೆಳಿಗ್ಗೆ 10 11 ಗಂಟೆಯವರೆಗೆ ನಿಮ್ಮ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮಾತ್ರ. ನೀವು ಕರೆ ಮಾಡಿ ಮಾತನಾಡಿ 9686096279. ನಮ್ಮೆಲ್ಲರ ಸಂಭ್ರಮಕ್ಕೆ ನಿಮ್ಮೆಲ್ಲರ ಧ್ವನಿಯೂ ಜೊತೆಗೂಡಲಿ.
1: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
2: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
1: KMS ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
3: ಬಳಸಿ ಪರಿಶುದ್ಧ ನಂದಿನಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣೆ ಅಕ್ಕ ನಾಗಮ್ಮನವರ ವಿಚಾರಧಾರೆಯನ್ನ ತಿಳಿಯೋಣ. ಅಕ್ಕ ನಾಗಮ್ಮನವರು ತಮ್ಮ ವಚನ ಸಾಹಿತ್ಯದಲ್ಲಿ ಆಚಾರ, ವಿಚಾರ, ಶರಣರ ತತ್ವಗಳ ಆದರ್ಶದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಹಾಗೆ ಇವರು ವಚನಗಳ ಸಂರಕ್ಷಣೆಯಲ್ಲಿ ಸಾಕಷ್ಟು ಹೋರಾಟವನ್ನ ಮಾಡಿದವರು ಅಕ್ಕ ನಾಗಮ್ಮ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಸ್ನೇಹಿತರೆ, ನಾವಿವತ್ತು ಜಗಜ್ಯೋತಿ ಬಸವಣ್ಣನವರ ಸಹೋದರಿ ಅಕ್ಕ ನಾಗಮ್ಮನವರ ವಿಚಾರಧಾರೆಯನ್ನ ತಿಳಿಯೋಣ. ನಮ್ ಜೊತೆಗಿವತ್ತು ಅಕ್ಕನ ಬಳಗದ ಪೂರ್ವಾಧ್ಯಕ್ಷರಾದಂತಹ ಶ್ರೀಮತಿ ಜಯಮ್ಮ ಕುಪ್ಸದವ್ರು ನಮ್ ಜೊತೆಗಿದ್ದಾರೆ. ಇವರು ಶಿವಶರಣೆ ಅಕ್ಕ ನಾಗಮ್ಮನವರ ವಿಚಾರಧಾರೆಯನ್ನ ಹಾಗೆ ಅವರ ವಚನಗಳನ್ನ ಹೇಳ್ತಾರೆ, ಕೇಳೋಣ. ಬನ್ನಿ ಮೇಡಮ್, ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದ ಮೂಲಕ ಶಿವಶರಣೆ ಅಕ್ಕ ನಾಗಾಂಬಿಕೆಯವರ ವಿಚಾರಧಾರೆಯನ್ನ ತಿಳಿಸಬಹುದಾ?
7: ಎಲ್ಲರಿಗೂ ಶರಣು, ಶರಣಾರ್ಥಿಗಳು. ನಾನು ಇಂದು ಅಕ್ಕ ನಾಗಮ್ಮನವರ ಸಂಕ್ಷಿಪ್ತ ಪರಿಚಯದೊಂದಿಗೆ ಅವರ ವಚನಗಳನ್ನ ವಿಶ್ಲೇಷಣೆ ಮಾಡುತ್ತಿದ್ದೇನೆ. ಶರಣೆ ಅಕ್ಕ ನಾಗಮ್ಮನವರು ಬಾಗೇವಾಡಿಯ ಮಾದರಸ ಮತ್ತು ಮಾದಲಾಂಬಿಕೆಯವರ ಹಿರಿಯ ಮಗಳು. ಇವರ ಪತಿ ಶಿವದೇವ ಬಸವಣ್ಣನವರ ಅಕ್ಕ ಹಾಗೂ ಚಿನ್ನಮಯ ಜ್ಞಾನಿ ಚನ್ನಬಸವಣ್ಣನವರ ತಾಯಿ. ಇವರ ಕಾಲ ಕ್ರಿಸ್ತಶಕ ಸುಮಾರು 1150. ಬಸವಣ್ಣ ಹಾಗೂ ಚನ್ನಬಸವಣ್ಣನವರ ಉಜ್ವಲ ಭವಿಷ್ಯವನ್ನ ರೂಪಿಸಿದವರು ಅಕ್ಕ ನಾಗಮ್ಮ. ಅಕ್ಕ ನಾಗಮ್ಮ ಬಸವಣ್ಣನವರನ್ನ ಹೆತ್ತ ತಾಯಿಗಿಂತ ಮಿಗಿಲಾಗಿ ಹೊತ್ತ ತಾಯಿಯಾಗಿ ಎತ್ತಿ ಆಡಿಸಿ ನಡೆ ನುಡಿ ಕಲಿಸಿದವರು. ಬಾಲಕ ಬಸವಣ್ಣನಲ್ಲಿ ಸುಪ್ತವಾಗಿದ್ದ ಅರಿವನ್ನ ಜಾಗೃತಗೊಳಿಸಿ ಪ್ರತಿಭೆಯನ್ನು ಅರಳುವಂತೆ ಮಾಡಿ ಬುದ್ಧಿ ವಿಕಾಸವಾಗುವಂತೆ ಮಾಡಿ ಸಮಾಜದ ಸ್ಥಿತಿಗತಿಗಳ ಪರಿಚಯವನ್ನ ಮಾಡಿಸಿದ ಮಹಾತಾಯಿ ಅಕ್ಕ ನಾಗಮ್ಮ. ಅಕ್ಕ ನಾಗಮ್ಮ ತಮ್ಮ ಒಂದು ವಚನದಲ್ಲಿ ತಮ್ಮಿಬ್ಬರ ಸಂಬಂಧದ ಅನುಭವವನ್ನ ಈ ರೀತಿ ಅಭಿವ್ಯಕ್ತಿಗೊಳಿಸಿದ್ದಾರೆ. ಬಸವನೇ ಮುಖಸಜ್ಜೆ, ಬಸವನೇ ಅಮಲೋಕ್ಯ, ಬಸವನ ನಾನೆತ್ತಿ ಮುದ್ದಾಡಿಸುವೆನು, ಬಸವಂಗೂ ಎನಗೂ ಭಾವ ಭೇದವಿಲ್ಲ, ಬಸವಗೂ ಎನಗೂ ರಾಶಿಕೂಟ ಉಂಟು, ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನಲ್ಲಿ ಬಸವನ ಬೆಸಲಾದ ಬಾಣತಿ ನಾನಯ್ಯ. ಅಂದರೆ ಬಸವಣ್ಣನವರಿಗೆ ಜನ್ಮ ನೀಡದೇ ಇದ್ದರೂ ಅವರೊಂದಿಗೆ ಕರುಳ ಬಳ್ಳಿಯ ಬೆಸಲಾದ ಬಾಣತಿ ನಾನು, ಅಂದರೆ ಬಾಣಂತಿ ನಾನು ಎಂಬಲ್ಲಿ, ಅಂದರೆ ಅರಿವು ಎಂಬ ಜ್ಞಾನವೆಂಬ ಶಿಶುವಿಗೆ ಜನ್ಮ ನೀಡಿದವಳು ಎಂಬ ಅರ್ಥದಲ್ಲಿ ಅಕ್ಕನಾಗಮ್ಮ ತಿಳಿಸಿದ್ದಾರೆ. ಹಾಗೆಯೇ ಶತಶತಮಾನಗಳಿಂದ ಧರ್ಮ, ದೇವರು, ಧಾರ್ಮಿಕ ಸಂಸ್ಕಾರ, ಅಧ್ಯಾತ್ಮ ಸಾಧನೆಯಿಂದ ವಂಚಿತರಾಗಿದ್ದ ಸ್ತ್ರೀ ಕುಲವನ್ನು ಉದ್ಧರಿಸಿದ ಬಸವಣ್ಣನವರು ತಮ್ಮನಷ್ಟೇ ಅಲ್ಲ ಗುರು ಎಂದು ಕೃತಜ್ಞತೆಯಿಂದ ಹೇಳುತ್ತಾ ಕುಲಸೂತಕ, ಚಲಸೂತಕ, ತನುಸೂತಕ, ಮನಸೂತಕ, ನೆನಪು ಸೂತಕ ಕಳೆದಾದ ಬಸವಣ್ಣ ಎನ್ನ ತನ್ನೊಳಗೆ ತನ್ನ ಎನ್ನೊಳಗೆ ಹಿಂಬಿಟ್ಟುಕೊಂಡು ನಿಜದ ನಿರ್ವಯಲ ಬಾಗಿಲ ನಿಜವ ತೋರಿದಾತ ಬಸವಣ್ಣ ಎಂದು ಹೃದಯ ತುಂಬಿ ಹೇಳಿರುವುದನ್ನು ಈ ವಚನದಲ್ಲಿ ಕಾಣುತ್ತೇವೆ. ಸ್ತ್ರೀ ಜಾತಿ ಸೂತಕವನ್ನು ತೊಡೆದ ಸ್ತ್ರೀ ಕುಲೋದ್ಧಾರಕ ಬಸವಣ್ಣನವರು ಎಂದು ತಿಳಿಸಿದ್ದಾರೆ. ಬಸವಣ್ಣನವರಿಂದಲೇ ಗರ್ಭ ಸಂಸ್ಕಾರ ದೀಕ್ಷೆಯನ್ನು ಪಡೆದ ಅಕ್ಕನಾಗಮ್ಮ ಚಿನ್ಮಯ ಜ್ಞಾನಿ ಕ್ಷೇತ್ರಸ್ಥಳ ಬ್ರಹ್ಮ ಎಂದೆಲ್ಲ ಖ್ಯಾತಿಯಾದ ಚನ್ನಬಸವಣ್ಣನವರಿಗೆ ಜನ್ಮ ನೀಡುತ್ತಾರೆ. ಅಕ್ಕನಾಗಮ್ಮ ಮತ್ತು ಗುರುವಾಗಿ ಬಸವಣ್ಣನವರು ಒಳ್ಳೆಯ ಜ್ಞಾನ ಸಂಸ್ಕಾರ ನೀಡಿದ ಫಲವಾಗಿ ಚನ್ನಬಸವಣ್ಣ ಸುಜ್ಞಾನಿಯಾಗಿ ಅವಿರಳ ಜ್ಞಾನಿಯಾಗಿ ಹೊರಹೊಮ್ಮುತ್ತಾರೆ. ಇಂದೇ ಹುಟ್ಟಿದ ಕೂಸಿಂಗೆ ಇಂದೇ ಯೌವನವಾಯಿತು ಎಂಬಂತೆ ಚಿಕ್ಕ ವಯಸ್ಸಿನಲ್ಲಿಯೇ ಅಗಾಧ ಜ್ಞಾನ ಪಡೆದು ಚಿನ್ಮಯ ಜ್ಞಾನಿ ಎಂದು ಶರಣ ಸಂಕುಲದಲ್ಲಿ ಪ್ರಖ್ಯಾತರಾದವರು ಚನ್ನಬಸವಣ್ಣನವರು. ಅಕ್ಕನಾಗಮ್ಮನವರು ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯ ಎಂಬ ಅಂಕಿತದಲ್ಲಿ ವಚನಗಳನ್ನು ರಚಿಸಿದ್ದಾರೆ. ಇಲ್ಲಿಯವರು ಬಸವಣ್ಣ ಮತ್ತು ಚನ್ನಬಸವಣ್ಣ ಇಬ್ಬರ ಹೆಸರುಗಳನ್ನು ತಮ್ಮ ಅಂಕಿತದಲ್ಲಿ ಇಟ್ಟುಕೊಂಡಿರುವುದು ವಿಶೇಷವಾಗಿದೆ. ಕಲ್ಯಾಣ ಕ್ರಾಂತಿಯ ನಂತರ ವಚನ ಸಾಹಿತ್ಯವನ್ನು ರಕ್ಷಿಸಲು ಬಿಜ್ಜಳನ ಸೈನ್ಯದೊಂದಿಗೆ ಹೋರಾಡಿ ವಚನ ಹಾಗೂ ಧರ್ಮ ರಕ್ಷಣೆಗೆ ಜೀವನ ಪೂರ್ತಿ ಗಂಧದ ಕೊರಡಿನಂತೆ ಜೀವ ತೈದ ಅಕ್ಕನಾಗಮ್ಮನ ಜೀವನ ಹೋರಾಟ ಇಂದಿಗೂ ಮುಂದಿನ ಪೀಳಿಗೆಗೆ ದಾರಿದೀಪವಾಗಿದೆ.
6: ಅಕ್ಕನಾಗಮ್ಮನವರು ಬಸವಣ್ಣನವರ ಕುರಿತಾಗಿ ಸಾಕಷ್ಟು ವಚನಗಳನ್ನ ರಚಿಸಿದ್ದಾರೆ. ಜೊತೆಗೆ ಬಸವಣ್ಣ ಮತ್ತು ಚನ್ನಬಸವಣ್ಣನವರ ಜೀವನದಲ್ಲಿ ಅಕ್ಕನಾಗಮ್ಮನವರ ಪಾತ್ರ ಬಹಳ ಮಹತ್ವದ್ದಾಗಿದ್ದು, ಇದೇ ವಿಚಾರವಾಗಿ ಶ್ರೀಮತಿ ಜಯಮ್ಮ ಕುಪ್ಸದವರು ಸಾಕಷ್ಟು ವಿಚಾರಗಳನ್ನ ಅಕ್ಕನಾಗಮ್ಮನವರ ವಿಚಾರಧಾರೆಯನ್ನು ತಿಳಿಸಿಕೊಟ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರವನ್ನ ಹೇಳ್ತಾರೆ ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಅಕ್ಕನ ಬಳಗದ ಪೂರ್ವಾಧ್ಯಕ್ಷರಾದಂತಹ ಶ್ರೀಮತಿ ಜಯಮ್ಮ ಕುಪ್ಸದ್ಯೂರು ಶಿವಶರಣೆ ಅಕ್ಕನಾಗಮ್ಮನವರ ವಿಚಾರಧಾರೆಯನ್ನು ತಿಳಿಸ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ.
1: ಬಸವಣ್ಣನವರು ವಿಶ್ವ ಜ್ಯೋತಿ, ವಿಶ್ವ ಗುರು ಎಂದೆಲ್ಲ ಅವರ ವ್ಯಕ್ತಿತ್ವವನ್ನು ನಾವು ಇಂದು ಕೊಂಡಾಡುತ್ತೇವೆ. ಅಂತಹ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ವ್ಯಕ್ತಿತ್ವವನ್ನು, ಅವರು ಸಮಾಜಕ್ಕೆ ನೀಡಿದ ಕೊಡುಗೆ ಮತ್ತು ಭಕ್ತನೊಬ್ಬನ ಅಂತರಾಳದಲ್ಲಿ ಬಸವಣ್ಣನವರು ಹೇಗೆ ನೆಲೆಸಿದ್ದಾರೆ ಎಂಬುದನ್ನು ಅವರ ಈ ಒಂದು ವಚನದಲ್ಲಿ ನಾವು ನೋಡೋಣ. ಬಸವ ಮಾಡಿದಡಾಯ್ತು ಭುವಿಗೆ ಭಕ್ತಿಯ ಬೆಳಕು, ಬಸವ ಮಾಡಿದಡಾಯ್ತು ಗುರು ಲಿಂಗ ಜಂಗಮ ಪೂಜೆ, ಬಸವ ಮಾಡಿದಡಾಯ್ತು ಲಿಂಗಾಂಗ ಸಾಮರಸ್ಯದ ಸುದೆಯು, ಬಸವ ಮಾಡಿದಡಾಯ್ತು ಭಕ್ತ ಭಕ್ತರಲ್ಲಿ ಸಮಭಾವ, ಎನ್ನ ಕಂಗೊಳಗಿಂಬಾದ ಬಸವ, ಎನ್ನ ಮನಭಾವಂಗೊಳಗಾದ ಬಸವ, ಎನ್ನ ಅಂತರಂಗ ತುಂಬಿ ನಿಂದಾತ ಬಸವ, ಹೊರಗೆ ಗುರು ಬಸವನ ಕೀರುತಿ ಬಸವನ ಮಣಿಹವೇ, ಎನ್ನ ಪ್ರಾಣವೇ ನಿಂದಿಂಗೆ ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯ ಸಾಕ್ಷಿಯಾಗಿ ಬಸವ ಬಸವ ಜಯತು ಗುರು ಸಂಗನ ಬಸವ ಜಯತು. ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ವ್ಯಕ್ತಿತ್ವ, ಅವರು ಸಮಾಜಕ್ಕೆ ನೀಡಿದ ಕೊಡುಗೆ ಮತ್ತು ಭಕ್ತನೊಬ್ಬನ ಅಂತರಾಳದಲ್ಲಿ ಹೇಗೆ ಬಸವಣ್ಣನವರು ನೆಲೆಸಿದ್ದಾರೆ ಎಂಬುದನ್ನು ತಿಳಿಸುತ್ತಾ, ಬಸವಣ್ಣನವರು ಈ ಭೂವಿಗೆ ಕೇವಲ ಆಚಾರ ವಿಚಾರಗಳನ್ನು ನೀಡಲಿಲ್ಲ, ಬದಲಾಗಿ ಭಕ್ತಿಯ ಬೆಳಕನ್ನು ನೀಡಿದರು. ಸಮಾಜದ ವ್ಯವಸ್ಥೆಯಲ್ಲಿ ದಾರಿ ಕಾಣದೆ ಪರಿತಪಿಸುತ್ತಿರುವ ಸಮೂಹವನ್ನು ತನ್ನವರೆಂದು ಅಪ್ಪಿಕೊಂಡು ಈ ಎಲ್ಲ ಅಡೆತಡೆಗಳನ್ನು ತೊಡೆದು ಜ್ಞಾನ ಭಕ್ತಿಯ ಬಾಗಿಲನ್ನು ಎಲ್ಲರಿಗೂ ಮುಕ್ತವಾಗಿ ತೆರೆದರು. ದೇವರನ್ನು ಹುಡುಕಲು ದೇವಸ್ಥಾನಗಳಿಗೆ ಹೋಗಬೇಕಾಗಿಲ್ಲ. ಕಾಯಕ ಶ್ರಮವೇ ದೇವರು, ಕಾಯಕವೇ ಕೈಲಾಸ, ದೇಹವೇ ದೇವಾಲಯ, ದಯೆ ಪರಸ್ಪರ ಪ್ರೀತಿ ನಂಬಿಕೆ ಸಕಲ ಜೀವಾತ್ಮರ ಹಿತಚಿಂತನೆಯೇ ನಿಜವಾದ ಪೂಜೆ. ಕಾಯಕ ನಿಷ್ಠೆ ಮತ್ತು ಸಮತೆ ಇವೇ ಗುರುಲಿಂಗ ಜಂಗಮ ಪೂಜೆಯೇ ಸಮಾಜದ ಅಡಿಪಾಯಗಳು ಎಂದು

0: ಸಾಮಾನ್ಯ ಜನರಿಗೂ ಅರ್ಥವಾಗುವಂತೆ ತಿಳಿಸಿ ತ್ರಿವಿಧ ತತ್ವಗಳನ್ನು ಅಂದರೆ ಗುರು, ಲಿಂಗ, ಜಂಗಮಗಳ ತತ್ವಗಳನ್ನು ಅನುಸರಿಸುವಂತೆ ಹೇಳಿದವರು ಬಸವಣ್ಣನವರು. ಅಂಗಲಿಂಗಗಳ ಸಾಮರಸ್ಯ, ಲಿಂಗಾಂಗ ಸಾಮರಸ್ಯವಾದರೆ ಅಂಗದ ಗುಣ ಲಿಂಗವ ಕಾಣುವುದು, ಅದನ್ನು ಮೀರಿ ತಾನೇ ಲಿಂಗ ಮಹಾಲಿಂಗದಲ್ಲಿ ನಿಜೈಕ್ಯವಾಗುವುದು, ಆತ್ಮ ಮತ್ತು ಪರಮಾತ್ಮ ಒಂದಾಗುವ ಲಿಂಗಾಂಗ ಸಾಮರಸ್ಯದ ಸುದಿಯನ್ನು ಹರಿಸಿದರು. ಅಂದರೆ ದೇವರು ಎಲ್ಲೋ ಹೊರಗಿಲ್ಲ, ನಮ್ಮೊಳಗೆ ಇದ್ದಾನೆ ಎಂಬ ತತ್ವ ಸಾರಿದವರು ದಾರ್ಶನಿಕ ಬಸವಣ್ಣನವರು. ಜಾತಿ ಮತ ಕುಲದ ಭೇದವಿಲ್ಲದೆ ಭಕ್ತರೆಲ್ಲರೂ ಸಮಾನರು ಎಂಬ ಸಮಾನತೆಯ ಮಂತ್ರವನ್ನು ಸಾರಿದರು. ಇವನಾರವ ಇವನಾರವ ಇವನಾರವ ಎನ್ನದೆ ಎಲ್ಲರೂ ನಮ್ಮವರು, ನಮ್ಮ ಮನೆಯ ಮಕ್ಕಳು ಎಂದು ಭಾವಿಸಿ ಅಪ್ಪಿಕೊಂಡಿದ್ದು ಶರಣ ಧರ್ಮದ ಸಮಾನತೆ ಮತ್ತು ಶುದ್ಧತೆಯ ತತ್ವವನ್ನು ತೋರಿದವರು ಬಸವಣ್ಣನವರು. ಎನ್ನ ಕಂಗೊಳಗಿಂಬಾದ ಬಸವ ಎಂದರೆ ಭಕ್ತನ ಕಣ್ಣುಗಳು ಏನನ್ನು ನೋಡಿದರೂ ಅಲ್ಲಿ ಬಸವಣ್ಣನವರ ತೇಜಸ್ಸು ಮತ್ತು ಅವರ ತತ್ವಗಳೇ ಕಾಣಿಸುತ್ತವೆ. ಅವರು ತಮ್ಮ ಕಣ್ಣಿನ ದೃಷ್ಟಿ ಎಂದಿದ್ದಾರೆ ಅಕ್ಕನಾಗಮ್ಮ. ಮನಸ್ಸಿನ ಪ್ರತಿಯೊಂದು ಆಲೋಚನೆ ಮತ್ತು ಭಾವನೆಗಳಲ್ಲಿ ಬಸವಣ್ಣನವರೇ ತುಂಬಿದ್ದಾರೆ. ಕೇವಲ ಬಾಹ್ಯ ರೂಪದಲ್ಲಿ ಅಲ್ಲದೆ ಅಂತರಂಗದ ಆಳದಲ್ಲಿ ಆತ್ಮದ ತುಂಬೆಲ್ಲ ಬಸವಣ್ಣನವರೇ ನೆಲೆಸಿದ್ದಾರೆ. ಭಕ್ತನ ಅಸ್ತಿತ್ವವೇ ಬಸವಮಯವಾಗಿದೆ. ಒಳಗೆ ಮನಸ್ಸಿನಲ್ಲಿ ಮಾತ್ರವಲ್ಲದೆ ಹೊರಗಿನ ಪ್ರಪಂಚದ ಪ್ರತಿ ಕಣಕಣದಲ್ಲಿಯೂ ಬಸವಣ್ಣನವರ ತತ್ವಗಳು ಕಾಣಿಸುತ್ತವೆ. ಭಕ್ತನ ಪ್ರಾಣವೇ ಬಸವಣ್ಣನಾಗಿದ್ದಾರೆ. ಚನ್ನ ಸಂಗಯ್ಯನ ಸಾಕ್ಷಿಯಾಗಿ ಅಂದರೆ ಪರಮಾತ್ಮನ ಸಾಕ್ಷಿಯಾಗಿ ಬಸವಣ್ಣನವರೇ ಶ್ರೇಷ್ಠ ಗುರು ಎಂದು ಶರಣಾಗತಿ ಭಾವ ತುಂಬಿದೆ. ಜಯತು ಗುರು ಸಂಗನ ಬಸವ ಎನ್ನುವ ಮೂಲಕ ಬಸವಣ್ಣನವರ ಜಯಘೋಷ ಮಾಡಿದ್ದಾರೆ ಅಕ್ಕನಾಗಮ್ಮನವರು. ಬಸವಣ್ಣನವರನ್ನು ಒಬ್ಬ ವ್ಯಕ್ತಿಯಾಗಿ ನೋಡದೆ ವಿಶ್ವ ಚೈತನ್ಯವಾಗಿ, ವಿಶ್ವಚೇತನವಾಗಿ ಆರಾಧಿಸುತ್ತಾರೆ. ಅವರು ಸಮಾಜದಲ್ಲಿ ಸಮಾನತೆಯನ್ನು ತಂದರು. ಭಕ್ತಿ ತ್ರಯವ ಕಲಿಸಿ ಭಕ್ತಿಯನ್ನು ಸರಳಗೊಳಿಸಿದರು. ಪ್ರತಿಯೊಬ್ಬ ಭಕ್ತನ ಉಸಿರಾಗಿ ಅಂತರಾತ್ಮದಲ್ಲಿ ಬೆರೆತು ಹೋದವರು ಬಸವಣ್ಣ ಎಂದು ಅವರನ್ನು ಗುರುವಾಗಿ ಕಂಡು ಅವರ ಮೇರು ವ್ಯಕ್ತಿತ್ವವನ್ನು ಈ ವಚನದಲ್ಲಿ ಬಿಂಬಿಸಿದ್ದಾರೆ ಅಕ್ಕನಾಗಮ್ಮನವರು.
1: ಅಕ್ಕನಾಗಮ್ಮನವರು ಬಸವಣ್ಣನವರ ಕುರಿತು ರಚಿಸಿರುವಂತಹ ವಚನದಲ್ಲಿ ಇಷ್ಟೊಂದು ವಿಚಾರಗಳು ಇದೆ. ಬಸವಣ್ಣನವರು ಹೇಳ್ತಾ ಇರುವಂತಹ ಕಾಯಕ ನಿಷ್ಠೆಯ ಕುರಿತಾಗಿದೆ, ಪ್ರೀತಿ ದಯೆ, ಹಾಗೆ ನಾವು ಬೇರೆಯವರಿಗೆ ತೊಂದರೆ ಕೊಡದ ಹಾಗೆ ಹೇಗೆ ಜೀವನವನ್ನ ಕಟ್ಕೊಳ್ಬೇಕು, ಕಾಯಕಕ್ಕೆ ಇಷ್ಟು ಮಹತ್ವವನ್ನ ಬಸವಣ್ಣನವರು ನೀಡಿದ್ರು. ಈ ಎಲ್ಲ ಸಮಗ್ರ ಮಾಹಿತಿಯನ್ನ ಬಸವಣ್ಣನವರ ಕುರಿತಾಗಿ ಬಸವಣ್ಣನವರ ಸಹೋದರಿಯಾದಂತಹ ಅಕ್ಕ ನಾಗಮ್ಮನವರು ತಮ್ಮ ವಚನದಲ್ಲಿ ಹೇಳಿರುವ ವಿಚಾರಧಾರೆಯನ್ನ ಶ್ರೀಮತಿ ಜಯಮ್ಮ ಕುಪ್ಸದವರು ಹೇಳ್ತಾ ಇದ್ರು. ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಅಕ್ಕ ನಾಗಮ್ಮನವರ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಅಕ್ಕನ ಬಳಗದ ಪೂರ್ವಾಧ್ಯಕ್ಷರಾದಂತಹ ಶ್ರೀಮತಿ ಜಯಮ್ಮ ಕುಪ್ಸದವರು ಶಿವಶರಣೆ ಅಕ್ಕ ನಾಗಮ್ಮನವರ ಕುರಿತು ಮಾಹಿತಿ ಹೇಳ್ತಾ ಇದ್ರು. ಅಕ್ಕ ನಾಗಮ್ಮನವರು ಬಸವಣ್ಣನವರ ಕುರಿತು ರಚಿಸಿರುವಂತಹ ವಚನ ಇರ್ಬೋದು, ಹಾಗೆ ಬಸವಣ್ಣನವರ ವ್ಯಕ್ತಿತ್ವವನ್ನ ಬಿಂಬಿಸುವಂತಹ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ. ಬನ್ನಿ.
3: ಕಲ್ಯಾಣ ಕ್ರಾಂತಿಯ ನಂತರ ಬಸವಣ್ಣನವರು ಲಿಂಗೈಕ್ಯರಾದ ವಿಷಯ ತಲುಪಿದಾಗ ಅಕ್ಕನಾಗಮ್ಮನವರು ಬಸವಣ್ಣನವರನ್ನ ಕುರಿತು ಪ್ರಲಾಪಿಸುವ ಅವರ ವಿರಹ ವೇದನೆಯ ಹೃದಯ ವಿದ್ರಾವಕ ವಚನ ಇದು. ಈ ವಚನದಲ್ಲಿ ಅವರು ಬಸವಣ್ಣನವರನ್ನ ಕುರಿತು ಹೃದಯ ವೇದನೆ ಈ ವಚನದಲ್ಲಿ ಬಿಂಬಿತವಾಗಿದೆ. ಬಸವಣ್ಣ, ನೀವು ಮರ್ತ್ಯಕ್ಕೆ ಬಂದು ನಿಂದಡೆ ಭಕ್ತಿಯ ಬೆಳವಿಗೆ ದಸೆ ದಸೆಗೆಲ್ಲ ಪಸರಿಸಿತ್ತಲ್ಲ ಅಯ್ಯ. ಸ್ವರ್ಗ ಮರ್ತ್ಯ ಪಾತಾಳದೊಳಗೆಲ್ಲ ನಿಮ್ಮ ಭಕ್ತಿಯ ಬೆಳವಿಗೆಯ ಘನವನಾರು ಬಲ್ಲರು. ಅಣ್ಣ ಶಶಿಧರ ನಟ್ಟಿದ ಮಣಿಯ ಪೂರೈಸಿತ್ತೆಂದು ನೀವು ಲಿಂಗೈಕ್ಯವಾದೊಡೆ ನಿಮ್ಮೊಡನೆ ಭಕ್ತಿ ಹೋಯಿತ್ತಯ್ಯ. ನಿಮ್ಮೊಡನೆ ಅಸಂಖ್ಯಾತ ಮಹಾಗಣಗಳು ಹೋದರಣ್ಣ. ಮತ್ತೆ ಲೋಕದ ಮಹಾಮನೆ ಶೂನ್ಯವಾಯಿತ್ತಯ್ಯ ಬಸವಣ್ಣ. ಎನ್ನ ನೊಯ್ಯದೆ ಹೋದೆಯೆಲ್ಲ ಪಂಚ ಪರುಷ ಮೂರ್ತಿ ಬಸವಣ್ಣ. ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯಂಗೆ. ಬಸವಣ್ಣನವರನ್ನು ಕಳೆದುಕೊಂಡ ಸಂತಾಪ, ದುಃಖ, ತಳಮಳ, ಹಲುಬುವಿಕೆಯ ಜೊತೆಗೆ ಬಸವಣ್ಣನವರ ಹಿರಿಮೆ ಗರಿಮೆಗಳನ್ನು ಕೊಂಡಾಡುತ್ತಾ ವಿಲಾಪಿಸುವ ಆರ್ಧ ಹೃದಯದ ವೇದನೆ ಈ ವಚನದಲ್ಲಿ ವ್ಯಕ್ತವಾಗಿದೆ. ಅಣ್ಣ ಬಸವಣ್ಣನವರಿಂದಲೇ ಭಕ್ತಿಯ ಬೆಳಕು ಈ ಭೂಮಿಗೆ ಬಂದಿದೆ. ಗುರು ಲಿಂಗ ಜಂಗಮ ಪೂಜೆಗೆ ಲಿಂಗಾಂಗ ಸಾಮರಸ್ಯ ಸುದೆಗೆ ಬಸವಣ್ಣನವರೇ ಮೊದಲಿಗರೆಂದು ನುಡಿಯುತ್ತಾರೆ. ಭೂಮಿಗಿಳಿದ ಮಹಾ ಬೆಳಕೊಂದು ಬೆಳಕಿನಲ್ಲಿ ಲೀನವಾಯಿತು. ಅಂದರೆ ಸ್ವರ್ಗ ಪಾತಾಳ ಭೂಲೋಕದಲ್ಲಿ ಪಸರಿಸಿರುವ ಭಕ್ತಿಯ ಬೆಳಕು ಅದ್ಭುತವಾದುದು, ಅನನ್ಯವಾದುದು ಎಂದು ಹೇಳುತ್ತಾ ಮೂರು ಲೋಕಗಳಲ್ಲಿ ಭಕ್ತಿಯ ಏಳಿಗೆಯಾಗಿ ಜೀವನ ಪಾವನವಾಯಿತು, ಇದು ಯಾರಿಗೆ ಗೊತ್ತಿಲ್ಲ ಎಂದು ಪ್ರಶ್ನಿಸುತ್ತಾಳೆ. ಪರಶಿವನು ಒಂದು ಒಳ್ಳೆಯ ಪುಣ್ಯ ಕಾರ್ಯಕ್ಕಾಗಿ ನಿಮ್ಮನ್ನು ಭೂಲೋಕಕ್ಕೆ ಕಳುಹಿಸಿದನು. ಆ ಕಾರ್ಯ ಸಂಪನ್ನಗೊಂಡ ನಂತರ ನೀವು ಲಿಂಗೈಕ್ಯರಾದ ಬಳಿಕ ನಿಮ್ಮ ಜೊತೆ ಜೊತೆಯಲ್ಲಿಯೇ ಆ ಭಕ್ತಿಯೂ ಹೋಯಿತು. ಬಸವಣ್ಣನೆಂಬ ಬೆಳಕು ಬೆಳಕಿನಲ್ಲಿ ಲೀನವಾದಾಗ ಆ ದಿವ್ಯ ಭಕ್ತಿಯ ಬೆಳಕಿನ ಪ್ರಭೆಯಲ್ಲಿ ನಿಂದಂತಹ ದಿವ್ಯಾತ್ಮರಾದ ಶರಣರು ಕೂಡ ಆ ಬೆಳಕನ್ನು ಹಿಂಬಾಲಿಸಿ ಅದರಲ್ಲಿ ಅವರೂ ಲೀನವಾಗುತ್ತಾರೆ. ನಿಮ್ಮನ್ನು ಕಳೆದುಕೊಂಡು ಮಹಾಮನೆ ಶೂನ್ಯವಾಯಿತು, ನಾವೆಲ್ಲ ಅನಾಥರಾದೆವು ಎಂದು ಅಂತರಂಗದ ಅಳಲನ್ನು ಪರಿಪರಿಯಾಗಿ ನಿವೇದಿಸಿದ ಭಾವ ಹೃದಯ ವಿದ್ರಾವಕವಾಗಿದೆ. ಒಡಹುಟ್ಟಿದ ತಮ್ಮ ಜ್ಞಾನದೀವಿಗೆ ಸ್ತ್ರೀ

0: ಕುಲೋದ್ಧಾರಕ ಬಸವಣ್ಣನನ್ನು ಏಕೆ ಕರೆದೊಯ್ದು ಎನ್ನನ್ನು ಕರೆ ಒಯ್ಯದೆ ಎಂದು ಹಲಬುತ್ತಾರೆ. ಪಂಚಪರುಷ ಬಸವಣ್ಣ, ಬಸವನ ಮೂರ್ತಿ ಎಂದರೆ ಅವರ ಹಸ್ತಪರುಷ, ಮನಪರುಷ, ವಾಕ್ಪರುಷ, ಮನಪರುಷ, ಭಾವಪರುಷ. ಮುಟ್ಟಿದ್ದೆಲ್ಲ ಪವಿತ್ರ, ನೋಡಿದ್ದೆಲ್ಲ ಪವಿತ್ರ. ಅವರ ಮನಸ್ಸನ್ನು ಅರಿತವರು, ಅವರ ಭಾವನೆಗೆ ಸ್ಪಂದಿಸಿದವರೆಲ್ಲರೂ ಪವಿತ್ರರಾಗುತ್ತಿದ್ದರು. ಅಂತಹ ಆತ್ಮೀಯ ಜೀವ ಭಾವವೊಂದನ್ನು ಕಳೆದುಕೊಂಡು ದುಃಖ ಪಡುವ ರೀತಿ, ಅಗಾಧ ಪ್ರೀತಿಯ ಒಡಲಾಳದ ನೋವು, ಅಕ್ಕ ತಮ್ಮನ ಸೋದರ ಸಂಬಂಧದ ಅಗಲಿಕೆಯ ತಾಪದ ತೀವ್ರತೆ, ಈ ವಚನ ಓದುವಾಗ ನಮ್ಮ ಕಣ್ಣಂಚಿನಲ್ಲಿಯೂ ಅವರ ಅಗಲಿಕೆಯ ನೋವು ಮೂಡುತ್ತದೆ. ಈ ವಚನ ಬಹಳ ಹೃದಯವನ್ನು ತಟ್ಟುವಂತಹ ವಚನವಾಗಿದೆ ಎಂದು ಹೇಳಬಹುದು. ವಚನ ವಿಹಾರ ಕಾರ್ಯಕ್ರಮದಲ್ಲಿ ಅಕ್ಕನಾಗಮ್ಮನವರ ವಚನಗಳ ಪರಿಚಯ ಮಾಡಿಸಲು ಅನುವು ಮಾಡಿಕೊಟ್ಟ RJ ಪವಿತ್ರ ದಿನೇಶ್ರವರಿಗೂ ಹಾಗೂ ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲ ಸಹೃದಯರಿಗೂ ಶರಣು ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು.
1: ನಿಮಗೂ ಸಹ ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಶಿವಶರಣರಾದಂಥ ಶರಣೆ ಅಕ್ಕನಾಗಮ್ಮನವರ ವಿಚಾರಧಾರೆ, ಹಾಗೆ ಅಕ್ಕನಾಗಮ್ಮ ಮತ್ತು ಬಸವಣ್ಣನವರ ನಡುವೆ ಇರುವಂತಹ ಬಾಂಧವ್ಯ ಇರ್ಬೋದು, ಹಾಗೆ ಅಕ್ಕನಾಗಮ್ಮನವರು ಬಸವಣ್ಣನವರನ್ನ ಇಂಥ ಉನ್ನತ ಸ್ಥಾನದಲ್ಲಿಟ್ಟು ನೋಡ್ತಾ ಇದ್ರು, ಅವರ ವ್ಯಕ್ತಿತ್ವ ಎಂಥದ್ದಾಗಿತ್ತು, ಹಾಗೆ ಅವರನ್ನ ಕಳೆದುಕೊಂಡಂತಹ ಅವರ ನೋವು, ಈ ಎಲ್ಲ ಸಮಗ್ರ ಮಾಹಿತಿಯನ್ನ ತುಂಬಾ ಚೆನ್ನಾಗಿ ಅರ್ಥೈಸಿದ್ದೀರಾ ಮೇಡಮ್. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಅಕ್ಕನ ಬಳಗದ ಪೂರ್ವಾಧ್ಯಕ್ಷರಾದಂತಹ ಶ್ರೀಮತಿ ಜಯಮ್ಮ ಕುಪ್ಸದ್ ಅವರು ಭಾಗವಹಿಸಿ ಅಕ್ಕನಾಗಮ್ಮನವರ ವಿಚಾರಧಾರೆಯನ್ನು ತಿಳಿಸಿಕೊಟ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಸಂವಿಧಾನ ಕೊಟ್ಟ ಹಕ್ಕು ಯುವ ಜನತೆಯ ಕರ್ತವ್ಯ. ದೇಶದ ಕಾನೂನು ಪಯಣದ ಬಗ್ಗೆ ಅಂಕಿತ ಮಾತು.
2: ಸ್ವಾತಂತ್ರ್ಯ ಸಂಗ್ರಾಮದ ತೆರೆಮರೆಯ ವೈದ್ಯಕೀಯ ಸೇವೆ. ಅಂದು ಜೀವ ರಕ್ಷಣೆ, ಇಂದು ಸ್ಫೂರ್ತಿ, ಶ್ರೇಯಸ್ ಜೊತೆ.
0: ಇಂದಿನ ಯುವ ಜನತೆಯ ಪ್ರಕಾರ ದೇಶ ಪ್ರೇಮ ಎಂದರೇನು? ವನಿತಾ ಗೌಡ ಅವರ ನೇರ ನೋಟ.
2: ಇದೇ ಆಗಸ್ಟ್ 15ರ ಮಧ್ಯಾಹ್ನ 1-2 ಗಂಟೆಯವರೆಗೆ ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ನೇರ ಪ್ರಸಾರ. ಕರೆ ಮಾಡಿ 9686096229. ತಪ್ಪದೆ ಕೇಳಿ, ನಿಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕೆ.
4: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
3: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
4: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
6: ನಮಸ್ಕಾರ. ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಕಲೆಗಾರರು, ಕವಿಚಿತ್ರ ಕೋವಿದನು, ಪರತತ್ವ ಶೋಧಕನು, ವಿವಿಧ ವಾದನ ಗೀತ ನೃತ್ಯ ಕುಶಲಿಗಳು, ನವನವತೆಯಂ ಮನಸ್ಸಿಗೀವೆಲ್ಲ ಕಲೆಗಾರರವರಿಂದ ಸುಂದರತೆ ಮಂಕುತಿಮ್ಮ. ಕವಿಚಿತ್ರ ಕೋವಿದನು, ಕವಿ ಚಿತ್ರಕಲೆಯಲ್ಲಿ ಪರಿಣಿತನಾದವನು, ಚಿತ್ರಕೋವಿದನು ಅಂದರೆ. ಪರತತ್ವ ಶೋಧಕನು, ವಿವಿಧ ವಾದನ ಗೀತ ನೃತ್ಯ ಕುಶಲಿಗಳು, ನವನವತೆ ಇಂ ಹೊಸತನದಿಂದ, ಮನಸ್ಸಿಗೀವೆಲ್ಲ ಕಲೆಗಾರರವರಿಂದ. ಮನಸ್ಸಿಗೀವೆಲ್ಲ, ಮನಸ್ಸಿಗೆ ಈವ ಎಲ್ಲ ಅಂದರೆ ಮನಸ್ಸಿಗೆ ಎಲ್ಲ ಕೊಡುವಂತಹ ಕಲೆಗಾರರವರಿಂದ ಸುಂದರತೆ, ಈ ಎಲ್ಲ ಕಲೆಗಾರರಿಂದನೇ ಸುಂದರತೆ ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಕವಿ ಚಿತ್ರ ಕೋವಿದನು, ಪರತತ್ವ ಶೋಧಕನು, ವಿವಿಧ ವಾದನ ಗೀತ ನೃತ್ಯ ಕುಶಲಿಗಳು, ನವನವತೆ ಇಮ್ಮನಸಿಗೀವೆಲ್ಲ ಕಲೆಗಾರರವರಿಂದ ಸುಂದರತೆ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಕವಿ, ಚಿತ್ರಗಾರ, ಪರತತ್ವ ಶೋಧಕ, ಬೇರೆ ವಾದ್ಯಗಳ ವಾದಕ, ಹಾಡುಗಾರ, ನೃತ್ಯಪಟು, ಇವರೆಲ್ಲ ನಮ್ಮ ಮನಸ್ಸಿಗೆ ಹೊಸತನವನ್ನು ಕೊಡುವಂತಹ ಕಲೆಗಾರರು. ಅವರಿಂದಲೇ ಜಗತ್ತಿಗೆ ಸುಂದರತೆ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನಾವೆಲ್ಲ ವಿದ್ಯಾಭ್ಯಾಸ ಮುಗಿಸಿ ಆದಮೇಲೆ ಏನು ಮಾಡ್ತೀವಿ? ಒಂದೊಳ್ಳೆ ಕೆಲಸ ಹುಡುಕೊಂಡು ಹೋಗ್ತೀವಿ. ಅಷ್ಟಕ್ಕೆ ಸುಮ್ಮನಿರೋದಿಲ್ಲ. ಕೆಲವರಿಗೆ ಹಣ ಮಾಡುವಂತಹ ಬಹಳ ಉಮೇದು ಇರುತ್ತೆ. ಅವ್ರಿಗೆ ಬೇರೆ ಯಾವುದು ಮುಖ್ಯ ಆಗಿರೋದಿಲ್ಲ. ಕಲೆ, ಸಾಹಿತ್ಯ, ಸಂಗೀತಗಳೆಲ್ಲ ನಿಷ್ಪ್ರಯೋಜಕ ಅನ್ನೋದೇ ಅವರ ವಾದ. ಹಿರಿಯರು ಹಣದಿಂದ ಓಡ್ಬೇಡ ಅನ್ನೋದೆಲ್ಲ ಅವರಿಗೆ ಅಸಡ್ಡೆ ಮಾತಾಗ್ಬಿಟ್ಟಿರುತ್ತೆ. ಹೀಗೆ ಹಿರಿಯರು ಯಾರೇ ಅವ್ರು ಅಂಥವ್ರಿಗೆ ನೀನು ಇಷ್ಟೊಂದು ದುಡ್ದು ಏನು ಮಾಡ್ತೀಯಾ ಅಂತ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ, ಸಾಕಷ್ಟು ಹಣ ಗಳಿಸ್ತೀನಿ ಅಂತಾರೆ. ಸರಿ, ಹಣನೇನೋ ಗಳಿಸ್ತೀಯ, ಆಮೇಲೆ ಏನು ಮಾಡ್ತೀಯ ಅಂದರೆ ದೊಡ್ಡ ಬಂಗ್ಲೆ ಕಟ್ಟಿಸ್ತೀನಿ, 4-5 ಕಾರ್ ತಗೊಳ್ತೀನಿ, ತೋಟ ಮಾಡಿಸ್ತೀನಿ, ತನಗೆ ಆಸೆ ಪಟ್ಟದ್ದೆಲ್ಲ ಮಾಡ್ತೀನಿ ಅಂತ. ಸರಿ, ಅದು ಆಯಿತು. ಅದಾದಮೇಲೆ ಏನು ಮಾಡ್ತೀಯ, ಮುಂದೇನು ಮಾಡೋದು, ಆರಾಮಾಗಿ ಪ್ರಪಂಚನ ಸುತ್ತತೀನಿ ಅಂತೀವ ತಾನೇ. ಆದ್ರೆ ಯಾಕೆ ಸುತ್ತತೀವಿ, ಏನನ್ನು ನೋಡೋದಕ್ಕೆ ಹೋಗ್ತೀಯಾ ಅಂತ ಕೇಳಿದ್ರೆ, ಹಾ, ಹಿಮಾಲಯ ನೋಡ್ಬೋದು, ಬದ್ರಿನಾಥ್ ನೋಡ್ಬೋದು, ಕೇದಾರನಾಥ್ಗಳಿಗೆ, ತಾಜ್ ಮಹಲ್, ಚೀನಾದ ಗೋಡೆ, ರೋಮ್ನಲ್ಲಿರೋ ವ್ಯಾಟಿಕನ್, ಈಜಿಪ್ತಿನ ಪಿರಾಮಿಡ್, ನಯಾಗರ ಜಲಪಾತ, ಎಷ್ಟಿದೆ ನೋಡೋದಿಕ್ಕಲ್ವಾ, ಬೇಕಷ್ಟು ಜಾಗಗಳಿದೆ. ಎಲ್ಲ ಕಡೆ ಹೋಗ್ತೀನಿ, ಆರಾಧಿಸ್ತೀನಿ, ಖುಷಿ ಪಡ್ತೀನಿ, ಸಂಗೀತ ಕೇಳ್ತೀನಿ, ಈ ಥರನೇ ನಮ್ದು ಆಸೆ ಇರುತ್ತೆ. ಯೋಚನೆ ಮಾಡಿ, ಎಲ್ಲರೂ ನಮ್ಮ ಹಾಗೆ ಹಣ ಗಳಿಸೋದನ್ನೇ ವೃತ್ತಿ ಮಾಡ್ಕೊಂಡ್ಬಿಟ್ರೆ ನಾವೀಗೇನೆಲ್ಲ ನೋಡಬೇಕು, ಖುಷಿ ಪಡಬೇಕು ಅಂತಿದ್ದೀವಲ್ಲ, ಅಂಥ ಜಾಗನ ಸೃಷ್ಟಿ ಮಾಡಿದವ್ರು ಯಾರು? ಯಾರು ಒಂದು ನಮ್ಮ ಥರದ್ದೇ ಇನ್ನೊಂದಷ್ಟು ಜನ ಸೇರಿ ಮಾಡಿರೋದಲ್ವಾ? ಅವ್ರು ಅದನ್ನೆಲ್ಲ ನಿರ್ಮಾಣ ಮಾಡಿಲ್ಲದೆ ಇದ್ದರೆ ನಮ್ಮ ಹತ್ರ ಇರೋ ಆ ಹಣದಿಂದ ಆಗೋ ಪ್ರಯೋಜನ ಏನು? ನೋಡಿ, ಈ ಇಷ್ಟೊತ್ತು ನಾನು ಹೇಳಿರೋ ವಿಷಯದಲ್ಲಿ ಒಂದು ಆಳವಾದ ಅರ್ಥ ಇದೆ. ಬದುಕಿಗೆ ಹಣ ಬೇಕು, ಆದರೆ ಎಲ್ಲವೂ ಹಣದಿಂದನೇ ಆಗೋದಿಲ್ಲ. ನಮ್ಮ ಬದುಕಿಗೆ ಸೊಗಸು, ನಾವೀನ್ಯತೆ, ಸಂತೋಷ ಸಿಗೋದು ಕಲೆಗಾರರ ಕೊಡುಗೆಗಳಿಂದ. ಒಂದು ಅದ್ಭುತ ಚಿತ್ರ ಮನಸ್ಸನ್ನು ಅರಳಿಸಬಹುದು ಅಲ್ವಾ? ಎಷ್ಟೋ ಜನ ನೀವು ಸಿನಿಮಾ ಕಲಾವಿದರ ನೋಡಿರ್ಬೋದು, ಸಂಗೀತಗಾರರನ್ನ ನೋಡಿರ್ಬೋದು, ವಾದ್ಯ ನುಡಿಸುವವರು, ನೃತ್ಯಗಾರರು, ಬೇಕಾದಷ್ಟು ಕಲಾವಿದರನ್ನ ನಾವು ನೋಡಿರ್ತೀವಿ ಅಲ್ವಾ? ಅವರೆಲ್ಲ ಸೇರಿ ನಮ್ಮ ದಿನನಿತ್ಯದ ಬದುಕಿಗೆ ಒಂದು ಹೊಸ ಅರ್ಥ ನೀಡಿ ಪ್ರಚೋದನೆನ ಕೊಡುವಂಥವ್ರೆ ಅಲ್ವಾ? ದೇಹ, ಮನಸ್ಸು, ಬುದ್ಧಿ ಮತ್ತು ಆತ್ಮಕ್ಕೆ ಖುಷಿ ಅಥವಾ ಮುದವನ್ನು ನೀಡುವಂತಹ ಯಾವುದೇ ವಿಷಯ ಸೌಂದರ್ಯದಿಂದನೇ ಕೂಡಿರುತ್ತೆ. ಯಾಕಂದರೆ ಸುಂದರವಾಗಿಲ್ದಿರುವಂತಹ ವಸ್ತು ಅಥವಾ ವಿಷಯ ಖುಷಿ ಅಥವಾ ಸುಖ ನೀಡೋದಕ್ಕೆ ಸಾಧ್ಯ ಇಲ್ಲ. ಕವಿಯ ಕಲ್ಪನೆಯ ಮೂಸೆಯಿಂದ ಮೂಡೋ ಕವಿತೆ, ಕಾವ್ಯ, ಕಥೆ, ಕಲಾವಿದನ ಚಿತ್ರ, ಶಿಲ್ಪಿ, ಇವೆಲ್ಲ ಯಾವುದೇ ಆದರೂ ಎಲ್ರಿಗೂ ಅಲ್ದಿದ್ರು ಒಂದಷ್ಟು ಜನಕ್ಕೆ ಖುಷಿ ಕೊಟ್ಟೆ ಕೊಡತ್ತೆ. ಯಾಕಂದರೆ ಒಂದು ವಸ್ತುನ ಹಲವಾರು ಜನ ನೋಡಿದಾಗ ಪ್ರತಿಯೊಬ್ಬರಲ್ಲೂ ಭಿನ್ನ ಭಿನ್ನವಾದ ಪ್ರತಿಕ್ರಿಯೆಗಳು ಮೂಡತ್ತೆ. ಮುಕ್ತ ಮನಸ್ಸಿನ ನೋಟಕ್ಕೆ ಎಲ್ಲನೂ ಸುಂದರನೇ ಆಗಿರುತ್ತೆ. ಸಂಗೀತದಲ್ಲಿ 72 ಮೇಳಕರ್ತ ರಾಗಗಳು, ಆದರೆ ಒಬ್ಬ ನುರಿತ ಗಾಯಕ ತನ್ನ ಮೇಧಾಶಕ್ತಿಯಿಂದ ಇನ್ನಷ್ಟು ಹೊಸ ಹೊಸ ರಾಗಗಳನ್ನು ಸೃಷ್ಟಿಸ್ತಾನೆ. ಅವುಗಳಿಗೆ ಜನ್ಯ ರಾಗಗಳು ಅಂತ ಹೆಸರು. ಅವು ಸಹ ಬಹಳ ಸುಂದರವಾಗಿ ಕೇಳುಗನ ಮನಸ್ಸಿಗೆ ಆನಂದನ ಕೊಡುತ್ತೆ. ಹಾಗೆ ಭರತ ಮುನಿಯಿಂದ ಜಗತ್ತಿಗೆ ಕೊಡಲ್ಪಟ್ಟ ನೃತ್ಯಶಾಸ್ತ್ರ ಹೊಸ ಹೊಸ ಆಯಾಮಗಳನ್ನು ಮೈಗೂಡಿಸಿಕೊಂಡು ಕೂಚಿಪುಡಿ, ಭರತನಾಟ್ಯ, ಕಥಕ್ಕಳಿ, ಓಡಿಸಿ ಮುಂತಾದ ಹೆಸರುಗಳಿಂದ ಬೇರೆ ರೀತಿಯಲ್ಲಿ ಜನಗಳಿಗೆ ಖುಷಿನ ಕೊಡ್ತಾ ಇದೆ. ಇದು ಸಹ ಕಲಾವಿದನ ಆವಿಷ್ಕಾರಿ ಮನೋಭಾವದಿಂದಲೇ ಸೃಷ್ಟಿಯಾದ ಸುಂದರತೆಗಳೇ ಅಲ್ವಾ? ಹೀಗೆ ಕಾವ್ಯ, ಕಥೆ, ಕವನ, ಕವಿತೆ, ಚಿತ್ರ, ಶಿಲ್ಪ, ಸಾಹಿತ್ಯ, ರಾಗ, ನಾಟ್ಯ, ಸಂಗೀತ ಮುಂತಾದವುಗಳ ಜೊತೆ ಆಡಳಿತ, ರಕ್ಷಣೆ ಮುಂತಾದ ವಿಧಾನಗಳಿಗೆ ಹೊಸ ಆಯಾಮನ ನೀಡುವ ಆಡಳಿತ ನಿಪುಣರು ಸಹ ಜನಜೀವನವನ್ನು ಸುಂದರವಾಗಿಸೋದಕ್ಕೆ ಪ್ರಯತ್ನ ಪಡೋದ್ರಿಂದ ಅವರನ್ನು ಸಹ ಕಲಾವಿದರು ಅಂತ ಪರಿಗಣಿಸಿ ಸಾಮಾನ್ಯರ ಬದುಕನ್ನು ಸುಂದರವಾಗಿಸೋದಕ್ಕೆ ಇವರುಗಳು ಮಾಡೋ ಪ್ರಯತ್ನ ಸಹ ಒಂದು ತಪಸ್ಸು. ಅಂತಹ ಬಹುಜನ ಆನಂದದಾಯಕವಾದ ಯಾವುದಾದ್ರೂ ವಿಷಯದ ಸೃಷ್ಟಿಯನ್ನು ನಾವು ಮಾಡೋ ಪ್ರಯತ್ನ ಪಟ್ಟರೆ ಮತ್ತು ಅಂತಹ ಪ್ರಯತ್ನದಲ್ಲಿ ನಮಗೆ ಒಂದು ತಕ್ಕ ಮಟ್ಟಿಗಾದರೂ ಜಯ ಸಿಕ್ಕರೂ ನಮ್ಮ ಜೀವನ ಸಾರ್ಥಕವಾಗುತ್ತೆ ಅಲ್ವಾ? ಆ ಕಡೆ ನಮ್ಮ ಪ್ರಯತ್ನ ಯಾವಾಗಲೂ ಇರಲಿ ಅಂತ ಆಶಿಸ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
2: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಪ್ರಪ್ರಥಮವಾಗಿ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡ ಭಾರತದ ಮೊದಲ ಗ್ರಾಮ, ಸ್ವಾತಂತ್ರ್ಯ ಕಹಳೆ ಮೊಳಗಿಸಿದ ಐತಿಹಾಸಿಕ ನೆಲ, ನಮ್ಮದೇ ಶಿವಮೊಗ್ಗ ಜಿಲ್ಲೆಯ ಈಸೂರಿನ ಬಗ್ಗೆ ನಿಮಗೆಷ್ಟು ಗೊತ್ತು? ಈಸೂರಿನ ಸ್ವಾತಂತ್ರ್ಯ ಸ್ಮರಣೆಯ ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಆರ್ಜೆ ಮಹಾಲಕ್ಷ್ಮಿ ಅವರೊಂದಿಗೆ ನಿವೃತ್ತ ರಂಗಕರ್ಮಿ ಕಾಂತೇಶ್ ಕದರಮಂಡಲಿಗೆ ಇರಲಿದ್ದಾರೆ. ಇದೇ ಆಗಸ್ಟ್ 15ರಂದು ನೇರ ಪ್ರಸಾರ, ಮಧ್ಯಾಹ್ನ 12ರಿಂದ 1 ಗಂಟೆಯವರೆಗೆ. ಈ ವಿಶೇಷ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ಭಾಗವಹಿಸಿ. 9686096279.
8: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದಿನೇಶ್ ಹೊಸನಗರ್ ಇವರು ಒಗಟಿನ ಕುರಿತು ಮಾಹಿತಿಯನ್ನ, ಹಾಗೆ ಒಂದು ಒಗಟನ್ನ ಕೂಡ ಹೇಳಲಿಕ್ಕೆ ಅಂತ ಬಂದಿದ್ದಾರೆ, ಕೇಳೋಣ.
9: ನಮಸ್ಕಾರ. ಈ ಒಗಟು ಅನ್ನುವಂಥದ್ದು ಎಲ್ಲ ಕ್ಷೇತ್ರದಲ್ಲೂ ಸಹ ತನ್ನ ಛಾಪನ್ನು ಮೂಡಿಸಿದೆ. ವಿದ್ಯಾರ್ಥಿ ಮತ್ತು ಒಗಟು ಅಂತ ಯೋಚನೆ ಮಾಡಿದ್ರೆ, ಅಥವಾ ಮಕ್ಕಳು ಅಥವಾ ಒಗಟು ಅಂತ ಯೋಚನೆ ಮಾಡಿದ್ರೆ, ಮಕ್ಕಳ ಬೌದ್ಧಿಕ ಬೆಳವಣಿಗೆಯಲ್ಲಿ ಒಗಟು ಬಹಳ ದೊಡ್ಡ ಕೆಲಸವನ್ನು ಮಾಡಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಈ ಒಗಟಿನ ಪರಿಚಯ ಇಲ್ಲದೇ ಇರೋದ್ರಿಂದ, ಮನೆಯಲ್ಲಿ ಅಂಥ ವಾತಾವರಣ ಇಲ್ಲದೇ ಇರೋದ್ರಿಂದ ಇಂಥದ್ದೊಂದು ಅವಕಾಶವನ್ನು ಅವ್ರು ಕಳ್ಕೊಂಡಿದ್ದಾರೆ. ಒಗಟು ಅವರ ಬೌದ್ಧಿಕ ಬೆಳವಣಿಗೆಯಲ್ಲಿ ಬಹಳ ದೊಡ್ಡ ಸಹಕಾರಿಯಾಗಿದೆ. ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು ಈ ಒಗಟಿನ ಮೂಲಕ ತಮ್ಮ ಪದದ ಬಳಕೆಯ ಸಾಮರ್ಥ್ಯವನ್ನು ಮತ್ತು ಆ ಪದವನ್ನು ಜೋಡಿಸುವ ಚಾಣಕ್ಯತೆಯನ್ನು ಅವರು ಇದರಲ್ಲಿ ಕಲಿಬೋದಿತ್ತು. ವರಕವಿ ದಾರಾ ಬೇಂದ್ರೆಯವರು ಇದ್ರ ಬಗ್ಗೆ ಒಂದಿಷ್ಟು ಮಾತಾಡಿದರೆ, ವರಕವಿ ದಾರಾ ಬೇಂದ್ರೆಯವರ ನಾವು ಬರಹಗಳನ್ನು ಗಮನಿಸಿದ್ರೆ ಅದರಲ್ಲಿ ಜಾನಪದ ಸೊಗಡನ್ನು ಕಾಣ್ತೇವೆ, ಜೊತೆಗೆ ಒಗಟಿನ ಕೆಲವಷ್ಟು ಶೈಲಿಗಳನ್ನು ಸಹ ನಾವು ಅವರ ಬರಹಗಳಲ್ಲಿ ಕಾಣಬಹುದು. ಅವರು ಎಷ್ಟು ಒಗಟನ್ನು ಇಷ್ಟಪಟ್ಟಿದ್ರು ಅನ್ಲಿಕ್ಕೆ ಅವರು ಒಗಟಿನ ಬಗ್ಗೆ ಅವರೊಂದು ಮಾತಿದೆ. ನಮ್ಮ ಭಾಷೆಯ ಲಾಲಿತ್ಯ ಚಮತ್ಕಾರ ಎಲ್ಲ ಒಗಟಿನಲ್ಲೇ ಇದೆ. ಮಕ್ಕಳಿಗೆ ಭಾಷೆ ಕಲಿಸೋ ಮೊದಲ ಪಾಠಶಾಲೆನೆ ಒಗಟು ಅಂತ. ನಿಜವಾಗ್ ನಾವು ಗಮನಿಸಿದ್ರೆ ಮಕ್ಕಳು ನಾವು ಒಗಟಿನಿಂದ ದೂರ ಇಟ್ಟಿದ್ದೇವೆ. ಒಗಟಿನ ಬಗ್ಗೆ ಹೆಚ್ಚು ಮಕ್ಕಳಿಗೆ ಗೊತ್ತೇ ಇಲ್ಲ. ಒಗಟುಗಳು ಎಷ್ಟು ಚೆನ್ನಾಗಿ ಒಂದು ಆಟದ ರೀತಿಯಲ್ಲೇ ಮಕ್ಕಳ ಬೌದ್ಧಿಕ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯತೆ ಇತ್ತು. ಮಕ್ಕಳು ಅಲ್ಲಿ ನಿತ್ತಲ್ಲೇ ಕೆಲವು ಒಗಟುಗಳನ್ನು ಕಟ್ಟುವ ಸಾಧ್ಯತೆಗಳು ಇತ್ತು. ತಮಗೆ ಕಾಣುವಂಥ ಎಲ್ಲ ವಸ್ತುಗಳನ್ನು ಸಹ ಉಪಮೇಯನ ಉಪಮಾನವನ್ನು ಅವರು ಅಲ್ಲೇ ಕಲಿಯೋಕ್ಕೆ ಸಾಧ್ಯತೆ ಇತ್ತು. ಹಾಗೆ ಭಾಷೆಯ ಮೇಲೆ ಅವರಿಗೆ ಸರಿಯಾದ ಹಿಡಿತ ಸಾಧಿಸಲಿಕ್ಕೆ ಇದು ತುಂಬ ದೊಡ್ಡ ಸಾಧನ ಆಗಿತ್ತು. ಒಗಟನ್ನು ಕಲಿತಾ ಹೋದಂಗೂ ಅವರಿಗೆ ಪದಪುಂಜಗಳ ಸಮಸ್ಯೆ ಆಗ್ತಿರಲಿಲ್ಲ. ಜೊತೆಗೆ ಅವರಿಗೆ ಆ ಪದಗಳನ್ನು ಹೇಗೆ ಹೇಗೆ ಜೋಡಿಸ್ಬೇಕು ಅನ್ನುವಂಥ ಜಾಣ್ಮೆ ಬೆಳೀತಿತ್ತು. ಇಲ್ಲಿ ಒಂದು ಕ್ಯಾಲ್ಕುಲೇಷನ್ ಅಂದರೆ ಗಣಿತದ ಮನಸ್ಥಿತಿಯೂ ಸಹ ಇಲ್ಲಿ ಡೆವಲಪ್ ಆಗುತ್ತೆ. ವಿಜ್ಞಾನದ ಆಲೋಚನೆಗಳು ಸಹ ಇಲ್ಲಿ ಹೆಚ್ಚಾಗಿ ಬೆಳೀತಾ ಹೋಗ್ತದೆ. ಮತ್ತು ಪ್ರಶ್ನೆ ಮಾಡುವಂಥದ್ದನ್ನು, ಪ್ರಶ್ನೆನ ಹುಡುಕುವಂಥದ್ದನ್ನು, ಪ್ರಶ್ನೆನ ಅನಾಲಿಸಿಸ್ ಮಾಡಿ ಉತ್ತರ ಹೇಗೆ ಕಂಡುಕೊಳ್ಬೋದು ಅನ್ನೋದನ್ನು, ಇದೆಲ್ಲವೂ ಸಹ ಸಹಜವಾಗಿ ಒಗಟಿನಲ್ಲಿ ಕಲಿತಾ ಹೋಗ್ತಿದ್ರು. ವಿಶಿಷ್ಟವಾದಂಥ ಒಂದು ಶೈಲಿ ಈ ಒಗಟಾಗಿದೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಅಕ್ಷರದಿಂದ ಭಾಷೆ ಕಲಿಯುವ ಮೊದಲು ಒಗಟಿಂದ ಅವರ ಮನೋಭೂಮಿಕೆಯನ್ನು ಸಿದ್ಧವಾದರೆ ಉತ್ಕೃಷ್ಟವಾಗಿ ಬೆಳೆಯಬಹುದು ಅನ್ನೋದು ದಾರಾಬೇಂದ್ರೆಯವರ ಕೊನೆಯ ಮಾತಿನಲ್ಲಿ ಹೇಳ್ತಾರೆ. ಒಗಟು ಅಂತಹ ಬೌದ್ಧಿಕ ಬೆಳವಣಿಗೆಗೆ ಕಾರಣವಾಗ್ತದೆ ಅನ್ನೋದನ್ನು ಸಹ ನಾವು ಹೆಚ್ಚು ಗಮನಿಸಬೇಕಾಗುತ್ತೆ ಅಂತ ಹೇಳ್ತಾ ನಾನು ನಿನ್ನೆ ಈ ಒಗಟಿಗೆ ಸಂಬಂಧಪಟ್ಟಂತೆ ಒಂದು ಒಗಟು ಹೇಳಿದ್ದೆ. ಕಟ್ ಮಾಡಿದರೆ ತುಂಡಾಗಲ್ಲ, ಮಡಿಸಿದ್ರೆ ಮಡಿಯಲ್ಲ, ಮಣ್ಣಿಗೆ ಬಿಟ್ಟರೆ ಮರೆಯಾಗತ್ತೆ, ಮುಗಿಲಿಗೆ ಹೋದರೆ ಸರಿಯಾಗತ್ತೆ, ಹಾಗಾದ್ರೆ ನಾನೇ ಇರೋದು. ಇದು ನೀರು, ನೀವೆಷ್ಟೇ ನೀರನ್ನು ಕಟ್ ಮಾಡಿದ್ರು ತುಂಡಾಗೋದಿಲ್ಲ, ಮಡ್ಚಕ್ಕೆ ಬರೋದಿಲ್ಲ. ಭಾಳ ವಿಶೇಷವಾಗಿ ಗಮನಿಸಿ, ಹಾಗೆ ಅದನ್ನೆಲ್ಲರೂ ಮಣ್ಣಿಗೆ ಹಾಕಿಬಿಟ್ರೆ ತಕ್ಷಣಕ್ಕೆ ಅದು ಹಿಂಗೆ ಬಿಟ್ಟು ಮರೆಯಾಗುತ್ತೆ. ಅದೇ ನೀರು ಸಮುದ್ರದಲ್ಲಿ ಸೇರಿಕೊಂಡು ಆವಿಯಾಗಿ ಹೋದರೆ, ಮೇಲೆ ಹೋದರೆ, ಮುಗಿಲಿಗೆ ಹೋದರೆ ಅಲ್ಲಿ ಮೋಡದಲ್ಲಿ ಸರಿಯಾಗಿ ಮೋಡವಾಗಿ ಮತ್ತೆ ಮಳೆಯಾಗಿ ವಾಪಸ್ ಬರುತ್ತೆ. ಎಷ್ಟು ಚೆನ್ನಾಗಿ ಒಗಟನ್ನ ಬರೆದಿದ್ದಾರೆ ನೋಡಿ, ಅದರಲ್ಲಿ ಎಷ್ಟು ವಿಶೇಷವಾದ ಅರ್ಥವನ್ನು ಇಟ್ಟಿದ್ದಾರೆ. ಕಟ್ ಮಾಡೋದು ಉಂಡಾಗಲ್ಲ, ನಿಜವಾಗ್ಲೂ ಹೌದು, ನೀರನ್ನು ಎಷ್ಟೇ ಕಟ್ ಮಾಡೋದು ಉಂಡಾಗಲ್ಲ. ನಮ್ಮ ಮನಸ್ಥಿತಿನೂ ಸಹ ಅಂದರೆ ಒಂದ್ರಲ್ಲಿ ಹೇಳ್ತಾರೆ, ನಾವು ಹೆಚ್ಚು ಹೆಚ್ಚು ದೃಢವಾಗಿರಬೇಕು. ಎಷ್ಟು ದೃಢವಾಗಿರಬೇಕು ಅಂದರೆ ನೀರನ್ನು ಕಟ್ ಮಾಡೋದು ಹೇಗೆ ದುಡ್ಡಾಗಲೂ ಅಷ್ಟು ದೃಢವಾಗಿರ್ಬೇಕು ನಮ್ಮ ಮನಸ್ಥಿತಿ. ಯಾವುದೇ ಕಾರಣಕ್ಕೂ ಸಹ ಯಾವುದೇ ಸಂದರ್ಭದಲ್ಲಿ ನಾವು ವೀಕ್ ಆಗಬಾರ್ದು, ಅದರಿಂದ ವಿಚಲಿತವಾಗಬಾರ್ದು. ಅಷ್ಟು ದೃಢವಾದ ಮನಸ್ಥಿತಿ ನಾವು ಹೊಂದಿರಬೇಕು ಅಂತ. ಮಡಿಸಿದ್ರೆ ಮಡಲಿಲ್ಲ, ಯಾವುದೇ ಒತ್ತಡಕ್ಕೂ ಸಹ ನಾವು ಮಡಿಬಾರ್ದು. ನಮ್ದೇನು ನಿಲುವಿರುತ್ತೋ ಆ ನಿಲುವಿಗೆ ನಾವು ಹೆಚ್ಚು ಭದ್ರಾಗಿರ್ಬೇಕು ಅನ್ನೋದು, ಅದನ್ನು ಸಹ ಇದರಲ್ಲಿ ಚೆನ್ನಾಗಿ ಹೇಳ್ತಾರೆ. ಹಾಗಾಗಿ ಇಂಥ ಒಗಟುಗಳು ಒಂದೊಂದು ಸಾರಿ ನಮಗೆ ಒಂದು ರೀತಿಯ ಜೀವನದ ಪಾಠವನ್ನು ಸಹ ಹೇಳ್ತವೆ, ಜೊತೆಗೆ ಬೌದ್ಧಿಕ ಕಸರತ್ತನ್ನು ಸಹ ನಮಗೆ

0: ನೀಡುತ್ತೆ ಅಂತ. ಈಗ ಮತ್ತೊಂದು ಒಕ್ಕಟನ್ನು ನಾನು ನಿಮ್ಗೆ ಹೇಳ್ತೇನೆ. ಅಂಗೈ ಅಗಲದ ಬಿಳಿ ಜಾಗದಲ್ಲಿ ನೂರಾರು ಪಕ್ಷಿಗಳು ಕೂತಿದ್ದಾವೆ. ಆ ನೂರಾರು ಪಕ್ಷಿಗಳು ಅವು ಹಾರೋದಿಲ್ಲ ಮತ್ತೆ ತಿನ್ನೋದು ಇಲ್ಲ, ಅವು ಹಾರೋದು ಇಲ್ಲ ತಿನ್ನೋದು ಇಲ್ಲ, ಕಣ್ಣಿಗೆ ಕಾಣಿಸುತ್ತೆ ಮಾತನ್ನು ಆಡ್ತವೆ, ಕಣ್ಣಿಗೆ ಕಾಣಿಸುತ್ತೆ ಮಾತನ್ನು ಆಡ್ತವೆ, ಹಾಗಾದ್ರೆ ನಾನು ಯಾರು? ಇದು ಪುಸ್ತಕ ಮತ್ತು ಅಕ್ಷರ. ಅಂಗೈ ಅಗಲದ ಬಿಳಿಯ ಜಾಗದಲ್ಲಿ ಅಂದ್ರೆ ಬಿಳಿ ಹಾಳೆಯಲ್ಲಿ ನೂರಾರು ಪಕ್ಷಿಗಳು ಕೂತಿದ್ದಾವೆ. ಅಂದ್ರೆ ಎಲ್ಲವೂ ಸಹ ನಾವು ಅಕ್ಷರಗಳನ್ನ ಪಕ್ಷಿಗಳಂತ ಗಮನಿಸಿದ್ರೆ ಅವು ಹಾರೋಗೋದಿಲ್ಲ. ಪಕ್ಷಿಗಳಾದ್ರೂ ಸಹ ಅವು ರೆಕ್ಕೆಯಲ್ಲಿ ಹಾರೋಗೋದಿಲ್ಲ, ಅವು ಏನು ತಿನ್ನೋದು ಇಲ್ಲ, ಅಕ್ಷರಗಳೇನು ತಿನ್ನೋದಿಲ್ಲ. ಆದ್ರೆ ಕಣ್ಣಿಗೆ ಕಾಣಿಸುತ್ತೆ, ನಮ್ಗೆ ಅದು ನೋಡ್ಲಿಕ್ಕೆ ಸಿಗುತ್ತೆ, ಮಾತನ್ನು ಆಡ್ತವೆ. ಆದ್ರೆ ಓದ್ತಾ ಹೋದ್ರೆ ಹೋದಂಗೋದಂಗೂ ಒಂದು ಸ್ಟೋರಿಯನ್ನು ನಾವು ಇಟ್ಕೊಂಡೆಲ್ಲ ಓದ್ತಾ ಹೋದ್ರೆ ಅದು ನಮಗೆ ಚೆನ್ನಾಗಿ ಗೊತ್ತಾಗ್ತಾ ಹೋಗುತ್ತೆ ಏನು ಸ್ಟೋರಿ ಅಂತ, ನಮ್ಮ ಪಿಕ್ಚರಿಗೆ ಬರುತ್ತೆ ಮಾತಾಡ್ದಂಗೆ ಕೇಳಿಸುತ್ತೆ ಅಲ್ವಾ. ಹಾಗಾಗಿ ಅವು ಮಾತಾಡ್ತವೆ. ಹಾಗಾಗಿ ಇದು ನಾನ್ಯಾರು ಅಂತ ಕೇಳಿದಾಗ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗುತ್ತೆ ಇದು ಪುಸ್ತಕ ಮತ್ತು ಅಕ್ಷರ ಅನ್ನೋದು. ಕೊನೆಯದಾಗಿ ನಿಮಗೊಂದು ಸವಾಲು ಇದೆ, ಇದು ಗಣಿತದ ಸವಾಲು. ಇದು ಗಣಿತದ ಮೇಲಿನ ಒಗಟು. ಒಂದು ಮೇಜಿನ ಮೇಲೆ ಆರು ಮೇಣದ ಬತ್ತಿ ಉರಿತಿದೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಒಂದು ಮೇಜಿನ ಮೇಲೆ ಆರು ಮೇಣದ ಬತ್ತಿ ಉರಿತಿದೆ, ಗಾಳಿ ಬಂದಾಗ ಎರಡು ಮೇಣದ ಬತ್ತಿ ಆರಿ ಹೋಗ್ತದೆ. ಗಾಳಿ ಬಂದಾಗ ಎರಡು ಮೇಣದ ಬತ್ತಿ ಆರಿ ಹೋಗ್ತದೆ, ಆದರೆ ಕೊನೆಯಲ್ಲಿ ಎಷ್ಟು ಮೇಣದ ಬತ್ತಿ ಉಳಿಯುತ್ತೆ? ಇದಕ್ಕೆ ನೀವು ತುಂಬ ಜಾಣರಿದ್ದೀರಿ ಮತ್ತು ಉತ್ತರ ಕೊಡ್ತೀರಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇದಕ್ಕೆ ಉತ್ತರ ನಾನು ಹೇಳ್ತೀನಿ. ಅಷ್ಟರಲ್ಲೇ ನಿಮಗೆ ಸಹ ಉತ್ತರ ಗೊತ್ತಿದ್ರೆ ನೀವು ಮೆಸೇಜ್ಗಳ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು.
1: ಧನ್ಯವಾದಗಳು ಸರ್. ದಿನೇಶ್ ಹೊಸನಗರ್ ಅವರು ಹೇಳಿದಂತಹ ಒಗಟನ್ನ ಕೇಳಿದ್ರಿ. ಈ ಒಗಟಿನ ಉತ್ತರ ಗೊತ್ತಿದ್ದವರು ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ನಿಮ್ಮ ಉತ್ತರವನ್ನ ತಿಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ
2: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
3: ಪೊನ್ನಜ್ಜಿ ಚಿಟ್ಟೆ ಸಂಗೀತ ಕ್ಲಾಸಿಗೆ ಸೇರ್ಕೊಂಡ್ಲು.
4: ಹೌದಾ, ಒಳ್ಳೇದು. ಸಂಗೀತ ಒಲಿಯೋಕೆ ಚೆನ್ನಾಗಿ ಅಭ್ಯಾಸ ಮಾಡಬೇಕು ಪುಟ್ಟ.
5: ಪೊನ್ನಜ್ಜಿ, ನಮ್ಮ ಸಂಗೀತ ಟೀಚರು ನಿಮಗೆ ಸಂಗೀತ ಚೆನ್ನಾಗಿ ಬರಬೇಕು ಅಂದರೆ ಭಗೀರಥ ಪ್ರಯತ್ನ ಪಡಬೇಕು ಅಂತಾರೆ. ಹಂಗಂದ್ರೇನು?
4: ಓ, ಅದಾ ಭಗೀರಥ ಅಂತ ಒಬ್ಬ ಅರಸ ಇದ್ದ. ಅವನು ತಾನು ಅಂದ್ಕೊಂಡಿದ್ದನ್ನು ಸಾಧಿಸೋಕೆ ಅವನಿಗೆ ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ಬಿಡದೆ ಸಾಧಿಸ್ತಾನೆ. ಅದಕ್ಕೆ ಅವತ್ತಿನಿಂದ ಭಗೀರಥ ಪ್ರಯತ್ನ ಅಂತ ಹೇಳ್ತಾರೆ.
6: ಹೌದಾ, ಹಂಗಾದ್ರೆ ಇವತ್ತು ಭಗೀರಥನ ಕತೆ ಹೇಳು.
7: ಏನ್ ಕಷ್ಟಪಟ್ಟ ಅಂತ ನೋಡೋಣ.
4: ಹಾಗಂತೀರಾ, ಕೇಳಿ. ಹಾಗಾದ್ರೆ ಭಗೀರಥ ಅಯೋಧ್ಯೆಯ ರಾಜ ಮತ್ತು ರಾಮನ ವಂಶಸ್ಥನಾಗಿದ್ದ. ಆತ ತನ್ನ ಪೂರ್ವಜರಿಗೆ ಸದ್ಗತಿಯನ್ನು ತಂದುಕೊಡೋಕೆ ಗಂಗೆಯನ್ನು ದೇವಲೋಕದಿಂದ ಭೂಮಿಗೆ ತಂದವನು. ಅದಕ್ಕಾಗಿ ಆತ ಬಹಳಷ್ಟು ಶ್ರಮವನ್ನು ಪಡ್ತಾನೆ. ಅದರ ಹಿಂದೆ ಇದ್ದಂತಹ ಅವಿರತ ಶ್ರಮದ ಕಥೆಯೇ ಇದಾಗಿದೆ ಮಕ್ಕಳೇ. ಹಿಂದೆ ಇಕ್ಷ್ವಾಕು ವಂಶದಲ್ಲಿ ಅಯೋಧ್ಯ ನಗರದ ರಾಜ ಸಗರನಾಗಿದ್ದ. ಅವನಿಗೆ ಇಬ್ಬರು ಪತ್ನಿಯರು. ಭೃಗು ಮುನಿಗಳ ಆಶೀರ್ವಾದದಿಂದ ಒಬ್ಬ ಹೆಂಡತಿಗೆ ಅಸಮಂಜಸ ಮತ್ತು ಇನ್ನೊಬ್ಬ ಪತ್ನಿಗೆ 60,000 ಮಕ್ಕಳು ಜನಿಸಿದ್ರಂತೆ. ಹೀಗಿರಬೇಕಾದ್ರೆ ಒಮ್ಮೆ ಸಗರ ಮಹಾರಾಜ ಅಶ್ವಮೇಧ ಯಾಗ ಮಾಡೋಕ್ಕೆ ನಿಶ್ಚಯ ಮಾಡ್ತಾನೆ. ಅದಕ್ಕಾಗಿ ನಿಯೋಜಿಸಿದ ಕುದುರೆಯನ್ನು ತನ್ನ ಸೇನಾ ತುಕುಡಿಯ ಜೊತೆಗೆ ಬೀಡ್ಬಿಡ್ತಾನೆ. ಕುದುರೆ ಹೋದಲ್ಲೆಲ್ಲ ಅವನ ಸೇನೆ ಹೋಗ್ತಾ ಇತ್ತು. ಆ ಕುದುರೆ ಪ್ರವೇಶ ಮಾಡಿದ ರಾಜ್ಯದ ದೊರೆ ಗೌರವದಿಂದಲೋ ಅಥವಾ ಭಯದಿಂದಲೋ ಕಪ್ಪ ಕಾಣಿಕೆಯನ್ನು ಕೊಟ್ಟು ಕುದುರೆಯ ಒಡೆಯನನ್ನು ಒಪ್ಪಿಕೊಳ್ಬೇಕಾಗಿತ್ತು. ಇಲ್ಲದೇ ಇದ್ರೆ ಆ ರಾಜನ ವಿರುದ್ಧ ಯುದ್ಧವನ್ನು ಸಾರಬೇಕಾಗಿತ್ತು. ಹೀಗೆ ಕುದುರೆ ಮುಂದೆ ಮುಂದೆ ಸಾಕ್ತಾ ಇದ್ರೆ ಹಿಂದೆ ಹಿಂದೆ ಸೈನಿಕರು ಹಿಂಬಾಲಿಸ್ತಾ ಇದ್ರು. ಆದರೆ ಸ್ವಲ್ಪ ದೂರ ಹೋದ ಮೇಲೆ ನೋಡ್ತಾರೆ ಕುದುರೆ ಸೈನಿಕರ ಕಣ್ಣಿಂದ ಮಾಯವಾಗಿ ಹೋಗ್ಬಿಡುತ್ತೆ. ಸೈನಿಕರು ಅತ್ತ ಇತ್ತ ಎಲ್ಲ ಕಡೆ ಹುಡುಕಾಡ್ತಾರೆ, ಆದರೆ ಅಶ್ವಮೇಧ ಯಾಗದ ಕುದುರೆ ಮಾತ್ರ ಅವರಿಗೆ ಸಿಗೋದಿಲ್ಲ. ಸೈನಿಕರು

0: ಬಂದು ವಿಷಯವನ್ನ ಸಗರ ಮಹಾರಾಜನಿಗೆ ತಿಳಿಸ್ತಾರೆ. ಚಿಂತಾಕ್ರಾಂತನಾದ ಸಗರ ತನ್ನ 60,000 ಮಕ್ಕಳಿಗೆ ಕುದುರೆಯನ್ನು ಹುಡ್ಕೊಂಡು ಬನ್ನಿ ಅಂತ ಕಳಿಸ್ತಾನೆ. ಅವರು ನಾಡಿನ ಎಲ್ಲ ದಿಕ್ಕುಗಳಲ್ಲೂ ಕಾಡು ಮೇಡುಗಳಲ್ಲೆಲ್ಲ ಅದನ್ನು ಶೋಧಿಸ್ತಾರೆ. ಎಲ್ಲೂ ಕುದುರೆಯ ಸುಳಿವೇ ಅವರಿಗೆ ಸಿಗೋದಿಲ್ಲ. ಕೊನೆಗೆ ಅವರು ಪಾತಾಳ ಲೋಕಕ್ಕೆ ಹೋಗ್ತಾರೆ. ಅಲ್ಲೊಂದು ಪ್ರಶಾಂತವಾದ ಆಶ್ರಮ ಅವರಿಗೆ ಕಂಡುಬರುತ್ತೆ. ವಿಚಾರ ಮಾಡಲಾಗಿ ಅದು ಕಪಿಲ ಮುನಿಗಳ ಆಶ್ರಮ ಅಂತ ಅವರಿಗೆ ತಿಳಿದು ಬರುತ್ತೆ. ಕಪಿಲ ಮುನಿಗಳು ವೃಕ್ಷವೊಂದರ ಬುಡದಲ್ಲಿ ಧ್ಯಾನಸ್ಥರಾಗಿ ಕೂತಿದ್ರು. ಆ ವೃಕ್ಷದ ಹತ್ರನೇ ಅಶ್ವಮೇಧ ಯಾಗದ ಬಿಳಿ ಕುದುರೆಯನ್ನು ಕಟ್ಟಿ ಹಾಕಲಾಗಿತ್ತು. ಸಗರನ ಪುತ್ರರು ಕಪಿಲ ಮುನಿಗಳೇ ಅಶ್ವವನ್ನು ಕಟ್ಟಿ ಹಾಕಿದ್ದಾರೆ ಅಂದ್ಕೊಂಡು ಹಿಂದೂ ಮುಂದೆ ನೋಡದೆ ಅವರನ್ನು ಜೋರಾಗಿ ಕೂಗಿ ಕರೀತಾರೆ. ಕಳ್ಳ ನೀನು ಅಂತ ಜರಿತಾರೆ, ಬೊಬ್ಬೆ ಎಬ್ಬಿಸ್ಬಿಡ್ತಾರೆ. ವಾಸ್ತವವಾಗಿ ಆ ಕುದುರೆಯನ್ನು ಕಪಿಲ ಮುನಿಗಳು ಕಟ್ಟಿರೋದಿಲ್ಲ. ಈ ಯಾಗದಿಂದ ಸಗರ ಮಹಾರಾಜ ಅಪಾರವಾದಂತಹ ಶಕ್ತಿಯನ್ನು ಪಡಿತಾನೆ, ಮತ್ತು ತನ್ನನ್ನು ಇಂದ್ರ ಪದವಿಯಿಂದ ಕೆಳಗಿಳಿಸ್ತಾನೆ ಅನ್ನುವ ಭಯದಿಂದ ಇಂದ್ರ ಅದನ್ನು ಅಪಹರಿಸಿ ಸಮುದ್ರದ ತಳ ಪಾತಾಳ ಲೋಕದಲ್ಲಿ ಕಪಿಲ ಮುನಿಗಳ ಆಶ್ರಮದಲ್ಲಿ ಅದನ್ನು ಕಟ್ಟಿಬಿಟ್ಟಿದ್ದ. ಧ್ಯಾನಸ್ಥರಾದ ಕಪಿಲ ಮುನಿಗಳಿಗೆ ಇದರ ಪರಿವೇ ಇರೋದಿಲ್ಲ. ಸಗರ ಪುತ್ರರು ಮಾಡಿದ ಗದ್ದಲದಿಂದ ಅವರಿಗೆ ಎಚ್ಚರವಾಗುತ್ತೆ. ಸಗರನ ಪುತ್ರರು ನಾನಾ ವಿಧದಲ್ಲಿ ಕಪಿಲ ಮುನಿಗಳನ್ನು ನಿಂದಿಸೋಕ್ಕೆ ಶುರು ಮಾಡ್ತಾರೆ. ಇದರಿಂದ ಸಿಟ್ಟಿಗೆದ್ದ ಕಪಿಲ ಮುನಿಗಳು ನೀವೆಲ್ಲ ಸುಟ್ಟು ಭಸ್ಮವಾಗಿ ಹೋಗ್ರಿ ಅಂತ ಶಪಿಸಿಬಿಡ್ತಾನೆ. ಆಗ ಅವರೆಲ್ಲ ಸುಟ್ಟು ಭಸ್ಮವಾಗಿ ಹೋಗ್ತಾರೆ.
1: ಛೇ, ಎಲ್ಲರೂ ಸತ್ತೋದ್ರಲ್ಲ.
2: 60,000 ಮಕ್ಕಳು.
0: ಹೌದು. ಇತ್ತ ಸಗರ ಮಹಾರಾಜ ಮಕ್ಕಳಿಗಾಗಿ ಕಾದು ಕಾದು ಹೈರಾಣಾಗ್ತಾನೆ. ಅಶ್ವಮೇಧ ಯಾಗ ಅರ್ಧಕ್ಕೆ ನಿಂತುಬಿಟ್ಟಿದೆ. ಇತ್ತ ಮಕ್ಕಳು ಕೂಡ ಬರಲಿಲ್ಲ. ಆಗ ಸಗರನ ಮಗ, ಅಸಮಂಜಸನ ಮಗ ಅಂದರೆ ಸಗರನ ಮೊಮ್ಮಗ ಅಂಶುಮಂತ ತಾನು ಅವರನ್ನೆಲ್ಲ ಹುಡುಕಿ ತತ್ತಿನಿ ಅಂತ ಪಾತಾಳಕ್ಕೆ ಬರ್ತಾನೆ. ಕಪಿಲ ಮುನಿಗಳ ಆಶ್ರಮದಲ್ಲಿ ಕುದುರೆಯನ್ನು ಕಂಡಾಗ ಅವನಿಗೆ ಸಮಾಧಾನವಾಗುತ್ತೆ. ಆತ ಎಲ್ಲ ವಿಷಯಗಳನ್ನು ಕಪಿಲ ಮುನಿಗಳಿಂದ ತಿಳ್ಕೊಳ್ತಾನೆ. ಆಗ ಕಪಿಲ ಮುನಿಗಳು ಅಂಶುಮಂತ, ಕುದುರೆಯನ್ನು ನೀನು ಕೊಂಡೊಯ್ಯಿ, ಅದಕ್ಕೆ ನನ್ನ ಅಭ್ಯಂತರ ಏನೇನೂ ಇಲ್ಲ. ಆದರೆ ಸತ್ತವರನ್ನು ಪುನಃ ಬದುಕಿಸೋಕೆ ಆಗೋದಿಲ್ಲ. ಅವರ ಬೂದಿಯ ಮೇಲೆ ದೇವಗಂಗೆಯನ್ನು ಹರಿಸಿದರೆ ಅವರಿಗೆ ಸದ್ಗತಿ ಸಿಗುತ್ತೆ ಅಂತ ಕಪಿಲ ಮುನಿಗಳು ಹೇಳ್ತಾರೆ. ಅಂಶುಮಂತ ಕುದುರೆಯ ಜೊತೆಗೆ ಅಯೋಧ್ಯಕ್ಕೆ ಹಿಂದಿರುಗುತ್ತಾನೆ. ಅಶ್ವಮೇಧ ಯಾಗ ಏನೋ ಸಾಂಗವಾಗಿ ನಡೆಯುತ್ತೆ, ಆದರೆ ದೇವಗಂಗೆಯನ್ನು ಧರೆಗೆ ತರುವ ಕೆಲಸ ಮಾತ್ರ ಅವನಿಂದ ಸಾಧ್ಯವಾಗೋದಿಲ್ಲ. ಮುಂದೆ ಅವನ ಮಗ ದಿಲೀಪ ಸಹ ಈ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡ್ತಾನೆ. ಅವನಿಗೂ ಕೂಡ ಇದು ಅಸಾಧ್ಯವಾಗುತ್ತೆ. ದಿಲೀಪನ ಮಗ ಭಗೀರಥ, ಆತ ಮಾತ್ರ ತಾನು ದೇವಲೋಕದಿಂದ ಗಂಗೆಯನ್ನು ಭೂಮಿಗೆ ತಂದೇ ತರ್ತೀನಿ ಅಂತ ಪಣವನ್ನು ತೊಟ್ಟ. ಆತ ಮೊದಲಿಗೆ ಗಂಗೆಯನ್ನು ಕುರಿತು ತಪಸ್ಸನ್ನು ಮಾಡ್ತಾನೆ. ಹಿಮಾಲಯದಲ್ಲಿ ಪದ್ಮಾಸನವನ್ನು ಹಾಕಿ ಕೂತ್ಕೋತಾನೆ. ಅವನ ಪ್ರತಿ ಉಸಿರು ಗಂಗೆ ದರೆಗೆ ಬರಲಿ ಅಂತ ಜಪಿಸ್ತಾ ಇತ್ತು. ಆತ ಚಳಿಗಾಲದಲ್ಲಿ ಎದೆಯತ್ತರ ನೀರಿನಲ್ಲಿ ನಿಂತು ತಪಸ್ಸನ್ನು ಆಚರಿಸ್ತಾನೆ. ಮತ್ತು ಬೇಸಿಗೆಯಲ್ಲಿ ಬೆಂಕಿಯಲ್ಲಿ ನಿಂತು ಉರಿಯುವ ಸೂರ್ಯನನ್ನು ನೇರವಾಗಿ ದಿಟ್ಟಿಸಿ ನೋಡಿ ತಪವನ್ನು ಗೈತಾನೆ. ಅವನ ಶರೀರದಿಂದ ಹೊರಬಂದ ತಪೋಜ್ವಾಲೆ ದೇವಲೋಕದ ದೇವತೆಗಳಿಗೂ ತಾಗಿ ಅವರನ್ನು ಬಾಧಿಸುತ್ತೆ. ಇದನ್ನು ಗಮನಿಸಿದ ಬ್ರಹ್ಮ ಪ್ರತ್ಯಕ್ಷನಾಗಿ ಅವನ ಕೋರಿಕೆ ಏನು ಅಂತ ತಿಳ್ಕೊಂಡು ಸುರಗಂಗೆಯನ್ನು ಅವನ ಹತ್ರ ಕಳಿಸ್ತಾನೆ. ಗಂಗೆ ಬ್ರಹ್ಮನ ಕಮಂಡಲದಲ್ಲಿ ಸ್ವಚ್ಛಂದವಾಗಿ ಇದ್ದವಳು. ಅವಳು, ನಾನೇನೋ ಭೂಲೋಕಕ್ಕೆ ಬರ್ತೀನಿ, ಆದರೆ ದೇವಲೋಕದಿಂದ ಭೂಲೋಕಕ್ಕೆ ನಾನು ಧುಮುಕುವಾಗ ನನ್ನ ಹರಿವಿನ ರಭಸಕ್ಕೆ ಭೂಮಿ ಇಬ್ಬಾಗವಾಗಬಹುದು. ನಾನು ಹರಿದು ಬರುವ ಹಾದಿಯಲ್ಲಿ ಅನಾಹುತಗಳು ಆಗುವ ಸಂಭವ ಖಂಡಿತ ಇದೆ. ನನ್ನನ್ನು ತಾಳಿಕೊಳ್ಳುವಂತಹ ಶಕ್ತಿ ಭೂಮಿಗಿಲ್ಲ. ನನಗೊಂದು ಆಧಾರ ಬೇಕು. ನನ್ನನ್ನು ಕೈಲಾಸವಾಸಿ ಶಿವ ಭರಿಸಬಲ್ಲ ಅಂತ ಹೇಳ್ತಾಳೆ. ಸರಿ ಭಗೀರಥ, ಏನು ಮಾಡಲಿ ಅಂತ ಈ ಬಾರಿ ಶಿವನನ್ನು ಕುರಿತು ತಪಸ್ಸನ್ನು ಮಾಡ್ತಾನೆ. ಎರಡೂ ಕೈಗಳನ್ನು ಮೇಲೆತ್ತಿ ಒಂಟಿ ಕಾಲಲ್ಲಿ ನಿಂತು ಸಹಸ್ರಾರು ವರ್ಷಗಳ ತಪಸ್ಸನ್ನು ಮಾಡ್ತಾನೆ. ಶಿವ

0: ಇವನ ಕಠಿಣ ತಪಸ್ಸನ್ನು ಮೆಚ್ಚಿ ಕಣ್ಬಿಟ್ಟು ಅವನ ಕೋರಿಕೆಯನ್ನು ಮನ್ನಿಸಿದ. ಭಗೀರಥ ಗಂಗೆಯನ್ನು ಆಹ್ವಾನಿಸ್ತಾನೆ. ಆಗ ಗಂಗೆ ರಭಸವಾಗಿ ದುಮ್ಮಿಕ್ಕುತ್ತಾ ಉತ್ಪಾತವನ್ನು ರಚಿಸ್ತಾ ಹರಿತಾಳೆ. ಶಿವ ತನ್ನ ಜಟೆಯನ್ನು ಬೆಚ್ಚಿ ಹೀಗೆ ಹರಡ್ತಾನೆ. ಆಗಸವನ್ನೇ ಮುಚ್ಚುವಂತಹ ಅವನ ಜಟೆ ಎಲ್ಲ ದಿಕ್ಕುಗಳಲ್ಲೂ ಹರಡ್ಕೊಳ್ಳುತ್ತೆ. ಗಂಗೆ ಅವನ ಜಟೆಯ ಹರಿವಿಗೆ ತನ್ನೆಲ್ಲ ಆರ್ಭಟದಿಂದ ಧುಮುಕ್ತಾಳೆ. ಗಂಗೆಗೆ ತನ್ನ ಶಕ್ತಿಯ ಬಗ್ಗೆ ತುಂಬ ಅಹಂಕಾರ ಇತ್ತು. ಅವಳು ಜೋರಾಗಿ ಹರಿದು ಅಲೋಲ ಕಲ್ಲೋಲವನ್ನು ಎಬ್ಬಿಸಿ ಶಿವನನ್ನೇ ಒಂದ್ಸಲ ಅಲುಗಿಸಿಬಿಡ್ತಾಳೆ. ಶಿವ ಅವಳ ಗರ್ವವನ್ನು ಗಮನಿಸ್ತಾನೆ. ತನ್ನ ಜಟೆಯ ಕೂದಲನ್ನು ಒಟ್ಟು ಸೇರಿಸಿ ಗಂಗೆಯನ ಜಟೆಯಲ್ಲಿ ಬಂಧಿಸಿ ಬಿಡ್ತಾನೆ. ಸ್ವಚ್ಛಂದವಾಗಿ ಹರಿತಾ ಇದ್ದ ಗಂಗೆಗೆ ಈ ಬಂಧನದಿಂದ ಉಸಿರು ಕಟ್ಟಿದ ಹಾಗಾಗುತ್ತೆ. ಅವಳು ಹೊರಬರಕ್ಕೆ ತವಕಿಸ್ತಾಳೆ. ಶಿವ ಗಂಗೆಯ ಗರ್ವಭಂಗ ಮಾಡೋಕ್ಕೆ ಅವಳನ್ನು ನಿರ್ಲಕ್ಷಿಸ್ತಾನೆ.
1: ಅಪ್ಪ, ಗಂಗೆಗೆ ಎಷ್ಟು ಗರ್ವ, ಎಷ್ಟು ಸೊಕ್ಕು!
2: ಶಿವ ಅವಳನ್ನು ನಿರ್ಲಕ್ಷಿಸಿ ಸರಿಯಾದದ್ದನ್ನೇ ಮಾಡ್ದ.
3: ಆದ್ರೆ ಭಗೀರಥನ ಕೆಲಸ ಅರ್ಧಕ್ಕೆ ನಿಂತು ಬಿಡ್ತಲ್ಲ.
0: ಈಗ ಗಂಗೆ ಶಿವನ ಜಟೆಯಲ್ಲಿ ಬಂಧಿತಳಾಗಿ ಕೆಳಗೆ ಧುಮುಕೋಕೆ ಆಗದೆ ಕೂತಿದ್ಲು. ಶಿವನ ಈ ಮುನಿಸಿನಿಂದ ಭಗೀರಥನ ಕೆಲಸ ಅಪೂರ್ಣವಾಗಿ ನಿಂತು ಬಿಡುತ್ತೆ. ಅವನು ಪುನಃ ಶಿವನನ್ನು ಮೆಚ್ಚಿಸೋಕೆ ಅನ್ನಾಹಾರ ಬಿಟ್ಟು ತಪಸ್ಸನ್ನು ಮಾಡ್ದ. ಇದರಿಂದ ಮಣಿದ ಶಿವ ಗಂಗೆಯನ್ನು 7 ದಾರಿಯನ್ನಾಗಿ ಮಾಡಿ 3 ದಾರಿಯನ್ನು ಪಶ್ಚಿಮಕ್ಕೂ, 3 ದಾರಿಯನ್ನು ಉತ್ತರಕ್ಕೂ, ಮತ್ತೊಂದು ದಾರಿಯನ್ನು ಭಗೀರಥನತ್ತ ಹರಿಸ್ತಾನೆ. ಹೀಗೆ ಶಿವನ ಮುಡಿಯಿಂದ ಸಣ್ಣ ದಾರಿಯಾಗಿ ಗಂಗೆ ಕೆಳಗೆ ಚುಮ್ತಾಳೆ. ಶಿವ ಭಗೀರಥನಿಗೆ ದಿವ್ಯ ರಥವೊಂದನ್ನು ಪ್ರದಾನ ಮಾಡ್ತಾನೆ, ಅಂದರೆ ಕೊಡ್ತಾನೆ. ರಥವನ್ನು ಏರಿದಂಥ ಭಗೀರಥ ತಾನು ಮುಂದೆ ಮುಂದೆ ಸಾಕ್ತಾನೆ. ಗಂಗೆ ಹಿಂದೆ ಹಿಂದೆ ನಿಧಾನವಾಗಿ ಹರಿತಾ ಅವನನ್ನು ಹಿಂಬಾಲಿಸ್ತಾಳೆ. ಅಂತೂ ಇಂತೂ ಗಂಗೆ ಧರೆಗೆ ಇಳಿದು ಬಂದ್ಲು. ಇಷ್ಟಾದರೂ ಕೂಡ ಅವಳಿಗೆ ತನ್ನ ಶಕ್ತಿ ಮೇಲೆ ಇದ್ದ ಗರ್ವ ಪೂರ್ಣವಾಗಿ ಹೋಗಿರಲಿಲ್ಲ. ಅವಳು ಹರಿತಾ ಹರಿತಾ ಜನ್ನೂ ಋಷಿಯ ಆಶ್ರಮವನ್ನು ಕೊಚ್ಚಿಕೊಂಡು ಹರಿತಾಳೆ. ಇದರಿಂದ ಸಿಟ್ಟಿಗೆದ್ದ ಜನ್ನೂ ಋಷಿ ಗಂಗೆಯ ನೀರನ್ನು ಅಪೋಷಣ ಮಾಡಿ ಕುಡಿದುಬಿಟ್ಟ. ಭಗೀರಥನಿಗೆ ಮತ್ತೊಂದು ಸಂಕಷ್ಟ ಎದುರಾಗುತ್ತೆ. ಆತ ಮತ್ತೆ ಋಷಿಗಳ ಮುಂದೆ ಮಂಡಿಯೂರಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾನೆ, ಬೇಡ್ತಾನೆ. ಪರಿಪರಿಯ ಮಾತಿಂದ ಅವನನ್ನು ಓಲೈಸ್ತಾನೆ. ಭಗೀರಥನ ವಿನಯ ನಿಲ್ಲದ ಪ್ರಯತ್ನದಿಂದ ಪ್ರಭಾವಿತನಾದ ಜನ್ನೂ ಋಷಿ ತನ್ನ ಕಿವಿಯಿಂದ ಗಂಗೆಯನ್ನು ಹೊರಗೆ ಬಿಡ್ತಾನೆ. ಕೆಲವರು ತೊಡೆಯಿಂದ ಹೊರಗೆ ಬಿಟ್ಟ ಅಂತ ಕೂಡ ಹೇಳ್ತಾರೆ. ಹೀಗಾಗಿ ಗಂಗೆಗೆ ಜಾಹ್ನವಿ ಎನ್ನುವಂತಹ ಹೆಸರು ಬರುತ್ತೆ. ಅಲ್ಲಿಂದ ಮುಂದೆ ಗಂಗೆ ಸೌಮ್ಯಳಾಗಿ ಭೂಲೋಕವನ್ನು ದಾಟಿ ಸಮುದ್ರವನ್ನು ಸೇರಿ ಪಾತಾಳಕ್ಕೆ ಇಳಿತಾಳೆ. ಮತ್ತೆ ಭಗೀರಥನ ಪಿತೃಗಳ ಭಸ್ಮದ ಮೇಲೆ ಹರಿದು ಅದನ್ನು ಕೊಚ್ಚಿಕೊಂಡು ಹೋಗ್ತಾಳೆ. ಆಗ ಅವರಿಗೆಲ್ಲ ಮೋಕ್ಷ ದೊರೆಯುತ್ತೆ. ಹೀಗೆ ಭಗೀರಥ ತನ್ನ ನಿರಂತರವಾದ ಪ್ರಯತ್ನದಿಂದ ದೇವಗಂಗೆಯನ್ನು ಭೂಮಿಗೆ ಆಮೇಲೆ ಪಾತಾಳಕ್ಕೆ ಹರಿಯೋ ಹಾಗೆ ಮಾಡ್ತ. ಎಷ್ಟೆಲ್ಲ ಅಡೆ ತಡೆಗಳು ತೊಂದರೆಗಳು ಎದುರಾದರೂ ಕೂಡ ಭಗೀರಥ ತಾಳ್ಮೆಯನ್ನು ಕಳ್ಕೊಳ್ಳದೆ ತನ್ನ ಪ್ರಯತ್ನವನ್ನು ಮುಂದುವರಿಸ್ತ. ತನ್ನ ಛಲದಿಂದ ಗಂಗೆಯನ್ನು ಭೂಮಿಗೆ ಕರ್ತಂದ. ಹೀಗೆ ನಿಲ್ಲದ ನಿರಂತರ ಪ್ರಯತ್ನಕ್ಕೆ ಭಗೀರಥನ ಪ್ರಯತ್ನ ಅನ್ನೋ ನಾಮ ವಿಶೇಷಣ ಅವತ್ತಿನಿಂದ ಪ್ರಸಿದ್ಧಿಗೆ ಬರುತ್ತೆ. ಭಗೀರಥನ ಗೌರವಾರ್ಥವಾಗಿ ಗಂಗೆಯನ್ನು ಭಾಗೀರಥಿ ಅಂತ ಕೂಡ ಕರೆಯಲಾಗುತ್ತೆ.
3: ಅಂತೂ ಇಂತೂ ಭಗೀರಥ ಗಂಗೆಯನ್ನ ಭೂಮಿಗೆ ತಂದೇ ಬಿಟ್ಟ.
1: ಹೌದು, ಕಷ್ಟ ಬಂದಾಗ ಧೃತಿಗೆಡದೆ ಮುನ್ನುಗ್ಬೇಕು,
2: ಕಷ್ಟಗಳನ್ನ ಪರಿಹರಿಸುವತ್ತ ಗಮನ ಕೊಡಬೇಕು,
4: ಆಗ ನಾವು ಸಾಧಕರಾಗಿ ಯಶಸ್ಸನ್ನ ಕಾಣ್ತೀವಿ.
0: ಇಷ್ಟೆಲ್ಲ ನೀತಿ ಹೇಳಿದ ನನ್ನ ಮಕ್ಕಳಿಗೆ ಪೊನ್ನಜ್ಜಿದೊಂದು ನಮಸ್ಕಾರ.
5: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
6: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ? ಗೊತ್ತಲ್ವಾ ನಿಂಗೆ, ಮಕ್ಳು

0: ಇಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ, ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ,
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
0: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
5: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
6: ಪರಿಶುದ್ಧವಾದ ಹಾಲು?
7: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
8: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಮಹಾಲಕ್ಷ್ಮಿ ಸ್ವೀಟ್ಸ್.
12: ಸ್ತ್ರೀ ಅಂದರೆ ಅಷ್ಟೇ ಸಾಕೆ,
13: ಕಣ್ಣಲ್ಲಿ ಕನಸು, ಬದುಕಿನಲ್ಲಿ ಗೆಲುವಿನ ಛಾಪು. ಇಂದಿನ ಮಹಿಳೆ ಯಾರ ಮೇಲೂ ಅವಲಂಬಿತಳಲ್ಲ, ತಾನೇ ತನ್ನ ಬದುಕಿನ ನಾಯಕಿ. ಆದರೂ ಮಹಿಳೆಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ನಿಜವಾಗ್ಲೂ ಮಹಿಳಾ ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವಾತಂತ್ರ್ಯ ಅಂದ್ರೆ ಕೇವಲ ದೇಶಕ್ಕೆ ಮಾತ್ರವೇ? ಮಹಿಳಾ ಸ್ವಾತಂತ್ರ್ಯವು ದೇಶದ ಪ್ರಗತಿಯ ಭಾಗವಲ್ಲವೇ? ಈ ವಿಷಯದ ಕುರಿತು ಆಗಸ್ಟ್ 15 ಮಧ್ಯಾಹ್ನ 3-4 ವಿಶೇಷ ಲೈವ್ ಕಾರ್ಯಕ್ರಮವನ್ನ RJ ಅರ್ಪಿತಾ ನಡೆಸಿಕೊಡಲಿದ್ದು, ವಿಶೇಷವಾದ ಅತಿಥಿಗಳು ಮಾತನಾಡಲಿದ್ದಾರೆ. ನೀವು ಕರೆ ಮಾಡಿ ಮಾತನಾಡಿ. ನಮ್ಮ ಸಂಖ್ಯೆ 9686096279. ರೇಡಿಯೋ ಶಿವಮೊಗ್ಗದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
14: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಶ್ವೇತಾ. ಕುವೆಂಪು ವಿಶ್ವವಿದ್ಯಾಲಯ ವತಿಯಿಂದ ನಗರದ ಸಹ್ಯಾದ್ರಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನಲ್ಲಿ ಆಗಸ್ಟ್ 13 ಗುರುವಾರ ಬೆಳಗ್ಗೆ 11 ಅಂತಾರಾಷ್ಟ್ರೀಯ ಯುವ ದಿನಾಚರಣೆ ಕಾರ್ಯಕ್ರಮವನ್ನು ಕಾಲೇಜು ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ. ರಾಷ್ಟ್ರೀಯ ಸೇವಾ ಯೋಜನೆ ಘಟಕ 1 ಹಾಗೂ 2, ಜಿಲ್ಲಾ ಏಡ್ಸ್ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಘಟಕ ಹಾಗೂ ರೆಡ್ ರಿಬ್ಬನ್ ಕ್ಲಬ್ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಅವಿನಾಶ್ ಟಿ ಅಧ್ಯಕ್ಷತೆ ವಹಿಸುವರು. ಕವಯತ್ರಿ ಸವಿತಾ ನಾಗಭೂಷಣ್ ಉದ್ಘಾಟಿಸುವರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ಕಿರಣ್ ಎಸ್ಕೆ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳುವರು. ರಾಷ್ಟ್ರೀಯ ಸೇವಾ ಯೋಜನೆ ಸಲಹಾ ಸಮಿತಿ ಸಂಚಾಲಕ ಡಾಕ್ಟರ್ ಕುಂದನ್ ಬಸವರಾಜ್, IQAC ಸಂಚಾಲಕಿ ಡಾಕ್ಟರ್ KS ಸರಳ, ವಿದ್ಯಾರ್ಥಿ ಕ್ಷೇಮಾಧಿಕಾರಿ ಡಾಕ್ಟರ್ ಗಿರಿಧರ್ KV ಉಪಸ್ಥಿತರಿರುವರು. ಕಾರ್ಯಕ್ರಮ ಅಧಿಕಾರಿಗಳಾದ ಪರಶುರಾಮ್ ಎಂ ಮತ್ತು ಡಾಕ್ಟರ್ ಲವಾ GR ಇರುವರು ಎಂದು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಅವಿನಾಶ್ ಟಿ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಾಲಾ ಶಿಕ್ಷಣ ಇಲಾಖೆಯು ಶಿವಮೊಗ್ಗ ಜಿಲ್ಲೆಯ 7 ತಾಲೂಕುಗಳ BRC ಕೇಂದ್ರಗಳಲ್ಲಿ 2026-27 ಸಾಲಿಗೆ 6 ತಾತ್ಕಾಲಿಕ ಅವಧಿಗೆ ಮಾನಸಿಕ ಆರೋಗ್ಯ ಸಲಹೆಗಾರ ಸಮಾಲೋಚಕರ ಹುದ್ದೆಗಳ ಭರ್ತಿಗೆ 28-40 ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಿದೆ. ಅಭ್ಯರ್ಥಿಗಳು ಮನೋವಿಜ್ಞಾನ, ಕ್ಲಿನಿಕಲ್ ಮನೋವಿಜ್ಞಾನ, ಕೌನ್ಸಿಲಿಂಗ್ ಮನೋವಿಜ್ಞಾನ ಅಥವಾ ಸಂಬಂಧಿತ ವಿಷಯಗಳಲ್ಲಿ MA ಅಥವಾ MSc ಪದವಿ ಪೂರ್ಣಗೊಳಿಸಿರಬೇಕು. ಮಾಸಿಕ ವೇತನ 40,000 ರೂಪಾಯಿ ಹಾಗೂ ಪ್ರಯಾಣ ಭತ್ಯೆಯಾಗಿ 10,000 ರೂಪಾಯಿ ನೀಡಲಾಗುವುದು. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿ ನಮೂನೆಯನ್ನು ಉಪನಿರ್ದೇಶಕರು ಹಾಗೂ ಪದನಿಮಿತ್ತ ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿಗಳ ಕಚೇರಿಯಿಂದ ಪಡೆದುಕೊಳ್ಳಬಹುದು. ಭರ್ತಿ ಮಾಡಿದ ಅರ್ಜಿಯನ್ನು ಅಗತ್ಯ ದಾಖಲೆಗಳೊಂದಿಗೆ ಆಗಸ್ಟ್ 17 ಸಲ್ಲಿಸಬೇಕು ಎಂದು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು

ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ: ಆಧುನಿಕ ಜೀವನ ಶೈಲಿ, ಅತಿಯಾದ ಮೊಬೈಲ್ ಬಳಕೆ ಹಾಗೂ ಒತ್ತಡದಿಂದ ಯುವ ಮನಸ್ಸುಗಳಲ್ಲಿ ಉಂಟಾಗುತ್ತಿರುವ ತಲ್ಲಣಕ್ಕೆ ಕೃಷಿ ಬದುಕಿನ ಮೌಲ್ಯವನ್ನು ಅರಿತುಕೊಳ್ಳುವುದು ಉತ್ತಮ ಪರಿಹಾರವಾಗಿದೆ ಎಂದು ಖ್ಯಾತ ವಕೀಲರಾದ ಕೆಪಿ ಶ್ರೀಪಾಲ್ ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಹೊಳೆಹೊನ್ನೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಹಯೋಗದಲ್ಲಿ ಕಾಲೇಜಿನ ಸಭಾಂಗಣದಲ್ಲಿ ಆಯೋಜಿಸಿದ್ದ ದಿವಂಗತ ಎನ್ಡಿ ಸುಂದರೇಶ್ ಸ್ಮಾರಕ ದತ್ತಿ ಕಾರ್ಯಕ್ರಮದಲ್ಲಿ ದತ್ತಿದಾನಿಗಳಾದ ಶ್ರೀಮತಿ ಶೋಭಾ ಸುಂದರೇಶ್ ಅವರ ಆಶಯದಂತೆ ಕೃಷಿ ಬದುಕು ಯುವ ಮನಸ್ಸುಗಳ ತಲ್ಲಣ ವಿಷಯದ ಕುರಿತು ಅವರು ಮಾತನಾಡಿದರು. ಮೊಬೈಲ್ ಬಳಕೆಯ ಅತಿರೇಕದಿಂದ ಯುವಜನರ ನಿದ್ರೆ ಮತ್ತು ದೈನಂದಿನ ಜೀವನ ಶೈಲಿ ಹದಗೆಡುತ್ತಿದೆ. ರಾತ್ರಿ ತಡವಾಗಿ ಮೊಬೈಲ್ ಬಳಸುವುದರಿಂದ ನಿದ್ರೆಯ ಅವಧಿ ಕಡಿಮೆಯಾಗುತ್ತಿದ್ದು ಇದು ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತಿದೆ. ಮಕ್ಕಳು ಮತ್ತು ಯುವಕರು ಜೀವನದಲ್ಲಿ ಶಿಸ್ತು ಬೆಳೆಸಿಕೊಳ್ಳದಿದ್ದರೆ ಮಾನಸಿಕ ಸ್ಥಿಮಿತ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಎಂದು ಅವರು ಎಚ್ಚರಿಸಿದರು. ಮಕ್ಕಳು ರೈತಾಪಿ ಕುಟುಂಬಗಳಿಂದ ಬಂದಿದ್ದರೆ ಕೃಷಿ ಬದುಕಿನೊಂದಿಗೆ ನಂಟು ಬೆಳೆಸಿಕೊಳ್ಳಬೇಕು. ಭತ್ತ, ರಾಗಿ ಸೇರಿದಂತೆ ವಿವಿಧ ಬೆಳೆಗಳ ಹೊಲಗಳಿಗೆ ಹಾಗೂ ತೋಟಗಳಿಗೆ ತೆರಳಿ ಕೃಷಿ ಚಟುವಟಿಕೆಗಳನ್ನು ಅರಿತುಕೊಳ್ಳಬೇಕು. ಮನೆಯ ಹಿರಿಯರಿಗೆ ಕೃಷಿ ಕೆಲಸಗಳಲ್ಲಿ ನೆರವಾಗುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಮೊಬೈಲ್ನಲ್ಲಿ ನಿರಂತರವಾಗಿ ರೀಲ್ಸ್ ವೀಕ್ಷಿಸುತ್ತಾ ಜಡತ್ವಕ್ಕೆ ಒಳಗಾಗಬಾರದು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಖ್ಯಾತ ಜಾನಪದ ಗಾಯಕ ಕೆ ಯುವರಾಜ್ ಅವರು ಕನ್ನಡದ ಆಯ್ದ ರೈತ ಹೋರಾಟದ ಗೀತೆಗಳನ್ನು ಹಾಡಿ ಸಭಿಕರನ್ನು ರಂಜಿಸಿದರು. ರೈತ ನಾಯಕ ಎನ್ಡಿ ಸುಂದರೇಶ್ ಹಾಗೂ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ತಮ್ಮನ್ನು ಕರೆದು ರೈತಪರ ಗೀತೆಗಳನ್ನು ಹಾಡಲು ಪ್ರೋತ್ಸಾಹ ನೀಡಿದ ಸಂದರ್ಭಗಳನ್ನು ಸ್ಮರಿಸಿದರು. ಕಾಲೇಜಿನ ಪ್ರಾಂಶುಪಾಲರಾದ ಪೀಟರ್ ಸಿ ಸೆರಾವೊ ಅಧ್ಯಕ್ಷತೆ ವಹಿಸಿದ್ದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ ತಿಮ್ಮಪ್ಪ, ಹೊಳೆಹೊನ್ನೂರು ಹೋಬಳಿ ಅಧ್ಯಕ್ಷ ಹ ಬಾ ಸಿದ್ದಪ್ಪ, ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳಾದ ರುದ್ರೇಶನ್ ಪಿ, ದ್ಯಾಮಪ್ಪ ಹಾಗೂ ಟಿ ಗಣೇಶ್ ಉಪಸ್ಥಿತರಿದ್ದರು. ವಿದ್ಯಾರ್ಥಿನಿಯರಾದ ಸಾನಿಕಾ ಮತ್ತು ರೇವತಿ ಆರಂಭಿಕ ಗೀತೆ ಹಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯದರ್ಶಿ ಚಂದ್ರು ಸ್ವಾಗತಿಸಿದರು. ಉಪನ್ಯಾಸಕಿ ವಾಣಿ ಕಾರ್ಯಕ್ರಮ ನಿರೂಪಿಸಿದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಧರ್ತಿ ಆಭಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ್ ಯೋಜನೆಯಡಿ ಶಿವಮೊಗ್ಗ ತಾಲೂಕಿನ ಮುದ್ದಿನಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿರುಪಿನಕೊಪ್ಪ ಹಾಗೂ ಬಿ ಬೀರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸದಾಶಿವಪುರ ಗ್ರಾಮಗಳ ಅಂಗನವಾಡಿ ಕೇಂದ್ರಗಳಲ್ಲಿ ಆದಿ ಸೇವಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಈ ಕೇಂದ್ರಗಳಲ್ಲಿ ಆಗಸ್ಟ್ 13-15 ಜನ್ ಸುನ್ವಾಯಿ ಎಂಬ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಅವರು ತಿಳಿಸಿರುತ್ತಾರೆ. ಬುಡಕಟ್ಟು ಸಮುದಾಯದ ಜನರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಯೋಜನೆಗಳ ಪ್ರಯೋಜನಗಳನ್ನು ತಪ್ಪಿಸುವುದು ಮತ್ತು ಅದಕ್ಕೆ ಬೇಕಾಗುವ ಅಗತ್ಯ ದಾಖಲೆಗಳನ್ನು ಒದಗಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಈ ಕಾರ್ಯಕ್ರಮಕ್ಕಾಗಿ ಜಿಲ್ಲೆಯ 17 ವಿವಿಧ ಇಲಾಖೆಗಳು ಒಟ್ಟಾಗಿ ಕೆಲಸ ಮಾಡಲಿದ್ದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಆಯುಷ್ಮಾನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ನಿವಾಸ ಪ್ರಮಾಣ ಪತ್ರ, ಕಿಸಾನ್ ಕ್ರೆಡಿಟ್ ಕಾರ್ಡ್, ಜನ್ಧನ್ ಬ್ಯಾಂಕ್ ಖಾತೆ, ವಿಮಾ ಯೋಜನೆಗಳು, ಉದ್ಯೋಗ ಖಾತ್ರಿ ಕಾರ್ಡುಗಳು ಹಾಗೂ ಇತರ ಮೂಲಭೂತ ಸೌಲಭ್ಯಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸಬಹುದು. ಮೇಲ್ಕಂಡ ಗ್ರಾಮಗಳ ಗ್ರಾಮಸ್ಥರು ತಮ್ಮ ದೂರು ಹಾಗೂ ಅಹವಾಲುಗಳನ್ನು ನಿಗದಿತ ನಮೂನೆಯಲ್ಲಿ ವಿರುಪಿನಕೊಪ್ಪ ಗ್ರಾಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಮುದಾಯ ಭವನದಲ್ಲಿರುವ ಸ್ವಯಂ ಸೇವಕರಾದ ಮೂರ್ತಿ ಅವರಿಗೆ ಹಾಗೂ ಸದಾಶಿವಪುರ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರದಲ್ಲಿರುವ ಸ್ವಯಂ ಸೇವಕರಾದ ಸಾಯಿ ಕುಮಾರ್ ಬಿ ಅವರಿಗೆ ಸಲ್ಲಿಸಬಹುದಾಗಿದ್ದು ಸಂಬಂಧಿಸಿದ ಗ್ರಾಮಸ್ಥರು ಈ ವಿಶೇಷ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕಾಗಿ ಜಿಲ್ಲಾಧಿಕಾರಿಗಳು ಪತ್ರಿಕಾ ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಮುಂದಿನ ವಿವರ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯ ವತಿಯಿಂದ ದಿನಾಂಕ 14-8-2026 ಬೆಳಗ್ಗೆ 10 ನೇರ ಸಂದರ್ಶನವನ್ನು ಆಯೋಜಿಸಲಾಗಿದೆ. ಈ ನೇರ ಸಂದರ್ಶನದಲ್ಲಿ ಅರವಿಂದ್ ಮೋಟಾರ್ಸ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಸ್ವತಂತ್ರ ಮೈಕ್ರೋಫಿನ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಗಳು ಭಾಗವಹಿಸಲಿದ್ದು ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿವೆ. 18-30 ಎಸ್ಎಸ್ಎಲ್ಸಿ, ಪಿಯುಸಿ, ಡಿಪ್ಲೊಮಾ ಹಾಗೂ ಯಾವುದೇ ಪದವಿ ತೇರ್ಗಡೆಯಾದವರು ಭಾಗವಹಿಸಬಹುದು. ನೇರ ಸಂದರ್ಶನದಲ್ಲಿ ಭಾಗವಹಿಸಲು ಉಚಿತ ಪ್ರವೇಶವಿದ್ದು ಬಯೋಡೇಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ಹಾಜರಾಗಬೇಕು. ಸಂದರ್ಶನವು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪಾ ನಗರ 2 ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ನಡೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯನ್ನು ಖುದ್ದಾಗಿ ಅಥವಾ ದೂರವಾಣಿ ಸಂಖ್ಯೆ 9380663606 ಅಥವಾ 9108235132 ಮೂಲಕ ಸಂಪರ್ಕಿಸಬಹುದು ಎಂದು ಉದ್ಯೋಗಾಧಿಕಾರಿ ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಶ್ರೀ ವಿಶ್ವಕರ್ಮ ಯಕ್ಷಾಭಿಮಾನಿ ವೇದಿಕೆ, ಡಾಕ್ಟರ್ ಶರತ್ ಮರಿಯಪ್ಪ ಫೌಂಡೇಶನ್ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಕುವೆಂಪು ರಂಗಮಂದಿರದಲ್ಲಿ ಆಗಸ್ಟ್ 16ರಂದು ಸಂಜೆ 5 ಗಂಟೆಗೆ ಎಸ್ ಜಾನಕಿ, ಲತಾ ಮಂಗೇಶ್ಕರ್, ಕಿಶೋರ್ ಕುಮಾರ್ ಹಾಡುಗಳ ಸಾಗರ ಕಿನಾರೆ ಎಂಬ ಸುಂದರ ಸಂಜೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಯಕ್ಷಾಭಿಮಾನಿ ವೇದಿಕೆ ಶಶಿ ಎಸ್ ಮಂಗಳಕರ್, ಡಾಕ್ಟರ್ ಶರತ್ ಮರಿಯಪ್ಪ ಫೌಂಡೇಶನ್ನ ಡಾಕ್ಟರ್ ಶರತ್ ಮರಿಯಪ್ಪ ನಿನ್ನೆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ಕಾರ್ಯಕ್ರಮವು ವಿಶಿಷ್ಟವಾಗಿ ಕೂಡಿದ್ದು ಈಗಾಗಲೇ ಬೆಂಗಳೂರಿನಲ್ಲಿ ಬಹಳಷ್ಟು ಯಶಸ್ಸು ಪಡೆದಿದೆ. ಖ್ಯಾತ ಗಾಯಕ ರಾಮಚಂದ್ರ ಹಡಪದ ಹಾಗೂ ಗಾಯಕಿ ಎಂಡಿ ಪಲ್ಲವಿ ಅವರು ಕಾರ್ಯಕ್ರಮದಲ್ಲಿ ಹಾಡಲಿದ್ದಾರೆ. ರಾಘವೇಂದ್ರ ಕಾಂಚನ್ ನಿರೂಪಣೆ ಮಾಡಲಿದ್ದಾರೆ. ವಾದ್ಯ ಸಂಗೀತದಲ್ಲಿ ಶಿವಮೊಗ್ಗದವರೇ ಆದ ದೀಪಕ್ ಜಯಶೀಲನ್ ತಂಡ ಭಾಗವಹಿಸಲಿದೆ ಎಂದರು. ಪ್ರಮುಖವಾಗಿ ಹಳೆಯ ಹಿಂದಿ ಹಾಗೂ ಕನ್ನಡ ಹಾಡುಗಳನ್ನು ಪ್ರಸ್ತುತಪಡಿಸಲಾಗುತ್ತದೆ. ಈ ಕಾರ್ಯಕ್ರಮಕ್ಕೆ ಸ್ಟೇಡಿಯಂ ಬಳಗದವರು ಸಹಕಾರ ನೀಡಿದ್ದಾರೆ. ಪ್ರವೇಶ ಉಚಿತವಾಗಿದ್ದು ಈ ಕಾರ್ಯಕ್ರಮಕ್ಕೆ ಸಂಗೀತ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದು ಮನವಿ ಮಾಡಿಕೊಂಡರು. ಪತ್ರಿಕಾಗೋಷ್ಠಿಯಲ್ಲಿ ನೌಶಸದ್ ಹರ್ಲಾಪುರ, ಹರ್ಷ ಭೋವಿ, ಭಾನುಪ್ರಕಾಶ್, ಮಂಜಣ್ಣ, ವಿನೋದ್, ಸತ್ಯೇಂದ್ರ, ಅಮೋಘ, ಭರತ್, ಪ್ರಕಾಶ್ ಇದ್ದರು. ಮುಂದಿನ ವಿವರ. ಮಕ್ಕಳಲ್ಲಿ ಭಾಷಣ ಕಲೆ ತಮ್ಮ ಮುಂದಿನ ಜೀವನಕ್ಕೆ ನಾಯಕತ್ವದ ಗುಣ ದೊರಕುತ್ತದೆ ಎಂದು ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ತರುಣೋದಯ ಘಟಕದ ಕಾರ್ಯಾಧ್ಯಕ್ಷ ಎಸ್ಎಸ್ ವಾಗೀಶ್ ತಿಳಿಸಿದರು. ಅವರು ಕೋಟೆ ಪೊಲೀಸ್ ಸ್ಟೇಷನ್ ರಸ್ತೆಯಲ್ಲಿರುವ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸಭಾಂಗಣದಲ್ಲಿ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಸಂಸ್ಕೃತ ಭಾರತಿ ಮತ್ತು ತರುಣೋದಯ ಸಂಸ್ಕೃತ ಸೇವಾ ಸಂಸ್ಥೆ ಶಿವಮೊಗ್ಗ ಸಂಯುಕ್ತಾಶ್ರಯದಲ್ಲಿ ಶ್ರಾವಣ ಮಾಸ ಹಾಗೂ ಸಂಸ್ಕೃತ ಮಾಸೋತ್ಸವದ ಪ್ರಯುಕ್ತ ಸೋಮವಾರ ಮಕ್ಕಳಿಗೆ ನಡೆದ ಸಂಸ್ಕೃತ ಇಷ್ಟಭಾಷಣ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಿ ಮಾತನಾಡಿದರು. ನಾಯಕತ್ವದ ಗುಣದ ಮೊದಲ ಹಂತವೇ ವೇದಿಕೆಯ ಮೇಲೆ ನಿಂತು ಮಾತನಾಡುವ ಕಲೆಯನ್ನು ಕಲಿಯಬೇಕು. ಅದರಲ್ಲೂ ನೀವೆಲ್ಲ ಸಂಸ್ಕೃತ ಭಾಷೆಯಲ್ಲಿ ಭಾಷಣ ಮಾಡಿರುವುದು ತುಂಬಾ ಸಂತಸದ ವಿಷಯ. ನಿಮಗೆ ಸಂಸ್ಕೃತದಲ್ಲಿ ಭಾಷಣ ಮಾಡುವಂತೆ ಶಿಕ್ಷಣ ನೀಡಿದ ನಿಮ್ಮ ವಿದ್ಯಾಸಂಸ್ಥೆ ಮತ್ತು ಶಿಕ್ಷಕರಿಗೆ ನನ್ನ ಅಭಿನಂದನೆಗಳು ತಿಳಿಸಿ ಎಂದು ಹೇಳಿದರು. ಮುಂದೆ ಎಲ್ಲ ತರಗತಿಗಳಲ್ಲೂ ಸಂಸ್ಕೃತ ವಿಷಯವನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಜ್ಞಾನ ಭಂಡಾರವನ್ನು ಹೆಚ್ಚಿಸಿಕೊಳ್ಳಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ಸಂಸ್ಕೃತ ಭಾರತಿ ಜಿಲ್ಲಾ ಸಂಯೋಜಕ ಟಿವಿ ನರಸಿಂಹಮೂರ್ತಿ ವಹಿಸಿಕೊಂಡಿದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಸ್ಪರ್ಧೆ ನಿರ್ಣಾಯಕ

ರಾಗಿ ಆಶಾ ಮತ್ತು ಮನು ಚೌಹಾಣ್ ಕಾರ್ಯನಿರ್ವಹಿಸಿದರು. ಗೌತಮ್ ಚೌಹಾಣ್ ಕಾರ್ಯಕ್ರಮ ನಿರೂಪಣೆ ಮಾಡಿದರು. ಇದರೊಂದಿಗೆ ಇಂದಿನ ದಿನದ ವಿಶೇಷ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈ ಆಗಸ್ಟ್ 15 ಕೇವಲ ಒಂದು ದಿನದ ಸಂಭ್ರಮವಲ್ಲ, ಇದು ನಮ್ಮ ಮಣ್ಣಿನ ಕಥೆ, ನಮ್ಮ ಜನರ ಕಥೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸಾವಿರಾರು ಹೃದಯಗಳ ಕಥೆ. ಕಳೆದ ಕಾಲದ ಹೋರಾಟದಿಂದ ಇಂದಿನ ಭಾರತದ ಹೆಮ್ಮೆಯವರೆಗೆ ದೇಶಭಕ್ತಿ, ಸ್ವಾತಂತ್ರ್ಯ ನಮ್ಮ ನೆನಪುಗಳು ಮತ್ತು ನಮ್ಮ ಭಾರತವನ್ನು ಇನ್ನಷ್ಟು ಸುಂದರವಾಗಿಸುವ ಕನಸುಗಳ ಜೊತೆ ಒಂದು ವಿಶೇಷ ಮಾತುಕತೆ. ಈ ಇಂಡಿಪೆಂಡೆನ್ಸ್ ಡೇ ನಿಮ್ಮ ಧ್ವನಿಯು ನಮ್ಮ ಜೊತೆ ಸೇರಲಿ. ಮಾತು ನಮ್ಮದು, ಭಾವನೆ ನಮ್ಮದು, ದೇಶವೂ ನಮ್ಮದು. ಈ ಆಗಸ್ಟ್ 15 ಸಂಜೆ 4-5 ಗಂಟೆಯವರೆಗೆ ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ನಿಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್. ಬನ್ನಿ, ಸ್ವಾತಂತ್ರ್ಯದ ಸಂಭ್ರಮವನ್ನ ಮಾತಿನ ಮೂಲಕ ಆಚರಿಸೋಣ. ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
2: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಇನ್ನು ಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
3: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
4: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
5: ನಂದಿನಿ ಪರಿಶುದ್ಧತೆಯ ಪ್ರತೀಕ.
0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರು ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
9: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಖುಷಿಯಾಗಿ, ಆರೋಗ್ಯವಾಗಿ ಇದ್ದೀರಾ ಅಲ್ವಾ? ಹಾಗೆ ಯಾವಾಗಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದ್ರೆ, ನಿಮ್ಮೆಲ್ಲರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರೆ ಹೆಸರು ಹೇಳ್ತಾ ಇದೆ, ಪರಿಸರ ಪರಿಚಯ ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಇನ್ನು ಪರಿಸರ ಪರಿಚಯ ಅನ್ನುವಾಗ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ, ಪಕ್ಷಿ, ಹಣ್ಣು, ತರಕಾರಿ ಎಲ್ಲ ವಿಷಯವನ್ನ ಒಳಗೊಂಡಿರುತ್ತೆ. ಹಾಗೆ ಇದರ ಜೊತೆಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ. ಹೌದು ಕೇಳುಗರೆ, ನಾವು ಸಾಮಾನ್ಯವಾಗಿ ಸಾಕು ಪ್ರಾಣಿಗಳ ಬಗ್ಗೆ ಮಾತನಾಡುವಾಗ ನಾಯಿ, ಬೆಕ್ಕು ಈ ಪ್ರಾಣಿಗಳ ಬಗ್ಗೆ ಸೀಮಿತವಾಗಿ ಮಾತಾಡ್ತೀವಿ. ಇನ್ನು ಕಾಡು ಪ್ರಾಣಿಗಳು ಅಂತ ನಾವು ಮಾತನಾಡುವಾಗ ಕಾಡಿನ ರಾಜ ಸಿಂಹದ ಬಗ್ಗೆ, ಹುಲಿಯ ಚುರುಕುತನದ ಬಗ್ಗೆ ಅಥವಾ ಆನೆಯ ಗಾಂಭೀರ್ಯತೆ ಬಗ್ಗೆ ತುಂಬಾ ಮಾತಾಡ್ತೀವಿ. ಆದ್ರೆ ನಮ್ಮ ಕಾಡಿನ ಎಕೋಸಿಸ್ಟಮ್ ಅಥವಾ ಪರಿಸರ ಸಮತೋಲನದಲ್ಲಿ ತುಂಬಾನೇ ಮುಖ್ಯವಾದ ಪಾತ್ರ ವಹಿಸೋ ಒಂದು ಪ್ರಾಣಿ ಬಗ್ಗೆ ಎಷ್ಟು ಜನ ಯೋಚನೆ ಮಾಡಿದೀವಿ ಹೇಳಿ? ಹೌದು, ಇವತ್ತು ಅಂತ ಒಂದು ಜೀವಿಯ ಬಗ್ಗೆ ಮಾತಾಡುವಂತ ಸಮಯ. ಅದೇನೆ ತೋಳ, ಉಲ್ಫ್ ಅಂತ ಕೂಡ ಕರೀತಾರೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಅಜ್ಜ ಅಜ್ಜಿ ಹೇಳ್ತಾ ಇದ್ದಂತ ಕಥೆಗಳಲ್ಲಿ ಬರುವ ತೋಳ ಅಂದ್ರೆ ನಮ್ಮೆಲ್ರಿಗೂ ಒಂಥರ ಭಯ ಮಿಶ್ರಿತವಾದಂತ ಕುತೂಹಲ ಇರ್ತಿತ್ತು. ಅಯ್ಯೋ, ತೋಳ ಬಂದ್ರೆ ಕಚ್ ಬಿಡುತ್ತೆ ಅನ್ನೋ ಭಯದ ಅಭಿಪ್ರಾಯ ಕೂಡ ನಮ್ಮ ಮನಸ್ಸಲ್ಲಿರುತ್ತೆ. ಆದ್ರೆ ನಿಜ ಹೇಳ್ಬೇಕಂದ್ರೆ ತೋಳಗಳು ನಾವು ಅಂದ್ಕೊಂಡಷ್ಟು ಕ್ರೂರವಲ್ಲ. ಇವು ಅತ್ಯಂತ ಬುದ್ಧಿವಂತ ಹಾಗೆ ಸಾಮಾಜಿಕ, ಜೊತೆಗೆ ತಮ್ಮ ಗುಂಪಿಗೆ ಅತ್ಯಂತ ನಿಷ್ಠಾವಂತ ಪ್ರಾಣಿ ಕೂಡ. ಹೌದು, ನಿಸರ್ಗದ ಬ್ಯಾಲೆನ್ಸ್ ನ ಕಾಪಾಡುವುದು ಹೇಗೆ ಅಂತ ಯಾರಾದರೂ ತೋಳಗಳಿಗೆ ಕೇಳಿ ಕಲಿಬೇಕು. ಇವು ಕಾಡಿನಲ್ಲಿ ಜಿಂಕೆಗಳಂತಹ ಸಸ್ಯಹಾರಿ ಪ್ರಾಣಿಗಳ ಸಂಖ್ಯೆಯನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಕಾಡು ಹಸಿರಾಗಿರಲು ಪ್ರಮುಖ ಕಾರಣವಾಗುತ್ತೆ. ಅದಕ್ಕೆ ಇವನ್ನ ಸೈನ್ಸ್ ಭಾಷೆಯಲ್ಲಿ ಕೀಸ್ಟೋನ್ ಸ್ಪೀಡೀಸ್ ಅಂತ ಕರೀತಾರೆ. ಆದ್ರೆ ಇವತ್ತು ಏನಾಗ್ತಿದೆ ಗೊತ್ತಾ, ಮನುಷ್ಯರ ಅತಿಕ್ರಮಣದಿಂದಾಗಿ ಇವುಗಳ ನೈಸರ್ಗಿಕ ಆವಾಸ ಸ್ಥಾನಗಳಾದ ಹುಲ್ಲುಗಾವಲುಗಳಿರ್ಬೋದು ಇವೆಲ್ಲವೂ ಮಾಯವಾಗ್ತಾ ಇದೆ. ಇದರ ಜೊತೆಗೆ ಅಕ್ರಮ ಬೇಟೆಯಿಂದ ಈ ಮುಗ್ಧ ಪ್ರಾಣಿಗಳು ಅಳಿವಿನಂಚಿಗೆ ಬಂದು ತಲುಪಿದೆ. ಹಾಗಾಗಿ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ತೋಳಗಳ ಬಗ್ಗೆ ಮಾತನಾಡಬೇಕು, ತೋಳಗಳ ಬಗ್ಗೆ ನಮಗಿರುವಂತಹ ತಪ್ಪು ಕಲ್ಪನೆಗಳನ್ನ ದೂರ ಮಾಡಬೇಕು, ಪ್ರಕೃತಿಯ ಈ ಸುಂದರ ಜೀವಿಯ ರಕ್ಷಣೆಗಾಗಿ ನಮ್ಮ ಕೈಲಾದಷ್ಟು ಜಾಗೃತಿಯನ್ನ ಕೂಡ ಮೂಡಿಸಬೇಕಾಗಿದೆ. ಯಾಕಿವತ್ತು ಈ ತೋಳಗಳ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂದ್ರೆ, ಅತ್ತೆಗೂ ಒಂದು ಕಾಲ, ಸೊಸೆಗೂ ಒಂದು ಕಾಲ ಅನ್ನೋ ಹಾಗೆ ತೋಳಗಳಿಗೂ ಒಂದು ಕಾಲ ಇದೆ. ಇವತ್ತು ಅಂತಾರಾಷ್ಟ್ರೀಯ ತೋಳ ದಿನ. ಪ್ರತಿ ವರ್ಷ ಆಗಸ್ಟ್ 13ರಂದು ಈ ದಿನವನ್ನ ಆಚರಿಸಲಾಗುತ್ತೆ. ಪ್ರಕೃತಿಯಲ್ಲಿ ತೋಳಗಳ ಮಹತ್ವ, ಅವುಗಳ ಸಂರಕ್ಷಣೆ ಜೊತೆಗೆ ಪರಿಸರ ಸಮತೋಲನದಲ್ಲಿ ಅವು ವಹಿಸುವಂತಹ ಪ್ರಮುಖ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸುವುದಕ್ಕಾಗಿ ಈ ದಿನವನ್ನ ಆಚರಿಸಲಾಗುತ್ತೆ. ಇನ್ನು ತೋಳಗಳ ಕುರಿತು ತಪ್ಪು ಕಲ್ಪನೆಗಳನ್ನ ಹೋಗಲಾಡಿಸಬೇಕಾಗಿದೆ. ಹಾಗೆ ಇವುಗಳು ಕೂಡ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದಗಳು. ಈ ಪ್ರಭೇದವನ್ನ ರಕ್ಷಿಸೋಕೆ ಜಾಗತಿಕ ಮಟ್ಟದಲ್ಲಿ ಈ ದಿನವನ್ನ ಆಚರಿಸೋಕೆ ಪ್ರಾರಂಭಿಸಿದ್ರು. ಹಾಗಿದ್ರೆ ಕೇಳುಗರೆ, ಈ ತೋಳಗಳ ಬಗ್ಗೆ ಮತ್ತೊಂದಿಷ್ಟು ಮಾಹಿತಿನ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ತೋಳ ಬಂತು ತೋಳ ಅಂತ ಕತೆ ಕೇಳಿರ್ಬೋದೇನೋ, ಆ ಕಥೆಯಲ್ಲಿ ಬರುವಂತ ತೋಳದ ಬಗ್ಗೆ ಮಾತಾಡೋಣ ಅಂತ, ಆ ತೋಳದ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಯನ್ನ ದೂರ ಮಾಡೋಣ ಅಂತ ಬಂದಿದ್ದೀನಿ. ಯಾಕಪ್ಪ ಅಂದ್ರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೋಳಗಳ ದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಇನ್ನು ಇವತ್ತಿನ ದಿನ ಪ್ರಾಣಿ ಸಂಗ್ರಹಾಲಯದಲ್ಲಿರಬಹುದು, ಅರಣ್ಯ ಇಲಾಖೆಗಳ ಜೊತೆಗೆ ವನ್ಯಜೀವಿ ಸಂರಕ್ಷಣಾ ಸಂಸ್ಥೆಗಳು ಸಾಕಷ್ಟು ವಿಚಾರಗೋಷ್ಠಿಗಳನ್ನ ನಡೆಸುತ್ತೆ, ಸಾಕ್ಷ್ಯ ಚಿತ್ರ ಪ್ರದರ್ಶನಗಳನ್ನ ಮಾಡುತ್ತೆ, ಜಾಗೃತಿ ಅಭಿಯಾನಗಳನ್ನ ಕೂಡ ಹಮ್ಮಿಕೊಳ್ಳುತ್ತೆ. ಭಾರತದಲ್ಲಿ ಮುಖ್ಯವಾಗಿ ಅರೆಶುಷ್ಕ ಪ್ರದೇಶಗಳು, ಹುಲ್ಲುಗಾವಲುಗಳು ಹಾಗೆ ಮುಳ್ಳಿನ ಕಾಡುಗಳಲ್ಲಿ ಭಾರತೀಯ ತೋಳಗಳು ಕಂಡು ಬರುತ್ತೆ, ಅದರಲ್ಲೂ ಇಂಡಿಯನ್ ಗ್ರೇ ಉಲ್ಫ್. ಇವುಗಳ ಸಂಖ್ಯೆ ಕ್ರಮೇಣವಾಗಿ ಕಡಿಮೆಯಾಗ್ತಿದ್ದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿಯಲ್ಲಿ ಇವುಗಳನ್ನ ಸಂರಕ್ಷಿತ ಪ್ರಾಣಿಗಳಂತ ಘೋಷಿಸಲಾಗಿದೆ. ಹಾಗಿದ್ರೆ ಈ ತೋಳಗಳ ಕುರಿತು ಒಂದಿಷ್ಟು ಇಂಟ್ರೆಸ್ಟಿಂಗ್ ಮಾತುಕತೆಯನ್ನ ನಡೆಸೋದಾದ್ರೆ, ಕೇಳುಗರೆ, ಈ ತೋಳಗಳು ಸಾಮಾಜಿಕ ಜೀವಿಗಳು. ಹೌದು, ಪ್ಯಾಕ್ ಅಂದ್ರೆ ಗುಂಪುಗಳಲ್ಲಿ ವಾಸ ಮಾಡುತ್ತೆ. ಪ್ರತಿ ಗುಂಪಿಗೂ ತನ್ನದೇ ಆದಂತಹ ನಾಯಕ ತೋಳವಿರುತ್ತೆ. ಮನುಷ್ಯರಲ್ಲೂ ಕೂಡ ಒಂದು ಗುಂಪಿರುತ್ತೆ, ಆ ಗುಂಪಿಗೆ ಒಬ್ಬ ನಾಯಕ ಇರೋ ಹಾಗೇನೆ ಈ ತೋಳಗಳ ಗುಂಪಿಗೆ ಪ್ಯಾಕ್ ಅಂತ ಕರೀತಾರೆ. ಆ ಪ್ಯಾಕಿಗೆ ಕೂಡ ಒಬ್ಬರು ನಾಯಕ ಇರ್ತಾನೆ. ಇನ್ನು ದೂರದಿಂದ ಕೇಳಿಸುವಂತಹ ಇವುಗಳ ಶಬ್ದ ಅಥವಾ ಊಳಿಡೋದು ಅಥವಾ ನೌಳಿ ಅಂತ ನಾವೇನ್ ಕರಿತೀವಿ, ಇದು ಪರಸ್ಪರ ಸಂಪರ್ಕ ಸಾಧಿಸೋಕೆ, ತಮ್ಮ ಗಡಿಯನ್ನ ಗುರುತಿಸೋಕೆ ಬಳಕೆ ಮಾಡುವಂತ ಒಂದು ಧ್ವನಿ ಆಗಿದೆ. ತೋಳಗಳು ತಮ್ಮ ಸಂಗಾತಿಗೆ ಹಾಗೆ ಗುಂಪಿನ ಬೇರೆ ಸದಸ್ಯರಿಗೆ ಎಷ್ಟು ನಿಷ್ಠೆಯಿಂದ ಇರುತ್ತೆ ಅಂದ್ರೆ, ಖಂಡಿತವಾಗ್ಲೂ ನಾವೆಲ್ಲರೂ ನಿಯತ್ತಿಗೆ ನಾಯಿ ಫೇಮಸ್ ಅಂತ ಹೇಳ್ತೀವಿ, ಆದ್ರೆ ಕಾಡಲ್ಲಿ ನಿಯತ್ತಿಗೆ ನಿಷ್ಠೆಗೆ ಮತ್ತೊಂದು ಹೆಸರೇ ಈ ಒಂದು ತೋಳ ಅಂತ ಹೇಳ್ಬೋದು. ಅದರಲ್ಲೂ ವಿಶೇಷವಾಗಿ ತೋಳಗಳು ತಮ್ಮ ಸಂಗಾತಿಗಿರ್ಬೋದು ಅಥವಾ ತಮ್ಮ ಗುಂಪಿನ ಸದಸ್ಯರಿಗೆ ಸಾಕಷ್ಟು ನಿಷ್ಠೆಯಿಂದ ವರ್ತಿಸುತ್ತೆ. ಇನ್ನು ಈ ಒಂದು ತೋಳ ದಿನದ ಇತಿಹಾಸದ ಬಗ್ಗೆ ಮಾತನಾಡೋದಾದ್ರೆ, ಯಾವಾಗ ಪ್ರಾರಂಭ ಆಯಿತು ಈ ಒಂದು ತೋಳ ದಿನ ಅಂತ ನೀವು ಕೇಳೋದಾದ್ರೆ, ಅಂತಾರಾಷ್ಟ್ರೀಯ ತೋಳ ದಿನವನ್ನ ಅಧಿಕೃತವಾಗಿ 2013 ಜಾಗತಿಕ ಮಟ್ಟದಲ್ಲಿ ಆಚರಿಸೋಕೆ ಪ್ರಾರಂಭಿಸಿದ್ರು. ತೋಳಗಳ ಬಗ್ಗೆ ಸಮಾಜದಲ್ಲಿ ಶತಮಾನಗಳಿಂದ ಬೆಳೆದು ಬಂದಿರುವಂತಹ ತಪ್ಪು ಕಲ್ಪನೆಗಳನ್ನ, ಉದಾಹರಣೆಗೆ ತೋಳಗಳು ಕೇವಲ ಅಪಾಯಕಾರಿ ಕ್ರೂರ ಪ್ರಾಣಿಗಳು ಅನ್ನೋ ಈ ರೀತಿಯ ಭಾವನೆಗಳನ್ನ ಹೋಗಲಾಡಿಸಬೇಕು, ಹಾಗೆ ಅವುಗಳ ನೈಜ ಸ್ವಭಾವ ಆಗಿರ್ಬೋದು, ಇನ್ನು ಪರಿಸರಕ್ಕೆ ತೋಳಗಳ ಅವಶ್ಯಕತೆಯನ್ನ ಜನರಿಗೆ ತಿಳಿಸೋದು ಈ ಒಂದು ದಿನದ ಮುಖ್ಯ ಉದ್ದೇಶವಾಗಿದೆ. ಕೇಳುಗರೆ, ತೋಳಗಳನ್ನ ಪರಿಸರ ವಿಜ್ಞಾನದಲ್ಲಿ ಕೀಸ್ಟೋನ್ ಪ್ರಭೇದ ಅಂತ ಕೂಡ ಕರೀತಾರೆ. ಅಂದ್ರೆ ಇವು ಇಡೀ ಪರಿಸರ ವ್ಯವಸ್ಥೆಯನ್ನ ಸಮತೋಲನದಲ್ಲಿಡೋಕೆ ಪ್ರಮುಖ ಕಾರಣವಾಗಿದೆ. ಹಾಗಿದ್ರೆ ತೋಳ ತಿನ್ನೋದಾದ್ರೂ ಏನು, ಹೆಚ್ಚಾಗಿ ಜಿಂಕೆ ಆಗಿರ್ಬೋದು ಈ ರೀತಿ ಸಸ್ಯಾಹಾರಿ ಪ್ರಾಣಿಗಳನ್ನೇ ಬೇಟೆಯಾಡುತ್ತೆ. ಇದರಿಂದ ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆ ವಿಪರೀತವಾಗಿ ಬೆಳೆಯೋದಿಲ್ಲ, ಅದಕ್ಕೆ ಒಂದು ಕಡಿವಾಣವನ್ನ ಕೂಡ ಹಾಕುತ್ತೆ. ಇನ್ನು ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆ ನಿಯಂತ್ರಣದಲ್ಲಿರೋದ್ರಿಂದ ಕಾಡಿನಲ್ಲಿ ಮರ ಗಿಡಗಳು ಹಾಗೆ ಹುಲ್ಲುಗಾವಲುಗಳು ಅತಿಯಾದ ಮೇಯುವಿಕೆಯಿಂದ ರಕ್ಷಿಸಲ್ಪಡುತ್ತೆ. ಇದು ಇಡೀ ಕಾಡಿನ ಆರೋಗ್ಯವನ್ನ ಕಾಪಾಡುತ್ತೆ ಈ ತೋಳಗಳು. ಕೇಳುಗರೆ, ಹಾಗಿದ್ರೆ ಈ ತೋಳಗಳು ಈಗ ಸದ್ಯಕ್ಕೆ ಎದುರಿಸ್ತಾ ಇರುವಂತಹ ಸವಾಲುಗಳು ಏನು ಅನ್ನೋದಾದ್ರೆ, ಮುಖ್ಯವಾಗಿ ಅರಣ್ಯ ನಾಶ. ಅರಣ್ಯ ನಾಶದಿಂದ ಎಷ್ಟೋ ಜೀವಿಗಳು ಸವಾಲನ್ನ ಎದುರಿಸ್ತಾ ಇದೆ, ಅಳಿವಿನಂಚಿಕೆ ಸಾಗ್ತಾ ಇದೆ, ನಮ್ಮೆಲ್ರಿಗೂ ಗೊತ್ತಿರುವಂತಹ ವಿಷಯ. ಅದಕ್ಕಾಗಿ ನಾವು ಅರಣ್ಯವನ್ನ ನಾಶ ಮಾಡೋದನ್ನ ತಪ್ಪಿಸಬೇಕಾಗಿದೆ. ಇನ್ನು ಕೃಷಿ ಭೂಮಿಯ ವಿಸ್ತರಣೆ ಆಗಿರ್ಬೋದು, ನಗರೀಕರಣದಿಂದಾಗಿ ತೋಳಗಳು ತಮ್ಮ ನೈಸರ್ಗಿಕ ಆವಾಸ ಸ್ಥಾನಗಳನ್ನ ವೇಗವಾಗಿ ಕಳ್ಕೊಳ್ತಾ ಇದೆ. ನೀವು ಗಮನಿಸಿರ್ಬೋದು ಕೇಳುಗರೆ, ಅವಾಗೆಲ್ಲ ಕಾಡು ಕಾಡಾಗಿ ಮಾತ್ರ ಇರ್ತಿತ್ತು, ಆದ್ರೆ ಈಗ ಕಾಡಲ್ಲೂ ಕೃಷಿ ಮಾಡೋಕೆ ಪ್ರಾರಂಭಿಸಿ ಆ ಕೃಷಿಯ ಜಾಗವನ್ನ ಹೆಚ್ಚುತ್ತಾ ಹೋಗ್ತಾ ಹೋಗ್ತಾ ಕಾಡಿನೊಳಗೇನೆ ಕೃಷಿ ಮಾಡೋಕೆ ಹೊರಟಿದ್ದಾರೆ. ಹೀಗೆಲ್ಲ ಇರುವಾಗ ಕಾಡಲ್ಲಿ ವಾಸಿಸುವಂತಹ ಕಾಡು ಪ್ರಾಣಿಗಳಾದ್ರೂ ಏನು ಮಾಡುತ್ತೆ? ಒಂದ್ ಕ್ಷಣ ಯೋಚನೆ ಮಾಡಿ, ನಾವು ವಾಸಿಸುವಂತಹ ನಮ್ಮ ಮನೆಗಳಲ್ಲಿ ಕಾಡು ಪ್ರಾಣಿಗಳು ಬಂದು ಇದು ನಮ್ಮ ಜಾಗ, ನೀವೆಲ್ಲ ಮನೆ ಬಿಟ್ಟು ಹೋಗಿ ಅಂತ ಹೇಳಿದ್ರೆ ಹೇಗಿರುತ್ತೆ ಹೇಳಿ? ಕಲ್ಪನೆ ಮಾಡ್ಕೊಳ್ಳೋದು ಕೂಡ ತುಂಬಾ ಕಷ್ಟ ಆಗುತ್ತೆ. ಹೀಗೆಲ್ಲ ಇರುವಾಗ ನಾವು ಮನುಷ್ಯರು ಈ ಕಾಡಿನಲ್ಲಿ ವಾಸಿಸುವ ಕಾಡು ಪ್ರಾಣಿಗಳ ಆವಾಸ ಸ್ಥಾನವನ್ನ ಮುತ್ತಿಗೆ ಹಾಕ್ತಾ ಇದ್ರೆ ಇವುಗಳು ಬದುಕೋದಾದ್ರೂ ಎಲ್ಲಿ ಕೇಳುಗರೆ? ಪರಿಸರ ಸಮತೋಲನದಿಂದ ಇರಬೇಕು ಅಂದ್ರೆ ಇವುಗಳೆಲ್ಲ ಇರಬೇಕಲ್ವಾ? ಹಾಗಿದ್ರೆ ಈ ತೋಳಗಳ ಬಗ್ಗೆ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ಇನ್ನೊಂದು ಗೀತೆಯನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ತೋಳಗಳ ಬಗ್ಗೆ ಮಾತನಾಡ್ತಿದ್ದೆ. ಯಾಕಪ್ಪ ಅಂದ್ರೆ, ಇವತ್ತು ಇಂಟರ್ನ್ಯಾಷನಲ್ ವೂಲ್ಫ್ ಡೇ. ವಿಶ್ವಾದ್ಯಂತ ಈ ತೋಳಗಳ ದಿನವನ್ನ ಆಚರಣೆ ಮಾಡ್ತಾರೆ. ಹಾಗೆ ಪರಿಸರ ವ್ಯವಸ್ಥೆಯನ್ನ ಕಾಪಾಡಿಕೊಳ್ಳೋಕೆ ತೋಳಗಳ ಪಾತ್ರ ಮಹತ್ವದ್ದು. ಇನ್ನು ತೋಳಗಳು ಎದುರಿಸ್ತಾ ಇರುವಂತಹ ಸವಾಲುಗಳ ಬಗ್ಗೆ ಕೂಡ ನಿಮಗೆ ಹೇಳ್ತಾ ಇದ್ದೆ. ಅವುಗಳ ಆವಾಸ ಸ್ಥಾನ ನಾಶ ಆಗೋದಿರ್ಬೋದು, ಮಾನವ ವನ್ಯಜೀವಿ ಸಂಘರ್ಷ ಇರ್ಬೋದು, ಹಾಗೆ ಅಕ್ರಮ ಬೇಟೆ ಇರ್ಬೋದು, ಇವೆಲ್ಲವೂ ಕೂಡ ತೋಳಗಳು ನಶಿಸೋದಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ನಾವು ಏನು ಕ್ರಮ ತೆಗೆದುಕೊಳ್ಬಹುದು, ಸಂರಕ್ಷಣಾ ಕ್ರಮಗಳಾದ್ರೂ ಏನು ಅಂತ ನಿಮಗೆ ಕೇಳೋದಾದ್ರೆ, ಭಾರತದಲ್ಲಿ ತೋಳಗಳನ್ನ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅಡಿಯಲ್ಲಿ ಕಟ್ಟುನಿಟ್ಟಾಗಿ ಸಂರಕ್ಷಿಸಲಾಗಿದೆ. ಇವುಗಳನ್ನ ಕೊಲ್ಲೋದು ಅಥವಾ ಹಿಡಿಯೋದು ಕಾನೂನು ಬಾಹಿರ ಅಪರಾಧವಾಗಿದೆ. ತೋಳಗಳ ಸಂರಕ್ಷಣೆಗಾಗಿ ಉಲ್ಫ್ ಕನ್ಸರ್ವೇಷನ್ ಸೆಂಟರ್ ನಂತಹ ಅಂತಾರಾಷ್ಟ್ರೀಯ ಸಂಸ್ಥೆಗಳು ನಿರಂತರವಾಗಿ ಸಂಶೋಧನೆ ಹಾಗೆ ಜಾಗೃತಿ ಮೂಡಿಸುವ ಕೆಲಸಗಳನ್ನ ಕೂಡ ಮಾಡ್ತಾ ಇದೆ. ನೋಡಿ, ತೋಳಗಳನ್ನ ಸಂರಕ್ಷಿಸೋಕೆ ಎಷ್ಟೆಲ್ಲ ಆಯೋಜನೆಗಳನ್ನ ಮಾಡ್ಕೊಂಡಿದ್ದಾರೆ ಅಲ್ವಾ? ಹಾಗಿದ್ರೆ ಈ ತೋಳಗಳ ವಿಶೇಷತೆ ಏನು ಅರ್ಪಿತಾ? ಇವು ಹೇಗೆ ಜೀವಿಸುತ್ತೆ ಅಂತೆಲ್ಲ ನೀವು ಕೇಳೋದಾದ್ರೆ, ಕೇಳುಗರೆ, ತೋಳಗಳು ಯಾವಾಗ್ಲೂ ಗುಂಪಿನಲ್ಲಿ ವಾಸಿಸುತ್ತೆ. ಪ್ರತಿ ಗುಂಪಿಗೂ ಒಬ್ರು ಲೀಡರ್ ಇರ್ತಾರೆ. ಹಾಗೆ ಅವುಗಳಲ್ಲಿ ಒಂದು ಗಂಡು ಹಾಗೆ ಹೆಣ್ಣು ತೋಳಗಳಿರುತ್ತೆ. ಇನ್ನು ಇವುಗಳನ್ನ ಆಲ್ಫಾ ಅಂತ ಕೂಡ ಕರೀತಾರೆ. ಇಡೀ ಗುಂಪಿನ ನಿರ್ಧಾರಗಳನ್ನ ಮತ್ತು ಬೇಟೆಯನ್ನ ಇದು ವಹಿಸುತ್ತೆ. ಇವುಗಳ ದೇಹದ ಭಾಷೆ ಹೇಗಿರುತ್ತೆ ಗೊತ್ತಾ? ಬಾಲವನ್ನ ಆಡಿಸೋದಾಗಿರ್ಬೋದು, ಕಿವಿಗಳನ್ನ ಮಡಚೋದಾಗಿರ್ಬೋದು, ಮುಖದ ಹಾವ ಭಾವಗಳ ಮುಖಾಂತರ ಇವು ಪರಸ್ಪರ ಭಾವನೆಗಳನ್ನ ವ್ಯಕ್ತಪಡಿಸುತ್ತೆ. ತೋಳಗಳು ಬೇಟೆಯಾಡುವಾಗ ಒಂದು ಗಂಟೆಗೆ 50-60 ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲಂತಹ ಸಾಮರ್ಥ್ಯವನ್ನ ಹೊಂದಿದೆ. ಚುರುಕಾದ ವಾಸನಾ ಶಕ್ತಿ ಹಾಗೆ ಕೇಳುವ ಶಕ್ತಿ ಮನುಷ್ಯರಿಗಿಂತಲೂ ಹಲವು ಪಟ್ಟು ಹೆಚ್ಚಿರುತ್ತೆ. ಇವುಗಳು ಮೈಲುಗಟ್ಟಲೆ ದೂರದಲ್ಲಿರುವಂತಹ ವಾಸನೆಯನ್ನ ಅಥವಾ ಶಬ್ದವನ್ನ ಸುಲಭವಾಗಿ ಗುರುತಿಸಬಲ್ಲದು. ಇನ್ನು ಈ ಒಂದು ತೋಳಗಳು ಏನಿದೆ, ಕೇವಲ ಬಲವಾದ ಪ್ರಾಣಿಗಳಲ್ಲ, ಇವು ವಿಶೇಷವಾಗಿ ಯೋಜನೆಯನ್ನ ಮಾಡಿಕೊಂಡು ಬೇಟೆಯಾಡುವಂತಹ ಪ್ರಾಣಿ. ಹೌದು, ಮೊದಲು ಯಾವ ರೋಗಗ್ರಸ್ತ ಪ್ರಾಣಿ ಇದೆ, ಯಾವ ದುರ್ಬಲ ಪ್ರಾಣಿಗಳಿದೆ, ಅದನ್ನ ಮೊದಲು ಬೇಟೆಯಾಡುತ್ತೆ. ಇದರಿಂದ ಕಾಡಿನಲ್ಲಿ ರೋಗಗಳು ಬೇರೆ ಪ್ರಾಣಿಗಳಿಗೆ ತಾಕದಂತೆ, ಅಂದ್ರೆ ಹರಡದಂತೆ ತಡೆಯೋಕೆ ಈ ತೋಳಗಳು ತುಂಬಾನೇ ಸಹಾಯಕಾರಿಯಾಗಿದೆ. ಇನ್ನು ಇಡೀ ಕಾಡಿನ ಆರೋಗ್ಯವನ್ನ ಕೂಡ ಕಾಪಾಡುತ್ತೆ ಅಂದ್ರೆ ನಂಬ್ತೀರಾ? ಖಂಡಿತವಾಗ್ಲೂ ನಂಬಲೇಬೇಕು. ಇನ್ನು ತೋಳಗಳು ತಮ್ಮ ಜೀವಿತಾವಧಿಗೆ ಒಬ್ಬನೇ ಸಂಗಾತಿಯನ್ನ ಮಾತ್ರ ಹೊಂದಿರುತ್ತೆ. ಅಂದ್ರೆ ಇವು ತಮ್ಮ ಜೀವಿತಾವಧಿಯಲ್ಲಿ ಒಂದೇ ಜೊತೆಗಾರನೊಂದಿಗೆ ಇರುತ್ತೆ. ಹೆಣ್ಣು ತೋಳ ವರ್ಷಕ್ಕೊಂದ್ಸರಿ 4-6 ಮರಿಗಳಿಗೆ ಜನ್ಮ ನೀಡುತ್ತೆ. ಹುಟ್ಟಿದ ಮರಿಗಳನ್ನ ಗುಂಪಿನ ಎಲ್ಲಾ ಸದಸ್ಯರು ಒಟ್ಟಾಗಿ ಪ್ರೀತಿಯಿಂದ ನೋಡಿಕೊಂಡು ಸಾಕ್ತಾರೆ. ಆಹಾರವನ್ನು ಕೂಡ ಹಂಚಿಕೊಂಡು ಚೆನ್ನಾಗಿ ಜೀವನವನ್ನ ಸಾಗಿಸುತ್ತೆ. ಹಾಗಿದ್ರೆ ಈ ತೋಳಗಳು ಕಾಡಿನಲ್ಲಿರುವಂತಹ ಅನಾರೋಗ್ಯ ಪೀಡಿತ ಪ್ರಾಣಿಗಳನ್ನ ತಿನ್ನುತ್ತೆ ಸರಿ, ಇವು ಎಷ್ಟು ವರ್ಷ ಬದುಕಬಲ್ಲದು ಅಂತ ನೀವು ಕೇಳೋದಾದ್ರೆ, ಇದು ವಿಶೇಷವಾಗಿರೋದು. ಸಾಮಾನ್ಯವಾಗಿ ಕಾಡಿನಲ್ಲಿ ವಾಸಿಸುವಂತಹ ತೋಳಗಳ ಜೀವಿತಾವಧಿ 6-8 ವರ್ಷಗಳು. ಆದ್ರೆ ಪರಿಸರ ಜೊತೆಗೆ ವಾಸಿಸುವ ಸ್ಥಳಕ್ಕೆ ತಕ್ಕಂತೆ ಇದರ ಅವಧಿ ಬದಲಾಗಬಹುದು. ಕಾಡಿನಲ್ಲಿ ತೋಳಗಳಿಗೆ ಕೆಲವೊಮ್ಮೆ ಬೇಟೆ ಸಿಗದೇ ಇರಬಹುದು, ಅಥವಾ ಅನಾರೋಗ್ಯ ಇರಬಹುದು, ಅಥವಾ ಬೇರೆ ಪರಪಕ್ಷಕಗಳಿಂದ ದಾಳಿಯಾಗಿರ್ಬೋದು, ಮನುಷ್ಯರೊಂದಿಗಿನ ಸಂಘರ್ಷದಿಂದಾಗಿ ಸಾಮಾನ್ಯವಾಗಿ 6-8 ವರ್ಷಗಳವರೆಗೆ ಮಾತ್ರ ಬದುಕತ್ತೆ. ಅತ್ಯಂತ ಆರೋಗ್ಯಕರ ಹಾಗೆ ಬಲಶಾಲಿ ತೋಳಗಳು ಮಾತ್ರ ಅಪರೂಪಕ್ಕೆ ಹತ್ತರಿಂದ ಹದಿಮೂರು ವರ್ಷಗಳವರೆಗೆ ಬದುಕತ್ತೆ. ಇನ್ನು ಮೃಗಾಲಯ ಇರ್ಬೋದು ಅಥವಾ ಸಂರಕ್ಷಣಾ ಕೇಂದ್ರಗಳಲ್ಲಿ ಸುರಕ್ಷಿತ ವಾತಾವರಣ, ನಿಯಮಿತ ಆಹಾರ ಹಾಗೆ ವೈದ್ಯಕೀಯ ಸೌಲಭ್ಯಗಳು ಸಿಗೋದ್ರಿಂದ ತೋಳಗಳು ಅಲ್ಲಿ 12-15 ವರ್ಷಗಳವರೆಗೆ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಕೂಡ ಬದುಕಿರುವಂತಹ ಉದಾಹರಣೆಗಳಿವೆ. ಹಾಗಿದ್ರೆ ಪ್ರೀತಿಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ತೋಳಗಳ ಬಗ್ಗೆ ಕೊಟ್ಟಂತಹ ಒಂದಿಷ್ಟು ಮಾಹಿತಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ಕಾರ್ಯಕ್ರಮ ಹೇಗನ್ನಿಸ್ತು? ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸಿದ ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ.

0: ಈ ಪ್ಲಾಸ್ಟಿಕ್ ಕವರು ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
1: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449864798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
2: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಅಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗ್ಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದ್ರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಹಾಗಾಗಿ ಮಳೆಗಾಲದಲ್ಲಿ ಯಾವೆಲ್ಲ ಸ್ಥಳಗಳಿಗೆ ಪ್ರವಾಸವನ್ನ ಹೋಗಬಹುದು, ಯಾವೆಲ್ಲ ಸ್ಥಳಗಳು ಇದೆ ಪ್ರವಾಸವನ್ನ ಕೈಗೊಳ್ಳೋದಕ್ಕೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ದೀನಿ. ಹೌದು, ಇವತ್ತು ನಾನು ನಿಮಗೆ ಮಳೆಗಾಲದಲ್ಲಿ ಸಂದರ್ಶಿಸಲೇಬೇಕಾದ, ಹೋಗಲೇಬೇಕಾದಂತಹ ಒಂದಿಷ್ಟು ಸ್ಥಳದ ಬಗ್ಗೆ, ಅದು ನಮ್ಮ ಕರ್ನಾಟಕದಲ್ಲಿರೋ ಸ್ಥಳಗಳ ಬಗ್ಗೆ ತಿಳಿಸ್ತೀನಿ. ಮಾನ್ಸೂನ್ನಲ್ಲಿ ವಿಶೇಷವಾಗಿ ಭೇಟಿ ನೀಡಬೇಕಾದ ಸ್ಥಳಗಳು ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಇದೆ. ಅದರಲ್ಲಿ ಇವತ್ತು 6 ಸ್ಥಳಗಳ ಬಗ್ಗೆ ತಿಳಿಸ್ತೀನಿ. ಮಳೆಗಾಲದಲ್ಲಿ ಕರ್ನಾಟಕದ ಪ್ರವಾಸ ನಿಜಕ್ಕೂ ತುಂಬಾನೇ ಅದ್ಭುತವಾಗಿರುತ್ತೆ ಅಂತಾನೆ ಹೇಳಬಹುದು. ಹಚ್ಚ ಹಸಿರಿನ ಭೂ ದೃಶ್ಯಗಳು ನಿಮ್ಮನ್ನ ತುಂಬಾನೇ ಖುಷಿ ಪಡಿಸುತ್ತೆ, ಮನಸ್ಸಿಗೆ ಅದೇನೋ ಒಂದು ರೀತಿಯ ಮುದವನ್ನ ಕೊಡುತ್ತೆ. ಹಾಲಿನ ನೊರೆಯಂತೆ ಧುಮ್ಮಿಕ್ಕುವ ಜಲಧಾರಿಗಳು, ಸುತ್ತಲೂ ಹಸಿರಿನಿಂದ ಕೂಡಿದ ವಾತಾವರಣ, ತಂಪಾಗಿ ಬೀಸುವ ಗಾಳಿ, ನಿಧಾನವಾಗಿ ಸುರಿಯುವ ಮಳೆ, ಆಹಾ, ಪ್ರಕೃತಿ ದೇವತೆಯನ್ನ ಕಣ್ಣಾರೆ ಕಂಡು ಆನಂದಿಸಲು ಮಾನ್ಸೂನ್ ಸೂಕ್ತವಾದ ಸಮಯವಾಗಿದೆ. ನಮ್ಮ ಕರ್ನಾಟಕದಲ್ಲಿ ಮಳೆಗಾಲದಲ್ಲಿ ವಿಶೇಷವಾಗಿ ಸಂದರ್ಶಿಸಲೇಬೇಕಾದ ಸ್ಥಳಗಳಿವೆ, ಮತ್ತೆ ಅವುಗಳು ನಿಮ್ಮನ್ನ ಹೆಚ್ಚು ಸೆಳೆಯುತ್ತೆ ಅಂತಾನೆ ಹೇಳಬಹುದು. ಹಾಗಾಗಿ ಯಾವುದು ಆ ಸ್ಥಳ, ಎಲ್ಲಿಗೆಲ್ಲ ಹೋಗಬಹುದು, ಹಾಗೆ ಪ್ರಕೃತಿಯ ಸೌಂದರ್ಯವನ್ನ ಹೇಗೆಲ್ಲ ಆಸ್ವಾದಿಸಬಹುದು ಅನ್ನೋದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ఎస్, వెల్కమ్ బ్యాక్ టు రేడియో శివమొగ్గ 90.8 FM సముదాయ బానులి. భరవసెగాగి ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ, ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಮಳೆಗಾಲದಲ್ಲಿ ಭೇಟಿ ನೀಡಲೇಬೇಕಾಗಿರುವಂತಹ ಸ್ಥಳಗಳು ಯಾವುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ತಿಳಿಸ್ತಾ ಇದ್ದೆ. ಮೊದಲಿಗೆ ಮಳೆಗಾಲದಲ್ಲಿ ಹೋಗ್ಲೇಬೇಕಾಗಿರೋ ಸ್ಥಳ, ನೋಡ್ಲೇಬೇಕಾಗಿರೋ ಸ್ಥಳ ಅಂತ ಹೇಳಿದ್ರೆ ಅದು ಆಗುಂಬೆ. ಭಾರತದಲ್ಲಿ ಹೆಚ್ಚಾಗಿ ಮಳೆ ಬೀಳುವ ಅಥವಾ ಅತ್ಯಂತ ತೇವವಾದ ಸ್ಥಳಗಳಲ್ಲಿ ಒಂದು ಅಂತ ಹೇಳಿದ್ರೆ ಈ ಒಂದು ಆಗುಂಬೆ. ಆಗುಂಬೆ ಕರ್ನಾಟಕದ ಒಂದು ಸೊಗಸಾದ ಗಿರಿಧಾಮ ಆಗಿದೆ. ಇಲ್ಲಿ ಕಿಂಗ್ ಕೋಬ್ರಾ ವಾಸಿಸುತ್ತೆ. ಆಗುಂಬೆಯ ಸೌಂದರ್ಯವನ್ನ ನೀವು ವಿಶೇಷವಾಗಿ ಮಳೆಗಾಲದಲ್ಲೇ ಕಣ್ತುಂಬಿಕೊಳ್ಬೇಕು. ಈ ಕಾರಣದಿಂದಲೇ ಆಗುಂಬೆಯನ್ನ ದಕ್ಷಿಣ ಭಾರತದ ಚಿರಾಪುಂಜಿ ಅಂತಲೇ ಕರೀತಾರೆ. ಜನರು ಇಲ್ಲಿ ಮಳೆ ಕಾಡುಗಳು, ಜಲಪಾತಗಳು, ಸೂರ್ಯಾಸ್ತದ ದೃಶ್ಯಾವಳಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭೇಟಿ ನೀಡ್ತಾರೆ. ಹಾಗೆ ಈ ಒಂದು ಆಗುಂಬೆಯ ಘಾಟಿಯಲ್ಲಿ ಚಲಿಸ್ತಾ ಇದ್ರೆ ತುಂಬಾನೇ ಖುಷಿ ಆಗುತ್ತೆ ಅಂತಾನೆ ಹೇಳಬಹುದು. ಇನ್ನು ಸಾಮಾನ್ಯವಾಗಿ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡೋರಿಗೆ, ಟ್ರಕ್ಕಿಂಗ್ ಅಂದ್ರೆ ಇಷ್ಟ ಇರೋರಿಗೆ, ಪ್ರವಾಸಿಗರಿಗೆ, ಎಲ್ರಿಗೂ ಕೂಡ ತುಂಬಾ ಇಷ್ಟವಾಗುವಂತಹ ಒಂದು ಕಾಲ ಅಂತ ಹೇಳಿದ್ರೆ ಮಳೆಗಾಲ ಅಂತಾನೆ ಹೇಳಬಹುದು. ಹಾಗೆ ಇನ್ನೊಂದು ಸ್ಥಳ ಅಂತ ಹೇಳಿದ್ರೆ ಜೋಗ ಜಲಪಾತ. ನಮ್ಮ ಶಿವಮೊಗ್ಗದ ಹೆಮ್ಮೆ ಜೋಗ ಜಲಪಾತ. ಮಳೆಗಾಲದಲ್ಲಿ ಜನರು ಹೆಚ್ಚಾಗಿ ಭೇಟಿ ನೀಡುವ ಸ್ಥಳಗಳಲ್ಲಿ ಜೋಗ ಜಲಪಾತ ಕೂಡ ಒಂದಾಗಿದೆ. ಇದು ಕೇವಲ ಕರ್ನಾಟಕ ಜನರನ್ನ ಮಾತ್ರ ಆಕರ್ಷಿಸುವುದಿಲ್ಲ, ಬದಲಾಗಿ ಭಾರತದ ನಾನಾ ಭಾಗಗಳ ಜನರು ಜೋಗ ಜಲಪಾತದ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಲು ಮಳೆಗಾಲದಲ್ಲಿ ಭೇಟಿ ನೀಡುತ್ತಾರೆ. ಮಳೆಗಾಲದಲ್ಲಿ ಈ ಜಲಪಾತದ ಸೌಂದರ್ಯ ದುಪ್ಪಟ್ಟಾಗಿರುತ್ತೆ. ಇದು 830 ಅಡಿ ಎತ್ತರದಿಂದ ಧುಮ್ಮಿಕ್ಕುವ ಮೂಲಕ ಭಾರತದ ಅತಿ ಎತ್ತರದ ಜಲಪಾತಗಳಲ್ಲಿ ಇದು ಒಂದು ಅಂತ ಹೇಳಿ ಗುರುತಿಸಲಾಗಿದೆ. ಜೋಗ ಜಲಪಾತವು 4 ವಿಭಿನ್ನ ಭಾಗಗಳಾಗಿ ಹರಿಯುತ್ತೆ. ತುಂಬಾನೇ ಸುಂದರವಾಗಿರುತ್ತೆ ಅಂತಾನೆ ಹೇಳಬಹುದು ಈ ಜೋಗ ಜಲಪಾತವನ್ನು ನೋಡುವುದು. ಹಾಗೇನೆ ಇನ್ನೊಂದು ಸ್ಥಳ ಅಂತ ಹೇಳಿದ್ರೆ ಅದು ಕೊಡಗು. ಭಾರತದ ಸ್ಕಾಟ್ಲ್ಯಾಂಡ್ ಅಂತಲೇ ಕೊಡಗನ್ನ ಕರೀತಾರೆ. ಇದನ್ನ ಕೂರ್ಗ್ ಅಂತಲೂ ಕೂಡ ಕರೀತಾರೆ. ಜನಪ್ರಿಯ ಗಿರಿಧಾಮಗಳಲ್ಲಿ ಒಂದಾಗಿದೆ. ಇದು ಹನಿಮೂನ್, ಕುಟುಂಬ ಪ್ರವಾಸ, ಸಾಹಸ ಪ್ರವಾಸಕ್ಕೆ ಸೂಕ್ತವಾದ ತಾಣವಾಗಿದೆ. ಕೂರ್ಗ್ ಮಾನ್ಸೂನ್ ಅವಧಿಯಲ್ಲಿ ಅದ್ಭುತವಾದ ಆಕರ್ಷಣೆಗಳಿಂದ ಪ್ರಕೃತಿ ಪ್ರಿಯರನ್ನ ಆಕರ್ಷಿಸುತ್ತೆ. ಈ ಸಮಯದಲ್ಲಿ ಫೋಟೋಗ್ರಾಫಿಗೆ ಇದು ಪರ್ಫೆಕ್ಟ್ ಅಂತಲೇ ಹೇಳಬಹುದು. ಇಲ್ಲಿ ಇರುಪ್ಪು ಜಲಪಾತ, ಕಾಫಿ ತೋಟಗಳ ನೋಟ ಮಂತ್ರಮುಗ್ಧವಾಗಿಸುತ್ತೆ. ಹಾಗಿದ್ರೆ ಈ ಮಳೆಗಾಲದಲ್ಲಿ ಭೇಟಿ ನೀಡಲೇಬೇಕಾಗಿರುವಂತಹ ಇನ್ನೂ ಯಾವೆಲ್ಲ ಸ್ಥಳಗಳು ಇದೆ, ಯಾವೆಲ್ಲ ಸ್ಥಳಗಳಿಗೆ ಭೇಟಿ ನೀಡಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದು

0: ದುರ್ಗಿಗುಡಿ ಮುಖ್ಯ ರಸ್ತೆ ಶಿವಮೊಗ್ಗ.
1: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಜ್ಞಾನಕ್ಕೆ ಮಿತಿ ಇಲ್ಲ, ಆದರೆ ಸಮಯಕ್ಕೆ ಮಿತಿ ಇದೆ. ಹಾಗಾಗಿ ಬಂದು ಇದ್ದು ಹೊರಡುವ ಈ ಅಲ್ಪಾವಧಿಯಲ್ಲಿ ಯಾವುದು ಮುಖ್ಯವೋ ಅದರ ಮೇಲೆ ಗಮನ ಇಡಬೇಕಾದದ್ದು ಇಂದು ನಮಗಿರುವಂತಹ ಅನಿವಾರ್ಯತೆ. ಇಂಟರ್ನೆಟ್ನ ಈ ಆಧುನಿಕ ಯುಗದಲ್ಲಿ ಪ್ರತಿದಿನ ಮಾಹಿತಿಯ ರಾಶಿ ನಮ್ಮ ಮುಂದೆ ಬಂದು ಬೀಳ್ತಾ ಇದೆ. ಈ ಸಂದರ್ಭದಲ್ಲಿ ಹಂಸಕ್ಷೀರ ಪಕ್ಷಿಯ ನ್ಯಾಯದ ಹಾಗೆ ಒಳ್ಳೆಯದನ್ನು ಮಾತ್ರ ಗ್ರಹಿಸುವುದು ನಮ್ಮ ಕೈಯಲ್ಲಿದೆ ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಒಂದು ಪುಸ್ತಕದ ಪರಿಚಯವನ್ನು ನಾನು ನಿಮಗೆ ನಿವೃತ್ತ ಉಪನ್ಯಾಸಕರಾದ ಶಿವಮೊಗ್ಗ ಜಿಲ್ಲೆಯ ಶಾಂತಾರಾಮ್ ಪ್ರಭು ಅವರಿಂದ ಮಾಡಿಕೊಡ್ತೀನಿ. ಸ್ನೇಹಿತರೆ, ಇದನ್ನು ಆಧುನಿಕ ಭಗವದ್ಗೀತಾ ಅಂತಲೇ ಕರೀತಾರೆ. ಬದುಕಿನ ಮೌಲ್ಯಗಳನ್ನು ತಿಳಿಸುವಂತಹ ಪುಸ್ತಕ ಇದಾಗಿದೆ. ಮಾರಾಟದಲ್ಲಿ ಮತ್ತು ಉಡುಗೊರೆ ಕೊಡೋ ಪುಸ್ತಕಗಳಲ್ಲಿ ನಂಬರ್ 1 ಪುಸ್ತಕವಾಗಿ ಉಳಿದುಕೊಂಡಿದೆ ಈ ಪುಸ್ತಕ. ಜಾತಿ, ಮತ, ಪಂಥ, ಧರ್ಮ ಯಾವುದಕ್ಕೂ ಒಳಗಾಗದೆ ಕೇವಲ ಮನುಷ್ಯನ ಬದುಕು ಇಷ್ಟನ್ನೇ ಮೂಲವಾಗಿ ಇಟ್ಕೊಂಡು ಬರೆದಂತಹ ಪುಸ್ತಕ. ಖಂಡಿತವಾಗ್ಲೂ ನೀವು ಗೆಸ್ ಮಾಡಿರ್ತೀರಾ ಅನ್ಕೊಳ್ತೀನಿ. ಹೌದು ಸ್ನೇಹಿತರೆ, ನಿಮ್ಮ ಊಹೆ ಸರಿಯಾಗಿದೆ. ಅದೇ ಆಧುನಿಕ ಭಗವದ್ಗೀತಾ ಅಂತಲೇ ಕರೆಯುವಂತಹ ಪುಸ್ತಕ ಮಂಕುತಿಮ್ಮನ ಕಗ್ಗ. ಈ ದಿನ ಮಂಕುತಿಮ್ಮನ ಕಗ್ಗದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಆ ಪುಸ್ತಕದಲ್ಲಿ ನಮಗೆ ಏನೆಲ್ಲ ಸಿಗತ್ತೆ, ಯಾವೆಲ್ಲ ಮಾಹಿತಿಗಳು ಸಿಗತ್ತೆ ಅನ್ನೋದನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ನಿವೃತ್ತ ಉಪನ್ಯಾಸಕರಾದ ಶಾಂತಾರಾಮ್ ಪ್ರಭು ಅವರಿದ್ದಾರೆ. ತಡ ಮಾಡೋದು ಬೇಡ, ಈ ದಿನ ಮಂಕುತಿಮ್ಮನ ಕಗ್ಗದ ವಿಶೇಷತೆ ಬಗ್ಗೆ ಶಾಂತಾರಾಮ ಪ್ರಭು ಅವರಿಂದ ತಿಳಿತಾ ಹೋಗೋಣ. ಕಾರ್ಯಕ್ರಮವನ್ನು ಶುರು ಮಾಡೋಣ. ಸರ್ ನಮಸ್ತೆ.
2: ನಮಸ್ತೆ
3: ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ
3: ಸರ್. ಕಳೆದ ಬಾರಿ ನೀವು ನಮ್ಮ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಒಂದು ಅದ್ಭುತವಾದ ವಿಷಯದ ಬಗ್ಗೆ ತಿಳಿಸಿದ್ರಿ, ಯಾಕೆ ಓದ್ಬೇಕು, ಓದೋದ್ರಿಂದ ಏನೆಲ್ಲ ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ. ಹಾಗೆ ಈ ದಿನ ಕೂಡ ಒಂದು ವಿಶೇಷವಾಗಿರುವಂತಹ ಪುಸ್ತಕದ ಪರಿಚಯ ಮಾಡ್ತಾ ಇದ್ದೀರಿ ಸರ್. ಅದೇ ಮಂಕುತಿಮ್ಮನ ಕಗ್ಗ. ಮಂಕುತಿಮ್ಮನ ಕಗ್ಗ ಅನ್ನುವಂಥದ್ದು ಒಂದು ಭಗವದ್ಗೀತಾ ಅಂತಾನೂ ಹೇಳ್ಬೋದು. ಅಂತಹ ಮಹಾನ್ ಗ್ರಂಥದ ಬಗ್ಗೆ, ಪುಸ್ತಕದ ಬಗ್ಗೆ ಒಂದೆರಡು ಮಾತಿನಲ್ಲಿ ಹೇಳಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ನೀವು ಆರಂಭದಲ್ಲಿ ಆ ಪುಸ್ತಕವನ್ನ ಕೈ ಹಿಡಿದಾಗ, ಓದಕ್ಕೆ ಶುರು ಮಾಡಿದಾಗ ನಿಮ್ಮ ಅನುಭವಗಳು ಹೇಗಿದ್ವು? ಆ ಪುಸ್ತಕದಿಂದ ನೀವು ಏನೆಲ್ಲ ತಿಳ್ಕೊಂಡ್ರಿ ಸರ್?
2: ನನ್ನ ಜೀವನದ ಮೇಲೆ ಪ್ರಭಾವ ಬೀರಿದಂತ ಅನೇಕ ಕೃತಿಗಳಿದ್ದಾವೆ, ಕನ್ನಡ, ಇಂಗ್ಲಿಷ್, ಹಿಂದಿ, ಸಂಸ್ಕೃತ ಇತ್ಯಾದಿ. ಅವುಗಳಲ್ಲಿ ಮಂಕುತಿಮ್ಮನ ಕಗ್ಗ ಅತ್ಯಂತ ಪ್ರಧಾನವಾದದ್ದು. ಮಂಕುತಿಮ್ಮನ ಕಗ್ಗದಿಂದ ನಾನು ಬಹಳ ಪ್ರಭಾವಿತನಾಗಿ ನನ್ನ ಜೀವನದ ಲೋಪದೋಷಗಳು, ದೌರ್ಬಲ್ಯಗಳು, ಆಮೇಲೆ ಅಂಕುಡೊಂಕುಗಳನ್ನು ನಾನು ತುಂಬಾ ತಿದ್ಕೊಂಡಿದ್ದೇನೆ. ಹೀಗಾಗಿ ಇದು ನನ್ನ ಸ್ವಾನುಭವ ಪೂರಿತವಾದಂತಹ ವಿಚಾರ ಇದು. ಹೀಗಾಗಿ ಮಂಕುತಿಮ್ಮನ ಕಗ್ಗವನ್ನು ನಾನು ಪದೇ ಪದೇ ಓದ್ತಾನೂ ಇರ್ತೇನೆ ಈಗಲೂ ಕೂಡ. ಈ ಪುಸ್ತಕದ ಬಗ್ಗೆ ಹೇಳಬೇಕಂದ್ರೆ, ನವೋದಯ ಕಾಲದಲ್ಲಿ ಕೆಲವು ಕೃತಿಗಳು ಪ್ರಕಟವಾದವು. ಅವು ನಂತರದ ಲೇಖಕರ ಮೇಲೆ ಅಪಾರ ಪ್ರಭಾವವನ್ನು ಬೀರಿದವು. 1942 KS ನರಸಿಂಹಸ್ವಾಮಿ ಅವರ ಮೈಸೂರು ಮಲ್ಲಿಗೆ ಪ್ರಕಟ ಆಯಿತು. 1919 ಹಟ್ಟಿಯಂಗಡಿ ನಾರಾಯಣ ರಾವ್ ಅವರು ಆಂಧ್ರ ಕವಿತಾವಳಿ ಅನ್ನುವಂತ ಕೃತಿಯನ್ನ ಪ್ರಕಟಿಸಿದರು. ಹಾಗೆ B.M. ಶ್ರೀಕಂಠಯ್ಯನ ಅವರ ಇಂಗ್ಲಿಷ್ ಗೀತೆಗಳು, ಮಾಸ್ತಿಯವರ ಸಣ್ಣ ಕಥೆಗಳು, ಇವೆಲ್ಲ ಕನ್ನಡ ಸಾಹಿತ್ಯ ಲೋಕದ ಮೇಲೆ ಗಾಢವಾದ ಪ್ರಭಾವವನ್ನ ಬೀರಿದಂತಹ ಕೃತಿಗಳು. ಅದರಲ್ಲೂ ಮಂಕುತಿಮ್ಮನ ಕಗ್ಗ ಅನ್ನೋದು DVG ಅವರ ವಿಸ್ತಾರವಾದ ಓದು.
3: ಹೌದು,
2: ಅವರು ಓದಿರುವಂತಹ ವಿಷಯಗಳು ಹಲವಾರು, ಸಾಹಿತ್ಯ, ಸಂಗೀತ, ಕಲೆ, ನೃತ್ಯ, ಮಹಾಕಾವ್ಯಗಳು, ಲಕ್ಷಣ ಗ್ರಂಥಗಳು, ಧರ್ಮ ಗ್ರಂಥಗಳು, ಆಮೇಲೆ ಪಾಶ್ಚಿಮಾತ್ಯ ಸಾಹಿತ್ಯ, ಇಂಗ್ಲಿಷು, ಗ್ರೀಕ್ ಸಾಹಿತ್ಯ, ಫ್ರೆಂಚ್

0: ಸಾಹಿತ್ಯ ಎಲ್ಲವನ್ನು ಅಧ್ಯಯನ ಮಾಡಿದ್ರು. ಜೊತೆಗೆ ಅವರು ಪತ್ರಿಕೋದ್ಯಮಿಯೂ ಆಗಿದ್ದರು. ಹೀಗಾಗಿ ಅವರಿಗೆ ಅತ್ಯಂತ ಅಖಂಡವಾದ ಆಳವಾದ ಜೀವನಾನುಭವ ಇತ್ತು. ಅವರು ಅತ್ಯಂತ ಬಡತನದಲ್ಲಿ ಬದುಕಿದವರು. ಶ್ರೀಮಂತಿಕೆಯನ್ನು ತಂದುಕೊಳ್ಳಬಹುದಾದ ಹಲವಾರು ಸಂದರ್ಭಗಳು ಮನೆಯ ಬಾಗಿಲಿಗೆ ಬಂದರೂ ಕೂಡ ಅವುಗಳನ್ನ ದೂರ ಮಾಡಿ ಬದುಕಿದವರು. ವನಸುಮಗಳೆನ್ನ ಜೀವನವು ವಿಕಸಿಸುವಂತೆ ಮನವ ನನುಗೊಳಿಸು ಗುರುವೇ ಹೇ ದೇವ ಅನ್ನೋದು ಅವರ ಬಾಳ ಗೀತೆ ಅದು. ಆಗಿನ ಕಾಲದಲ್ಲಿ ಎಷ್ಟೋ ಪ್ರಾಥಮಿಕ ಮಾಧ್ಯಮಿಕ ಪ್ರೌಢಶಾಲೆಗಳಲ್ಲಿ ಪ್ರಾರ್ಥನಾ ಗೀತೆಯೂ ಆಗಿತ್ತದು. ಈ ಮಂಕುತಿಮ್ಮನ ಕಗ್ಗ 1943 ಮೊಟ್ಟ ಮೊದಲು ಪ್ರಕಟವಾಯಿತು. ಇದು ಬೆಂಗಳೂರಿನ ಕರ್ನಾಟಕ ಪ್ರಕಟಣಾಲಯದವರು ಪ್ರಕಟಿಸಿದ್ದು. ಅದನ್ನ ಮೊದಲು ಕುವೆಂಪುರವರ ಕೈಗೆ ಕೊಟ್ಟರಂತೆ. ಒಂದು ಅಂಗೈಯಗಳದ ಪುಸ್ತಕ. ರಾಷ್ಟ್ರಕವಿ ಕುವೆಂಪುರವರು ಬರೀತಾರೆ, ಹಸ್ತಕ್ಕೆ ಬರೆ ನಕ್ಕೆ, ಕೈಯಲ್ಲಿ ತೌಟ್ ಕೂಡಲೇ ನಗು ಬಂದಂತ ಅವರಿಗೆ. ಆಮೇಲೆ ಅದನ್ನ ಅವರು ಓದಿದಾಗ ಮಸ್ತಕದೊಳಿಟ್ಟು ನಲಿದೆ ಅಂತ ಬರೀತಾರೆ ಅವರು. ಹಾಗೆ ಮಂಕುತಿಮ್ಮನ ಕಗ್ಗವನ್ನ ನಮ್ಮ ರಾಷ್ಟ್ರಕವಿಗಳು ಕೂಡ ತಲೆ ಮೇಲೆ ಇಟ್ಕೊಂಡು ಗೌರವಿಸಿದ್ರು ಅಂತ ಹೇಳಿದ್ರೆ ಅದರ ಮಹತ್ವ ಎಷ್ಟಿರಬಹುದು.
1: ನಿಜ, ಖಂಡಿತ.
0: ಆಮೇಲೆ ಸುಮಾರು 30 ಅದು ಪುನರ್ ಮುದ್ರಣ ಆಯ್ತು. ಆಮೇಲೆ ಅದಕ್ಕೆ ತುಂಬಾ ಜನ ವ್ಯಾಖ್ಯಾನಗಳನ್ನು ಕೂಡ ಬರೆದ್ರು. ಡಿ ವಿ ಜಿಯವರ ನಿಕಟವರ್ತಿಗಳು ಡಿ ಆರ್ ವೆಂಕಟರಮಣನ್, ಆಮೇಲೆ ಕವಿತಾ ಆಡೂರ್, ಆಮೇಲೆ ಶ್ರೀಕಾಂತ, ರವಿ ತಿರುಮಲೈ, ಹೀಗೆಲ್ಲ ತುಂಬಾ ಜನ ಅದ್ರ ಬಗ್ಗೆ ವ್ಯಾಖ್ಯಾನಗಳನ್ನ ಬರೆದ್ರು. ಒಂದು ಕೃತಿಯ ಮೇಲೆ ಹೀಗೆ 5-6 ವ್ಯಾಖ್ಯಾನಗಳು ಈಗಿನ ಕಾಲದಲ್ಲಿ ಬಂದಿದ್ದಾವೆ ಅಂತ ಹೇಳಿದ್ರೆ ಅದರ ವೈದುಷ್ಯ ಎಷ್ಟಿರಬಹುದು.
1: ನಿಜ, ನಿಜ.
0: ಆಮೇಲೆ ಡಿ ವಿ ಜಿಯವರು ಈ ಮಂಕುತಿಮ್ಮನ ಕಗ್ಗವನ್ನ ಸ್ವಲ್ಪ ಹಳಗನ್ನಡ ಶೈಲಿಯಲ್ಲಿ ಬಂದಿದ್ದಾರೆ. ಇದೊಂದು ಮುಕ್ತಕಗಳ ಸಂಕಲನ. ಇದು 945 ಪದ್ಯಗಳಿದ್ದಾವೆ ಇದರಲ್ಲಿ. ಇವತ್ತಿನ ತುಂಬಾ ಜನ ವಿದ್ವಾಂಸರು ಯಕ್ಷಗಾನದಲ್ಲಿ, ಆಮೇಲೆ ಉಪನ್ಯಾಸದಲ್ಲಿ, ಭಾಷಣಗಳಲ್ಲಿ, ಪಾಠ ಮಾಡುವಾಗ ಮಂಕುತಿಮ್ಮನ ಕಗ್ಗದ ಒಂದಾದರೂ ಪದ್ಯವನ್ನ ಹೇಳ್ತಾರೆ.
1: ನಿಜ, ನಿಜ, ನಿಜ.
0: ಯಾಕೆಂದ್ರೆ ಜೀವನದ ಎಲ್ಲ ಮುಖಗಳನ್ನೂ ಕೂಡ ಅವರು ಇದರಲ್ಲಿ ಚಿತ್ರಣ ಮಾಡಿದ್ದಾರೆ. ಮನುಷ್ಯನ ಮಹನೀಯ ಗುಣ, ಸ್ವಾರ್ಥ, ಸಣ್ಣತನ, ಮತ್ತೆ ಐಹಿಕ ಲೋಕದ ಆಕರ್ಷಣೆಗಳು, ಇವೆಲ್ಲ ಸೂಕ್ತ ಉದಾಹರಣೆಗಳೊಂದಿಗೆ ಕೊಟ್ಟಿದ್ದಾರೆ ಅವರು. ಹೀಗಾಗಿ ಅದು ಭಾರತೀಯ ಮತ್ತು ಪಾಶ್ಚಿಮಾತ್ಯ ತತ್ವಶಾಸ್ತ್ರದ ಒಂದು ಸಮನ್ವಯ ಅದು.
2: ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಕೂಡ ಇದು ಸ್ಫೂರ್ತಿ ಕೊಡುವಂತಹ ಕೃತಿ ಆಗಿದೆ. ಮಂಕುತಿಮ್ಮನ ಕಗ್ಗ ಅನ್ನುವಂಥದ್ದು 945 ಮುಕ್ತಕಗಳನ್ನ ಒಳಗೊಂಡಿರುವಂತಹ ಮಹಾನ್ ಗ್ರಂಥವಾಗಿದೆ, ಮಹಾನ್ ಕೃತಿಯಾಗಿದೆ. ಇಂತಹ ಮಹಾನ್ ಗ್ರಂಥದ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ಶಾಂತಾರಾಮ್ ಪ್ರಭು ಸರ್ ಅವರಿಂದ ತಿಳಿತಾ ಹೋಗೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ನಿಟ್ಟೂರಿನ ನಿವೃತ್ತ ಉಪನ್ಯಾಸಕರಾದ ಡಾಕ್ಟರ್ ಪಿ ಶಾಂತಾರಾಮ್ ಪ್ರಭು ಸರ್ ಅವರಿದ್ದಾರೆ. ಈ ದಿನ ಶಾಂತಾರಾಮ್ ಪ್ರಭು ಸರ್ ಅವರು ಮಂಕುತಿಮ್ಮನ ಕಗ್ಗದ ಪುಸ್ತಕದ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಇದೊಂದು ಸಾಹಿತ್ಯದ ಮೇರು ಕೃತಿಯಾಗಿದೆ ಸ್ನೇಹಿತರೆ. ಕೆಲವರು ಹೇಳ್ತಾರೆ ಮಂಕುತಿಮ್ಮನ ಕಗ್ಗ ಓದಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ, ಹಳೆಗನ್ನಡ ಮಿಶ್ರಿತವಾಗಿದೆ, ಪದಗಳು ಅರ್ಥನೇ ಆಗೋದಿಲ್ಲ ಅಂತ. ಆ ಮಾತಿಗೆ ನಮ್ಮ ಶಾಂತಾರಾಮ್ ಪ್ರಭು ಸರ್ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ.
0: ಇದು ಓದುಗರಿಗೆ ಕಷ್ಟವಾಗಬಾರದು ಅಂತ ಅವರಿಗೆ ಅನ್ನಿಸ್ತಂತೆ. ತುಂಬಾ ಜನ ಅವರಿಗೆ ಪತ್ರಗಳನ್ನು ಬರೋದಿಲ್ಲ, ನಮ್ಗೆ ಕೆಲವು ಕಡೆ ಅರ್ಥ ಆಗೋದಿಲ್ಲ ಅಂತ. ಹೌದು, ಹೀಗಾಗಿ ಅದರ ಕ್ಲಿಷ್ಟ ಪದಗಳ ಅರ್ಥವನ್ನ ಕೊಟ್ಟಿದ್ದಾರೆ. ಅಲ್ಲಲ್ಲಿ ಕೆಲವು ಪೌರಾಣಿಕ ಐತಿಹಾಸಿಕ ಘಟನೆಗಳನ್ನ ತಗೊಂಡು ಆ ದೃಷ್ಟಾಂತಗಳ ಬೆಳಕಿನಲ್ಲಿ ಅವು ಕೊಡುವ ಸಂದೇಶವನ್ನ ಬರೆದಿದ್ದಾರೆ. ಆ ಕಥೆಗಳ ಸಣ್ಣ ಒಂದು ವಿವರಣೆಯನ್ನ ಕೊಟ್ಟಿದ್ದಾರೆ. ಬಹಳಷ್ಟು ಉಪಮಾನ ರೂಪಕಗಳನ್ನು ಬಳಸಿದ್ದಾರೆ, ಅವುಗಳಿಗೊಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಯಾವುದೋ ಒಂದು ಪದ್ಯವನ್ನ ನಾವು ಉದಾಹರಿಸಬೇಕು, ಅದು ಯಾವ ಪದ್ಯ, ಪೂರ್ಣ ಪಾಠ ಏನು ಅಂತ ಹುಡುಕೋದು ಕಷ್ಟ ಅಲ್ಲ. ಯಾಕೆಂದ್ರೆ ಪದ್ಯಗಳ ಆರಂಭಗಳನ್ನ ಅವರು ಕೊಟ್ಟಿದ್ದಾರೆ. ಆಮೇಲೆ ಜಿ ಪಿ ರಾಜರತ್ನಂ ಅದಕ್ಕೆ ಬಹಳ ಅರ್ಥಪೂರ್ಣವಾಗಿರುವಂತಹ ಒಂದು ಟಿಪ್ಪಣಿಯನ್ನು ಕೂಡ ಬರೆದಿದ್ದಾರೆ. ಅದನ್ನ ಮೋಕ್ಷಗುಂಡಂ ಕೃಷ್ಣಮೂರ್ತಿ ಮತ್ತು ಟಿ ಎಸ್ ವೆಂಕಣ್ಣಯ್ಯನವರಿಗೆ ಅವರು ಅದನ್ನ ಅರ್ಪಣೆ ಮಾಡಿದ್ದಾರೆ. ಆಮೇಲೆ ಅದಕ್ಕೆ ಒಂದು ಸಣ್ಣ ಹಿನ್ನೆಲೆಯನ್ನ ಬರೀತಾರೆ ಅವರು. ಒಂದು ಊರು, ಆ ಊರಿನಲ್ಲಿ ಒಬ್ರು ಗುರುಗಳು, ಅವ್ರ ಹೆಸರೇನು ಅಂತ ಬರೆಯೋದಿಲ್ಲ, ಆದರೆ ಆ ಉಪಾಧ್ಯಾಯರು ನೈಷ್ಠಿಕ ಬ್ರಹ್ಮಚಾರಿ, ಅಜಾತ ಶತ್ರು, ಒಂದು ರೀತಿಯ ಅವಧೂತರಿದ್ದ ಹಾಗೆ. ಅವರ ತಂಗಿಯ ಮಗ ಒಬ್ಬ ಇರ್ತಾನೆ ಸೋಮಿ ಅಂತೇಳಿ, ಆ ಸೋಮಿಯನ್ನ ಕಂಡ್ರೆ ಇವರಿಗೆ ತುಂಬಾ ಪ್ರೀತಿ, ಅವನನ್ನ ಓದಿಸ್ತಾರೆ, ಉನ್ನತ ವಿದ್ಯಾಭ್ಯಾಸಕ್ಕೆ ನಗರಕ್ಕೂ ಕಳಿಸ್ತಾರೆ. ಆಮೇಲೆ ಒಂದು ದಿನ ಅವನನ್ನ ಹುಡುಕೊಂಡು ಹೋಗ್ತಾರೆ, ಹೋಗಿ ತುಂಬಾ ಹೊತ್ತು ಮಾತಾಡ್ತಾರೆ, ಮರುದಿವಸ ಬೆಳಿಗ್ಗೆ ಆದ ತಕ್ಷಣ ಹೊರಟು ಬಿಡ್ತಾರೆ. ಹೋಗಿ ಅವನು ಸ್ವಾಮಿ ತುಂಬಾ ಒತ್ತಾಯ ಮಾಡ್ತಾನೆ, ನೀವು ಇವತ್ತು ಹೊಸದಾಗಿ ಬಂದಿದ್ದೀರಿ, ನಗರ ಪ್ರದಕ್ಷಿಣೆ ಮಾಡೋಣ ಅಂತ. ಆದ್ರೆ ಅವರಿಗೆ ಅದ್ರಲ್ಲ ಆಸಕ್ತಿ ಇರೋದಿಲ್ಲ. ಇಲ್ಲಪ್ಪ, ನನ್ಗೆ ತರಗತಿಗಳಿದಾವೆ, ಹೋಗ್ಲೇಬೇಕು ಅಂತ ಹೊರಟು ಬಿಡ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಅವನಿಗೊಂದು ಕಾಗದ ಬರುತ್ತೆ. ಆ ಕಾಗದದಲ್ಲಿ ಅವ್ರು ಬರೆದಿರ್ತಾರೆ, ನಾನು ನಿವೃತ್ತನಾದೆ, ಇನ್ನು ನನ್ಗೇನ್ ಕೆಲಸ ಇಲ್ಲ, ನಾನು ತೀರ್ಥಯಾತ್ರೆ ಮಾಡ್ತೀನಿ, ಹಿಂದಕ್ಕೆ ಬರ್ತೀನೋ ಇರೋ ಗೊತ್ತಿಲ್ಲ, ನನ್ಗೋಸ್ಕರ ಯಾರು ಮರುಗದಿರಿ ಪೊರಗದಿರಿ, ನನ್ನ ನೆನಪಾದೊಂದು ದೀಪ ಹಚ್ಚಿದ್ವಿ, ನಾನು ಮನೇಲಿ ಒಂದು ಜೋಳಿಗೆ ಇಟ್ಟಿದ್ದೀನಿ, ಅದನ್ನ ತಗೋ ಅಂತೇಳಿ. ಜೋಳಿಗೆಯಲ್ಲಿ ಏನ್ ಅವ್ರು ಬರೆದಿಟ್ಟಿದ್ರು ಅದೇ ಮಂಕುತಿಮ್ಮನ ಕಥ. ಈ ರೀತಿ ಒಂದು ಹಿನ್ನೆಲೆಯಿಂದ ಅವರು ಬರೆದಿದ್ದಾರೆ. ಈ ಮಂಕುತಿಮ್ಮನ ಕಗ್ಗದ ವಿಶೇಷ ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ಪ್ರಶ್ನೋತ್ತರ ಶೈಲಿಯಲ್ಲೂ ಇದೆ ಇದು. ಆರಂಭದಲ್ಲಿ ಅವರು ಹಲವಾರು ಪ್ರಶ್ನೆಗಳನ್ನ ಎತ್ತುತ್ತಾರೆ, ಈ ಸೃಷ್ಟಿಯ ಬಗ್ಗೆ, ಜೀವನದ ಬಗ್ಗೆ, ಈ ಪ್ರಪಂಚದಲ್ಲಿ ನಡೆಯುವ ಆಗು ಹೋಗುಗಳ ಬಗ್ಗೆ, ಇದೆಲ್ಲವನ್ನು ಕೂಡ ಪ್ರಶ್ನೆಗಳನ್ನ ಎತ್ಕೊಂಡು ಆಮೇಲೆ ಉತ್ತರಗಳನ್ನ ಬರಿತಾ ಹೋಗ್ತಾರೆ ಅವರು. ಈ ಸ್ವಾರಸ್ಯ ಏನಂತ ಹೇಳಿದ್ರೆ, ಈ ಮಂಕುತಿಮ್ಮನ ಕಗ್ಗದಲ್ಲಿ ಅವರು ಬರೇ ಉಪದೇಶ ಮಾಡಿದ್ದಲ್ಲ, ಅವುಗಳನ್ನ ಸೂಕ್ತ ದೃಷ್ಟಾಂತಗಳಿಂದ ವಿವರಣೆ ಕೊಟ್ಟಿದ್ದಾರೆ, ರಾಮಾಯಣದಿಂದ, ಮಹಾಭಾರತದಿಂದ. ಆಮೇಲೆ ಬಹಳ ಮುಖ್ಯವಾಗಿ ವಿದೇಶಿ ಸಾಹಿತ್ಯಗಳಿಂದ ಅವರು ಒಂದ್ ಕಡೆ ಬಹಳ ಸೊಗಸವಾಗಿ ಹೇಳ್ತಾರೆ, ನಾವು ಕೃತಿಗಳನ್ನ, ಕಾವ್ಯಗಳನ್ನ, ಗ್ರಂಥಗಳನ್ನ ಅಧ್ಯಯನ ಮಾಡಬೇಕು, ಇದು ಯಾವ ದೇಶದ್ದು, ಯಾವ ಕಾಲದ್ದು ಅಂತ ನೋಡ್ಲಿಕ್ಕೆ ಹೋಗ್ಬಾರದು. ಅದಕ್ಕವರು ಹೇಳ್ತಾರೆ, ಗ್ರೀಸಿನ ಕಬ್ಬಗಳ ನೂದುವರು ದೆಹಲಿಯಲ್ಲಿ, ಕಾಶಿಯ ಶಾಸ್ತ್ರಗಳ ಆಕ್ಸ್ಫರ್ಡಿನವರು, ದೇಶಕಾಲ ವಿಭಾಗ ಮನದ ರಾಜ್ಯದೊಳಿರದು, ಶ್ವಾಸವದು ಬೊಮ್ಮನದು ಮಂಕುತಿಮ್ಮ. ನಾವು ಪಾಶ್ಚಿಮಾತ್ಯ ಸಾಹಿತ್ಯವನ್ನು ಭಾರತದಲ್ಲಿ ಓದ್ತೀವಿ, ಭಾರತದ ಧರ್ಮ ಗ್ರಂಥಗಳನ್ನ, ಸ್ಮೃತಿ ಶಾಸ್ತ್ರ, ವೇದ ಪುರಾಣಗಳನ್ನ ವಿದೇಶಿಯರು ಅಧ್ಯಯನ ಮಾಡ್ತಾರೆ. ಈ ಸಾಹಿತ್ಯ, ತತ್ವಶಾಸ್ತ್ರ, ಧರ್ಮ ಗ್ರಂಥಗಳು ಪರಬ್ರಹ್ಮ ಸ್ವರೂಪ ಅಂತ ಹೇಳ್ತಾರೆ ಅವರು. ಹಾಗೆ ಅವರು ಅಧ್ಯಯನ ಕಾಲದಲ್ಲಿ ತುಂಬಾ ಉದಾಹರಣೆಗಳನ್ನ ಕೊಡ್ತಾರೆ. ಸೀತೆ, ಭರತ, ರಾಮ, ಹನುಮಂತ, ಆಮೇಲೆ ಭಗೀರಥ, ಇವರೆಲ್ಲ ಉದಾಹರಣೆಗಳನ್ನ ಕೊಡುವ ಜೊತೆಗೆ ನೋಡಿ ಸ್ಕಾಟ್ಲೆಂಡಿನ ಮ್ಯಾಕ್ಬೆತ್ ನ ಉದಾಹರಣೆ ತರ್ತಾರೆ ಅದರಲ್ಲಿ. ವಿಲಿಯಂ ಶೇಕ್ಸ್ಪಿಯರ್ ಬರೆದಂತಹ ಮ್ಯಾಕ್ಬೆತ್ ನಾಟಕವನ್ನು ಅವರು ಕನ್ನಡಕ್ಕೂ ಅನುವಾದ ಮಾಡಿದ್ದಾರೆ. ಅನುವಾದ ಅಂದ್ರೆ ಹುಡುಗಾಟ ಅಲ್ಲ ಅದು,
1: ನಿಜ ನಿಜ.
0: ಅದರಲ್ಲೂ 500 ವರ್ಷಗಳ ಕೆಳಗೆ ಶೇಕ್ಸ್ಪಿಯರ್ ಬರೆದಂತಹ ಕೃತಿಗಳಿಗೆ ಅವನದ್ದೇ ಆಗಿರುವಂತಹ ಶಬ್ದಕೋಶ ಮಾಡಿದ್ದಾರೆ, ಶೇಕ್ಸ್ಪಿಯರಿಯನ್ ಗ್ಲಾಸರಿ ಅಂತ. ಅವನ ಕೃತಿಗಳನ್ನ ಓದುವಾಗ ಇಂಗ್ಲಿಷ್ ಶಬ್ದಗಳ ನೈಘಂಟುಕ ಅರ್ಥವನ್ನು ನಾವು ತಗೊಂಡ್ರೆ ಅದು ಅರ್ಥವೇ ಆಗುದಿಲ್ಲ ನಮ್ಗೆ. ಆಮೇಲೆ ಗ್ರೀಸ್ ನ ಡಯೋಜೆನಿಸ್ ಮತ್ತು ಸಿಸಿಫಸ್ ಅವರ ಉದಾಹರಣೆಗಳನ್ನು ತಗೊಳ್ತಾರೆ. ಈಜಿಪ್ಟಿನ ರಾಣಿ ಕ್ಲಿಯೋಪಾತ್ರ ಬರ್ತಾಳೆ. ಅಮೆರಿಕದ ಅಧ್ಯಕ್ಷ ಅಬ್ರಾಹಂ ಲಿಂಕನ್ ಬರ್ತಾನೆ. ಇಂಗ್ಲೆಂಡಿನ ಸೇನಾಪತಿ ಮತ್ತು ಕವಿ ಸಿಡ್ನಿ ಬರ್ತಾನೆ. ಅಮೆರಿಕದ ಅಧ್ಯಕ್ಷರು ಇಂದಿಗೂ ಕೂಡ ಅಮೆರಿಕದ ಅಧ್ಯಕ್ಷರಲ್ಲಿ ಮಾಸದ ಹೆಸರು ಅಬ್ರಾಹಂ ಲಿಂಕನ್. ಅವರ ಅನುಭವಗಳನ್ನ ಅವರ ಬಗ್ಗೆ ಬರೀತಾರೆ. ಅವರನ್ನ ಒಂದು ಮಾದರಿಯಾಗಿ ತಗೊಂಡು ಅವನೊಬ್ಬ ಮಹಾಯೋಗಿ ಅಂತ ಕರೆದಿದ್ದಾರೆ. ಇನ್ನೊಂದು ವಿಶೇಷ ನೋಡಿ, ಕ್ರಿಶ್ಚಿಯನ್ ಮತದಲ್ಲಿ ಪೂರ್ವಜನ್ಮ ಪುನರ್ಜನ್ಮಗಳ ನಂಬಿಕೆ ಇಲ್ಲ. ನಾವು ಅದಿರೋದು ಸನಾತನ ಧರ್ಮದಲ್ಲಿ ಮಾತ್ರ. ಈ ಸನಾತನ ಧರ್ಮವನ್ನ ಪುನರ್ಜನ್ಮವನ್ನು ನಂಬದೇ ಇರುವಂತಹ ಕ್ರೈಸ್ತ ಮತಕ್ಕೆ ಸಮನ್ವಯಗೊಳಿಸಿದ ಒಂದು ವೈಶಿಷ್ಟ್ಯ ಇದೆ ನೋಡಿ, ಅದು ನಭೂತೋ ನಭವಿಷ್ಯತಿ.
1: ಖಂಡಿತ.
0: ಅವರು ಬರೀತಾರೆ, ತನ್ನ ಶಿಲುಬೆಯ ತಾನೇ ಹೊತ್ತನಲ ಗುರು ಯೇಸು. ಯೇಸು ಕ್ರಿಸ್ತನಿಗೆ ಶಿಲುಬೆಗೆ ಏರ್ಸಿ ಅಂತ ಹೇಳಿ ರೋಮಿನ ರಾಜ ಪಿಲಾತ ಆಜ್ಞೆ ಮಾಡಿಬಿಡ್ತಾನೆ. ಅದೊಂದು ಹಸಿ ಮರದ ಶಿಲುಬೆ, ಹೊಳೆ ಹೊಡಿಬೇಕಲ್ಲ. ಆ ಬೆಟ್ಟದ ಮೇಲುಗಡೆಗೆ ಆ ಶಿಲುಬೆಯನ್ನ ಯೇಸು ಕ್ರಿಸ್ತನ ಹೆಸರನ್ನೇ ಹೊರಿಸ್ತಾರೆ ಅವನ ಸೇವಕರು. ಅವನಿಗೆ ಹೊತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ತಲೆಗೊಂದು ಮುಳ್ಳಿನ ಕಿರೀಟ, ಸೊಂಟಕ್ಕೊಂದು ಗೋಣಿ ಚೀಲ, ಎರಡು ಮೂರು ಕಡೆ ಬೀಳ್ತಾನೆ. ಬಿದ್ದರೂ ಕೂಡ ಮತ್ತೆ ಹೊತ್ಕೊಂಡು ಹೋಗ್ತಾನೆ. ಈ ಒಂದು ರೂಪಕದಿಂದ ಅವ್ರು ಹೇಳ್ತಾರೆ, ನಿನ್ನ ಕರ್ಮದ ಹೊರೆಯ ನೀನೆ ಬಿಡದೆ ಹೊರು. ನಾವು ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ಉಳ್ಳವರು. ಪಾಮರರು ಕೂಡ ಹೇಳ್ತಾರೆ, ಏನ್ ಮಾಡೋದಪ್ಪಾ ನನ್ನ ಪೂರ್ವಜನ್ಮದ ಪ್ರಾರಬ್ಧ ಅಂತ. ಅದನ್ನ ಅವ್ರು ಹೇಳ್ತಾರೆ, ನಿನ್ನ ಕರ್ಮದ ಹೊರೆಯ ನೀನೆ ಬಿಡದೆ ಹೊರು, ಖಿನ್ನ ನಾಗದೆ ಬಿಗಿದು ತುಟಿಯ ಶವ ಭಾರವನು ಬೆನ್ನಿನಲ್ಲಿ ಹೊತ್ತು ನಡೆ ಮಂಕುತಿಮ್ಮ. ಎಂತ ದೊಡ್ಡ ಮಾತು ನೋಡಿ.
1: ನಿಜ ಅಲ್ವಾ?
0: ಅವರು ಬೃಹಚರಣ ಸಂಪ್ರದಾಯಸ್ಥ ಬ್ರಾಹ್ಮಣರು. ಯೇಸು ಕ್ರಿಸ್ತನನ್ನ ಗುರು ಯೇಸು ಅಂತ ಕರೆದಿದ್ದಾರೆ. ಗುರುವಿನ ಪಾತ್ರ ಏನು ಅಂದ್ರೆ ಉಪದೇಶ ಮಾಡೋದು, ಸಂದೇಶ ಕೊಡೋದು, ನೀತಿ ಹೇಳೋದು. ಪ್ರಾಯಶಃ ಯಾರೂ ಕೂಡ ಯೇಸು ಕ್ರಿಸ್ತ ಶಿಲುಬೆಯನ್ನ ಹೊತ್ತುಕೊಂಡು ಬೆಟ್ಟದ ಮೇಲೆ ಹೋದ ಒಂದು ದೃಷ್ಟಾಂತವನ್ನು ತಗೊಂಡಿರ್ಲಿಕ್ಕಿಲ್ಲ.
1: ನಿಜ ನಿಜ ನಿಜ.
0: ಇಂತಹ ಹಲವಾರು ಉದಾಹರಣೆಗಳನ್ನ ನಾವು ನೋಡ್ತೀವಿ.
2: ಸ್ನೇಹಿತರೆ, ಮಂಕುತಿಮ್ಮನ ಕಗ್ಗದ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ನಿಟ್ಟೂರಿನ ನಿವೃತ್ತ ಉಪನ್ಯಾಸಕರಾದ ಡಾಕ್ಟರ್ ಪಿ ಶಾಂತಾರಾಮ ಪ್ರಭು ಸರ್ ಅವರು ಮಂಕುತಿಮ್ಮನ ಕಗ್ಗದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಮಂಕುತಿಮ್ಮನ ಕಗ್ಗ ಯಾಕೆ ಓದಬೇಕು, ಇದರಲ್ಲಿ ಯಾವೆಲ್ಲ ವಿಷಯಗಳು ಇವೆ, ಏನೆಲ್ಲ ಮಾಹಿತಿಗಳು ಸಿಗತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ವಿಷಯಗಳನ್ನ ಡಾಕ್ಟರ್ ಶಾಂತಾರಾಮ ಪ್ರಭು ಸರ್ ಅವರಿಂದ ಕೇಳೋಣ.
0: ಆಮೇಲೆ ಅವ್ರು ಹೇಳ್ತಾರೆ ಒಂದ್ ಕಡೆ, ನಮ್ಮಲ್ಲಿ ಒಂದು ಸತ್ಯ ದರ್ಶನ ಆಗ್ಬೇಕು, ನಮ್ಮಲ್ಲಿ ಒಂದು ಯೌಗಿಕವಾದ ಭಾವನೆ ಹುಟ್ಟಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಆಗುಂಬೆಯಷ್ಟಮಯ ದ್ರೋಣ ಪರ್ವತದ ಉದಯ, ತ್ಯಾಗರಾಜನ ಗಾನ ವಾಲ್ಮೀಕಿ ಕವನ, ಆಗಿಸವೆ ಯುವ್ಯಂ ಮಂತರಂಗದಿ ಸತ್ಯ ಯೋಗ ಕುಲ ಕಾಂಕುರವ ಮಂಕುತಿಮ್ಮ. ಜೀವನದ ಸತ್ಯ ದರ್ಶನ, ಜೀವನ ದರ್ಶನ ಅವರು ಎಲ್ಲಿ, ಆಗುಂಬೆಯಲ್ಲಿ ಸೂರ್ಯಾಸ್ತಮಾನವನ್ನ ನೋಡಿ, ಅದರ ಬಗ್ಗೆ ಚಿಂತನೆ ಮಾಡಿದಾಗ ನಮಗೆ ನಮ್ಮ ಜೀವನದ ಸ್ವಸ್ವರೂಪ ದರ್ಶನ ಆಗ್ತದೆ.
1: ನಿಜ ನಿಜ.
0: ಕನ್ಯಾಕುಮಾರಿಗೆ ಹೋದಾಗ ನಾವು ಸೂರ್ಯೋದಯದ ಸೌಂದರ್ಯವನ್ನ ನೋಡಬಹುದು. ಆಮೇಲೆ ತ್ಯಾಗರಾಜರ ಸಂಗೀತಗಳು ಕೃತಿಗಳನ್ನ ಕೇಳ್ಬೇಕು ನಾವು. ತ್ಯಾಗರಾಜರು ಅನ್ನೋದು ಒಂದು ಪ್ರಾತಿನಿಧಿಕವಾದದ್ದು. ನಾವು ದಾಸರು, ಶರಣರು, ತತ್ವದರ್ಶಿಗಳು, ಅವ್ರದೆಲ್ಲ ಮಾತುಗಳನ್ನ ನಾವು ಕೇಳಿದ್ರೆ ಸಾಕು. ಶಿವಶರಣರ ಮಾತುಗಳನ್ನ ಕೇಳಿ ಅದರಿಂದ ಪ್ರಭಾವಿತರಾಗಿ ಶರಣರು ತೋರಿದ ಮಾರ್ಗದಲ್ಲಿ ನಡೆಯುವಂತಹ ಸಜ್ಜನರು ಇವತ್ತಿಗೂ ಲೋಕದಲ್ಲಿದ್ದಾರೆ. ಪುರಂದರದಾಸರು, ಕನಕದಾಸರು, ಹೆಳವನಕಟ್ಟೆ ಗಿರಿಯಮ್ಮ, ಅವರೆಲ್ಲ ಕೀರ್ತನೆಗಳನ್ನ ಕೇಳಿ ಜೀವನವನ್ನ ತಿದ್ದಿಕೊಂಡವರು ಇದ್ದಾರೆ ಇವತ್ತು. ಆಮೇಲೆ ವಾಲ್ಮೀಕಿ ಕವನ, ವಾಲ್ಮೀಕಿಯ ರಾಮಾಯಣ, ಜೀವನಕ್ಕೆ ವಾಲ್ಮೀಕಿ ರಾಮಾಯಣ ಒಂದು ಸಾಕು. ಮಾನವನಾಗಿ ಹುಟ್ಟಿದಂತಹ ಶ್ರೀರಾಮ ಇವತ್ತು ವಿಶ್ವಾದ್ಯಂತ ಜನಪ್ರಿಯನಾದ ಹೇಗೆ, ಅವನು ಅನುಷ್ಠಾನಿಸಿದಂತಹ ಒಂದು ತತ್ವಗಳಿಂದ, ಮೌಲ್ಯಗಳಿಂದ, ಈ ರೀತಿ ದೃಷ್ಟಾಂತಗಳನ್ನ ಕೊಡ್ತಾ ಹೋಗ್ತಾರೆ. ಈಗ ನೋಡಿ ಇವತ್ತಿನ ಜಗತ್ ಹೇಗೆ ಅಂದ್ರೆ, ಮನುಷ್ಯ ಹೋರಾಟ ಮಾಡೋದು ಯಾವುದಕ್ಕೆ ಅಂತ ಹೇಳಿದ್ರೆ ಹೆಸರಿಗೆ.
1: ಹೌದು,
0: ನನಗೆ ಕೀರ್ತಿ ಬರಬೇಕು, ಹೆಸರು ಬರಬೇಕು, ಹತ್ತಾರು ಜನ ತನ್ನನ್ನು ಪ್ರಶಂಸೆ ಮಾಡಬೇಕು ಅಂತ. ಅದನ್ನ ನೋಡಿ ಡಿ ವಿ ಜಿ ಅವರು ಬಹಳ ವ್ಯಂಗ್ಯವಾಗಿ ಹೇಳ್ತಾರೆ, ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು, ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ. ಒಂದು ಕಾಲದಲ್ಲಿ ಆದಿಮಾನವ ಹೇಗಿದ್ದ, ಗುಹೆಯಲ್ಲಿ ವಾಸ ಮಾಡಿ ಹಸಿ ಮಾಂಸ ತಿಂತಿದ್ದ.
1: ಹೌದು.
0: ಆಮೇಲೆ ಭತ್ತವನ್ನ ನೋಡಿದ, ಅದನ್ನ ಸುಲಿದು ಅಕ್ಕಿ ಮಾಡಿ ಅದೊಂದು ಹದವಾದ ಪ್ರಮಾಣದಲ್ಲಿ ಬೇಯಿಸಿದಾಗ ರುಚಿಕಟ್ಟಾದಂತಹ ಅನ್ನವಾಗತ್ತೆ ಅನ್ನೋದನ್ನ ತಿಳ್ಕೊಂಡ. ಇದಕ್ಕೊಬ್ಬ ಆದಿಪುರುಷ ಇರ್ಲೇಬೇಕಲ್ಲ.
1: ಹೌದು.
0: ಯಾರವನು ಯಾರಿಗೆ ಗೊತ್ತು?
1: ನಿಜ ನಿಜ ನಿಜ.
0: ಜಗತ್ತಿನಲ್ಲಿ ಹಲವಾರು ಭಾಷೆಗಳಿದ್ದಾವೆ, ಆ ಭಾಷೆಗೊಂದು ಲಿಪಿ ಇದೆ, ಅಕ್ಷರಗಳಿದ್ದಾವೆ. ಈ ಅಕ್ಷರವನ್ನ ಹೀಗೆ ಬರಿಬೇಕು ಅಂತ ಕಂಡುಹಿಡಿದವನು ಯಾರು? ಯಾರಿಗೆ ಗೊತ್ತು?
1: ಗೊತ್ತಿಲ್ಲ.
0: ಜಗತ್ತಿನಲ್ಲಿ ಅನ್ನ ಮತ್ತು ಅಕ್ಷರ ಇಲ್ಲದೇ ಇದ್ರೆ ಜಗತ್ ಹೇಗಿರ್ತಿತ್ತು? ಯಯಾವಿನ ಜಗತ್ ಸರ್ವಂ ಮೂಕಮುನ್ ಮತ್ತವತ್ ಸದಾ. ಈ ಅಕ್ಷರಗಳು ಅನ್ನೋದು ಇಲ್ಲದೆ ಇದ್ದಿದ್ರೆ ಜಗತ್ತು ಮೂಕವಾಗಿ ಹೋಗ್ತಿತ್ತು.
1: ಕರೆಕ್ಟ್.
0: ಯಯಾವಿನ ಜಗತ್ ಸರ್ವಂ ಮೂಕಮುನ್ ಮತ್ತವತ್ ಸದಾ. ಜಗತ್ತು ಹುಚ್ಚಿರ ಸಂತೆ ಆಗ್ಬಿಟ್ಟಿತ್ತು.
1: ನಿಜ ನಿಜ ನಿಜ.
0: ಅಂಥವರನ್ನೇ ಜಗತ್ತು ಮರ್ತು ಬಿಟ್ಟಿದ್ಯಪ್ಪ.
1: ಹೌದು.
0: ನನ್ನ ನಿನ್ನ ಹೆಸರು ಎಲ್ಲಿ ಉಳಿಯುತ್ತೆ ಲೋಕದಲ್ಲಿ?
1: ಹೌದಲ್ಲ.
0: ಡಿ ವಿ ಜಿ ಅವರು ಕೇವಲ ಬರೆದಿದ್ದಲ್ಲ, ಅದೇ ರೀತಿಯಾಗಿ ಬರೆದರು. ಅವರ ಹೆಸರನ್ನ ಒಂದು ರಸ್ತೆಗೆ ಇಡ್ತೀವಿ ಅಪ್ಪಣೆ ಕೊಡಿ ಅಂತ ಕೇಳಿದ್ರು ಒಪ್ಪಲಿಲ್ಲ ಅವರು. ಅವರಿಗೆ 1960ರ ದಶಕದಲ್ಲಿ ಬೆಂಗಳೂರಿನಲ್ಲಿ ದೊಡ್ಡದೊಂದು ಸಮ್ಮೇಳನ ಮಾಡಿದ್ರು, ಅಭಿನಂದನೆ ಮಾಡಿದ್ರು, 1,00,000 ರೂಪಾಯಿ ಕೊಟ್ರು. ಆದ್ರೆ ಅಷ್ಟನ್ನು ಗೋಖಲೆ ಸಾರ್ವಜನಿಕ ಸಂಸ್ಥೆಗೆ ಕೊಟ್ಟು ಬಿಟ್ರು.
1: ಕರೆಕ್ಟ್.
0: ಒಂದು ಸಲ ಮನೆಗೆ ಅತಿಥಿಗಳು ಬಂದಾಗ ಒಬ್ಬ ಹುಡುಗನ ಹತ್ರ ಚೀಟಿ ಕಳಿಸಿದ್ರಂತ ಅಂಗಡಿಗೆ. ಮನೆಗೆ ಅತಿಥಿಗಳು ಬಂದಿದ್ದಾರೆ, 150 ಗ್ರಾಂ ಕಾಫಿ ಪುಡಿ ಕಳಿಸು, ನಾಳೆ ಕೊಡ್ತೀನಿ ದುಡ್ಡು ಅಂತ. ಅವರ ಬದುಕು ಮತ್ತೆ ಬರಹ ಎರಡು ಒಂದೇ ರೀತಿ ಇತ್ತು. ಏನೂ ವ್ಯತ್ಯಾಸ ಇರಲಿಲ್ಲ. ಇವತ್ತು ನಾವು ನೋಡಿ ಅವರು ಹೇಳ್ತಾರೆ ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ನಾವು ಪುಸ್ತಕಗಳನ್ನು ಓದ್ಬೇಕು, ಅದರಿಂದ ಜ್ಞಾನವನ್ನ ಪಡೆಯಬೇಕು. ಅದು ತಲೆಯ ಮೇಲಿರುವ ಮಣಿ, ಅದು ರತ್ನ. ತಲೆ ಮೇಲೆ ಒಂದು ರತ್ನ ಇಟ್ಕೊಂಡ್ರೆ ಅದನ್ನ ನೋಡಿದ ಕಳ್ಳರು ಯಾರು ಬಿಡೋದಿಲ್ಲ. ಆದ್ರೆ ಅದು ಮುಂದಿನ ಹಂತ ನೋಡಿ, ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ. ನಾವು ಓದಿದ್ದು ನಮ್ಮ ಮನಸ್ಸಿನ ಒಳಗೆ ಇಳಿಬೇಕು, ಅಲ್ಲಿ ಅದು ಜ್ಞಾನದ ಅಂಕುರವಾಗಬೇಕು. ಆಗ ನಮ್ಗೆ ನಾವ್ ಏನ್ ಓದಿದ್ವಿ, ಏನ್ ಕಲಿಬೇಕು, ಏನ್ ಕಲಿಬಾರ್ದು ಅನ್ನುವ ಬೋಧೆ ಆಗುತ್ತೆ. ಹೇಳ್ತಾರ ಅವರು, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ. ನಮ್ಗೆ ಜೀವನದ ಒಂದು ಸಾಕ್ಷಾತ್ಕಾರ ಆಗ್ಬೇಕಾದ್ರೆ ನಮ್ಮಲ್ಲಿ ಒಂದು ಅಂತರ್ವೀಕ್ಷಣೆ ಇರಬೇಕು. ಇಂಗ್ಲಿಷ್ ನಲ್ಲಿ ನಾವು ಏನು ಇಂಟ್ರಾಸ್ಪೆಕ್ಷನ್ ಅಂತ ಹೇಳ್ತೀವಿ, ಅದು ಶಿವಶರಣರು ಬೋಧನೆ ಮಾಡಿದ್ದೆ. ಅದು ನಿನ್ನನ್ನು ನೀನು ಮೊದಲು ನೋಡ್ಕೋ, ನೆರೆ ಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಹೇಳಿದ್ರು. ನಮ್ಮನ್ನ ನಾವು ನೋಡ್ಕೊಳ್ಬೇಕು ಅಂತ, ಬರೇ ಪುಸ್ತಕದ ಪಾಂಡಿತ್ಯದಿಂದ ಅಲ್ಲ. ಆಮೇಲೆ ನೋಡಿ ಡಿ ವಿ ಜಿಯವರ ಒಂದು ವೈದುಷ್ಯ ಚಿಂತನೆ ಹೇಗೆ ಅಂದ್ರೆ, ನಾಸ್ತಿಕ ಅಂದ್ರೆ ಯಾರು, ಭಕ್ತ ಅಂದ್ರೆ ಯಾರು, ವಿಜ್ಞಾನಿ ಅಂದ್ರೆ ಯಾರು, ಋಷಿಮುನಿಗಳು ಅಂದ್ರೆ ಯಾರು, ನಾವು ಗಂಟೆ ಗಂಟೆ ಮಾತಾಡಬಹುದು ಇದ್ರ ಬಗ್ಗೆ. ಇಂಥವನು ನಾಸ್ತಿಕ, ಇಂಥವನು ಭಕ್ತ. ಆದ್ರೆ ಡಿ ವಿ ಜಿಯವರು ಒಂದೊಂದೇ ಸಾಲಿನಲ್ಲಿ ಒಂದಷ್ಟು ಗ್ರಂಥಗಳ ಸಾರವನ್ನ ಹೇಗೆ ಕ್ರೋಢೀಕರಿಸಿದಾರೆ ನೋಡಿ. ಅಜ್ಞಾತವಾದದ ಅಭಾವವೇನೆ ನಾಸ್ತಿಕನು. ನಾಸ್ತಿಕ ಅಂದ್ರೆ ಯಾರು, ತನಗೆ ಯಾವ್ದು ಗೊತ್ತಿಲ್ಲೋ ಅದು ಇಲ್ಲ ಅಂತ ಹೇಳು. ದೇವರಿದ್ದಾನೆ ಇಲ್ಲ, ಯಾಕೆ ನನ್ನ ಅನುಭವಕ್ಕೆ ಬರಲಿಲ್ಲ. ಅಜ್ಞೇಯವೆಂದದಕ್ಕೆ ಕೈಮುಗಿಯ ಭಕ್ತ. ಇನ್ನು ಭಕ್ತ ಯಾರು, ದೇವರಿದ್ದಾನೆ, ದೇವರ ಬಗ್ಗೆ ತಿಳ್ಕೊಳ್ಬೇಕು, ತಿಳಿದುಕೊಳ್ಳುವ ಹಂತದಲ್ಲಿ ನಾನಿದ್ದೀನಿ, ದೇವರ ಸ್ವರೂಪ ಏನು, ಅವನ ನಿಗ್ರಹಾನುಗ್ರಹ ಸಾಮರ್ಥ್ಯ ಏನು, ಇದೆಲ್ಲ ನನ್ಗೆ ಗೊತ್ತಿಲ್ಲ, ಅದೇ ಉಂಟು, ಅದಕ್ಕೆ ಕೈ ಮುಗಿತೀನಿ ನಾನು. ಅವನು ಭಕ್ತ. ಜಿಜ್ಞಾಸ್ಯವೆಂದು ಪರೀಕ್ಷಿಸ ತೊಡಗೆ ವಿಜ್ಞಾನಿ. ಒಬ್ಬ ವಿಜ್ಞಾನಿ ಏನ್ ಮಾಡ್ತಾನೆ, ನಾಸ್ತಿಕ ಹೇಳಿದ್ದನ್ನು ಇಲ್ಲ ಅಂತ ಒಪ್ಪೋದು ಇಲ್ಲ, ಭಕ್ತ ಹೇಳಿದ್ದನ್ನ ಇದೆ ಅಂತ ಒಪ್ಪೋದು ಇಲ್ಲ. ಅವನು ಹೇಳ್ತಾನೆ ಇದು ಜಿಜ್ಞಾಸೆ, ತಿಳ್ಕೊಳ್ಬೇಕಿದು, ಇದರ ಹಿನ್ನೆಲೆ ಮುನ್ನೆಲೆಗಳೇನು, ರಹಸ್ಯಗಳೇನು, ಅದನ್ನ ಪರೀಕ್ಷೆ ಮಾಡ್ತೀನಿ. ಅವನು ವಿಜ್ಞಾನಿ. ಸ್ವಜ್ಞಪ್ತಿ ಶೋಧಿ ಮುನಿ ಮಂಕುತಿಮ್ಮ. ಮುನಿ ಅಂದ್ರೆ ಯಾರು, ತನ್ನೊಳಗೆ ಇರುವಂತಹ ದೇವತಾ ಅಂಶವನ್ನ ತಾನು ತಿಳ್ಕೊಳ್ಳುವನು. ಅವನು ಋಷಿ, ಅವನು ಮುನಿ ಅಂತ ಹೇಳ್ತಾನೆ.
2: ಸ್ನೇಹಿತರೆ, ಮಂಕುತಿಮ್ಮನ ಕಗ್ಗದ ವಿಶೇಷತೆ ಬಗ್ಗೆ ಎಷ್ಟು ತಿಳ್ಕೊಂಡ್ರು ಕಡಿಮೆನೆ ಅನ್ಸುತ್ತೆ. ನಾಳಿನ ಸಂಚಿಕೆಯಲ್ಲೂ ಕೂಡ ಶಾಂತಾರಾಮ ಪ್ರಭು ಸರ್ ಅವರಿಂದ ಈ ಮೇರು ಕೃತಿಯ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳಿಯೋಣ ಅಂತ ಹೇಳ್ತಾ ಸದ್ಯಕ್ಕೆ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಸ್ವಾತಂತ್ರ್ಯ ಇದು ಕೇವಲ ಒಂದು ದಿನದ ಸಂಭ್ರಮವಲ್ಲ, ನಮ್ಮೆಲ್ಲರ ಹೆಮ್ಮೆಯ ಭಾವನೆ. ಈ ಸ್ವಾತಂತ್ರ್ಯ ದಿನ ನಿಮ್ಮ ನೆನಪುಗಳಿಗೆ, ನಿಮ್ಮ ಮಾತುಗಳಿಗೆ, ನಿಮ್ಮ ದೇಶ ಪ್ರೇಮದ ಭಾವನೆಗಳಿಗೆ ನಮ್ಮ FM ಒಂದು ವಿಶೇಷ ವೇದಿಕೆ. ನೀವು ಕರೆ ಮಾಡಿ ನಿಮ್ಮ ಮಾತು ಹಂಚಿಕೊಳ್ಳಿ, ನಾವೆಲ್ಲರೂ ಸೇರಿ ಸ್ವಾತಂತ್ರ್ಯದ ಸಂಭ್ರಮ ಆಚರಿಸೋಣ. ಆರ್ಜೆ ರಕ್ಷಿತಾ ಹೊಳ ನಡೆಸಿಕೊಡುವ ಈ ವಿಶೇಷ ನೇರ ಪ್ರಸಾರ August 15 ಬೆಳಿಗ್ಗೆ 10 AM to 11 PM ನಿಮ್ಮ ರೇಡಿಯೋ ಶಿವಮೊಗ್ಗ 90.8 FM ಮಾತ್ರ. ನೀವು ಕರೆ ಮಾಡಿ ಮಾತನಾಡಿ 9686096279. ನಮ್ಮೆಲ್ಲರ ಸಂಭ್ರಮಕ್ಕೆ ನಿಮ್ಮೆಲ್ಲರ ಧ್ವನಿಯು ಜೊತೆಗೂಡಲಿ.
2: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
8: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರ೿ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
9: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
10: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
11: ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ, ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ, ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನ ಬಿಂದಾಸ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಹಾಗೆ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಏನು ಸ್ಟಾರ್ಟ್ ಆಯ್ತು, ಏನ್ ಟಾಪಿಕ್, ಏನ್ ವಿಷಯ ತಂದಿದ್ದಾರೆ ಇವತ್ತು ರಕ್ಷಿತಾ ಹೊಳ್ಳ ಅಂತ ನೀವೆಲ್ಲ ಯೋಚನೆ ಮಾಡ್ತಿರಬಹುದು. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಾನು ನಿಮಗೆ ಪದ ಅನ್ನ ಕೊಡ್ತೀನಿ, ಒಂದು ಪದ ಕೊಡ್ತೀನಿ, ಆ ಪದದಿಂದ ಆರಂಭವಾಗುವ ಅಥವಾ ಆ ಪದ ಹಾಡಲ್ಲಿ ಇರಬೇಕು ಅಂತಹ ಹಾಡನ್ನ ನೀವು ಹಾಡಬೇಕು. ಹಾಗೆ ಕರೆ ಮಾಡಬೇಕಾಗಿರೋ ಸಂಖ್ಯೆ 9686096279968609962729 ಈ ಸಂಖ್ಯೆಗೆ ಕರೆ ಮಾಡಿ, ನನ್ನ ಜೊತೆ ಮಾತಾಡಿ, ಹಾಗೇನೆ ನಾನು ಕೊಡು ಪದಕ್ಕೆ ಹಾಡನ್ನ ಹಾಡಿ. ಸೊ ಹಾಗೆ ಇವತ್ತಿನ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಅಂತ ಹೇಳಿ ಕೇಳೋಣ. ಹಲೋ, ಹಲೋ,
12: ನಮಸ್ತೆ ಮೇಡಮ್.
11: ನಮಸ್ತೆ ಪ್ರೇಮ ಮ್ಯಾಮ್, ಹೇಗಿದ್ದೀರಾ?
12: ಚೆನ್ನಾಗಿದ್ದೀನಿ ಮೇಡಮ್.
11: ಓಕೆ, ಸೊ ಮ್ಯಾಮ್ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
12: ನೀವು ಪದ ಕೊಡ್ತೀರಿ, ನಾವು ಹಾಡ್ಬೇಕು ಅಂತ.
11: ಹೌದು, ನಾನು ಪದ ಕೊಡ್ತೀನಿ, ಹಾಡನ್ನ ಹಾಡ್ಬೇಕು. ಸೊ ಹಾಗೆ ಏನ್ ತಿಂಡಿ ತಿಂದ್ರಿ ಮ್ಯಾಮ್?
12: ಆ ತಿಂಡಿ ಇವತ್ತು ಇಡ್ಲಿ ಸಾಂಬಾರ್ ಚಟ್ನಿ ಮೇಡಮ್.
11: ಓಕೆ, ಇಡ್ಲಿ ಸಾಂಬಾರು ಚಟ್ನಿ, ಓಕೆ ಸೂಪರ್. ಓಕೆ, ಹಾಗಿದ್ರೆ ಫುಲ್ ರೆಡಿ ಆಗಿದ್ದೀರಾ ಅಂತ ಆಯ್ತು ಹಾಡು ಹೇಳಕ್ಕೆ.
12: ಹೌದು ಮೇಡಮ್.
11: ಓಕೆ, ನಾನ್ ನಿಮ್ಗೆ ಕೊಡ್ತಾ ಇರೋ ಪದ ಸಂಜೆ.
12: ಸಂಜೆ,
11: ಹೌದು.
12: ಸಂಜೆಯ ಪ್ರೇಮ ಸಂಜೆಯ, ಮರೆಯಲಾರೆ ನಾನು ಎಂದಿಗೂ, ಓ ಗೆಳತಿಯೇ, ಓ ಗೆಳತಿಯೇ. ಇಷ್ಟ ಹೇಳಿದೆ ಮೇಡಮ್, ಯಾಕೆಂದ್ರೆ ತುಂಬಾ ಇಷ್ಟ ಬರಲ್ಲ, ಇಷ್ಟು ಸಂಜೆ ಅಂದಿದ್ ಕಷ್ಟ ಹಾಡು ಬಂತು ಮೇಡಮ್.
11: ಓಕೆ ಓಕೆ, ಚೆನ್ನಾಗಿ ಟ್ರೈ ಮಾಡಿದ್ರಿ ಪ್ರೇಮ ಮ್ಯಾಮ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ಪ್ರೇಮ ಅವರು ಕರೆ ಮಾಡಿದ್ರು, ಹಾಗೆ ಈ ಸಂಜೆಯ ಅನ್ನುವಂತಹ ಹಾಡನ್ನ ಹಾಡ್ತಾ ಇದ್ರು. ಹಾಗೇನೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
13: ಮೇಡಮ್, ನಮಸ್ಕಾರ.
11: ನಮಸ್ತೆ ಸುಮಿತ್ರಾ ಮ್ಯಾಮ್, ಹೇಗಿದ್ದೀರಾ?
13: ಮೇಡಮ್ ಆರಾಮದಿರಿ, ನೀವು ಆರಾಮದಿರಿ ಮೇಡಮ್?
11: ನಾವು ಆರಾಮಿದೀವ್ರಿ.
13: ನಾಷ್ಟ
11: ಆಯ್ತ್ರಿ? ನಿಮ್ದು ಆಯ್ತೇನ್ರಿ? ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲೇನ್ರಿ? ಪದ ಕೊಡ್ತೀವಿ, ಹಾಡ್ ಹಾಡ್ಬೇಕು, ಹಾಡ್ ಹೇಳಕ್ ರೆಡಿ ಇದೀರೇನ್ರಿ? ಓಕೆ, ನಾನ್ ನಿಮ್ಗೆ ಕೊಡ್ತಾ ಇರುವಂತಹ ಪದ ಹೂವು. ಹೌದ್ರಿ?
13: ಹೂವೇ ಹೂವೇ ಹೂವೇ ಹೂವೇ ಹೂವೇ ಹೂವೇ ಹೂವೇ ಹೂವೇ ಹೂವೇ ಹೂವೇ ಹೂವೇ ಹೂವೇ ಹೂವೇ ಹೂವೇ
12: ಮುಗುತ್ತಿ ಹಾಕುವೆ ಹೋಗೋಣ ಬಾನುವಿನೆ ನಿಮ್ಮರ ಮಾಡಿಕೊಂಡು ನಿನ್ನಂತೆ ನನ್ನ ಮುಗಿಲೆ ಓ ಮುಗಿಲೆ ನಿನ್ನ ನೋಡೋಕೆ ನನ್ನ ಬಂದೇ ಗಾಳಿ ಸಂಪನ್ನು ಕದ್ದಿಗೆ ಕದ್ದಿಗೆ ಹೂವೆ ಹೂವೇ ಹೂವೆ
2: ಓಕೆ ಸುಮಿತ್ರ ಮ್ಯಾಮ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಎಸ್. ಸುಮಿತ್ರ ಅವರು ಕರೆ ಮಾಡಿದ್ರು, ಹೂವು ಅನ್ನೋ ಪದ ಕೊಟ್ಟಿದ್ದೆ, ತುಂಬಾ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ, ಹಾಗೆ ಅವರಿಗೆ ಯಾವ ಪದ ಸಿಗುತ್ತೆ, ಯಾವ ಹಾಡನ್ನ ಹಾಡ್ತಾರೆ ಅಂತ ಹೇಳಿ ಕೇಳೋಣ. ಹಲೋ,
14: ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ. ತಿಂಡಿ ಆಯ್ತಾ ಮೇಡಮ್?
2: ಗುಡ್ ಮಾರ್ನಿಂಗ್ ಸರ್, ತಿಂಡಿ ಆಯ್ತು, ನಿಮ್ದು ಆಯ್ತಾ?
14: ನಮ್ದು ಇವತ್ತು ರಾಗಿ ದೋಸೆ ಮೇಡಮ್. ನಿಮ್ದು?
2: ನಮ್ದು ಇವತ್ತು ವಾಂಗಿ ಬಾತ್.
14: ಸೂಪರ್ ಸೂಪರ್ ಮೇಡಮ್. ಇವತ್ತು ಆಕ್ಚುಲಿ ನಮ್ ಕೇಳುಗರಿಗೆ ಗಾಯಕರಿಗೆ ರಿಯಾಲಿಟಿ ಶೋ, ಯಾಕಂದ್ರೆ ಡೈರೆಕ್ಟ್ ಅಲ್ಲೇ ಹಾಡ್ ಹೇಳ್ಬೇಕು. ಏನು ಮೊದ್ಲೇ ಟಾಪಿಕ್ ಕೊಟ್ಟಿಲ್ಲ ಅಥವಾ ಅಭ್ಯಾಸ ಮಾಡಕ್ ಕೊಟ್ಟಿಲ್ಲ.
2: ಹೌದು ಹೌದು
14: ಹೌದು ಮೇಡಮ್. ಆಯ್ತು, ಕೊಡಿ ಮೇಡಮ್, ಟ್ರೈ ಮಾಡ್ತೀವಿ. ಯಾವ್ದಾರ ಪದ ಗೊತ್ತಿದ್ರೆ.
2: ಓಕೆ, ನಾನ್ ನಿಮ್ಗೆ ಕೊಡ್ತಾ ಇರೋ ಪದ ನಗು.
14: ನಗುನಾ ಮೇಡಮ್?
2: ಹೌದು, ನಗು ಸರ್.
14: ನಗು ನಗುತ್ತಾ ನಲಿ ನಲಿ ಎಲ್ಲ ದೇವರ ವರವೆಂದೇ ನೀ ತಿಳಿ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಮೇಡಮ್ ಆಯ್ತು.
2: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ, ಚೆನ್ನಾಗಿ ಹಾಡನ್ನ ಟ್ರೈ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಎಸ್. ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು, ಹಾಗೆ ನಗು ಅನ್ನುವಂತಹ ಪದ ಸಿಕ್ಕಿತ್ತು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
15: ಹಲೋ, ಗುಡ್ ಮಾರ್ನಿಂಗ್.
2: ಗುಡ್ ಮಾರ್ನಿಂಗ್ ಮೀನಾ ಮ್ಯಾಮ್, ಹೇಗಿದ್ದೀರಾ?
15: ಚೆನ್ನಾಗಿದ್ದೀವಿ.
2: ತಿಂಡಿ ಆಯ್ತಾ?
15: ತಿಂಡಿ ಆಯ್ತು, ಉಪ್ಪಿಟ್ಟು.
2: ಉಪ್ಪಿಟ್ಟು, ಓಕೆ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
15: ಗೊತ್ತಾಗಿದೆ.
2: ಸೊ ರೆಡಿ ಇದ್ದೀರಾ ಹಾಡ್ಲಿಕ್ಕೆ?
15: ರೆಡಿ, ನೋಡೋಣ, ಪ್ರಯತ್ನ ಮಾಡೋಣ.
2: ಓಕೆ, ನಾನು ನಿಮ್ಗೆ ಕೊಡ್ತಾ ಇರೋ ಪದ ದೇವರು.
15: ದೇವರು. ದೇವರು ನುಡಿದ ಮೊದಲ ನುಡಿ ಪ್ರೇಮ. ನಿಮಿಷ
2: ಮರ್ತು ಹೋಗ್ತಿದ್ಯಾ ಲಿರಿಕ್ಸ್? ಓಕೆ, ಯಾವ್ದಾದ್ರು ನೆನಪಿರೋ ಸಾಂಗ್ ಇದ್ರೆ ಹೇಳಿ. ತುಂಬಾ ಸಾಂಗ್ ಇದೆ ದೇವರು ಅನ್ನೋ ಪದ ಬರೋದು. ಹಲೋ
15: ಹಲೋ.
2: ಹಾ, ಗೊತ್ತಾಗ್ತಿಲ್ವಾ ಮ್ಯಾಮ್?
15: ಹೇಳ್ತೇನೆ. ದೇವರು ನುಡಿದ ಮೊದಲ ನುಡಿ.

0: ಮಾಡಿ ಪ್ರೇಮದ ನಡಿ ಮಂತ್ರದ ಮೂಡಿ ಪ್ರೇಮಕ್ಕೆ ಸೋತಿದೆ ವಿಶ್ವವೇ ಅದರಡಿ ಪ್ರೇಮ ಪ್ರೇಮ ಪ್ರೇಮ ಒಂದೇ ಒಂದುಡಿ. ಓಕೆ
1: ಓಕೆ, ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ. ಎಸ್, ಅಮೀನ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
2: ಹಲೋ, ನಮಸ್ತೆ ರೀ ಮೇಡಮ್.
1: ನಮಸ್ತೆ ರೀ, ನವಾಜ್ ಸರ್ ಹೆಂಗಿದ್ದೀರಿ?
2: ಆರಾಮ ಅದೇವ್ ನೋಡಿ ಮೇಡಮ್, ಕಾರ್ಯಕ್ರಮ ಸೂಪರ್ ಆಗಿ ಮೂಡಿ ಬರಕತ್ತದ್ರಿ. ದಿಂದಾಸ್ ಕೇಳಕತ್ತೇವ್ ನೋಡ್ರಿ
1: ಮೇಡಮ್. ಏನ್ ತಿಂಡಿ ಮಾಡಿದ್ರಿ?
2: ತಿಂಡಿ ಇನ್ನೂ ಇಲ್ರಿ ಮೇಡಮ್, ಏನ ಕೆಲಸ ಮಾಡಕತ್ತಿದ್ರೆ, ನೀರ್ ಕಟ್ಟಾಕತ್ತಿದ್ದವ್ರಿ, ಅದ್ರ ಸಲುವಾಗಿ ಇನ್ನ ಆಮ್ಯಾಗ ಮಾಡ್ಬೇಕ್ರಿ ಆಮ್ಯಾಗ್ರಿ.
1: ಓ ಹಂಗೇನ್ರಿ, ಹಾಗೆ ಇವತ್ತಿನ ಟಾಪಿಕ್ ಅಂತ ಗೊತ್ತಾಗಿದೆ ಅಲ್ವಾ?
2: ಹಾ ಗುರ್ತಾಗ್ಯದ ಮೇಡಮ್, ಕಾರ್ಯಕ್ರಮ ಕೇಳಕತ್ತೀನ್ರಿ.
1: ಓಕೆ, ನಾ ನಿಮ್ಗೆ ಕೊಡ್ತಾ ಇರೋ ಪದ ಸಂಗಾತಿ.
2: ಸಂಗಾತಿ
1: ಹೌದ್ರಿ?
2: ಸಂಗಾತಿ ಅದ್ರ ಒಂದ್ ಹಾಡಾದ್ರಿ ಮೇಡಮ್, ಯಾವ್ದು ನೆನಪು ಬರಲ್ಲ ಅದ್ರಿ. ಸಂಗಾತಿಯೇ ಅಂತ ಹೇಳಿ ಒಂದ್ ಹಾಡಾದ್ರಿ ಅದು.
1: ಹಾಡ್ರಿ ಹಾಡ್ರಿ.
2: ಯಾಕಂದ್ರೆ ಹಾಡ್ ನೆನಪು ಬರಲ್ರಿ ಮೇಡಮ್.
1: ನೆನ್ಪಾಗ್ತಿಲ್ಲೇನ್ರಿ, ಯಾವ್ದಾರ ನೆನ್ಪಾಗೋ ಹಾಡೆ ಹಾಡ್ರಿ. ಇದ್ರಲ್ಲೇನ ಸಂಗಾತಿ ಅನ್ನೋ ಪದದಲ್ಲಿ ತುಂಬಾ ಹಾಡಿದೆ.
2: ಸಂಗಾತಿ ಪದದಲ್ಲಿ ಅದಿ ಜೊತೆ ಜೊತೆ ಎಲ್ಲಿ ಅದೇನೋ ಆದ್ರಿ ಮೇಡಮ್.
1: ಗೊತ್ತಾಗ್ತಿಲ್ವಾ,
2: ಬರಕ್ ಹತ್ತಿಲ್ರಿ ಮೇಡಮ್. ಹಾಡ್ತೀನಿ ನೋಡ್ರಿ.
1: ಓಕೆ,
2: ಸಂಗಾತಿ ಯಾವ್ದು ನೆನಪ ಬರಲ್ರಿ. ಗಪ್ರಿ ಕರೆ ಸಿಗಣ, ಇದು ಆತರಿ ಮೇಡಮ್.
1: ಓಕೆ,
2: ಹಾ ಮತ್ತೊಬ್ಬರು ಕುಡ್ರಿ ಮೇಡಮ್, ಮತ್ ನೋಡ್ರಿ ಬತ್ತರಿ.
1: ಓಕೆ, ಹಾಗೆ ಯಾವ್ದಾದ್ರು ಸಾಂಗ್ ನಿಮ್ಗೆ ನೆನ್ಪಾದ್ರೆ ಮೆಸೇಜ್ ಮಾಡಿ ತಿಳಿಸಿ ಸರ್. ಓಕೆ, ಧನ್ಯವಾದಗಳು. ನವಾಜ್ ಅವರು ಕರೆ ಮಾಡಿದ್ರು, ಹಾಗೆ ಅವರಿಗೆ ಸಂಗಾತಿ ಅನ್ನೋ ಪದ ಕೊಟ್ಟಿದ್ದೆ. ಅವರಿಗೆ ಹಾಡು ಯಾವುದು ನೆನಪು ಬರ್ತಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ನಿಮಗೆ ಯಾವ ಹಾಡು ನೆನಪು ಬರ್ತಾ ಇದೆ, ನಿಮಗೆ ಸಂಗಾತಿ ಅನ್ನೋ ಪದಕ್ಕೆ ಯಾವ್ದಾದ್ರೂ ಹಾಡು ನೆನಪು ಅಂದ್ರೆ ಖಂಡಿತವಾಗ್ಲೂ ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
3: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಶುಭೋದಯ. ಉಮಾ ಮ್ಯಾಮ್ ಹೇಗಿದ್ದೀರಾ?
3: ಆರಾಮಿದ್ದೀವಪ್ಪ, ನೀವು?
1: ನಾವು ಕೂಡ ಆರಾಮಿದ್ದೀವಿ ಮ್ಯಾಮ್.
3: ತಿಂಡಿ ಆಯ್ತು ಅಂತ ಕೇಳಲ್ಲ, ಎಲ್ಲರೂ ಅದೇ ಕೇಳ್ತಾರೆ. ನನಗೆ ಯಾವ ಪದ ಹೇಳಮ್ಮ.
1: ನಿಮ್ದೇನಾಯ್ತು ತಿಂಡಿ?
3: ನಮ್ದು ದೋಸೆ ಕಣಮ್ಮ.
1: ದೋಸೆ, ಓಕೆ. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
3: ಗೊತ್ತಾಯ್ತಮ್ಮ, ಗೊತ್ತಾಯ್ತು.
1: ಓಕೆ, ನಾನು ನಿಮ್ಗೆ ಕೊಡ್ತಾ ಇರೋ ಪದ ಸಂತೋಷ.
3: ಸಂತೋಷ, ಅಹ ಅಹ, ಸಂಗೀತ, ಓಹೋ ಓಹೋ. ಮುಂದೆ ಬರ್ತಾ ಇಲ್ಲಲ್ಲಮ್ಮ.
1: ಓಕೆ, ಬರ್ತಾ ಇಲ್ವಾ? ಸಮಯ ಸಂಗೀತ ಸುಖಮಯ ಸಂತೋಷ.
3: ಸಂತೋಷ, ಆಹ ಸಂಗೀತ, ಓಹೋ ಓಹೋ. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು ತಳಕ್ಕೆ ನಲಿದು ನನಂತೆ. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಸಾಕಮ್ಮ.
1: ಓಕೆ, ಎರಡೆರಡು ಹಾಡು ಹಾಡಿದ್ರಿ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ ಎರಡು ಹಾಡು ಹಾಡಿದ್ರಿ.
3: ಓನಪ್ಪ,
1: ಓಕೆ, ಸೂಪರ್ ಮ್ಯಾಮ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
3: ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು.
1: ಎಸ್, ಉಮಾ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು ಸಂತೋಷ ಅನ್ನೋ ಪದಕ್ಕೆ. ಸೊ ಅದೇ ರೀತಿಯಾಗಿ ಮುಂದಿನ ಕರೆ ಸೂಕ್ತವಾಗಿದೆ, ಅವರನ್ನ ಮಾತನಾಡಿಸೋಣ. ಹಾಗೆ ಅವರಿಗೆ ಯಾವ ಪದ ಸಿಗುತ್ತೆ, ಯಾವ ಹಾಡನ್ನ ಹಾಡ್ತಾರೆ ಅಂತ ಹೇಳಿ ಕೇಳೋಣ. ಹಲೋ
4: ಹಲೋ,
1: ನಮಸ್ತೆ.
4: ಶ್ವೇತಾ ಅಥವಾ ಶ್ವೇತಾನೇ ಇರ್ಬೋದು, ಇಲ್ಲಾಂದ್ರೆ ರಕ್ಷಿತಾ.
1: ಶ್ವೇತಾ ಅಲ್ಲ, ರಕ್ಷಿತಾ.
4: ರಕ್ಷಿತಾ, ಓಕೆ
1: ಓಕೆ. ಬೀನಾ ಮ್ಯಾಮ್ ಹೇಗಿದ್ದೀರಾ?
4: ಚೆನ್ನಾಗಿದ್ದೀವಪ್ಪ, ಇವತ್ತು ಜೋಳದ ದೋಸೆ ಮಾಡಿದ್ದೀನಿ.
1: ಓಹೋ, ಜೋಳದ ದೋಸೆ ಸ್ಪೆಷಲ್?
4: ಹೌದು, ಮಸಾಲೆ ದೋಸೆ.
1: ಓಕೆ, ಸೂಪರ್ ಅಲ್ಲ. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
4: ಗೊತ್ತಾಗಿದೆಯಮ್ಮ.
1: ಓಕೆ, ರೆಡಿ ಇದ್ದೀರಾ ಹಾಡ್ಲಿಕ್ಕೆ?
4: ಟ್ರೈ.
1: ಓಕೆ ಬೀನಾ ಮ್ಯಾಮ್, ನಾ ನಿಮ್ಗೆ ಕೊಡ್ತಾ ಇರೋ ಪದ ಬಾನು. ಬಾನು ಬಾನು
4: ಬಾನು, ಬಾನಿಗೊಂದು ಎಲ್ಲೆ ಎಲ್ಲಿದೆ ನಿನ್ನಾಸೆಗೆ.

0: ಎರಡು ಮುಖಗಳು, ಬಯಸಿದಾಗ ಕಾಣದಿರುವ ಎರಡು ಮುಖಗಳು, ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ, ಹೂವು ಮುಳ್ಳು ಜೊತೆಗೆ ಉಂಟು ಬಾಳಲತೆಯಲಿ, ನಿರಾಸೆ ಏತಕೆ ದುರಾಸೆ ಏತಕೆ, ಅದೇನೆ ಬಂದರೂ ಅವನೇ ಕಾರಣ. ಆಯ್ತಪ್ಪ, ಥ್ಯಾಂಕ್ ಯು.
1: ಓಕೆ, ಧನ್ಯವಾದಗಳು ಬೀನಾ ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಧನ್ಯವಾದಗಳು.
1: ಥ್ಯಾಂಕ್ ಯು. ಎಸ್, ಬಾನು ಅನ್ನೋ ಪದವನ್ನು ಕೊಟ್ಟಿದ್ದೆ ಬೀನಾ ಮೇಡಮ್ಗೆ, ತುಂಬ ಚೆನ್ನಾಗಿ ಹಾಡ್ತಾ ಇದ್ರು. ಬಾನಿಗೊಂದು ಎಲ್ಲೆಲ್ಲಿದೆ ಹಾಡೋಣ. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತನಾಡಿಸೋಣ. ಹಾಗೆ ಅವರಿಗೆ ಒಂದು ಒಂದು ಪದ ಕೊಟ್ಟು ಹೇಗೆ ಹಾಡನ್ನು ಹಾಡ್ತಾರೆ, ಯಾವ ಹಾಡನ್ನು ಹಾಡ್ತಾರೆ ಅಂತ ಕೂಡ ಕೇಳೋಣ. ಹಲೋ,
2: ಹಲೋ,
1: ನಮಸ್ತೆ. ವೇದಾ ಮೇಡಮ್, ಹೇಗಿದ್ದೀರಾ? ನಾನ್ ಕೂಡ ಚೆನ್ನಾಗಿದ್ದೀನಿ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಮ್ಯಾಮ್? ಹೌದು, ನಾನು ಪದ ಕೊಡ್ತೀನಿ, ನೀವು ಹಾಡ್ ಹಾಡ್ಬೇಕು. ಹೌದು. ಓಕೆ, ನಾನ್ ನಿಮ್ಗೆ ಕೊಡ್ತಾ ಇರೋ ಪದ ಸುಂದರ.
2: ಸುಂದರ?
1: ಹೌದು.
2: ಸುಂದರ ಎಲ್ಲಿ ಬರುತ್ತಪ್ಪ?
1: ಬರುತ್ತೆ.
2: ಸುಂದರ ಎಲ್ಲಿ ಬಂದ್ರೂ ಪರವಾಗಿಲ್ವಾ?
1: ಎಲ್ಲಿ ಬಂದ್ರೂ ಪರವಾಗಿಲ್ಲ, ಸ್ಟಾರ್ಟಿಂಗ್ ಬರ್ಬೇಕಂತ ಏನಿಲ್ಲ. ಹೌದು ಹೌದು, ಎಲ್ಲಿ ಬೇಕಾದ್ರೂ ಬರ್ಬೋದು.
2: ಯಾರು ನೀನು ಸುಂದರ ಕೆಲವೇ ಒಬ್ಬಳೆ ನಿಂತಿರುವೆ, ಹಸಿರು ಸೀರೆ ಮಲ್ಲಿಗೆ ಮುಡಿದುವೆ, ಭೂಮಿಯಲ್ಲಿ ನಡಲಿ ನಾನು ಮಾಡುವೆನು, ಪ್ರೇಮಿಯ ನೆನ್ನೆದೆಯಲ್ಲಿ ಓಡಾಡುವೆನು, ಈ ಅಂದ ಚಂದವೆಲ್ಲ ಯಾರಿಗಾಗಿ ಹೇಳೆಯ, ಯಾರು ನೀನು ಸುಂದರ ಕೆಲವೇ ಒಬ್ಬಳೆ ನಿಂತಿರುವೆ, ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗಾಗಿರುವೆ, ಬಾ ಭೂಮಿಯ ನಿನ್ನೊಡಲಲ್ಲಿ ನಾನು ಆಡುವೆನು, ಬಾ ಪ್ರೇಮಿ ನಿನ್ನೆಲೆಯಲ್ಲಿ ಓಡಾಡುವೆನು, ಈ ಅಂದ ಚಂದವೆಲ್ಲ ಯಾರಿಗಾಗಿ ಹೇಳೆಯ, ಯಾರು ನೀನು ಸುಂದರ ಕೆಲವೇ ಒಬ್ಬಳೆ ನಿಂತಿರುವೆ.
1: ಓಕೆ, ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರು.
2: ಧನ್ಯವಾದಗಳು.
1: ಓಕೆ, ವೇದಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವ್ರನ್ನ ಮಾತನಾಡಿಸೋಣ. ಹಲೋ,
3: ಗುಡ್ ಮಾರ್ನಿಂಗ್ ಮೇಡಮ್. ಬಿಂದಾಸ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್, ಯಾರಿದು?
3: ರೇಖಾ ಅಂತ ಹೇಳಿ.
1: ರೇಖಾ ಮ್ಯಾಮ್ ಹೇಗಿದ್ದೀರಾ?
3: ಹಾ ಮೇಡಮ್, ನೀವು ಚೆನ್ನಾಗಿದ್ದೀರಾ?
1: ನಾವು ಚೆನ್ಲಾಗಿದ್ದೀವಿ ಮ್ಯಾಮ್.
3: ಹಾ ಮೇಡಮ್,
1: ತಿಂಡಿ ಆಯ್ತಾ?
3: ಆಯ್ತು.
1: ಓಕೆ ರೇಖಾ ಮ್ಯಾಮ್, ಇವತ್ತಿನ ಟಾಪಿಕ್ ಗೆ ರೆಡಿ ಇದ್ದೀರಾ ಅಲ್ವಾ ಹಾಡ್ಲಿಕ್ಕೆ?
3: ಓಕೆ ಮೇಡಮ್, ರೆಡಿ ಇದ್ದೀವಿ.
1: ರೆಡಿ ಇದ್ದೀರಾ? ಓಕೆ, ನಾನು ನಿಮ್ಗೆ ಕೊಡ್ತಾ ಇರೋ ಪದ ಭೂಮಿ.
3: ಭೂಮಿ ಭೂಮಿ ತಾಯಾಣಿ ನೀ ನನ್ನವಳೆ. ಮೇಡಮ್ ನೆನಪು ಬರ್ತಿಲ್ಲ.
1: ಓಕೆ, ಬೇರೆ ತುಂಬಾ ಹಾಡಿದೆ.
3: ಭೂಮಿ
1: ಭೂಮಿನೇ ಫಸ್ಟ್ ಬರ್ಬೇಕಂತ ಏನಿಲ್ಲ, ಯಾವ ಪದ ಬೇಕಿದ್ರು ಬರ್ಬೋದು. ಫಸ್ಟ್ ಹಾಡಲ್ಲಿ ಭೂಮಿ ಅನ್ನೋ ಪದ ಇರ್ಬೇಕು. ವಿಷ್ಣುವರ್ಧನ್ ಅವರ ಒಂದು ಅದ್ಭುತವಾಗಿರೋ ಸಾಂಗ್ ಇದೆ.
3: ವಿಷ್ಣು ಎಲ್ಲರದು ಬರುತ್ತೆ ಮೇಡಮ್, ಕೇಳಿದಾಗ ನಮಗ್ ಕೇಳಿದಾಗ ಬರಲ್ಲ.
1: ಓಕೆ ಓಕೆ
3: ಮೇಡಮ್, ಬೇರೆ ಬೇರೆ ವರ್ಡ್ ಕೊಡ್ಬೋದಾ?
1: ಇಲ್ಲ ಮ್ಯಾಮ್, ಒಬ್ರಿಗೆ ಒಂದೇ ಪದ, ಅದಕ್ಕೆ ಹಾಡ್ಬೇಕು, ಇಲ್ಲ ಅಂದ್ರೆ ನಿಮಗೆ ಮೆಸೇಜ್ ಮಾಡೋ ಆಪ್ಷನ್ ಇದೆ. ಓಕೆ, ಧನ್ಯವಾದಗಳು ರೇಖಾ ಮ್ಯಾಮ್ ಕರೆ ಮಾಡಿದ್ದಕ್ಕೆ.
3: ಓಕೆ ಮೇಡಮ್, ಥ್ಯಾಂಕ್ ಯು.
1: ಓಕೆ, ರೇಖಾ ಅವರು ಕರೆ ಮಾಡಿದ್ರು, ಭೂಮಿ ಅನ್ನೋ ಪದ ಕೊಟ್ಟಿದ್ದೆ. ಸೊ ಸಡನ್ ಆಗಿ ನೆನ್ ಬರ್ತಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಹಾಗೆ ರೇಖಾ ಮ್ಯಾಮ್, ನೀವು ಮೆಸೇಜ್ ಮಾಡಿ ತಿಳಿಸಬಹುದಾಗಿದೆ. ನಿಮಗೆ ಯಾರಿಗಾದ್ರೂ ನಮ್ಮ ಕೇಳು ಕಾರ್ಯಕ್ರಮವನ್ನು ಕೇಳ್ತಾ ಇರೋರ್ಗೆ ಯಾರಿಗಾದ್ರೂ ಈ ಭೂಮಿ ಅನ್ನೋ ಪದಕ್ಕೆ ಯಾವ್ದಾದ್ರು ಹಾಡು ಗೊತ್ತಿದ್ರೆ ಖಂಡಿತವಾಗ್ಲೂ ನಮ್ಮ ಸಂಖ್ಯೆ 9686926279 ಈ ಸಂಖ್ಯೆಗೆ ನಿಮಗೆ ಗೊತ್ತಿರೋ ಭೂಮಿ ಅನ್ನೋ ಪದದ ಹಾಡು ಯಾವುದು ಅಂತ ಹೇಳಿ ಕಳಿಸಬಹುದಾಗಿದೆ. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
4: ಹಲೋ,
1: ನಮಸ್ತೆ.
4: ನಮಸ್ತೆ ನಮಸ್ತೆ.
1: ಓಕೆ, ನಾರಾಯಣಪ್ಪ ಸರ್ ಹೇಗಿದ್ದೀರಾ?
4: ನಾವು ಚೆನ್ನಾಗಿದ್ದೀವಮ್ಮ.
1: ತಿಂಡಿ ಆಯ್ತಾ ಸರ್?
4: ತಿಂಡಿ ಆಗಿ ತುಂಬಾ ಸುಮಾರು ಹೊತ್ತಾಯ್ತು.
1: ಸುಮಾರು ಹೊತ್ತಾಯ್ತಾ?
4: ಹೌದು, ತೋಟದಲ್ಲಿ ಇದೀವಲ್ಲ, ಇಷ್ಟೊತ್ತಿನಲ್ಲಿ ನಾ ಮನೇಲಿ ಇರಲ್ಲ ನಾವು. ಹೇಳಿ.
1: ಓಕೆ ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಸರ್?
4: 11 ಗಂಟೆಗೆ ನಿಮ್ ಕತೆ ಕೇಳಕ್ ನಾವು ರೆಡಿ ಆಗ್ಬೇಕಲ್ಲ.
1: ಹೌದು ಹೌದು. ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
4: ಗೊತ್ತಾಗಿದೆ ಅಮ್ಮ, ಒಂದು ಸುಲಭದ ಪದ ಕೊಡಿ.
1: ಖಂಡಿತವಾಗ್ಲು. ಸೊ ನಾನು ನಿಮ್ಗೆ ಕೊಡ್ತಾ ಇರುವಂತಹ ಪದ ಒಲವು.
4: ಒಲವು?
1: ಹೌದು.

0: ನಿಜ ಹೇಳ್ಬೇಕಾ? ಇದೀಗ ಬೇಸಿಗೆ ಪ್ರಾರಂಭ ಆಗಿದ್ದಷ್ಟು
1: ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
5: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
4: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
5: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ. ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
4: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
5: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
6: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಾನು ಪದ ಕೊಡ್ತಿದ್ದೆ. ನಾನು ಕೊಡೋ ಪದಕ್ಕೆ ನೀವು ಹಾಡನ್ನು ಹಾಡಬೇಕು ಅನ್ನೋದಾಗಿ ಹೇಳ್ತಾ ಇದ್ದೆ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಅವರಿಗೆ ಯಾವ ಪದ ಸಿಗುತ್ತೆ, ಯಾವ ಹಾಡನ್ನ ಹಾಡ್ತಾರೆ ಅಂತ ಕೂಡ ಕೇಳೋಣ. ಹಲೋ,
7: ನಮಸ್ತೆ ಮೇಡಮ್. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
6: ನಮಸ್ತೆ ಸುಬ್ರಹ್ಮಣ್ಯ ಸರ್, ಹೇಗಿದ್ದೀರಾ?
7: ನಾವು ಚೆನ್ನಾಗಿದ್ದೀವಿ ಮೇಡಮ್, ನೀವ್ ಹೇಗಿದ್ದೀರಾ ಮೇಡಮ್?
6: ನಾವು ಕೂಡ ಚೆನ್ನಾಗಿದ್ದೀವಿ. ತಿಂಡಿ ಆಯ್ತಾ ಸರ್?
7: ತಿಂಡಿ ಆಯ್ತು ಮೇಡಮ್.
6: ಏನಾಯ್ತು ಸರ್ ತಿಂಡಿ?
7: ತಿಂಡಿ ಇವತ್ತು ಪಲಾವ್ ಮೇಡಮ್.
6: ಪಲಾವ್, ಓಕೆ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
7: ಗೊತ್ತಾಗಿದೆ ಮೇಡಮ್.
6: ರೆಡಿ ಇದ್ದೀರಾ ಹಾಡ್ಲಿಕ್ಕೆ?
7: ಮೇಡಮ್,
6: ಓಕೆ. ನಾನು ನಿಮ್ಗೆ ಕೊಡ್ತಾ ಇರೋ ಪದ ಮೇಘ. ಹಲೋ,
7: ಯಾವ್ದು ಮೇಡಮ್?
6: ಮೇಘ, ಮೇಘ.
7: ಸರಿ ಮೇಡಮ್, ಮಾಡ ಮೇಡಮ್.
6: ಓಕೆ, ಹಾಡಿ ಸರ್.
7: ಮೇಘ ಬಂತು ಮೇಘ. ಹಲೋ,
6: ಹಾಡಿ ಹಾಡಿ ಸರ್.
7: ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ನಿಲಯ ಮೇಘ, ಮೇಘ ಮಂದಾರ ಮೇಘ, ಬೆಳಕು ಹರಿದು ಕನಸು ಚಿಗಿದು ಮನಸ್ಸು. ಅಷ್ಟೇ ಮೇಡಮ್ ಗೊತ್ತಿರೋದು.
6: ಓಕೆ, ಚೆನ್ನಾಗಿ ಟ್ರೈ ಮಾಡಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
7: ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್.
6: ಓಕೆ, ಸುಬ್ರಹ್ಮಣ್ಯ ಸರ್ ಕರೆ ಮಾಡಿದ್ರು ಬೆಂಗಳೂರಿನಿಂದ. ಹಾಗೆ ಮೇಘ ಅನ್ನೋ ಪದ ಸಿಕ್ಕಿತ್ತು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
8: ಹಲೋ,
6: ನಮಸ್ತೆ.
8: ನಮಸ್ತೆ ರಕ್ಷಿತಾ.
6: ಶುಭ ಮ್ಯಾಮ್, ಹೇಗಿದ್ದೀರಾ?
8: ಚೆನ್ನಾಗಿದ್ದೀವಿ.
6: ತಿಂಡಿ ಆಯ್ತಾ ಮ್ಯಾಮ್?
8: ಓ ಆಯ್ತು.
6: ಓಕೆ, ಏನ್ ತಿಂಡಿ ಆಯ್ತು?
8: ತಿಂಡಿ ಇವತ್ತು ರೊಟ್ಟಿ ಪಲ್ಲೆ.
6: ಓಕೆ, ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
8: ಗೊತ್ತಾಗಿದೆ.
6: ಓಕೆ, ರೆಡಿ ಇದ್ದೀರಾ ಹಾಡ್ಲಿಕ್ಕೆ? ನಾನ್ ನಿಮ್ಗೆ ಕೊಡ್ತಾ ಇರೋ ಪದ ಮೋಡ.
8: ಮೋಡ, ಓಕೆ, ಹೇಳ್ತೀನಿ. ಆ ಮೋಡ ಬಾನವಿಳಾಡುತ್ತ ನಿನಗಾಗಿ ನಾ ಬಂದೆ ನೋಡೆ ನಿನ್ನುತ್ತ.

ನನ್ನ ಚಿನ್ನ ಸಂದೇಶವ ನಿನಗೆ ಹೇಳಿದೆ. ಆ ಮೋಡ ಬಾನಲ್ಲಿ ತೇಲಾಡುತ್ತ ನಿನಗಾಗಿ ನಾ

0: ಥ್ಯಾಂಕ್ ಯು.
1: ಓಕೆ, ಧನ್ಯವಾದಗಳು ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ನಿಮಗೂ ಕೂಡ ಧನ್ಯವಾದಗಳು.
1: ಥ್ಯಾಂಕ್ ಯು. ಎಸ್, ಶುಭಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
2: ನಮಸ್ಕಾರ ಮೇಡಮ್.
1: ನಮಸ್ತೆ ಮಹೇಶ್ ಸರ್, ಹೇಗಿದ್ದೀರಾ?
2: ಆರಾಮಿದ್ದೀವಿ ಮೇಡಮ್.
1: ಆರಾಮಿದ್ದೀರಾ? ಓಕೆ. ಸೊ ಹಾಗೆ ತಿಂಡಿ ಆಗಿಲ್ಲ?
2: ಇಲ್ಲ ಇಲ್ಲ ಮೇಡಮ್, ಆಗಿಲ್ಲ ಇನ್ನು.
1: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಯ್ತು ಮೇಡಮ್.
1: ಸೊ ನಾನು ನಿಮ್ಗೆ ಕೊಡ್ತಾ ಇರುವಂತಹ ಪದ ಕರುನಾಡು.
2: ಕರುನಾಡೇ ಓಹೋ ಓಹೋ, ಕೈ ಚಾಚಿದರುಡೇ, ಹಸಿರು ಬೆಳೆ ಎದೆ ತೋರಣಗಳೇ, ಬಿಸೋ ಗಾಳಿ ಚಮರ ಬಿಸಿದೆ, ಹಾಗೂ ಅಕ್ಕಿ ಸ್ವಾಗತ ನೀಡಿದೆ, ಈ ಮಣ್ಣಿನ ಕೂಸುನ ಕರುನಾಡೇ ಓಹೋ
1: ಹಾಡಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ಥ್ಯಾಂಕ್ ಯು. ಮಹೇಶ್ ಅವರು ಕರೆ ಮಾಡಿದ್ರು, ಸೊ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೇನೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವ್ರನ್ನ ಮಾತನಾಡ್ಸೋಣ. ಹಾಗೆ ಯಾವ ಹಾಡನ್ನ ಹಾಡ್ತಾರೆ ಅಂತ ಕೂಡ ಕೇಳೋಣ. ಹಲೋ, ಹಲೋ.
3: ನಮಸ್ತೆ ಮೇಡಮ್.
1: ನಮಸ್ತೆ ಸೌಮ್ಯ ಮ್ಯಾಮ್, ಹೇಗಿದ್ದೀರಾ?
3: ಆರಾಮಿದ್ದೀವ್ರಿ. ನೀವು ಕೂಡ ಆರಾಮಿದ್ದೀವ್ರಿ?
1: ನಾವು ಕೂಡ ಆರಾಮಿದೀವ್ರಿ.
3: ನಾಷ್ಟ ಆಯ್ತ್ರಿ?
1: ನಾಷ್ಟ ನಮ್ದಾಯ್ತ್ರಿ, ನಿಮ್ದಾಯ್ತೇನ್ರಿ?
3: ನಮ್ದು ಆಯ್ತ್ರಿ, ಚಪಾತಿ.
1: ಚಪಾತಿ, ಓಕೆ, ಸೂಪರ್. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ಲೇನ್ರಿ?
3: ಗೊತ್ತು ಮೇಡಮ್, ಸರಳವಾಗಿ ಹೇಳ್ರಿ.
1: ಸರಳವಾಗಿ ಕೇಳ್ಬೇಕೇನ್ರಿ?
3: ಹೇಳ.
1: ಓಕೆ, ನಾ ನಿಮ್ಗೆ ಕೊಡ್ತಾ ಇರೋ ಪದ ಎರಡು.
3: ಎರಡು,
1: ಹೌದು. ಪುನೀತ್ ರಾಜ್ಕುಮಾರ್ ಅವ್ರದ್ದು ಸಾಂಗ್ ಇದೆ, ಹಾಗೆ ರಾಜ್ಕುಮಾರ್ ಅವ್ರದ್ದು ಸಾಂಗ್ ಇದೆ.
3: ಒಂದು ಬರ್ತೈತಿ, ಎರಡು ಯಾವ ಬರ್ಬೇಕ್ರಿ?
1: ಇದೆ ರೀ, ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಸಾಂಗ್ ಇದೆ.
3: ಹೇಳ್ರಿ, ಮುಂದೆ ನಾವು ಹೇಳ್ತೀನಿ.
1: ಹಂಗೆ ಹೆಂಗ್ ಮಾಡಕ್ ಆಗತ್ರಿ? ನಾವು ಕ್ಲೂ ಕೊಡ್ತೀವ್ರಿ.
3: ಮತ್ತೊಂದ್ ಹೇಳ್ಬಹುದಲ್ಲ.
1: ಏನು?
3: ಈ ಹಣ ಬಿಟ್ಟು ಈ ಹಣ ಮತ್ತೆ ಯಾರಿಗೆ ಕೊಡೋದ್ರಿ? ಮತ್ತೊಂದ್ ಹೇಳ್ರಿ.
1: ಇಲ್ರಿ ಇಲ್ರಿ, ಹಂಗಿಲ್ರಿ.
3: ಎರಡು ಯಾವ್ದು ರೀ? ಸಾರಿ ರೀ, ನೆನಪಿಲ್ಲ.
1: ನೆನ್ ಮಾಡ್ಕೊಳ್ರಿ, ನೀವು ಪುನೀತ್ ರಾಜ್ಕುಮಾರ್ ಅವ್ರದ್ದು ಗೊತ್ತಿಲ್ಲೇನ್ರಿ ಸಾಂಗ್?
3: ಅದು ಯಾವ ಫಿಲ್ಮ್ದೊಳಗೆ ಇರ್ಬೋದ್ರಿ?
1: ಫಿಲಮ್ ಒಂದ್ ಸೆಕೆಂಡ್ ಹೇಳ್ತೀನ್ರಿ. ಜಡೆ ಅನ್ನೋ ಪದ ಬರುತ್ತ್ರಿ ನೆಕ್ಸ್ಟ್.
3: ಎರಡು ಕನಸಿನೊಳಗ್ರಿ,
1: ಜಾಕಿ ಜಾಕಿ ಸಿನಿಮಾದ ಒಂದು ಹಾಡು.
3: ಸಾರಿ,
1: ಗೊತ್ತಾಗ್ತಿಲ್ವಾ? ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನೋಡೋಣ ನೆಕ್ಸ್ಟ್ ಕಾಲರ್ ಈ ಪದಕ್ಕೆ ಹಾಡನ್ನ ಹಾಡ್ತಾರ ಅಂತ. ಎಸ್, ಸೌಮ್ಯ ಅವರು ಕರೆ ಮಾಡಿದ್ರು. ಸೊ ಹಾಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಹಾಗೆ ನಿಮಗೆ ಎರಡು ಅನ್ನೋ ಪದಕ್ಕೆ ಯಾವೆಲ್ಲ ಸಾಂಗ್ಸ್ ಗೊತ್ತಿದೆ ಅನ್ನೋದನ್ನ ಮೆಸೇಜ್ ಮಾಡಿ ತಿಳಿಸಬಹುದಾಗಿದೆ. ಹಾಗೆ ತುಂಬಾ ಜನ ತುಂಬಾ ಸಾಂಗ್ಸ್ನ ಕಳಿಸಿದ್ದಾರೆ. ಸುಧಾ ವೆಂಕಟೇಶ್ ಅವರು ಒಂದು ಎರಡು ಮೂರು ಇನ್ನೂ ಬೇಕೆ ಅಂತ ಹೇಳಿ ಕಳಿಸಿದ್ದಾರೆ. ಸೊ ಹಾಗೆ ಉಮಾ ಅವರು ಎರಡು ಜಡೆಯನ್ನು, ಓಕೆ, ಎರಡು ಜಡೆಯನ್ನು ಎಳೆದು ಕೇಳುವೆನು, ನೀ ಸ್ವಲ್ಪ ನಿಲ್ಲಬಾರದೆ, ಈ ಸಾಂಗ್ ಇದೆ. ಹಾಗೆ ತುಂಬಾ ಸಾಂಗ್ಸ್ ಇದಾವೆ, ಒಂದು ಎರಡು ಮೂರು ನಾಲ್ಕು ಆಮೇಲೆ ಏನು ಅಂತ ಹೇಳಿ ಸೋಮಶೇಖರ್ ಸರ್ ಕೂಡ ಹಾಡನ್ನ ಕಳಿಸಿದ್ದಾರೆ. ಸೊ ಇದೇ ರೀತಿಯಾಗಿ ಇನ್ನೂ ಬೇರೆ ಯಾವ್ದಾದ್ರೂ ಸಾಂಗ್ ನಿಮ್ಗೆ ಗೊತ್ತಿದ್ರೆ ನೀವು ಕೂಡ ಮೆಸೇಜ್ ಮಾಡಿ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಇವತ್ತಿನ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾಗಿದೆ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
4: ಹಲೋ.
1: ನಮಸ್ತೆ.
4: ನಮಸ್ತೆ. ತಿಂಡಿ ಆಯ್ತಾ?
1: ತಿಂಡಿ ಆಯ್ತು. ಗಿರಿಜಾ ಮ್ಯಾಮ್, ನಿಮ್ದಾಯ್ತಾ?
4: ನಂದು ಮಾಡ್ತಾ ಇದ್ದೆ ಮೇಡಮ್.
1: ಹಾಗೆ ಇವತ್ತಿನ ಟಾಪಿಕ್ ಅಂತೂ ಗೊತ್ತಾಗಿದೆ ಅಲ್ವಾ?
4: ಗೊತ್ತಾಗಿದೆ. ಯಾವ ಪದ ಈಗ ನನ್ಗೆ ಬರೋದು?
1: ಓಕೆ, ನಾನ್ ನಿಮ್ಗೆ ಕೊಡ್ತಾ ಇದ್ದೀನಿ ಮಳೆ.
4: ಮಳೆ, ಓಕೆ. ಮಳೆ ಬಿಲ್ಲೆ, ಮಳೆ ಬಿಲ್ಲೆ, ಹೊಡೆ ಹಿಡಿ ಮಳೆ ಬಿಲ್ಲೆ, ಇನಿಯ ಬರ್ತಾನೆ ಊರಿಗೆ.
1: ಆಮೇಲೆ
4: ಮಳೆದು ತುಂಬಾ ಸಾಂಗ್ಸ್ ಇದೆ.
1: ಹೌದು, ಮಳೆದು ತುಂಬಾ
4: ಸಾಂಗ್ಸ್. ಮುಂಗಾರು ಮಳೆಯೇ, ಏನು ನಿನ್ನ ಹನಿಗಳ ಲೀಲೆ, ಆ ಸಾಂಗ್ ಒಂದು. ಬಾರೋ ಚಿಟಿಪಿಟಿ ಚಿಟಿಪಿಟಿ ಅಂತ ಹಿಡ್ಕೊಂತ ಮಳೆಯು ಹಿಡಿಕೊಂತ ಅದನ್ ಸಾಂಗ್ ಇದೆ. ಆಮೇಲೆ
1: ಮಳೆಗೆ ಒಂದಿನ ಪ್ರೋಗ್ರಾಮ್ ಮಾಡ್ಬೋದು. ಅಷ್ಟು ಸಾಂಗ್ಸ್ ಇದಾವೆ ಆಕ್ಚುಲಿ ಮಳೆಯಲ್ಲಿ,
5: ತುಂಬಾ ಸಾಂಗ್ಸ್ ಇದೆ ಮೇಡಮ್.
1: ಧನ್ಯವಾದಗಳು ಗಿರಿಜಾ ಮ್ಯಾಮ್ ಕರೆ ಮಾಡಿದ್ದಕ್ಕೆ.
5: ಶ್ವೇತಾ
1: ಶ್ವೇತಾ ಅಲ್ಲ ರಕ್ಷಿತಾ. ಓಕೆ, ಧನ್ಯವಾದಗಳು ಗಿರಿಜಾ ಮ್ಯಾಮ್ ಕರೆ ಮಾಡಿದ್ದಕ್ಕೆ. ಎಸ್, ಗಿರಿಜಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ,
6: ಹಲೋ,
1: ನಮಸ್ತೆ.
6: ನಮಸ್ತೆ ಮೇಡಮ್.
1: ಯಾರಿದು?
6: ಮಂಜುನಾಥ್ ಅಂತ ಮೇಡಮ್.
1: ಮಂಜುನಾಥ್ ಅವ್ರು ಎಲ್ಲಿಂದ ಕರೆ ಮಾಡ್ತಿರೋದು ಸರ್?
6: ನಾವು ಬೆಂಗಳೂರಿಂದ ಮೇಡಮ್.
1: ಬೆಂಗಳೂರಿನಿಂದ. ಓಕೆ, ಮಂಜುನಾಥ್ ಸರ್ ಹೇಗಿದ್ದೀರಾ?
6: ಚೆನ್ನಾಗಿದೆ ಮೇಡಮ್.
1: ಓಕೆ, ತಿಂಡಿ ಆಯ್ತಾ?
6: ತಿಂಡಿ ಆಯ್ತು ಮೇಡಮ್, ತಿಂಡಿ ಆಯ್ತು. ಚಿತ್ರಾನ್ನ.
1: ಚಿತ್ರಾನ್ನ. ಓಕೆ
6: ಓಕೆ.
1: ಬಣ್ಣ ಬಣ್ಣದ ಚಿತ್ರಾನ್ನ ತಿಂದಿದ್ದೀರಾ, ಅದಕ್ಕೆ ನಾ ನಿಮ್ಗೆ ಬಣ್ಣ ಅನ್ನೋ ಪದ ಕೊಡ್ತಿದ್ದೀನಿ ಸರ್.
6: ಬಣ್ಣ ಒಲವಿನ ಬಣ್ಣ, ನನ್ನ ಒಲವಿನ ಬಣ್ಣ ಅಷ್ಟೇ ಬರ್ತದೆ ಮೇಡಮ್.
1: ಅಷ್ಟೇ ಬರ್ತಿದ್ಯಾ? ಓಕೆ, ಚೆನ್ನಾಗಿ ಟ್ರೈ ಮಾಡಿದ್ರಿ ಸರ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
6: ಥ್ಯಾಂಕ್ ಯು.
1: ಥ್ಯಾಂಕ್ ಯು. ಬೆಂಗಳೂರಿನಿಂದ ಮಂಜುನಾಥ್ ಅವರು ಕರೆ ಮಾಡಿದ್ರು, ಹಾಗೆ ಬಣ್ಣ ಅನ್ನೋ ಪದ ಕೊಟ್ಟಿದೆ, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತನಾಡ್ಸೋಣ. ಹಲೋ,
7: ಹಲೋ ಮೇಡಮ್.
1: ನಮಸ್ತೆ.
7: ನಮಸ್ತೆ ಮೇಡಮ್.
1: ಸುಧಾ ಮೇಡಮ್ ಹೇಗಿದ್ದೀರಾ?
7: ಮೇಡಮ್ ಚೆನ್ನಾಗಿದ್ದೀನಿ. ಮೇಡಮ್ ನೀವು ಚೆನ್ನಾಗಿದ್ದೀರಾ?
1: ನಾವು ಚೆನ್ನಾಗಿದ್ದೀವಿ. ಒಂದು ತಿಂಡಿ ಆಯ್ತಾ?
7: ಆಯ್ತು ನೋಡ್ರಿ, ಪಡ್ಡು ಚಟ್ನಿ.
1: ಪಡ್ಡು ಚಟ್ನಿ. ಓಕೆ, ಸೂಪರ್ ರೀ. ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಅಂತೂ ಗೊತ್ತಾಗಿದೆ ಅಲ್ವಾ?
7: ಗೊತ್ತಾಗಿದೆ ಮೇಡಮ್.
1: ಓಕೆ, ಹಾಡಕ್ಕೆ ರೆಡಿ ಇದ್ದೀರಾ?
7: ಹೇಳ್ರಿ ಹೇಳ್ರಿ.
1: ಓಕೆ, ನಾನು ನಿಮ್ಗೆ ಕೊಡ್ತಾ ಇರೋ ಪದ ಕನ್ನಡ.
7: ಕನ್ನಡ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ. ಕೇಳು ನೀನು, ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಗಾಳಿಯೇ ಆದೇಶ, ಮೇಘವೇ ಸಂದೇಶ, ಪ್ರೇಮಕ್ಕೆ ಸಂಕೇತ. ಹೊಂಬಣ್ಣದ ಆಕಾಶ, ಋತು ಋತುಗಳು ನಿನ್ನ ಕಾದಿವೆ. ನೀನಿರೆ ರಂಗೋಲಿ, ಸಂಗಾತಿ ಸೂವಾಲಿ, ನವರಸವು ಮೈತಾಳಿ, ಜೀವನದ ಜೋಕಾಲಿ, ಯುಗ ಯುಗದಲು ನಿನ್ನ ಕಾದಿದೆ. ನೀನೊಮ್ಮೆ ಬಂದಿಲ್ಲಿ

0: ಓಕೆ, ಧನ್ಯವಾದಗಳು ಸುಧಾ ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
1: ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು. ಎಸ್, ಸುಧಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೇನೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ, ನಮಸ್ತೆ. ನಮಸ್ತೆ ಪಂಕಜ ಮ್ಯಾಮ್, ಹೇಗಿದ್ದೀರಾ? ಪಂಕಜ ಮ್ಯಾಮ್, ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ? ಓಕೆ, ನಾ ನಿಮ್ಗೆ ಕೊಡ್ತಾ ಇರುವಂತಹ ಪದ ಮಾತು.
1: ಹಲೋ
0: ಹಲೋ, ಕೇಳಿಸ್ತಾ ಮ್ಯಾಮ್ ಪದ ಮಾತು?
1: ಕೇಳಿಸ್ತಾ ಇದೆ ಮೇಡಮ್. ಚೆನ್ನಾಗಿದ್ದೀರಾ? ತಿಂಡಿ ಆಯ್ತಾ?
0: ಹೌದು, ನಾನ್ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತು? ಏನ್ ತಿಂಡಿ ತಿಂದ್ರಿ? ನಮ್ದು ಇವತ್ತು ವಾಂಗಿ ಬಾತ್ ಆಯ್ತು. ಹಾಗೆ ನಾನ್ ನಿಮ್ಗೆ ಕೊಡ್ತಾ ಇರೋ ಪದ ಮಾತು.
1: ಮಾತು? ಮಾತಲ್ಲೇ ಹಾಡ್ ಹೇಳ್ಬೇಕಲ್ಲ?
0: ಹೌದು.
1: ಗಾಳಿ ಮಾತು, ಮಾತಾಡು ಮಾತಾಡು ಮಲ್ಲಿಗೆ ಮಾತಾಡು. ಇದೆ ಅಲ್ಲ ಮೇಡಮ್?
0: ಹೌದು ಹೌದು, ಇದೆ ಮ್ಯಾಮ್. ಮಾತನಾಡ್ ಮಾತನಾಡ್ ಮಲ್ಲಿಗೆ ಅಂತ ಹೇಳಿ ಬರುತ್ತೆ.
1: ಅದೇ ಇಲ್ಲ ಮೇಡಮ್, ಯಾಕೆ ನೆನಪಾಗ್ಲಿಲ್ಲ. ಮಾತಾಡ್ ಮಾತಾಡ್ ಮಲ್ಲಿಗೆ ಅಷ್ಟೇ ಗೊತ್ತಾಯ್ತು.
0: ಗೊತ್ತಾಗ್ತಿಲ್ವಾ? ತುಂಬಾ ಹಾಡಿದೆ ಮ್ಯಾಮ್. ಓಕೆ, ಸೊ ಹಾಗೆ ಏನಾದ್ರೂ ಗೊತ್ತಾದ್ರೆ ನೀವು ಮೆಸೇಜ್ ಮಾಡಿ ತಿಳಿಸ್ಬೋದು ಮ್ಯಾಮ್.
1: ಓಕೆ ಮೇಡಮ್, ಥ್ಯಾಂಕ್ ಯು.
0: ಓಕೆ, ಪಂಕಜ ಅವರು ಕರೆ ಮಾಡಿದ್ರು, ಮಾತು ಅನ್ನೋ ಪದ ಕೊಟ್ಟಿದ್ದೆ. ಸೊ ಯಾವುದು ಕೂಡ ಗೊತ್ತಾಗ್ತಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಓಕೆ, ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ,
2: ನಮಸ್ತೆ ಮೇಡಮ್.
0: ನಮಸ್ತೆ ರಮೇಶ್ ಸರ್, ಹೇಗಿದ್ದೀರಾ?
2: ಓಕೆ ಮೇಡಮ್, ರಮೇಶ್ ಖಾಡೆ ಅಂತ ಮೇಡಮ್. ಆರಾಮಿದ್ದೀರಿ ಮೇಡಮ್? ನೀವು ಆರಾಮ್ರಿ?
0: ನಾವು ಆರಾಮಿದೀವ್ರಿ. ತಿಂಡಿ ಆಯ್ತೇನ್ರಿ?
2: ಇನ್ನ ಇಲ್ಲ ಮೇಡಮ್, ಸ್ವಲ್ಪ ಲೈಟ್ ಇದ್ದೀರಿ, ನೀರ್ ಚಾಲು ಮಾಡಿದ್ದೀವ್ರಿ, ಸ್ವಲ್ಪ ರಾಕ್ಸಿಗಿರಿ ಮೇಡಮ್.
0: ಓಕೆ,
2: ಆಮೇಲೆ ಸ್ವಲ್ಪ ಊಟ ಮಾಡ್ಬೇಕಂತ ಹೇಳಿ ಕಾರ್ಯಕ್ರಮ ಕೇಳ್ಕೊತಿದ್ದೀರಿ. ಒಂದ್ ಸರಳ ಇದ್ದಿದ್ದು ಹಳೆ ರೆಕಾರ್ಡ್ ಇದ್ದಿದ್ದು ಒಂದ್ ಯಾವ್ದ್ರೆ ಒಂದ್ ಕೊಡ್ರಿ ಮೇಡಮ್, ನೋಡೋಣ್ರಿ.
0: ಓಕೆ, ಸೊ ನಾನಾಗ್ಲೇ ಒಬ್ರಿಗೆ ಮಾತು ಅನ್ನೋ ಪದ ಕೊಟ್ಟಿದ್ದೆ, ಗೊತ್ತಾಗ್ತಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ತುಂಬಾ ಹಳೆ ಹಾಡುಗಳು ಕೂಡ ಇದೆ ಮಾತು ಅನ್ನೋ ಒಂದು ಪದಕ್ಕೆ. ಸೊ ಹಾಡನ್ನ ಹಾಡಿ ಸರ್.
2: ಅದು ಮಾತು ಅಂತೇ ಸ್ವಲ್ಪ ಆದ್ರಿ, ಅದು ಸಾಹಿತ್ಯ ಬರುದಿಲ್ರಿ ಮೇಡಮ್. ಅದು ಮಾತು ಮಾತು ಮಾತು ಮುತ್ತು ಗೊತ್ತು ಏನೋ ಒಂದ್ ಐತ್ರಿ, ಅದು ಗೊತ್ತಾಗಲ್ರಿ, ಬೇರೆನೇ ಕೊಡ್ರಿ ಮೇಡಮ್.
0: ಗೊತ್ತಾಗ್ತಿಲ್ಲೇನ್ರಿ, ಬೇರೆ ಕೊಡೋದಿಲ್ರಿ, ಅದೇ ಹಾಡ್ಬೇಕ್ರಿ.
2: ಮಾತಂದು ತಂದಿರುವೆ ಹತ್ತಿರ ಹತ್ತಿರ ಬಾ, ಮುತ್ತಂದು ಕೊಡುವೇನು ಮೆತ್ತಗೆ ಮೆತ್ತಗೆ ಬಾ. ಈ ಹಾಡ ಇರ್ಬೇಕ್ರಿ ಮೇಡಮ್.
0: ಹೌದ್ರಿ ಹೌದ್ರಿ, ಚೆನ್ನಾಗಿ ಹಾಡಿದ್ರಿ. ಕೊನೆಗೂ ಗೊತ್ತಿಲ್ಲ ಅಂತ ಹೇಳಿ ಹಾಡನ್ನ ಕಂಡು ಹಿಡಿದ್ರಲ್ರಿ. ಸೂಪರ್ ರೀ, ಧನ್ಯವಾದಗಳು ರಮೇಶ್ ಸರ್.
2: ನಮಸ್ತೆ ಮೇಡಮ್.
0: ಎಸ್ ಸರ್, ರಮೇಶ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
3: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ಶಾಂತಿನಿ ಮ್ಯಾಮ್, ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
0: ನಾನ್ ಕೂಡ ಚೆನ್ನಾಗಿದ್ದೀನಿ ಮ್ಯಾಮ್. ತಿಂಡಿ ಆಯ್ತಾ?
3: ತಿಂಡಿ ಆಯ್ತು, ಚಪಾತಿ, ಕುಂಬಳಕಾಯಿ ಪಲ್ಯ.
0: ಕುಂಬಳಕಾಯಿ ಪಲ್ಯ, ಓ ಸೂಪರ್. ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
3: ಹಾ, ಗೊತ್ತಾಯ್ತು ಮೇಡಮ್. ನಿಮ್ಮ ಪದ ನಮ್ಮ ಹಾಡು.
0: ಹೌದು, ನಮ್ಮ ಪದ ನಿಮ್ಮ ಹಾಡು. ಓಕೆ, ನಾ ನಿಮ್ಗೆ ಕೊಡ್ತಾ ಇರೋ ಪದ ಚಂದ
3: ಮೇಡಮ್.
0: ಚಂದ ಚಂದ
3: ಚಂದನಾ? ಚಂದ ಚಂದ ಸಂಗಾತಿ ನೋಟವಿ ಚಂದ, ಅಂದ ಅಂದ ಗುಲಾಬಿ ತೋಟವಿ ಅಂದ, ಸಂಗಾತಿ ಸ್ನೇಹವಿ ಚಂದ. ಅಷ್ಟೇ ಬರೋದು ಮೇಡಮ್.
0: ಓಕೆ, ಪರವಾಗಿಲ್ಲ, ಚೆನ್ನಾಗಿ ಟ್ರೈ ಮಾಡಿ.
3: ಒಂದಿದೆ ಅಲ್ವಾ, ಯಾವ್ದು ಚಂದಕ್ಕಿಂತ ಚಂದ ಅಲ್ವಾ?
0: ಹೌದು, ಚಂದಕ್ಕಿಂತ ಚಂದ ಇದೆ. ಹಾಗೆ ಚಂದ ಚಂದ ಚಂದ ಚಂದ ನನ್ನ ಹೆಂಡತಿ.
3: ಅವು ಹೊಸದು ಬರೋದಿಲ್ಲ ನಂಗೆ.
0: ಓಕೆ,
3: ಬೇಕಾದಷ್ಟು ಇದಾವೆ ಈ ಟೈಮಲ್ಲಿ, ನನಗೆ ಅದೇ ನೆನಪಾಗಿತ್ತು. ಓಕೆ
0: ಓಕೆ, ಪರವಾಗಿಲ್ಲ, ಚೆನ್ನಾಗಿ ಟ್ರೈ ಮಾಡಿದ್ರಿ, ಚೆನ್ನಾಗಿ ಹಾಡು ಹೇಳಿದ್ರಿ ಶಾಂತಿನಿ ಮ್ಯಾಮ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್ ಶಾಂತಿನಿ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು ಚಂದ ಅನ್ನೋ ಪದಕ್ಕೆ. ಸೊ ಈ ಎಲ್ಲಾ ನಾನು ಕೊಟ್ಟಿರೋ ಪದಗಳಲ್ಲಿ ಕೂಡ ಒಂದೇ ಹಾಡಿಲ್ಲ, ಎಲ್ಲಾ ಪದಗಳಿಗೆ ಕೂಡ ಮೂರ್ನಾಲ್ಕು ಹಾಡಿದೆ. ಕೆಲವು ಹಾಡುಗಳಿಗಂತೂ ಸಾಕಷ್ಟು ಹಾಡುಗಳಿದೆ ಆ ಪದದಿಂದ ಬರುವಂತಹದ್ದು. ಸೊ ಸ್ವಲ್ಪ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಹಾಡುಗಳು ನೆನಪಾಗುತ್ತೆ, ಹಾಡುಗಳು ಯಾವ್ದಿದೆ ಅಂತ ಗೊತ್ತಾಗುತ್ತೆ. ಸೊ ಕರೆ ಮಾಡಿದ ತಕ್ಷಣ ಒಂದ್ ನಿಮಿಷ ಯೋಚನೆ ಮಾಡಿ ಯಾವೆಲ್ಲ ಹಾಡಿದೆ ಅಂತ ಖಂಡಿತವಾಗ್ಲೂ ನೆನಪಾಗುತ್ತೆ ಅಂತ ಹೇಳ್ತಾ, ಸೊ ಒಂದು ಚಿಕ್ಕ ಬ್ರೇಕ್ ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारु हंगामी ना बेले वीमे गागी ईगा नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
7: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
6: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
8: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸೊ ಹಾಗೆ ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಾನು ತಂದಂತಹ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಾನು ಪದ ಕೊಡ್ತೀನಿ, ಆ ಪದಕ್ಕೆ ನೀವು ಹಾಡನ್ನ ಹಾಡಬೇಕು ಅನ್ನೋದಾಗಿ ಹೇಳ್ತಾ ಇದ್ದ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಸೊ ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಹಾಗೆ ಇನ್ನೂ ಯಾರೆಲ್ಲ ಕರೆ ಮಾಡ್ತಾರೆ, ಅವರಿಗೆಲ್ಲ ಯಾವ ಪದ ಸಿಗುತ್ತೆ, ಯಾವ ಹಾಡನ್ನ ಹಾಡ್ತಾರೆ ಅಂತ ಹೇಳಿ ಕೇಳೋಣ. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
1: ಹಾಯ್ ರಕ್ಷಿತಾ, ಗುಡ್ ಮಾರ್ನಿಂಗ್.
0: ಗುಡ್ ಮಾರ್ನಿಂಗ್ ಕುಸುಮ ಮ್ಯಾಮ್, ಹೇಗಿದ್ದೀರಾ?
1: ನಾನು ತುಂಬಾ ಚೆನ್ನಾಗಿದ್ದೀನಿ.
0: ತುಂಬಾ ಚೆನ್ನಾಗಿದ್ದೀರಾ?
1: ಯಾಕೆಂದ್ರೆ ಶ್ರಾವಣ ಬಂತು, ಶ್ರಾವಣ ಅಂದ್ರೆ ಹೆಣ್ಮಕ್ಳಿಗೆ ಖುಷಿ ಅಲ್ವಾ?
0: ಹೌದು ಹೌದು,
1: ಹಾಗೆ ಖುಷಿಯಾಗಿರ್ಬೇಕಲ್ವಾ? ನೀವು ಚೆನ್ನಾಗಿದ್ದೀರಾ?
0: ನಾವು ಕೂಡ ಚೆನ್ನಾಗಿದ್ದೀವಿ ಮ್ಯಾಮ್.
1: ಥ್ಯಾಂಕ್ ಯು. ಹೇಳಿ, ಏನ್ ಪದ ಕೊಡ್ತೀರಾ?
0: ಓಕೆ, ನಾನು ನಿಮ್ಗೆ ಕೊಡ್ತಾ ಇರುವಂತಹ ಪದ ಯಾವ್ದಪ್ಪ ಅಂತ ಹೇಳಿದ್ರೆ, ನೂರು.
1: ನೂರು? ನೂರು ಅಲ್ವಾ? ಹಂಡ್ರೆಡ್?
0: ಹೌದು, ಹಂಡ್ರೆಡ್. ನೂರು.
1: ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು.

0: ಸಿಂಧೂರಮಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಆನಂದದಿಂದ. ಥ್ಯಾಂಕ್ ಯು.
1: ಓಕೆ, ಧನ್ಯವಾದಗಳು ಕುಸುಮ ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಥ್ಯಾಂಕ್ ಯು ರಕ್ಷಿತಾ.
1: ಥ್ಯಾಂಕ್ ಯು. ಎಸ್, ಕುಸುಮ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಯಾರಿದು?
2: ಧನರಾಜ್ ಅಂತ, ಕೆಗಾಣಕಟ್ಟೆಯಿಂದ, ಚನ್ನಗಿರಿ ತಾಲೂಕು.
1: ಓಕೆ ಧನರಾಜ್ ಸರ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ ಮೇಡಮ್, ನೀವ್ ಹೇಗಿದ್ದೀರಾ?
1: ನಾವು ಕೂಡ ಚೆನ್ನಾಗಿದ್ದೀವಿ. ತಿಂಡಿ ಆಯ್ತಾ ಸರ್?
2: ಆಯ್ತು ಮೇಡಮ್. ನಿಮ್ದು?
1: ನಮ್ದು ಕೂಡ ಆಯ್ತು. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದ್ಯಾ?
2: ಹಾ, ಗೊತ್ತಾಯ್ತು ಮೇಡಮ್.
1: ಓಕೆ, ಹಾಗೆ ಇವಾಗ ನಾನ್ ನಿಮ್ಗೆ ಕೊಡ್ತಾ ಇರೋ ಪದ ಬೆಳಕು.
2: ಬೆಳಕು. ಬೆಳಕಿನ ಕವಿತೆ ಬೆರಗಿಗೆ ಸೋತೆ, ಬೆಳದಿಂಗಳೇ ಮೆರವಣಿಗೆ ಬಿಸಿಲಿಗೆ ತೊಡಿಸಿದ ರೀತಿ ಅಗಲಿವಳು ನನ್ನೊಳಗೆ. ಅತ್ತಿಯಂತೆ ಇವಳು ಈ ಮುದ್ದಾದ ಬೆಂಕಿನ ಗಂಟಾಕಿದಂತ ಶಿವ ಯಾರು.
1: ಓಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಸರ್, ಧನ್ಯವಾದಗಳು ಇದೇ ರೀತಿ ಕರೆ ಮಾಡ್ತಾ ಇರಿ.
2: ಥ್ಯಾಂಕ್
1: ಯು. ಎಸ್, ಧನರಾಜ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೇನೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವ್ರನ್ನ ಮಾತನಾಡಿಸೋಣ. ಹಲೋ.
3: ನಮಸ್ತೆ ಮೇಡಮ್, ಸತೀಶ್ ವಿದ್ಯಾನಗರ.
1: ನಮಸ್ತೆ ಸತೀಶ್ ಸರ್, ಹೇಗಿದ್ದೀರಾ? ತಿಂಡಿ ಆಯ್ತು? ನಿಮ್ದು ಆಯ್ತಾ ಸರ್?
3: ಏನಾಯ್ತು ಸರ್? ಅವಲಕ್ಕಿ.
1: ಓಕೆ, ಸೊ ಹಾಗೆ
3: ನಮ್ದಿವತ್ತು
1: ವಾಂಗಿಬಾತ್. ಓಕೆ, ಸೊ ನಾ ನಿಮ್ಗೆ ಕೊಡ್ತಾ ಇರೋ ಪದ ಬಂಗಾರ.
3: ಬಂಗಾರ.
1: ಹೌದು, ಬಂಗಾರ ಅನ್ನೋ ಪದದಿಂದ ಹಾಡನ್ನ ಹಾಡ್ಬೇಕು.
3: ಬಂಗಾರದಿಂದ ಬಣ್ಣಾನ ತಂದ, ತರಂಗದಿಂದ ನಗಿರಾನ ತಂದ, ನನ್ನನ್ನು ತಂದ ರುಚಿ ನೋಡು ಎಂದ. ಬಂಗಾರದಿಂದ ಬಣ್ಣಾನ ತಂದ, ಅಪರೂಪದಂತ ನನಗಾಗಿ ತಂದ, ನನ್ನನ್ನು ತಂದ ರುಚಿ ನೋಡು ಎಂದ. ಚಂದ ಮಾಮ ನಿನ್ನ ಒಳಪನ್ನು ತಂದ, ಬಾಳೆ ತಿಂಡಿನಿಂದ ನುಣುಪನ್ನು ತಂದ, ತಂದ ಅಂದ ಅಂದ ಚಂದ ರೂಪಾಲಯವೋ ಕನೇ ಹೇಳು ನೀ ಎಂದ. ಸಾಕು ಮೇಡಮ್, ಬರ್ತಾ ಇಲ್ಲ.
1: ಓಕೆ ಓಕೆ, ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರಿ, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
3: ಧನ್ಯವಾದ ಮೇಡಮ್.
1: ಥ್ಯಾಂಕ್ ಯು. ಸತೀಶ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೇನೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ. ಹಲೋ ಹಲೋ
4: ಹಲೋ,
1: ನಮಸ್ತೆ.
4: ಶುಭ ಮುಂಜಾನೆ ಮೇಡಮ್.
1: ಶುಭ ಮುಂಜಾನೆ. ಷಡಕ್ಷರಿ ಸರ್, ಹೇಗಿದ್ದೀರಾ?
4: ವಾಂಗಿಬಾತ್ ಚೆನ್ನಾಗಿತ್ತ?
1: ವಾಂಗಿಬಾತ್ ಚೆನ್ನಾಗಿತ್ತು ಸರ್. ನಿಮ್ದೇನಾಯ್ತು ಸರ್ ತಿಂಡಿ?
4: ತಿಂಡಲ್ಲ, ಇವತ್ತು ಊಟ ಮಾಡಿದ್ವಿ.
1: ಊಟ ಮಾಡಿದ್ರಾ? ಓಕೆ.
4: ಹಾಗಲಕಾಯಿ ಪಲ್ಯ, ರೊಟ್ಟಿ.
1: ಸೂಪರ್ ಸೂಪರ್.
4: ಸೌತೆಕಾಯಿ.
1: ಓಕೆ, ಸೌತೆಕಾಯಿ ಪಲ್ಯನ ಸಾಂಬಾರ ಏನು?
4: ಅಲ್ಲ ಗಾಲೆ ತರ ಮಾಡ್ಬಿಟ್ಟು.
1: ಓಕೆ,
4: ಯಾವ ಪದ ಕೊಡ್ತೀರಾ?
1: ನಾನು ನಿಮ್ಗೆ ಕೊಡ್ತಾ ಇರುವಂತಹ ಪದ ಜೊತೆ.
4: ಜೊತೆ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇದೇ ಎಂದು, ಅಸಹರಿಸವ ತರಲಿ ಎಂದು. ಓ ಎಂತ ಮಾತಾಡಿದೆ, ಓ ಎಂತ ಮಾತಾಡಿದೆ ನನ್ನ. ಓಯ್ತು.
1: ಓಕೆ, ಚೆನ್ನಾಗಿ ಟ್ರೈ ಮಾಡಿದ್ರಿ ಸರ್, ಹಾಡನ್ನ ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ,
4: ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ.
1: ಥ್ಯಾಂಕ್ ಯು ಸರ್. ಎಸ್ ಷಡಕ್ಷರಿ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ಇವಾಗ ಸಡನ್ ಆಗಿ ಕೇಳಿದಾಗ ಖಂಡಿತವಾಗ್ಲೂ ಎಲ್ಲಾ ಸಾಂಗ್ಗಳದ್ದು ಲಿರಿಕ್ಸ್ ನೆನಪಿರಲ್ಲ, ಕೆಲವು ಸರ್ತಿ ಸಡನ್ ಆಗಿ ಹಾಡುವಾಗ ಮರೆತು ಹೋಗುತ್ತೆ. ಬಟ್ ಆ ಪದ ಕೊಟ್ಟಾಗ ಹಾಡನ್ನ ಹಾಡೋದು ತುಂಬಾ ಮುಖ್ಯವಾಗುತ್ತೆ. ಎಷ್ಟು ಹಾಡ್ತೀವಿ ಅನ್ನೋದಕ್ಕಿಂತ ಹಾಡನ್ನ ಗುರುತಿಸೋದು ಈ ಒಂದು ಟಾಪಿಕ್ ಅಲ್ಲಿ ತುಂಬಾನೇ ಮುಖ್ಯವಾಗುತ್ತೆ ಅಂತಾನೆ ಹೇಳ್ಬೋದು. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
5: ಹಲೋ ಮೇಡಮ್, ನಮಸ್ತೆ.
1: ನಮಸ್ತೆ ಕಲ್ಪನಾ ಮ್ಯಾಮ್, ಹೇಗಿದ್ದೀರಾ?
5: ಆರಾಮಿದ್ದೀನಿ ಮೇಡಮ್.
1: ಆರಾಮಿದ್ದೀರಾ? ಓಕೆ. ಇವತ್ತಿನ ಟಾಪಿಕ್ ಗೊತ್ತಾಯ್ತಾ?
5: ಮೇಡಮ್ ಗೊತ್ತಾಯ್ತು.
1: ಓಕೆ, ಸೊ ಹಾಗಿದ್ರೆ ಪದ ಕೊಟ್ರೆ ಹಾಡಕ್ ರೆಡಿ ಇದೀಯಾ? ಹಾಗೆ ಏನ್ ತಿಂಡಿ ತಿಂದ್ರಿ ಇವತ್ತು?
5: ನಮ್ದು ರಾಗಿ ದೋಸೆ ಮೇಡಮ್.
1: ಓಕೆ, ಸೊ ಹಾಗೆ ನಾನ್ ನಿಮ್ಗೆ ಕೊಡ್ತಾ ಇರೋ ಪದ ಯಾವ ಪದ ಕೊಡೋಣ ನಿಮಗೆ? ನವಿಲು.
5: ಎಲ್ಲ ಕೊಟ್ಟ ನವಿಲು.
1: ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಮ್ಯಾಮ್. ಯಾಕೋ
5: ಮೇಡಮ್ ಕೇಳಿಸ್ತಿಲ್ಲ ಮೇಡಮ್?
1: ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ದಯವಿಟ್ಟು ನೆಟ್ವರ್ಕ್ ಸರಿಯಾಗಿ ಸಿಗೋ ಸ್ಥಳಕ್ಕೆ ಬಂದು ಮಾತಾಡಿ.
5: ಮೇಡಮ್ ಈಗ ಕೇಳಿಸ್ತಿದ್ಯಾ ಮೇಡಮ್?
1: ಹಾ, ಇವಾಗ ಕೇಳಿಸ್ತಾ ಇದೆ.
5: ನವಿಲೆ ನವಿಲೆ ಎಣ್ಣವಿಲೆ ಸಿರಿ ನವಿಲೆ.
1: ಓಕೆ, ಇಲ್ಲಿ ಅದ್ರದ್ದು ಟೋನ್ ಗೊತ್ತಾಗ್ತಿಲ್ವಾ, ಟ್ಯೂನ್ ಹೇಗಿದೆ ಏನು ಅಂತ?
5: ಹಾ ಮೇಡಮ್ ಗೊತ್ತಾಗ್ತಿಲ್ಲ ಮೇಡಮ್.
1: ಓಕೆ, ಬೇರೆ ನವಿಲಿಂದ ಬೇರೆ ಹಾಡಿದೆ?
5: ನವಿಲಿಂದ ನೆನ್ಪಾಗ್ತಿಲ್ಲ ಮೇಡಮ್.
1: ನೆನ್ಪಾಗ್ತಿಲ್ವಾ?
5: ತನಕ ಎಲ್ಲವೂ ನೆನ್ಪಾದ್ವು ಅಂತ ನನ್ಗೆ ಯಾಕೆ ಸಿಗುತ್ತೋ ಯಾಕೆ ಸಿಗುತ್ತೋ ಅಂದ್ರೆ ನವಿಲ್ ಸಿಕ್ತ.
1: ಓಕೆ, ಆಕ್ಚುಲಿ ನವಿಲು ಅನ್ನೋ ಪದದಲ್ಲಿ ತುಂಬಾ ಹಾಡಿದೆ ಮ್ಯಾಮ್. ಖಂಡಿತವಾಗ್ಲೂ ಮುಂದೆ ನೆನಪಾದ್ರೆ ಮೆಸೇಜ್ ಹಾಕಿ ಆಯ್ತಾ? ಧನ್ಯವಾದಗಳು ಕಲ್ಪನಾ ಮ್ಯಾಮ್ ಕರೆ ಮಾಡಿದ್ದಕ್ಕೆ. ಎಸ್, ಕಲ್ಪನಾ ಅವರು ಕರೆ ಮಾಡಿದ್ರು. ಸೊ ಹಾಗೆ ಒಂದು ಹಾಡನ್ನ ಹಾಡಿದ್ರು, ಆದ್ರೆ ಅದ್ರದ್ದು ಟ್ಯೂನ್ ನೆನಪಾಗ್ತಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಇಟ್ಸ್ ಓಕೆ, ಪರವಾಗಿಲ್ಲ, ಸಡನ್ ಆಗಿ ಕೇಳಿದಾಗ ಈ ರೀತಿ ಕನ್ಫ್ಯೂಷನ್ಸ್ ಆಗುವುದಂತೂ ಸಹಜ. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
6: ನಮಸ್ತೆ ಮೇಡಮ್.
1: ನಮಸ್ತೆ,
6: ಮಧುಕುಮಾರ್ ಮೇಡಮ್.
1: ಮಧುಕುಮಾರ್ ಸರ್, ಹೇಗಿದ್ದೀರಾ?
6: ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ?
1: ತಿಂಡಿ ಆಯ್ತು. ನಿಮ್ದಾಯ್ತಾ?
6: ಆಯ್ತು.
1: ಏನಾಯ್ತು ತಿಂಡಿ ಸರ್?
6: ತಿಂಡಿ ಇವತ್ತು ಉಪ್ಪಿಟ್ಟು.
1: ಉಪ್ಪಿಟ್ಟು? ಇವತ್ತು ತುಂಬಾ ಜನದ ಮನೇಲಿ ಉಪ್ಪಿಟ್ಟು.
6: ಹೌದು, ಬೇಕಾಗಲ್ಲ ತಿಂಡಿ ಅಲ್ವಾ?
1: ಹೌದು ಹೌದು. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
6: ಪದ ಕೊಡ್ತೀವಿ ನಾವು, ಹಾಡು ಹಾಡ್ಬೇಕು.
1: ಹೌದು, ಪದ ಕೊಡ್ತೀವಿ, ಹಾಡ್ಬೇಕು.
6: ಇದು ಜಾಸ್ತಿ ಹಾಡುಗಳು ಇರುವಂತ ಪದಗಳು ಕೊಡ್ರಪ್ಪ.
1: ಖಂಡಿತ ಖಂಡಿತವಾಗ್ಲು ನಾನು ಕೊಟ್ಟಿರೋದೆಲ್ಲ ಆಲ್ಮೋಸ್ಟ್ ತುಂಬಾ ಹಾಡುಗಳು ಇರುವಂತದ್ದೇ ಕೊಟ್ಟಿದ್ದೀನಿ. ಹಾಗೆ ನಾನು ನಿಮ್ಗೆ ಕೊಡ್ತಾ ಇರುವಂತಹ ಪದ ಕೆಂಪು.
6: ಕೆಂಪು ತೋಟದಲ್ಲಿ ಒಮ್ಮೆ ಹಾರಬಾರದೇನೆ ಪಾರಿವಾಳವೇ.
1: ಓಕೆ, ಪರವಾಗಿಲ್ಲ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಟ್ರೈ ಮಾಡಿದ್ರಿ. ಓಕೆ, ಧನ್ಯವಾದಗಳು. ಎಸ್, ಮಧು ಅವರು ಕರೆ ಮಾಡಿದ್ರು. ಸೊ ಹಾಗೆ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
7: ಹಲೋ,
1: ಯಾರಿದು?
7: ನಾನು ರಶ್ಮಿ, ಬೆಂಗಳೂರಿಂದ.
1: ರಶ್ಮಿ ಮ್ಯಾಮ್, ಹೇಗಿದ್ದೀರಾ?
7: ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ರಕ್ಷಿತಾ?
1: ನಾವು ಕೂಡ ಚೆನ್ನಾಗಿದ್ದೀವಿ. ತಿಂಡಿ ಆಯ್ತಾ ರಶ್ಮಿ ಮ್ಯಾಮ್?
7: ಹಾ ಆಯ್ತು.
1: ಏನ್ ತಿಂಡಿ?
7: ನಮ್ಮಲ್ಲಿ ಪೂರಿ ಮತ್ತೆ ಹೆಸರುಕಾಳು ಗ್ರೇವಿ.
1: ಓಕೆ, ಸೂಪರ್. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
7: ಹಾ ಗೊತ್ತಾಗಿದೆ. ನಿಮ್ ಪದಕ್ಕೆ ಹಾಡು
1: ಹಾಡ್ಲಿಕ್ಕೆ ರೆಡಿ ಇದ್ದೀರಾ? ಓಕೆ, ನಾನು ನಿಮ್ಗೆ ಕೊಡ್ತಾ ಇರೋ ಪದ ಒಂದು.
7: ಒಂದು?
1: ಹೌದು.
7: ತುಂಬಾ ನೆನಪಿರುತ್ತೆ ಬಟ್ ಕೇಳ್ತಕ್ಷಣ ಹೇಳಿದ್ರೆ ಕಷ್ಟ ಆಗತ್ತೆ.
1: ನೆನ್ಪಾಡ್ಕೊಳ್ಳಿ, ತುಂಬಾ ಹಾಡಿದೆ. ಹಳೆ ಹಾಡು ಕೂಡ ಇದೆ, ಹೊಸ ಹಾಡುಗಳು ಕೂಡ ಇದೆ.
7: ಒಂದೇ ಉಸಿರಂತೆ ಇನ್ನು ನಾನು ನೀನು, ನಾನು ನೀನು ಒಂದೇ ಇನ್ನು ಬೇರೆ ಏನು ಹಾಡೆ ಕೂಗಿನಿ ಅಷ್ಟೇ. ತುಂಬಾ ಬರ್ ಲಿರಿಕ್ಸ್ ನಿಜಲು ಮತ್ ಹೋಗಿದೆ.
1: ಓಕೆ, ಪರವಾಗಿಲ್ಲ ಮ್ಯಾಮ್, ಚೆನ್ನಾಗಿ ಟ್ರೈ ಮಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
7: ಥ್ಯಾಂಕ್ ಯು ಅವಕಾಶಕ್ಕಾಗಿ.
1: ಥ್ಯಾಂಕ್ ಯು. ಎಸ್, ರಶ್ಮಿ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವ್ರನ್ನ ಮಾತನಾಡಿಸೋಣ. ಹಲೋ.
8: ಹಲೋ,
1: ನಮಸ್ತೆ.
8: ಹಲೋ, ನಮಸ್ತೆ.
1: ಯಾರಿದು?
8: ನಾನು ರೀನಾಗ್ ಅಂತ.
1: ಓಕೆ ಮೇಡಮ್, ದಯವಿಟ್ಟು ರೇಡಿಯೋ ವಾಲ್ಯೂಮ್ ನ ಕಮ್ಮಿ ಮಾಡಿ ಮಾತಾಡಿ.
8: ಹ್ಞೂ ಮೇಡಮ್, ಕಡಿಮೆ ಮಾಡಿದ್ದೀನಿ, ಹೇಳಿ.
1: ಓಕೆ, ಸೊ ಹಾಗೆ ಇವತ್ತಿನ ವಿಷಯ ಗೊತ್ತಾಗಿದೆ ಅಲ್ವಾ?
8: ಹ್ಞೂ ಮೇಡಮ್.
1: ಓಕೆ, ಇವತ್ತು ನಾನು ಕೊಡೋ ಪದಕ್ಕೆ ಹಾಡನ್ನ ಹಾಡ್ಬೇಕು.
8: ಹ್ಞೂ ಆಯ್ತು.
1: ಓಕೆ, ನಾನ್ ನಿಮ್ಗೆ ಕೊಡ್ತಾ ಇರೋ ಪದ ಹಾಡು.
8: ಹಾಡು?
1: ಹೌದು.
8: ಹಾಡೊಂದು ಬರೆಯಲು
1: ಓಕೆ, ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ ಮ್ಯಾಮ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಹಾಗೆ ಏನ್ ತಿಂಡಿ ತಿಂದ್ರಿ? ಚಿತ್ರಾನ್ನ. ಓಕೆ ಸೂಪರ್. ವಾಂಗಿಬಾತ್. ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ. ನಾನು ಕೊಟ್ಟಂತಹ ಪದ ಹಾಡು ಅನ್ನೋ ಪದಕ್ಕೆ ಚೆನ್ನಾಗಿ ಹಾಡ್ತಾ ಇದ್ರು. ಸೊ ಹಾಗೇನೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಇವತ್ತಿನ ಕಾರ್ಯಕ್ರಮ ಹೇಗನ್ನಿಸ್ತು ಏನು ಅನ್ನೋದನ್ನು ಕೂಡ ಮೆಸೇಜ್ ಮಾಡಿ ತಿಳಿಸಬಹುದಾಗಿದೆ, ಹೇಗಿತ್ತು ಏನು ಅಂತ ಹೇಳಿ. ಹಾಗೆ ಸಾಕಷ್ಟು ಜನ ಹಾಡುಗಳನ್ನ ನಾನು ಕೊಡ್ತಾ ಇದ್ದ ಪದಕ್ಕೆ ಮೆಸೇಜ್ ಮಾಡೋ ಮೂಲಕ ತಿಳಿಸ್ತಾ ಇದ್ದಾರೆ. ಸೋಮಶೇಖರ್ ಸರ್ ಇರ್ಬೋದು, ಕಲ್ಪನಾ ಅವರು, ಉಮಾ ಮೇಡಮ್ ಅವರು, ರಾಘವೇಂದ್ರ ಸರ್ ಅವರು, ಸುಧಾ ವೆಂಕಟೇಶ್ ಅವರು, ಹಾಗೆಯೇ ಗಿರಿಜಾ ಅವರು, ಬೀನಾ ವಸಂತರಾವ್ ಅವರು, ಮಧು ಅವರು, ಎಲ್ಲರೂ ಕೂಡ ಮೆಸೇಜ್ ಮಾಡಿ ಕೂಡ ಉತ್ತರಗಳನ್ನ ತಿಳಿಸ್ತಾ ಇದ್ದಾರೆ, ಹಾಡು ಯಾವುದು ಅಂತ ಹೇಳಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತಿನ ಕೊನೆಯ ಕಾಲರ್ ರೆಡಿ ಇದ್ದಾರೆ, ಅವರನ್ನ ಮಾತನಾಡ್ಸೋಣ. ಹಾಗೆ ಅವರು ಯಾವ ಪದ ಸಿಗುತ್ತೆ ಅವರಿಗೆ, ಯಾವ ಹಾಡನ್ನ ಹಾಡ್ತಾರೆ ಅಂತ ಹೇಳಿ ಕೇಳೋಣ. ಹಲೋ, ನಮಸ್ತೆ. ಹಲೋ,
9: ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ರಾಘವೇಂದ್ರ ಸರ್, ಹೇಗಿದ್ದೀರಾ? ತಿಂಡಿ ಆಯ್ತಾ?
9: ತಿಂಡಿ ಆವಾಗ್ಲೇ ಆಯ್ತು.
1: ಆವಾಗ್ಲೇ ಆಯ್ತಾ? ಓಕೆ. ಸೊ ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ರೆಡಿ ಇದ್ದೀರಾ ಅಲ್ವಾ?
9: ಕೊಡಿ ಮೇಡಮ್.
1: ಓಕೆ, ನಾನ್ ನಿಮ್ಗೆ ಕೊಡ್ತಾ ಇರೋ ಪದ ಬೆಳ್ಳಿ.
9: ಬೆಳ್ಳಿ ಬೆಳ್ಳಿ ಕಾಲುಂಗುರ ಬೆಳ್ಳಿ.
1: ಜೋರಾಗಿ ಹಾಡಿ ಸರ್.
9: ಮೋಡ ಬಾನು ಬೆಳ್ಳಿ ಮೋಡ.
1: ಹಲೋ ಸರ್, ನೀವು ಯಾವ್ದಾದ್ರು ಹಾಡಿಂದ ಯಾವ್ದಾದಕ್ಕೋ ಶಿಫ್ಟ್ ಆಗ್ತಾ ಇದ್ದೀರಾ, ಸರಿಯಾಗಿ ಕೇಳಿಸ್ತಾ ಇಲ್ಲ. ದಯವಿಟ್ಟು ಜೋರಾಗಿ ಹಾಡಿ. ಓಕೆ, ಹಾಡಿದ್ರಲ್ಲ ಸರ್, ಅದನ್ನೇ ಜೋರಾಗಿ ಹೇಳಿ ಅಷ್ಟೇ.
9: ಬೆಳ್ಳಿ ಕಾಲುಂಗುರ ಶ್ರೀಮತಿಗೆ ಸುಂದರ ಅಷ್ಟೇ ಮೇಡಮ್.
1: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಓಕೆ, ರಾಘವೇಂದ್ರ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದೀರಾ, ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686960279 ಸಂಖ್ಯೆಗೆ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಕೂಡ ಟಟಾ ಬಾಯ್, ಹ್ಯಾವ್ ಅ ನೈಸ್ ಡೇ. ನೀವಿಷ್ಟೊತ್ತು ಕೇಳಿದ್ದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
10: ಪ್ರಪ್ರಥಮವಾಗಿ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡ ಭಾರತದ ಮೊದಲ ಗ್ರಾಮ, ಸ್ವಾತಂತ್ರ್ಯ ಕಹಳೆ ಮೊಳಗಿಸಿದ ಐತಿಹಾಸಿಕ ನೆಲ. ನಮ್ಮದೇ ಶಿವಮೊಗ್ಗ ಜಿಲ್ಲೆಯ ಈಸೂರಿನ ಬಗ್ಗೆ ನಿಮಗೆಷ್ಟು ಗೊತ್ತು? ಈಸೂರಿನ ಸ್ವಾತಂತ್ರ್ಯ ಸ್ಮರಣೆಯ ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಆರ್ಜೆ ಮಹಾಲಕ್ಷ್ಮಿ ಅವರೊಂದಿಗೆ ನಿವೃತ್ತ ರಂಗಕರ್ಮಿ ಕಾಂತೇಶ್ ಕದರಮಂಡಲಿಗೆ ಇರಲಿದ್ದಾರೆ. ಇದೇ August 15 ನೇರ ಪ್ರಸಾರ, ಮಧ್ಯಾಹ್ನ 12 to 1 PM. ಈ ವಿಶೇಷ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ಭಾಗವಹಿಸಿ. 9686960279. ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
11: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
12: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
13: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
12: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ, ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ. ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೆ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ. ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ, ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮ್ಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರ್ಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ. ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ. ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ, ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ. ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ, ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
14: ಯಾರೋ ಯುವನೋ, ಯಾರೋ ಯುವನೋ, ಯಾರೋ ಯುವನೋ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಾನೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳ್ತಾ ಇರುವ ಕಥೆ ಅಗ್ನಿಗೆ ಆಹುತಿಯಾದ ಹೊಲ ಅಂತ ಹೇಳಿ ಕಥೆಯನ್ನು ಕೇಳೋದಕ್ಕೆ ರೆಡಿದ್ದೀರಾ ಅಲ್ವಾ? ಅಗ್ನಿಗೆ ಆಹುತಿಯಾದ ಹೊಲ. ಶಿರಡಿ ಸಾಯಿಬಾಬಾ ಒಮ್ಮೆ ಮಲಗಿದ್ದ. ರೈತನನ್ನ ಕರೆದರು. ಬಾಬಾರ ಧ್ವನಿಯಿಂದ ಎಚ್ಚೆತ್ತ ರೈತ ಮನೆಯಾಚೆ ಓಡೋಡಿ ಬಂದ. ಬಂದವನೇ ಕೈಜೋಡಿಸಿದ. ಆಗ ಬಾಬಾ, ನಿನ್ನ ಹೊಲದ ಪಕ್ಕದಲ್ಲಿ ಬೆಂಕಿ ಹತ್ತಿಕೊಂಡಿದೆ, ಸದ್ಯದಲ್ಲೇ ನಿನ್ನ ಹೊಲಕ್ಕೂ ತಗುಲಬಹುದು ಎಂದು ಎಚ್ಚರಿಸಿದರು. ಬಾಬಾರ ಮಾತುಗಳನ್ನ ವಿಶ್ವಾಸದಲ್ಲಿಟ್ಟ ರೈತ ಕೂಡಲೇ ತನ್ನ ಹೊಲದತ್ತ ಓಡಿದ. ನೋಡಿದರೆ ಅಲ್ಲಿ ಬೆಂಕಿಯೇ ಇಲ್ಲ. ಸುತ್ತಮುತ್ತ ನೋಡುತ್ತಾನೆ, ಎಲ್ಲಿಯೂ ಬೆಂಕಿಯ ಕೆನ್ನಾಲಿಗೆ ಕಾಣಿಸಲೇ ಇಲ್ಲ. ಹೊಲ ಇದ್ದಂತೆಯೇ ಇದೆ. ಬಾಬಾ ಯಾಕೆ ಹೀಗೆ ಹೇಳಿದ್ರು ಅಂತ ರೈತ ಯೋಚಿಸಿದ. ತಿಳಿಯದೇ ಸಾಯಿ ಬಾಬಾರತ್ತ ಹಿಂತಿರುಗಿದ. ಬಾಬಾ, ನೀವೇನು ಯೋಚಿಸಬೇಡಿ, ನನ್ನ ಹೊಲಕ್ಕೆ ಬೆಂಕಿ ತಗುಲಿಲ್ಲ ಎಂದ ಆ ರೈತ. ಬಾಬಾ ಮತ್ತೆ ಹೇಳಿದ್ರು, ಹೋಗು ಬೇಗ, ನಿನ್ನ ಹೊಲಕ್ಕೆ ಬೆಂಕಿ ತಗುಲಿದೆ, ಕೂಡಲೇ ಹೋಗಿ ದವಸ ಧಾನ್ಯಗಳನ್ನು ರಕ್ಷಿಸು. ಬಾಬಾರ ಮಾತು ಕೇಳಿದ ರೈತ ಮತ್ತೆ ಹೊಲದತ್ತ ಹೋದ. ಬಾಬಾ ಹೇಳಿದ ಮಾತು ದಿಟವಾಗಿತ್ತು. ರೈತನ ಹೊಲಕ್ಕೆ ಬೆಂಕಿ ಹತ್ತಿಕೊಂಡಿತ್ತು. ಬೆಳೆದ ಬೆಳೆಗಳೆಲ್ಲವೂ ನಾಶವಾಗುವ ಹಂತದಲ್ಲಿತ್ತು. ರೈತ ಸಹಾಯಕ್ಕಾಗಿ ಕೂಗಿಕೊಂಡ. ಅಕ್ಕಪಕ್ಕದ ಹೊಲದವರು ಓಡೋಡಿ ಬಂದರು, ನೀರು ಎರಚಿದ್ರು, ಪ್ರಯೋಜನವಾಗಲಿಲ್ಲ, ಬೆಂಕಿ ಆರಲಿಲ್ಲ. ಆಗ ರೈತನಿಗೆ ಬಾಬಾರ ನೆನಪಾಯಿತು. ಬಾಬಾರ ಕೃಪೆಯಿಂದ ಮಾತ್ರವೇ ತನ್ನ ಹೊಲ ಬೆಳೆ ಉಳಿಯುತ್ತದೆ ಎಂದು ಭಾವಿಸಿದ. ಹಿಂದಿರುಗಿ ಹೋಗಿ ಸಾಯಿ ಬಾಬಾರ ಪಾದಕ್ಕೆ ಎರಗಿದ. ನೀವೇ ನನ್ನನ್ನು ಕಾಪಾಡಬೇಕು ಎಂದು ಬೇಡಿಕೊಂಡ. ರೈತನ ಮಾತಿಗೆ ಸಾಯಿಬಾಬಾ ಒಪ್ಪಿದರು. ಆತನ ಹೊಲದತ್ತ ಹೋಗಿ ಬೆಂಕಿಯ ಮೇಲೆ ಸ್ವಲ್ಪ ನೀರು ಚಮುಕಿಸಿದ್ರು. ಬೆಂಕಿಯನ್ನು ಉದ್ದೇಶಿಸಿ, ನೀನೇನು ಮಾಡುತ್ತಿದ್ದೀಯಾ, ಮೊದಲೇ ಈತ ಬಡವ, ಇವನ ಬೆಳೆಯನ್ನು ಸುಟ್ಟರೆ ಅವನ ಗತಿಯೇನು ಎಂದರು. ಬಾಬಾರ ಸೂಚನೆಗೆ ಬೆಂಕಿ ಮಣಿಯಿತು, ಕೂಡಲೇ ನಂದಿತು. ಇದು ಪವಾಡವಲ್ಲದೆ ಮತ್ತೇನು? ಎಷ್ಟು ಚೆನ್ನಾಗಿರುವಂತಹ ಒಂದು ಕಥೆಯಾಗಿದೆ. ಬಾಬಾರ ಪವಾಡವನ್ನು ತಿಳಿಸುವಂತಹ ಕಥೆಯಾಗಿದೆ. ಹಾಗೆ ನನಗಂತೂ ಈ ಕಥೆ ತುಂಬಾ ಇಷ್ಟ ಆಯಿತು. ಹಾಗೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಂವಿಧಾನ ಕೊಟ್ಟ ಹಕ್ಕು, ಯುವ ಜನತೆಯ ಕರ್ತವ್ಯ. ದೇಶದ ಕಾನೂನು ಪಯಣದ ಬಗ್ಗೆ ಅಂಕಿತ ಮಾತು.
1: ಸ್ವಾತಂತ್ರ್ಯ ಸಂಗ್ರಾಮದ ತೆರೆಮರೆಯ ವೈದ್ಯಕೀಯ ಸೇವೆ. ಅಂದು ಜೀವ ರಕ್ಷಣೆ, ಇಂದು ಸ್ಫೂರ್ತಿ, ಶ್ರೇಯಸ್ ಜೊತೆ.
0: ಇಂದಿನ ಯುವ ಜನತೆಯ ಪ್ರಕಾರ ದೇಶ ಪ್ರೇಮ ಎಂದರೇನು? ವನಿತಾ ಗೌಡ ಅವರ ನೇರ ನೋಟ.
1: ಇದೇ ಆಗಸ್ಟ್ 15ರ ಮಧ್ಯಾಹ್ನ 1-2 ಗಂಟೆಯವರೆಗೆ ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ನೇರ ಪ್ರಸಾರ. ಕರೆ ಮಾಡಿ 9686096279. ತಪ್ಪದೆ ಕೇಳಿ, ನಿಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರ

0: 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
2: ಸೇಫ್ ಪ್ರನಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಕಣ್ಣಲ್ಲಿ ಕನಸು, ಬದುಕಿನಲ್ಲಿ ಗೆಲುವಿನ ಛಾಪು. ಇಂದಿನ ಮಹಿಳೆ ಯಾರ ಮೇಲೂ ಅವಲಂಬಿತಳಲ್ಲ, ತಾನೇ ತನ್ನ ಬದುಕಿನ ನಾಯಕಿ. ಆದರೂ ಮಹಿಳೆಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ನಿಜವಾಗ್ಲೂ ಮಹಿಳಾ ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವಾತಂತ್ರ್ಯ ಅಂದ್ರೆ ಕೇವಲ ದೇಶಕ್ಕೆ ಮಾತ್ರವೇ? ಮಹಿಳಾ ಸ್ವಾತಂತ್ರ್ಯವು ದೇಶದ ಪ್ರಗತಿಯ ಭಾಗವಲ್ಲವೇ? ಈ ವಿಷಯದ ಕುರಿತು ಆಗಸ್ಟ್ 15ರ ಮಧ್ಯಾಹ್ನ 3-4ರವರೆಗೆ ವಿಶೇಷ ಲೈವ್ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದು ವಿಶೇಷವಾದ ಅತಿಥಿಗಳು ಮಾತನಾಡಲಿದ್ದಾರೆ. ನೀವು ಕರೆ ಮಾಡಿ ಮಾತನಾಡಿ. ನಮ್ಮ ಸಂಖ್ಯೆ 9686609279. ರೇಡಿಯೋ ಶಿವಮೊಗ್ಗದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ರೇಡಿಯೋ ಕೇಳಕ್ಕೆ ಈಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

ಈ ಆಗಸ್ಟ್ 15 ಕೇವಲ ಒಂದು ದಿನದ ಸಂಭ್ರಮವಲ್ಲ, ಇದು ನಮ್ಮ ಮಣ್ಣಿನ ಕಥೆ, ನಮ್ಮ ಜನರ ಕಥೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸಾವಿರಾರು ಹೃದಯಗಳ ಕಥೆ, ಕಳೆದ ಕಾಲದ ಹೋರಾಟದಿಂದ ಇಂದಿನ ಭಾರತದ ಹೆಮ್ಮೆಯವರೆಗೆ. ದೇಶಭಕ್ತಿ, ಸ್ವಾತಂತ್ರ್ಯ ನಮ್ಮ ನೆನಪುಗಳು ಮತ್ತು ನಮ್ಮ ಭಾರತವನ್ನು ಇನ್ನಷ್ಟು ಸುಂದರವಾಗಿಸುವ ಕನಸುಗಳ ಜೊತೆ ಒಂದು ವಿಶೇಷ ಮಾತುಕತೆ. ಈ ಇಂಡಿಪೆಂಡೆನ್ಸ್ ಡೇ ನಿಮ್ಮ ಧ್ವನಿಯು ನಮ್ಮ ಜೊತೆ ಸೇರಲಿ. ಮಾತು ನಮ್ಮದು, ಭಾವನೆ ನಮ್ಮದು, ದೇಶವೂ ನಮ್ಮದು. ಈ ಆಗಸ್ಟ್ 15 ಸಂಜೆ 4-5 ಗಂಟೆಯವರೆಗೆ ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ನಿಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್. ಬನ್ನಿ, ಸ್ವಾತಂತ್ರ್ಯದ ಸಂಭ್ರಮವನ್ನ ಮಾತಿನ ಮೂಲಕ ಆಚರಿಸೋಣ. ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ಎನ್ನೂರು ವ್ಯಕ್ತಿ ಪ್ರಿಯನಗೆ ಶೀನ ಫೈಗಿದ್ರಾಮ್, ಎನ್ನೂರು ವ್ಯಕ್ತಿ ಪ್ರಿಯನಗೆ ಶೀನ ಫೈಗಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಸ್ವಾತಂತ್ರ್ಯದ ಸಂಭ್ರಮ, ಸ್ವಾತಂತ್ರ್ಯದ ಸಂವಾದ.
1: ಈ ಸ್ವಾತಂತ್ರ್ಯ ದಿನದಂದು ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮೂಡಿ ಬರಲಿದೆ ವಿಶೇಷ ಲೈವ್ ಕಾರ್ಯಕ್ರಮಗಳು.
0: ಸ್ವಾತಂತ್ರ್ಯದ ಅರ್ಥವೇನು? ಇಂದಿನ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯದ ಸ್ಥಿತಿ ಹೇಗಿದೆ?
1: ಮಹಿಳಾ ಸ್ವಾತಂತ್ರ್ಯ, ಯುವಕರ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಹೀಗೆ ಸ್ವಾತಂತ್ರ್ಯದ ವಿವಿಧ ಆಯಾಮಗಳ ಕುರಿತು ವಿಭಿನ್ನ ವಿಷಯಗಳ ವಿಶೇಷ ಕಾರ್ಯಕ್ರಮಗಳು
0: ಬೆಳಗ್ಗೆ 8 ಸಂಜೆ 5 ನಿರಂತರವಾಗಿ ನಿಮ್ಮೊಂದಿಗೆ ವಿಶೇಷ ಲೈವ್ ಪ್ರಸಾರ.
1: ನಿಮ್ಮ ಧ್ವನಿ,
0: ನಿಮ್ಮ ಅಭಿಪ್ರಾಯ,
1: ನಿಮ್ಮ ಮಾತುಗಳು,
0: ನಿಮ್ಮ ಪ್ರಶ್ನೆಗಳು.
1: ರೇಡಿಯೋ ಶಿವಮೊಗ್ಗ 90.8 FM ಸ್ವಾತಂತ್ರ್ಯ ದಿನದ ವಿಶೇಷ ಲೈವ್ ಕಾರ್ಯಕ್ರಮ ಕೇಳಿ, ಮಾತನಾಡಿ, ಭಾಗವಹಿಸಿ. ನಮ್ಮ ಸಂಖ್ಯೆ 9686 0 9 2 7 9.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸ್ವಾತಂತ್ರ್ಯ ಇದು ಕೇವಲ ಒಂದು ದಿನದ ಸಂಭ್ರಮವಲ್ಲ, ನಮ್ಮೆಲ್ಲರ ಹೆಮ್ಮೆಯ ಭಾವನೆ. ಈ ಸ್ವಾತಂತ್ರ್ಯ ದಿನ ನಿಮ್ಮ ನೆನಪುಗಳಿಗೆ, ನಿಮ್ಮ ಮಾತುಗಳಿಗೆ, ನಿಮ್ಮ ದೇಶ ಪ್ರೇಮದ ಭಾವನೆಗಳಿಗೆ ನಮ್ಮ FM ನಲ್ಲಿ ಒಂದು ವಿಶೇಷ ವೇದಿಕೆ. ನೀವು ಕರೆ ಮಾಡಿ ನಿಮ್ಮ ಮಾತು ಹಂಚಿಕೊಳ್ಳಿ, ನಾವೆಲ್ಲರೂ ಸೇರಿ ಸ್ವಾತಂತ್ರ್ಯದ ಸಂಭ್ರಮ ಆಚರಿಸೋಣ. RJ ರಕ್ಷಿತಾ ಹೊಳ ನಡೆಸಿಕೊಡುವ ಈ ವಿಶೇಷ ನೇರ ಪ್ರಸಾರ August 15 ಬೆಳಿಗ್ಗೆ 10 11 ಗಂಟೆಯವರೆಗೆ ನಿಮ್ಮ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮಾತ್ರ. ನೀವು ಕರೆ ಮಾಡಿ ಮಾತನಾಡಿ 9686096279. ನಮ್ಮೆಲ್ಲರ ಸಂಭ್ರಮಕ್ಕೆ ನಿಮ್ಮೆಲ್ಲರ ಧ್ವನಿಯೂ ಜೊತೆಗೂಡಲಿ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕೆ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
4: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity.

ಅಂಬೇಡ್ಕರ್ ಓದು ಸರಣಿಯಲ್ಲಿ ಪಾಲ್ಗೊಳ್ಳುತ್ತಿರುವವರು ಶ್ರೀಮತಿ ನಳಿನಾಡಿ, ಹವ್ಯಾಸಿ ಪತ್ರಕರ್ತೆ, ಚಿಕ್ಕಮಗಳೂರು. ಈಗ ಆಯ್ಕೆ ಮಾಡಿಕೊಂಡಿರುವಂತಹ ಪುಸ್ತಕದ ಭಾಗ ಪ್ರತಿಭಾವಂತ ಸಂಸದೀಯ ಪಟುಗಳ ಬದುಕು ಬರಹ ಮಾಲಿಕೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಈ ಪುಸ್ತಕವನ್ನು ಲೋಕಸಭಾ ಸಚಿವಾಲಯ ನವದೆಹಲಿ ಇವರು ಪ್ರಕಟ ಮಾಡಿರುತ್ತಾರೆ. ಇದರ ಕನ್ನಡ ಅನುವಾದವನ್ನು ಕರ್ನಾಟಕ ವಿಧಾನಮಂಡಲ ಕಾರ್ಯಾಲಯ ವಿಧಾನಸೌಧ ಬೆಂಗಳೂರು ಇವರು ಪ್ರಕಟ ಮಾಡಿರುತ್ತಾರೆ. ಸದರಿ ಪುಸ್ತಕವು ನವದೆಹಲಿಯಿಂದ ಏಪ್ರಿಲ್ 1991 ಪ್ರಕಟವಾಯಿತು. ಆಗ ಸಭಾಧ್ಯಕ್ಷರಾಗಿದ್ದ ರಬಿರಾಯ್ ಅವರು ಹೀಗೆ ಹೇಳಿದ್ದಾರೆ. ಲಕ್ಷಾಂತರ ದೇಶೀಯರ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದ ಭಾರತದ ಹೆಮ್ಮೆಯ ಪುತ್ರ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಜನ್ಮ ದಿನಾಚರಣೆಯ ಸಂದರ್ಭದ ಸವಿನೆನಪಿಗಾಗಿ ನಾವು ಗೌರವಪೂರ್ವಕ ನಮನಗಳೊಡನೆ ಈ ನೆನಪಿನ ಕಾಣಿಕೆಯನ್ನು ಸಲ್ಲಿಸುತ್ತಿದ್ದೇವೆ. ಈ ವ್ಯಕ್ತಿಚಿತ್ರವು ಓದುಗರ ಆಸಕ್ತಿಯನ್ನು ಸೆಳೆಯುತ್ತದೆ ಎಂದು ನಾವು ನಂಬಿದ್ದೇವೆ. ಆಯ್ಕೆ ಮಾಡಿಕೊಂಡಿರುವ ಭಾಗ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶವನ್ನು ಕುರಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಗಳು. ಈ ಸದನದ ಅನೇಕ ವ್ಯಕ್ತಿಗಳ ಅಭಿಪ್ರಾಯದಲ್ಲಿ ಪ್ರಾಂತಗಳ ಮತ್ತು ದೇಶೀಯ ಸಂಸ್ಥಾನಗಳ ಸ್ಥಳೀಯ ವ್ಯಾಪ್ತಿಯನ್ನು ಗಣನೆಗೆ ತೆಗೆದುಕೊಳ್ಳದೆ ಭಾರತಾದ್ಯಂತ ನಾವು ಸಾಮಾನ್ಯ ನಾಗರಿಕತ್ವವನ್ನು ಹೊಂದಿರುವುದರಿಂದ ಒಂದು ನಿರ್ದಿಷ್ಟ ರಾಜ್ಯದಲ್ಲಿ ಒಂದು ನಿರ್ದಿಷ್ಟ ಹುದ್ದೆಯನ್ನು ಹೊಂದಲು ನಿವಾಸದ ಅಗತ್ಯವಿರುವುದಿಲ್ಲವೆಂಬುದು ಆನುಷಂಗಿಕ ವಿಷಯವೆಂಬುದಾಗಿದೆ. ಏಕೆಂದರೆ ನಿವಾಸವು ಒಂದು ಅರ್ಹತೆಯನ್ನಾಗಿ ನೀವು ಪರಿಗಣಿಸುವಷ್ಟರ ಮಟ್ಟಿಗೆ ನಾವು ಸಂವಿಧಾನದಿಂದ ಸ್ಥಾಪಿಸಿದ ಅಥವಾ ಈ ಸಂವಿಧಾನದಿಂದ ಸ್ಥಾಪಿಸಬೇಕೆಂದು ಪ್ರಸ್ತಾವಿಸಿರುವ ಸಾಮಾನ್ಯ ನಾಗರಿಕತ್ವದ ಮೌಲ್ಯವನ್ನು ಊನಗೊಳಿಸುತ್ತೇವೆ. ಆದ್ದರಿಂದ ರಾಜ್ಯಾಧೀನ ಸೇವೆಗಳಲ್ಲಿ ನೇಮಕಾತಿ ಹೊಂದಲು ನಿವಾಸವನ್ನು ಒಂದು ಅರ್ಹತೆಯನ್ನಾಗಿ ಮಾಡಬಾರದೆಂಬ ವಾದವು ನನ್ನ ವಿವೇಚನಾನುಸಾರ ಖಂಡಿತ ಸಿಂಧುವಾಗಿದೆ, ಹಾಗೂ ಇದು ಖಂಡಿತವಾಗಿ ನ್ಯಾಯಸಮ್ಮತವಾದುದಾಗಿದೆ. ಅದೇ ಸಮಯದಲ್ಲಿ ಒಂದು ಪ್ರಾಂತ್ಯದಿಂದ ಮತ್ತೊಂದು ಪ್ರಾಂತ್ಯಕ್ಕೆ ಹಾರುವ, ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಯಾವುದೇ ನಿರ್ದಿಷ್ಟ ಗುರಿ ಇಲ್ಲದೆ ಹಾದು ಹೋಗುವ ಹಕ್ಕಿಗಳಂತೆ ನಿರ್ದಿಷ್ಟ ಪ್ರಾಂತದೊಂದಿಗೆ ಯಾವುದೇ ಸಂಬಂಧವಿಲ್ಲದೆ ಸುಮ್ಮನೆ ಹಾಗೆ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿ ಉತ್ತಮವಾದ ಹುದ್ದೆಯನ್ನು ಬಗಲಿಯಾಗಿಕೊಂಡು ಹೊರಟು ಹೋಗುವ ವ್ಯಕ್ತಿಗಳಿಗೆ ಅವಕಾಶ ನೀಡಬಾರದೆಂಬುದನ್ನು ನಾವು ಗ್ರಹಿಸಬೇಕು. ಅದರಿಂದ ಕೆಲವು ಪರಿಮಿತಿಗಳು ಅವಶ್ಯವಾಗುತ್ತದೆ. ಈ ವಿಷಯದ ಬಗ್ಗೆ ತನಿಖೆ ನಡೆಸಿದಾಗ ಈಗಾಗಲೇ ಅನೇಕ ಪ್ರಾಂತ್ಯಗಳಲ್ಲಿ ಪ್ರಾಂತೀಯ ಸರ್ಕಾರವು ಒಂದು ನಿರ್ದಿಷ್ಟ ಪ್ರಾಂತ್ಯದಲ್ಲಿ ಹುದ್ದೆಗಾಗಿ ನಿವಾಸದ ಸ್ವಲ್ಪ ಅವಧಿಯನ್ನು ಅರ್ಹತೆಯೆಂದು ಗೊತ್ತುಪಡಿಸಿ ನಿಯಮಗಳನ್ನು ರಚಿಸಿದೆ ಎಂದು ತಿಳಿದುಬಂದಿದೆ. ಆದ್ದರಿಂದ ಒಂದು ಸಾಮಾನ್ಯ ನಿಯಮದಂತೆ ನಿವಾಸವನ್ನು ಒಂದು ಅರ್ಹತೆಯೆಂದು ಮಾಡಬಾರದೆಂದು ಇದ್ದರೂ ಅದಕ್ಕೆ ಕೆಲವು ಅಪವಾದಗಳಿರಬಹುದೆಂಬ ತಿದ್ದುಪಡಿಯಲ್ಲಿನ ಪ್ರಸ್ತಾವವು ಸಾಮಾನ್ಯ ರೂಢಿಗೆ ಹೊರತಾಗಿಯೂ ಇಲ್ಲ. ಈಗಾಗಲೇ ಅನೇಕ ಪ್ರಾಂತಗಳಲ್ಲಿ ಆಚರಣೆಗೆ ಬಂದಿರುವ ರೂಢಿಯನ್ನು ನಾವು ಅನುಸರಿಸುತ್ತಿದ್ದೇವೆ ಅಷ್ಟೇ. ಆದಾಗ್ಯೂ ವಿವಿಧ ಪ್ರಾಂತ್ಯಗಳು ಹುದ್ದೆಗೆ ನಿವಾಸದ ಕೆಲವು ಅವಧಿಯ ಅರ್ಹತಾ ಅವಧಿಯೆಂದು ನಿಗದಿಪಡಿಸುತ್ತಿರುವಾಗ ಈ ಅವಧಿಯು ಸಾಕಷ್ಟು ವ್ಯತ್ಯಾಸಗೊಳ್ಳುತ್ತಿದ್ದವೆಂಬುದು ನಮಗೆ ಕಂಡುಬಂದಿದೆ. ಕೆಲವು ಪ್ರಾಂತ್ಯಗಳು ವ್ಯಕ್ತಿಯು ವಾಸ್ತವವಾಗಿ ಆದಿವಾಸಿಯಾಗಿರಬೇಕೆಂದು ಹೇಳಿದ್ದವು. ಇದರ ಅರ್ಥವೇನೋ ತಿಳಿಯಲಿಲ್ಲ. ಸ್ವಲ್ಪ ಪ್ರಾಂತಗಳು 10 ನಿಗದಿಪಡಿಸಿದರೆ ಮತ್ತೆ ಕೆಲವು 7 ಮುಂತಾಗಿ ನಿಗದಿಪಡಿಸಿವೆ. ಆದ್ದರಿಂದ ಅರ್ಹತಾ ಪರೀಕ್ಷೆ ಎಂದು ಅವಧಿಯನ್ನು ನಿಗದಿಪಡಿಸುವುದು ಅಪೇಕ್ಷಣೀಯವಾಗಿರಬಹುದಾದರೂ ಅರ್ಹತಾ ಷರತ್ತು ಭಾರತದಾದ್ಯಂತ ಏಕರೂಪವಾಗಿರಬೇಕೆಂದು ಭಾವಿಸಲಾಯಿತು. ಪರಿಣಾಮ ಸ್ವರೂಪವಾಗಿ ಈ ಉದ್ದೇಶವು, ಅಂದರೆ ಅರ್ಹತಾ ನಿವಾಸಾವಧಿಯು ಏಕರೂಪವಾಗಿರಬೇಕೆಂಬ ಉದ್ದೇಶವು ಈಡೇರಬೇಕಾದರೆ ಸ್ಥಳೀಯ ನಿಕಾಯಗಳಿಗೆ, ಅವು ಪ್ರಾಂತ್ಯಗಳಾಗಲಿ ಅಥವಾ ಸಂಸ್ಥಾನಗಳಾಗಿರಲಿ, ಅಧಿಕಾರ ನೀಡದೆ ಸಂಸತ್ತಿಗೆ ಅಧಿಕಾರವನ್ನು ನೀಡುವುದರಿಂದ ಮಾತ್ರ ಈಡೇರುವುದು ಸಾಧ್ಯ. ನಿವಾಸವನ್ನು ಅರ್ಹತೆಯನ್ನಾಗಿ ಮಾಡಿರುವುದು ಈ ತಿದ್ದುಪಡಿಯ ಒಳಗಿನ ಉದ್ದೇಶವಾಗಿದೆ. ಮಾನ್ಯ ಅಧ್ಯಕ್ಷರೇ,
ಈ ಸದನದ ಸದಸ್ಯರನ್ನು ಕಳವಳಗೊಳಿಸುತ್ತಿರುವ ಇನ್ನೊಂದು ಪ್ರಶ್ನೆ ಅಂದರೆ 10ನೇ ಅನುಚ್ಛೇದ 3ನೇ ಖಂಡದಲ್ಲಿ ಹಿಂದುಳಿದ ಎಂಬ ಶಬ್ದದ ಪ್ರಯೋಗ. ಈ ಪ್ರಶ್ನೆಯನ್ನು ಎತ್ತಿಕೊಂಡರೆ ಈ ನಿರ್ದಿಷ್ಟ ಖಂಡದಲ್ಲಿ ಹಿಂದುಳಿದ ಶಬ್ದ ಪ್ರಯೋಗದ ಯಥಾರ್ಥ ಅರ್ಥ, ಅದರ ಮಹತ್ವ ಹಾಗೂ ಅವಶ್ಯಕತೆಯನ್ನು ಸದಸ್ಯರು ಅರ್ಥ ಮಾಡಿಕೊಳ್ಳುವ ಸ್ಥಿತಿಗೆ ಬರಲು ನಾನು ಕೆಲವು ಸಾಧಾರಣ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾ ನನ್ನ ಭಾಷಣವನ್ನು ಪ್ರಾರಂಭಿಸಲು ಇಚ್ಛಿಸುತ್ತೇನೆ. ಈ ವಿಷಯದ ಮೇಲೆ ಸದಸ್ಯರು ಯೋಚಿಸಿ ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರೆ ಎಲ್ಲರೂ ಒಪ್ಪಿಕೊಳ್ಳಬಹುದಾದಂಥ ಒಂದು ಕಾರ್ಯಸಾಧ್ಯವಾದ ಪ್ರಸ್ತಾವವನ್ನು ರೂಪಿಸಬೇಕಾದರೆ 3 ಅಂಶಗಳ ಮೇಲೆ ನಾವು ಹೊಂದಾಣಿಕೆ ಮಾಡಿಕೊಳ್ಳುವುದು ಅವಶ್ಯವೆಂದು ಅವರಿಗೆ ಕಂಡುಬರುತ್ತದೆ. ಈ 3 ಅಂಶಗಳಲ್ಲಿ ಮೊದಲ ಅಂಶವೆಂದರೆ ಎಲ್ಲ ನಾಗರಿಕರಿಗೂ ಸಮಾನವಾದ ಅವಕಾಶವಿರಬೇಕು. ಒಂದು ನಿರ್ದಿಷ್ಟ ಹುದ್ದೆಗೆ ಅರ್ಹನಾದ ವ್ಯಕ್ತಿಯು ಆ ಹುದ್ದೆಗೆ ಅರ್ಜಿ ಸಲ್ಲಿಸಲು, ಪರೀಕ್ಷೆಗೆ ಕುಳಿತುಕೊಳ್ಳಲು ಹಾಗೂ ಅವನ ಅರ್ಹತೆಯನ್ನು ಪರೀಕ್ಷೆಗೊಳಪಡಿಸಲು ಸ್ವತಂತ್ರನಾಗಿರಬೇಕು. ಇದರಿಂದಾಗಿ ಅವನು ಆ ಹುದ್ದೆಗೆ ಯೋಗ್ಯನೇ ಅಲ್ಲವೇ ಎಂಬುದು ನಿರ್ಧಾರವಾಗುತ್ತದೆ. ಇದಕ್ಕೆ ಯಾವುದೇ ಮಿತಿಗಳಿರಬಾರದು. ಅವಕಾಶದ ಸಮಾನತೆಯು ತತ್ವದ ಪ್ರವರ್ತನೆಯಲ್ಲಿ ಯಾವುದೇ ಅಡೆತಡೆಗಳಿರಬಾರದೆಂಬುದು ಈ ಸದನದ ಅನೇಕ ಸದಸ್ಯರ ಅಭಿಪ್ರಾಯವಾಗಿದೆ. ಈ ಸದನದ ಒಂದು ಭಾಗದ ಸದಸ್ಯರು ಹಂಚಿಕೊಂಡಿರುವ 2ನೇ ಅಭಿಪ್ರಾಯ ಹೀಗಿದೆ. ಈ ತತ್ವವು ಕಾರ್ಯಗತಗೊಳ್ಳಬೇಕಾದರೆ ಅವರ ವಿವೇಚನಾನುಸಾರ ಇದು ಸಾಮಾನ್ಯವಾಗಿ ಕಾರ್ಯಗತಗೊಳ್ಳಬೇಕಾಗಿದೆ. ಯಾವುದೇ ವರ್ಗ ಅಥವಾ ಸಮುದಾಯಕ್ಕೆ ಯಾವುದೇ ಮೀಸಲಾತಿ ಇರಬಾರದು. ಎಲ್ಲ ನಾಗರಿಕರು ಅವರು ಅರ್ಹರಾಗಿದ್ದರೆ ಲೋಕಸೇವೆಗಳು ಸಂಬಂಧಪಟ್ಟಿರುವುದಷ್ಟರ ಮಟ್ಟಿಗೆ ಅವರಿಗೆ ಸಮಾನತೆಯ ಅವಕಾಶವಿರಬೇಕು. ಅಲ್ಲದೆ ಅವಕಾಶದ ಸಮಾನತೆ ಇರತಕ್ಕದ್ದೆಂಬ ತತ್ವವನ್ನು ಹೊಂದಿರುವುದು ಸೈದ್ಧಾಂತಿಕವಾಗಿ ಒಳ್ಳೆಯದಾದರೂ ಇದುವರೆಗೆ ಆಡಳಿತದಿಂದ ಹೊರಗುಳಿದಿರುವ ಕೆಲವು ಸಮುದಾಯಗಳಿಗೆ ಆಡಳಿತದಲ್ಲಿ ಪ್ರವೇಶಕ್ಕಾಗಿ ಉಪಬಂಧ ಕಲ್ಪಿಸಬೇಕೆಂಬುದು ಬಹುಸಂಖ್ಯೆಯ ಸದಸ್ಯರ ಅಭಿಪ್ರಾಯವಾಗಿದೆ. ನಾನು ಹೇಳಿದಂತೆ ಕರಡು ಶಾಸನ ರಚನಾ ಸಮಿತಿಯು ಈ 3 ಅಭಿಪ್ರಾಯಗಳನ್ನು ಸಮನ್ವಯಗೊಳಿಸಲು ಒಂದು ಸೂತ್ರವನ್ನು ರೂಪಿಸಬೇಕಾಗಿದೆ. ಮೊದಲನೆಯದಾಗಿ ಅವಕಾಶದಲ್ಲಿ ಸಮಾನತೆ ಇರತಕ್ಕದ್ದು. 2ನೆಯದಾಗಿ ಆಡಳಿತ ವ್ಯವಸ್ಥೆಯ ಬಗ್ಗೆ ಏನೂ ಗೊತ್ತಿಲ್ಲದ ಕೆಲವು ಸಮುದಾಯಗಳ ಪರವಾಗಿ ಮೀಸಲಾತಿ ಇರತಕ್ಕದ್ದು. ನಾವು ಹೊಂದಾಣಿಕೆ ಮಾಡಿಕೊಳ್ಳಬೇಕಾದ ಈ 3 ತತ್ವಗಳನ್ನು ಮಾನ್ಯ ಸದಸ್ಯರು ಮನಗಂಡರೆ ಆಗ ಸಂವಿಧಾನದ 10ನೇ ಅನುಚ್ಛೇದ 3ನೇ ಉಪಖಂಡದಲ್ಲಿ ಒಳಗೊಂಡಿರುವ ಸೂತ್ರಕ್ಕಿಂತ ಬೇರೆ ಯಾವುದೇ ಹೆಚ್ಚಿನ ಸೂತ್ರವನ್ನು ರೂಪಿಸಲಾಗುವುದಿಲ್ಲವೆಂಬುದು ಅವರಿಗೆ ಕಂಡುಬರುತ್ತದೆ. ಇದು ಒಂದು ಸಾಮಾನ್ಯ ತತ್ವ. ಅದೇ ಸಮಯದಲ್ಲಿ ನಾನು ಹಿಂದೆ ಹೇಳಿದಂತೆ ಕೆಲವು ಸಮುದಾಯಗಳ ಬೇಡಿಕೆಯೊಂದಿಗೆ ಈ ಸೂತ್ರವನ್ನು ನಾವು ಸಮನ್ವಯಗೊಳಿಸಬೇಕಾಗಿದೆ. ಅಂದರೆ ಆಡಳಿತವು ಯಾವುದೇ ಐತಿಹಾಸಿಕ ಕಾರಣಗಳಿಂದಾಗಿ ಒಂದೇ ಅಥವಾ ಕೆಲವು ಸಮುದಾಯಗಳಿಂದ ಮಾತ್ರ ನಿಯಂತ್ರಿತಗೊಳ್ಳುತ್ತಿದ್ದ ಪರಿಸ್ಥಿತಿಯು ಮುಂದುವರಿಯಬಾರದು ಮತ್ತು ಇತರೆ ಸಮುದಾಯಗಳಿಗೂ ಲೋಕಸೇವೆಗಳಲ್ಲಿ ಪ್ರವೇಶ ಪಡೆಯುವ ಅವಕಾಶವಿರಬೇಕು. ಉದಾಹರಣೆಗಾಗಿ, ಒಂದು ವೇಳೆ ಲೋಕಸೇವೆಗಳಲ್ಲಿ ಇದುವರೆಗೂ ನಿಯೋಜಿತಗೊಂಡಿರದ ಅಂಥ ಸಮುದಾಯಗಳ ಬೇಡಿಕೆಯನ್ನು ಪೂರ್ಣ ಪ್ರಮಾಣದಲ್ಲಿ ಒಪ್ಪಿಕೊಂಡರೆ ನಿಜವಾಗಿಯೂ ಆಗುವ ಪರಿಣಾಮವೆಂದರೆ ನಾವೆಲ್ಲರೂ ಒಪ್ಪಿಕೊಂಡ ಮೊದಲನೇ ಪ್ರಸ್ತಾವವನ್ನು, ಅಂದರೆ ಸಮಾನ ಅವಕಾಶವಿರಬೇಕೆಂಬ ಪ್ರಸ್ತಾವವನ್ನು ಪೂರ್ಣವಾಗಿ ನಾಶಗೊಳಿಸುತ್ತೇವೆ. ನಾನು ಒಂದು ದೃಷ್ಟಾಂತ ನೀಡಬಯಸುತ್ತೇನೆ. ಮೀಸಲಾತಿಯನ್ನು ಒಂದು ಸಮುದಾಯ ಅಥವಾ ಸಮುದಾಯಗಳ ಗುಂಪಿಗೆ ಮಾಡಿದರೆ ರಾಜ್ಯದ ಅಧೀನದಲ್ಲಿರುವ ಒಟ್ಟು ಹುದ್ದೆಗಳಲ್ಲಿ 70%ರಷ್ಟನ್ನು ಅವರಿಗೆ ಮೀಸಲುಗೊಳಿಸಿದರೆ ಕೇವಲ 30%ರಷ್ಟು ಹುದ್ದೆಗಳನ್ನು ಮೀಸಲಾತಿ ಇಲ್ಲದ ಹುದ್ದೆಗಳೆಂದು ಉಳಿಸಿಕೊಳ್ಳಬೇಕಾಗುತ್ತದೆ. ಸಾಮಾನ್ಯ ಹುದ್ದೆಗಳಿಗೆ ಸ್ಪರ್ಧೆಯಲ್ಲಿ 30%ರ ಮೀಸಲಾತಿಯು ಸಮಾನ ಅವಕಾಶವಿರಬೇಕೆಂಬ ಮೊದಲನೇ ತತ್ವವನ್ನು ಜಾರಿಗೊಳಿಸುವ ದೃಷ್ಟಿಯಲ್ಲಿ ಸಮಾಧಾನಕರವಾಗಿರುತ್ತದೆ ಎಂದು ಯಾರಾದರೂ ಹೇಳಬಹುದೇ? ನನ್ನ ವಿವೇಚನಾನುಸಾರ ಅದು ತೃಪ್ತಿಕರವಾಗಿರುವುದಿಲ್ಲ. ಆದ್ದರಿಂದ 10ನೇ ಅನುಚ್ಛೇದ 1ನೇ ಉಪಖಂಡದೊಂದಿಗೆ
ಮೀಸಲಾತಿಯು ಸುಸಂಗತವಾಗಬೇಕಾದರೆ ಸ್ಥಾನಗಳ ಮೀಸಲಾತಿಯನ್ನು ಸ್ಥಾನಗಳ ಮಿತ ಸಂಖ್ಯೆಗೆ ಸೀಮಿತಗೊಳಿಸಬೇಕಾಗುತ್ತದೆ. ಹಾಗಾದರೆ ಮಾತ್ರ ಮೊದಲನೇ ತತ್ವವು ಸಂವಿಧಾನದಲ್ಲಿ ಒಂದು ಸ್ಥಾನವನ್ನು ದೊರಕಿಸಿಕೊಳ್ಳಬಹುದು ಮತ್ತು ಅದು ಕಾರ್ಯಾಚರಣೆಯಲ್ಲಿ ಪರಿಣಾಮಕಾರಿಯಾಗಬಹುದು. ಸನ್ಮಾನ್ಯ ಸದಸ್ಯರು, ನಾವು ಎರಡು ವಿಷಯಗಳಿಗೆ ಅಂದರೆ ಸಮಾನ ಅವಕಾಶಗಳ ತತ್ವ ಹಾಗೂ ರಾಜ್ಯದಲ್ಲಿ ಇದುವರೆಗೆ ಪ್ರಾತಿನಿಧ್ಯ ಪಡೆಯದ ಸಮುದಾಯಗಳ ಬೇಡಿಕೆಯನ್ನು ತೃಪ್ತಿಗೊಳಿಸುವುದು, ಇವುಗಳಿಗೆ ರಕ್ಷಣೆ ನೀಡಬೇಕಾಗುತ್ತದೆ ಎಂದು ಅರ್ಥ ಮಾಡಿಕೊಂಡರೆ ಆಗ ಅವರು ಹಿಂದುಳಿದ ಎಂಬ ಮಿತಿಗೊಳಿಸುವ ಪದಪ್ರಯೋಗವನ್ನು ಉಪಯೋಗಿಸಿದ ಹೊರತು ಮೀಸಲಾತಿಯ ಪರವಾಗಿ ನಿಯಮದಲ್ಲಿ ಮಾಡಿದ ಅಪವಾದವೇ ಅಂತಿಮವಾಗಿ ಪೂರಾ ನಿಯಮವನ್ನು ನುಂಗಿ ಹಾಕುತ್ತದೆ ಎಂಬುದನ್ನು ಒಪ್ಪುತ್ತಾರೆಂದು ನಾನು ತಿಳಿಯುತ್ತೇನೆ. ಆಗ ನಿಯಮದ ಲವಲೇಶವೂ ಉಳಿಯುವುದಿಲ್ಲ. ಅದರಿಂದಾಗಿಯೇ ಕರಡು ಶಾಸನ ರಚನಾ ಸಮಿತಿಯು ಹಿಂದುಳಿದ ಎಂಬ ಶಬ್ದವನ್ನು ಸೇರಿಸುವ ಹೊಣೆಯನ್ನು ತಾನೇ ಹೊತ್ತುಕೊಂಡಿತು ಎಂಬುದಕ್ಕೆ ಸಮರ್ಥನೆ ದೊರೆಯುತ್ತದೆ. ಹಿಂದುಳಿದ ಶಬ್ದವು ಪ್ರಾರಂಭದಲ್ಲಿ ಸಭೆಯಲ್ಲಿ ಅನುಮೋದನೆಗೊಂಡ ರೀತಿಯಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಯಾವ ಸ್ಥಾನವನ್ನು ಪಡೆಯಲಿಲ್ಲವೆಂದು ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ಕರಡು ಶಾಸನ ರಚನಾ ಸಮಿತಿಯು ಅನೇಕ ಸಲ ಸಡಿಲ ಕರಡನ್ನು ರಚಿಸುವುದಕ್ಕಾಗಿ, ಅನೇಕ ಸಲ ಸೂಚಿತ ಕರಡನ್ನು ರಚಿಸದಿದ್ದುದಕ್ಕಾಗಿ ಒಂದಕ್ಕಿಂತ ಹೆಚ್ಚು ಕಾರಣಗಳಿಗಾಗಿ ಹಾಸ್ಯಕ್ಕೆ ಗುರಿಯಾಗಿತ್ತೆಂಬುದರ ಬಗ್ಗೆ ಮಾನ್ಯ ಸದಸ್ಯರಿಗೆ ತಿಳಿದಿರಬಹುದೆಂದು ನಾನು ಭಾವಿಸುತ್ತೇನೆ. ಆದರೆ ಈಗ ಕರಡು ಶಾಸನ ರಚನಾ ಸಮಿತಿಯು ನಿಯಮದಲ್ಲಿ ಅಪವಾದಕ್ಕೆ ಹೆಚ್ಚು ಮಹತ್ವ ನೀಡಿ ನಿಯಮವನ್ನು ಕಾರ್ಯರೂಪಕ್ಕೆ ತರಲು ಆಸ್ಪದವಿಲ್ಲದ ಹಾಗೆ ಕರಡು ಸಂವಿಧಾನವನ್ನು ರಚಿಸಿ ಮತ್ತಷ್ಟು ಹಾಸ್ಯಕ್ಕೆ ತಾನೇ ಒಳಗಾಗುವ ಹಾಗೆ ಮಾಡಿಕೊಳ್ಳಬಹುದಾಗಿತ್ತು. ಆದ್ದರಿಂದ ಹಿಂದುಳಿದ ಎಂಬ ಪ್ರಯೋಗಕ್ಕೆ ಸಾಕಷ್ಟು ಆಧಾರವಿಲ್ಲವೆಂದು ನಾನು ಭಾವಿಸಿದ್ದೇನೆ. ಅಲ್ಪಸಂಖ್ಯಾತರ ಸಂಬಂಧದಲ್ಲಿ ಹೇಳುವುದಾದರೆ 296ನೇ ಅನುಚ್ಛೇದದಲ್ಲಿ ಅದರ ಬಗ್ಗೆ ಒಂದು ವಿಶೇಷ ಉಲ್ಲೇಖವಿದೆ. ಅದರಲ್ಲಿ ಅಲ್ಪಸಂಖ್ಯಾತರ ಸಲುವಾಗಿ ಕೆಲವು ಉಪಬಂಧಗಳನ್ನು ಕಲ್ಪಿಸಲಾಗಿದೆ. ನಾವು ಅದಕ್ಕಾಗಿ ಯಾವುದೇ ಪ್ರಮಾಣವನ್ನು ನಿಗದಿಪಡಿಸಲಿಲ್ಲವೆಂಬುದು ನಿಜ. ಇದು ಪ್ರಕರಣಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಆದರೆ ನಾವು ಅಲ್ಪಸಂಖ್ಯಾತರನ್ನು ಪರಿಗಣನೆಯಿಂದ ಪೂರ್ಣವಾಗಿ ಬಿಟ್ಟು ಬಿಡಲಿಲ್ಲ. ಕೆಲವರು ನನ್ನನ್ನು ಹಿಂದುಳಿದ ಸಮುದಾಯ ಎಂದರೆ ಏನೆಂದು ಕೇಳಿದರು. ಕರಡು ಶಾಸನದ ಭಾಷೆಯನ್ನು ಓದುವ ಯಾರಾದರೂ ಅದರ ಬಗ್ಗೆ ನಿರ್ಧರಿಸಲು ಸ್ಥಳೀಯ ಸರ್ಕಾರಕ್ಕೆ ಬಿಟ್ಟಿದ್ದೇವೆಂದು ತಿಳಿಯಬಹುದು. ಹಿಂದುಳಿದ ಸಮುದಾಯವೆಂದರೆ ಸರ್ಕಾರದ ಅಭಿಪ್ರಾಯದಲ್ಲಿ ಹಿಂದುಳಿದಿರುವ ಒಂದು ಸಮುದಾಯ. ನನ್ನ ಮಿತ್ರರಾದ ಸನ್ಮಾನ್ಯ ಟಿ ಕೃಷ್ಣಮಾಚಾರಿಯವರು ಇದು ನ್ಯಾಯಾಲಯದಲ್ಲಿ ವಿಚಾರಣೆಗೆ ಯೋಗ್ಯ ವಿಷಯ ಎಂದು ಹೇಳಿದರು. ಇದಕ್ಕೆ ಒಂದು ಅಧಿಕಾರಯುಕ್ತ ಉತ್ತರವನ್ನು ನೀಡುವುದು ಸ್ವಲ್ಪ ಕಷ್ಟವೇ ಆದರೂ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಹೌದು, ಇದು ನ್ಯಾಯಾಲಯ ವಿಚಾರಣಾ ಯೋಗ್ಯ ವಿಷಯವಾಗುತ್ತದೆ. ಈ ಮೀಸಲಾತಿ ವರ್ಗಗಳಲ್ಲಿ ಸ್ಥಳೀಯ ಸರ್ಕಾರವು ಅತಿ ಹೆಚ್ಚಿನ ಸಂಖ್ಯೆಯ ಸ್ಥಾನವನ್ನು ಸೇರಿಸಿದರೆ ಯಾರೊಬ್ಬರೂ ಫೆಡರಲ್ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗಬಹುದು. ಮೀಸಲಾತಿಯು ಎಷ್ಟು ಭಾರಿ ಪ್ರಮಾಣವಾಗಿದೆ ಎಂದರೆ ಅದರಿಂದ ಸಮಾನ ಅವಕಾಶಗಳಿಗೆ ಸಂಬಂಧಿಸಿದ ನಿಯಮವೇ ನಾಶವಾಗಿದೆ. ಆಗ ನ್ಯಾಯಾಲಯವು ಸ್ಥಳೀಯ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯುಕ್ತ ಹಾಗೂ ವಿವೇಕದಿಂದ ವರ್ತಿಸಿದೆಯೇ ಇಲ್ಲವೇ ಎಂಬ ನಿರ್ಧಾರಕ್ಕೆ ಬರುತ್ತದೆ. ಶ್ರೀ ಕೃಷ್ಣಮಾಚಾರ್ಯವರು ವಿಚಾರವಂತ ಹಾಗೂ ವಿವೇಕಶಾಲಿ ಮನುಷ್ಯರು ಎಂದರೆ ಯಾರು? ಇವು ವ್ಯಾಜ್ಯ ತರುವಂಥ ವಿಷಯವೇ ಎಂದು ಕೇಳಿದರು. ಹೌದು, ಅವು ವ್ಯಾಜ್ಯಯೋಗ್ಯವಾದ ವಿಷಯವೇ. ವಿಚಾರವಂತ ಹಾಗೂ ವಿವೇಕವಂತ ವ್ಯಕ್ತಿಗಳು ಎಂಬುದನ್ನು ಬಹಳಷ್ಟು ಕಾನೂನುಗಳಲ್ಲಿ ಉಪಯೋಗಿಸಲಾಗಿದೆ. ನನ್ನ ಸನ್ಮಾನ್ಯ ಮಿತ್ರರಾದ ಟಿ ಕೃಷ್ಣಮಾಚಾರ್ಯವರಿಗೆ

0: ಸ್ವತ್ತಿನ ವರ್ಗಾವಣೆ ಅಧಿನಿಯಮವನ್ನು ಅವರು ನೋಡಿದರೆ ವಿಚಾರವಂತ ವ್ಯಕ್ತಿ ಹಾಗೂ ವಿವೇಕವಂತ ವ್ಯಕ್ತಿ ಎಂಬುದನ್ನು ಬಹಳ ಚೆನ್ನಾಗಿ ಪರಿಭಾಷಿಸಿರುವುದು ಕಂಡುಬರುವುದು. ನ್ಯಾಯಾಲಯಕ್ಕೆ ಅದನ್ನು ಪರಿಭಾಷಿಸಲು ಯಾವುದೇ ತೊಂದರೆಯಾಗಲಿಕ್ಕಿಲ್ಲ.
1: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.
1: ಪ್ರಪ್ರಥಮವಾಗಿ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡ ಭಾರತದ ಮೊದಲ ಗ್ರಾಮ, ಸ್ವಾತಂತ್ರ್ಯ ಕಹಳೆ ಮೊಳಗಿಸಿದ ಐತಿಹಾಸಿಕ ನೆಲ. ನಮ್ಮದೇ ಶಿವಮೊಗ್ಗ ಜಿಲ್ಲೆಯ ಈಸೂರಿನ ಬಗ್ಗೆ ನಿಮಗೆಷ್ಟು ಗೊತ್ತು? ಈಸೂರಿನ ಸ್ವಾತಂತ್ರ್ಯ ಸ್ಮರಣೆಯ ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಆರ್ಜೆ ಮಹಾಲಕ್ಷ್ಮಿ ಅವರೊಂದಿಗೆ ನಿವೃತ್ತ ರಂಗಕರ್ಮಿ ಕಾಂತೇಶ್ ಕದರಮಂಡಲಿಗೆ ಇರಲಿದ್ದಾರೆ. ಇದೇ August 15 ನೇರ ಪ್ರಸಾರ, ಮಧ್ಯಾಹ್ನ 12 to 1 PM. ಈ ವಿಶೇಷ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ಭಾಗವಹಿಸಿ. 9686096979.

0: ಸಮುದ್ರದಲ್ಲಿ ಹಡಗು ಸಾಕ್ತಾ ಇರುತ್ತೆ, ಅಲೆಗಳಿಗೆ ಎದುರಾಗಿ ಸಾಕ್ತಿರುತ್ತೆ. ಆ ಹಡಗಿಗೂ ಗೊತ್ತು ಸ್ವಲ್ಪ ಏರುಪೇರಾದ್ರೂ ನಾನು ಮುಳುಗೋಗ್ತೀನಿ ಅಂತ. ಆದ್ರೂ ಈ ಹಡಗನ್ನ ಚಲಾಯಿಸ್ತಿರೋನಿಗೋಸ್ಕರ ಅವನ ಹೊಟ್ಟೆ ತುಂಬಿಸೋಕೆ ಈ ಹಡಗು ಸಾಕ್ತಾ ಇದೆ. ಹಾಗೆ ನಮ್ಮ ಜೀವನ ಕೂಡ ಸಮುದ್ರದಂತೆ, ಎಷ್ಟೇ ಕಷ್ಟ ಬಂದ್ರೂ ನಗು ನಗುತ್ತಾ ನಮ್ಮವರಿಗಾಗಿ ನಾವು ಜೀವನ ಸಾಗಿಸ್ಬೇಕಾಗಿದೆ ಅಲ್ವಾ? ಕಷ್ಟವನ್ನ ಎದುರಿಸಿ ಜೀವನ ಸಾಗಿಸೋದ್ರಲ್ಲೇ ಒಂದು ಅರ್ಥ ಸಿಗುತ್ತೆ. ಹಾಗಾಗಿ ಕಷ್ಟಗಳಿಗೆ ಎದುರುಬೇಡಿ, ಕಷ್ಟವನ್ನ ಎದುರಿಸಿ ನಿಲ್ಲಿ. ಆಲ್ ಈಸ್ ವೆಲ್.
1: ಸಂವಿಧಾನ ಕೊಟ್ಟ ಹಕ್ಕು ಯುವ ಜನತೆಯ ಕರ್ತವ್ಯ. ದೇಶದ ಕಾನೂನು ಪಯಣದ ಬಗ್ಗೆ ಅಂಕಿತ ಮಾತು.
2: ಸ್ವಾತಂತ್ರ್ಯ ಸಂಗ್ರಾಮದ ತೆರೆಮರೆಯ ವೈದ್ಯಕೀಯ ಸೇವೆ, ಅಂದು ಜೀವ ರಕ್ಷಣೆ, ಇಂದು ಸ್ಫೂರ್ತಿ, ಶ್ರೇಯಸ್ ಜೊತೆ.
1: ಇಂದಿನ ಯುವ ಜನತೆಯ ಪ್ರಕಾರ ದೇಶ ಪ್ರೇಮ ಎಂದರೇನು? ವನಿತಾ ಗೌಡ ಅವರ ನೇರ ನೋಟ.
2: ಇದೇ ಆಗಸ್ಟ್ 15ರ ಮಧ್ಯಾಹ್ನ 1-2 ಗಂಟೆಯವರೆಗೆ ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ನೇರ ಪ್ರಸಾರ. ಕರೆ ಮಾಡಿ 9686096279. ತಪ್ಪದೆ ಕೇಳಿ, ನಿಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
4: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
3: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
4: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಮಧ್ಯಾಹ್ನ 1 ಗಂಟೆ ಆಯಿತು, ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಕೂಡ ಶುರುವಾಯಿತು. ಅರೆ, ಇಷ್ಟು ಬೇಗ 1 ಗಂಟೆ ಆಯ್ತಾ ಅಂತ ನಮ್ಮ ಗೃಹಿಣಿಯರು ಕೂಡ ಗಡಿಯಾರನ ನೋಡ್ತಾ ಇದ್ದಾರೆ. ಕರೆಕ್ಟ್, 1 ಗಂಟೆ ಆಗಿದೆ, ಊಟದ ಟೈಮ್ ಕೂಡ. ಈಗ ತಾನೇ ಎಲ್ಲ ಕೆಲಸ ಮುಗಿಸಿ, ಪೂಜೆ ಪುನಸ್ಕಾರ ಎಲ್ಲ ಮುಗಿಸಿ, ಈಗ ತಿಂಡಿ ತಿಂದು ಈಗ ಅಡುಗೆಗಿಡ್ತಾ ಇದ್ದೀವಿ, ಅಷ್ಟು ಬೇಗ 1 ಗಂಟೆ ಆಗಿಬಿಡ್ತಾ ಅಂತ ಲೆಕ್ಕಾಚಾರ ಆಗ್ತಾ ಇದ್ದಾರೆ ಮತ್ತೊಂದಿಷ್ಟು ಜನ ನಮ್ಮ ಗೃಹಿಣಿಯರು. ಕರೆಕ್ಟ್, ಅವರ ಒಂದು ಕೆಲಸ ಕಾರ್ಯಗಳಲ್ಲಿ ಟೈಮ್ ಸರಿ ತಿಂಡಿ ಊಟ ಮಾಡೋದನ್ನೇ ಮರ್ತುಬಿಟ್ಟಿರ್ತಾರೆ. ಖಂಡಿತ ಆ ತಪ್ಪನ್ನು ನೀವು ಮಾಡಲೇಬಾರ್ದು. ಟೈಮ್ ಸರಿ ತಿಂಡಿ ಊಟ ಇದ್ದರೆ ನೀವು ಸದೃಢರಾಗಿರ್ತೀರಿ, ಆರೋಗ್ಯಯುತವಾದ ಜೀವನ ಕೂಡ ನಡೆಸ್ಬೋದು. ಯಾಕಪ್ಪ ಅಂದರೆ, ಇಡೀ ಮನೆಯ ಒಂದು ಜವಾಬ್ದಾರಿ, ಇಡೀ ಮನೆಯ ಒಂದು ಆರೋಗ್ಯ, ಇಡೀ ಮನೆಯ ಒಂದು ಆರೋಗ್ಯಯುತವಾದ ಕೀಲಿ ಕೈ ನಿಮ್ಮ ಕೈಯಲ್ಲಿರುತ್ತೆ. ನೀವು ಚೆನ್ನಾಗಿದ್ದರೆ, ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ, ನೀವು ನಗ್ತಾ ನಗ್ತಾ ಇದ್ದರೆ ಮನೆಯ ಪ್ರತಿಯೊಬ್ಬ ಸದಸ್ಯರನ್ನು ಕೂಡ ಆರೋಗ್ಯಯುತವಾಗಿ ಇಟ್ಕೊಳ್ಬೋದು. ಸೊ ಅದಕ್ಕೋಸ್ಕರ ನಮ್ಮ ಗೃಹಿಣಿಯರಿಗೊಂದು ಕಿವಿ ಮಾತು, ಟೈಮ್ ಸರಿ ಊಟ ತಿಂಡಿ ಮಾಡಿ, ಮನೇಲಿರ್ತೀವಂತ ನೆಗ್ಲೆಕ್ಟ್ ಮಾಡಬೇಡಿ, ಯಾವುದೇ ಕಾರಣಕ್ಕೂ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನಿಮ್ಮ ಈ ಕೆಲಸ ಕಾರ್ಯಗಳ ಮಧ್ಯೆ ನಿಮ್ಮನ್ನು ನೀವೇ ಮರ್ತು ಬಿಟ್ಟಿರ್ತೀರಿ. ಆಮೇಲೆ ತಿಂದರೆ ಆಯಿತು ಬಿಡು, 12 ಗಂಟೆ ಆಯಿತು, ಬೆಳಗ್ಗೆದು ಮತ್ತು ಮಧ್ಯಾಹ್ನದ್ದು ಸೇರಿಸಿ ಊಟ ಒಂದೇ ಸಲ ಮಾಡಿದ್ರೆ ಆಯಿತು ಅಂತ ಯೋಚನೆ ಕೂಡ ಮಾಡ್ತಾ ಇರ್ತೀರ. ಈ ತರಾವರಿ ಕೆಲಸಗಳಲ್ಲಿ, ತರಾವರಿ ಟೆನ್ಷನ್ಗಳಲ್ಲಿ ನಮ್ಮನ್ನು ನಾವು ಮರೆತರೆ ಹೇಗೆ? ಕಷ್ಟ ಅಲ್ವಾ? ಸಮಯಕ್ಕನುಸಾರವಾಗಿ ಊಟ ಮಾಡೋದು ಕೂಡ ನಮ್ಮ ಆರೋಗ್ಯಯುತವಾದಂತಹ ಜೀವನ ಶೈಲಿಯಲ್ಲಿ ಮುಖ್ಯವಾದ ಅಂಶ ಅಂತ ಹೇಳ್ತಾ ಈ ದಿನದ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಶುರು ಮಾಡೋಣ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸುಮಾ ನಟರಾಜ್ ಅವರು ವಿಭಿನ್ನವಾಗಿ ಅಡುಗೆಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. ಯಾವೆಲ್ಲ ರೆಸಿಪಿಗಳ ಬಗ್ಗೆ ತಿಳಿಸ್ತಾರೆ ಅನ್ನೋದ್ರ ಬಗ್ಗೆ ಅವರಿಂದಲೇ ತಿಳಿಯೋಣ, ಕಾರ್ಯಕ್ರಮವನ್ನು ಶುರು ಮಾಡೋಣ. ಸುಮಾ ನಟರಾಜ್ ಮೇಡಮ್, ನಮಸ್ತೆ.
6: ನನ್ನ ಹೆಸರು ಸುಮಾ ನಟರಾಜ್, ನಾನು ಶಿವಮೊಗ್ಗದಿಂದ ಮಾತಾಡ್ತಾ ಇರೋದು. ನಾನು ಇವತ್ತು ಹೇಳ್ಕೊಡ್ತಾ ಇರೋದಂತ ಮಜ್ಜಿಗೆ ಕೋಡುಬೇಳೆ ಅಂತಂದು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮಜ್ಜಿಗೆ, ಅಕ್ಕಿ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಹಸಿಮೆಣಸಿನ್ಕಾಯಿ ಪೇಸ್ಟು, ಉಪ್ಪು, ಗೋಸ್ಲಿಕ್ಕೆ ಎಣ್ಣೆ ಇಷ್ಟು ಬೇಕಾಗುತ್ತೆ. ಮಾಡುವಂಥ ವಿಧಾನ, ಒಂದು ಪಾತ್ರೆಯಲ್ಲಿ ಒಂದು ಲೋಟ ಮಜ್ಜಿಗೆ, ಅರ್ಧ ಲೋಟ ನೀರು, ಉಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಪೇಸ್ಟು ಇಷ್ಟನ್ನು ಹಾಕಿ ಒಂದು ಡ್ರಾಪ್ ಎಣ್ಣೆ ಹಾಕಿ ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಆಮೇಲೆ ಅದಕ್ಕೆ ತಕ್ಕಂಗೆ ಒಂದು ದೊಡ್ಡ ಲೋಟ ಅಕ್ಕಿ ಹಿಟ್ಟು, ರೊಟ್ಟಿ ಹಿಟ್ಟಿಗೆ ಹೆಂಗೆ ಬೇಯಿಸ್ತೀವೋ ಹಾಗೆ ಕಾಲು ಗಂಟೆ ಬೇಯಿಸ್ಬೇಕು. ಕಾಲು ಗಂಟೆ ಬೇಯಿಸ್ಬಿಟ್ಟು ನಾವೇನು ಮಾಡಬೇಕು, ಅದನ್ನು ಹಿಟ್ಟು ಕಾಲು ಗಂಟೆ ಹಾಕಿದ ಮೇಲೆ ಕಾಲು ಗಂಟೆ ಬೇಯಿಸ್ಬೇಕು, ಚೆನ್ನಾಗಿ ಕುದೀತಾ ಇದ್ದಾಗ ಹಾಕಬೇಕು. ಕಾಲು ಗಂಟೆ ಬೇಯಿಸಾದ್ಮೇಲೆ ಈ ರೊಟ್ಟಿ ಹಿಟ್ಟು ಹೆಂಗೆ ನಾತೀವ, 2 ನಿಮಿಷ ಬಿಟ್ಕೊಂಡು ರೊಟ್ಟಿ ಹಿಟ್ಟು ಹೆಂಗೆ ನಾತೀವೋ ಹಂಗೆ ಗಂಟಿಲ್ದಂಗೆ ನಾದ್ಕೋಬೇಕು. ಗಂಟಿಲ್ದ ನಾದ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಂಡು ಸಣ್ಣ ಸಣ್ಣ ಉಂಡೆನ ಒಸ್ಕೋಬೇಕು. ಕೋಡ್ಬಳೆ ಒಸಿತೀವಲ್ಲ ಹಂಗೆ, ಆದರೆ ಅದೊಂಚೂರು ತೆಳ್ಳಗೆ ಒಸಿಬೇಕು, ದಪ್ಪ ಒಸಿಬಾರ್ದು. ತೆಳ್ಳಗೆ ಒಸ್ದು ಅದೇ ಥರ ಕೋಡ್ಬಳೆ ಆಕಾರ ಮಾಡಿ ಬಿಸಿ ಬಿಸಿ ಎಣ್ಣೆ ಕಾಯಕ್ಕಿಟ್ಟು ಬಿಸಿ ಬಿಸಿ ಎಣ್ಣೆ ಆದಮೇಲೆ ಅದನ್ನು ಗೋಸ್ಕೊಂಡು ಬಿಸಿ ಬಿಸಿಯಾಗೇ ತಿನ್ನಬೇಕು. ತುಂಬ ರುಚಿಯಾಗಿರುತ್ತೆ. ಮಳೆ ಬರ್ತಾ ಇದ್ದಾಗ ಈ ತಿನ್ನಲಿಕ್ಕೂ ಭಾಳ ರುಚಿಯಾಗಿರುತ್ತೆ, ಭಾಳ ಖುಷಿಯಾಗುತ್ತೆ ತಿನ್ನಲಿಕ್ಕೆ. ಎಷ್ಟು ತಿಂದ್ರೂ ಸಾಲದು ಅನಿಸ್ತಾ ಇರುತ್ತೆ, ಅಷ್ಟು ರುಚಿಯಾಗಿರುತ್ತೆ.
5: ಮಜ್ಜಿಗೆ ಕೋಡ್ಬಳೆಯನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸುಮಾ ನಟರಾಜ್ ಅವರು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಹಾಗೆ ಮತ್ತೊಂದಿಷ್ಟು ವಿಶೇಷವಾಗಿ ಕೆಲವೊಂದು ಅಡುಗೆಗಳ ಬಗ್ಗೆ ತಿಳಿಸಿದ್ದಾರೆ ಸ್ನೇಹಿತರೆ. ಅದ್ರ ಬಗ್ಗೆ ಎಲ್ಲ ತಿಳಿಯೋದಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
2: ಸ್ವಾತಂತ್ರ್ಯದ ಸಂಭ್ರಮ, ಸ್ವಾತಂತ್ರ್ಯದ ಸಂವಾದ.
3: ಈ ಸ್ವಾತಂತ್ರ್ಯ ದಿನದಂದು ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮೂಡಿ ಬರಲಿದೆ ವಿಶೇಷ ಲೈವ್ ಕಾರ್ಯಕ್ರಮಗಳು.
2: ಸ್ವಾತಂತ್ರ್ಯದ ಅರ್ಥವೇನು? ಇಂದಿನ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯದ ಸ್ಥಿತಿ ಹೇಗಿದೆ?
3: ಮಹಿಳಾ ಸ್ವಾತಂತ್ರ್ಯ, ಯುವಕರ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಹೀಗೆ ಸ್ವಾತಂತ್ರ್ಯದ ವಿವಿಧ ಆಯಾಮಗಳ ಕುರಿತು ವಿಭಿನ್ನ ವಿಷಯಗಳ ವಿಶೇಷ ಕಾರ್ಯಕ್ರಮಗಳು
2: ಬೆಳಗ್ಗೆ 8 ಸಂಜೆ 5 ನಿರಂತರವಾಗಿ ನಿಮ್ಮೊಂದಿಗೆ ವಿಶೇಷ ಲೈವ್ ಪ್ರಸಾರ.
3: ನಿಮ್ಮ ಧ್ವನಿ,
2: ನಿಮ್ಮ ಅಭಿಪ್ರಾಯ,
3: ನಿಮ್ಮ ಮಾತುಗಳು,
2: ನಿಮ್ಮ ಪ್ರಶ್ನೆಗಳು.
3: ರೇಡಿಯೋ ಶಿವಮೊಗ್ಗ 90.8 FM ಸ್ವಾತಂತ್ರ್ಯ ದಿನದ ವಿಶೇಷ ಲೈವ್ ಕಾರ್ಯಕ್ರಮ ಕೇಳಿ, ಮಾತನಾಡಿ, ಭಾಗವಹಿಸಿ. ನಮ್ಮ ಸಂಖ್ಯೆ 9686096279.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸುಮಾನ್ ನಟರಾಜ್ ಅವರು ಮಜ್ಜಿಗೆ ಕೋಡ್ಬಳೆ ಬಗ್ಗೆ ತುಂಬ ಸೊಗಸಾಗಿ ತಿಳಿಸ್ಕೊಟ್ರು. ಹಾಗೆ ಮತ್ತೊಂದು ವಿಶೇಷವಾಗಿರುವಂತಹ ಚಟ್ನಿ ಬಗ್ಗೆ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಅದು ಯಾವ ಚಟ್ನಿ ಅನ್ನೋದನ್ನ ಅವರಿಂದಲೇ ತಿಳಿಯೋಣ.
5: ಇವತ್ತು ನಾನು ಹೇಳ್ಕೊಡ್ತಾ ಇರೋದು ಕೆಂಪು ಖಾರ ಚಟ್ನಿ ಅಂತಂದು ಹೇಳ್ಕೊಡ್ತೀವಿ. ಅದು ಖಾರ ಇರಲ್ಲ. ಚಕ್ಲಿಗೆ, ನಿಪ್ಪಟ್ಟಿಗೆ ಇಂಥವಕ್ಕೆಲ್ಲ ಹಚ್ಕೊಂಡು ತಿನ್ಬೋದು. ಚಪಾತಿಗೆ, ರೊಟ್ಟಿಗೆ, ಆಮೇಲೆ ಮಜ್ಜಿಗೆ ಕೊಡಬೇಳೆ ಹೇಳ್ಕೊಟ್ಟಿದ್ನಲ್ಲ, ಅದಕ್ಕೂ ಹಚ್ಕೊಂಡು ತಿನ್ಬೋದು. ಈಗ ಮಾಡೋಂಥ ವಿಧಾನ ಬಂದುಬಿಟ್ಟು, ಬ್ಯಾಡಗಿ ಮೆಣಸಿನ್ಕಾಯಿ 1/20, ಹುಣಸೆಹಣ್ಣು ಸ್ವಲ್ಪ, ಆಮೇಲೆ ಬೆಲ್ಲ 1 ಉಂಡೆ ಸಣ್ಣದು, ಒಣ ಕೊಬ್ಬರಿ 2 ಸ್ಪೂನು, ನೀರುಳ್ಳಿ 1 ಗಡ್ಡೆ, ಬೆಳ್ಳುಳ್ಳಿ 1 ಗಡ್ಡೆ, ಕೊತ್ತಂಬರಿ ಸೊಪ್ಪು, ಆಮೇಲೆ ಉಪ್ಪು ಇಷ್ಟು ಬೇಕಾಗುತ್ತೆ. ಒಗ್ಗರಣೆಗೆ 1 ಸೌಟೆ ಎಣ್ಣೆ, ಆಮೇಲೆ ಸಾಸಿವೆ 1/4 ಸ್ಪೂನು, 1/2 ಸ್ಪೂನ್ ಜೀರಿಗೆ, ಕರಿಬೇ ಸೊಪ್ಪು 2 ಕಡ್ಡಿಯಷ್ಟು, ಕರಿಬೇ ಸೊಪ್ಪು, ಇಂಗು ಇಷ್ಟು ಬೇಕಾಗುತ್ತೆ. ಈಗ ಮಾಡೋಂಥ ವಿಧಾನ, ನಾವು ಬ್ಯಾಡಗಿ ಮೆಣಸಿನಕಾಯಿನ ನೀರು ಮಳ್ಳಾಕಿಟ್ಬಿಟ್ಟು, ನೀರು ಚೆನ್ನಾಗಿ ಕುದೀತಾ ಇರುತ್ತಲ್ಲ, ಬ್ಯಾಡಗಿ ಮೆಣಸು ದೊಡ್ಡ ತೆಗೆದ್ಬಿಟ್ಟು ಅದಕ್ಕೆ ಹಾಕಬೇಕು. ಅದಕ್ಕೆ ಬಿಸಿನೀರಿಗೆ ಹಾಕಿ ಒಂದು ಸ್ವಲ್ಪ ಹುಣಸೆಹಣ್ಣು ಕ್ಲೀನ್ ಮಾಡಿ ಅದನ್ನು ಹಾಕಿಬಿಟ್ಟು ಒಂದು 10 ನಿಮಿಷ ಈ 1/2 ಗಂಟೆ ಬಿಟ್ಬಿಡ್ಬೇಕು. ಅದು ಬಿಸಿ ನೀರಿನಾಗ ಹಾಕೋದು ಮೆತ್ತಗಾಗುತ್ತೆ. ಅದನ್ನು ಮಿಕ್ಸಿಗೆ ಏನೇನು ಮಾಡಬೇಕು ಅಂತಂದರೆ, ಬ್ಯಾಡಗಿ ಮೆಣಸಿನಕಾಯಿ, ಹುಣಸೆಹಣ್ಣು ಮೆತ್ತಗಾಗಿರೋದು ತಗೊಂಡು, ಅದಕ್ಕೇನು ಒಣ ಕೊಬ್ಬರಿ ಮತ್ತು ಒಂದು ಸಣ್ಣ ನೀರುಳ್ಳಿ, 2 ಗಡ್ಡೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಇಷ್ಟು ಮಿಕ್ಸಿ ಮಾಡ್ಕೋಬೇಕು. ಮಾಡ್ಕೊಂಡು ಕೊನೆಯಲ್ಲಿ ಬೆಲ್ಲ ಒಂದು ಸ್ವಲ್ಪ ಸಣ್ಣ ಕುಟ್ಟಿ ಅದನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಂಡು ಆಮೇಲೆ ಮಿಕ್ಸಿ ಮಾಡಾದಮೇಲೆ ಒಂದು ಬಾಣಲಿ ತೊಗೊಂಬಿಟ್ಟು 1 ಸೌಟಷ್ಟು ಎಣ್ಣೆ, ಸಾಸಿವೆ 1/4 ಸ್ಪೂನಷ್ಟು, ಜೀರಿಗೆ, ಕರಿಬೇ ಸೊಪ್ಪು, ಇಂಗು ಇಷ್ಟನ್ನು ಒಗ್ಗರಣೆ ಮಾಡ್ಕೊಂಡು ಮಿಕ್ಸಿ ಮಾಡಿರೋದನ್ನು ಹಾಕ್ಕೊಂಡು, ನೀರು ತುಂಬ ಬಳಸಬಾರ್ದು ಮಿಕ್ಸಿಗೆ, ಮಾಡ್ಕೊಂಬಿಟ್ಟು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಕೈಯಾಡಿಸ್ಬೇಕು. ಚಟ್ನಿ ಹದಕ್ಕೆ ಬರಬೇಕು. ಹಂಗೆ ಮಾಡಿ ನೀರು ತೆಗೆದಿಟ್ಕೊಂಡ್ರೆ, ತಣ್ಣಗಾದಮೇಲೆ ಒಂದು ಡಬ್ಬಿ ತುಂಬಿಟ್ಕೊಂಡ್ರೆ 1 ವರ್ಷ ಆದರೂ ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಅವಕಾಶಕ್ಕಾಗಿ ಧನ್ಯವಾದಗಳು.
4: ನಿಮಗೂ ಕೂಡ ಸುಮಾ ಮೇಡಮ್, ಕೆಂಪು ಚಟ್ನಿ ಮಾಡೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ತಿಳಿಸಿದ್ರಿ, ಜೊತೆ ಜೊತೆಗೆ ಮಜ್ಜಿಗೆ ಕೋಡ್ಬಳೆ ಬಗ್ಗೆ ವಿಶೇಷವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಸ್ನೇಹಿತರೆ, ಕೆಂಪು ಚಟ್ನಿ ಹಾಗೆ ಮಜ್ಜಿಗೆ ಕೋಡ್ಬಳೆಯನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ? ಹಾಗೆ ಮತ್ತೊಂದು ವಿಶೇಷ ರೆಸಿಪಿ ಬಗ್ಗೆ ಶಿವಮೊಗ್ಗದ ಸುಹಾಸಿನಿ ಅವರು ತಿಳಿಸಿದ್ದಾರೆ. ಅದ್ರ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕೊಟ್ಟ ಹಕ್ಕು ಯುವ ಜನತೆಯ ಕರ್ತವ್ಯ. ದೇಶದ ಕಾನೂನು ಪಯಣದ ಬಗ್ಗೆ ಅಂಕಿತ ಮಾತು.
1: ಸ್ವಾತಂತ್ರ್ಯ ಸಂಗ್ರಾಮದ ತೆರೆಮರೆಯ ವೈದ್ಯಕೀಯ ಸೇವೆ, ಅಂದು ಜೀವ ರಕ್ಷಣೆ, ಇಂದು ಸ್ಫೂರ್ತಿ, ಶ್ರೇಯಸ್ ಜೊತೆ.
0: ಇಂದಿನ ಯುವ ಜನತೆಯ ಪ್ರಕಾರ ದೇಶ ಪ್ರೇಮ ಎಂದರೇನು? ವನಿತಾ ಗೌಡ ಅವರ ನೇರ ನೋಟ.
1: ಇದೇ ಆಗಸ್ಟ್ 15ರ ಮಧ್ಯಾಹ್ನ 1-2 ಗಂಟೆಯವರೆಗೆ ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ನೇರ ಪ್ರಸಾರ. ಕರೆ ಮಾಡಿ 9686096279. ತಪ್ಪದೆ ಕೇಳಿ, ನಿಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಸುಮಾ ನಟರಾಜ್ ಅವರು ಮಜ್ಜಿಗೆ ಕೊಡ್ಬಳೆ ಬಗ್ಗೆ ಹಾಗೆ ಕೆಂಪ್ ಚಟ್ನಿ ಬಗ್ಗೆ ತುಂಬಾ ಸೊಗಸಾಗಿ ತಿಳಿಸ್ಕೊಟ್ರು. ಮತ್ತೋರ್ವರು ಶಿವಮೊಗ್ಗದ ಸುಹಾಸಿನಿ ಅಯ್ಯರ್ ಅವರು ನಮ್ಮೊಟ್ಟಿಗಿದ್ದಾರೆ. ಇವರು ಯಾವ ಒಂದು ವಿಶೇಷವಾಗಿರುವಂತಹ ಖಾದ್ಯದ ಬಗ್ಗೆ ಅಂದ್ರೆ ಅಡುಗೆ ಬಗ್ಗೆ

0: ಗುಳ್ಳ ಅಂತ ಬರುತ್ತೆ, ಆ ಬದನೆಕಾಯಿನ ಯೂಸ್ ಮಾಡಬೇಕು. ಹಾಗೆಯೇ ಕೊತ್ತಂಬರಿ ಸೊಪ್ಪು, ಕರಿಬೇವು, ಸಾಸಿವೆ, ಕೊಬ್ಬರಿ ಎಣ್ಣೆ, ಹಸಿಮೆಣಸು, ಕಾಯಿತುರಿ, ಹುಣಸೆಹಣ್ಣು ಇಷ್ಟೇ ಸಾಕು ಇದಕ್ಕೆ. ಹಾಗೆ ಕಲ್ಲುಪ್ಪು. ಇವಾಗ ಬದನೆಕಾಯಿ ಹೋಳನ್ನು ನಾವು ಮೀಡಿಯಂ ಸೈಜ್ನಲ್ಲಿ ಹೆಚ್ಚಿಟ್ಕೊಂಡು ಸ್ವಲ್ಪ ಹುಣಸೆಹಣ್ಣಿನ ರಸದೊಂದಿಗೆ ಒಂದು ಕಾಲು ಗಂಟೆ ನೆನೆಸಿಡಬೇಕು. ಇವಾಗ ಒಂದು ಪಾತ್ರೆನ ಬಿಸಿ ಮಾಡಿ ಅದು ಬಿಸಿಯಾದ ನಂತರ ಕೊಬ್ಬರಿ ಎಣ್ಣೆನ ಹಾಕಿ ಅದಕ್ಕೆ ಸಾಸಿವೆ ಹಾಗೆ ಕರಿಬೇವನ್ನು ಹಾಕಿ ಅದು ಚಟಪಟ ಅಂತ ಹೇಳಿದ ತಕ್ಷಣ ಬದನೆಕಾಯಿ ಹೋಳು ಹೆಚ್ಚಿಟ್ಟಿರ್ತೀವಲ್ಲ ಅದನ್ನು ಸೇರಿಸಿ ಇನ್ನಷ್ಟು ಹುಣಸೆಹಣ್ಣಿನ ರಸದೊಂದಿಗೆ ಸ್ವಲ್ಪ ನೀರನ್ನು ಹಾಕಿ ಕಾಲು ಗಂಟೆ ಬೇಯಿಸ್ಕೊಳ್ಬೇಕು. ಇದು ಬೇಯುವ ಸಂದರ್ಭದಲ್ಲಿ ನಾವು ಕಲ್ಲುಪ್ಪನ್ನು ಇದಕ್ಕೆ ಸೇರಿಸ್ಬೇಕು. ಇವಾಗ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಹಸಿಮೆಣಸು, ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರನ್ನು ಹಾಕಿ ನಾವು ನುಣ್ಣಗೆ ರುಬ್ಕೊಳ್ಬೇಕು. ಇವಾಗ ಬದನೆಕಾಯಿ ಹೋಳು ಬೆಂದಾಗಿದ್ದರೆ ಈ ರುಬ್ಬಿರುವ ಮಿಶ್ರಣವನ್ನು ಸೇರಿಸಿ ಒಂದು 5 ನಿಮಿಷ ಚೆನ್ನಾಗಿ ಕೈಯಾಡಿ ಬೇಯಿಸಬೇಕು. ಇವಾಗ ಈ ಬೇಯುವ ಸಂದರ್ಭದಲ್ಲಿ ಇನ್ನಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಉಪ್ಪನ್ನು ಹಾಕಿದ್ರೆ ಬದನೆಕಾಯಿಯ ಅದ್ಭುತ ಕಾಯಿ ಹುಳಿ ರೆಡಿ. ಥ್ಯಾಂಕ್ ಯು.
1: ನಿಮಗೂ ಕೂಡ ಧನ್ಯವಾದಗಳು ಸುಹಾಸಿನಿ ಅಯ್ಯರವರೇ. ಬದನೆಕಾಯಿ ಹುಳಿಯನ್ನು ಯಾವ ರೀತಿ ತಯಾರಿಸ್ಕೊಳ್ಬೇಕು, ಯಾವೆಲ್ಲ ಸಾಮಗ್ರಿಗಳು ಬೇಕು, ಹಾಗೆ ತಯಾರಿಸಿಕೊಳ್ಳುವ ಬಗೆ ಹೇಗೆ ಅನ್ನೋದ್ರ ಬಗ್ಗೆ ತುಂಬ ಸೊಗಸಾಗಿ ತಿಳಿಸಿದ್ರಿ. ಎಸ್, ನಿಮ್ಮ ಮಾತಲ್ಲೇ ಗೊತ್ತಾಗತ್ತೆ ನಿಮಗೆ ಈ ಅಡುಗೆ ಮಾಡೋದ್ರಲ್ಲಿ ಎಷ್ಟೊಂದು ಆಸಕ್ತಿ ಇದೆ ಅಂತ. ಎಸ್, ಒಂದೊಂದು ಸ್ಥಳದಲ್ಲಿ ಒಂದೊಂದು ರೀತಿಯ ಅಡುಗೆಗಳು ಫೇಮಸ್ ಆಗಿರುತ್ತೆ. ಅಂತಹ ಅಡುಗೆಗಳ ಬಗ್ಗೆ ತಿಳಿಸಿದಾಗ ಒಂದು ಹೊಸ ರುಚಿಯ ಅನುಭವ ಕೂಡ ಆಗುತ್ತೆ. ಮತ್ತೊಮ್ಮೆ ಸುಹಾಸಿನಿ ಅಯ್ಯರವರಿಗೆ ಹಾಗೂ ಸುಮಾ ನಟರಾಜ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ದಿನದ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಣ್ಣಲ್ಲಿ ಕನಸು, ಬದುಕಿನಲ್ಲಿ ಗೆಲುವಿನ ಛಾಪು. ಇಂದಿನ ಮಹಿಳೆ ಯಾರ ಮೇಲೂ ಅವಲಂಬಿತಳಲ್ಲ, ತಾನೇ ತನ್ನ ಬದುಕಿನ ನಾಯಕಿ. ಆದರೂ ಮಹಿಳೆಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ನಿಜವಾಗ್ಲೂ ಮಹಿಳಾ ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವಾತಂತ್ರ್ಯ ಅಂದ್ರೆ ಕೇವಲ ದೇಶಕ್ಕೆ ಮಾತ್ರವೇ? ಮಹಿಳಾ ಸ್ವಾತಂತ್ರ್ಯವು ದೇಶದ ಪ್ರಗತಿಯ ಭಾಗವಲ್ಲವೇ? ಈ ವಿಷಯದ ಕುರಿತು ಆಗಸ್ಟ್ 15ರ ಮಧ್ಯಾಹ್ನ 3-4ರವರೆಗೆ ವಿಶೇಷ ಲೈವ್ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದು ವಿಶೇಷವಾದ ಅತಿಥಿಗಳು ಮಾತನಾಡಲಿದ್ದಾರೆ. ನೀವು ಕರೆ ಮಾಡಿ ಮಾತನಾಡಿ. ನಮ್ಮ ಸಂಖ್ಯೆ 9686096279. ರೇಡಿಯೋ ಶಿವಮೊಗ್ಗದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
1: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಆಗಸ್ಟ್ 15ರ ಶನಿವಾರ ಸಂಜೆ 6:30 ನಗರದ ರವೀಂದ್ರ ನಗರ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ಯಕ್ಷಭಾವ ಗಾನ, ದ್ವಂದ್ವ ಶೈಲಿಯ ಪ್ರಸ್ತುತಿ ಮತ್ತು ಜುಗಲ್ಬಂದಿ ವಿನೂತನ ಸಂಗೀತ ಕಾರ್ಯಕ್ರಮವನ್ನು ಸಂಗೀತ್ ಸಮರ್ಪಣ್ ಟ್ರಸ್ಟ್ ಏರ್ಪಡಿಸಿದೆ. ಈ ಬಗ್ಗೆ ಮಾಹಿತಿಯನ್ನ ನೀಡಿದ ಸಂಸ್ಥೆಯ ಅಧ್ಯಕ್ಷೆ ಸುರೇಶ ಹೆಗಡೆ ಮಾತನಾಡುತ್ತಾ, ಯಕ್ಷಗಾನ ಭಾಗವತರಾದ ಅನಂತ್ ಹೆಗಡೆ ಯಲ್ಲಾಪುರ್, ಸಹ ಕಲಾವಿದರಾದ ವಿಠಲ್ ರಂಗದೋಳ್, ರಾಘವೇಂದ್ರ ರಂಗದೋಳ್, ಪಂಡಿತ್ ತುಕಾರಾಮ್ ರಂಗದೋಳ್, ಶಂಕರ್ ಭಾಗವತ್ ಯಲ್ಲಾಪುರ್, ಪ್ರಮೋದ್ ಹೆಗಡೆ ಕಬ್ಬಿನಗದ್ದೆ ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು, ವೇದಿಕೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ವಿದ್ವಾಂಸರಾದ ಶೃಂಗೇರಿ HS ನಾಗರಾಜ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಉಮೇಶ್ ಹಾಲಾಡಿ ಮತ್ತು ಎನ್ ರಾಮಚಂದ್ರ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾಸಕ್ತರು ಭಾಗವಹಿಸುವಂತೆ ವಿನಂತಿಸಲಾಯಿತು. ಮುಂದಿನ ವಿವರ. ಗಾಂಧಿ ಬಸಪ್ಪ ಮತ್ತು ಹಳದಮ್ಮ ಪ್ರತಿಷ್ಠಾನದ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಗಸ್ಟ್ 15ರ ಬೆಳಗ್ಗೆ 7:45 ಆಚರಿಸಲಾಗುವುದು. GSKM ರಸ್ತೆಯಲ್ಲಿರುವ ವಂದೇ ಮಾತರಂ ನಿಲಯದಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಪಾಲಿಕೆಯ ಆಯುಕ್ತರಾದ K.ಮಾಯಣ್ಣಗೌಡ ಧ್ವಜಾರೋಹಣ ನಡೆಸಿಕೊಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಕಾರ್ಪೊರೇಟರ್ HC ಯೋಗೇಶ್ ಆಗಮಿಸುವರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗಾಜನೂರಿನ ಶರಣ್ಯ ಆರೈಕೆ ಕೇಂದ್ರದ ಮುಖ್ಯಸ್ಥರಾದ DL ಮಂಜುನಾಥ್ ವಹಿಸುವರು. ಗಾಂಧಿ ಬಸಪ್ಪ ಮತ್ತು ಹಳದಮ್ಮ ಪ್ರತಿಷ್ಠಾನದ ಅಧ್ಯಕ್ಷರಾದ SB ವಾಸುದೇವ ಆಗಮಿಸುವರು. ಮುಂದಿನ ವಿವರ. ಶಿವಮೊಗ್ಗ ವತಿಯಿಂದ ಆಗಸ್ಟ್ 14ರಂದು ನಗರದ ಸೀನಪ್ಪ ಶೆಟ್ಟಿ ಸರ್ಕಲ್ ಗೋಪಿ ಸರ್ಕಲ್ನಲ್ಲಿ ಸ್ವದೇಶಿ ಮಂತ್ರಂ 2026 ಹೆಸರಿನಲ್ಲಿ ಸ್ವಾತಂತ್ರ್ಯ ಗೀತೆಗಳ ಗಾಯನ ನೃತ್ಯ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ CS ಷಡಾಕ್ಷರಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ರಾತ್ರಿ 9:00 ನಾಡ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. 9:30-10:00 ವಿಶೇಷ ದೇಶಭಕ್ತಿ ಗೀತೆಗಳ ಗಾಯನ ನಡೆಯಲಿದ್ದು, ರಾತ್ರಿ 10:00-10:30 10 ಜನ ಯೋಧರಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ನಂತರ ದೇಶಭಕ್ತಿ ಗೀತೆಗಳ ವಿಶೇಷ ನೃತ್ಯ ಕಾರ್ಯಕ್ರಮ ನಡೆಯಲಿದ್ದು, ರಾತ್ರಿ 12:00 ಸ್ವಾತಂತ್ರ್ಯ ಸಂಭ್ರಮಾಚರಣೆ, ಸಿಹಿ ವಿತರಣೆ ಹಾಗೂ ರಾಷ್ಟ್ರ ಗೀತೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ ಎಂದರು. ಈ ಕಾರ್ಯಕ್ರಮಕ್ಕೆ ಶಿವಮೊಗ್ಗ ನಗರದ 35 ವಿವಿಧ ಸಂಘ ಸಂಸ್ಥೆಗಳು ಸಹಕಾರ ನೀಡಿದ್ದು, 3 ಗಂಟೆಗಳ ಕಾಲ ವಿನೂತನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮ ಹಾಗೂ ಸಂಘಟನೆಯಲ್ಲಿ ಯಾರೂ ಮುಖ್ಯಸ್ಥರಲ್ಲ, ಯಾರೂ ಅಮುಖ್ಯಸ್ಥರಲ್ಲ. ವೇದಿಕೆ, ಕಾರ್ಯಕ್ರಮ, ಭಾಷಣ ಯಾವುದೂ ಇರುವುದಿಲ್ಲ. ಸುಮಾರು 10,000 ಜನ ಸೇರುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಕಾರ್ಗಿಲ್ ಯುದ್ಧ ಪ್ರದೇಶದಲ್ಲಿ ಅತಿ ಹೆಚ್ಚು ಬಾರಿ ಸೇವೆ ಸಲ್ಲಿಸಿದ ಶಿವಮೊಗ್ಗದ ಯೋಧರಾದ ಸುಭಾಷ್ ಚಂದ್ರ ತೇಜಸ್ವಿ ನೆರವೇರಿಸಲಿದ್ದಾರೆ. 250 ಕಲಾವಿದರು ದೇಶಭಕ್ತಿ ಗೀತೆಗಳು ಹಾಗೂ ರಾಷ್ಟ್ರಗೀತೆಗಳಿಗೆ ಧ್ವನಿಯಾಗಲಿದ್ದಾರೆ. 100 ಕಲಾವಿದರು ನೃತ್ಯದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸ್ಥಳೀಯ ಕಲಾವಿದರಿಗೆ ಆದ್ಯತೆ ನೀಡಲಾಗುತ್ತದೆ ಎಂದು ವಿವರಿಸಿದರು. ಕಾರ್ಯಕ್ರಮಕ್ಕೆ ಬರುವವರು ಬಿಳಿ ಉಡುಪಿನೊಂದಿಗೆ ಆಗಮಿಸಬೇಕು. ಮಳೆ ಬಂದರೂ ಕಾರ್ಯಕ್ರಮ ಮುಂದುವರೆಯಲಿದೆ. ಛತ್ರಿ, ಕ್ಯಾಪ್, ರೈನ್ಕೋಟ್ನೊಂದಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಬಸವೇಶ್ವರ ಪಟ್ಟಣ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಬಳ್ಳಿಗೆರೆ ಸಂತೋಷ್, ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ವಸಂತ್ ಹೋಬಳಿದಾರ್, ಹೆಸರಾಂತ ಗಾಯಕಿ ಸುರೇಶ್ ಹೆಗ್ಡೆ, ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರಾದ ಮೋಹನ್ ಕುಮಾರ್, ಹರ್ಷ ಬೋವಿ ಇನ್ನಿತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈ ಆಗಸ್ಟ್ 15 ಕೇವಲ ಒಂದು ದಿನದ ಸಂಭ್ರಮವಲ್ಲ, ಇದು ನಮ್ಮ ಮಣ್ಣಿನ ಕಥೆ, ನಮ್ಮ ಜನರ ಕಥೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸಾವಿರಾರು ಹೃದಯಗಳ ಕಥೆ, ಕಳೆದ ಕಾಲದ ಹೋರಾಟದಿಂದ ಇಂದಿನ ಭಾರತದ ಹೆಮ್ಮೆಯವರೆಗೆ. ದೇಶಭಕ್ತಿ, ಸ್ವಾತಂತ್ರ್ಯ, ನಮ್ಮ ನೆನಪುಗಳು ಮತ್ತು ನಮ್ಮ ಭಾರತವನ್ನು ಇನ್ನಷ್ಟು ಸುಂದರವಾಗಿಸುವ ಕನಸುಗಳ ಜೊತೆ ಒಂದು ವಿಶೇಷ ಮಾತುಕತೆ. ಈ ಇಂಡಿಪೆಂಡೆನ್ಸ್ ಡೇ ನಿಮ್ಮ ಧ್ವನಿಯು ನಮ್ಮ ಜೊತೆ ಸೇರಲಿ. ಮಾತು ನಮ್ಮದು, ಭಾವನೆ ನಮ್ಮದು, ದೇಶವೂ ನಮ್ಮದು. ಈ ಆಗಸ್ಟ್ 15 ಸಂಜೆ 4-5 ಗಂಟೆಯವರೆಗೆ ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ನಿಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್. ಬನ್ನಿ, ಸ್ವಾತಂತ್ರ್ಯದ ಸಂಭ್ರಮವನ್ನ ಮಾತಿನ ಮೂಲಕ ಆಚರಿಸೋಣ. ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಪ್ರಜ್ಞಾವಂತ ವಿದ್ಯಾರ್ಥಿ ಶಕ್ತಿ ದೇಶಕ್ಕೆ ಅವಶ್ಯಕತೆ ಇದೆ. ಜವಾಬ್ದಾರಿಯುತ ನಾಗರಿಕರನ್ನಾಗಿ ಸಾಮಾನ್ಯ ಪರಿಜ್ಞಾನ ಹೊಂದಲು ABVPಯಂತಹ ಸಂಘಟನೆಗಳು ಸಹಕಾರಿಯಾಗುತ್ತವೆ ಎಂದು RSS ನಗರ ಸಂಚಾಲಕರಾದ ಲೋಕೇಶ್ವರ್ ರಾವ್ ಕಾಳೆ ಅಭಿಪ್ರಾಯ ವ್ಯಕ್ತಪಡಿಸಿದರು. ಒಂದು ದಿನದ ಮಹಾನಗರ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಶ್ರದ್ಧೆಯಿಂದ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ಎಂದು ಕರೆ ನೀಡಿದರು. ವಿದ್ಯಾರ್ಥಿಯು ಉತ್ತಮ ನಾಗರಿಕನಾಗಲು ಒಳ್ಳೆಯ ಚಾರಿತ್ರವೂ ಅವಶ್ಯ. ವಿದ್ಯಾರ್ಥಿ ಜೀವನವು ಭವಿಷ್ಯವನ್ನ ರೂಪಿಸಿಕೊಳ್ಳುವ ಪ್ರಮುಖ ಹಂತ. ಈ ಅವಧಿಯಲ್ಲಿ ಉತ್ತಮ ಸಂಸ್ಕಾರ, ಶಿಸ್ತು, ನಾಯಕತ್ವ ಗುಣ ಹಾಗೂ ದೇಶದ ಬಗ್ಗೆ ಜವಾಬ್ದಾರಿ ಬೆಳೆಸಿಕೊಳ್ಳುವುದು ಅಗತ್ಯ. ಪ್ರಜ್ಞಾವಂತ ವಿದ್ಯಾರ್ಥಿಯ ಶಕ್ತಿ ಬೆಳೆಸುವ ಮೂಲಕ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ABVP ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಸಂಘಟನೆಯ ಕಾರ್ಯಕರ್ತರು ನಿಸ್ವಾರ್ಥ ಸೇವೆಗಳಿಂದ ದೇಶದ ಉನ್ನತ ಸ್ಥಾನಕ್ಕೇರಿದ ಉದಾಹರಣೆಗಳನ್ನು ನಾವು ನೋಡಬಹುದು ಎಂದು ತಿಳಿಸಿದರು. ನಾವು ಸಾಗುವ ಹಾದಿ ಶಾರ್ಟ್ಕಟ್ ಆಗಿರಬಾರದು, ಸುದೀರ್ಘವೂ ಆಗಿರಬಾರದು. ಕಡಿಮೆ ಸಮಯದಲ್ಲಿ ಅಡೆತಡೆ ಇಲ್ಲದೆ ಸರಿಯಾದ ದಾರಿಯಲ್ಲಿ ಸಾಗುವುದನ್ನ ABVP ಕರೆಸುತ್ತದೆ. ನಮ್ಮ ದೇಶ ಸಮೃದ್ಧಿ ಶಾಂತಿಯಿಂದ ನೆಲೆಸಲು ಇಂತಹ ಸಂಘಟನೆಗಳ ಅವಶ್ಯಕತೆ ಇದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ABVP ಪ್ರಮುಖರಾದ ನಂದನ್, ನಿರಂಜನ್, ರಂಜಿತಾ ಉಪಸ್ಥಿತರಿದ್ದರು. ಶಿವಮೊಗ್ಗ ನಗರದ ವಿವಿಧ ಕಾಲೇಜುಗಳ ನೂರಾರು ವಿದ್ಯಾರ್ಥಿಗಳು ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. ಮುಂದಿನ ವಿವರ: ಮಕ್ಕಳಿಗೆ ಪಠ್ಯದ ಜೊತೆಗೆ ಕೃಷಿಯ ಪ್ರಾಯೋಗಿಕ ಅನುಭವವೂ ದೊರೆಯಲಿದೆ ಎಂಬ ಉದ್ದೇಶದಿಂದ ತೀರ್ಥಹಳ್ಳಿ ತಾಲೂಕು ಕಟ್ಟೆಹಾಕಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 6 ಮತ್ತು 7ನೇ ತರಗತಿಯ ವಿದ್ಯಾರ್ಥಿಗಳನ್ನ ಶಿಕ್ಷಕರು ಹಾಗೂ SDMC ಪದಾಧಿಕಾರಿಗಳು ಸಮೀಪದ ಗದ್ದೆಗೆ ಕರೆದೊಯ್ದು ಭತ್ತ ನಾಟಿಯ ಅನುಭವವನ್ನ ಪ್ರಾತ್ಯಕ್ಷಿಕವಾಗಿ ಮಾಡಿಸಿದರು. ಕಟ್ಟೆಹಾಕಲು ಸಮೀಪದಲ್ಲಿರುವ ವಿಜಯ್ ಎಂಬುವರ ಗದ್ದೆಯಲ್ಲಿ ಮಕ್ಕಳಿಗೆ ಪ್ರಾಯೋಗಿಕವಾಗಿ ಕೃಷಿ ಪಾಠ ಕಲಿಸುವ ಅವಕಾಶ ಒದಗಿಸಲಾಯಿತು. ಭತ್ತದ ನಾಟಿಗೆ ಮಣ್ಣಿನ ಸಿದ್ಧತೆ, ನೀರಿನ ಮಹತ್ವ, ಭತ್ತದ ಸಸಿಗಳ ಆಯ್ಕೆ ಹಾಗೂ ನಾಟಿ ಮಾಡುವ ವಿಧಾನಗಳ ಕುರಿತು ವಿದ್ಯಾರ್ಥಿಗಳಿಗೆ ವಿವರವಾಗಿ ತಿಳಿಸಿದರು. ವಿದ್ಯಾರ್ಥಿಗಳು ಶಿಕ್ಷಕರ ಮಾರ್ಗದರ್ಶನದಲ್ಲಿ ನಾಟಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಕೃಷಿಯ ನೈಜ ಅನುಭವ ಪಡೆದರು. SDMC ಅಧ್ಯಕ್ಷರಾದ ಶ್ರೀಧರ್, ಸದಸ್ಯರಾದ ಶ್ವೇತಾ, ದಿವ್ಯಾ, ಸುಂದರೇಶ್, ಹಿರಿಯ ವಿದ್ಯಾರ್ಥಿಗಳ ಸಂಘದ ಪ್ರಕಾಶ್, ಶಿಕ್ಷಕರಾದ ಅನೂಪ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ: ಆಗಸ್ಟ್ 22-23ರಂದು ಆಯೋಜಿಸಿರುವ 7ನೇ ರಾಜ್ಯ ಮಟ್ಟದ ಕನ್ನಡ ವೈದ್ಯ ಬರಹಗಾರರ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಸಾಗರದ ನೇತ್ರ ತಜ್ಞರಾದ ಡಾಕ್ಟರ್ HS ಮೋಹನ್ ಆಯ್ಕೆಯಾಗಿದ್ದಾರೆ. ದೊಡ್ಡಬಳ್ಳಾಪುರದ ನವೋದಯ ಶಾಲಾ ಆವರಣದಲ್ಲಿ ಭಾರತೀಯ ವೈದ್ಯಕೀಯ ಸಂಘ, ಕನ್ನಡ ವೈದ್ಯ ಬರಹಗಾರರ ಸಮಿತಿ ಹಾಗೂ ಭಾರತೀಯ ವೈದ್ಯಕೀಯ ಸಂಘ ದೊಡ್ಡಬಳ್ಳಾಪುರ ಶಾಖೆಯಿಂದ ಈ ಸಮ್ಮೇಳನ ಆಯೋಜಿಸಲಾಗಿದೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ರೋಟೇರಿಯನ್ಗಳ ಸೇವೆಯಲ್ಲಿ ಸಾಮಾಜಿಕ ಸಾಮರಸ್ಯ ಇದೆ, ಸಂಘರ್ಷ ಇಲ್ಲವೇ ಇಲ್ಲ. ರೋಟೇರಿಯನ್ಸ್ಗಳ ಸೇವಾ ಮನೋಭಾವನೆ ಸದಾ ಸ್ಮರಣೀಯ, ಅದು ಅನುಕರಣೀಯ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರಾದ ಆರ್.ಕೆ. ಸಿದ್ದರಾಮಣ್ಣ ತಿಳಿಸಿದರು. ನಗರದ ರೋಟರಿ ಈಸ್ಟ್ ಶಾಲೆ ರಾಜೇಂದ್ರ ನಗರದಲ್ಲಿ ರೋಟರಿ ಕ್ಲಬ್ ಶಿವಮೊಗ್ಗ ಈಸ್ಟ್ ಏರ್ಪಡಿಸಿದ ಸೇವಾಭಾವವೇ ಸಂಸ್ಕಾರ ಎಂಬ ವಿಷಯದ ಕುರಿತು ವಾರದ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಶಾಂತಿ ನೆಮ್ಮದಿ ತೃಪ್ತಿಯ ಸೇವಾ ಮನೋಭಾವದಲ್ಲಿ ಸಿಗುತ್ತದೆ. ಸೇವೆ ಎನ್ನುವುದು ಸ್ವಾಭಾವಿಕವಾಗಿ ಇರುವಂತದ್ದು, ಅದು ಪ್ರತಿಯೊಬ್ಬರಲ್ಲೂ ಸಹ ಇರುತ್ತದೆ ಎಂದು ತಿಳಿಸಿದರು. ಪ್ರಸ್ತುತ ಭ್ರಷ್ಟಾಚಾರ ಇಲ್ಲದ ಜಾಗವೇ ಇಲ್ಲ ಎನ್ನುವಂತಾಗಿದೆ. ತಂತ್ರಜ್ಞಾನ ಬೆಳೆದು ಬಂದ ಬಗ್ಗೆ ಯೋಚಿಸಿದರೆ ಆಶ್ಚರ್ಯವಾಗುತ್ತದೆ. ಪರಿಸರ ಸೇವೆ ಅವಶ್ಯಕತೆ ಇದೆ, ಸಮಾನತೆ ಸೋದರತೆ ಸಾಂಸ್ಕೃತಿಕ ಅವಶ್ಯಕತೆ ಇದೆ. ರೋಟರಿಯಲ್ಲಿ ಸೇವಾ ಸಾಂಸ್ಕೃತಿಯು ಸಾಮೂಹಿಕ ಕ್ರಿಯೆ ಮತ್ತು ನೈತಿಕ ವೃತ್ತಿಪರ ಮಾನದಂಡದ ಮೂಲಕ ಸ್ಥಳೀಯ ಮತ್ತು ಜಾಗತಿಕ ಸಮುದಾಯದ ಅಗತ್ಯಗಳನ್ನು ಪೂರೈಸಲು ಸದಸ್ಯರನ್ನ ಪ್ರೇರೇಪಿಸುತ್ತದೆ. ಸದಸ್ಯರ ತೊಡಗಿಸಿಕೊಳ್ಳುವಿಕೆ ಮತ್ತು ಸಕಾರಾತ್ಮಕ ಒಳಗೊಳ್ಳುವ ಸ್ವಾಗತಾರ್ಹ ಎಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ರೋಟರಿ ಕ್ಲಬ್ ಶಿವಮೊಗ್ಗದ ಅಧ್ಯಕ್ಷರಾದ ಶೇಷಗಿರಿ ವಹಿಸಿ ಮಾತನಾಡುತ್ತಾ, ಸೇವಾ ಸಂಸ್ಕಾರ ಒಂದು ಸಾಂಘಿಕ ಪರಿಸರವಾಗಿದ್ದು ಇಲ್ಲಿ ಇಡೀ ರೋಟರಿ ಕ್ಲಬ್ ಮೌಲ್ಯಗಳು, ನಂಬಿಕೆಗಳು ಮತ್ತು ನಡವಳಿಕೆಗಳು ಸದಸ್ಯರಿಗೆ ಸಾಧಾರಣ ಮೌಲ್ಯ ಮತ್ತು ತೃಪ್ತಿಯನ್ನ ತಲುಪಿಸುವುದರ ಮೇಲೆ ಕೇಂದ್ರೀಕೃತವಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಶಿವಮೊಗ್ಗ ಈಸ್ಟ್ನ ಕಾರ್ಯದರ್ಶಿ ಆರ್ ಮನೋಹರ್, ಪದಾಧಿಕಾರಿಗಳು, ಮಾಜಿ ಸಹಾಯಕ ಗವರ್ನರ್ ರೋಟರಿಯನ್ ಜಿ ವಿಜಯಕುಮಾರ್, ಆದಿಮೂರ್ತಿ ಬಿ ಗಣೇಶ್, ಶ್ರೀಕಾಂತ್, ಡಾಕ್ಟರ್ ಪರಮೇಶ್ವರನ್ ಚಿಗ್ಗಾವ್, ಚಂದ್ರಹಾಸ್, ಪಿ ರಾಯ್ಕರ್ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ನಗರದ ಶ್ರೀ ವಿಶ್ವಕರ್ಮ ಯಕ್ಷಾಭಿಮಾನಿ ವೇದಿಕೆ ಡಾಕ್ಟರ್ ಶರತ್ ಮರಿಯಪ್ಪ ಫೌಂಡೇಶನ್ ಸಹಯೋಗದಲ್ಲಿ ಆಗಸ್ಟ್ 16 ಸಂಜೆ 5 ಕುವೆಂಪು ರಂಗಮಂದಿರದಲ್ಲಿ ಸಾಗರ್ ಕಿನಾರೆ ಸಂಗೀತ ಸಂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವೇದಿಕೆಯ ಅಧ್ಯಕ್ಷರಾದ ಶಶಿ ಎಸ್ ಮಂಗಳಕರ್ ತಿಳಿಸಿದರು. ಗಾಯನ ಸಂಜೆಯಲ್ಲಿ ಎಸ್ ಜಾನಕಿ, ಲತಾ ಮಂಗೇಶ್ಕರ್, ಕಿಶೋರ್ ಕುಮಾರ್ ಅವರ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಗಾಯಕರಾದ ರಾಮಚಂದ್ರ ಹಡಪತ್ ಹಾಗೂ ಎಂಡಿ ಪಲ್ಲವಿ ಹಾಡಲಿದ್ದಾರೆ. ರಾಘವೇಂದ್ರ ಕಾಂಚನ್ ಕಾರ್ಯಕ್ರಮ ನಿರೂಪಿಸಲಿದ್ದಾರೆ. ಪ್ರವೇಶ ಉಚಿತವಾಗಿರುತ್ತದೆ. ಡಾಕ್ಟರ್ ಶರತ್ ಮರಿಯಪ್ಪ ಮಾತನಾಡಿ, ಹಳೆಯ ಚಿತ್ರಗೀತೆಗಳ ಸಾರವನ್ನ ಯುವ ಪೀಳಿಗೆಗೆ ತಲುಪಿಸಲು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಸಾರ್ವಜನಿಕರು ಕುಟುಂಬ ಸಮೇತ ಆಗಮಿಸುವಂತೆ ಮನವಿ ಮಾಡಿದರು. ಫೌಂಡೇಶನ್ನಿಂದ ಮುಂದಿನ ದಿನಗಳಲ್ಲಿ ಉಚಿತ ಕೋಚಿಂಗ್ ಮತ್ತು ಉದ್ಯೋಗ ಮೇಳ ಹಮ್ಮಿಕೊಳ್ಳುವ ಯೋಜನೆ ಇದ್ದು, ವಿವಿಧ ಕಂಪನಿಗಳ ಜೊತೆ ಮಾತುಕತೆ ನಡೆಸಲಾಗುತ್ತದೆ. ಪೊಲೀಸ್ ನೇಮಕಾತಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಸೆಪ್ಟೆಂಬರ್ 22 ತರಬೇತಿ ಪ್ರಾರಂಭಿಸಲಾಗುವುದು. ಜೊತೆಗೆ ಫೌಂಡೇಶನ್ ಸಾರ್ವಜನಿಕ ಚಟುವಟಿಕೆಗಳಿಗೆ ಮುಕ್ತವಾಗಿ ತೆರೆದುಕೊಳ್ಳಲಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಭಾನುಪ್ರಕಾಶ್, ಮಂಜುನಾಥ್, ವಿನೋದ್, ಹರ್ಷ, ಭೋವಿ, ಅಮೋಘ ಮುಂತಾದವರು ಉಪಸ್ಥಿತರಿದ್ದರು. ಇಲ್ಲಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತೈರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕೆ. ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
3: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
4: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
1: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರಣಾಳ ಶಿಶುಗಳ ಜನನವಾಗಿದೆ.
1: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ, ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
9: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
10: ಕೇಳುಗರಿಗೆಲ್ಲ ಸಂಕ್ರಾಂತಿಯ ಶುಭಾಶಯಗಳು.

0: ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ. ಈ ವಾರದ ಸಂಚಿಕೆಯಲ್ಲಿ ನಾವು ನಿಮಗೆ ಕೇಳಿಸಲಿದ್ದೇವೆ, ರೋಮನ್ ಗಾರೆ ಗಟ್ಟಿತನದ ಗುಟ್ಟು, ಆಹಾರವಾದ ವೈರಸ್ಸು, ವಿಷದಲ್ಲಿಯೂ ಬದುಕುವ ಬ್ಯಾಕ್ಟೀರಿಯಾ, ಬೀಗಲ್ ಸಾಹಸಯಾನ ಹಾಗೂ ಸೋಫಿಯಾ ಕೊವಾಲೆವ್ಸ್ಕಾಯಾ. ರೋಮನ್ ಗಾರೆಯ ಗಟ್ಟಿತನದ ಗುಟ್ಟು. ವಿಜಯಪುರದ ಗೋಲ್ಗುಂಬಸ್ ನೋಡಿದ್ದೀರಾ? 8 ಮಹಡಿ ಎತ್ತರದ ಗೋಲಾಕಾರದ ಸೂರು ಅದು. ಯಾವುದೇ ಕಾಂಕ್ರೀಟ್ ಆಗಲಿ ಸಿಮೆಂಟ್ ಅನ್ನಾಗಲಿ ಬಳಸದೆ ಕಟ್ಟಿದ ಬೃಹತ್ ಕಟ್ಟೋಣ. ಅದನ್ನು ಕಂಡಾಗ ಆ ಅದ್ಭುತವನ್ನು ನೋಡಿದ ಖುಷಿಗಿಂತಲೂ ಇತ್ತೀಚೆಗೆ ಕಾಂಕ್ರೀಟಿನಿಂದ ಕಟ್ಟಿದ ಕೆಲವು ಹೊಸ ಕಟ್ಟಡಗಳು ಇಲ್ಲವೇ ಸೇತುವೆ ಕುಸಿದು ಬಿದ್ದಂತಹ ಸುದ್ದಿಯೇ ನೆನಪಾಗಿದ್ದರೆ ಅಚ್ಚರಿಯಾಗಬೇಕಿಲ್ಲ. ಅತಿ ಗಟ್ಟಿಯಾದ ರಚನೆ ಎನಿಸಿದ ಕಾಂಕ್ರೀಟು ಕೂಡ ಕುಸಿದು ಬೀಳುವಾಗ ಈ ಹಳೆಯ ಗಾರೆಯಿಂದ ಕಟ್ಟಿದ ಕಟ್ಟಡ ಹಾಳಾಗದೆ ಉಳಿದದ್ದು ಹೇಗೆ ಎನ್ನುವ ಪ್ರಶ್ನೆ ಸಹಜವೇ. ಈ ಪ್ರಶ್ನೆ ಕೇವಲ ನಮ್ಮದು ಮಾತ್ರವಲ್ಲ, ಪುರಾತನ ನಾಗರಿಕತೆ ಇರುವಂತಹ ಹಲವಾರು ದೇಶಗಳಲ್ಲಿಯೂ ಕೂಡ ಇದೇ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸಾವಿರಾರು ವರ್ಷಗಳಷ್ಟು ಹಳೆಯದಾದ ರೋಮನ್ನರು ಕಟ್ಟಿದ ಬೃಹತ್ ಕಟ್ಟಡಗಳು ಇನ್ನೂ ಭದ್ರವಾಗಿ ಉಳಿದಿವೆ. ಇದಕ್ಕೆ ಕಾರಣ ಅವುಗಳಲ್ಲಿ ಬಳಸಿದ ವಸ್ತುಗಳ ವಿಶೇಷ ರಚನೆ ಹಾಗೂ ಅದರಿಂದಾಗಿ ಬಲು ದೀರ್ಘಕಾಲ ನಡೆದಂತಹ ರಾಸಾಯನಿಕ ಬದಲಾವಣೆಗಳು ಎಂದು ಅಮೆರಿಕೆಯ ಯೂಟಾ ವಿಶ್ವವಿದ್ಯಾನಿಲಯದ ಸಿವಿಲ್ ಇಂಜಿನಿಯರ್ ಮೇರಿ ಡಿ ಜಾಕ್ಸನ್ ಮತ್ತು ಸಂಗಡಿಗರು ಇತ್ತೀಚೆಗೆ ಅಮೆರಿಕನ್ ಮಿನರಾಲಜಿಸ್ಟ್ ಪತ್ರಿಕೆಯಲ್ಲಿ ವರದಿ ಮಾಡಿದ್ದಾರೆ. ರೋಮನ್ನರ ಕಾಲದ ಪುರಾತನ ಕಟ್ಟಡಗಳು ಬಹಳ ಪ್ರಸಿದ್ಧಿ. ಸುಮಾರು ಕ್ರಿಸ್ತಪೂರ್ವ 1ನೇ ಶತಮಾನದಲ್ಲಿ ಕಟ್ಟಿದ ಕಟ್ಟಡಗಳು 2000 ವರ್ಷಗಳು ಕಳೆದ ಮೇಲೂ ಗಟ್ಟಿಯಾಗಿಯೇ ಉಳಿದಿವೆ ಎನ್ನುವುದು ವಿಶಿಷ್ಟ. ಇವುಗಳಲ್ಲಿ ನೀರನ್ನು ಸಾಗಿಸಲು ಕಟ್ಟಿದ ಮೇಲ್ಗಾಲುವೆಗಳು, ನೆಲದಾಳದಲ್ಲಿಯ ಚರಂಡಿಗಳು, ಸಮುದ್ರದ ತಟದಲ್ಲಿ ಕಟ್ಟಿದ ಬಂದರುಗಟ್ಟೆಗಳು, ದೊಡ್ಡ ದೊಡ್ಡ ಕಟ್ಟಡಗಳು, ಸಮಾಧಿಗಳು ಹಾಗೂ ಕೋಟೆ ಕೊತ್ತಳಗಳಿವೆ. 2000 ವರ್ಷಗಳಾದ ಮೇಲೂ ಅವು ಮೊದಲು ಇದ್ದಷ್ಟೇ ಗಟ್ಟಿಯಾಗಿ ಇರುವುದಕ್ಕೆ ಕಾರಣವೇನು? ಎಂತಹ ವಸ್ತುಗಳನ್ನು ಬಳಸಿ ಈ ಕಟ್ಟಡಗಳನ್ನು ಕಟ್ಟಿದ್ದಾರೆ? ಇಂತಹ ವಸ್ತುಗಳನ್ನು ನಾವು ತಯಾರಿಸಿ ಕಟ್ಟಡ ನಿರ್ಮಾಣಕ್ಕೆ ಬಳಸಬಹುದೇ? ಇವೆಲ್ಲವೂ 21ನೇ ಶತಮಾನದ ಇಂಜಿನಿಯರ್ಗಳು ಕೇಳುವ ಪ್ರಶ್ನೆಗಳು. ಅಂತವುಗಳಲ್ಲಿ ಒಂದಕ್ಕೆ ಉತ್ತರವನ್ನು ಮೇರಿ ಜಾಕ್ಸನ್ ತಂಡ ಹುಡುಕಿದೆ. ರೋಮನ್ನರು ಈ ಕಟ್ಟಡಗಳನ್ನು ಕಟ್ಟುವ ಸಮಯದಲ್ಲಿ ಸಿಮೆಂಟ್ ಇರಲಿಲ್ಲ, ಆದರೆ ಈಜಿಪ್ಟಿನಲ್ಲಿ ಅದಾಗಲೇ ಗಾರೆಯನ್ನು ರೂಪಿಸಲಾಗಿತ್ತು. ಈಜಿಪ್ಷಿಯನ್ನರು ತಮ್ಮ ನೆರೆಹೊರೆಯಲ್ಲಿ ದೊರೆಯುತ್ತಿದ್ದಂತಹ ಜಿಪ್ಸಮ್ ಅಥವಾ ಕ್ಯಾಲ್ಸಿಯಂ ಸಲ್ಫೇಟ್ ಖನಿಜವನ್ನು ನೀರಿನೊಂದಿಗೆ ಬೆರೆಸಿ ಗೋಂದಿನಂತಹ ವಸ್ತುವನ್ನು ತಯಾರಿಸಿದ್ದರು. ಇಟ್ಟಿಗೆಗಳ ನಡುವೆ ಇದನ್ನು ಇಟ್ಟು ಅಂಟಿಸುತ್ತಿದ್ದರು. ಒಣಗಿದ ನಂತರ ಗಟ್ಟಿಯಾಗಿ ಇದು ಇಟ್ಟಿಗೆಗಳನ್ನು ಹಿಡಿದಿರುತ್ತಿತ್ತು. ಇದೇ ಗಾರೆಯನ್ನು ರೋಮನ್ನರು ಇನ್ನೂ ಸ್ವಲ್ಪ ಸುಧಾರಿಸಿದ್ದರು. ಜಿಪ್ಸಮ್ಮಿನ ಬದಲಿಗೆ ಸುಣ್ಣ ಅಥವಾ ಕ್ಯಾಲ್ಸಿಯಂ ಆಕ್ಸೈಡ್, ನೀರು ಮತ್ತು ಮರಳನ್ನು ಬೆರೆಸಿ ಗಾರೆಯನ್ನು ತಯಾರಿಸಲಾಗುತ್ತಿತ್ತು. ರೋಮನ್ನರ ಬಹುತೇಕ ಪುರಾತನ ಕಟ್ಟಡಗಳಲ್ಲಿ ಬಳಕೆಯಾಗಿರುವುದು ಇಂತಹ ಗಾರೆ. ಉಪ್ಪು ನೀರಿನಲ್ಲಿ ಮುಳುಗಿರುವ ಬಂದರಿನ ಗೋಡೆಗಳು ಅದು ಹೇಗೆ 1000 ವರ್ಷಗಳಿಂದಲೂ ಉಳಿದಿವೆ ಎನ್ನುವ ಪ್ರಶ್ನೆ ಇದೀಗ ಸಿವಿಲ್ ಇಂಜಿನಿಯರ್ಗಳನ್ನು ಕಾಡುತ್ತಿದೆ. ಈ ಗಾರೆಯನ್ನು ತಯಾರಿಸಿದ ವಿಧಾನಕ್ಕೆ ಹುಡುಕಾಟವೂ ಕೂಡ ನಡೆದಿತ್ತು. ಕ್ರಿಸ್ತಪೂರ್ವ 30ರ ಆಸುಪಾಸಿನಲ್ಲಿ ರೋಮನ್ ಇಂಜಿನಿಯರ್ ಮಾರ್ಕಸ್ ವಿಟ್ರೂವಿಯಸ್ ಎಂಬಾತ ಈ ಗಾರೆಯ ತಯಾರಿಕೆ ವಿಧಾನವನ್ನು ಸೂಚಿಸಿದ್ದ. ಇದರಲ್ಲಿ ಜ್ವಾಲಾಮುಖಿಯಿಂದ ಸುರಿದ ಬೂದಿಯನ್ನ, ಸಮುದ್ರದ ನೀರು ಹಾಗೂ ಸುಣ್ಣದೊಟ್ಟಿಗೆ ಬೆರೆಸಿ ಗಟ್ಟಿಯಾದ ಕಲ್ಲುಗಳ ಜೊತೆಗೆ ಬೆರೆಸಿ ಹರಡಿ ಆಕಾರ ಕೊಡಬಹುದು ಎಂದು ಬರೆದಿದ್ದ. ಇದು ಕಲ್ಲಿನಂತೆಯೇ ಬಲು ಗಟ್ಟಿಯಾಗಿ ಉಳಿಯುತ್ತದೆ ಎಂದು ಹೇಳಿದ್ದ. ಇದನ್ನು ಇಂದಿನ ಕಾಂಕ್ರೀಟಿನ ಮುತ್ತಜ್ಜ ಎನ್ನಬಹುದು. ಕಾಂಕ್ರೀಟ್ ತಯಾರಿಸಲು ಇದೇ ಬಗೆಯಲ್ಲಿ ಕಲ್ಲಿನ ಚೂರುಗಳು ಅಥವಾ ಜಲ್ಲಿ, ಮರಳು, ಸಿಮೆಂಟು ಎನ್ನುವ ಶಿಲೆಗಳನ್ನು ಸುಣ್ಣವನ್ನು ಬೆರೆಸಿ ಸುಟ್ಟು ಮಾಡಿದ ಪುಡಿ ಇವೆಲ್ಲವನ್ನು ನೀರಿನಲ್ಲಿ ಕಲಸಿ ಬೆರೆಸುತ್ತಾರಷ್ಟೆ. ಆದರೆ ಅದಕ್ಕೆ ಸಮುದ್ರದ ನೀರು ಮಾತ್ರ ಬಳಸುವುದಿಲ್ಲ. ಸಿಮೆಂಟು ಸುಣ್ಣಕ್ಕಿಂತಲೂ ಗಟ್ಟಿ ಹಾಗಿದ್ದು ಸಮುದ್ರದ ನೀರು ಯಾವ ಕಟ್ಟಡಕ್ಕೂ ಹಾನಿ ತರುವಂತಹ ವಸ್ತು ಎನ್ನಲಾಗುತ್ತದೆ. ಅಂಥದ್ದರಲ್ಲಿ ರೋಮನ್ನರು ನಿಜವಾಗಿಯೂ ಸಮುದ್ರದ ನೀರನ್ನು ಬಳಸಿದ್ದರೆ ಎನ್ನುವ ಅನುಮಾನವಿತ್ತು. ಇದೀಗ ಮೇರಿ ಜಾಕ್ಸನ್ ಈ ವಿಶೇಷ ತಯಾರಿಕಾ ವಿಧಾನದ ಗುಟ್ಟನ್ನು ಬಯಲಾಗಿಸಿದ್ದಾರೆ. ರೋಮನ್ನರ ಕಾಂಕ್ರೀಟಿಗೂ ಇಂದು ನಾವು ಮಾಡುವ ಕಾಂಕ್ರೀಟಿಗೂ ಒಂದು ಪ್ರಮುಖ ವ್ಯತ್ಯಾಸವಿದೆ. ರೋಮನ್ ಕಾಂಕ್ರೀಟಿನಲ್ಲಿರುವ ವಿವಿಧ ಖನಿಜಾಂಶಗಳನ್ನು ವಿಶ್ಲೇಷಿಸಿದರೆ ಅಲ್ಯೂಮಿನಿಯಂ ಟೊಬರ್ಮೊರೈಟ್ ಎನ್ನುವ ಖನಿಜಾಂಶ ಇದೆ. ಸಿಮೆಂಟಿನಿಂದ ಮಾಡಿದ ಕಾಂಕ್ರೀಟಿನಲ್ಲಿ ಇದು ಕಾಣುವುದಿಲ್ಲ. ಇದು ಅಲ್ಯೂಮಿನಿಯಂ ಸಿಲಿಕೇಟ್ ಹೊರಳುಗಳು, ಸುಣ್ಣ, ಕ್ಯಾಲ್ಸಿಯಂ ಮರಳಿನಲ್ಲಿರುವ ಸಿಲಿಕೇಟುಗಳ ಜೊತೆ ಕೂಡಿ ಉದ್ದುದ್ದನೆಯ ಸರಪಳಿಗಳಂತೆ ಜೋಡಿಸಿಕೊಂಡು ಪದರ ಪದರಗಳಾಗಿ ಹಾಳೆಗಳಾಗಿರುತ್ತವೆ. ಸಿಮೆಂಟಿನಿಂದ ಮಾಡಿದ ಕಾಂಕ್ರೀಟಿನಲ್ಲಿ ಈ ಬಗೆಯ ಪದರಗಳಾಗಲಿ ಪದರಗಳ ನಡುವೆ ಸುಣ್ಣದ ತೆಳು ಗೋಂದಾಗಲಿ ಇರುವುದಿಲ್ಲ. ಟೊಬರ್ಮೊರೈಟ್ನ ಈ ರಚನೆಗೆ ರೋಮನ್ನರ ಗಾರೆಗೆ ಅನುಪಮ ದೃಢತೆಯನ್ನು ಒದಗಿಸಿದೆ ಎನ್ನುವುದು ಇಂಜಿನಿಯರುಗಳ ಲೆಕ್ಕಾಚಾರ. ಇವೆರಡು ವಸ್ತುಗಳ ಒಳರಚನೆಗಳನ್ನು ಅರಿತರೆ ಅವುಗಳ ಗುಣಗಳಲ್ಲಿನ ವ್ಯತ್ಯಾಸ ಏಕಾಗಿರಬಹುದು ಎಂದು ಊಹಿಸಬಹುದು ಎಂದು ಮೇರಿ ಜಾಕ್ಸನ್ ಮತ್ತು ಸಂಗಡಿಗರು ವರ್ಷಾನುಗಟ್ಟಲೆ ಸಮುದ್ರದ ನೀರಿನಲ್ಲಿದ್ದ ರೋಮನ್ ಗಾರೆಯ ತುಣುಕನ್ನು ಅದೇ ರೀತಿಯ ನೀರಿನಲ್ಲಿ ದೀರ್ಘಕಾಲ ಮುಳುಗಿಸಿಟ್ಟಿದ್ದಂತಹ ಸಿಮೆಂಟ್ ಕಾಂಕ್ರೀಟಿನ ಜೊತೆಗೆ ಹೋಲಿಸಿದ್ದಾರೆ. ಕಣಗಳ ಗಾತ್ರವನ್ನ ಸೂಕ್ಷ್ಮದರ್ಶಕದ ಮೂಲಕ, ಅದರಲ್ಲೂ ಎಲೆಕ್ಟ್ರಾನಿಕ್ ಸೂಕ್ಷ್ಮದರ್ಶಕದ ಮೂಲಕ ಗಮನಿಸಿ ಅಳೆದಿದ್ದಾರೆ. ರಾಸಾಯನಿಕ ಸ್ವರೂಪವನ್ನು ರಾಮನ್ ಸ್ಪೆಕ್ಟ್ರೋಸ್ಕೋಪಿ ಎನ್ನುವ ತಂತ್ರದ ಮೂಲಕ ವಿಶ್ಲೇಷಿಸಿದ್ದಾರೆ. ಇವೆಲ್ಲವುಗಳ ಫಲವಾಗಿ ರೋಮನ್ನರ ಗಾರೆ ಗಟ್ಟಿಯಾಗುವುದಕ್ಕೆ ಕಾರಣ ಅದು ಸಮುದ್ರದ ನೀರಿನಲ್ಲಿ ದೀರ್ಘಕಾಲ ಇದ್ದದ್ದು ಎನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ. ಸಾಮಾನ್ಯ ಕಾಂಕ್ರೀಟಿನ ಜೊತೆಗೆ ಸಮುದ್ರದ ನೀರು ಕೂಡಿದಾಗ ಮರಳಿನಲ್ಲಿರುವ ಸಿಲಿಕಾ ಜೊತೆಗೆ ಕ್ಷಾರ ವಸ್ತುಗಳು ಕೂಡಿಕೊಂಡು ಜಲ್ಲಿಯಂತಹ ಒಂದು ವಸ್ತು ರೂಪುಗೊಳ್ಳುತ್ತದೆ. ಇದು ಕ್ರಮೇಣ ನೀರನ್ನು ಹೀರಿ ಹಿಗ್ಗಿ ಕಾಂಕ್ರೀಟ್ ಅನ್ನು ಒಡೆಯುತ್ತದೆ. ಆದರೆ ಜ್ವಾಲಾಮುಖಿಯ ಬೂದಿಯನ್ನು ಬಳಸಿದ ರೋಮನ್ ಗಾರೆಯ ಜೊತೆ ಸಮುದ್ರದ ನೀರು ಕೂಡಿದಾಗ ಬೂದಿಯಲ್ಲಿನ ಕೆಲವು ವಸ್ತುಗಳು ಕ್ಷಾರ ಅಣುಗಳು ಹುಟ್ಟಿದಂತೆಲ್ಲ ಅವನ್ನು ನಿಶಕ್ತಿಗೊಳಿಸಿ ಬಿಡುತ್ತವಂತೆ. ಫಲವಾಗಿ ಜಲ್ಲಿ ರೂಪುಗೊಳ್ಳುವುದಿಲ್ಲ, ಬದಲಿಗೆ ಗಟ್ಟಿಯಾದ ಟೊಬರ್ಮೊರೈಟ್ ಮತ್ತು ಫಿಲಿಪೈಟ್ ಎನ್ನುವ ಖನಿಜಗಳು ರೂಪುಗೊಳ್ಳುತ್ತವೆ. ಕ್ಷಾರ ವಸ್ತುಗಳು ಕರಗಿ ಹೋಗುವುದರಿಂದ ಅಲ್ಲಿ ರಂಧ್ರವೂ ಉಂಟಾಗುತ್ತದೆ. ಹೀಗೆ ರಂಧ್ರಭರಿತವಾದ ಆದರೆ ಟೊಬರ್ಮೊರೈಟ್ ಮತ್ತು ಫಿಲಿಪೈಟ್ಗಳು ನಾರುಗಳು ಒಂದರೊಡನೊಂದು ಸೇರಿಕೊಂಡು ಗಟ್ಟಿಯಾದಂತಹ ಗಾರೆ ರೂಪುಗೊಳ್ಳುತ್ತದೆ. ಒಟ್ಟಾರೆ ದೀರ್ಘಕಾಲ ಉಪ್ಪು ನೀರಿನ ಒಡನಾಟದಿಂದಾಗಿ ಈ ಬಗೆಯ ಗಟ್ಟಿ ಕಾಂಕ್ರೀಟ್ ಆಗುತ್ತದೆ ಎನ್ನುತ್ತಾರೆ ಮೇರಿ ಜಾಕ್ಸನ್. ಉಪ್ಪು ನೀರನ್ನು ಬಳಸಿದರೆ ಇದನ್ನು ಸಾಮಾನ್ಯ ಸಿಮೆಂಟಿನಿಂದಲೂ ಮಾಡಬಹುದು ಎನ್ನುವುದು ಇವರ ತೀರ್ಮಾನ. ರೋಮನ್ ಗಾರೆಯನ್ನು ತಯಾರಿಸುವ ತಂತ್ರ ಹೀಗೆ ಸಿದ್ಧಿಸಿದರೆ ಗಟ್ಟಿಯಾದ ಸಾವಿರಾರು ವರ್ಷ ಬಾಳುವ ನೀರಿನೊಳಗಿದ್ದರೂ ದೃಢವಾಗಿರುವಂತಹ ಕಾಂಕ್ರೀಟ್ ಅನ್ನು ತಯಾರಿಸಬಹುದು. ಇದು ಈಗ ಕಟ್ಟಡಗಳಿಗೆ ನಾವು ಬಳಸುತ್ತಿರುವ ಸಿಹಿ ನೀರನ್ನು ಉಳಿಸುತ್ತದೆ ಎನ್ನುವುದು ಇವರ ಕನಸು. ನಿಮಗೆ ಗೊತ್ತೇ, ಎಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ತು ಬೀಳಿಸಬಹುದಂತೆ. ಚಾಟ್ ಜಿಪಿಟಿ ಎನ್ನುವ ಕೃತಕ ಬುದ್ಧಿಮತ್ತೆ ಅರ್ಥಾತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಾಂಶವನ್ನು ಬಳಸಿ ಬರೆದಂತಹ ಲೇಖನಗಳು ಸತ್ಯವೋ ಸುಳ್ಳೋ ಎನ್ನುವುದನ್ನು ವಿಜ್ಞಾನಿಗಳಿಗೂ ಪತ್ತೆ ಮಾಡಲು ಕಷ್ಟವಂತೆ. ಆ ಲೇಖನಗಳಿಂದ ವಿಜ್ಞಾನಿಗಳು ನಮ್ಮ ನಿಮ್ಮಂತೆಯೇ ಬೇಸ್ತು ಬೀಳುತ್ತಾರೆ ಎಂದು ನೇಚರ್ ಪತ್ರಿಕೆ ವರದಿ ಮಾಡಿದೆ. ಆಹಾರವಾದ ವೈರಸ್, ಸಾತ್ವಿಕ ಆಹಾರ ಯಾವುದು, ಅದರಿಂದ ಏನು ಪ್ರಯೋಜನ ಎನ್ನುವ ಚರ್ಚೆ ಸುತ್ತಮುತ್ತ ನಡೆಯುವಾಗ ವಿಜ್ಞಾನ ಲೋಕದಲ್ಲಿ ಇನ್ನೊಂದು ವಿಶೇಷ ಚರ್ಚೆ ಆರಂಭವಾಗಿದೆ. ವೈರಸ್ಸುಗಳು ಆಹಾರವಾಗಬಲ್ಲವೆ, ಅವನ್ನು ತಿಂದು ಜೀವಿಗಳು ಬದುಕಿರಬಲ್ಲುವೆ ಎನ್ನುವುದೇ ಈ ಚರ್ಚೆ. ನಿಸರ್ಗದಲ್ಲಿ ಇದುವೂ ಆಗುತ್ತಿದೆ ಎನ್ನುವುದಕ್ಕೆ ಪುರಾವೆಯನ್ನು ಅಮೆರಿಕೆಯ ನೆಬ್ರಾಸ್ಕಾ ವಿಶ್ವವಿದ್ಯಾನಿಲಯದ ಸೂಕ್ಷ್ಮ ಜೀವಿ ವಿಜ್ಞಾನಿ ಜಾನ್ ಪಿ ಡೆಲಾಂಗ್ ಮತ್ತು ಸಂಗಡಿಗರು ಒದಗಿಸಿದ್ದಾರೆ. ಪ್ಯಾರಾಮಿಸಿಯಂನಂತಹ ಸೂಕ್ಷ್ಮವಾದ ಏಕಕೋಶ ಜೀವಿಗಳು ವೈರಸ್ಸುಗಳನ್ನು ತಿಂದು ಬದುಕಬಲ್ಲುವಂತೆ. ವೈರಸ್ಸುಗಳು ವಿಚಿತ್ರ ಜೀವಿಗಳು, ಜೀವಿಗಳು ಅಂತಲೂ ಹೇಳಲಾಗುವುದಿಲ್ಲ, ಏಕೆಂದರೆ ಇವು ಅತ್ತ ಜೀವಿಗಳಂತೆಯೂ ಇತ್ತ ನಿರ್ಜೀವಿಗಳಂತಹ ಪುಡಿಯಾಗಿಯೂ ಇರಬಲ್ಲವು. ಬಹುತೇಕ ವೈರಸ್ಸುಗಳು ಪರಜೀವಿಗಳು, ಅರ್ಥಾತ್ ಬೇರೆ ಜೀವಿಗಳ ಜೀವಕೋಶದೊಳಗೆ ಇರುವ ವ್ಯವಸ್ಥೆಯನ್ನೇ ಬಲವಂತವಾಗಿ ತಮ್ಮದಾಗಿಸಿಕೊಂಡು ಬದುಕುವಂಥವು. ಜೀವಕೋಶಗಳೊಳಗೆ ಸೇರುವವರೆಗೂ ಇವುಗಳಲ್ಲಿ ಜೀವದ ಸೆಲೆ ಒಂದಿಷ್ಟು ಕಾಣುವುದಿಲ್ಲ, ಕೇವಲ ಒಂದಿಷ್ಟು ಪ್ರೋಟೀನ್ ಹೊತ್ತುಕೊಂಡ ಡಿಎನ್ಎ ಅಥವಾ ಆರ್ಎನ್ಎ ರಾಸಾಯನಿಕ ಎಂದಷ್ಟೇ ಹೇಳಬಹುದು. ಆದರೆ ಒಮ್ಮೆ ಜೀವಕೋಶದೊಳಗೆ ಹೊಕ್ಕವೋ ಕಲ್ಲಾದ ಶಬರಿ ಶಾಪಮುಕ್ತಳಾಗಿ ಜೀವ ಪಡೆದಂತೆ ಜೀವ ತಳೆದು ತಾವು ಹೊಕ್ಕಿರುವ ಜೀವಕೋಶವನ್ನೇ ನಾಶ ಮಾಡಿ ಬಿಡುತ್ತವೆ. ಹೀಗಾಗಿ ಇವನ್ನು ಪ್ರಾಣಿಗಳೆನ್ನಬೇಕೋ ಸಸ್ಯಗಳೆನ್ನಬೇಕೋ ಎನ್ನುವ ಸಂದಿಗ್ಧವೂ ಇತ್ತು. ಅವೆಲ್ಲ ಕಷ್ಟವೇ ಬೇಡ ಎಂದು ಇವನ್ನು ಪ್ರತ್ಯೇಕ ಜೀವಿಗಳು ಎಂದು ಪರಿಗಣಿಸಿಬಿಟ್ಟಿದ್ದಾರೆ. ಪ್ರಾಣಿ ಲೋಕದಲ್ಲಿ ಆಹಾರ ಸರಪಳಿ ಎಂಬ ಒಂದು ವಿದ್ಯಮಾನವಿದೆ. ಇದು ಇನ್ನೇನಲ್ಲ, ಒಂದು ಜೀವಿ ಇನ್ನೊಂದನ್ನು, ಅದನ್ನು ಮತ್ತೊಂದು, ಮತ್ತೊಂದನ್ನು ಮಗದೊಂದು, ಮಗದೊಂದನ್ನು ಬೇರೊಂದು ತಿನ್ನುವುದನ್ನೇ ಆಹಾರ ಸರಪಳಿ ಎನ್ನುತ್ತೇವೆ. ಈ ಸರಪಳಿಯ ಬುಡದಲ್ಲಿ ಸೂಕ್ಷ್ಮ ಸಸ್ಯಗಳು ಇಲ್ಲವೇ ಸಸ್ಯಗಳಿರುತ್ತವೆ. ಇವುಗಳನ್ನು ತಿಂದು ಬದುಕುವಂತವು ಸಸ್ಯಾಹಾರಿಗಳು. ಅವು ಬೇರೆ ಮಾಂಸಾಹಾರಿಗಳಿಗೆ ಆಹಾರವಾಗುತ್ತವೆ. ಸಣ್ಣ ಮಾಂಸಾಹಾರಿಗಳು ದೊಡ್ಡವಕ್ಕೆ ಆಹಾರವಾಗುತ್ತವೆ. ಇವೆಲ್ಲ ಸತ್ತ ಮೇಲೆ ಬ್ಯಾಕ್ಟೀರಿಯಾಗಳು ಹಾಗೂ ಬೂಸು ಜೀವಿಗಳು ಈ ಶವಗಳನ್ನು ಕೊಳೆಸಿ ಎಲ್ಲವನ್ನೂ ಮರಳಿ ಮಣ್ಣಾಗಿಸುತ್ತವೆ. ಹೀಗೆ ಜೀವಿಗಳ ಜೀವದ ರಾಸಾಯನಿಕ ಚಕ್ರ ಮುಂದುವರಿಯುತ್ತದೆ. ಈ ಆಹಾರ ಚಕ್ರದಲ್ಲಿ ವೈರಸ್ಸುಗಳಿಗೆ ಇದುವರೆಗೂ ಪಾತ್ರವೇ ಇರಲಿಲ್ಲ. ಸರಪಳಿಯಲ್ಲಿರುವ ಜೀವಿಗಳನ್ನು ತಾಕಿ ಕಾಯಿಲೆಯನ್ನುಂಟು ಮಾಡಿ ತಾನು ಬದುಕುತ್ತದೆ ಎಂದಷ್ಟೇ ತಿಳಿದಿತ್ತು. ಪ್ರಾಣಿಗಳು ಆಗೀಗ ನೀರಿನೊಟ್ಟಿಗೋ ಬೇರೆ ಆಹಾರದೊಟ್ಟಿಗೂ ಇವನ್ನು ನುಂಗುತ್ತವಾದರೂ ಅದರ ಪ್ರಮಾಣ ಅತ್ಯಲ್ಪ. ಹಾಗಿದರೆ ಇವು ಆಹಾರವಾಗಬಹುದೇ? ಈ ಪ್ರಶ್ನೆ ಕೇಳುವ ಧೈರ್ಯವು ವಿಜ್ಞಾನಿಗಳಿಗೆ ಇರಲಿಲ್ಲವೆಂದರೆ ತಪ್ಪೇನಲ್ಲ. ಏಕೆಂದರೆ ಆಹಾರ ಎಂದರೆ ಜೀವಿಗಳಿಗೆ ಬೇಕಾದಂತಹ ಪೋಷಕಾಂಶಗಳನ್ನು ಒದಗಿಸುವ ವಸ್ತು. ಕೇವಲ ಒಂದಿಷ್ಟೇ ಇಷ್ಟು ಪ್ರೋಟೀನು, ಅದೂ ವೈರಸ್ಸಿಗಷ್ಟೇ ಅನುಕೂಲವಾಗಬಲ್ಲಂತಹ ಪ್ರೋಟೀನು ಮತ್ತು ಡಿಎನ್ಎ ಅಥವಾ ಆರ್ಎನ್ಎ ಇರುವಂತಹ ವೈರಸ್ಸುಗಳು ಯಾವ ಪೋಷಕಾಂಶಗಳನ್ನು ಒದಗಿಸಿಯಾವು? ಈ ತರ್ಕದಿಂದ ವೈರಸ್ ಅನ್ನು ಆಹಾರ ಸರಪಣಿಯ ಕೊನೆಯಲ್ಲಿರುವ ಉಳಿದೆಲ್ಲರನ್ನೂ ಅವಲಂಬಿಸಿದ ಜೀವಿ ಎಂದು ಹೇಳಲಾಗಿದೆ. ಡೇಲಾಂಗ್ ಸಂಗಡಿಗರ ಸಂಶೋಧನೆ ಈ ತರ್ಕವನ್ನು ತಲೆಕೆಳಗಾಗಿಸಿದೆ. ವೈರಸ್ಸುಗಳು ಕೂಡ ಆಹಾರ ಸರಪಳಿಯ ಮೂಲವಾಗಬಹುದು, ಕೊನೆಯಲ್ಲ ಎಂದಿದೆ. ಈ ರೀತಿಯ ತೀರ್ಮಾನಕ್ಕೆ ಬರಲು ಡೆಲಾಂಗ್ ತಂಡ ಕೆಲವು ಪ್ರಯೋಗಗಳನ್ನು ಮಾಡಿತ್ತು. ಬ್ಯಾಕ್ಟೀರಿಯಾ ಅಥವಾ ಇತರೆ ಜೀವಕೋಶಗಳನ್ನು ಇಟ್ಟು ವೈರಸ್ ಅನ್ನು ಕೃಷಿ ಮಾಡುವಾಗ ಕೆಲವೊಮ್ಮೆ ತಮ್ತಾನೇ ವೈರಸ್ಸುಗಳ ಪ್ರಮಾಣ ಕಡಿಮೆಯಾಗುತ್ತಿದ್ದುದು ಕಂಡುಬಂದಿತ್ತು. ಇದಕ್ಕೆ ಹೀಗೆ, ಈ ವೈರಸ್ಸುಗಳನ್ನು ಬೇರೆ ಜೀವಿಗಳು ಯಾವುದಾದರೂ ತಿನ್ನುತ್ತಿರಬಹುದೋ ಅಥವಾ ಅವು ತಮ್ತಾವೇ ಸಾಯುತ್ತಿವೆಯೋ ಎನ್ನುವ ಪ್ರಶ್ನೆ ಇತ್ತು. ವೈರಸ್ಸುಗಳನ್ನು ಸಾಮಾನ್ಯ ಸೂಕ್ಷ್ಮದರ್ಶಕದ ಅಡಿಯಲ್ಲಿಯೂ ನೋಡಲು ಆಗುವುದಿಲ್ಲವಾದ್ದರಿಂದ ಈ ಅನುಮಾನ ಉಳಿದೇ ಇತ್ತು. ಇದನ್ನು ಪರಿಹರಿಸಿಕೊಳ್ಳಲು ಡೆಲಾಂಗ್ ತಂಡ ಕೆಲವು ಪ್ರಯೋಗಗಳನ್ನು ಮಾಡಿದೆ. ಮೊದಲಿಗೆ ವೈರಸ್ಸುಗಳನ್ನು ಎಂದಿನಂತೆ ಜೀವಕೋಶಗಳ ಜೊತೆಗೆ ಕೃಷಿ ಮಾಡಿದೆ. ಇದಕ್ಕಾಗಿ ಕ್ಲೋರೋವೈರಸ್ ಎನ್ನುವ ವೈರಸ್ ಅನ್ನು ಈ ತಂಡ ಉಪಯೋಗಿಸಿತು. ಕ್ಲೋರೋವೈರಸ್ಸುಗಳು ಬೆಳೆಯುತ್ತಿರುವ ತಟ್ಟೆಯಲ್ಲಿಯೇ ಪ್ಯಾರಾಮಿಸಿಯಂ ಹಾಗೂ ಹಾಲ್ಟೀರಿಯಾ ಎನ್ನುವ ಸೂಕ್ಷ್ಮ ಜೀವಿಗಳನ್ನು ಬೆಳೆಸಿದರು. ಇವು ಏಕಕೋಶ ಜೀವಿಗಳು, ಬಹುತೇಕ ಬ್ಯಾಕ್ಟೀರಿಯಾಗಳನ್ನು ತಿಂದು ಬದುಕುವಂಥವು. ಪ್ಯಾರಾಮಿಸಿಯಂ ಮತ್ತು ಹಾಲ್ಟೀರಿಯಾಗಳು ಜೊತೆಗಿದ್ದಾಗ ಬೆಳೆದ ವೈರಸ್ಸಿನ ಪ್ರಮಾಣ ಕಡಿಮೆ ಇರುತ್ತದೆ ಎನ್ನುವುದನ್ನು ಇವರು ಗಮನಿಸಿದರು. ಪ್ಯಾರಾಮಿಸಿಯಂ ಸಂಖ್ಯೆ ಹೆಚ್ಚಾದಷ್ಟು ವೈರಸ್ಸಿನ ದಟ್ಟಣೆ ಕಡಿಮೆ ಆಗುತ್ತಿತ್ತು. ಅದು ಅಷ್ಟು ಇಷ್ಟಲ್ಲ, 100 ಪಟ್ಟು ದಟ್ಟಣೆ ಕಡಿಮೆಯಾಗಿದ್ದನ್ನು ಇವರು ಕಂಡರು. ಹಾಗಿದರೆ ಪ್ಯಾರಾಮಿಸಿಯಂ ವೈರಸ್ ಅನ್ನು ತಿನ್ನುತ್ತಿದೆಯೇ ಅಥವಾ ಅದು ಇನ್ಯಾವುದೋ ವಿಧದಲ್ಲಿ ವೈರಸ್ಸಿಗೆ ಮಾರಕವಾಗಿರಬಹುದು? ಇದನ್ನು ತೀರ್ಮಾನಿಸಲು ಇನ್ನೂ ಒಂದು ಪ್ರಯೋಗ ಮಾಡಿದ್ದಾರೆ. ವೈರಸ್ಸುಗಳ ಜೊತೆ ಇದ್ದಾಗ ಸಮೃದ್ಧಿಯಾಗಿ ಬೆಳೆದ ಹಾಲ್ಟೀರಿಯಾವನ್ನ ಉಪಯೋಗಿಸಿಕೊಂಡು ಪ್ರಯೋಗಗಳನ್ನು ಮುಂದುವರಿಸಿದ್ದಾರೆ. ವೈರಸ್ಸುಗಳು ಇಲ್ಲದಂತಹ ಹಾಗೂ ಕೇವಲ ವೈರಸ್ಸುಗಳು ಮಾತ್ರ ಇದ್ದಂತಹ ತಟ್ಟೆಗಳಲ್ಲಿ ಹಾಲ್ಟೀರಿಯಾವನ್ನ ಕೃಷಿ ಮಾಡಿದ್ದಾರೆ. ವೈರಸ್ಸುಗಳು ಇಲ್ಲದ ತಟ್ಟೆಯಲ್ಲಿ ಹಾಲ್ಟೀರಿಯಾದ ಬೆಳವಣಿಗೆ ಬಹಳ ಕಡಿಮೆ ಇತ್ತು, ಆದರೆ ವೈರಸ್ಸುಗಳಷ್ಟೇ ಇದ್ದ ತಟ್ಟೆಯಲ್ಲಿ ಅದು ಸೊಂಪಾಗಿ ಬೆಳೆದಿತ್ತು. ವೈರಸ್ಸಿನ ದಟ್ಟಣೆಯೂ ಕಡಿಮೆಯಾಗಿತ್ತು. ಕೃಷಿ ಮಾಡಿದ ದ್ರಾವಣ ತಿಳಿಯಾಗಿತ್ತು, ಅಂದರೆ ಹಾಲ್ಟೀರಿಯಾ ವೈರಸ್ಸುಗಳನ್ನು ತಿಂದು ಬೆಳೆದಿದೆ ಎಂದಾಯಿತು. ಇದು ಪರೋಕ್ಷ ಪುರಾವೆ. ಪ್ರತ್ಯಕ್ಷವಾಗಿ ಇನ್ನೇನಾದರೂ ಇದೆಯೋ ಎಂದು ಇವರು ಪರೀಕ್ಷಿಸಿದ್ದಾರೆ. ಜೀವಕೋಶಗಳು ಅಥವಾ ಪ್ಯಾರಾಮಿಸಿಯಂ ಕೋಶದೊಳಗೆ ಆಹಾರವನ್ನು ಬಳಸಿದ ನಂತರ ಅನಗತ್ಯವಾದಂತಹ ತ್ಯಾಜ್ಯಗಳನ್ನ ಹೊರದೂಡಲು ವ್ಯಾಕ್ಯೂಲ್ ಎನ್ನುವ ಪೊರೆಯ ಚೀಲವನ್ನು ಬಳಸುತ್ತವೆ. ಅದರೊಳಗೆ ತ್ಯಾಜ್ಯವನ್ನು ತುಂಬಿ ಜೀವಕೋಶದಿಂದ ಹೊರಗೆ ಚೆಲ್ಲುತ್ತವೆ. ವೈರಸ್ಸಿನ ಜೊತೆಗೆ ಪ್ಯಾರಾಮಿಸಿಯಂ ಮತ್ತು ಹಾಲ್ಟೀರಿಯಾಗಳನ್ನು ಬೆಳೆಸಿದಾಗ ಅವುಗಳೊಳಗೆ ಈ ತ್ಯಾಜ್ಯದ ಚೀಲಗಳ ಪ್ರಮಾಣವೂ ಅಧಿಕವಾಗಿದ್ದನ್ನು ಇವರು ಗಮನಿಸಿದ್ದಾರೆ. ವ್ಯಾಕ್ಯೂಲ್ಗಳನ್ನಷ್ಟೇ ಗುರುತಿಸಬಲ್ಲ ಬಣ್ಣವನ್ನು ಹಚ್ಚಿ ಹೀಗೆ ಮಾಡಿದ್ದಾರೆ. ಅವುಗಳೊಳಗೆ ವೈರಸ್ಸಿನ ಅಂಶಗಳೇ ಹೆಚ್ಚು ಇದ್ದಿದ್ದು ಕೂಡ ಸ್ಪಷ್ಟವಾಗಿದೆ. ಒಟ್ಟಾರೆ ಕೇವಲ ವೈರಸ್ಸೇ ಇದ್ದರೂ ಅದನ್ನು ತಿಂದು ಈ ಸೂಕ್ಷ್ಮ ಜೀವಿಗಳು ಬದುಕಬಲ್ಲುವು ಎನ್ನುವುದು ಸ್ಪಷ್ಟ. ಅಂದರೆ ವೈರಸ್ಸು ಕೂಡ ಆಹಾರ ಆಗಬಲ್ಲದು. ಆದರೆ ಅದನ್ನೇ ತಿಂದು ಪ್ಯಾರಾಮಿಸಿಯಂ ಬದುಕಬೇಕು ಎಂದರೆ ನಾವು ಗುಡ್ಡಗಟ್ಟಲೆ ಧಾನ್ಯ ಸೇವಿಸಿದಂತೆ ಬಹಳಷ್ಟು ವೈರಸ್ ಅನ್ನು ಅದು ಸೇವಿಸಬೇಕಾಗುತ್ತದೆ ಎನ್ನುತ್ತಾರೆ ಡೆಲಾಂಗ್. ಹೀಗೆ ಪರಜೀವಿಯಷ್ಟೇ ಎನಿಸಿದ್ದ ವೈರಸ್ಸು ಆಹಾರವೂ ಆಗಬಲ್ಲದು ಎನ್ನುವ ವಿಷಯವನ್ನು ಪಿಎನ್ಎಎಸ್ ಪತ್ರಿಕೆ ಇತ್ತೀಚೆಗೆ ವರದಿ ಮಾಡಿದೆ. ನಿಮಗೆ ಗೊತ್ತೇ, ದಕ್ಷಿಣ ಅಮೆರಿಕ ಖಂಡದಲ್ಲಿ ಕಾಣಿಸುವ ಬೊಕಿಲಾ ಟ್ರೈಫೋಲಿಯೋಲೇಟಾ ಎನ್ನುವ ಬಳ್ಳಿ ತಾನು ಆಸರೆಗೆ ತಬ್ಬಿಕೊಂಡಿರುವಂತಹ ಮರದ ಎಲೆಗಳನ್ನೇ ಹೋಲುವಂತೆ ಎಲೆಗಳ ಆಕಾರವನ್ನೇ ಬದಲಿಸಿಕೊಂಡು ಬಿಡುತ್ತದೆಯಂತೆ. ಕೆಳಗೆ ಬೇರೆ ಮೇಲೆ ಬೇರೆ ಆಸರೆಯನ್ನು ಕೊಟ್ಟಾಗ ಕೆಳಗಿರುವ ಆಸರೆಯ ಎಲೆಗಳಂತೆಯೂ ಹಾಗೂ ಮೇಲ್ಗಡೆ ಮೇಲಿನ ಆಸರೆಯದ್ದೇ ಎಲೆಗಳಂತಹ ಎಲೆಗಳನ್ನೇ ಇದು ತೊಡುತ್ತದೆ. ಅಂದರೆ ಇದಕ್ಕೆ ತಾನು ತಬ್ಬಿಕೊಂಡಿರುವ ಗಿಡದ ಎಲೆಯ ಆಕಾರ ಕಾಣಿಸುತ್ತದೆಯೋ?
1: ವಾರದ ವಿಜ್ಞಾನಿ ಸೋಫಿಯಾ ಕವಲೆವ್ಸ್ಕಾಯ, ರಷ್ಯಾದ ಗಣಿತಜ್ಞೆ, ಯುರೋಪಿನಲ್ಲಿ ಮೊತ್ತ ಮೊದಲನೆಯದಾಗಿ ಪ್ರೊಫೆಸರ್ ಆದ ಮಹಿಳಾ ಮಣಿ. 1850 ಇಸವಿ ಜನವರಿ 15 ರಷ್ಯಾದಲ್ಲಿ ಜನಿಸಿದ ಸೋಫಿಯಾಗೆ ಬಾಲ್ಯದಿಂದಲೇ ಓದಿನಲ್ಲಿ ಅದರಲ್ಲಿಯೂ ಗಣಿತದಲ್ಲಿ ಅಪಾರ ಆಸಕ್ತಿ. ಆದರೆ ಅಂದಿನ ಕಾಲದಲ್ಲಿ ಹುಡುಗಿಯರನ್ನು ಶಾಲೆಗೆ ಸೇರಿಸುತ್ತಿರಲಿಲ್ಲವಾದ್ದರಿಂದ ಮನೆಯಲ್ಲಿ ಇದ್ದುಕೊಂಡೇ ಅಭ್ಯಾಸ ಮಾಡಬೇಕಿತ್ತು. ಹೀಗೆ ತನ್ನ ಸ್ವಂತ ಕಲಿಕೆಯಿಂದಲೇ ಗಣಿತವನ್ನು ಕಲಿತವಳು ವಿಶ್ವವಿದ್ಯಾನಿಲಯದ ಪರೀಕ್ಷೆಗಳಲ್ಲಿ ತೇರ್ಗಡೆಯಾದಳು. ಕೊನೆಗೂ 1889 ಗಣಿತ ಪ್ರಾಧ್ಯಾಪಕಿಯಾದಳು. ದುರದೃಷ್ಟವಶಾತ್ ಎರಡೇ ವರ್ಷದ ನಂತರ 41 ವಯಸ್ಸಿನವಳಾಗಿದ್ದಾಗ ಇನ್ಫ್ಲುಯೆನ್ಸಾ ಸೋಂಕಿನಿಂದಾಗಿ ಮರಣಿಸಿದಳು. ಘನಕಾಯ ಚಲನ ವಿಜ್ಞಾನದಲ್ಲಿನ ಕ್ಲಿಷ್ಟ ಸಮಸ್ಯೆಗಳನ್ನು ನಿಖರವಾಗಿ ಬಗೆಹರಿಸಿದ ಕೆಲವೇ ವಿಜ್ಞಾನಿಗಳ ಪೈಕಿ ಸೋಫಿಯಾ ಕೂಡ ಒಬ್ಬಳು.
2: ವಿಷದಲ್ಲಿಯೂ ಬದುಕುವ ಬ್ಯಾಕ್ಟೀರಿಯಾ. ಹಾವಿನ ವಿಷವನ್ನು ತುಸು ತುಸುವೆ ಉಣಿಸಿ ವಿಷಕನ್ಯೆಯರನ್ನು ಸೃಷ್ಟಿಸುತ್ತಿದ್ದರಂತೆ. ಈ ವಿಷಕನ್ಯೆಯರು ಮುತ್ತಿಟ್ಟವರು ಸಾಯುತ್ತಿದ್ದರು ಎನ್ನುವ ಕಥೆಗಳಿವೆ. ಇಂತಹ ವಿಷಕನ್ಯೆಯರು ಇದ್ದರೋ ಇಲ್ಲವೋ, ಹಾವಿನ ವಿಷವನ್ನು ತಾಳಿಕೊಂಡು ಬದುಕಬಲ್ಲ ಬ್ಯಾಕ್ಟೀರಿಯಾಗಳಿವೆ ಎಂದು ಇಂಗ್ಲೆಂಡಿನ ನಾರ್ಥಂಬ್ರಿಯಾ ವಿಶ್ವವಿದ್ಯಾನಿಲಯದ ಜೀವಿ ವಿಜ್ಞಾನಿ ಸ್ಟರ್ಗಿಯೋ ಮೋಶೋಸ್ ಮತ್ತು ಸಂಗಡಿಗರು ಬಯೋ ಆರ್ಕೈವ್ಸ್ ಪತ್ರಿಕೆಯಲ್ಲಿ ವರದಿ ಮಾಡಿದ್ದಾರೆ. ಹಾವಿನ ವಿಷ ಕೇವಲ ಅವು ತಿನ್ನುವ ಆಹಾರಕ್ಕಷ್ಟೇ ಅಲ್ಲ, ಮನುಷ್ಯರಂತಹ ಜೀವಿಗೂ ಅಪಾಯವೇ. ಕೆಲವು ಹಾವುಗಳ ವಿಷವಂತೂ ಎಲ್ಲ ಜೀವಿಗಳಿಗೂ ಮಾರಕವಾಗುವಷ್ಟು ವಿಕಾಸವಾಗಿವೆ. ಹೀಗಾಗಿ ಈ ವಿಷಗಳಲ್ಲಿ ಯಾವುದೇ ಬ್ಯಾಕ್ಟೀರಿಯಾ ಬದುಕುವುದಿಲ್ಲ ಎಂದು ನಂಬಲಾಗಿತ್ತು. ಈ ನಂಬಿಕೆ ತಪ್ಪೇನಲ್ಲ. ಹಾವು ಹಾಗೂ ಇತರೆ ವಿಷಜಂತುಗಳು ಕಡಿದು ಆದಂತಹ ಗಾಯಗಳಲ್ಲಿ ಬ್ಯಾಕ್ಟೀರಿಯಾ ಸೋಂಕು ಕಾಣಿಸುವುದು ಕಡಿಮೆ. ಅಂದಹಾಗೆ ಸುಟ್ಟ ಗಾಯದಿಂದ ಸಾಯುವವರಲ್ಲಿ ಬಹುತೇಕರು ಗಾಯಕ್ಕೆ ಸೋಂಕಿದ ಬ್ಯಾಕ್ಟೀರಿಯಾಗಳಿಂದಾಗಿ ಸಾವನ್ನಪ್ಪುತ್ತಾರೆ ಅಥವಾ ನೀರ್ಗಳೆದು ಸಾವನ್ನಪ್ಪುತ್ತಾರೆ. ಹಾಗೆಯೇ ಅಪಘಾತದಿಂದ ಆಳವಾದ ಗಾಯವಾದವರಲ್ಲಿಯೂ ಬ್ಯಾಕ್ಟೀರಿಯಾ ಸೋಂಕು ಸೆಪ್ಸಿಸ್ ಶಾಕ್ ಎನ್ನುವ ಮಾರಕ ಸ್ಥಿತಿಯನ್ನುಂಟು ಮಾಡಬಹುದು. ಆದರೆ ಇಂತಹ ಸಾವು ಚೇಳು, ಹಾವು ಅಥವಾ ಜೇಡದಂತಹ ವಿಷಜಂತುಗಳು ಕಚ್ಚಿದಾಗ ಆಗುವುದು ಕಡಿಮೆ. ಇದು ಈ ವಿಷಗಳು ಬ್ಯಾಕ್ಟೀರಿಯಾಗಳಿಗೂ ವಿಷವೆನಿಸುವುದರಿಂದ ಇರಬಹುದು ಎಂಬ ತರ್ಕವಿದೆ. ಈ ತರ್ಕದ ಬೆನ್ನು ಹತ್ತಿದ ಸಂಶೋಧನೆಗಳು ಬಹಳಷ್ಟು ಹಾವಿನ ವಿಷಗಳಲ್ಲಿ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ಅಂಶಗಳಿವೆ ಎಂಬುದನ್ನು ಪತ್ತೆ ಮಾಡಿವೆ. ಇವು ಎಷ್ಟು ಪ್ರಬಲ ಎಂದರೆ, ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾ ಸೋಂಕಿನಿಂದಾದ ಖಾಯಿಲೆಯನ್ನು ಗುಣಪಡಿಸಲು ಬಳಸುವ ಆಂಟಿಬಯೋಟಿಕ್ಗಿಂತಲೂ ಪ್ರಬಲ. ಆಂಟಿಬಯೋಟಿಕ್ ಅನ್ನು ತಾಳಿಕೊಂಡು ಬದುಕುವ ಬ್ಯಾಕ್ಟೀರಿಯಾಗಳನ್ನು ಇವು ಕೊಲ್ಲಬಲ್ಲುವು. ಹಾಗಿದ್ದರೆ ಹಾವಿನ ವಿಷದ ಅಂಶಗಳು ಒಳ್ಳೆಯ ಔಷಧಗಳಾಗಬಹುದಲ್ಲವೇ ಎನ್ನುತ್ತೀರಾ? ನಿಜ. ಆಂಟಿಬಯೋಟಿಕ್ಗಳಿಗೂ ಜಗ್ಗದ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಬಲ್ಲ ಹಾವಿನ ವಿಷದ ಅಂಶಗಳನ್ನು ಪ್ರತ್ಯೇಕಿಸಲು ನಡೆಸಿದ ಸಂಶೋಧನೆಗಳಲ್ಲಿ ಇಂತಹ ಹಲವು ಅಂಶಗಳು ದೊರೆತಿವೆ. ಆದರೂ ಕೆಲವೊಮ್ಮೆ ಹಾವಿನ ಕಡಿತಕ್ಕೊಳಗಾದವರ ಗಾಯಗಳಲ್ಲಿ ಬ್ಯಾಕ್ಟೀರಿಯಾ ಸೋಂಕು ಕಾಣಿಸಿಕೊಳ್ಳಬಹುದು. ಸಾಮಾನ್ಯವಾಗಿ ಜೀರ್ಣಾಂಗಗಳಲ್ಲಿ ಕಂಡುಬರುವ ಬ್ಯಾಕ್ಟೀರಿಯಾಗಳೇ ಈ ಸೋಂಕನ್ನುಂಟು ಮಾಡುವುದು ವಿಚಿತ್ರವೆನಿಸಿತ್ತು. ಹಾಗಿದ್ದರೆ ಹಾವಿನ ಬಾಯಲ್ಲಿ ವಿಷವನ್ನು ನುಂಗಿ ಬದುಕುವ ಬ್ಯಾಕ್ಟೀರಿಯಾಗಳು ಇರಬಹುದೋ? ಹೀಗೊಂದು ಯೋಚನೆಗೆ ಇನ್ನೊಂದು ಬಲವಾದ ಸಾಕ್ಷಿಯಿತ್ತು. ಹಾವು ಕಡಿತದ ಗಾಯಕ್ಕೆ ಬ್ಯಾಕ್ಟೀರಿಯಾ ಸೋಂಕಿದ ರೋಗಿಗಳಲ್ಲಿ ಬಹುತೇಕ ಎಂಟರೋಕಾಕಸ್ ಫಿಕಾಲಿಸ್ ಇಲ್ಲವೇ ಮೋರ್ಗಾನೆಲ್ಲಾ ಮೋರ್ಗಾನಿ ಸಾಮಾನ್ಯವಾಗಿ ಕಾಣುವ ಬ್ಯಾಕ್ಟೀರಿಯಾಗಳು. ಪ್ರಪಂಚದ ಹಲವೆಡೆಯಲ್ಲಿ ಕಂಡ ಗಾಯದ ಸೋಂಕುಗಳಲ್ಲಿ ಎಲ್ಲದರಲ್ಲೂ ಇವೇ ಹೆಚ್ಚಾಗಿ ಇರುತ್ತಿದ್ದುದು ಅಚ್ಚರಿ ಎನಿಸಿತ್ತು. ಅಂದರೆ ಇವು ಹಾವಿನ ವಿಷದ ಜೊತೆಗೆ ಬಂದಿರಬಹುದು. ಏಕೆಂದರೆ ಪರಿಸರದಿಂದ ಬಂದಂತಹ ಬ್ಯಾಕ್ಟೀರಿಯಾಗಳಾದರೆ ಒಂದೊಂದು ಜಾಗದಲ್ಲಿಯೂ ಬೇರೆ ಬೇರೆಯಾಗಿರಬೇಕಿತ್ತು. ಈ ತರ್ಕವನ್ನು ಬೆನ್ನು ಹತ್ತಿದ ಮೋಶೋಸ್ ಮತ್ತು ಸಂಗಡಿಗರು ಹಾವು, ಜೇಡ ಹಾಗೂ ಚೇಳಿನ ವಿಷಗಳಲ್ಲಿ ಸೂಕ್ಷ್ಮ ಜೀವಿಗಳಿರಬಹುದೇ ಎಂದು ಅಧ್ಯಯನವನ್ನು ಕೈಗೊಂಡಿದ್ದಾರೆ. 5 ಹಾವುಗಳು, 2 ಜೇಡ ಹಾಗೂ 2 ಚೇಳುಗಳ ವಿಷ ಹಾಗೂ ಅವುಗಳಿಂದಾದ ಗಾಯಗಳನ್ನು ಪರೀಕ್ಷಿಸಿದ್ದಾರೆ. ಈ ಪ್ರಾಣಿಗಳ ವಿಷವೂಡಿಸುವ ವಿಷದ ಹಲ್ಲು ಇಲ್ಲವೇ ಮುಳ್ಳುಗಳನ್ನು ಸವರಿ ತೆಗೆದ ವಸ್ತುವಿನಲ್ಲಿ ಯಾವ್ಯಾವ ಬ್ಯಾಕ್ಟೀರಿಯಾಗಳಿವೆ ಎಂದು ಪರೀಕ್ಷಿಸಿದ್ದಾರೆ. ಹಾಗೆಯೇ ಈ ಜೀವಿಗಳು ಕಚ್ಚಿ ಆದಂತಹ ಗಾಯಗಳನ್ನು ಸವರಿ ಯಾವ ಯಾವ ಬ್ಯಾಕ್ಟೀರಿಯಾಗಳಿರಬಹುದು ಎಂದು ಲೆಕ್ಕಿಸಿದ್ದಾರೆ. ಹೀಗೆ ಮಾಡಿದಾಗ ಹಾವಿನಲ್ಲಿದ್ದಕ್ಕೂ ಜೇಡದಲ್ಲಿ ಇದ್ದದ್ದಕ್ಕೂ ಹೆಚ್ಚಿನ ವ್ಯತ್ಯಾಸ ಕಂಡುಬರಲಿಲ್ಲ. ಅಂದರೆ ಅಲ್ಲಿಂದ ಹೆಕ್ಕಿದ ಬ್ಯಾಕ್ಟೀರಿಯಾಗಳೆಲ್ಲವೂ ಪರಿಸರದಿಂದ ಬಂದಂಥವು. ಆಯಾ ಜೀವಿಗಳಲ್ಲಷ್ಟೇ ಬೆಳೆದವಲ್ಲವಷ್ಟೇ. ಹಾವಿನ ಬಾಯಲ್ಲಿ ಇರಬಹುದಾದ ಬ್ಯಾಕ್ಟೀರಿಯಾಗಳು ಪರಿಸರದಿಂದ ಬಂದಂಥವು, ಹಾವಿನ ವಿಷದಲ್ಲಿಯೇ ಇರುವಂಥವಲ್ಲ ಎಂದು ತರ್ಕಿಸಬಹುದು. ಆದರೆ ವಿಭಿನ್ನ ಹಾವುಗಳ ಜಾತಿಯನ್ನು ಪರಿಶೀಲಿಸಿದಾಗ ಒಂದು ವಿಶಿಷ್ಟ ಕಂಡುಬಂದಿತು. ವೈಪರಿಡೆ ಅಂದರೆ ಮಂಡಲದ ಹಾವಿನ ಜಾತಿಗೆ ಸೇರಿದ ಬಾತ್ರಾಪ್ಸ್ ಅಥ್ರಾಕ್ಸ್ ಹಾವಿನಲ್ಲಿ ಬೇರೆ ಬೇರೆ ಜಾಗದಿಂದ ಹಿಡಿದ ಹಾವುಗಳಲ್ಲಿಯೂ ಕೆಲವು ಬ್ಯಾಕ್ಟೀರಿಯಾಗಳು ಸಾಮಾನ್ಯವಾಗಿದ್ದುವು. ಅದೇ ಆರ್ಡರ್ ಎನ್ನುವ ಇನ್ನೊಂದು ಜಾತಿಯ ವಿಷದ ಹಾವಿನಲ್ಲಿ ಈ ರೀತಿಯ ಸಾಮಾನ್ಯವಾದಂತಹ ಬ್ಯಾಕ್ಟೀರಿಯಾಗಳು ಇರಲೇ ಇಲ್ಲ. ಎಲ್ಲದಕ್ಕಿಂತಲೂ ವಿಶೇಷವಾಗಿ ನಾಗರ ಹಾವಿನಲ್ಲೊಂದು ಬಗೆಯಾದ ಉಗುಳುವ ಕರಿನಾಗರದ ವಿಷದ ಹಲ್ಲಿನಲ್ಲಿ ಉಳಿದ ಹಾವುಗಳಲ್ಲಿ ಕಾಣದ ಬ್ಯಾಕ್ಟೀರಿಯಾ ಬಗೆಯೊಂದು ಇತ್ತು. ಇದು ಕೇವಲ ಆ ಹಾವಿಗಷ್ಟೇ ವಿಶಿಷ್ಟವಾಗಿತ್ತು. ಚೇಳು ಹಾಗೂ ಜೇಡಗಳ ವಿಷಗಳಲ್ಲಿ ಬ್ಯಾಕ್ಟೀರಿಯಾಗಳು ಇಷ್ಟೊಂದು ವೈವಿಧ್ಯಮಯವಾಗಿರಲಿಲ್ಲ. ಅಂದರೆ ಹಾವಿನ ಬಾಯೊಳಗಿನ ಪರಿಸರದಿಂದಾಗಿ ವಿಷದ ಹಲ್ಲುಗಳಲ್ಲಿ ಬ್ಯಾಕ್ಟೀರಿಯಾ ಸೇರಿಕೊಂಡಿರಬಹುದು ಎಂದು ತರ್ಕಿಸಿದ್ದಾರೆ ಮೋಶೋಸ್. ಕರಿನಾಗರ ಹಾವಿನ ಹಲ್ಲು ಒಳಗೆ ಮಡಿಚಿಕೊಂಡು ಕೂರುವ ಹೊದಿಕೆಯೊಳಗೆ ಭದ್ರವಾಗಿರುತ್ತದೆ. ವಿಷ ಉಗುಳುವಾಗಷ್ಟೇ ಅದು ತೆರೆಯುತ್ತದೆ. ಹೀಗಾಗಿ ಆ ಚೀಲದೊಳಗೆ ಬ್ಯಾಕ್ಟೀರಿಯಾ ಬೆಳೆಯುವ ಸಾಧ್ಯತೆಗಳಿವೆ. ಉಳಿದ ಹಾವುಗಳಲ್ಲಿ ಅಂತಹ ಅಂಗವಿಲ್ಲದ್ದರಿಂದ ಅಲ್ಲಿ ವಿಶಿಷ್ಟ ಬ್ಯಾಕ್ಟೀರಿಯಾ ಇರಲಿಕ್ಕಿಲ್ಲವೆಂದು ಇವರು ಊಹಿಸಿದ್ದಾರೆ. ಅಂದರೆ ವಿಷದ ಹಲ್ಲುಗಳ ಮೇಲೆ ಸಂಗ್ರಹವಾದ ಬ್ಯಾಕ್ಟೀರಿಯಾವಷ್ಟೇ ಸೋಂಕುಂಟು ಮಾಡುತ್ತದೆ ಎನ್ನುವುದು ಇವರ ಅಭಿಪ್ರಾಯ. ಈ ಬ್ಯಾಕ್ಟೀರಿಯಾಗಳನ್ನು ಬೆಳೆಸಿದಾಗ ಎಲ್ಲ ಬ್ಯಾಕ್ಟೀರಿಯಾಗಳು ಸೊಂಪಾಗಿ ಬೆಳೆದುವು. ವಿಷದಲ್ಲಿದ್ದ ಬ್ಯಾಕ್ಟೀರಿಯಾ ನಾಶಕ ಅಂಶಗಳನ್ನು ಜೊತೆಗಿಟ್ಟಾಗ ಕರಿನಾಗರದ ಬಾಯಲ್ಲಿದ್ದ ಬ್ಯಾಕ್ಟೀರಿಯಾದ ಹೊರತಾಗಿ ಉಳಿದೆಲ್ಲವೂ ನಾಶವಾದುವಂತೆ. ಆದರೆ ಕರಿನಾಗರದ ಬಾಯಲ್ಲಿದ್ದ ಬ್ಯಾಕ್ಟೀರಿಯಾಗಳನ್ನು ಇನ್ನಷ್ಟು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಅದರಲ್ಲಿ ಎರಡು ಹೊಸ ತಳಿಗಳು ಕಂಡುಬಂದುವು. ಆ ತಳಿಗಳು ವಿಷದಲ್ಲಿದ್ದ ಬ್ಯಾಕ್ಟೀರಿಯಾ ನಾಶಕ ಅಂಶಗಳನ್ನು ತಾಳಿಕೊಳ್ಳಬಲ್ಲವಾಗಿದ್ದುವಂತೆ. ಜೊತೆಗೆ ಅವುಗಳಲ್ಲಿ ಈ ನಾಶಕಗಳನ್ನು ನಾಶ ಮಾಡುವಂತಹ ರಾಸಾಯನಿಕಗಳನ್ನು ತಯಾರಿಸುವ ಸಾಮರ್ಥ್ಯವಿದೆ ಎನ್ನುವುದನ್ನು ಇವರು ಗಮನಿಸಿದ್ದಾರೆ. ಅಂದರೆ ವಿಷದ ಜೊತೆಗೆ ಇದ್ದು ಬೆಳೆದದ್ದರಿಂದ ಇವು ಈ ವಿಷವನ್ನು ತಾಳಿಕೊಳ್ಳುವ ಗುಣ ಗಳಿಸಿವೆ ಎನ್ನುವುದು ಇವರ ಊಹೆ. ಹೀಗೆ ವಿಷವಿಲ್ಲದ ಹಾವುಗಳ ಬಾಯಲ್ಲಿ ಇರುವ ಬ್ಯಾಕ್ಟೀರಿಯಾಗಳು ವಿಷದಿಂದ ಸಾಯಬಲ್ಲವಾದರೂ ವಿಷವಿರುವ ಹಾವಿನಲ್ಲಿ ಇರುವ ಬ್ಯಾಕ್ಟೀರಿಯಾಗಳು ನಂಜುಂಡನಂತೆ ವಿಷವನ್ನು ತಾಳಿಕೊಳ್ಳಬಲ್ಲವು ಎನ್ನುವುದು ಇವರ ಅಭಿಪ್ರಾಯ. ಇದರಿಂದಾಗಿಯೇ ಹಾವು ಕಚ್ಚಿದ ಗಾಯ ಕೆಲವರಲ್ಲಿ ಸೆಪ್ಸಿಸ್ ಉಂಟು ಮಾಡುತ್ತಿರಬಹುದು ಎಂದು ಮೋಶೋಸ್ ತೀರ್ಮಾನಿಸಿದ್ದಾರೆ.
3: ಬೀಗಲ್ ಸಾಹಸಯಾನ ಸಂಚಿಕೆ 161. 200 ವರ್ಷಗಳ ಹಿಂದೆ ಬೀಗಲ್ ಹಡಗಿನಲ್ಲಿ ವಿಶ್ವ ಪರ್ಯಟನೆ ಮಾಡಿದ ಸಂದರ್ಭದಲ್ಲಿ ಸುಪ್ರಸಿದ್ಧ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ ಕಂಡು ದಾಖಲಿಸಿದ್ದ ವೈಜ್ಞಾನಿಕ ಸಂಗತಿಗಳ ಕಥೆಗಳು. ಪ್ರಧಾನವಾದ ಮಾತುಕತೆಗಳು ಮುಗಿದ ಮೇಲೆ ಅಲ್ಲಿದ್ದವರಲ್ಲಿ ಹಲವರು ಮುಖಂಡರುಗಳು ಕ್ಯಾಪ್ಟನ್ ಫಿಟ್ಜ್ರಾಯ್ನ ಜೊತೆ ಮಾತನಾಡುವ ಅವಕಾಶವನ್ನು ಬಳಸಿಕೊಂಡು ಹಡಗುಗಳು ಹಾಗೂ ವಿದೇಶಿಯರನ್ನು ಉಪಚರಿಸುವ ಬಗ್ಗೆ ಅಂತಾರಾಷ್ಟೀಯವಾಗಿ ಇದ್ದ ಸಂಪ್ರದಾಯಗಳು ಹಾಗೂ ಕಾನೂನಿನ ಕುರಿತು ಜಾಣ ಪ್ರಶ್ನೆಗಳನ್ನು ಕೇಳಿದರು. ಕೆಲವು ವಿಷಯಗಳ ಬಗ್ಗೆ ತೀರ್ಮಾನಗಳನ್ನು ತೆಗೆದುಕೊಂಡ ಕೂಡಲೇ ಅಲ್ಲಿಯೇ ಆ ಕ್ಷಣದಲ್ಲಿಯೇ ಮೌಖಿಕವಾಗಿ ಕಾನೂನನ್ನು ಜಾರಿ ಮಾಡಲಾಯಿತು. ಈ ತಾಹಿತಿಯನ್ನರ ದರ್ಬಾರು ಹಲವು ಗಂಟೆಗಳ ಕಾಲ ನಡೆಯಿತು. ಅದು ಮುಗಿದ ಮೇಲೆ ಕ್ಯಾಪ್ಟನ್ ಫಿಟ್ಜ್ರಾಯ್ ರಾಣಿಯನ್ನು ಬೀಗಲ್ ಹಡಗಿಗೆ ಭೇಟಿ ನೀಡಲು ಆಹ್ವಾನಿಸಿದ. ನವೆಂಬರ್ 25 ಸಂಜೆ ಮಹಾರಾಣಿಯನ್ನು ಕರೆತರಲು

0: ಓ ಎನ್ನುವ ಕೂಗು ತೀರದಿಂದ ಬಲು ಜೋರಾಗಿ ಧ್ವನಿಸುತ್ತಿತ್ತು. ನಾವಿಕರು ಹಾಡಿದ ಹಾಡುಗಳಿಗೂ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಯಿತು. ರಾಣಿಯಂತೂ ಆ ಹಾಡುಗಳಲ್ಲಿ ಬಹಳ ಜೋರಾಗಿ ಧ್ವನಿಸಿದ್ದು ಪ್ರಾರ್ಥನೆ ಆಗಿರಲು ಸಾಧ್ಯವೇ ಇಲ್ಲವೆಂದು ಗಟ್ಟಿಯಾಗಿ ವಾದಿಸಿದಳು. ನಡುರಾತ್ರಿ ಮೀರುವವರೆಗೂ ರಾಣಿ ಮತ್ತು ತಂಡ ತೀರಕ್ಕೆ ಮರಳಲೇ ಇಲ್ಲ. ನವೆಂಬರ್ 26 ಸಂಜೆ ಹಿತವಾದೊಂದು ಸುಳಿಗಾಳಿಯ ನೆರವಿನಿಂದ ನ್ಯೂಜಿಲ್ಯಾಂಡಿನ ಕಡೆಗೆ ಹಡಗನ್ನು ತಿರುಗಿಸಲಾಯಿತು. ಸೂರ್ಯ ಅಸ್ತಮಿಸುತ್ತಿದ್ದಂತೆಯೇ ನಾವು ತಾಹಿತಿಯ ಆ ಅದ್ಭುತ ಪರ್ವತಗಳಿಗೆ ಹಾಗೂ ಅಲ್ಲಿಗೆ ಬಂದ ಪ್ರತಿಯೊಬ್ಬ ನಾವಿಕರನ್ನು ಬೆರಗುಗೊಳಿಸಿದ್ದ ದ್ವೀಪಗಳಿಗೆ ವಿದಾಯ ಹೇಳಿದೆವು. ಡಿಸೆಂಬರ್ 19 ಸಂಜೆಯ ಹೊತ್ತಿಗೆ ದೂರದಲ್ಲಿ ನ್ಯೂಜಿಲೆಂಡ್ ಅನ್ನು ಕಂಡೆವು. ನಾವು ಈಗ ಶಾಂತ ಸಾಗರವನ್ನು ಪೂರ್ತಿಯಾಗಿ ದಾಟಿದ್ದೇವೆಂದು ಭಾವಿಸಬಹುದಿತ್ತು. ಈ ಸಾಗರವನ್ನು ದಾಟಿದಲ್ಲದೆ ಅದರ ವಿಸ್ತಾರವನ್ನು ಅಳೆಯುವುದಾಗದು. ವಾರಗಳ ಕಾಲ ವೇಗವಾಗಿ ಚಲಿಸುತ್ತಿದ್ದಾಗಲೂ ನಮಗೆ ಕೇವಲ ಅದೇ ನೀಲಿ ಬಣ್ಣದ ಆಳವಾದ ಸಾಗರವಷ್ಟೇ ಕಾಣಸಿಕ್ಕಿತ್ತು. ದ್ವೀಪ ಸಮೂಹಗಳ ನಡುವೆ ಇದ್ದಾಗಲೂ ದ್ವೀಪಗಳು ಒಂದರಿಂದ ಇನ್ನೊಂದು ಬಲು ದೂರದಲ್ಲಿರುವ ಚುಕ್ಕೆಗಳಂತೆ ತೋರುತ್ತಿದ್ದುವು. ದ್ವೀಪಗಳನ್ನು ಒಂದಕ್ಕಿನ್ನೊಂದು ಅಂಟಿಕೊಂಡ ಚುಕ್ಕೆಗಳಾಗಿಯೂ ಅವುಗಳ ಹೆಸರುಗಳು ಒಂದಿನ್ನೊಂದನ್ನು ಮರೆಯಾಗಿಸಿಯೂ ಇದ್ದಂತೆ ಬರೆದ ನಕ್ಷೆಗಳನ್ನು ನೋಡಿ ಅಭ್ಯಾಸವಿದ್ದ ನಮಗೆ ನೆಲವೆನ್ನುವುದು ಈ ವಿಶಾಲ ಸಾಗರದಲ್ಲಿ ಎಷ್ಟು ಪುಟ್ಟ ಭಾಗ ಎನ್ನುವುದನ್ನು ಸರಿಯಾಗಿ ಊಹಿಸುವುದೂ ಕಷ್ಟವೇ. ಭೂಮಿಯಲ್ಲಿ ಒಂದಕ್ಕೊಂದು ಎದುರಾಗಿರುವ ನಡು ಮಧ್ಯಾಹ್ನದ ರೇಖೆಗಳನ್ನು ನಾವು ದಾಟಿದ್ದೆವು. ಪ್ರತಿ ಲೀಗ್ ದೂರ ಸಾಗಿದ ಮೇಲೂ ಇಂಗ್ಲೆಂಡಿನ ದೂರ ಇನ್ನೊಂದು ಲೀಗೂ ಹತ್ತಿರವಾಯಿತು ಎಂದೆನಿಸತೊಡಗಿತ್ತು. ವಿರುದ್ಧ ದಿಕ್ಕಿನಲ್ಲಿರುವ ಎದುರು ಬದುರಾದ ಸ್ಥಾನಗಳು ಬಾಲ್ಯದ ಬೆರಗನ್ನು ಭಯವನ್ನು ಮರುಕಳಿಸಿತ್ತುವು. ಅವತ್ತೊಂದು ದಿನ ನಾನು ಗಾಳಿಯಲ್ಲಿನ ಈ ಸೀಮೆಯನ್ನು ಹುಡುಕುತ್ತಿದ್ದೆ. ಅದು ತವರಿಗೆ ಮರಳುವ ಹಾದಿಯಲ್ಲೊಂದು ನಿರ್ದಿಷ್ಟ ಸ್ಥಾನವೆನಿಸಿತ್ತು. ಆದರೆ ಈಗ ಅದನ್ನು ದಾಟುವಾಗ ಅದು ಹಾಗೂ ಅದರಂತಹ ಕಾಲ್ಪನಿಕ ನೆಲೆಗಳು ನೆರಳಿನಂತೆ ಮನುಷ್ಯನ ಕೈಗೆ ಸಿಗದ ಛಾಯೆಗಳಾಗಿ ತೋರಿದುವು. ಕೆಲವು ದಿನಗಳಿಂದ ಬೀಸುತ್ತಿದ್ದ ಮಾರುತವೊಂದು ತವರಿನತ್ತ ನಡೆದ ನಮ್ಮ ಮುಂದಿನ ಸಾಗರಯಾನದ ವಿವಿಧ ಹಂತಗಳನ್ನು ಅಳೆಯಲು ಹಾಗೂ ಈ ಪಯಣ ಬೇಗನೆ ಕೊನೆಗೊಳ್ಳಲಿ ಎಂದು ಬೇಡಿಕೊಳ್ಳಲು ಬೇಕಾದಷ್ಟು ಬಿಡುವನ್ನು ನೀಡಿತ್ತು. ಡಿಸೆಂಬರ್ 21 ಬೆಳ್ಳಂಬೆಳಿಗ್ಗೆಯೇ ನ್ಯೂಜಿಲೆಂಡ್ ದ್ವೀಪಗಳ ಕೊಲ್ಲಿಯೊಂದನ್ನು ಮುಟ್ಟಿದೆವು. ಅದರ ಮೂತಿಯಲ್ಲಿ ಗಾಳಿ ಸ್ತಬ್ಧವಾಗಿದ್ದುದರಿಂದ ನಡು ಮಧ್ಯಾಹ್ನವಾಗುವವರೆಗೂ ಲಂಗರು ಹಾಕಲಾಗಲಿಲ್ಲ. ಇಡೀ ಪ್ರದೇಶ ಗುಡ್ಡಮಯವಾಗಿತ್ತು. ನೀಟಾದ ಗೆರೆಗಳಿಂದ ಬರೆದ ಗುಡ್ಡಗಳನ್ನು ಅಲ್ಲಲ್ಲಿ ಕೊಲ್ಲಿಯಿಂದ ಚಾಚಿಕೊಂಡ ಸಮುದ್ರದ ಬಾಹುಗಳು ಸೀಳಿದಂತೆ ಕಾಣುತ್ತಿತ್ತು. ದೂರದಿಂದ ನೋಡಿದಾಗ ನೆಲದ ಮೇಲೊಂದು ಒರಟಾದ ಹುಲ್ಲಿನ ಹಾಸನ್ನು ಹಾಸಿದಂತೆ ತೋರುತ್ತಿತ್ತು. ಆದರೆ ಅದು ಫರ್ನುಗಳ ಹಾಸು. ಇನ್ನೂ ದೂರದಲ್ಲಿದ್ದ ಬೆಟ್ಟಗಳು ಹಾಗೂ ಕಣಿವೆಗಳ ಭಾಗಗಳಲ್ಲಿ ಸಾಕಷ್ಟು ಕಾನುಗಳಿದ್ದುವು. ಅಲ್ಲಿನ ನೋಟ ಹಚ್ಚ ಹಸಿರಿನದಾಗಿರಲಿಲ್ಲ. ಚಿಲಿಯಲ್ಲಿ ಕಾನ್ಸೆಪ್ಷನ್ ಪಟ್ಟಣದ ದಕ್ಷಿಣಕ್ಕಿದ್ದ ಪ್ರದೇಶವನ್ನು ಹೋಲುತ್ತಿತ್ತು. ಚೌಕಾಕಾರದ ಪುಟ್ಟ ಒಪ್ಪವಾದ ಮನೆಗಳಿಂದ ಕೂಡಿದ ಹಳ್ಳಿಗಳು ಕೊಲ್ಲಿಯ ಹಲವೆಡೆಗಳಲ್ಲಿ ತೀರದವರೆಗೂ ಚಾಚಿಕೊಂಡಿದ್ದುವು. ಬಂದರಿನಲ್ಲಿ 3 ತಿಂಗಳುಗಳನ್ನು ಬೇಟೆಯಾಡುವ ಹಡಗುಗಳು ಲಂಗರು ಹಾಕಿದ್ದುವು. ಆಗಿಂದಾಗ್ಗೆ ಒಂದು ದೋಣಿ ತೀರಕ್ಕೂ ಹಡಗಿಗೂ ಓಡಿಯಾಡುತ್ತಿತ್ತು. ಇವುಗಳ ಹೊರತಾಗಿ ಇಡೀ ಪ್ರದೇಶದಲ್ಲಿ ಅತ್ಯಂತ ಶಾಂತತೆ ನೆಲೆಸಿತ್ತು. ನಮ್ಮ ಹಡಗಿನ ಬದಿಗೆ ಒಂದೇ ಒಂದು ದೋಣಿ ಬಂದಿತು. ತಾಹಿತಿಯಲ್ಲಿ ನಾವು ಬಂದಿಳಿದಾಗ ದೊರೆತ ಸಂಭ್ರಮದ ಸ್ವಾಗತಕ್ಕೆ ತದ್ವಿರುದ್ಧವಾಗಿದ್ದ ಇದು ಹಾಗೂ ಅಲ್ಲಿನ ನೋಟ ಅಷ್ಟೇನೂ ಖುಷಿ ನೀಡಲಿಲ್ಲ. ಮಧ್ಯಾಹ್ನ ನಾವು ತೀರದಲ್ಲಿದ್ದ ದೊಡ್ಡದೊಂದು ಮನೆಗಳ ಗುಂಪಿನತ್ತ ಹೋದೆವು. ಅದನ್ನು ಹಳ್ಳಿ ಎಂದು ಕೂಡ ಹೇಳಲಾಗದು. ಪಹಿಯ ಎಂಬ ಅದು ಮಿಷನರಿಗಳ ನಿವಾಸವಾಗಿತ್ತು. ಸೇವಕರು ಹಾಗೂ ಕೂಲಿಗಳ ಹೊರತಾಗಿ ಬೇರೆ ಸ್ಥಳೀಯರು ಇರಲಿಲ್ಲ. ದ್ವೀಪಗಳ ಕೊಲ್ಲಿಯ ಸಮೀಪದಲ್ಲಿಯೇ ತಮ್ಮ ಕುಟುಂಬಗಳೊಂದಿಗಿದ್ದ ಇಂಗ್ಲಿಷ್ ಜನರ ಸಂಖ್ಯೆ 200-300 ಇದ್ದಿರಬಹುದು. ಅಲ್ಲಿದ್ದ ಸುಣ್ಣ ಬಳಿದು ಶುಚಿಯಾಗಿದ್ದ ಮನೆಗಳೆಲ್ಲವೂ ಇಂಗ್ಲಿಷರದಾಗಿದ್ದುವು. ಸ್ಥಳೀಯರ ಗುಡಿಸಲುಗಳು ಎಷ್ಟು ಪುಟ್ಟದು ಅಗ್ಗದವು ಆಗಿದ್ದವೆಂದರೆ ದೂರದಿಂದ ಅವನ್ನು ಗುರುತಿಸಲಾಗುತ್ತಿರಲಿಲ್ಲ. ಪಹಿಯಾದಲ್ಲಿ ಮನೆಗಳ ಮುಂದಿದ್ದ ತೋಟದಲ್ಲಿ ಇಂಗ್ಲೆಂಡಿನ ಹೂಗಿಡಗಳನ್ನು ನೋಡಿ ಖುಷಿಯೆನಿಸಿತು. ಹಲವು ಬಗೆಯ ಗುಲಾಬಿ ಗಿಡಗಳು, ಮಲ್ಲಿಗೆ, ಸ್ವೀಟ್ ಪ್ರಯರ್ನ ಬೇಲಿಗಳು, ಹನಿಸಕಲ್ ಮೊದಲಾದ ಗಿಡಗಳಿದ್ದುವು.
1: ಇದು ಇಂದಿನ ಜಾಣಸುದ್ದಿ. ಜಾಣಸುದ್ದಿಯ ಕುರಿತು ಸಲಹೆ ಪ್ರಶ್ನೆಗಳಿದ್ದರೆ ನೇರವಾಗಿ ವಾಟ್ಸಪ್ ಮೂಲಕ 9888 6 6 4 0 3 2

0: 8 ಈ ನಂಬರಿಗೆ ವಾಯ್ಸ್ ಮೆಸೇಜ್ ಅನ್ನು ಅಥವಾ ಸಂದೇಶವನ್ನು ಕಳಿಸಿ. ರಚನೆ ಕೊಳ್ಳೇಗಾಲ ಶರ್ಮ. ಧ್ವನಿಗಳನ್ನು ನೀಡಿದವರು ಶ್ರೀಮತಿ ಭಾರತಿ, ವಿಜಯಕುಮಾರ್ ಕೃಷ್ಣಮೂರ್ತಿ, ಕೊಳ್ಳೇಗಾಲ ಶರ್ಮ ಹಾಗೂ ಕುಮಾರಿ ಅಮೃತೇಶ್ವರಿ.
1: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
2: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
3: ಅಗ್ರಿಕಲ್ಚರ್ ಅಥವಾ ಬೇಸಾಯ ಅಪೇಕ್ಷಿಸಿದ ಸಸ್ಯ ಹಾಗೂ ಪ್ರಾಣಿಗಳನ್ನು ಅಗತ್ಯಕ್ಕೆ ತಕ್ಕಂತೆ ಮಾರ್ಪಡಿಸಿ ನೈಸರ್ಗಿಕ ವಾತಾವರಣದಲ್ಲಿ ಬೆಳೆಸಿ ಅವುಗಳನ್ನು ಉತ್ಪಾದನೆಯನ್ನಾಗಿ ಬಳಸುವುದು. ವ್ಯವಸಾಯವು ಮಣ್ಣಿನ ಕೃಷಿ ತಳಿಗಳ ಅಭಿವೃದ್ಧಿ ಮತ್ತು ನಿರ್ವಹಣೆಗಳನ್ನು ಒಳಗೊಂಡಿದೆ. ಯಾವುದೇ ದೇಶದ ಆರ್ಥಿಕ ಅಭಿವೃದ್ಧಿಗೆ ಹಾಗೂ ಸಮಗ್ರ ಅಭಿವೃದ್ಧಿಗೆ ಕೃಷಿ ಅತ್ಯಂತ ಅವಶ್ಯಕ. ಕೃಷಿ ಕ್ರಮಗಳು ಸಾಂಪ್ರದಾಯಿಕವಾಗಿರಬಹುದು ಅಥವಾ ಆಧುನೀಕರಣವಾಗಿರಬಹುದು. ಸಾಂಪ್ರದಾಯಿಕ ಕೃಷಿಯಲ್ಲಿ ಮಾರುಕಟ್ಟೆಯನ್ನು ಪರಿಗಣಿಸುವುದಿಲ್ಲ. ಹೀಗಾಗಿ ಇಲ್ಲಿ ಬಾಹ್ಯ ಪದಾರ್ಥಗಳಾಗಲಿ ಶಕ್ತಿಯಾಗಲಿ ಹೆಚ್ಚು ಬಳಸಲ್ಪಡುವುದಿಲ್ಲ. ಇದು ಜೀವನಾಧಾರದ ಕೃಷಿ. ಇಲ್ಲಿ ಕುಟುಂಬಕ್ಕೆ ಅವಶ್ಯಕವಾದ ಹಲವು ಬೆಳೆಗಳನ್ನು ಒಟ್ಟಿಗೆ ಬೆಳೆಸಲಾಗುತ್ತದೆ. ಹೀಗಾಗಿ ಇದನ್ನು ತೀವ್ರ ಕೃಷಿ ಎನ್ನಬಹುದು. ಆಧುನಿಕ ಕೃಷಿ ಪದ್ಧತಿ ಮಾರುಕಟ್ಟೆಯನ್ನು ತೀವ್ರವಾಗಿ ಅವಲಂಬಿಸಿದೆ. ಇಲ್ಲಿ ಬಾಹ್ಯ ಸಂಪನ್ಮೂಲಗಳಾದ ಡೀಸೆಲ್ ಅಥವಾ ವಿದ್ಯುತ್, ರಸಗೊಬ್ಬರಗಳು ಹಾಗೂ ಕೀಟನಾಶಕಗಳು ಯಂತ್ರಗಳು ಮುಂತಾದವುಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಎರಡನೆಯ ಮಹಾಯುದ್ಧದ ಅನಂತರ ಪ್ರಾರಂಭವಾದ ಆಧುನಿಕ ಕೃಷಿ ಪದ್ಧತಿಗಳು ಇಂದು ಪರಿಸರದ ವಿನಾಶಕ್ಕೆ ಕಾರಣವಾಗಿದೆ ಎಂದು ನಂಬಲಾಗಿದೆ. ಅನುವಂಶಿಕವಾಗಿ ಏಕರೀತಿಯಲ್ಲಿರುವ ಬೆಳೆಗಳನ್ನು ಕೃಷಿ ಮಾಡಲು ಪ್ರಚೋದಿಸುವ ಈ ಪದ್ಧತಿಯು ಬೆಳೆಗಳ ಅನುವಂಶಿಕೆಯ ವೈವಿಧ್ಯತೆಯನ್ನು ನಾಶ ಮಾಡುತ್ತದೆ ಎನ್ನಲಾಗಿದೆ. ಈ ರೀತಿಯ ಕೃಷಿಯಿಂದ ಮಣ್ಣಿನ ರಚನೆಯು ಹಾಳಾಗುತ್ತದೆ. ಇದರಿಂದ ದೀರ್ಘಾವಧಿಯಲ್ಲಿ ಕೃಷಿ ಇಳುವರಿಯು ಕಡಿಮೆಯಾಗುತ್ತಾ ಹೋಗುತ್ತದೆ. ರಸಗೊಬ್ಬರಗಳು, ಕೀಟನಾಶಕಗಳು ಅಥವಾ ಶಿಲೀಂಧ್ರನಾಶಕಗಳು ಮುಂತಾದವುಗಳು ಬಳಕೆಯಿಂದ ಪರಿಸರ ಮಲಿನಗೊಳ್ಳುತ್ತದೆ. ಇದಕ್ಕೆ ಒಂದು ಉದಾಹರಣೆ ಎಂದರೆ ಕರ್ನಾಟಕ ಮತ್ತು ಕೇರಳ ರಾಜ್ಯಗಳ ಮಧ್ಯದಲ್ಲಿ ಇರುವ ಗೋಡಂಬಿಯನ್ನು ಬೆಳೆಯುವ ರೈತರು ಗೋಡಂಬಿಯ ಗಿಡಗಳಿಗೆ ಕಾಯಿಲೆ ಬರದಂತೆ ಎಂಡೋಸಲ್ಫಾನ್ ಎಂಬ ಕೀಟನಾಶಕವನ್ನು ಉಪಯೋಗಿಸಿದರು. ಇವುಗಳನ್ನು ಏರೋಪ್ಲೇನ್ಗಳಲ್ಲಿ ಮರಗಳ ಮೇಲೆ ಸಿಂಪಡಿಸಿದರು. ಮರಗಳಲ್ಲಿ ಸಿಂಪಡಿಸಿದ ಸಣ್ಣ ತುಂತುರು ಹನಿಗಳಾದ ಈ ಕೀಟನಾಶಕ ಹನಿಗಳು ಹತ್ತಿರದ ಹಳ್ಳಿಗಳಿಗೆ ಗಾಳಿಯ ಮೂಲಕ ಪ್ರಸಾರವಾದವು. ಇಂತಹ ಗಾಳಿಯನ್ನು ಸೇವಿಸಿದ ರೈತರು ಅಥವಾ ಅಲ್ಲಿರುವ ಜನರು ಈಗ ಅತ್ಯಂತ ಹೆಚ್ಚು ತೊಂದರೆಗೆ ಒಳಗಾಗಿದ್ದಾರೆ. ಅಲ್ಲದೆ ಏರೋಪ್ಲೇನ್ಗಳಲ್ಲಿ ಎತ್ತರದಿಂದ ಇಂತಹ ಕೀಟನಾಶಕಗಳನ್ನು ಸಿಂಪಡಿಸಿದಾಗ ಇವು ನೀರಿನ ಮೂಲಗಳನ್ನು ಸೇರುವ ಸಾಧ್ಯತೆ ಇರುತ್ತದೆ. ಆಗ ಇಂಥ ನೀರಿನ ಮೂಲಗಳು ಕಲುಷಿತವಾಗುತ್ತವೆ. ಅಲ್ಲದೆ ಇಂಥ ನೀರನ್ನು ಮಾನವನು ಕುಡಿದಾಗ ಈ ಕೀಟನಾಶಕಗಳು ಅಥವಾ ಕೀಟನಾಶಕಗಳು ಮಾನವನ ಶರೀರವನ್ನು ಸೇರುತ್ತವೆ. ಅಲ್ಲದೆ ಈ ನೀರನ್ನು ಪ್ರಾಣಿ ಪಕ್ಷಿಗಳು ಕುಡಿಯುತ್ತವೆ. ಅಲ್ಲದೆ ಜಲಚರಗಳು ಸಹ ಈ ನೀರಿನಲ್ಲಿ ಬದುಕುತ್ತವೆ. ಇಂಥ ಜಲಚರಗಳನ್ನು ತಿಂದಾಗ ಆ ಜಲಚರಗಳು ಈ ಕೀಟನಾಶಕಗಳನ್ನು ತಮ್ಮ ದೇಹದಲ್ಲಿ ಸ್ಟೋರ್ ಮಾಡಿರುತ್ತವೆ. ಅಂಥ ಜಲಚರಗಳನ್ನು ಮಾನವ ತಿಂದಾಗ ಮಾನವನಿಗೆ ಈ ಕೀಟನಾಶಕಗಳು ಮಾನವನ ದೇಹದಲ್ಲಿ ಸಂಗ್ರಹಣವಾಗಿ ಮಾನವನ ಕಾಯಿಲೆಗೆ ಇದು ನಾಂದಿಯಾಗುತ್ತದೆ. ಹೀಗಾಗಿ ಎಂಡೋಸಲ್ಫಾನ್ನಿಂದ ಕಲುಷಿತವಾದ ನೀರನ್ನು ಕುಡಿದು ಅಥವಾ ಗಾಳಿಯನ್ನು ಸೇವಿಸಿ ಆ ಬಾರ್ಡರ್ನಲ್ಲಿ ಇರತಕ್ಕಂಥ ರೈತರು ಅನೇಕ ತೊಂದರೆಗಳಿಗೆ ತುತ್ತಾಗಿದ್ದಾರೆ. ಅಲ್ಲದೆ ಅವರ ಮುಂದಿನ ಪೀಳಿಗೆಯು ಸಹ ಅಂಗವಿಕಲರಾಗಿ ಹುಟ್ಟಿರುವ ನಿರ್ದೇಶನಗಳು ಸಹ ಇವೆ. ಹಾಗಾಗಿ ಈ ಕೀಟನಾಶಕಗಳನ್ನು ಬಳಸುವಾಗ ರೈತರು ಅತ್ಯಂತ ಜಾಗರೂಕತರಾಗಿ ಪರಿಸರ ಮಾಲಿನ್ಯವಾಗದಂತೆ ಅಥವಾ ನೀರಿನ ಮಾಲಿನ್ಯವಾಗದಂತೆ ಹಾಗೂ ಅಂಥ ನೀರನ್ನು ಅವರು ಬಳಸದೆ ರೈತರಿಗೆ ಮತ್ತು ಪ್ರಾಣಿಗಳಿಗೆ ಫ್ರೆಶ್ ಅಥವಾ ಶುದ್ಧ ನೀರನ್ನು ಕುಡಿಯಲು ಕೊಡಬೇಕಾಗಿರುತ್ತದೆ. ಇದು ಸರ್ಕಾರದ ಒಂದು ಕರ್ತವ್ಯವಾಗಿದೆ ಎಂದು ತಿಳಿಸಲು ಬಯಸುತ್ತೇನೆ. ನೀರಾವರಿ ವ್ಯವಸ್ಥೆ ವಿಸ್ತರಿಸುವುದರಿಂದ ಮಣ್ಣು ಕ್ಷಾರವಾಗುತ್ತದೆ. ಇತ್ತೀಚಿನ ಪರ್ಯಾಯ ಕೃಷಿ ಪದ್ಧತಿಗಳಿಗೂ ಹೆಚ್ಚು ಒತ್ತು ಕೊಡಲಾಗುತ್ತಿದೆ. ಇಲ್ಲಿ ಸಾಂಪ್ರದಾಯಿಕ ಕೃಷಿ ವಿಧಾನಗಳ ಜೊತೆಗೆ ಅಗತ್ಯವಾದ ಆಧುನಿಕ ಕೃಷಿ ತಂತ್ರಜ್ಞಾನವನ್ನು ಸೂಕ್ತವಾಗಿ ಬಳಸಿಕೊಳ್ಳಲಾಗುತ್ತಿದೆ. ಭಾರತದಲ್ಲಿ 1992-93 143 ಮಿಲಿಯನ್ ಹೆಕ್ಟರ್ಗಳನ್ನಷ್ಟು ಕೃಷಿ ಭೂಮಿಗೆ ಒಳಪಟ್ಟಿತ್ತು. ಇದರಲ್ಲಿ ಸುಮಾರು 68% ಮಳೆಯಾಧಾರಿತ ಕೃಷಿ ಭೂಮಿಯಾಗಿತ್ತು. ಭಾರತದ ಕೃಷಿ ಭೂಮಿಗಳ ಉತ್ಪಾದಕತೆಗೆ ವರ್ಷಕ್ಕೆ ಹೆಕ್ಟರ್ ಒಂದಕ್ಕೆ 1.38 ಟನ್ಗಳು ಎಂದು ಹಲವಾರು ಅಧ್ಯಯನಗಳಿಂದ ತಿಳಿದುಬಂದಿದೆ. ಆದರೆ ಅಮೇರಿಕ ಹಾಗೂ ಮುಂದುವರಿದ ದೇಶಗಳಿಗೆ ಇದನ್ನು ಕಂಪೇರ್ ಮಾಡಿದಾಗ 1.38 ಟನ್ ಪರ್ ಹೆಕ್ಟೇರ್, ಇದು ಅತ್ಯಂತ ಕಡಿಮೆಯಾಗಿದೆ. ಹಾಗಾಗಿ ಭಾರತವು ಕೃಷಿ ಪ್ರಧಾನ ದೇಶವಾಗಿರುವುದರಿಂದ ನಾವು ಸಹ ಅಮೇರಿಕ ಅಥವಾ ಇಸ್ರೇಲ್ ಅಥವಾ ಚೈನಾದವರು ಬೆಳೆಸಿದಂತೆ ಆಧುನಿಕ ಬೆಳೆಗಳನ್ನು ಬೆಳೆದು ರೈತರಿಗೆ ಸ್ವತಃ ತಾವು ಕಾಲ್ಮೇಲೆ ನಿಲ್ಲುವಂಥ ಎಕನಾಮಿಕಲ್ ಇಂಡಿಪೆಂಡೆನ್ಸ್, ಅಂದರೆ ತಾವು ಆಹಾರವನ್ನು ಬೆಳೆದು ಇತರರಿಗೂ ಅದನ್ನು ಮಾರಿ ತಾವು ಸಹ ಶ್ರೀಮಂತರಾಗಲು ಇದು ಅನುಕೂಲವಾಗುತ್ತದೆ. ಹಾಗಾಗಿ ಇದಕ್ಕೆ ಸರ್ಕಾರದ ಒಂದು ಬೆಂಬಲವೂ ಸಹ ಇರಬೇಕಾಗುತ್ತದೆ. ಆಗ್ರೋಬಯಾಲಜಿ, ಕೃಷಿ ಜೀವಶಾಸ್ತ್ರ. ಕೃಷಿ ಬೆಳೆಗಳ ಪೌಷ್ಟಿಕಾಂಶ, ಬೆಳವಣಿಗೆ, ಉತ್ಪಾದನೆ ಇತ್ಯಾದಿಗಳ ನಿರ್ವಹಣೆ ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಮಣ್ಣು ಹಾಗೂ ಮಣ್ಣಿನ ಜೀವಿಗಳ ಸಂರಕ್ಷಣೆಯನ್ನು ಕುರಿತು ಅಧ್ಯಯನವೇ ಕೃಷಿ ಜೀವಶಾಸ್ತ್ರವಾಗಿದೆ. ಆಗ್ರೋ ಎಕಾಲಜಿ, ಕೃಷಿ ಜೀವಿ ಪರಿಸ್ಥಿತಿ ಶಾಸ್ತ್ರ. ಕೃಷಿ ಬೆಳವಣಿಗೆಗೂ ಹಾಗೂ ಭೌತಿಕ ಪರಿಸರಕ್ಕೂ ನಡುವೆ ಸಂಬಂಧವನ್ನು ಕುರಿತು ಮಾಡುವ ಅಧ್ಯಯನವೇ ಆಗ್ರೋ ಎಕಾಲಜಿ ಅಥವಾ ಕೃಷಿ ಜೀವ ಪರಿಸ್ಥಿತಿ ಶಾಸ್ತ್ರ ಎಂದು ಕರೆಯುತ್ತಾರೆ. ಆಗ್ರೋ ಎಕೋಸಿಸ್ಟಮ್, ಕೃಷಿ ಪರಿಸರ ವ್ಯವಸ್ಥೆ. ವ್ಯವಸಾಯಕ್ಕೆ ಸಂಬಂಧಿಸಿದ ಪರಿಸರ ವ್ಯವಸ್ಥೆ ಮಾನವನಿಗೆ ಅತ್ಯವಶ್ಯಕವಾದ ಬೆಳೆಗಳನ್ನು ಬೆಳೆಯಲು ಮತ್ತು ಈ ಬೆಳೆಗಳ ಇಳುವರಿಯನ್ನು ಹೆಚ್ಚಿಸಲು ಮಾನವರು ನೈಸರ್ಗಿಕ ಪರಿಸರದಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತಾರೆ. ನವೀಕರಿಸಬಹುದಾದ ಶಕ್ತಿಯ ಆಕಾರಗಳು, ಸೌರಶಕ್ತಿ, ಪ್ರಾಣಿಶಕ್ತಿ, ಗೋಬರ್ ಗ್ಯಾಸ್ ಶಕ್ತಿ, ಅಲ್ಲದೆ ನವೀಕರಿಸಲಾಗದ ಶಕ್ತಿಗಳಾದ ಡೀಸೆಲ್ ಮುಂತಾದವುಗಳನ್ನು ಕೃಷಿ ಕಾರ್ಯಗಳಿಗೆ ಬಳಸಿಕೊಳ್ಳುತ್ತಾರೆ. ಆಗ್ರೋಫಾರೆಸ್ಟ್ರಿ, ಕೃಷಿ ಅರಣ್ಯೀಕರಣ. ಬೆಳೆಗಳ ಜೊತೆ ಮರಗಳನ್ನು ಬೆಳೆಸುವ ವಿಧಾನ. ಈ ವಿಧಾನದಲ್ಲಿ ಒಂದು ಬೆಳೆಯ ನಂತರ ಮರಗಳನ್ನು ಬೆಳೆಸಬಹುದು, ಇಲ್ಲವೇ ಮರಗಳನ್ನು ಮತ್ತು ಬೆಳೆಗಳನ್ನು ಒಟ್ಟಿಗೆ ಒಂದೇ ಸಮಯದಲ್ಲಿ ಬೆಳೆಸಬಹುದು. ಮೊದಲನೆಯ ಕ್ರಮದಲ್ಲಿ ಭೂಮಿಯ ಉತ್ಪಾದನೆ ಕಡಿಮೆಯಾಗುತ್ತದೆ, ಏಕೆಂದರೆ ಮರಗಳ ಜೀವನ ಚಕ್ರ ಬೆಳೆಗಳಿಗಿಂತ ದೀರ್ಘವಾಗಿರುತ್ತದೆ. ಹೀಗಾಗಿ ಎರಡನೇ ಕ್ರಮವೇ ವಾಡಿಕೆಯಲ್ಲಿರುವುದು. ಇಲ್ಲಿ ಮರಗಳನ್ನು ಕೃಷಿ ಭೂಮಿಯ ಬದುಗಳ ಮೇಲೆ ಬೆಳೆಯುತ್ತಾರೆ. ಮರಗಳಿಂದ ಇಂಧನ, ಹಸಿರು ಗೊಬ್ಬರ, ಕಟ್ಟಡ ನಿರ್ಮಾಣಕ್ಕೆ ಬೇಕಾಗುವ ಮರ, ಜಾನುವಾರುಗಳಿಗೆ ಬೇಕಾಗುವ ಮೇವು, ಬೆಳೆಗಳ ಆಹಾರ ಮತ್ತು ಮೇವನ್ನು ಒದಗಿಸುತ್ತವೆ. ಆ ಹುಣಸೆಯಂಥ ಕೆಲವು ಮರಗಳಿಂದ ಹಣ್ಣುಗಳನ್ನು ಪಡೆಯಬಹುದು ಹಾಗೂ ಅವುಗಳನ್ನು ಹೆಚ್ಚಿನ ರೇಟ್ಗೆ ಮಾರಬಹುದು ಹಾಗೂ ಅವರ ಇನ್ಕಮ್ ಹೆಚ್ಚಾಗುತ್ತದೆ. ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಗಂಧದ ಮರಗಳನ್ನು ಸಹ ಬೆಳೆಯಲು ಸರ್ಕಾರ ಪ್ರೋತ್ಸಾಹಿಸುತ್ತದೆ. ಗಂಧದ ಮರಗಳು, ಬೀಟೆ ಮರಗಳು, ತೇಗದ ಮರಗಳು ಅತ್ಯಂತ ಹೆಚ್ಚು ಬೆಲೆ ಬಾಳುವ ಮರಗಳಾಗಿವೆ. ಇಂಥ ಮರಗಳನ್ನು ಬೆಳೆಸುವುದರಿಂದ ರೈತರಿಗೆ ಹೆಚ್ಚಿನ ಲಾಭವಾಗುತ್ತದೆ. ಕೃಷಿ ಅರಣ್ಯೀಕರಣಗಾರಿಕೆಯ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ ಮತ್ತು ನೀರನ್ನು ಸಂರಕ್ಷಿಸುತ್ತದೆ. ಮರಗಳು ಗಾಳಿಯ ವೇಗವನ್ನು ನಿಯಂತ್ರಿಸುತ್ತವೆ ಹಾಗೂ ಮಳೆಗಾಲದಲ್ಲಿ ಮಣ್ಣಿನ ಸವಕಳಿಯನ್ನು ಸಹ ತಗ್ಗಿಸುತ್ತವೆ. ಮರಗಳ ಬೇರುಗಳು ಮಣ್ಣುಗಳನ್ನು ಹಿಡಿದಿಟ್ಟುಕೊಳ್ಳುತ್ತವೆ, ಅದರ ಜೊತೆಗೆ ನೀರನ್ನು ಸಹ ಅವು ಹಿಡಿದಿಟ್ಟುಕೊಳ್ಳುತ್ತವೆ. ಬಿಸಿಲಿನ ತಾಪವನ್ನು ಕೂಡ ಕಡಿಮೆ ಮಾಡುತ್ತವೆ. ಉಷ್ಣವಲಯದ ಪ್ರದೇಶಗಳಲ್ಲಿ ಕೃಷಿ ಅರಣ್ಯಗಾರಿಕೆ ಸಾಮಾನ್ಯವಾಗಿ ಕಂಡುಬರುತ್ತದೆ. ಇದೊಂದು ಸಾಂಪ್ರದಾಯಿಕ ಕೃಷಿ ವಿಧಾನ. ಸಣ್ಣ ಹಿಡುವಳಿದಾರರಿಗೆ ಇದರಿಂದ ಅನೇಕ ಪ್ರಯೋಜನಗಳು ಉಂಟಾಗುತ್ತವೆ. ಈ ವಿಧಾನದಿಂದ ಕೃಷಿ ಭೂಮಿಯು ಉತ್ಪಾದನೆಯನ್ನು ಗರಿಷ್ಠಗೊಳಿಸಬಹುದು, ಉದ್ಯೋಗ ಅವಕಾಶಗಳು ಹೆಚ್ಚುತ್ತವೆ, ಜನರ ಆದಾಯವೂ ಏರಬಹುದು. ವಿವಿಧ ಪ್ರದೇಶಗಳಲ್ಲಿ ವಿವಿಧ ರೀತಿಯ ಕೃಷಿ ಅರಣ್ಯಗಾರಿಕೆಗಳು ಕಂಡುಬರುತ್ತವೆ. ಕೃಷಿ ಅರಣ್ಯಗಾರಿಕೆಗಳ ರಚನೆ, ವಯಸ್ಸು, ತೀವ್ರತೆ, ತಂತ್ರಜ್ಞಾನ ಇತ್ಯಾದಿಗಳೆಲ್ಲ ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತಾ ಹೋಗುತ್ತವೆ. ಹೀಗಾಗಿ ಕೃಷಿ ಅರಣ್ಯಗಾರಿಕೆಯ ವ್ಯವಸ್ಥೆಯನ್ನು ಅವುಗಳ ರಚನೆ, ಕಾರ್ಯ, ವೃಕ್ಷ ಜಾತಿ, ಪರಿಸರ ಸ್ಥಿತಿಗತಿ, ಸಾಮಾಜಿಕ ಮತ್ತು ಆರ್ಥಿಕ ಅಂಶಗಳು, ಇತಿಹಾಸ, ಇವುಗಳನ್ನು ಯಾವುದಾದರೂ ಒಂದು ಲಕ್ಷಣವನ್ನು ಪರಿಗಣಿಸಿ ವರ್ಗೀಕರಿಸಲಾಗುತ್ತದೆ. ಉದಾಹರಣೆಗೆ ಅರಣ್ಯಗೆ ಸಂರಚನೆಯಾಗಿ ಮೇರುಗೆ ಕೃಷಿ ಅರಣ್ಯಗಳನ್ನು ಕೃಷಿ ವೃಕ್ಷಗಳಾಗಿ, ಕೃಷಿ ವೃಕ್ಷ ಗೋಮಾಳಗಳೆಂದು ವರ್ಗೀಕರಿಸಬಹುದಾಗಿದೆ. ಕೃಷಿ ಅರಣ್ಯಗಾರಿಕೆಯಿಂದಾಗಿ ನೈಸರ್ಗಿಕ ಅರಣ್ಯದ ಮೇಲೆ ಗ್ರಾಮೀಣ ಜನರ ಅವಲಂಬನೆ ಕಡಿಮೆಯಾಗುತ್ತದೆ. ಇದರಿಂದಾಗಿ ನೈಸರ್ಗಿಕ ಅರಣ್ಯಗಳ ಮೇಲಿನ ಒತ್ತಡ ಕಡಿಮೆಯಾಗುತ್ತದೆ, ಇವುಗಳನ್ನು ಸಂರಕ್ಷಿಸಲ್ಪಡುತ್ತವೆ. ಆಧುನಿಕ ಕೃಷಿ ವಿಧಾನಗಳು ಹಾಗೂ ತಂತ್ರಜ್ಞಾನಗಳ ಬಳಕೆಯಿಂದ ಈ ವಿಧಾನ ಇತ್ತೀಚೆಗೆ ಕಣ್ಮರೆಯಾಗುತ್ತಿದೆ. ಈ ವಿಧಾನಗಳನ್ನು ಒಳಿತುಗಳನ್ನು ಮನಗಂಡು ಇದನ್ನು ಪುನಶ್ಚೇತನಗೊಳಿಸುವ ಹಲವಾರು ಪ್ರಯತ್ನಗಳು ನಡೆಯುತ್ತಿವೆ. ಅಗ್ರೋಲಜಿ ಮಣ್ಣು ಮತ್ತು ಅದರ ನಿರ್ವಹಣೆಗೆ ಸಂಬಂಧಿಸಿದ ಅಂಶಗಳ ಅಧ್ಯಯನ. ಇದನ್ನು ಫೆಡಾಲಜಿ ಅಥವಾ ಎಡಫೆಡಾಲಜಿ ಎಂದು ಕರೆಯುತ್ತಾರೆ. ಇದು ಕೃಷಿ ವಿಜ್ಞಾನದ ಒಂದು ಶಾಖೆಯಾಗಿದೆ. ಅಗ್ರೋನಮಿ ಬೆಳೆಗಳ ಉತ್ಪಾದನೆಯ ತತ್ವಗಳು, ಮಣ್ಣು ಮತ್ತು ನೀರಿನ ನಿರ್ವಹಣೆ ಇತ್ಯಾದಿಗಳಿಗೆ ಸಂಬಂಧಿಸಿದ ಕೃಷಿ ವಿಜ್ಞಾನದ ಒಂದು ಭಾಗ.
2: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
4: ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 82ನೇ ಪದ್ಯ. ಆ ಪದ್ಯ ಹೀಗಿದೆ. ಏ ವದ ಮುಳಿಸಿನ ಕಾರಣ ಮಾವುದು ನೀಂ ನಿನ್ನ ತಾಯ ತಂದೆಯ ದೆಸೆಯಂ ಭಾವಿಸದೆ ಕರ್ಣ ನುಡಿಯುವಂತಾವುದು ಸಮಕಟ್ಟು ನಿನಗಮ್ಮರಿಗೆ ಸರಿಗಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಏವದ ಮುಳಿಸಿನ ಕಾರಣ ಆವುದೋ ನೀಂ ನಿನ್ನ ತಾಯ ತಂದೆಯ ದೆಸೆಯಂ ಭಾವಿಸದೆ ಕರ್ಣ ನುಡಿಯುವಂತೆ ಆವುದು ಸಮಕಟ್ಟು ನಿನಗಂ ಅರಿಕೆ ಸರಿಗಂ. ಇದನ್ನು ವ್ಯಾಖ್ಯಾನ ಹೀಗೆ ಮಾಡಬಹುದು. ನಾನು ಆವಾಗಲೇ ಹೇಳಿದ ಹಾಗೆ ಅರ್ಜುನ ಮತ್ತು ಕರ್ಣನ ನಡುವೆ ಸವಾಲು ಪ್ರತಿ ಸವಾಲು ನಡೀತಾ ಇದೆ ಮತ್ತು ಕರ್ಣ ಅರ್ಜುನನಿಗೆ ಸವಾಲು ಹಾಕುತ್ತಾ, ಈ ಪರೀಕ್ಷಾರಂಗವನ್ನೇ ಯುದ್ಧರಂಗವನ್ನಾಗಿ ನಾವು ಪರಿವರ್ತಿಸುವ, ನಿನಗೆ ನಿಜವಾಗಲೂ ಸಾಮರ್ಥ್ಯ ಇದ್ದರೆ ನನ್ನ ಜೊತೆಗೆ ಯುದ್ಧ ಮಾಡು ಅಂತಂದಾಗ ಅದಕ್ಕೆ ಅರ್ಜುನನು ಹೇಳ್ತಾನೆ, ಈ ತುಂಬಿದ ಸಭೆಯಲ್ಲಿ ನೀನು ನನ್ನನ್ನು ಅವಮಾನ ಮಾಡಿದೆ, ನಿನಗೆ ಒಂದು ವೇಳೆ ಯುದ್ಧ ಮಾಡುವಂತಹ ಮನಸ್ಸಿದ್ರೆ ನನಗೇನು, ನಾನು ಕೂಡ ಯುದ್ಧಕ್ಕೆ ಸಿದ್ಧನೇ ಅಂತ ಹೇಳಿದಾಗ, ಈ ನಡುವೆ ದ್ರೋಣಾಚಾರ್ಯರು ಮತ್ತು ಕೃಪಾಚಾರ್ಯರು ನಡುವೆ ಬಂದು ಕರ್ಣನಿಗೆ ಹೀಗೆ ಹೇಳ್ತಾರೆ, ಏವದ, ಏವ ಅಂದರೆ ಅಸಮಾಧಾನ, ಅಸಮಾಧಾನ ಮತ್ತು ಮುಳಿಸಿನ ಕಾರಣ ಆವುದು, ನಿನಗಿರುವಂತಹ ಅಸಮಾಧಾನ ಮತ್ತು ಸಿಟ್ಟು ಇದಕ್ಕೆ ಕಾರಣ ಆದರೂ ಯಾವುದು ಅಂದರೆ ಅಡಿಕೆ ಸರಿಯ ಮೇಲೆ ನೀವು ನಿನ್ನ ತಾಯಿ ತಂದೆಯ ಸ್ವಯಂ ಭಾವಿಸಿದ ಕಾರಣ ನುಡಿಯುವಂತಾವುದು, ನಿನ್ನ ತಂದೆಯ ಕಡೆ ಮತ್ತು ತಾಯಿಯ ಕಡೆ ಅಂದರೆ ನಿನ್ನ ಕುಲವನ್ನು ನೋಡದೆ ಭಾವಿಸದೆ ಕರ್ಣ ನುಡಿಯುವಂತಾವುದು ಸಮಕಟ್ಟು, ನಿನ್ನ ಕುಲ ಯಾವುದು, ನಿನ್ನ ತಾಯಿ ಯಾರು, ನಿನ್ನ ತಂದೆ ಯಾರು ಎನ್ನುವುದನ್ನು ಯೋಚನೆ ಮಾಡಿದೆ ಮಾಡದೆ ಆವುದು ಸಮಕಟ್ಟು, ನಿನಗಮ್ಮ ಅರಿಕೇಸರಿಗೆ ಮತ್ತು ನಿನಗೆ ಅರ್ಜುನನಿಗೆ ಮತ್ತು ಕರ್ಣನಿಗೆ ಸಮಾನತೆ ಎನ್ನುವುದು ಎಲ್ಲಿದೆ, ಮತ್ತು ಈ ಸಮಾನತೆ ಬರಬೇಕಾದ್ರೆ ನಿನಗೂ ಮತ್ತು ಅರ್ಜುನನಿಗೂ ಸಮಾನತೆ ಇರಬೇಕು, ನಿನಗೂ ಅರ್ಜುನನಿಗೆ ಸಮಾನತೆ ಎಲ್ಲಿದೆ, ಹಾಗಿದ್ದಾಗ ಅಸಮಾಧಾನ ಯಾಕೆ, ಸಿಟ್ಟು ಯಾಕೆ ಕರ್ಣ, ನಿನ್ನ ಕುಲವನ್ನು ಒಂದ್ಸಲ ನೋಡು, ನಿನ್ನ ತಾಯಿ ಯಾರು, ನಿನ್ನ ತಂದೆ ಯಾರು ಎನ್ನುವುದನ್ನು ನೋಡಬೇಡುವೆ ಎಂದು ಕೇಳುತ್ತಾರೆ.
2: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
5: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಟೆಸ್ಟ್ ಮಾಡ್ತಾ ಇದ್ವಿ. ಈ 62 ಸಂಚಿಕೆವರೆಗೂ ನಾವೇನೆಲ್ಲ ಕಲ್ತ್ವಿ, ಅದರಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನು ಮಾಡಿದಾಗ ಅದನ್ನು ಹೇಗೆ ನಾವು ಫೈಂಡ್ ಔಟ್ ಮಾಡಿ ಅದನ್ನು ಕರೆಕ್ಟ್ ಮಾಡ್ತೀವಿ ಅನ್ನೋದನ್ನು ಕಲಿತಾ ಇದ್ವಿ ಅಲ್ವಾ. ಇವತ್ತು ಕೂಡ ನಾನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಟ್ ಆಪ್ಷನ್ಸ್ ಕೊಡ್ತೀನಿ, ಅದರಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕು. ರೆಡಿ ಇದ್ದೀರಾ ಕಲಿಯೋದಕ್ಕೆ ಹೇಳೋದಕ್ಕೆ? ದೆನ್ ಹಿಯರ್ ವಿ ಗೋ. ಮೊದಲನೇ ವಾಕ್ಯ, ಡ್ಯಾಶ್ ಯು ಪ್ಲೀಸ್ ಹೆಲ್ಪ್ ಮೀ ಔಟ್ ಆಫ್ ದಿಸ್ ಡಿಫಿಕಲ್ಟಿ. ಇಲ್ಲಿ ಶಾಲ್ ಅಥವಾ ವಿಲ್ ಅಂತ ಬಳಸಬೇಕು. ಡ್ಯಾಶ್ ಯು ಪ್ಲೀಸ್ ಹೆಲ್ಪ್ ಮೀ ಔಟ್ ಆಫ್ ದಿಸ್ ಡಿಫಿಕಲ್ಟಿ. ಶಾಲ್ ಯು ಪ್ಲೀಸ್ ಅಥವಾ ವಿಲ್ ಯು ಪ್ಲೀಸ್, ಯಾವ್ದು ಸರಿಯಾದದ್ದು? ವಿಲ್. ವಿಲ್ ಯು ಪ್ಲೀಸ್ ಹೆಲ್ಪ್ ಮೀ ಔಟ್ ಆಫ್ ದಿಸ್ ಡಿಫಿಕಲ್ಟಿ. ಓಕೆ, ಮುಂದಿನ ವಾಕ್ಯ ನೋಡೋಣ. ಶಿ ವಾಸ್ ಓವರ್ ಜಾಯ್ಡ್ ಡ್ಯಾಶ್ ಸಿ ಹರ್ ಲಾಸ್ಟ್ ಬೇಬಿ. ಶಿ ವಾಸ್ ಓವರ್ ಜಾಯ್ಡ್, ಇಲ್ಲಿ ಡ್ಯಾಶ್ ಅಲ್ಲಿ ಟು ಅಥವಾ ಇನ್ ಟು ಅಂತ ಹಾಕಬೇಕು. ಸಿ ಹರ್ ಲಾಸ್ಟ್ ಬೇಬಿ, ಟು ಸಿ ಹರ್ ಅಥವಾ ಇನ್ ಟು ಸಿ ಹರ್, ಯಾವ ಪದ ಸರಿಯಾಗತ್ತೆ? ಟು ಅನ್ನೋದು ಸರಿಯಾಗತ್ತೆ. ಶಿ ವಾಸ್ ಓವರ್ ಜಾಯ್ಡ್ ಟು ಸಿ ಹರ್ ಲಾಸ್ಟ್ ಬೇಬಿ. ಮೂರನೇ ವಾಕ್ಯ ನೋಡೋಣ. ಥ್ಯಾಂಕ್ಸ್ ಡ್ಯಾಶ್ ಯುವರ್ ಗುಡ್ ವಿಶಸ್, ಇಲ್ಲಿ ಟು ಅಥವಾ ಫಾರ್ ಬಳಸಬೇಕು. ಥ್ಯಾಂಕ್ಸ್ ಟು ಯುವರ್ ಗುಡ್ ವಿಶಸ್ ಅಥವಾ ಫಾರ್ ಯುವರ್ ಗುಡ್ ವಿಶಸ್, ಫಾರ್ ಅನ್ನೋ ಪದ ಬಳಸಬೇಕು. ಥ್ಯಾಂಕ್ಸ್ ಫಾರ್ ಯುವರ್ ಗುಡ್ ವಿಶಸ್. ವಿ ಕಂಗ್ರ್ಯಾಚುಲೇಟೆಡ್ ಹಿಮ್ ಡ್ಯಾಶ್ ಹಿಸ್ ಸಕ್ಸಸ್, ಆಟ್ ಹಿಸ್ ಸಕ್ಸಸ್, ಆನ್ ಹಿಸ್ ಸಕ್ಸಸ್, ಇದ್ರ ಬಗ್ಗೆ ಕೂಡ ಮಾತಾಡಿದ್ವಿ ಅಲ್ವಾ. ವಿ ಕಂಗ್ರ್ಯಾಚುಲೇಟೆಡ್ ಹಿಮ್ ಆಟ್ ಹಿಸ್ ಸಕ್ಸಸ್ ಅಥವಾ ಆನ್ ಹಿಸ್ ಸಕ್ಸಸ್, ಆನ್ ಹಿಸ್ ಸಕ್ಸಸ್ ಕರೆಕ್ಟ್ ಆದ ವಾಕ್ಯ ರಚನೆ ಆಗತ್ತೆ. ಮುಂದಿನ ವಾಕ್ಯ ನೋಡೋಣ. ಇಲ್ಲಿ ಗೆಟ್ ಅಥವಾ ಲೆಟ್ ಅನ್ನೋ ಪದ ಬಳಸಬೇಕು. ಮೀ ಗೋ ಹೋಮ್, ಗೆಟ್ ಮೀ ಗೋ ಹೋಮ್, ಲೆಟ್ ಮೀ ಗೋ ಹೋಮ್, ಯಾವುದು ಕರೆಕ್ಟು? ಗೆಟ್ ಅನ್ನೋ ತಪ್ಪಾಗತ್ತೆ, ಲೆಟ್ ಮೀ ಗೋ ಹೋಮ್ ಕರೆಕ್ಟ್ ಆದ ವಾಕ್ಯ ರಚನೆ. ಮುಂದಿನ ವಾಕ್ಯ, ಆರ್ ಯು ಫೀಲಿಂಗ್ ಥರ್ಸ್ಟ್ ಅಥವಾ ಥರ್ಸ್ಟಿ, ಅವ್ರಿಗೆ ನಿಮಗೆ ಬಾಯಾರಿಕೆ ಆಗ್ತಿದೆಯಾ ಅಂತ ಕೇಳ್ತಿದ್ದೀರಾ. ಆರ್ ಯು ಫೀಲಿಂಗ್ ಥರ್ಸ್ಟ್ ಅಥವಾ ಥರ್ಸ್ಟಿ, ಆರ್ ಯು ಫೀಲಿಂಗ್ ಥರ್ಸ್ಟಿ, ಥರ್ಸ್ಟ್ ಅಲ್ಲ ಥರ್ಸ್ಟಿ ಅಂತ ಕೇಳಬೇಕು. ಟಿ ಎಚ್ ಐ ಆರ್ ಎಸ್ ಟಿ ವೈ, ಬಾಯಾರಿಕೆ ಆಗ್ತಿದೆಯಾ ಅನ್ನೋದಕ್ಕೆ ಥರ್ಸ್ಟಿ ಅಂತ ಕೇಳಬೇಕು. ಡು ಯು ಡ್ಯಾಶ್ ಮಿಲ್ಕ್ ಆರ್ ಟೀ, ಇಲ್ಲಿ ಡ್ರಿಂಕ್ ಅಂತ ಹೇಳಬೇಕಾ ಟೇಕ್ ಅಂತ ಹೇಳಬೇಕಾ? ಡು ಯು ಡ್ರಿಂಕ್ ಮಿಲ್ಕ್ ಆರ್ ಟೀ ಅಥವಾ ಡು ಯು ಟೇಕ್ ಮಿಲ್ಕ್ ಆರ್ ಟೀ? ಇಲ್ಲಿ ನಾವು ಯಾವತ್ತೂ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ನೀವು ಕುಡಿತೀರಾ ಅಂತ ಬಳಸಿದ ಹಾಗೆ ಇಂಗ್ಲೀಷಲ್ಲಿ ಬಳಸೋ ಹಾಗಿಲ್ಲ. ಇಲ್ಲಿ ಟೇಕ್ ಅನ್ನೋ ಪದನ ಬಳಸಬೇಕು. ಡು ಯು ಟೇಕ್ ಮಿಲ್ಕ್ ಆರ್ ಟೀ ಅಂತ ಕೇಳಬೇಕು. ಮುಂದಿನ ವಾಕ್ಯ ನೋಡೋಣ. ವಾಟ್ ಡ್ಯಾಶ್ ದ ನ್ಯೂಸ್, ಈಸ್ ಅಥವಾ ಆರ್ ಬಳಸಬೇಕು. ವಾಟ್ ಈಸ್ ದ ನ್ಯೂಸ್, ವಾಟ್ ಆರ್ ದ ನ್ಯೂಸ್, ಯಾವ್ದು ಸರಿ? ವಾಟ್ ಈಸ್ ದ ನ್ಯೂಸ್ ಕರೆಕ್ಟ್ ಆಗುತ್ತೆ, ಆರ್ ಅನ್ನೋದು ಬಳಸಬಾರ್ದು. ಮುಂದಿನ ವಾಕ್ಯ ರಿಮೈಂಡ್ ಹಿಮ್ ಡ್ಯಾಶ್ ಹಿಸ್ ಪ್ರಾಮಿಸ್

Of his promise, on his promise. Yaudsare. Remind him of his promise, on his promise. Yaud correct? Of his promise correct agate. Switch dash out atwa off the light. Switch out the light. Switch off the light. Yaud correct? Switch off the light correct alwa. Switch out anodu tappagate. Mundin vakya. Go dash person to post this important letter. Go dash ali on atwa in anbeku. Go on person to post this important letter atwa go in person to post this important letter. Ili on alla in ant barbeku. Go in person to post this important letter. Adi important letter ide in person vayaktikavagi neenu post madbeku anta. On anadu tappagutte. ಮುಂದಿನ ವಾಕ್ಯ ನೋಡೋಣ. ಗಿವ್ ಡ್ಯಾಶ್ ಸ್ಮೋಕಿಂಗ್ ಇಸ್ ಹಾರ್ಮ್ಫುಲ್. ಇಲ್ಲಿ ಇನ್ ಅಥವಾ ಅಪ್ ಬಳಸ್ಬೇಕು. ಗಿವ್ ಇನ್ ಸ್ಮೋಕಿಂಗ್ ಅಥವಾ ಗಿವ್ ಅಪ್ ಸ್ಮೋಕಿಂಗ್, ಯಾವ್ದು ಕರೆಕ್ಟು? ಗಿವ್ ಅಪ್ ಅನ್ನೋದು ಸರಿ ಅಲ್ವಾ. ಗಿವ್ ಅಪ್ ಸ್ಮೋಕಿಂಗ್ ಇಸ್ ಹಾರ್ಮ್ಫುಲ್. ಮುಂದಿನ ವಾಕ್ಯ ನೋಡೋಣ. ಈಸ್ ದೇರ್ ಎನಿ ನೀಡ್ ಡ್ಯಾಶ್ ವರಿ. ಇಲ್ಲಿ ಡ್ಯಾಶ್ ಅಲ್ಲಿ ಫಾರ್ ಅಥವಾ ಟು ಬಳಸಬೇಕು. ದೇರ್ ಎನಿ ನೀಡ್, ಈಸ್ ದೇರ್ ಎನಿ ನೀಡ್ ಫಾರ್ ವರಿ, ಈಸ್ ದೇರ್ ಎನಿ ನೀಡ್ ಟು ವರಿ. ಯಾವ್ದು ಸರಿ? ಈಸ್ ದೇರ್ ಎನಿ ನೀಡ್ ಟು ವರಿ, ಟು ಅನ್ನೋ ಪದ ಸರಿಯಾಗಿ ಇಲ್ಲಿ ಕೂರುತ್ತೆ. ಮುಂದಿನ ವಾಕ್ಯ. ಡು ನಾಟ್ ಫೈಂಡ್ ಫಾಲ್ಟ್ ಡ್ಯಾಶ್ ಅಲ್ಲಿ ಆನ್ ಇನ್ ವಿತ್ ಯಾವ್ದು ಬೇಕಾದ್ರೆ ಬಳಸ್ಬೋದು. ಡು ನಾಟ್ ಫೈಂಡ್ ಫಾಲ್ಟ್ ಡ್ಯಾಶ್ ಅದರ್ಸ್, on others, in others, with others. ಯಾವ್ದು ಸರಿ? ಡು ನಾಟ್ ಫೈಂಡ್ ಫಾಲ್ಟ್ ವಿತ್ ಅದರ್ಸ್ ಸರಿಯಾಗಿ ಬರುತ್ತೆ, ಸರಿಯಾದ ವಾಕ್ಯ ರಚನೆ ಆಗುತ್ತೆ. ಡು ನಾಟ್ ಫೈಂಡ್ ಫಾಲ್ಟ್ ವಿತ್ ಅದರ್ಸ್, ಬೇರೆಯವರಲ್ಲಿ ತಪ್ಪುಗಳನ್ನು ಕಂಡುಹಿಡಿಬೇಡ. ಮುಂದಿನ ವಾಕ್ಯ ನೋಡೋಣ. ಆರ್ ಯು ಆ್ಯಂಗ್ರಿ ಡ್ಯಾಶ್ ಮೀ, ಆನ್ ಅಥವಾ ವಿತ್ ಯಾವ ಪದ ಸರಿ? ಆರ್ ಯು ಆ್ಯಂಗ್ರಿ ಆನ್ ಮೀ, ಆರ್ ಯು ಆ್ಯಂಗ್ರಿ ವಿತ್ ಮೀ, ಯಾವ್ದು ಸರಿ? ಆನ್ ತಪ್ಪು, ವಿತ್ ಸರಿ. ಆರ್ ಯು ಆ್ಯಂಗ್ರಿ ವಿತ್ ಮೀ, ನನ್ನೊಟ್ಟಿಗೆ ಕೋಪ ಮಾಡ್ಕೊಂಡಿದ್ಯಾ, ನನ್ನಲ್ಲಿ ಕೋಪನ ನಿಮಗೆ ಅಂತ ಕೇಳೋದಕ್ಕೆ ಆರ್ ಯು ಆ್ಯಂಗ್ರಿ ವಿತ್ ಮೀ. ಐ ನೋ ವೆರಿ ಲಿಟಲ್ ಡ್ಯಾಶ್ ದಿಸ್ ಕನೆಕ್ಷನ್. ಐ ನೋ ವೆರಿ ಲಿಟಲ್ ಆಫ್ ಇನ್ ಆನ್ ಯಾವ ಪದ ಬಳಸ್ತೀರಾ? ಐ ನೋ ವೆರಿ ಲಿಟಲ್ ಆಫ್ ದಿಸ್ ಕನೆಕ್ಷನ್, ಇನ್ ದಿಸ್ ಕನೆಕ್ಷನ್, ಆನ್ ದಿಸ್ ಕನೆಕ್ಷನ್, ಯಾವ ಸರಿಯಾದ್ದು? ಇನ್ ದಿಸ್ ಕನೆಕ್ಷನ್. ಐ ನೋ ವೆರಿ ಲಿಟಲ್ ಇನ್ ದಿಸ್ ಕನೆಕ್ಷನ್, ಈ ಕನೆಕ್ಷನ್ ಬಗ್ಗೆ ನಂಗೊಂಚೂರೇ ಗೊತ್ತಷ್ಟೇ, ಅಂದರೆ ಅಷ್ಟಾಗಿ ಗೊತ್ತಿಲ್ಲ ಅನ್ನೋದಕ್ಕೆ ಇನ್ ದಿಸ್ ಕನೆಕ್ಷನ್ ಸರಿಯಾದ್ದು. ಮುಂದಿನ ವಾಕ್ಯ ನೋಡೋಣ. ಗೆಟ್ ಔಟ್ ಫ್ರಮ್ ಅಥವಾ ಆಫ್ ಬಳಸಬೇಕು. ಮೈ ಸೈಟ್, ನನ್ನ ಕಣ್ಣಿಂದ ನನ್ನಿಂದ ದೂರ ಇದ್ಬಿಡು ಅನ್ನೋದಕ್ಕೆ, ಕೋಪದಲ್ಲಿ ಹೇಳೋದಕ್ಕೆ ಬಳಸೋ ವಾಕ್ಯ. ಗೆಟ್ ಔಟ್ ಫ್ರಮ್ ಮೈ ಸೈಟ್ ಸರಿನಾ? ಗೆಟ್ ಔಟ್ ಆಫ್ ಮೈ ಸೈಟ್ ಸರಿನಾ? ಯೋಚನೆ ಮಾಡಿ ಹೇಳಿ ಸರಿಯಾಗಿ. ಫ್ರಮ್ ಅಂತ ಹೇಳ್ತೀರಾ? ತಪ್ಪು, ಅದು ಆಫ್ ಅಂತ ಬಳಸಬೇಕು. ಗೆಟ್ ಔಟ್ ಆಫ್ ಮೈ ಸೈಟ್, ನನ್ನ ದೃಷ್ಟಿಯಿಂದ ದೂರ ಇದ್ಬಿಡಿ, ನನ್ನಿಂದ ದೂರ ಇದ್ಬಿಡಿ ಅನ್ನೋದಕ್ಕೆ ಗೆಟ್ ಔಟ್ ಆಫ್ ಮೈ ಸೈಟ್ ಅಂತ ಹೇಳಬೇಕು. ಮುಂದಿನ ವಾಕ್ಯ ನೋಡೋಣ. ಯು ಆರ್ ಡ್ಯಾಶ್ ಯುವರ್ ಟೆಂಪರ್, ನಿನ್ನ ಕೋಪನ ಹಾಳು ಮಾಡ್ಕೊತಿದ್ಯಾ, ಟೆಂಪರ್ನ ಲೂಸ್ ಮಾಡ್ಕೊಳ್ತಿದ್ಯಾ. ಇಲ್ಲಿ ಎರಡು ಲೂಸಿಂಗ್ ಅನ್ನೋದಿದೆ, ಆದರೆ ಅದರ ಸ್ಪೆಲ್ ಮಾಡ್ತೀನಿ ನೋಡಿ. ಎಲ್ ಓ ಎಸ್ ಐ ಎನ್ ಜಿ ಅಥವಾ ಎಲ್ ಓ ಎಸ್ ಐ ಎನ್ ಜಿ, ಯಾವ್ದು ಸರಿ ಅಂತ ನೀವು ಹೇಳಿ. ಎಲ್ ಓ ಎಸ್ ಐ ಎನ್ ಜಿ ಕರೆಕ್ಟಾ? ಎಲ್ ಓ ಎಸ್ ಐ ಎನ್ ಜಿ ಕರೆಕ್ಟಾ? ಯು ಆರ್ ಲೂಸಿಂಗ್ ಯುವರ್ ಟೆಂಪರ್. ಇಲ್ಲಿ ಎಲ್ ಓ ಎಸ್ ಐ ಎನ್ ಜಿ ಕರೆಕ್ಟು, ಯು ಆರ್ ಲೂಸಿಂಗ್ ಯುವರ್ ಟೆಂಪರ್. ಮುಂದಿನ ವಾಕ್ಯ ನೋಡೋಣ. ವಿ ಡ್ಯಾಶ್ ಹ್ಯಾವ್ ಸಮ್ ಕಾಫಿ. ವಿ ಡ್ಯಾಶ್ ಹ್ಯಾವ್ ಸಮ್ ಕಾಫಿ, ಇಲ್ಲಿ ಮೇ ಅಥವಾ ಶಲ್ ಅಂತ ಬಳಸಬೇಕು. ವಿ ಮೇ ಹ್ಯಾವ್ ಸಮ್ ಕಾಫಿ, ವಿ ಶಲ್ ಹ್ಯಾವ್ ಸಮ್ ಕಾಫಿ, ಯಾವ್ದು ಪದ ಬಳಸಿದ್ರೆ ಈ ವಾಕ್ಯ ಸರಿಯಾಗತ್ತೆ? ವಿ ಶಲ್ ಹ್ಯಾವ್ ಸಮ್ ಕಾಫಿ ಅನ್ನೋದು ಕರೆಕ್ಟ್ ಆಗತ್ತೆ. ಮುಂದಿನ ವಾಕ್ಯ ನೋಡೋಣ. ವಿ ಮಸ್ಟ್ ಅವಾಯ್ಡ್ ಡ್ಯಾಶ್ ಸ್ಮೋಕಿಂಗ್ ಅಥವಾ ಟು ಸ್ಮೋಕ್, ಯಾವ್ದು ಸರಿ? ವಿ ಮಸ್ಟ್ ಅವಾಯ್ಡ್ ಸ್ಮೋಕಿಂಗ್ ಅಥವಾ ವಿ ಮಸ್ಟ್ ಅವಾಯ್ಡ್ ಟು ಸ್ಮೋಕ್, ಯಾವ್ದು ಸರಿ ಅನ್ಸುತ್ತೆ? ಸ್ಮೋಕಿಂಗ್ ಕರೆಕ್ಟ್ ಆಗುತ್ತೆ. ವಿ ಮಸ್ಟ್ ಅವಾಯ್ಡ್ ಸ್ಮೋಕಿಂಗ್, ವಿ ಮಸ್ಟ್ ಅವಾಯ್ಡ್ ಸ್ಮೋಕಿಂಗ್. ನೋಡಿ, ಈಗ ಇದಷ್ಟು ಫಿಲ್ಲಿಂದ ಬ್ಲ್ಯಾಂಕ್ಸನ್ನು ನೀವು ಕರೆಕ್ಟಾಗಿ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈಗ ನಾನು ಒಂದಷ್ಟು ಇಂಗ್ಲೀಷ್ ವಾಕ್ಯನ ಹೇಳ್ತೀನಿ, ಇದನ್ನು ನಾನೇನು ಉತ್ತರಿಸಲ್ಲ, ಇಲ್ಲಿ ನೀವು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಬೇಕು. ಮನೆಯಲ್ಲೇ ಕೂತ್ಕೊಂಡು

0: ಒಂದು ಅನುವಾದ ಮಾಡಿ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿ. ನಾನು ಇದ್ರ ಉತ್ತರನ ಕೊಡ್ತಾ ಇಲ್ಲ, ಯಾಕಂದರೆ ನಾವು ಟೆಸ್ಟ್ ನಡೆಸ್ತಾ ಇದ್ದೀವಲ್ವಾ. ನೀವು ಇಷ್ಟವರೆಗೆ ಏನು ಕಲ್ತಿದ್ದೀರಾ ಅವೇ ವಾಕ್ಯಗಳನ್ನೇ ಪುನರಾವರ್ತನೆ ಮಾಡಿದ್ದೀನಿ. ಹಾಗಾಗಿ ಮೊದಲನೇ ವಾಕ್ಯ, ನೋ ಐ ಡೋಂಟ್ ಟೇಕ್ ಟಿ. ನೋ ಐ ಡೋಂಟ್ ಟೇಕ್ ಟಿ, ಇದನ್ನೆಲ್ಲ ಕನ್ನಡದಲ್ಲಿ ಅನುವಾದ ನೀವು ಮಾಡಿ ಹೇಳಬೇಕು. ತಪ್ಪಾಗಿದ್ದರೆ ಇದನ್ನು ಬರ್ಕೊಳ್ಳಿ, ನಿಮ್ಗೆ ಗೊತ್ತಾಗ್ತಿಲ್ಲ ಅಂದರೆ ಆಮೇಲೆ ಈ ಸಂಚಿಕೆ ಮುಗಿದ ಮೇಲೆ ಕೂತ್ಕೊಂಡು ಯೋಚನೆ ಮಾಡಿ ಅನುವಾದ ಮಾಡಿ, ಆಯಿತಾ. ಮುಂದಿನ ವಾಕ್ಯ, ಐ ವೋಂಟ್ ಬಿ ಏಬಲ್ ಟು ಅಟೆಂಡ್ ಹಿಸ್ ಬರ್ಡೇ ಪಾರ್ಟಿ. ಐ ವೋಂಟ್ ಬಿ ಏಬಲ್ ಟು ಅಟೆಂಡ್ ಹಿಸ್ ಬರ್ಡೇ ಪಾರ್ಟಿ, ಕನ್ನಡದಲ್ಲಿ ಇದನ್ನು ಅನುವಾದ ಮಾಡಿ. ಮುಂದಿನ ವಾಕ್ಯ, ಹಿ ಡಸ್ ನಾಟ್ ಆಗ್ರಿ ವಿತ್ ಮೀ. ಹಿ ಡಸ್ ನಾಟ್ ಆಗ್ರಿ ವಿತ್ ಮೀ. ದೇ ಡಿಡಂಟ್ ಕಮ್. ದೇ ಡಿಡಂಟ್ ಕಮ್. ದ ಲಾಯನ್ ಕಿಲ್ಡ್ ಟೂ ಶೆಫರ್ಡ್ಸ್. ದ ಲಾಯನ್ ಕಿಲ್ಡ್ ಟೂ ಶೆಫರ್ಡ್ಸ್. ದ ಯಮುನಾ ವಾಸ್ ಫ್ಲಡೆಡ್. ದ ಯಮುನಾ ವಾಸ್ ಫ್ಲಡೆಡ್. ರೇಸ್ ದ ಕರ್ಟನ್. ರೇಸ್ ದ ಕರ್ಟನ್. ಡೋಂಟ್ ದೇ ರನ್ ಫಾಸ್ಟ್. ಡೋಂಟ್ ದೇ ರನ್ ಫಾಸ್ಟ್. ಹೌ ಕ್ಯಾನ್ ಇಟ್ ಬಿ ಸೋ. ಹೌ ಕ್ಯಾನ್ ಇಟ್ ಬಿ ಸೋ. ದ ಟೈಗರ್ ಇನ್ ದ ಕೇಜ್ ಫ್ರೈಟರ್ನ್ ದ ಚಿಲ್ಡ್ರನ್. ದ ಟೈಗರ್ ಇನ್ ದ ಕೇಜ್ ಫ್ರೈಟರ್ನ್ ದ ಚಿಲ್ಡ್ರನ್. ಐ ವಾಂಟ್ ಯುವರ್ ಕೈಂಡ್ ಹೆಲ್ಪ್. ಐ ವಾಂಟ್ ಯುವರ್ ಕೈಂಡ್ ಹೆಲ್ಪ್. ಹಿ ಡಿಡ್ ಇಟ್. ಹಿ ಡಿಡ್ ಇಟ್. ಹೂ ಪ್ಲೇಸ್ ಫುಟ್ಬಾಲ್ ಇನ್ ದ ಪಾರ್ಕ್. ಹೂ ಪ್ಲೇಸ್ ಫುಟ್ಬಾಲ್ ಇನ್ ದ ಪಾರ್ಕ್. ಹಿ ಲೀವ್ಸ್ ಓನ್ಲಿ ಆನ್ ಮಿಲ್ಕ್. ಹಿ ಲೀವ್ಸ್ ಓನ್ಲಿ ಆನ್ ಮಿಲ್ಕ್. ಇಸಂಟ್ ಹಿ 12 ಇಯರ್ಸ್ ಓಲ್ಡ್. ಇಸಂಟ್ ಹಿ 12 ಇಯರ್ಸ್ ಓಲ್ಡ್. ಅವನಿಗೆ 12 ವರ್ಷ ಅಲ್ವಾ. ಹೀಗೆ ತಾನೆ ಅನುವಾದ ಮಾಡಬೇಕಿರೋದು. ನೋಡಿ, 15 ವಾಕ್ಯಗಳನ್ನು ಹೇಳಿದ್ದೀನಿ, ಇದರಲ್ಲಿ ಒಂದಕ್ಕೆ ಮಾತ್ರ ನಾನು ಕನ್ನಡದ ಅರ್ಥ ಹೇಳಿದೆ, ಬಾಕಿ ಎಲ್ಲದೂ ನೀವೇ ಪ್ರಯತ್ನಿಸಬೇಕು. ಇನ್ನೊಮ್ಮೆ ಫಾಸ್ಟಾಗೆಲ್ಲ ಹೇಳಿಬಿಡ್ತೀನಿ, ನೋಟ್ ಮಾಡ್ಕೊಳ್ಳಿಲ್ಲ ತಕ್ಷಣಕ್ಕೆ ಕನ್ನಡದ ಅನುವಾದ ಹೇಳಿ. ನೋ ಐ ಡೋಂಟ್ ಟೇಕ್ ಟೀ. ಐ ವೋಂಟ್ ಬಿ ಏಬಲ್ ಟು ಅಟೆಂಡ್ ಹಿಸ್ ಬರ್ಡೇ ಪಾರ್ಟಿ. ಹಿ ಡಸ್ ನಾಟ್ ಆಗ್ರಿ ವಿತ್ ಮೀ. ದೇ ಡಿಡಂಟ್ ಕಮ್. ದ ಲಯನ್ ಕಿಲ್ಡ್ ಟೂ ಶೆಫರ್ಡ್ಸ್. ದ ಯಮುನಾ ವಾಸ್ ಫ್ಲಡೆಡ್. ರೈಸ್ ದ ಕರ್ಟನ್. ಡೋಂಟ್ ದೇ ರನ್ ಫಾಸ್ಟ್. ಹೌ ಕ್ಯಾನ್ ಇಟ್ ಬಿ ಸೋ. ದ ಟೈಗರ್ ಇನ್ ದ ಕೇಜ್ ಫ್ರೈಟರ್ನ್ ದ ಚಿಲ್ಡ್ರನ್. ಐ ವಾಂಟ್ ಯುವರ್ ಕೈಂಡ್ ಹೆಲ್ಪ್. ಹಿ ಡಿಡ್ ಇಟ್. ಹೂ ಪ್ಲೇಸ್ ಫುಟ್ಬಾಲ್ ಇನ್ ದ ಪಾರ್ಕ್. ಹಿ ಲೀವ್ಸ್ ಓನ್ಲಿ ಆನ್ ಮಿಲ್ಕ್. ಇಸಂಟ್ ಹಿ 12 ಇಯರ್ಸ್ ಓಲ್ಡ್. ಅವನಿಗೆ 12 ವರ್ಷ ಅಲ್ವಾ. ಓಕೆ, ಈ 15 ವಾಕ್ಯಗಳ ಕನ್ನಡದ ಅನುವಾದ ನೀವೇ ಮಾಡಿ ನೀವೇ ನಿಮ್ಮನ್ನು ಪರೀಕ್ಷಿಸ್ಕೊಳ್ಳಿ. ಇನ್ನು ಕಲಿಯೋದಕ್ಕೆ ಹೇಳೋದಕ್ಕೆ ತುಂಬ ಇದೆ. ಪ್ರತಿದಿನ ತಪ್ಪದೆ ಈ ಸಂಚಿಕೆಗಳನ್ನು ಫಾಲೋ ಮಾಡಿ ಮುಂದಿನ ಸಂಚಿಕೆಗಾಗಿ ಪುನಃ ಕಾಯ್ತಾ ಇರಿ. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನು ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
3: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
4: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
3: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
4: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
3: ಏನವಿ ಅದು?
4: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
3: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
4: ಹಂಗ ಅದ್ಯಾಕಂತೆ?
3: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
4: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸ್ವಾತಂತ್ರ್ಯದ ಸಂಭ್ರಮ, ಸ್ವಾತಂತ್ರ್ಯದ ಸಂವಾದ.
3: ಈ ಸ್ವಾತಂತ್ರ್ಯ ದಿನದಂದು ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮೂಡಿಬರಲಿದೆ ವಿಶೇಷ ಲೈವ್ ಕಾರ್ಯಕ್ರಮಗಳು.
2: ಸ್ವಾತಂತ್ರ್ಯದ ಅರ್ಥವೇನು? ಇಂದಿನ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯದ ಸ್ಥಿತಿ ಹೇಗಿದೆ?
3: ಮಹಿಳಾ ಸ್ವಾತಂತ್ರ್ಯ, ಯುವಕರ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಹೀಗೆ ಸ್ವಾತಂತ್ರ್ಯದ ವಿವಿಧ ಆಯಾಮಗಳ ಕುರಿತು ವಿಭಿನ್ನ ವಿಷಯಗಳ ವಿಶೇಷ ಕಾರ್ಯಕ್ರಮಗಳು
2: ಬೆಳಗ್ಗೆ 8 ಸಂಜೆ 5 ನಿರಂತರವಾಗಿ ನಿಮ್ಮೊಂದಿಗೆ ವಿಶೇಷ ಲೈವ್ ಪ್ರಸಾರ.
3: ನಿಮ್ಮ ಧ್ವನಿ,
2: ನಿಮ್ಮ ಅಭಿಪ್ರಾಯ,
3: ನಿಮ್ಮ ಮಾತುಗಳು,
2: ನಿಮ್ಮ ಪ್ರಶ್ನೆಗಳು.
3: ರೇಡಿಯೋ ಶಿವಮೊಗ್ಗ 90.8 FM ಸ್ವಾತಂತ್ರ್ಯ ದಿನದ ವಿಶೇಷ ಲೈವ್ ಕಾರ್ಯಕ್ರಮ ಕೇಳಿ, ಮಾತನಾಡಿ, ಭಾಗವಹಿಸಿ. ನಮ್ಮ ಸಂಖ್ಯೆ 9686 0996279.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರ

0: ಈ ಕೊರೆವಂತ ಪ್ರೊಫೆಸರ್ ಒಂದಿಷ್ಟು ಕರುಣೆ ಕೊಡಿ.
1: ಕಣ್ಣನೆಯ ಬಾಟನಿ ಕನ್ನಡ ಅನಾಟಮಿ, ಕಣ್ಣನೆಯ ಬಾಟನಿ ಕನ್ನಡ ಅನಾಟಮಿ, ಎಲ್ಲ ಅದಕ್ಕೊಂದಿಷ್ಟು ಕಾವು ಕೊಡಿ.

0: ಸುಸ್ತಾದ ಹುಡುಗರಿಗೆ ಹುಡುಗಿಯರ ಜೊತೆ ನಡೆವ, ಸುಸ್ತಾದ ಹುಡುಗರಿಗೆ ಹುಡುಗಿಯರ ಜೊತೆ ನಡೆವ, ಕ್ರಾಂತಿಕಾರಕವಾದ ಗುಣವ ಕೊಡಿ.
1: ನಡೆದು ಸುಸ್ತಾಗಿ ಕೊನೆಗೆ ಮನರಂಜನೆಗೆ, ನಡೆದು ಸುಸ್ತಾಗಿ ಕೊನೆಗೆ ಮನರಂಜನೆಗೆ ಒಂದೆರಡು ಲಘುವಾದ ಚೇಷ್ಟೆ ಕೊಡಿ.
0: ಕೊನೆಯಿಲ್ಲದಿರುವಂತ ತಪ್ಪನೆಯ ರೋಡಿಗೆ, ಕೊನೆಯಿಲ್ಲದಿರುವಂತ ತಪ್ಪನೆಯ ರೋಡಿಗೆ ಗೋಳಿಲ್ಲದೆ ನಡೆಯುವಂತ ಜನರ ಕೊಡಿ.
1: ದಿನವೆಲ್ಲ ನರ್ತಿಸುವ ಈ ಬಡವ ಪೊಲೀಸು, ದಿನವೆಲ್ಲ ನರ್ತಿಸುವ ಈ ಬಡವ ಪೊಲೀಸು ಉಲ್ಲಾಸದಿಂದಿರಲು ಟೈಮ್ ಕೊಡಿ.
0: ಇಂಗ್ಲೆ

0: ನಗೆ ಕೊಡಿ,
1: ಹಿಂದಿದ್ರೆ ಒಂದಿಷ್ಟು ನಗೆಯ ಕೊಡಿ,
0: ಧೈರ್ಯ ಕೊಡಿ, ಜನಕ್ಕೆ ಧೈರ್ಯ ಕೊಡಿ,
1: ಇಲ್ದಿದ್ರೆ ದಯವಿಟ್ಟು ರಜಾ ಕೊಡಿ,
2: ಆಸೆ ಕೊಡಿ ಮತ್ತೆ ಆಸೆ ಕೊಡಿ,
3: ಇಲ್ದಿದ್ರೊಂದಿಷ್ಟು ಧೈರ್ಯ ಕೊಡಿ,
2: ಕೊಡಿ
3: ಇಲ್ದಿದ್ರೊಂದಿಷ್ಟು ಪ್ರೀತಿ ಕೊಡಿ.

ಸ್ವಾತಂತ್ರ್ಯ ಇದು ಕೇವಲ ಒಂದು ದಿನದ ಸಂಭ್ರಮವಲ್ಲ, ನಮ್ಮೆಲ್ಲರ ಹೆಮ್ಮೆಯ ಭಾವನೆ. ಈ ಸ್ವಾತಂತ್ರ್ಯ ದಿನ ನಿಮ್ಮ ನೆನಪುಗಳಿಗೆ, ನಿಮ್ಮ ಮಾತುಗಳಿಗೆ, ನಿಮ್ಮ ದೇಶ ಪ್ರೇಮದ ಭಾವನೆಗಳಿಗೆ ನಮ್ಮ FM ನಲ್ಲಿ ಒಂದು ವಿಶೇಷ ವೇದಿಕೆ. ನೀವು ಕರೆ ಮಾಡಿ ನಿಮ್ಮ ಮಾತು ಹಂಚಿಕೊಳ್ಳಿ, ನಾವೆಲ್ಲರೂ ಸೇರಿ ಸ್ವಾತಂತ್ರ್ಯದ ಸಂಭ್ರಮ ಆಚರಿಸೋಣ. ಆರ್ಜೆ ರಕ್ಷಿತಾ ಹೊಳ ನಡೆಸಿಕೊಡುವ ಈ ವಿಶೇಷ ನೇರ ಪ್ರಸಾರ August 15 ಬೆಳಿಗ್ಗೆ 10 11 ಗಂಟೆಯವರೆಗೆ ನಿಮ್ಮ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮಾತ್ರ. ನೀವು ಕರೆ ಮಾಡಿ ಮಾತನಾಡಿ 9686096279. ನಮ್ಮೆಲ್ಲರ ಸಂಭ್ರಮಕ್ಕೆ ನಿಮ್ಮೆಲ್ಲರ ಧ್ವನಿಯೂ ಜೊತೆಗೂಡಲಿ.

0: ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಪ್ರಪ್ರಥಮವಾಗಿ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡ ಭಾರತದ ಮೊದಲ ಗ್ರಾಮ, ಸ್ವಾತಂತ್ರ್ಯ ಕಹಳೆ ಮೊಳಗಿಸಿದ ಐತಿಹಾಸಿಕ ನೆಲ. ನಮ್ಮದೇ ಶಿವಮೊಗ್ಗ ಜಿಲ್ಲೆಯ ಈಸೂರಿನ ಬಗ್ಗೆ ನಿಮಗೆಷ್ಟು ಗೊತ್ತು? ಈಸೂರಿನ ಸ್ವಾತಂತ್ರ್ಯ ಸ್ಮರಣೆಯ ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಆರ್ಜೆ ಮಹಾಲಕ್ಷ್ಮಿ ಅವರೊಂದಿಗೆ ನಿವೃತ್ತ ರಂಗಕರ್ಮಿ ಕಾಂತೇಶ್ ಕದರಮಂಡಲಿಗೆ ಇರಲಿದ್ದಾರೆ. ಇದೇ ಆಗಸ್ಟ್ 15ರಂದು ನೇರ ಪ್ರಸಾರ, ಮಧ್ಯಾಹ್ನ 12ರಿಂದ 1 ಗಂಟೆಯವರೆಗೆ. ಈ ವಿಶೇಷ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ಭಾಗವಹಿಸಿ. 9686096279.
1: ಅಪ್ಪ ಅಮ್ಮನಿಗೆ ಅತ್ಯುತ್ತಮ ಉಡುಗೊರೆ ಕಾರ್ವಾ ಮಿನಿ.

ಅಲಿಸುವೆ, ತಾಳಿ ಕಟ್ಟುವೆ, ಕೆಟ್ಟು ಹೋಗುವೆ, ಗುಲಾಮನಂತೆ ಕೈಯ ಕಟ್ಟುವೆ. ಬೇಡ ನಂಬಬೇಡ, ಜೀವ ಹೋದರೂ ಹೆಂಗೆ

0: ಸಂವಿಧಾನ ಕೊಟ್ಟ ಹಕ್ಕು ಯುವ ಜನತೆಯ ಕರ್ತವ್ಯ. ದೇಶದ ಕಾನೂನು ಪಯಣದ ಬಗ್ಗೆ ಅಂಕಿತ ಮಾತು.
1: ಸ್ವಾತಂತ್ರ್ಯ ಸಂಗ್ರಾಮದ ತೆರೆಮರೆಯ ವೈದ್ಯಕೀಯ ಸೇವೆ, ಅಂದು ಜೀವ ರಕ್ಷಣೆ, ಇಂದು ಸ್ಫೂರ್ತಿ, ಶ್ರೇಯಸ್ ಜೊತೆ.
0: ಇಂದಿನ ಯುವ ಜನತೆಯ ಪ್ರಕಾರ ದೇಶ ಪ್ರೇಮ ಎಂದರೇನು? ವನಿತಾ ಗೌಡ ಅವರ ನೇರ ನೋಟ.
1: ಇದೇ ಆಗಸ್ಟ್ 15ರ ಮಧ್ಯಾಹ್ನ 1ರಿಂದ 2 ಗಂಟೆಯವರೆಗೆ ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ನೇರ ಪ್ರಸಾರ. ಕರೆ ಮಾಡಿ 9686609279. ತಪ್ಪದೆ ಕೇಳಿ, ನಿಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

ಕಣ್ಣಲ್ಲಿ ಕನಸು, ಬದುಕಿನಲ್ಲಿ ಗೆಲುವಿನ ಛಾಪು. ಇಂದಿನ ಮಹಿಳೆ ಯಾರ ಮೇಲೂ ಅವಲಂಬಿತಳಲ್ಲ, ತಾನೇ ತನ್ನ ಬದುಕಿನ ನಾಯಕಿ. ಆದರೂ ಮಹಿಳೆಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ನಿಜವಾಗ್ಲೂ ಮಹಿಳಾ ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವಾತಂತ್ರ್ಯ ಅಂದ್ರೆ ಕೇವಲ ದೇಶಕ್ಕೆ ಮಾತ್ರವೇ? ಮಹಿಳಾ ಸ್ವಾತಂತ್ರ್ಯವು ದೇಶದ ಪ್ರಗತಿಯ ಭಾಗವಲ್ಲವೇ? ಈ ವಿಷಯದ ಕುರಿತು ಆಗಸ್ಟ್ 15 ಮಧ್ಯಾಹ್ನ 3-4 ವಿಶೇಷ ಲೈವ್ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದು, ವಿಶೇಷವಾದ ಅತಿಥಿಗಳು ಮಾತನಾಡಲಿದ್ದಾರೆ. ನೀವು ಕರೆ ಮಾಡಿ ಮಾತನಾಡಿ. ನಮ್ಮ ಸಂಖ್ಯೆ 9686609279. ರೇಡಿಯೋ ಶಿವಮೊಗ್ಗದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಈ ಆಗಸ್ಟ್ 15 ಕೇವಲ ಒಂದು ದಿನದ ಸಂಭ್ರಮವಲ್ಲ, ಇದು ನಮ್ಮ ಮಣ್ಣಿನ ಕಥೆ, ನಮ್ಮ ಜನರ ಕಥೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸಾವಿರಾರು ಹೃದಯಗಳ ಕಥೆ. ಕಳೆದ ಕಾಲದ ಹೋರಾಟದಿಂದ ಇಂದಿನ ಭಾರತದ ಹೆಮ್ಮೆಯವರೆಗೆ ದೇಶಭಕ್ತಿ, ಸ್ವಾತಂತ್ರ್ಯ ನಮ್ಮ ನೆನಪುಗಳು ಮತ್ತು ನಮ್ಮ ಭಾರತವನ್ನು ಇನ್ನಷ್ಟು ಸುಂದರವಾಗಿಸುವ ಕನಸುಗಳ ಜೊತೆ ಒಂದು ವಿಶೇಷ ಮಾತುಕತೆ. ಈ ಇಂಡಿಪೆಂಡೆನ್ಸ್ ಡೇ ನಿಮ್ಮ ಧ್ವನಿಯು ನಮ್ಮ ಜೊತೆ ಸೇರಲಿ. ಮಾತು ನಮ್ಮದು, ಭಾವನೆ ನಮ್ಮದು, ದೇಶವೂ ನಮ್ಮದು. ಈ ಆಗಸ್ಟ್ 15 ಸಂಜೆ 4-5 ಗಂಟೆಯವರೆಗೆ ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ನಿಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್. ಬನ್ನಿ, ಸ್ವಾತಂತ್ರ್ಯದ ಸಂಭ್ರಮವನ್ನ ಮಾತಿನ ಮೂಲಕ ಆಚರಿಸೋಣ. ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240142, ಮೊಬೈಲ್ ಸಂಖ್ಯೆ 9535191545.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಆತ್ಮೀಯ ನಲ್ಮೆಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಆರೋಗ್ಯವಾಗಿ, ಖುಷಿಯಾಗಿ ನಗ್ನಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗಲೂ ನಗ್ತಾ ಖುಷಿಯಾಗಿ ಆರಾಮಾಗಿ ಆರೋಗ್ಯವಾಗಿರಿ, ಓಕೆನಾ? ಸೊ ಸಮಯ ಕೂಡ 4:00 ಆಗಿದೆ. ನಾನು ನಿಮ್ಮ ಆರ್ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಗಿದೆ. ಇನ್ನು ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನ ಶುರು ಮಾಡೋಣ. ನಮ್ಮ ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದೊಂದು ದಿನ ಕೂಡ ಒಂದೊಂದು ಟಾಪಿಕ್ ಅನ್ನ ನಿಮಗಾಗಿ ತೆಗೆದುಕೊಂಡು ಬರ್ತೀವಿ. ಹಾಗೆ ಇವತ್ತು ಕೂಡ ಒಂದು ವಿಶೇಷವಾದಂತಹ ಟಾಪಿಕ್ ಅನ್ನ ನಿಮ್ಮೊಟ್ಟಿಗೆ ಮಾತಾಡೋಣ, ಡಿಸ್ಕಷನ್ ಮಾಡೋಣ ಅಂತ ಬಂದಿದ್ದೀನಿ. ಕೇಳುಕರೆ, ಏನ್ ಗೊತ್ತಾ, ಈಗ ನಾವು ಸಿಟಿಯಲ್ಲಿ ಇರ್ತೀವಿ, ಎಲ್ಲ ಸಿಟಿಯಲ್ಲಿ ಹಾರ್ನ್ ಸೌಂಡು, ಟ್ರಾಫಿಕ್ ಜಾಮು, ಆಫೀಸ್ ಟೆನ್ಷನು, ಇದರಿಂದೆಲ್ಲ ಸ್ವಲ್ಪ ಹೊರಗೆ ಬಂದು ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚನೆ ಮಾಡಿ ನೋಡಿ. ನಿಮ್ಮ ನೆನಪಿನ ಬುತ್ತಿಯಲ್ಲಿ ಯಾವುದೋ ಒಂದು ಹಳ್ಳಿಯ ಮಣ್ಣಿನ ವಾಸನೆ, ಅಮ್ಮನ ಕೈ ಬಿಸಿ, ಮುದ್ದೆ, ಅಜ್ಜಿಯ ಹೇಳ್ತಾ ಇದ್ದಂತಹ ಕತೆಗಳು ಇವೆಲ್ಲವೂ ಕೂಡ ನೆನಪಾಗುತ್ತೆ ಅಲ್ವಾ? ಹೌದು ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಟಾಪಿಕ್ನ ತೆಗೆದುಕೊಂಡು ಬಂದಿದ್ದೀನಿ, ನನ್ನ ಹಳ್ಳಿ ನನ್ನ ಪರಂಪರೆ ಅಂತ. ಪ್ರತಿಯೊಂದು ಹಳ್ಳಿಯಲ್ಲೂ ಅದರದೇ ಆದಂತಹ ಒಂದು ವಿಶೇಷತೆ ಇರುತ್ತೆ. ಪ್ರತಿ ಒಂದು ಹಳ್ಳಿ ಕೂಡ ಒಂದು ಕಥೆಯನ್ನ ಹೇಳುತ್ತೆ. ಆ ಹಳ್ಳಿಲಿ ಒಂದು ಇತಿಹಾಸ ಇರ್ಬೋದು, ಆ ದೇವಾಲಯದ ವಿಶೇಷ ಇರ್ಬೋದು, ಮಸೀದಿಯ ವಿಶೇಷ, ಚರ್ಚ್ಗಳ ವಿಶೇಷ, ಇನ್ನು ಆ ಒಂದು ಹಳ್ಳಿಲಿ ಒಬ್ರು ಕ್ರೀಡಾಪಟು ಹುಡ್ಕೊಂಡಿರ್ಬೋದು, ಸ್ವಾತಂತ್ರ್ಯ ಹೋರಾಟಗಾರರು ಇದ್ದಂತಹ ಒಂದು ವಿಷಯ ಇರ್ಬೋದು, ಹಾಗೆ ಕಲೆ ಆಗಿರ್ಬೋದು, ಕಲಾವಿದರು, ಇನ್ನು ಒಂದೊಂದು ಹಳ್ಳಿಲಿ ಒಂದೊಂದು ಕತೆ ಇರುತ್ತೆ, ಕಟ್ಟಡಗಳಲ್ಲಿ ಒಂದೊಂದು ಕತೆ ಇರುತ್ತೆ, ಹಾಗೆ ಒಂದು ಪರಂಪರೆ ಇರುತ್ತೆ. ಜೊತೆಗೆ ನಮ್ಮ ಭಾರತ ದೇಶ ಹಳ್ಳಿಯ ದೇಶ ಅಂತ ಕೂಡ ಹೇಳ್ಬೋದು. ಅಲ್ಲಿರುವಂತಹ ವೈವಿಧ್ಯತೆಗಳನ್ನ ನಾವ್ಯಾರು ಕೂಡ ಮರೆಯೋ ಹಾಗಿಲ್ಲ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಹಳ್ಳಿ ನನ್ನ ಪರಂಪರೆ ಅನ್ನೋ ಒಂದು ಟಾಪಿಕ್ನ ನಿಮಗಾಗಿ ತೆಗೆದುಕೊಂಡು ಬಂದಿದ್ದೀನಿ. ನೀವು ಇದ್ರ ಬಗ್ಗೆ ಮಾತಾಡ್ಬೋದು. ಹಾಗೆ ನಮ್ಮ ಕೇಂದ್ರ ಸರ್ಕಾರ ಮೇರಾ ಗಾಂವ್ ಮೇರಿ ಧರೋಹರ್ ಅಂತ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದೆ. ಈ ಒಂದು ಕಾರ್ಯಕ್ರಮ ಅಂದರೆ MGMD ಪೋರ್ಟಲ್ ಮುಖಾಂತರ ನಿಮ್ಮ ಹಳ್ಳಿಯ ವಿಶೇಷತೆ ಏನು, ಆ ವಿಶೇಷತೆಯನ್ನು ಅದರಲ್ಲಿ ನೀವು ದಾಖಲಿಸಬಹುದು. ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶನೇ ಭಾರತದಲ್ಲಿರುವಂತಹ ವೈವಿಧ್ಯತೆಯನ್ನು ಉಳಿಸ್ಕೋಬೇಕು, ಬೆಳೆಸಬೇಕು, ಮುಂದಿನ ಪೀಳಿಗೆಗೆ ಕೂಡ ಅದು ಗೊತ್ತಾಗಲಿ ಅಂತ. ಹಾಗಿದ್ರೆ ನೀವು ಇದೇ ವಿಷಯವಾಗಿ ನಮ್ಮೊಟ್ಟಿಗೆ ಮಾತಾಡ್ಬೋದು. ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9686 0926279. ಸಂಖ್ಯೆ ಮತ್ತೊಮ್ಮೆ 9686 0926279. ಈ ಒಂದು ಸಂಖ್ಯೆಗೆ ಕರೆಯನ್ನ ಮಾಡಿ ಮಾತಾಡಿ ಅಂತ ತಿಳಿಸ್ತಾ. ಹಾಗೆ ಈ MGMD ಪೋರ್ಟಲ್ ಅಂದ್ರೆ ಏನು, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂದ್ರೆ ಈಗ ನಿಮಗಾಗಿ ಒಂದು ಜಿಂಗಲ್ ಪ್ರಸಾರ ಆಗ್ತಾ ಇದೆ, ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಓಕೆ, ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಈ ಒಂದು MGMD ಪೋರ್ಟಲ್ ಅಂದ್ರೆ ಏನು, ಯಾಕೆ ಒಂದು ಪೋರ್ಟಲ್ನ ಮಾಡಿದ್ದಾರೆ ಅಂತ. ಹಾಗೆ ನಮ್ಮ ಪರಂಪರೆ ಮರೆಯಾಗದಿರಲಿ, ನಮ್ಮ ಹಳ್ಳಿಯಲ್ಲಿರುವಂತಹ ಕಥೆಗಳು ಹಾಗೆ ಉಳ್ಕೊಳ್ಳಿ, ಕಟ್ಟಡಗಳು ಹೇಳುವಂತಹ ಕಥೆಗಳಿರ್ಬೋದು, ಪರಂಪರೆ ಆಗಿರ್ಬೋದು, ಎಲ್ಲವೂ ಕೂಡ ಹಾಗೆ ಇರಬೇಕು. ನಮ್ಮ ಭಾರತ ದೇಶ ಏನಿದೆ, ವೈವಿಧ್ಯತೆಯಲ್ಲಿ ಏಕತೆಯನ್ನ ಕಾಣುವಂತಹ ಒಂದು ದೇಶ ಆಗಿದ್ದು, ಈ ದೇಶದಲ್ಲಿರುವಂತಹ ಪರಂಪರೆ, ಅದರಲ್ಲೂ ಹಳ್ಳಿಯ ಪರಂಪರೆ ಯಾವಾಗ್ಲೂ ಜೀವಂತವಾಗಿರ್ಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶದಿಂದ ಈ ಒಂದು ಆಯೋಜನೆಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಹಾಗೆ ನೀವು ಕೂಡ ನನ್ನ ಹಳ್ಳಿ ನನ್ನ ಪರಂಪರೆ ವಿಷಯ ಕುರಿತು ಮಾತನಾಡಬಹುದು. ನಮ್ಮ ಸಂಖ್ಯೆ 9686096229. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಹಳ್ಳಿಯಲ್ಲಿರುವಂತಹ ಕಥೆಗಳೇನು, ಹಾಗೆ ನಿಮ್ಮ ಹಳ್ಳಿಯ ವಿಶೇಷತೆ ಏನು, ನಿಮ್ಮ ಆಚರಣೆಗಳು ಏನು, ಇದೆಲ್ಲದರ ಬಗ್ಗೆ ಕೂಡ ನೀವು ನನ್ನೊಟ್ಟಿಗೆ ಮಾತನಾಡಬಹುದು. ಆದರೆ ಒಂದು ರಿಕ್ವೆಸ್ಟ್ ಇದೆ, ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ, ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಿಕೊಂಡು ಕರೆ ಮಾಡಿ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದ ಫಸ್ಟ್ ಲಕ್ಕಿ ಕಾಲರ್ ಯಾರು, ಯಾವ ಊರು, ಯಾವ ಹಳ್ಳಿಯ ಬಗ್ಗೆ ಯಾವ ವಿಶೇಷತೆಯನ್ನ ಹೇಳ್ತಾರೆ, ಎಲ್ಲವನ್ನು ಕೇಳೋಣ. ಹಲೋ ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ಸರ್, ನಿಮ್ಮ ಹೆಸರು?
2: ನನ್ನ ಹೆಸರು ಸೀತೆ ಚಂದ್ರಶೇಖರ್ ಅತ್ತಿ ಜೋಡನಹಳ್ಳಿ ಹುಣಸಪುರ ತಾಲೂಕು ಹಾಸನ ಜಿಲ್ಲೆ 573 203.
1: ಓಕೆ,
2: ಕರ್ನಾಟಕ ರಾಜ್ಯ ಭಾರತ ದೇಶ.
1: ಸೂಪರ್ ಸೂಪರ್ ಸರ್. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಹಳ್ಳಿ ನನ್ನ ಪರಂಪರೆ ಅನ್ನೋ ಒಂದು ವಿಷಯವನ್ನ ತೆಗೆದುಕೊಂಡು ಬಂದಿದ್ದೀನಿ. ನಿಮ್ಮ ಹಳ್ಳಿಯಲ್ಲಿರುವಂತಹ ಒಂದು ವಿಶೇಷತೆಯೇ, ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? ಹೌದು, ಅರ್ಪಿತಾ ಅವರೇ ಮಾತಾಡ್ತಿರೋದು. ನಿಮ್ಮ ಹಳ್ಳಿಯ ಹೆಸರೇಳಿ ಸರ್ ಫಸ್ಟ್.
2: ವಾಣಿ ನಂಜುಂಡ ಅರ್ಪಿತಾ ಅಂತ.
1: ಹೌದು ಸರ್, ಗೊತ್ತಾಯ್ತು. ಈಗ ನಿಮ್ಮ ಹಳ್ಳಿಯ ವಿಶೇಷತೆ ಬಗ್ಗೆ ಹೇಳ್ಬಹುದಾ?
2: ಊಟ ಎಲ್ಲ ಆಯ್ತು ಮೇಡಮ್?
1: ಆಯ್ತು ಸರ್.
2: ನಮ್ಮೂರು ಅಂದ್ರೆ, ನಮ್ಮೂರು ನಮ್ಗೊಂದು ಹೆಮ್ಮೆ, ಎಲ್ಲರಿಗೂ ಅಷ್ಟೇ, ಪ್ರತಿಯೊಬ್ಬರಿಗೂ ಅವ್ರು ಹುಟ್ಟಿದವರು.
1: ನಿಮ್ಮ ಊರ ಹೆಸರೇಳಿ ಸರ್?
2: ನಮ್ಮೂರ ಹೆಸರು ಅತ್ತಿ ಚೌಡನಹಳ್ಳಿ ಅಂತ.
1: ಅತ್ತಿ ಚೌಡನಹಳ್ಳಿ, ಓಕೆ.
2: ಅದೇನಾಗಿದೆ ಅಂದ್ರೆ, ನಮ್ಮೂರು ಮಲೆನಾಡಿನ ಮಡಿನಲ್ಲಿ ಇರುವಂತ ಒಂದು ಪುಟ್ಟ ಗ್ರಾಮ.
1: ಓಕೆ.
2: ಅದು ಏನು, ಸುತ್ತಮುತ್ತ ಏನಾಗಿದೆ ಅಂದ್ರೆ, ಸುತ್ತಮುತ್ತ ಬೆಟ್ಟ ಇದೆ, ಪಶ್ಚಿಮಕ್ಕೆ ಬೆಟ್ಟ ಇದೆ, ಪೂರ್ವಕ್ಕೆ ಒಂಥರ ಗುಡ್ಡ ಇದೆ, ಉತ್ತರಕ್ಕೂ ಬೆಟ್ಟ ಇದೆ, ಮತ್ತೆ ದಕ್ಷಿಣಕ್ಕೆ ಕೆರೆ ಎಲ್ಲ ಇದೆ. ಮೂರ್ನಾಲ್ಕು ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ, ಹೊರಗಡೆ ಒಂದು ಮೂರ್ನಾಲ್ಕು ದೇವಸ್ಥಾನ ಇದೆ. ನಮ್ಮ ವಿಶೇಷ ಏನಂದ್ರೆ, ಊರ ಮಧ್ಯದಲ್ಲಿ ಮೈಲಾರ ಲಿಂಗೇಶ್ವರ ದೇವಸ್ಥಾನ ಅಂತ ಇದೆ, ಒಂದು
1: ದೇವಸ್ಥಾನ ಕೂಡ ಇದೆಯಾ?
2: ದೇವಸ್ಥಾನ ಮೈರಲಿಂಗೇಶ್ವರ ದೇವಸ್ಥಾನ ಅಂತ ಇದೆ. ನಮ್ಮ ತಾತ್ಯರ ಕಾಲದಿಂದಲೂ ಇದೆ ಅದು.
1: ಸರಿ.
2: ಅದರಲ್ಲಿ ಮಹಾಶಿವರಾತ್ರಿ ಹಬ್ಬದ ದಿವಸ ಜೋರಾಗಿ ವಿಜೃಂಭಣೆಯಿಂದ ಉತ್ಸವ ಎಲ್ಲ ಮಾಡ್ತೀವಿ ಮೇಡಮ್.
1: ಯಾವ ಹಬ್ಬ ದಿನ?
2: ಶಿವರಾತ್ರಿ ಹಬ್ಬದ ದಿವಸ.
1: ಶಿವರಾತ್ರಿ ಹಬ್ಬ ದಿನ, ಓಕೆ.
2: ಶಿವರಾತ್ರಿ ಹಬ್ಬದ ದಿವಸ ಉತ್ಸವ ಮಾಡ್ತೀವಿ, ಬೆಳಗ್ಗೆ ಉತ್ಸವ ಮಾಡ್ತೀವಿ.
1: ಓಕೆ.
2: ಅರೇಂಜ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ. ಇದು ವೀರಗಾಸೆ ಎಲ್ಲಾ ತರ ಇರುತ್ತೆ, ವೀರಗಾಸೆ ಇರ್ತದೆ, ಸೋಮನ ಕುಣಿತ.
1: ಓ ಸೂಪರ್ ಸರ್.
2: ಮತ್ತೆ ಇದೆಲ್ಲ ಅದು ಕೋಲಾಟ ಎಲ್ಲ ಇರ್ತದೆ ಮೇಡಮ್. ಅದೇ
1: ಗ್ರಾಮೀಣ ಕ್ರೀಡೆಗಳು, ಗ್ರಾಮೀಣ ಕಲೆ ಎಲ್ಲ ನಿಮ್ಮಲ್ಲೇ ಇದೆಯಲ್ಲ ಅಂತ.
2: ಇದೆ, ನಾವು ಕರೆಸ್ತೀವಿ ವರ್ಷ ವರ್ಷ ಅವ್ರನ್ನ.
1: ಓಕೆ.
2: ಟೀಮ್ ಇದೆ. ನಮ್ಮೂರಲ್ಲಿ ಸಾಮಾನ್ಯ ಏನಪ್ಪ ಅಂದ್ರೆ, ಅವ್ರ ಜೊತೆ ಈಗ ಕುಣಿತಾರೆ, ಅವ್ರ ಜೊತೆ ಸ್ವಲ್ಪ ಸ್ಟೆಪ್ ಆಗ್ತಾರೆ ಅಷ್ಟೇ. ಈಗ ಅವರು ಮಾಮೂಲಿ ಬರೋರು ಬರ್ತಾರೆ ಅವರು.
1: ಓಕೆ.
2: ನಮ್ಮೂರಲ್ಲಿ ಕೋಲಾಟ ಒಂದಿದೆ ಅಷ್ಟೇ.
1: ಸೂಪರ್ ಸರ್. ಸೊ ಅತ್ತಿ ಚೌಡೇನಹಳ್ಳಿಯಲ್ಲಿ ಶಿವರಾತ್ರಿ ಹಬ್ಬ ತುಂಬಾ ವಿಶೇಷವಾಗಿ ನಡೆಯುತ್ತೆ. ಹಾಗೆ ಆ ಸಂದರ್ಭದಲ್ಲಿ ವೀರಗಾಸೆ ಇರ್ಬೋದು, ಕೋಲಾಟ ಇರ್ಬೋದು, ಎಲ್ಲವೂ ಕೂಡ ಅದ್ದೂರಿಯಿಂದ ಆಚರಣೆ ನಡೆಯುತ್ತೆ ಅಲ್ವಾ ಸರ್?
2: ಮೆರವಣಿಗೆ ಎಲ್ಲ ಇರುತ್ತೆ ಮೇಡಮ್.
1: ಓಕೆ ಓಕೆ ಸರ್.
2: ಟ್ರ್ಯಾಕ್ಟರ್ಲಿ ಇಟ್ಟು ಜನರೇಟ್ ಇಟ್ಟು ಮಾಡ್ತೀವಿ.
1: ಸೂಪರ್ ಸೂಪರ್ ಸರ್.
2: ಊರು ದೇವಸ್ಥಾನಕ್ಕೆಲ್ಲ ದೀಪಾಲಂಕಾರ ಎಲ್ಲ ಮಾಡ್ತೀವಿ.
1: ಓಕೆ.
2: ಆಮೇಲೆ ಮತ್ತೆ ಭಕ್ತರು ಹೊರಗಡೆಯಿಂದ ಬೇಕಷ್ಟು ಜನ ಬರ್ತಾರೆ, ಮತ್ತೆ ಬೆಂಗಳೂರು ಮೈಸೂರು ಬೇರೆ ಬೇರೆ ಕಡೆಯಿಂದಲೂ ಬರ್ತಾರೆ.
1: ಓಕೆ ಓಕೆ ಸರ್.
2: ಜಾತ್ರೆ ತರ ಆಗುತ್ತೆ ಊರಲ್ಲಿ.
1: ಖಂಡಿತ ಸರ್.
2: ಬಂದು ಜನಗಳಿಗೆ ಅವತ್ತು ಹಬ್ಬದ ದಿವಸ ಸಾಯಂಕಾಲ ಮತ್ತೆ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ತಿಂಡಿ ಊಟ ಪ್ರಸಾದ ವ್ಯವಸ್ಥೆ ಎಲ್ಲ ಇರುತ್ತೆ.
1: ಸರ್, ನಿಮ್ಮ ಊರ್ ಬಗ್ಗೆ ಕೇಳಿ ತಿಳ್ಕೊಂಡು ತುಂಬಾ ಖುಷಿ ಆಯ್ತು ಸರ್. ನಮ್ಮ ಪರಂಪರೆ ಹೀಗೆ ಯಾವಾಗ್ಲೂ ಇರ್ಲಿ ಸರ್, ಮರೆಯಾಗದಿರ್ಲಿ.
2: ಬನ್ನಿ ಒಂದ್ಸಲ ನಮ್ಮೂರ್ ಕಡೆ.
1: ಖಂಡಿತವಾಗ್ಲೂ ಬರ್ತೀವಿ ಸರ್. ಧನ್ಯವಾದಗಳು ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕಾಗಿ.
2: ಧನ್ಯವಾದಗಳು ಮೇಡಮ್.
1: ಓಕೆ. ಎಸ್, ಚಂದ್ರಶೇಖರ್ ಸರ್ ಕರೆ ಮಾಡಿದ್ರು ನೋಡಿ, ಅವರ ಹಳ್ಳಿಯ ಬಗ್ಗೆ ಎಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು, ಅವರ ಹಳ್ಳಿಯಲ್ಲಿರುವಂತಹ ಆಚರಣೆಗಳ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡ್ತಾ ಇದ್ರು. ಹಾಗೆ ಮುಂದಿನ ಕರೆ ತಯಾರಿಯಾಗಿದೆ. ಯಾರು, ಎಲ್ಲಿಂದ ಕರೆ ಮಾಡ್ತೀರ ಕೇಳುವ? ಹಲೋ
3: ಹಲೋ, ನಮಸ್ತೆ ರೀ ಮೇಡಮ್.
1: ನಮಸ್ತೆ ರೀ ಸರ.
3: ವಿಜಯಪುರದಿಂದ ನವಾಜ್ ಅಂತ್ರಿ ಮೇಡಮ್.
1: ನವಾಜ್ ಸರ್?
3: ಹೌನ್ರಿ ಮೇಡಮ್. ಯಾಕಂದ್ರೆ ಒಳ್ಳೆ ಟಾಪಿಕ್ ತಂದಿರಿ ಮೇಡಮ್. ಯಾಕಪ್ಪ ಅಂದ್ರೆ ಹಳ್ಳಿದು ವಾತಾವರಣ ಬೇರೆ ರೀ, ಶೀತಿ ವಾತಾವರಣ ಬೇರೆ ಮೇಡಮ್. ಒಳ್ಳೆ ಟಾಪಿಕ್ ತಂದಿರಿ.
1: ಖಂಡಿತ ಖಂಡಿತ ಸರ್.
3: ಹ್ಞೂ ರೀ ಮೇಡಮ್.
1: ಸೊ ನಿಮ್ಮೂರು ಯಾವುದು ಸರ್?
3: ನಮ್ಮ ಊರ್ ನೋಡ್ರಿ ಸರ್ ಮೇಡಮ್, ಬಿಜಾಪುರ ಪಲ್ಯ ಮತ್ತೆ ಹಳ್ಳಿ ಬರ್ತದ್ರಿ, ತಿಡಗುಂದಿ ಅಂತ ಹೇಳ್ರಿ ಮೇಡಮ್. ತಿಡಗುಂದಿ ಗ್ರಾಮ ರೀ ಅದು.
1: ಸಿಡಗುಂದಿ?
3: ತಿಡಗುಂದಿ ರೀ ಮೇಡಮ್.
1: ಓಕೆ.
3: ಹಾ, ಅಟ್ಟೆ ಸಣ್ಣ ಊರ್ರಿ ಮೇಡಮ್. ಯಾಕಪ್ಪ ಅಂತಂದ್ರೆ ಎಲ್ಲ ಜನ ಒಕ್ಕಟ್ಟದ್ರಿ, ನಮ್ಮಲ್ಲಿ ಆದ್ರೂ ಶ್ರಾವಣದಾಗ ಜಾತ್ರೆ ಮಾಡ್ತಾರ್ರಿ ಮೇಡಮ್.
1: ಓಕೆ.
3: ಶ್ರಾವಣದಾಗ ವೀರಭದ್ರೇಶ್ವರ ಜಾತ್ರೆ ಅಂತ ಹೇಳಿ ಜಾತ್ರೆ ವಿಜೃಂಭಣೆಯಿಂದ ಮಾಡ್ತಾರ್ರಿ ಎಲ್ಲರೂ ಕೂಡಿ ಕೆಸಿಯಿಂದ. ಮತ್ತ ಅನ್ನ ಪ್ರಸಾದ ಇರ್ತದ್ರಿ ಮೇಲಾಗಿ. ಅವು ಇದು ಮಾಡ್ತಾರ ನೋಡ್ರಿ ಮೇಡಮ್, ವೀರಭದ್ರ ಜಾತ್ರೆಗ ಅವು ಏನ್ ಅವು ಶಸ್ತ್ರ ಚುಚ್ಚುಗಳು ಮಾಡ್ತಾರ್ರಿ ನಮ್ಮಲ್ಲಿ ವೀರಭದ್ರ, ಇದು ಆಡ್ತಾರ್ರಿ ಅಲ್ಲಿ.
1: ಓಕೆ.
3: ದೇವಸ್ಥಾನದಾಗ ಆಡಿ ಕಿಶಿಂದ ಅದು ಎಲ್ಲ ಊರವರು ಸಂಜಿಕ ನುಡಿ ಆಗ್ತಾವ್ರಿ ದೇವರ.
1: ಸೊ ಸಿಡಗುಂದಿಯಲ್ಲಿ ಶ್ರಾವಣ ಜಾತ್ರೆ ಅದ್ದೂರಿಯಾಗಿ ನಡೆಯುತ್ತಾ?
3: ಹೌದ್ರಿ ಮೇಡಮ್, ಬರೀ ಅದ್ದೂರಿಯಾಗಿ ನಡೀತದ್ರಿ ಮೇಡಮ್ ಅದೊಂದು.
1: ಓಕೆ.
3: ಹಾ, ಯಾಕಪ್ಪ ಅಂದ್ರೆ ಪ್ರತಿಯೊಬ್ಬರು ಮಾಡ್ತಾರ್ರಿ ಅದು. ಆದ ನಂತರ ಅಲ್ಲಿಂದ ನಮ್ಮ ಸಕಲೆ ಸಾಹೇಬರು ಅಂತ ಹೇಳಿ ನಮ್ಮ ಪಕ್ಕಿದೊಂದು ಜಾತ್ರೆ ಆಗ್ತದ್ರಿ ಮೇಡಮ್ ಉರುಸ್ರಿ ಅದು. ಅದಕ್ಕೂ ಏನಾದ್ರಿ ನಾಟಕ ನಮ್ಮಲ್ಲಿ ಯಾವ್ದಾದ್ರು ಕ್ರೀಡೆಗಳು ಏನ್ ಬಹಳ ಹೇಳಲ್ರಿ ಮೇಡಮ್, ನಾಟಕ ಮಾತ್ರ ಕಲಿತಾರ್ರಿ ನಮ್ಮ ಊರಾಗ್ರಿ ಮೇಡಮ್ ಪ್ರತಿಯೊಂದು ಒಬ್ಬರು.
1: ಓಕೆ.
3: ಹಾ, ನಾಟಕ ಕಲ್ತಕಿಸಿಂದ ಎರಡ್ ಸಲ ಮಾಡ್ತಾರ್ರಿ, ಗಂಧದ ದಿನ ಉರ್ಸದ ದಿನ, ಹಿಂಗ ನಾಟಕ ಮಾತ್ರ ಕಂಪಲ್ಸರಿ ರೀ ವರ್ಷ.

0: ಹಾ ನಮ್ಮ ವಿಶೇಷ ಇದೆ ನೋಡ್ರಿ ಮೇಡಮ್ ಊರು. ಅಟ್ಟ ಆದ್ರೆ ಚಿಕ್ಕ ಊರಾದ್ರಿ ಚೊಕ್ಕ ಊರ್ರಿ ಒಟ್ಟ.
1: ಸೂಪರ್ ಸರ್, ಚಿಕ್ಕ ಊರಾದ್ರೂ ಚೊಕ್ಕ ಊರಿದೆ, ಹಾಗೆ ಆ ಊರಲ್ಲಿ ಸಾಕಷ್ಟು ವಿಶೇಷತೆಗಳನ್ನ ಒಳಗೊಂಡಿದೆ ಅಲ್ಲ ಸರ್?
0: ಹೌದ್ರಿ ಸರ್, ಹೌದು ಮೇಡಮ್. ಯಾಕಂದ್ರೆ ವಿಶೇಷತೆ ಪಡ್ಕೊಂಡಾದ್ರಿ ಮತ್ತೆ ಅದ್ರ ಮಾತ್ರ ಮೇಡಮ್ ಸ್ವಾತಂತ್ರ್ಯ ದಿನಾಚರಣೆ ದಿನಾರಿ ನಮ್ಗೆ ಅಲ್ಲಿ ಒಂದು ಹೈಸ್ಕೂಲ್ ಆದ್ರಿ ಮೇಡಮ್. ಹೈಸ್ಕೂಲ್ದಾಗ ಮತ್ತ ಗ್ರಾಮೀಣದು ಇಟ್ಟ ಆಟಿಕೆಗಳನ್ನು ಆಡಿಸ್ತಾರ್ರಿ, ಪ್ರತಿಯೊಂದು ಫಂಕ್ಷನ್ ಮಾಡ್ತಾರ್ರಿ ಮೇಡಮ್. ಎಲ್ಲರೂ ಶಾಲೆ ಹುಡುಗರು ಅವರು ಹೈಸ್ಕೂಲ್ ಹುಡುಗರು ಕೂಡ್ರಿ ಮೇಡಮ್.
1: ಓಕೆ ಓಕೆ ಸರ್.
0: ಬೆಳಿಗ್ಗೆ 10 ಗಂಟೆಗೆ ಚಾಲು ಆದುದು ಫಂಕ್ಷನ್ ರೀ, ಬರೋಬ್ಬರಿ 1 ತನ ನಡೀತದ್ರಿ ಮೇಡಮ್.
1: ನಿಜ ನಿಜ.
0: ಹಾ ಯಾಕಪ್ಪ ಅಂತಂದ್ರೆ ನಮ್ಮಲ್ಲಿ ಏನಾದ್ರು ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ, ಹಿಂದ ಸಂಗೊಳ್ಳಿ ರಾಯಣ್ಣ ಏನ್ ಮಾಡಿದ್ರು ಇಂಥ ಎಲ್ಲ ಪಾತ್ರ ಪರಿಚಯ ಮಾಡಿಕಿಸಿಂದ್ರಿ, ಅದೊಂದು ಬಹಳ ಉತ್ಸಾಹದಿಂದ ಮಾಡ್ತಾರ್ರಿ ಮೇಡಮ್ ನಮ್ಮಲ್ಲಿ 15 ದಿನ.
1: ಸೂಪರ್ ಸೂಪರ್ ರೀ. ನೋಡಿ ನಿಮ್ಮ ಹಳ್ಳಿಲಿ ನಿಮ್ಮ ಗ್ರಾಮದಲ್ಲಿ ಎಷ್ಟೊಂದು ವಿಶೇಷತೆ ಅಡಗಿದೆ ಅಲ್ವಾ?
0: ಬಹಳ ವಿಶೇಷತೆ ಅಡಗಿದ್ರಿ ಮೇಡಮ್. ಯಾಕಪ್ಪ ಅಂದ್ರೆ ಈ ಕಡೆ ಏನ್ ಹೊಸ ಹೈಸ್ಕೂಲ್ಗೆ ಏನೋ ಹುಡುಗರು ಬರ್ತಾರ್ರಿ, ಹೊಸ ಮಾಸ್ಟರ್ಗಳನ್ನ ಬರ್ತಾರ್ರಿ ಮೇಡಮ್. ಬಂದವ್ರು ಪ್ರತಿಯೊಂದು ಕಲೆ ತೋರಿಸ್ತಾರ್ರಿ ಎಲ್ಲ ಹುಡುಗರಿಗೆ ಕಲಿಸಿಕೇಶಿಂದ್ರಿ.
1: ಸೂಪರ್ ಸೂಪರ್ ಸರ್.
0: ಹಿಂಗಾಗಿ ಬಹಳ ವಿಜೃಂಭಣೆ ಅಂದ್ರೆ ಮಾತಾಡ ನೋಡ್ರಿ, 4 ಆಗಸ್ಟ್ಗೆ ನಾವು ಹೋದೇವಪ್ಪ ಅಂದ್ರೆ ಅಲ್ಲಿ 1-2 ತಾಸು ಕೂತು ನೋಡ್ಕೊಂಡು ಬರ್ತೇವ್ರಿ ಮೇಡಮ್. ಪ್ರತಿ ವರ್ಷ ಹೋಗ್ತೇವ್ರಿ ನಾವು ಅಲ್ಲಿ ಬಟ್ ಆಗಸ್ಟ್ 15ಕ್ಕೆ.
1: ಓಕೆ ಓಕೆ. ನೋಡಿ ನಿಮ್ಮ ಹಳ್ಳಿಲಿ ಎಷ್ಟೊಂದು ಪರಂಪರೆಯನ್ನ ಉಳಿಸ್ಕೊಂಡು ಬಂದಿದ್ದೀರಾ?
0: ಹೌದ್ರಿ, ಪರಂಪರೆ ಉಳ್ಕೊಂಡ್ಬಂದ್ರಿ ಮೇಡಮ್. ಯಾಕಪ್ಪ ಅಂದ್ರೆ ಈ ಕಡೆ ಹೆಚ್ಚಾಗತ್ತಾದ್ರಿ ಆದ್ರೇನು ಕಡಿಮೆ ಇಲ್ರಿ ಮೇಡಮ್, ಇನ್ನು ಹಂಗೆ ಹೆಚ್ಚಾಕೋತೆ ಹೊಂಟದ್ರಿ ಮೇಡಮ್.
1: ಖಂಡಿತ ಸರ್, ನಿಮ್ಮ ಒಟ್ಟಿಗೆ ಮಾತಾಡಿ ತುಂಬಾ ಖುಷಿ ಆಯ್ತು. ಧನ್ಯವಾದಗಳ್ರಿ ಕರೆ ಮಾಡಿದಕ್ಕ.
0: ಧನ್ಯವಾದ. ನಮಸ್ತೆ ರೀ ಮೇಡಮ್. ನಮಸ್ತೆ.
1: ನಮಸ್ಕಾರ. ಓಕೆ, ನವಾಜ್ ಸರ್ ಅವರು ಕರೆ ಮಾಡಿದ್ರು. ಹಾಗೆ ಸಿಡಗುಂತಿ ಅನ್ನೋ ಒಂದು ಗ್ರಾಮದಿಂದ ಕರೆ ಮಾಡಿದ್ರು, ಆ ಗ್ರಾಮದಲ್ಲಿರುವಂತಹ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರು. ಹಾಗೆ ನೆಕ್ಸ್ಟ್ ಕಾಲರ್ಗಳಿದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡಿದಾರೆ ಕೇಳುವ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ರೀ ಸರ್.
2: ಆರಾಮಿದ್ದೀರಿ ಮೇಡಮ್?
1: ನಾನ್ ಚಲೋ ಇದ್ದೀನಿ, ನೀವ್ ಹೇಗಿದ್ದೀರಿ?
2: ನಾವು ಚಲೋ ಇದ್ದೀವಿ ನೋಡ್ರಿ ಮೇಡಮ್.
1: ಹೌದೇನ?
2: ಹ್ಞೂನ್ರಿ ಮೇಡಮ್.
1: ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಹಳ್ಳಿ ಸೊಗಡು ಕೇಳತ್ತಿರಿ ಮೇಡಮ್.
1: ನನ್ನ ಹಳ್ಳಿ ನನ್ನ ಪರಂಪರೆ ಅಂತ. ನಿಮ್ಮ ಹಳ್ಳಿಲಿ ಇರುವಂತಹ ಪರಂಪರೆ ಅದು ಏನಪ್ಪಾ ಅಂದ್ರೆ ಕಲೆ ಆಗಿರ್ಬೋದು, ಕಲಾವಿದರಿರ್ಬೋದು, ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರು ಇರೋದಿರ್ಬೋದು.
2: ಹೌದ್ರಿ.
1: ಈ ರೀತಿ ಸಾಕಷ್ಟು ವಿಶೇಷತೆಗಳು ಇರುತ್ತಲ್ವಾ, ಒಂದೊಂದು ಗ್ರಾಮದಲ್ಲೂ ಒಂದೊಂದು ವಿಶೇಷತೆ ಇರುತ್ತೆ. ನಿಮ್ಮ ಗ್ರಾಮದಲ್ಲಿ ವಿಶೇಷತೆ ಏನು ಸರ್? ನಿಮ್ಮ ಗ್ರಾಮದ ಹೆಸರು ಒಮ್ಮೆ ಹೇಳಿ.
2: ನಮ್ಗೆ ಆರಾಮ್ ನೋಡ್ರಿ ಮೇಡಮ್. ವಿಜಯಪುರ ಜಿಲ್ಲಾ ತಿಕೋಟ ತಾಲೂಕು ತಾಜ್ಪುರ್ ಅಂತ ಮೇಡಮ್ ನಮ್ದು.
1: ತಾಜ್ಸೂರು?
2: ತಾಜ್ಪುರ್. ತಾಜ್ಪುರ್ ಮೇಡಮ್.
1: ತಾಜ್ಪುರ್. ಓಕೆ.
2: ತಾಜ್ಪುರ್ ಮೇಡಮ್. ಇಲ್ಲಿ ಏನೇ ನಡೆದ್ರು ಎಲ್ಲ ತಾಜಾ ಸುದ್ದಿ ಮೇಡಮ್, ಅದಕ್ಕೆ ತಾಜ್ಪುರ್ ಹೆಸರಿಟ್ಟಾರೆ ಮೇಡಮ್ ಇದಕ್ಕೆ.
1: ಓಕೆ ಓಕೆ ಸರ್.
2: ಇಡೀ ದಿಲ್ಲಿ ಒಳಗೆ ಏನ್ ನಡೀತೈತಿ ಇಲ್ಲಿ ಮೊದಲು ಹೇಳ್ತಾರ್ರಿ, ಅದ್ರ ಸಲುವಾಗಿ ಇದಕ್ಕೆ ತಾಜ್ಪುರ್ ಅಂತ ಕರೀತಾರ್ರಿ.
1: ಓಕೆ ಓಕೆ. ದಿಲ್ಲಿ ನಡೆಯುವ ವಿಷಯದೆಲ್ಲ ಹೇಳ್ತಾರೆ ಅದಕ್ಕೆ.
2: ಅಧಿವೇಶನ ಇದ ನಡೀತೈತೆ ಅಂತ ಹೇಳ್ತಾರೆ.
1: ಓ ಸೂಪರ್ ಸರ್. ಮತ್ತಿನ ವಿಶೇಷತೆ ಇದೆ ನಿಮ್ಮ ಊರಲ್ಲಿ?
2: ಒಂಟ ಹಳ್ಳಿ ಮೇಡಮ್ ನಮ್ದು. ಅಲ್ಲ ಮೇಡಮ್, ಹಳ್ಳಿ ಅಂದ್ರೆ ನೋಡ್ರಿ, ಹಳ್ಳಿಗೆ ಸಿಟಿಗೆ ಹಿಟ್ ಅಂತರ ಇದೆ ಮೇಡಮ್. ಹಳ್ಳಿ ಒಳಗೆ ಒಬ್ಬ ನೌಕರಸ್ಥ ಬರ್ತಾನ ಮೇಡಮ್. ಹಳ್ಳಿ ಒಳಗೆ ಒಬ್ಬ ನೌಕರಸ್ಥ ಬಂದ ಅಂದ್ರೆ ಅವ್ನು ರಿಟೈರ್ಮೆಂಟ್ ತಗೊಂಡ ಹೋಗಿದ್ದ.
1: ಓಹೋ.
2: ಯಾಕಂತ ಕೇಳಿದ್ರ ಇಲ್ಲಿ ಬಂದ ಕೂಡ್ಲೇನ ಅವ್ರಿಗೆ ಅನುಭವ ಕೇಳು ಬಂದ್ ಬಹಳ ಮೇಡಮ್.
1: ಓಕೆ ಓಕೆ. ಆ ಊರಿಗೆ ಹೋದ ತಕ್ಷಣ ಊರೇ ನಮ್ಮದು ಅಂತ ಅನ್ಸುತ್ತೆ, ಊರಲ್ಲಿ ಇರೋರೆಲ್ಲ ನಮ್ಮೂರು ಅಂತ ಅನ್ನಿಸ್ತಾರೆ. ಹಾಗಾಗಿ
2: ಮೇಡಮ್ ಅವ್ರಿಗೆ ಅದೇ ಸಿಟಿ ಆಗಿದ್ರೆ ಅಂದ್ರೆ ಅವ್ರು 3 ವರ್ಷ ಆದ್ರೆ ಬಹಳ ಆದ್ರೆ ಯಾವಾಗ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ಬಿಡ್ತಾರೆ ಎಲ್ಲ ಕಡೆನು.
1: ಓಕೆ.
2: ಆ ರೀತಿ ನಮ್ಮ ಊರು ಮೇಡಮ್. ಇಲ್ಲಿ ಬಂದವರೆಲ್ಲ ರಿಟೈರ್ಮೆಂಟ್ ತಗೊಂಡು ಹೋಗ್ಯಾರ ಮೇಡಮ್. ಕನ್ನಡ ಸಾರಿ ಮಾಸ್ತರ್ ಅಲ್ಲಿ ಯಾವ ಲೈಮನ್ಗಳು ಬರ್ತಾರು, ಯಾರೇ ಬಂದ್ರು ಮೇಡಮ್ ವಿಶೇಷ ಹೆಚ್ಚು ಕಡಿಮೆ ರಿಟೈರ್ಮೆಂಟ್ ತಗೊಂಡು ಹೊಳೆ ಹೋಗ್ಯಾರ ಮೇಡಮ್ ಇಲ್ಲಿ ನಮ್ಮ ಊರಿಂದ.
1: ನೋಡಿ, ಅದಕ್ಕೆ ಹೇಳೋದು ಹಳ್ಳಿ ಊಟ ಚಂದ, ಹಳ್ಳಿ ಜನರ ಮನಸ್ಸು ಅಂದ ಅಂತ.
2: ಹೌದೌದ್ರಿ ಮೇಡಮ್. ಯಾಕಂತ ಕೇಳಿದ್ರೆ ಇಲ್ಲಿ ನಾವು ಅನುತನ ಕೇಳ್ತೀವಿ ಸಿಟಿ ಒಳಗೆ ಹೋಗ್ರಿ ನೀವು ಬೇಕಾರ. ನಮ್ಮ ಮಗ ಒಬ್ಬ ಇಂಜಿನಿಯರ್ ನಮ್ ಸಿಟಿ ಆಗ್ರೆ
1: ಅವಕೆ
2: ಅಲ್ಲಿ ಹೋದ್ರೆ ನಮ್ಗೆ ಯಾರು ಮಾತಾಡೋ ಒಂದೇ ಮನೆಯಾಗ ಇರ್ತಾರ್ರಿ, ಒಂದೇ ಮ್ಯಾಲ ತೆಳಗ ಇರ್ತಾರ, ನಮ್ ಮ್ಯಾಗಿನ ತೆಳಗ ಹೋದ ತಿಳ್ಕೊ್ರಿ ನೀವು. ನೀವ್ ಯಾರು ಏನು ಕೇಳ ಬಗಲಾಯ್ಕೊಂಡ್ಬಿಡ್ತಾರ ಅವ್ರು.
1: ಓಕೆ.
2: ಆ ಸಂಸ್ಕೃತಿ ಸಿಟಿ ಒಳಗ, ಹಳ್ಳಿ ಒಳಗ ಹಂಗಿಲ್ಲ. ಯಾವ ಊರವ ಮನಿ ಕರೆದ್ ಕೇಳ್ತಾರ ನಿಮ್ದ ಈ ಊರಲ್ಲಿ, ಆ ಊರಾಗ ನಿಮ್ ಜನ ಎತ್ತು, ಆ ಜನ ಎತ್ತು, ಈ ಜನ ಎತ್ತು, ಇವ್ರ ಹೆಂಗ ಅವ್ರ ಹೆಂಗ.
1: ಖಂಡಿತ ಖಂಡಿತ.
2: ಅನುತನು ಕೇಳು ಹಳ್ಳಿ ಒಳಗ.
1: ಹೌದ್ ಹೌದು.
2: ಯಾ ಟೀ ಎಲ್ಲಾ ಕೊಟ್ಟು ಊಟ ಮಾಡಿಸಿ ಆ ನಂತರ ನೀವು ಹೋಗಪ್ಪ ನಿಮ್ ಮನೆಗೆ ಹೋಗಿ ಮತ್ ನಾಳೆ ಹೋಗಕ್ ಭೇಟಿ ಆಗಿ ಹೋಗಂತ ಹೇಳ್ತಾರ ನಮ್ಮ ಹಳ್ಳಿ ಜನ.
1: ನೀಚ ನೀಚ ಸರ್.
2: ಹಾ ಮೇಡಮ್. ಆದ್ರ ಇಲ್ಲಿ ಹಳ್ಳಿ ಅಂದ್ರೆ ಮೇಡಮ್ ಪ್ರತಿಯೊಂದು ಸಿಗುತ್ತೆ ಮೇಡಮ್ ಹಳ್ಳಿ ಒಳಗ.
1: ಸೊ ಈಗ ತಾಜ್ಪುರದಲ್ಲಿ ವಿಶೇಷವಾಗಿ ಏನ್ ಸಿಗುತ್ತೆ?
2: ತಾಜ್ಪುರ ಎಲ್ಲಾನು ಸಿಗುತ್ತೆ ಮೇಡಮ್. ಇಲ್ಲಿ ಯಾವ್ದು ಸಿಗುದಿಲ್ಲ ಅಂತ ಏನ್ ಹೇಳಿಲ್ಲ. ಮತ್ತೆ ತಾಜಾ ಸುದ್ದಿ ನಿಮ್ಗೆ ಬೇಕಂದ್ರೆ ಇಲ್ಲಿದ್ ಮೇಡಮ್.
1: ತಾಜಾ ಸುದ್ದಿ ಬೇಕಂದ್ರೆ ತಾಜ್ಪುರಿಗೆ ಬರ್ಬೇಕು ಅಲ್ವಾ?
2: ನಡೀತಿದ್ ಮೇಡಮ್ ಅಧಿವೇಶನ ಮೋದಿ ಅವರಲ್ಲಿ ಇದು ಮಾಡ್ತಿರ್ತಾರ, ಇದನ್ನ ಘೋಷಣೆ ಮಾಡ್ತಾರ ಅಂತ ಹೇಳ್ತಾರೆ ಇಲ್ಲಿ. ಅಂತ ಬಂದ್ರಿ ಇಲ್ಲಿ. ಡಿ ಕೆ ಶಿವಕುಮಾರ್ ಇದನ್ನ ಹೇಳ್ತಾನ ದಿಲ್ ಹೇಳ್ತಾರ ಮೇಡಮ್, ಇನ್ನ ನಾಳೆ ಅಧಿವೇಶನ ಐತೆ ಅಂದ್ರ.
1: ಸೂಪರ್ ಸೂಪರ್ ಸರ್. ಸೊ ತಾಜಾ ಸುದ್ದಿಗಳು ಬೇಕು ಅಂದ್ರೆ ತಾಜ್ಪುರಿ ಹೋಗ್ಬೇಕು.
2: ಹೌದ್ರಿ ಮೇಡಮ್. ಮತ್ ಇದೊಂದು ನಮ್ಮದ ಹಳ್ಳಿ ಅಂತ ಕೇಳಿದ್ರ ದ್ರಾಕ್ಷಿ ಒಂದು ನಮ್ಮ ತಾಜ್ಪುರ ಆಗ್ಲಿ ನಮ್ಮ ಚಿಕೋಟ ತಾಲೂಕಿನಾಗ ಇಡೀ ಭಾರತ ದೇಶದಾಗ ಒಂದ್ ನಂಬರ್ ದ್ರಾಕ್ಷಿ ಅಂದ್ರೆ ನಮ್ ಚಿಕೋಟ ತಾಲೂಕುದ್ರಿ ಮೇಡಮ್.
1: ಓಹೋ ಸೂಪರ್ ಸೂಪರ್ ಸರ್.
2: ಯಾರ್ದು 20 ಎಕರೆ ಇದೆ, ಯಾರ್ದು 30 ಎಕರೆ 40 ಎಕರೆ ಎಲ್ಲ ದ್ರಾಕ್ಷಿ ಇದೆ ಮೇಡಮ್ ನಮ್ಮಲ್ಲಿ.
1: ಓಕೆ ಸರ್, ತುಂಬಾ ಖುಷಿ ಆಯ್ತು ನಿಮ್ ಒಟ್ಟಿಗೆ ಮಾತಾಡಿ. ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ.
2: ಧನ್ಯವಾದ ಮೇಡಮ್. ಧನ್ಯವಾದ ಮೇಡಮ್.
1: ಓಕೆ, ಪ್ರತಿಯೊಬ್ರು ಕೂಡ ಅವರ ಗ್ರಾಮದ ಬಗ್ಗೆ ಅವ್ರ ಹಳ್ಳಿಯ ಬಗ್ಗೆ ಎಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು ಅಲ್ವಾ. ಖಂಡಿತವಾಗ್ಲೂ ಪ್ರತಿಯೊಂದು ಗ್ರಾಮಕ್ಕೂ ಅದರದೇ ಆದಂತಹ ಪರಂಪರೆ ಇರುತ್ತೆ, ಹಿನ್ನೆಲೆ ಇರುತ್ತೆ, ಒಂದಲ್ಲ ಒಂದು ವಿಶೇಷತೆ ಖಂಡಿತವಾಗ್ಲೂ ಇರುತ್ತೆ ಅಲ್ವಾ. ಹಾಗಿದ್ರೆ ಈ ವಿಷಯದ ಬಗ್ಗೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಕಾಫಿ ವಿತ್ ಆಜೀಸ್ ಕಾರ್ಯಕ್ರಮ, ನಾನು ನಿಮ್ಮ ಆಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನನ್ನ ಹಳ್ಳಿ ನನ್ನ ಪರಂಪರೆ ಅನ್ನೋ ಒಂದು ವಿಷಯವನ್ನು ತೆಗೆದುಕೊಂಡು ಬಂದಿದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ, ಹಳ್ಳಿ ನಿಜಕ್ಕೂ ಒಂದು ಅದ್ಭುತವಾದ ಸ್ಥಳ ಅಂತಲೇ ಹೇಳ್ಬೋದು. ಮಹಾತ್ಮ ಗಾಂಧೀಜಿಯವರು ಕೂಡ ಹೇಳಿದರೆ, ಹಳ್ಳಿ ಯಾವಾಗ ಅಭಿವೃದ್ಧಿ ಆಗುತ್ತೋ ಆಗ ಒಂದು ದೇಶ ಕೂಡ ಅಭಿವೃದ್ಧಿ ಆಗುತ್ತೆ ಅಂತ. ಹಳ್ಳಿಲಿ ಬೆಳೆ ಬೆಳೆದ್ರೇ ನಾವೆಲ್ಲ ತಿನ್ನೋಕ್ಕಾಗೋದು.

0: ತೆಗೆದುಕೊಂಡು ಬಂದಿದ್ದಾರೆ ಮೇರಾ ಗಾವ್ ಮೇರಿ ಧರೋಹರ್ ಅಂತ, ಅಂದ್ರೆ ನನ್ನ ಹಳ್ಳಿ ನನ್ನ ಪರಂಪರೆ. ಈ ಒಂದು ಯೋಜನೆಯನ್ನ ಮುಖ್ಯವಾಗಿ ತೆಗೆದುಕೊಂಡು ಬಂದಿರೋ ಕಾರಣ ಅಂದ್ರೆ ನಮ್ಮ ಪರಂಪರೆ ಮರೆಯಾಗದಿರಲಿ ಅಂತ. ಈಗ ನೀವು ಕೂಡ ಈ ಒಂದು ಯೋಜನೆಯಲ್ಲಿ ಭಾಗಿಯಾಗಬಹುದು. ಹೇಗಪ್ಪ ಅಂತಂದ್ರೆ mgmd.gov.in ಈ ಒಂದು ಪೋರ್ಟಲ್ನಲ್ಲಿ ನೀವು ಹೋಗಿ ದಾಖಲೆಯನ್ನ ಮಾಡಬಹುದು. ಏನ್ ದಾಖಲೆ ಮಾಡಬೇಕು, ಹೇಗೆ ಅರ್ಪಿತ ಅಂತ ನೀವು ಕೇಳೋದಾದ್ರೆ, ನಿಮ್ಮೂರಿನ ವಿಶೇಷತೆ ಬಗ್ಗೆ, ನಿಮ್ಮೂರಲ್ಲೇನೋ ಜಾತ್ರೆ ಚೆನ್ನಾಗಿ ನಡೆಯುತ್ತಾ, ಅಥವಾ ನಿಮ್ಮೂರಲ್ಲೇನೋ ಒಬ್ರು ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ, ಅಥವಾ ಏನೋ ವಿಶೇಷವಾದ ಕತೆ ಇದೆಯಾ, ಇವೆಲ್ಲವನ್ನು ಕೂಡ ವಿಡಿಯೋ ಮಾಡ್ಬೋದು ಅಥವಾ ಆಡಿಯೋ ಮಾಡ್ಬೋದು ಅಥವಾ ಅದರ ಒಂದು ಕತೆ ಹೇಳೋ ಮುಖಾಂತರ ಅಥವಾ ಫೋಟೋ ತೆಗೆದು ಅಪ್ಲೋಡ್ ಮಾಡೋ ಮುಖಾಂತರ ಇಲ್ಲಿ ನೀವು ದಾಖಲಿಸ್ಬೋದು. ಆಗ ನಿಮ್ಮ ಹಳ್ಳಿ ಇಡೀ ದೇಶವೇ ನೋಡುವಂತೆ ಆಗುತ್ತೆ, ಇಡೀ ದೇಶಕ್ಕೆ ನಿಮ್ಮ ಹಳ್ಳಿಯ ವಿಶೇಷತೆಯ ಪರಿಚಯ ಕೂಡ ಆಗುತ್ತೆ. ಓಕೆನಾ? ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು, ಮಾತನಾಡಬೇಕು ಅಂದ್ರೆ ನಮ್ಮ ಸಂಖ್ಯೆ 9686096279 ಸಂಖ್ಯೆ ಮತ್ತೊಮ್ಮೆ 9686096279. ಈ ಸಂಖ್ಯೆ ಕರೆ ಮಾಡಿ ನೆಕ್ಸ್ಟ್ ಕಾಲರ್ ಕೂಡ ರೆಡಿ ಇದ್ದಾರೆ. ಯಾರು ಇಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ? ಹಲೋ,
1: ನಮಸ್ತೆ ಮೇಡಮ್.
0: ಹಲೋ, ನಮಸ್ತೆ.
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
0: ಸುಬ್ರಹ್ಮಣ್ಯ ಜಯಂತ್ ಅವರೇ, ಹೇಗಿದ್ದೀರಾ?
1: ನಾವು ಸೂಪರ್ ಆಗಿದ್ದೀವಿ ಮೇಡಮ್, ನೀವು ಹೇಗಿದ್ದೀರಾ ಮೇಡಮ್?
0: ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್.
1: ಮೇಡಮ್,
0: ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಹಳ್ಳಿ ನನ್ನ ಪರಂಪರೆ ಅನ್ನೋ ವಿಷಯವನ್ನ ತೆಗೆದುಕೊಂಡು ಬಂದಿದೆ. ನೀವು ಮೂಲತಃ ಹಳ್ಳಿಯವರ ಅಥವಾ ಸಿಟಿಯವರ ಸರ್?
1: ನಮ್ಮ ತಂದೆ ಊರು ಕೆ ಎಸ್ ನರಸಿಂಹಸ್ವಾಮಿ, ಪ್ರೇಮ ಕವಿ ಕೆ ಎಸ್ ನರಸಿಂಹಸ್ವಾಮಿ ಅವರ ಊರು ಮೇಡಮ್. ನಮ್ಮ ತಂದೆ ಅವ್ರದ್ದು ಕಿಕ್ಕೇರಿ ಅಂತೇಳಿ.
0: ಓಕೆ, ಇಕ್ಕೇರಿ.
1: ಅದು ರೋಡ್ಗೆನೆ ಕೆ ಎಸ್ ನರಸಿಂಹಸ್ವಾಮಿ ಪ್ರೇಮ ಕವಿ ಅಂತಾನೆ ಬರ್ತಿದ್ದಾರೆ. ನಾನ್ ತಗೊಂಡಿರೋದು ಇದು ಮೇಡಮ್, ನನ್ನ ಹೆಂಡತಿ ಊರು ತಗೊಂಡಿದ್ದೀನಿ ಮೇಡಮ್.
0: ಅದೇ
1: ನಮ್ ತಾಯಿ ಊರು. ನಮ್ ತಾಯಿ ಊರು ಇಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ,
0: ಊರ್ ಹೆಸರೇಳಿ ಸರ್ ಫಸ್ಟ್.
1: ಊರು ಬಸವಾಪಟ್ಟಣ ಅಂತೇಳಿ, ರಾಮನಾಥಪುರ ಹಾಸನ ಜಿಲ್ಲೆ ರಾಮನಾಥಪುರ ಹೋಬಳಿ ಬಸವಾಪಟ್ಟಣ
0: ಹತ್ರ ಬರುತ್ತೆ ಅಲ್ವಾ?
1: ಹೌದು, ಕೊಣನೂರ್ ಹತ್ರ ಬರುತ್ತೆ, ಸಮೀಪ ಬರುತ್ತೆ ಮೇಡಮ್. ಹೌದು ಮೇಡಮ್, ಇಲ್ಲಿ 16ನೇ ಶತಮಾನದ ಒಂದು ದೇವಸ್ಥಾನ ಇದೆ, ರಾಮನಾಥ ಸ್ವಾಮಿ ದೇವಸ್ಥಾನ ಅಂತೇಳಿ. ಇದು ಬಹಳ, ಇದು ಕರೆ ಕಾರ್ತಿಕ ಸೋಮವಾರ ದಿನ ಬಹಳ ವಿಜೃಂಭಣೆಯಾಗಿ ಇದು ಪೂಜೆ ಎಲ್ಲ ನಡೆಯುತ್ತೆ ಮೇಡಮ್. ಇದು ಏನಂದ್ರೆ, ಈ ದೇವಸ್ಥಾನಕ್ಕೆ ಈ ಸುಬ್ರಹ್ಮಣ್ಯ ರಥ ಎಳಿಬೇಕಾದ್ರೆ ಒಂದು ಗರುಡ ಬರುತ್ತೆ ಮೇಡಮ್.
0: ಓಕೆ,
1: ವರ್ಷಕ್ಕೆ ಇದು ಒಂದೇ ಸತಿ ಗರುಡ ಬರೋದು.
0: ಅದು
1: ಹೌದು ಮೇಡಮ್, ಇದು ಯಾಕೆಂದ್ರೆ ಕಡೆ ಕಾರ್ತಿಕ ಸೋಮವಾರ ದಿನ ಇದು ವಿಜೃಂಭಣೆ ನಡೆಯುತ್ತೆ. ಇದು ದೇವಸ್ಥಾನದ ರಥೋತ್ಸವ ನಡೆಯುತ್ತೆ, ಮತ್ತೆ ಊಟ ಕೂಡ ಎರಡು ದಿನ ಇರುತ್ತೆ. ಇದು ಗರುಡ ಮಾತ್ರ ಅದೆಲ್ಲಿರುತ್ತೆ ಏನೋ ಗೊತ್ತಿಲ್ಲ ಮೇಡಮ್. 12 ಗಂಟೆ ಕರೆಕ್ಟ್ ಆಗಿ ಆ ರಥನೆಲ್ಲ ಸುತ್ತುವರೆದು ಇದು ಗೋಪುರನ ಮುಟ್ಟಿ ಹೋಗುವಂತ ಒಂದು ಪರಂಪರೆ ಮೇಡಮ್. ಇದು ನಮ್ಗೂ ಗೊತ್ತಿರ್ಲಿಲ್ಲ, ಆದ್ರೆ ನಾವು ನನ್ನ ಮದುವೆ ಆದ ನಂತರ ಇದೆಲ್ಲ ಕೇಳಿದೆ ಅಷ್ಟೇನೆ. ಮದುವೆ ಆದ ನಂತರ ಹೊಸ್ದ್ರಲ್ಲಿ ನೀವು ಜಾತ್ರೆಗೆಲ್ಲ ಬರ್ಬೇಕು ಅಂತೇಳಿ ನಮ್ಮ ಅತ್ತೆ ಮಾವ ಹೇಳ್ದಾಗ, ಇದೇನ ನಿಜನ? ನಾವು ಆಗಿನ ಕಾಲ ಎಲ್ಲ ನಂಬ್ತಾ ಇರ್ಲಿಲ್ಲ ಮೇಡಮ್, ಏನೋ ಸುಳ್ಳು ಹೇಳ್ತಾರಂತ. ನಮ್ಮ ಕಣ್ಣಾರೆ ನೋಡಿದಾಗ ಅನ್ನಿಸ್ತು ಮೇಡಮ್, ಇದು ನಿಜವಾಗ್ಲೂ ಇದು ನಂಬಬೇಕಾಗಿದೆ ಅಂತದೇ ಮೇಡಮ್. ಪ್ರತಿ ವರ್ಷನು ಮೇಡಮ್ ಗರುಡ ಬಂದೇ ಬರುತ್ತೆ.
0: ಓಕೆ, ಸೋ
1: ಆ ಸಂದರ್ಭದಲ್ಲಿ ಬರುತ್ತೆ.
0: ಬಸವಪಟ್ಟಣದಲ್ಲಿ ರಾಮನಾಥಪುರ ಜಾತ್ರೆ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರೆ ವಿಶೇಷವಾಗಿರುವಂತದ್ದು ಅಲ್ವಾ?
1: ಖಂಡಿತ, ವಿಶೇಷವಾಗಿರುವಂತದ್ದು. ನಂತರ ಇದು ದಕ್ಷಿಣ ಕಾಶಿ ಅಂತಾನೆ ಹೆಸರು ಮೇಡಮ್ ಇದು ಈ ದೇವಸ್ಥಾನಕ್ಕೆ.
0: ಓಕೆ ಓಕೆ.
1: ಆಮೇಲೆ ಇಲ್ಲಿ ಊರಿಗೆ ಹೋದಾಗ ಒಬ್ರ ಯಾರನ್ನ ಹೋದ್ರೆ, ಏನಮ್ಮ ನಿಮ್ ಯಜಮಾನ್ರ ಬರ್ಲಿಲ್ವಾ, ಏನ್ ಕೆಲ್ಸದಲ್ಲಿ ಬಿಜಿನಾ, ಹಂಗೆ ಹಿಂಗೆ ಅಂತ ಹೇಳುವಂತದ್ದು. ನಂತರ ಇದೆಲ್ಲ ಪರಿಚಯ ಆಗೋದು, ಈ ಕಾಲುವೆ ಅಂತ ಇದೆ, ಈ ಮಕ್ಕಳು ಎಲ್ಲ ಬಟ್ಟೆ ಹೋಗ್ಯಾಕೆ ಅಂದ್ಬಿಟ್ಟು ಕಾಲುವೆ ಅಂತ ಇದೆ, ಅಲ್ಲಿ ನೀರ್ ಹರಿಯುತ್ತೆ. ಅಲ್ಲಿ ಹೋದಾಗ ಈ ಹೆಂಗಸ್ರುಗಳೆಲ್ಲ ಮಾತಾಡ್ಕೊಂಡು, ಇವ್ರು ನಿಮ್ ಅಳಿಯನ್ಗೆ ಎಷ್ಟೇನ ಮಕ್ಳು ಏನು ಎಂತ ಎಲ್ಲ ಇದು ಸಮಾಚಾರ ಎಲ್ಲ ತಿಳ್ಕೊಳ್ಳೋಂಥದ್ದು ಒಂದು ಖುಷಿ ಸಂದರ್ಭ ಅಂತ ಹೇಳಿದ್ರೆ ಇದು ಕಾವಲೆ ಮೇಡಮ್.
0: ಓಕೆ ಓಕೆ ಸರ್. ಸೊ ಒಂದು ಒಳ್ಳೆ ವಿಶೇಷತೆ ಬಗ್ಗೆ ನೀವು ಮಾಹಿತಿನ ಹಂಚ್ಕೊಂಡ್ರಿ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಅವಕಾಶ ಕೊಟ್ಟಿದ್ದೆ.
0: ಓಕೆ, ಸೊ ಸುಬ್ರಹ್ಮಣ್ಯ ಅವರು ಕಾಲ್ ಮಾಡಿದ್ರು, ಬಸವಪಟ್ಟಣ ಅನ್ನೋ ಒಂದು ಗ್ರಾಮದ ಬಗ್ಗೆ ಒಂದು ಒಳ್ಳೆ ಮಾಹಿತಿನ ಹಂಚ್ಕೊಂಡ್ರು. ಹಾಗೆ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರೆ ನಡೆಯುವಾಗ ಕಾರ್ತಿಕ ಸಂದರ್ಭದಲ್ಲಿ ಒಂದು ಗರುಡ ಕೂಡ ಅಲ್ಲಿಗೆ ಬರುತ್ತೆ ಅಂತ ಹೇಳ್ತಾ ಇದ್ರು. ಖಂಡಿತವಾಗ್ಲೂ ಒಂದೊಂದು ಕಡೆ ಒಂದೊಂದು ವಿಶೇಷತೆ ಇರುತ್ತಲ್ವಾ. ಸೊ ಮುಂದಿನ ಕರೆ ಯಾರು ಕೇಳುವ? ಹಲೋ
2: ಹಲೋ ಮೇಡಮ್ ಅವರೇ, ನಮಸ್ಕಾರ.
0: ನಮಸ್ಕಾರ ಸರ್,
2: ಹೇಗಿದ್ದೀರಾ ಮೇಡಮ್ ಅವರೇ? ಮಧ್ಯಾಹ್ನದ ಊಟ ಆಯ್ತಾ?
0: ನಾನ್ ಸೂಪರ್ ಆಗಿದ್ದೀನಿ ಸರ್. ಮಧ್ಯಾಹ್ನದ ಊಟ ಕೂಡ ಆಗಿದೆ ನಿಮ್ಮದು?
2: ಮೇಡಮ್ ಅವರೇ ಆಯ್ತು ಮೇಡಮ್ ಅವರೇ.
0: ಎಷ್ಟು ಖುಷಿ ಖುಷಿಯಲ್ಲಿ ಮಾತಾಡ್ತಿರಲ್ಲ ಸರ್.
2: ಹ್ಞೂ ಮೇಡಮ್ ಅವರೇ, ಜೀವನದಾಗ ಏನಿದೆ ಸರ್ ಮೇಡಮ್ ಅವರೇ, ಖುಷಿಯಿಂದಾನೇ ಇರ್ಬೇಕು,
0: ಖುಷಿಯಿಂದಾನೇ ಇರ್ಬೇಕು ಅಲ್ವಾ. ಅದೇ ಖುಷಿಯಲ್ಲಿ ಇವತ್ತು ನಿಮ್ಮ ಗ್ರಾಮದ ಬಗ್ಗೆ ಒಂದು ವಿಶೇಷತೆ ತಿಳಿಸಿ ಸರ್.
2: ಹೌದು ಮೇಡಮ್ ಅವರೇ, ನಾನೀಗ ನೇರವಾಗಿ ನಿಮ್ಮ ರೇಡಿಯೋ ಮೂಲಕ

0: ನಮ್ಮ ಊರಿಗೆ ಹೋಗ್ತಾ ಇದ್ದೇನೆ ರಾಮೇಶ್ವರಕ್ಕೆ.
1: ರಾಮೇಶ್ವರ
0: ನಮ್ದು ಹೊನ್ನಾಳಿ ತಾಲೂಕ್ ಇತ್ತು ಮೊದಲ ರಾಮೇಶ್ವರ, ಈಗ ಹೊಸದಾಗಿ ನ್ಯಾಮತಿ ತಾಲೂಕ್ ಆದ್ಮೇಲೆ ನ್ಯಾಮತಿ ತಾಲೂಕ್ ಆಗಿದೆ ರಾಮೇಶ್ವರ ಅಂತೇಳಿ. ಇಲ್ಲಿಂದ ಒಂದು 45 ಕಿಲೋಮೀಟರ್ ಹಾಕ್ಬೋದು ನಮ್ಮೂರು. ಈಗ ಸೀದಾ ನಮ್ಮೂರಿಗೆ ಹೋಗ್ತಾ ಇದ್ದೀನಿ ನಾನೀಗ ನಿಮ್ಮ ರೇಡಿಯೋ ಮೂಲಕ.
1: ಓ ಸೂಪರ್, ಹೇಳಿ ಸರ್. ಹಾಗಿದ್ರೆ ರಾಮೇಶ್ವರದಲ್ಲಿ ಇರುವಂತಹ ವಿಶೇಷತೆ ಏನು?
0: ಹೌದು ಮೇಡಮ್ ಅವರೇ, ರಾಮೇಶ್ವರ ಅಂತಂದ್ರೆ ನಮ್ಮೂರ್ನಲ್ಲಿ ಒಂದು ಎರಡು ದೇವಸ್ಥಾನ ಇದೆ ಮೇಡಮ್ ಅವರೇ. ಒಂದು ರಾಮದೇವ್ರ ದೇವಸ್ಥಾನ ಇದೆ, ಒಂದು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಪ್ರತಿ ವರ್ಷ ಕೂಡ ಒಂದು ಚಂದ್ರ ಯುಗಾದಿ ಆದ 9 ದಿವಸಕ್ಕೆ ಒಂದು ಇದು ತೇರಬ್ಬ ಮಾಡ್ತಾರೆ. ಅಲ್ಲಿ ರಥೋತ್ಸವ ನಡೆಯುತ್ತೆ. ಆಮೇಲೆ ನಾವೆಲ್ಲರೂ ಕೂಡ ಹೋಗಿರ್ತೇವೆ, ನಮ್ಮೂರ ಹಬ್ಬ ಅಂದ್ಮೇಲೆ ನಮಗೆ ಹೆಮ್ಮೆ ಅಲ್ವಾ?
1: ಖಂಡಿತ.
0: ಆಮೇಲೆ ಅಲ್ಲಿ ಹೋದಾಗ ನೋಡ್ರಿ, ನಮ್ಮ ಏನ್ ಹಳೆ ನಮ್ಮ ಕ್ಲಾಸ್ಮೇಟ್ ಗೆಳೆಯರೆಲ್ಲ ಏನ್ ಇರ್ತಾರಲ್ಲ ಆ ಸಮಯದಲ್ಲಿ ಎಲ್ಲಾ ಕಡೆಯಿಂದಾನು ಬಂದಿರ್ತಾರ ಅಲ್ಲಿಗೆ.
1: ಓಕೆ.
0: ಅವ್ರನ್ನೆಲ್ಲರನ್ನು ಭೇಟಿ ಆಗ್ಬೋದು, ನಮ್ಮ ಹಳೆ ನೆನಪುಗಳನ್ನೆಲ್ಲ ಹಂಚ್ಕೋಬಹುದು. ಆಮೇಲೆ ಒಂದು ತುಂಬಾ ಜಾತ್ರೆ ನಡೆಯುತ್ತೆ ತೇರಿಂದು. ಮೊದಲನೇ ದಿವಸ ಒಂದು ಪರವ್ ಅಂತ ಮಾಡ್ತಾರೆ, ಊರಿಗೆ ಇಡೀ ಊರಿಗೆ ಊಟ ಹಾಕೋದು ಅವತ್ತಿನ ದಿವಸ.
1: ಓಕೆ.
0: ಆಮೇಲೆ ಮತ್ತೆ ಮಧ್ಯಾಹ್ನ ಟೈಮ್ನಲ್ಲಿ ಪಾನಕ ಕೊಡ್ತಾರೆ. ಗಾಡಿ ಮೇಲೆ ಎಲ್ಲ ಡ್ರಮ್ ಎಲ್ಲ ಸ್ವಚ್ಛಗೊಳಿಸಿ ಅದರಲ್ಲಿ ಬೆಲ್ಲ ಏಲಕ್ಕಿ ಶುಂಠಿ ಎಲ್ಲ ಹಾಕ್ಬಿಟ್ಟು ಪಾನಕ ಕೊಡ್ತಾರೆ ಎಲ್ರಿಗೂ, ಪ್ರತಿಯೊಬ್ಬರಿಗೂ. ಯಾರು ಯಾರು ಬೇಕಾದ್ರೂ ಅಲ್ಲಿ ಇಸ್ಕೋಬಹುದು ಪಾನಕ ಕೊಡ್ತಾರೆ. ಆಮೇಲೆ ಮರುದಿನ ಹಬ್ಬ ಮಾಡ್ತಾರೆ, ಪ್ರತಿ ಮನೆಯಲ್ಲೂ ಸಿಹಿ ಅಡಿಗೆ ಮಾಡ್ತಾರೆ, ಹೋಳಿಗೆ ಮಾಡ್ತಾರೆ. ಆಮೇಲೆ ಬೆಳಗ್ಗೆ ದಿವಸ ಮಾರನೇ ದಿವಸನೆ ಬೆಳಗ್ಗೆನೆ ತೇರು ರಥೋತ್ಸವ ಸ್ವಾಮಿ ರಥ ಏರುತ್ತೆ.
1: ಓಕೆ.
0: ಆಮೇಲೆ ಇಡೀ ಊರಿನ ಜನ ಎಲ್ಲರೂ ಸೇರ್ಕೊಂಡು ಹಗ್ಗ ಎಳ್ಕೊಂಡು ತೇರನ್ನ ಎಳ್ಕೊಂಡು ಹೋಗ್ತಾರೆ ಊರ ಹೊರಗೆ ಹೋಗಿ. ಅಲ್ಲಿ ಸಂಭ್ರಮದಿಂದ ಎಲ್ಲರೂ ಒಳ್ಳೆ ಖುಷಿ ಖುಷಿಯಾಗಿ ಹಬ್ಬ ಮಾಡಿ ಎಳ್ಕೊಂಡೋಗಿ ಮತ್ತೆ ಅಲ್ಲಿ ಪೂಜೆ ಮಾಡಿ ಮತ್ತೆ ವಾಪಸ್ ದೇವಸ್ಥಾನದ ಹತ್ರ ತಂದ್ಬಿಟ್ಟು ಆ ನಂತರ ಅವರು ಎಲ್ಲರು ಮನೆ ಅವ್ರವ್ರ ಮನೆ ಕಡೆ ಹೋಗ್ತಾರೆ. ಮತ್ತೆ ಅಲ್ಲಿಗೆ ಮುಗಿಯೋದಿಲ್ಲ, ಅವತ್ತು ಸಂಜೆ ಕೂಡ ಮತ್ತೆ ನಮ್ಮ ರಾಮದೇವರು ಮತ್ತೆ ಮಲ್ಲದೇವರು ಮಲ್ಲಿಕಾರ್ಜುನ ಸ್ವಾಮಿ ಏನ್ ದೇವ್ರ ಇದಾರಲ್ಲ ಅವರು ತಗೊಂಡೋಗಿ ಅಲ್ಲಿ ಊರ್ ಹೊರಗೆ ಹೊಲದಲ್ಲಿ ಇಟ್ಟು ಮತ್ತೆ ಅದ ಹರಸೇವೆ ಅಂತ ಮಾಡ್ತಾರೆ. ಅಂದ್ರೆ ಈಗ ಒಂದು ಪಂಚಗಳೆಲ್ಲ ಹಾಸ್ಬಿಟ್ಟು ಅದ್ರಲ್ಲಿ ಬಾಳೆಹಣ್ಣು ಇಟ್ಟು ಮತ್ತೆ ಈಗ ಅವ್ರನ್ನ ಹಾ ಹಾ ಅಂತ ಬರ್ತಾರೆ. ನೀವು ನೋಡಿಲ್ಲ ಅನ್ಸತ್
1: ಹರಸೇವೆ ಮಾಡ್ತಾರೆ.
0: ಅದು ಒಂದ್ ರೌಂಡ್ ಹೊಡ್ಸ್ಕೊಂಡ್ ಬರ್ತಾರೆ, ಹಾ ಹಾ ಹಾ ಅಂತ ಭೂತ ಒಂದು ಇದು ಇರುತ್ತೆ, ಚಿತ್ರ ಇರುತ್ತೆ, ಅದನ್ನ ಇಟ್ಕೊಂಡ್ಬಿಟ್ಟು ಎಲ್ಲ
1: ಕರೀತಾರೆ.
0: ಅದಕ್ಕೆ ಎಲ್ಲ ದಡದು ಒಂದ್ ಪಂಚ ಹಾಸಿ ಬಳೆಹಣ್ಣು ಇಟ್ಟಿರ್ತಾರೆ. ಅವ್ರು ಒಂದ್ ರೌಂಡ್ ಹೊಡ್ಕೊಂಡ್ಬಂದು ಬಿಟ್ಟು ತಕ್ಷಣನೇ ಅವ್ರ ಮಂಡಿಗಲ್ ಊರಿ ಅದನ್ನ ಹಂಗೆ ಬಾಯಲ್ಲೇ ಬಳೆಹಣ್ಣು ತಿಂತಾ ಇರ್ತಾರೆ. ಅದು ಒಂದು ವಿಶೇಷವಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಖುಷಿ ಇರುತ್ತೆ. ಎಷ್ಟು ಫಾಸ್ಟ್ ಆಗಿ ಬರ್ತಾರೆ ಅಂದ್ರೆ ಅವ್ರು ಹೆಂಗೆ ತಿಂತಾರೆ ಅಂದ್ರೆ ಖುಷಿ ಆಗುತ್ತೆ ನೋಡಕ್ ಬಹಳ ಚೆನ್ನಾಗಿರುತ್ತೆ.
1: ರಾಮೇಶ್ವರದಲ್ಲಿ ಹರಸೇವೆ ಅನ್ನೋದು ವಿಶೇಷವಾಗಿರೋದಲ್ವಾ ಸರ್?
0: ಹರಸೆ ಹೌದು ಹೌದು ವಿಶೇಷವಾಗಿರುತ್ತೆ. ಯಾಕೆಂದ್ರೆ ಸಾಮಾನ್ಯಕ್ಕೆ ಕೆಲವು ಕಡೆ ಎಲ್ಲ ನನಗೆ ಹೇಳಿದ್ರು ಕೂಡ ಕೆಲವರಿಗೆ ಅರ್ಥ ಆಗಲ್ಲ, ಏನ ಇರ್ಬೋದನ್ನ ಬಿಡು ಅಂತಾರೆ. ಆದ್ರೆ ಅದು ಗೊತ್ತಿದ್ದರೆ ಮಾತ್ರ ಗೊತ್ತಾಗ್ಬಿಡುತ್ತೆ ಬೇಗ.
1: ಖಂಡಿತ ಖಂಡಿತ.
0: ಆಮೇಲೆ ಇನ್ನೊಂದು ವಿಶೇಷ ತೇರಪ್ಪದ ಮುಗಿದ್ಮೇಲೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಒಂದು ಡಿಸೆಂಬರ್ ತಿಂಗಳಲ್ಲಿ ಮಹೇಶ್ವರಿ ಅಂತ ಮಾಡ್ತಾರೆ ನಮ್ಮ ಊರಲ್ಲಿ. ಅದು ನಮ್ಮ ರಾಮದೇವರು ಮತ್ತೆ ಮಲ್ಲಿಕಾರ್ಜುನ ದೇವರು ತೀರ್ಥರಾಮೇಶ್ವರಕ್ಕೆ ಹೋಗ್ತಾರೆ. ಅಲ್ಲಿ ತೀರ್ಥರಾಮೇಶ್ವರದಲ್ಲಿ ಅಲ್ಲಿ ಒಂದು ಮಹೇಶ್ವರಿ ಒಂದು ಆಚರಿಸಿ ಅಲ್ಲಿ ಕೂಡ ಊಟ ಇರುತ್ತೆ, 2-3 ದಿವಸ ಊಟ ಇರುತ್ತೆ. ಆ ನಂತರ ಮೂರನೇ ದಿವಸ ನಮ್ಮೂರಿಗೆ ಬಂದು ಊರಲ್ಲಿ ಪ್ರತಿಯೊಬ್ಬರಿಗೂ ಅವತ್ತಿನ ದಿವಸ ಊಟ ಇರುತ್ತೆ. ಊಟ ವಿಶೇಷ ಏನಪ್ಪಾ ಅಂದ್ರೆ ಈ ಪಾಯಸ ಮತ್ತೆ ಹೋಳಿಗೆ ಇಂತಹವೆಲ್ಲ ಯಾವ್ದು ಇರೋದಿಲ್ಲ. ವಿಶೇಷವಾದ ಊಟ ಅಂತಂದ್ರೆ ಏನಂದ್ರೆ ಅಲ್ಲಿ ಒಂದು ಅನ್ನ ಮಾಡ್ತಾರೆ.
1: ಓಕೆ.
0: ಅನ್ನ ಮಾಡಿ ಒಂದು ಹಾಲು ಒಂದು ದೊಡ್ಡದೊಂದು ಕೊಳಗದಲ್ಲಿ ಹಾಲು ಎಲ್ಲಾರ ಮನೆಯಿಂದ ಹಾಲು ತಂದು ಅದಕ್ಕೆ ಹಾಕ್ತಾರೆ. ಆ ಅನ್ನ ಬಿಸಿ ಬಿಸಿ ಅನ್ನ ಇಟ್ಬಿಟ್ಟು ಹಾಲು ಹಾಕಿ ಆಮೇಲೆ ಅದಕ್ಕೆ ತುಪ್ಪ ಹಾಕ್ತಾರೆ, ತುಪ್ಪ ಹಾಕಿ ಮತ್ತೆ ಬೆಲ್ಲ ಹಾಕ್ತಾರೆ. ಆಮೇಲೆ ಬಾಳೆಹಣ್ಣು ಬಾಳೆಹಣ್ಣು ಹಾಕ್ತಾರೆ. ಅದು ಇಷ್ಟನ್ನು ನಾವು ಮಿಕ್ಸ್ ಮಾಡ್ಕೊಂಡೇ ತಿನ್ಬೇಕು. ಅಲ್ಲಿ ಒಂದು ಖಾರದ ಪದಾರ್ಥ ಯಾವ್ದು ಇರಲ್ಲ, ಒಂದು ಉಪ್ಪಿನಕಾಯಿ ಕೂಡ ಇರೋದಿಲ್ಲ ಅಲ್ಲಿ.
1: ಓಕೆ ಸರ್, ತುಂಬಾ ಒಳ್ಳೆ ಒಂದು ವಿಶೇಷತೆ ಬಗ್ಗೆ ಮಾಹಿತಿನ ಹಂಚ್ಕೊಂಡ್ರಿ. ಧನ್ಯವಾದಗಳು ಸರ್, ಬೇರೆ ಕರೆಗೂ ಕೂಡ ಅವಕಾಶವನ್ನ ಕೊಡೋಣ. ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಎಸ್ ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ಹಾಗೆ ಅವರೂರಿನ ವಿಶೇಷತೆ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಮುಂದಿನ ಕರೆ ಯಾರು ಕೇಳುವ? ಹಲೋ ಹಲೋ. ಓಕೆ, ಮತ್ತೊಂದು ಕರೆ. ಹಲೋ
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಸರ್,
2: ನಾನು ಸುಬ್ರಹ್ಮಣ್ಯ ಐತಾಳ್ ಮೇಡಮ್.
1: ಸುಬ್ರಹ್ಮಣ್ಯ ಐತಾಳ್ ಅವರೇ, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ. ತಾವ್ ಹೇಗಿದ್ದೀರಾ ಮೇಡಮ್?
1: ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸರ್.
2: ಮತ್ತೆ ಮೇಡಮ್
1: ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಹಳ್ಳಿ ನನ್ನ ಪರಂಪರೆ ಅನ್ನೋ ಒಂದು ವಿಷಯವನ್ನ ತೆಗೆದುಕೊಂಡು ಬಂದಿದ್ದೀನಿ.
2: ಹೌದು ಹೌದು ಮೇಡಮ್, ಗೊತ್ತಾಯ್ತು ವಿಷಯ.
1: ನಿಮ್ಮ ಹಳ್ಳಿಯ ಬಗ್ಗೆ?
2: ಅದೇ, ನಮ್ಮ ಊರಿನಲ್ಲಿ ಪ್ರಸಿದ್ಧವಾಗಿರುವಂತ ಕೋಟ ಶಿವರಾಮ ಕಾರಂತರ ಒಂದು ಹುಟ್ಟಿದ ಬೆಳೆದ ಊರು ಮೇಡಮ್.
1: ಊರ್ ಹೆಸರೇಳಿ?
2: ಅವರ ಕೋಟ. ಕೋಟ
1: ಅನ್ನೋದೇ ಊರ್ ಹೆಸರು ಅಲ್ವಾ?
2: ಹೌದು ಹೌದು ಮೇಡಮ್, ಕೋಟ ಶಿವರಾಮ ಕಾರಂತರು ಅಂದ್ರೆ ಅವರು ಪ್ರಸಿದ್ಧಿ ಮೇಡಮ್.
1: ಗೊತ್ತು ಸರ್.
2: ಹೌದು, ಅವರು ಪ್ರಸಿದ್ಧವಾದಂತ ಊರು. ಹಾಗೆ ಅವರ ಊರಿನಲ್ಲಿ ಮೇಡಮ್ ಒಂದು ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ಅಂತ ದೇವಸ್ಥಾನ ಇದೆ ಮೇಡಮ್.
1: ಓಕೆ.
2: ಇಲ್ಲಿ ಮದುವೆ ಆಗದೆ ಇರುವವರು ಹಾಗೂ ಮಕ್ಕಳು, ಮದುವೆ ಆದ ನಂತರ ಮಕ್ಕಳಾಗದೆ ಇರುವವರು ಇರ್ತಾರಲ್ಲ ಮೇಡಮ್, ಇಲ್ಲಿ ಒಂದು ಆ ದೇವಸ್ಥಾನಕ್ಕೆ ಒಂದು ಬೆಳಕಿನ ಸೇವೆ ಅಂತ ಹರಕೆ ಮಾಡ್ಕೊಳ್ಳಿ ಅಂತಾರೆ ಮೇಡಮ್. ಆ ಸೇವೆಯನ್ನ ಖಂಡಿತ ಅವ್ರು ಮಾಡಿದವಾಗ ಅವ್ರಿಗೆ ಖಂಡಿತವಾಗಿ ಮದುವೆನೂ ಆಗುತ್ತೆ, ಒಂದು 6 ತಿಂಗಳ ಒಳಗಡೆ ಮಕ್ಕಳು ಇದು ಇದ್ರ ಬಗ್ಗೆ ಇದಾಗತ್ತೆ, ಒಂದು ನಂಬಿಕೆ ಇದೆ ಮೇಡಮ್ ಇಲ್ಲಿ.
1: ಸೂಪರ್ ಸರ್.
2: ಹಾಗೆ ಮೇಡಮ್, ಇಲ್ಲಿ ಸಾಲಿಗ್ರಾಮ ಜಾತ್ರೆ ಅಂತ ಆಗತ್ತೆ ಮೇಡಮ್ ಇಲ್ಲಿ ನಮ್ಮ ಊರಿನ ಹತ್ರ. ಇದು ಒಂದು ವಾರಗಳ ಕಾಲ ಪ್ರಸಿದ್ಧವಾದಂತ ಒಂದು ಜಾತ್ರೆ ಮೇಡಮ್. ಇದು
1: ಒಂದು ವಾರ ತನಕ ಸಾಲಿಗ್ರಾಮ ಜಾತ್ರೆ ನಡೆಯುತ್ತ?
2: ಹೌದು ಹೌದು ಮೇಡಮ್, ಇಲ್ಲಿ ಸಾಲಿಗ್ರಾಮ ಜಾತ್ರೆ ಜನವರಿ 16 ಪ್ರತಿ ವರ್ಷ ನಡೀತದೆ. ಒಂದು 50,000-60,000 ಜನ ಸೇರ್ತಾರೆ ಮೇಡಮ್.
1: ಓಕೆ,
2: ಪ್ರಸಿದ್ಧವಾದಂತ. ಹಾಗೆ ಇಲ್ಲಿ ನಮ್ಮ ಊರಿನಲ್ಲಿ ಇನ್ನೂ ಒಬ್ರು ಪ್ರಸಿದ್ಧವಾದಂತ MTR ಹೋಟೆಲ್ ಇದೆಯಲ್ಲ ಮೇಡಮ್, ಬೆಂಗಳೂರಿನಲ್ಲಿ ಲಾಲ್ಬಾಗ್. ಅವರು ಸತ್ಯಹರಿ ಹರಿಶ್ಚಂದ್ರ ಅಂತ ಅವರು ಹುಟ್ಟಿ ಬೆಳೆದಂತ ಊರು ಮೇಡಮ್ ನಮ್ದು.
1: ಓ ಸೂಪರ್ ಸರ್.
2: ಅದೇ ಹೋಟೆಲ್ ಅಲ್ಲಿ ನಾನು 35 ವರ್ಷ ಕೆಲಸ ಮಾಡಿದ್ದೀನಿ ಮೇಡಮ್.
1: ಓಕೆ ಓಕೆ, ಸೊ ನಿಮ್ಮೂರಲ್ಲಿ ಸಾಕಷ್ಟು ವಿಶೇಷತೆ ಇದೆ.
2: ಹೌದು ಮೇಡಮ್, ಹಾಗೆ ಅಲ್ಲಿ ದೋಸೆ ಅಲ್ಲಿ ನಾನು ಫೇಮಸ್ ಮೇಡಮ್ ಆ ಹೋಟೆಲ್.
1: ಅದರಲ್ಲೂ ಶಿವರಾಮ್ ಕಾರಂತರು ಅವರು ಜನಿಸಿದಂತ ಊರು ಅಂದ್ರೆ ನಿಜಕ್ಕೂ ವಿಶೇಷವಾಗಿದೆ ಬಿಡಿ.
2: ಹೌದು ಹೌದು ಮೇಡಮ್, ನಮ್ಮ ಊರಲ್ಲೇ ಅವರೇ ಇದಾಗಿದ್ದು ಮೇಡಮ್.
1: ಓಕೆ ಓಕೆ ಸರ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್.
2: ಓಕೆ ಮೇಡಮ್, ಕರೆ ಸ್ವೀಕರಿಸಿದಕ್ಕೆ ನಮಗೆ ಧನ್ಯವಾದ ಮೇಡಮ್.
1: ಓಕೆ ಎಸ್, ಸೊ ಸುಬ್ರಹ್ಮಣ್ಯ ಸರ್ ಕರೆ ಮಾಡಿದ್ರು, ಅವರು ಶಿವರಾಮ್ ಕಾರಂತರ ಊರು ಕೋಟ ಊರು ಬಗ್ಗೆ ಹೇಳಿದ್ರು. ಕೆಳಗ್ರೆ ಈಗೇನ್ ಗೊತ್ತಾ, ಗ್ರಾಮ ಅನ್ವಾಗ ದೇವಸ್ಥಾನದ ಆಚರಣೆಗಳು ಇರುತ್ತೆ, ಹಾಗೆ ಅದಲ್ದಲ್ಲೇ ವಿಶೇಷವಾದ ಕಲೆ ಆಗಿರ್ಬೋದು, ಕಲಾವಿದರಾಗಿರ್ಬೋದು, ಜೊತೆಗೆ ಅಲ್ಲಿರುವಂತಹ ಒಂದು ಕಟ್ಟಡಗಳಾಗಿರ್ಬೋದು, ಅದ್ರ ಬಗ್ಗೆ ಕೂಡ ವಿಶೇಷತೆ ಇರುತ್ತೆ ಅಲ್ವಾ? ಈಗ ಯಾವುದೋ ಒಂದು ಊರಲ್ಲಿ ಆಗಿನ ಕಾಲದ ರಾಜರು ಆಡಳಿತ ಮಾಡ್ತಾ ಇದ್ದಂತ ಪ್ರದೇಶಗಳಿರ್ಬೋದು, ಹಾಗೆ ಅವರು ಆ ಸಂದರ್ಭದಲ್ಲಿ ಈ ಊರಿಗೆ ಬಂದಿದ್ರು ಅನ್ನೋ ಸಾಕಷ್ಟು ಇತಿಹಾಸಗಳಿರುತ್ತಲ್ವಾ, ಅಂತ ವಿಷಯಗಳನ್ನ ಕೂಡ ನೀವು ನಮ್ಮೊಟ್ಟಿಗೆ ಹಂಚ್ಕೋಬಹುದು. ಓಕೆನಾ? ಸೊ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ ಹಲೋ,
3: ನಮಸ್ತೆ ಮೇಡಮ್.
1: ನಮಸ್ತೆ
3: ಸೌಮ್ಯ ಟೇಲರ್.
1: ಸೌಮ್ಯ ಅವರೇ ಹೇಗಿದ್ದೀರಾ?
3: ಆರಾಮಿದ್ದೀವ್ರಿ ಮೇಡಮ್. ಟೀ ಆಯ್ತು ತಮ್ದು?
1: ಆಯ್ತು. ನಿಮ್ಮದು?
3: ನಮ್ದು ಕೂಡ ಟೀ ಕುಡ್ಕೊಂಡು ಹೊರಗಡೆ ಬಂದಿವ್ರಿ. ಈಗ ನಮ್ಮೂರ್ ವಿಷಯ ಹೇಳ್ತೀನಿ.
1: ನಿಮ್ಮೂರ್ ವಿಷಯ ಹೇಳಕ್ಕೂ ಮೊದ್ಲು ನಿಮ್ಮೂರ್ ಹೆಸರು ಹೇಳ್ರಿ.
3: ಹೇಳ್ತೀನ್ರಿ ನಮ್ಮೂರ್ ಹೆಸರು ಏನಂತ
1: ಹೇಳಿ ಹೇಳಿ.
3: ವಿಜಯಪುರ ಜಿಲ್ಲೆ ತಿಕೋಟ ಅಂತ ನಮ್ಮೂರು, ಅದಕ್ಕಿಂತ ಮುಂಚೆ ಔರ್ ಸಂಘ ಅಂತ ಕರಿತಿದ್ರು.
1: ತಿಕೋಟ ಅಂತ ಊರು, ಅದಕ್ಕಿಂತ ಮುಂಚೆ
3: ಔರ್ ಸಂಘ ಅಂತ ಕರಿತಿದ್ರು.
1: ಔರ್ ಸಂಘ, ಓಕೆ.
3: ಅದಕ್ಕ ತಿಕೋಟ ಅಂತ ಹೆಂಗ್ ಹೆಸರು ಅಂದ್ರ, ಮೂರ್ ಶಿವನ್ ಮೂರ್ತಿಗಳದಾವಂತ ನಮ್ಮೂರೊಳಗ ಶಿವನ್ ದೇವಸ್ಥಾನ.
1: ಓಕೆ.
3: ತ್ರಿಕೋಟ, ತ್ರಿಕೋಟ ಆಯ್ತಂತ್ರಿ ಅದು.
1: ಓಹೋ,
3: ಮೂರ್ ಶಿವನ್ ಮೂರ್ತಿ ಇದ್ದಿದ್ದರಿಂದ ಅದಕ್ಕ ತ್ರಿ ಅಕ್ಷರ ಬಂತಂತ್ರಿ.
1: ತ್ರಿಕೋಟ ಅಂತ ಬಂತು, ಆದ್ರೆ ಈಗ ತಿಕೋಟ ಅಂತ ಕರೀತಾರೆ.
3: ಅದು ತ್ರಿಕೋಟ ಅಂತ ಯಾರು ಅನ್ನಂಗಿಲ್ಲಲ್ಲ, ಹಾಗಾಗಿ ತಿಕೋಟ ತಿಕೋಟ ತಿಕೋಟ ಅಂತೀವಿ.
1: ಓಕೆ ಓಕೆ.
3: ಇದರಲ್ಲಿ ದೇವಸ್ಥಾನ ರೀ, ಮುಸ್ಲಿಂ ದೇವಸ್ಥಾನ. ನಮ್ಮಗ ಶಿವ ಆಗ್ಯಾನ, ಮುಸ್ಲಿಮರಿಗೆ ಅಲ್ಲ ಆಗ್ಯಾನ.
1: ಓ ಸೂಪರ್.
3: ಅದು 20 ದಿನದ ರೋಜೆ ಮಾಡ್ತೇವ್ರಿ, ಅಂದ್ರೆ ಅಮಾಸೆ ಆದ 3 ದಿವಸಗೆ ನಗಾರಿ ಇರ್ತಾವ, 1 ದಿವಸ ಮಧ್ಯದಲ್ಲಿ ಬಿಟ್ಟು 3ನೇ ದಿವಸ ಅಂತ ಹೇಳಿ ಮರ್ದಿವ್ಸ ನಗಾರಿ ಇರ್ತಾವ. ಅವತ್ತಿನಿಂದ ಜಾತ್ರೆ ಬಾನ ಕೊಡುತ್ತೆ ಅಂತ ರೋಜೆ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡಿರ್ತೀವಿ.
1: ಓಕೆ.
3: ಯಾರು 20 ದಿನ ಮಾಡ್ತಾರ, ಯಾರು 10 ದಿನ ಮಾಡ್ತಾರ, ಯಾರು 5 ದಿನ ಮಾಡ್ತಾರ, ಆಮ್ಯಾಗ 2 ದಿನದ ಗಂಧಕ್ಕ ಬಾನಕ್ಕ ಈ ತರ ಬಾನ ಕೊಡ್ತನಕ ಎಂದ ನಗಾರ ಏರಿರ್ತಾವಪ್ಪ ಸೋಮವಾರ ಇರದಂದ್ರ ಅವತ್ತಿನ ದಿನಾನೇ ಬಾನ ಆಗ್ತೈತ. ಅದು
1: ಯಾವ ಸಂದರ್ಭದಲ್ಲಿ ಆಚರಣೆ ಮಾಡೋದು
3: ಇದು ಮೇಡಮ್? ಒಂದ್ಸಲ ಬ್ಯಾಸಿಗೆ ಒಳಗ್ ಬರ್ತದ, ಒಂದ್ಸಲ ಮಳೆಗಾಲದೊಳಗ್ ಬರ್ತದ ಇದು.
1: ಓಕೆ ಓಕೆ. ಇಂತ ಸಂದರ್ಭ ಅಂತಾನೆ ಇಲ್ಲ?
3: ಇಲ್ಲ ಇಲ್ಲ, ಯಾಕಂದ್ರೆ ನಮ್ಮ ಅಧಿಕ ಮಾಸ ಬಂದಾಗ ಅದು 1 ತಿಂಗಳ ಒಳಗ್ ಬಂದ್ ಬಿಡ್ತೈತಿ.
1: ಓಕೆ ಓಕೆ.
3: ಈ ತರ ದೇವಸ್ಥಾನದು. ಮತ್ತೆ ಇನ್ನೊಂದ್ ಏನಪ್ಪ ವಿಶೇಷ ಅಂದ್ರ, ನಾವು ಊರ್ ಬಿಟ್ಟು ಬಂದ ಜನ ಎಲ್ಲ ಊರ್ ಬಿಟ್ಟು ಬಂದವ್ರಿಗೆ ಸಾಕಾಗಟ್ ಕೊಡ್ತಾನಂತ ದೇವರ.
1: ಓಕೆ.
3: ಹೋಗುವಾಗ ಅದನ್ನೆಲ್ಲ ಕಸ್ಕೊಂಡ ತನ್ನ ಜೋಳಿಗೆ ಅವ್ರ ಕೈಯಾಗ ಕೊಟ್ಟು ಕಳಿಸ್ತಾನಂತ.
1: ಓಕೆ ಓಕೆ, ಅಂದ್ರೆ ಆ ಊರಲ್ಲೇ ಜೀವನ ನಡೆಸಿದ್ರೆ ಓಕೆ, ಆ ಊರ್ ಬಿಟ್ಟು ಹೋಗ್ತೀರಾ ಅಂದಾಗ ಏನು ಇರಲ್ಲ ಅಂತ.
3: ಏನು ಎಲ್ಲ ಕಾಲೇ ಮಾಡ್ಕೊಂಡ ಅವ್ರು ಕಾಲೇ ಬಸ್ಸಿಗೆ ಸಕಟ ಮತ್ತವ್ರು ನಾ ಮತ್ತ ನೋಡಿದ್ದು ಸತ್ಯ ರೀ ಇದು.
1: ಓಹೋ,
3: ಇದು 100 ಜನ ನೋಡಿದೆ ನಾನು.
1: ಹ್ಮ್,
3: ಸಿಕ್ಕಾಪಟ್ಟಿ ನಮ್ ಮನಿ ಬಾಜುಗೆ ಮನಿ ತಗೊಂಡ ಮತ್ತ ಹೊಲ ತಗೊಂಡ ಒಂದ್ 5-6 ಎಕರೆ ತಾ ಅರ್ಬಿ ಇಸ್ತ್ರಿ ಮಾಡ್ತಿದ್ದ. ಆತ ಸಾಲಗಾರ ಕಿಶಿಂದ ಹೇಳಲಾರ್ದೆ ಹೋಗ್ಬಿಟ್ಟ. ಅವಾಗ ನನಗ ಅದು ನೆನ್ಪಿಗ್ ಬಂತ ಅಷ್ಟೇ, ಅವೇನ್ ಅಲ್ಲ, ಅದು ತಪ್ಪಲ್ಲ ಒಂದು.
1: ಓಕೆ,
3: ಏನೋ ಒಂದ್ಸಲ ಹಾಳಾಗಿರ್ಬಹುದು, ಆದ್ರ ನನಗ ಆ ದೇವ್ರ ನೆನ್ಪಿಗ್ ಬಂದ.
1: ಓಕೆ ಓಕೆ ಮೇಡಮ್.
3: ಈ ತರ ಮತ್ತ ಇನ್ನೊಂದ್ ವಿಷಯ ಹೇಳ್ತೀನಿ ಮೇಡಮ್. ನಮ್ ಊರ್ ತಿಕೋಟ ಅಲ್ಲ, ನಮ್ ಅಪ್ಪ ತಿಕೋಟಕ್ ಬಂದವ್ರು. ನಮ್ ಊರ್ ಪಕ್ಕದಲ್ಲಿ 7 ಕಿಲೋಮೀಟರ್ ದೂರ ಐತಿ ಕೋಟ್ಯಾಳ್ ಅಂತ ಹೇಳಿ.
1: ಕೋಟ್ಯಾಳ್?
3: ಕೋಟ್ಯಾಳ, ಹಾ, ಎಲ್ಲಿ ಇಡೀ ಕರ್ನಾಟಕದಲ್ಲಿ ಕೋಟ್ಯಾಳ್ ಅಂತ ಊರಿಲ್ಲ ಅಂತ ಮುತ್ತಂಕಾರ್ ಅಂತ ದೇವ್ರಿಲ್ಲ ಅಂತ ಹೇಳ್ತಾರ.
1: ಸೂಪರ್ ಸೂಪರ್.
3: ಹಾ, ಹಾವಿನ ಸರ್ಪದಿಂದ ಹುಟ್ಟಿ ಬಂದಂತ ಮುತ್ತಂಕಾರ ಅದನಲ್ಲಿ. ಹಾ, ಕೋಟ್ಯಾಳ್ ಅಂತ ಊರಿಲ್ಲ ಅಂತ ಮುತ್ತಂಕಾರ್ ಅಂತ ದೇವ್ರಿಲ್ಲ ಅಂತ ಇಡೀ ಈ ತರ ನಮ್ ದೇಶದೊಳಗೆ ಅಂತ ಹೇಳ್ತಾರ, ಕರ್ನಾಟಕ ಹೇಳ್ತಾರ ಗೊತ್ತಿಲ್ಲ, ಈ ತರ ನಮ್ಮ ಅವ್ವಾರು ಹೇಳ್ತಿರ್ತಾರೆ.
1: ಖಂಡಿತ ಖಂಡಿತ ಮೇಡಮ್, ಒಳ್ಳೆ ವಿಚಾರವನ್ನ ನಮ್ಮೊಟ್ಟಿಗೆ ಹಂಚ್ಕೊಂಡ್ರಿ, ಧನ್ಯವಾದಗಳು.
3: ಓಕೆ ಮೇಡಮ್, ನಮಸ್ಕಾರ.
1: ನಮಸ್ಕಾರ. ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಒಂದೊಂದು ಕಡೆ ಒಂದೊಂದು ರೀತಿಯ ವಿಶೇಷತೆ ಇದೆ, ವಿಭಿನ್ನತೆ ಇದೆ ಅಲ್ವಾ. ಎಲ್ಲ ಕಡೆ ಕೂಡ ಅವರದ್ದೇ ಆದಂತಹ ಆಚಾರಗಳಿದೆ, ಆಚಾರಕ್ಕೆ ಎಲ್ಲರೂ ಬೆಲೆಯನ್ನ ಕೂಡ ನೀಡ್ತಾರೆ. ಹಾಗಿದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಹಳ್ಳಿ ನನ್ನ ಪರಂಪರೆ ಕುರಿತು ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ ತೆಗೆದುಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಕಾಫಿ ವಿತ್ ಆಚಿಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ,
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
7: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ,
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
7: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
6: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
7: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
7: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಕಾಫಿ ವಿತ್ ಆರ್ಜಿಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಪ್ರೀತಿಯ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಹಳ್ಳಿ ನನ್ನ ಪರಂಪರೆ ಅನ್ನೋ ಒಂದು ವಿಷಯವನ್ನ ತೆಗೆದುಕೊಂಡು ಬಂದಿದ್ದೀನಿ. ಹಾಗೆ ಆಧುನಿಕತೆಯ ಭರಾಟೆಯಲ್ಲಿ ಇವತ್ತು ನಾವು ಗೂಗಲ್ ಮ್ಯಾಪ್ನಲ್ಲಿ ಜಗತ್ತನ್ನೇ ಹುಡುಕ್ತಾ ಇದ್ದೀವಿ. ಆದರೆ ನಮ್ಮ ತಾತ ಮುತ್ತಾತಂದರು ಬೆಳೆಸ್ಕೊಂಡು ಬಂದಂಥ ಆಚಾರ ವಿಚಾರಗಳು, ಆ ಸಹೋದರತ್ವ, ಆ ಮನುಷ್ಯತ್ವದ ಪಾಠಗಳು ಯಾವ ಬುಕ್ನಲ್ಲೂ ಕೂಡ ಸಿಗಲ್ಲ ಕಣ್ರಿ. ಹಳ್ಳಿಯ ಮಣ್ಣಿನಲ್ಲಿರುವಂಥ ಶಕ್ತಿನೇ ಹಾಗಿದೆ. ಇವತ್ತು ಸ್ನೇಹಿತರೆ, ನಾವೆಲ್ಲರೂ ಒಟ್ಟಾಗಿ ನಮ್ಮ ಹಳ್ಳಿಯ ಆ ಹಳೆಯ ನೆನಪುಗಳನ್ನ ಮೆಲುಕು ಹಾಕೋಣ. ನಿಮ್ಮ ಹಳ್ಳಿಯ ವಿಶೇಷತೆ ಏನು, ಅಲ್ಲಿನ ಯಾವ ಪರಂಪರೆ ನಿಮಗೆ ತುಂಬಾ ಇಷ್ಟ, ಈ ವಿಷಯ ಕುರಿತು ನೀವು ನನ್ನೊಟ್ಟಿಗೆ ಮಾತನಾಡಬಹುದು. ಹಾಗೆ ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9686096279. ಈ ಸಂಖ್ಯೆ ಕರೆಯನ್ನ ಮಾಡಿ ಅಂತ ತಿಳಿಸ್ತಾ ನಮ್ಮ ನೆಕ್ಸ್ಟ್ ಕಾಲರ್ ನಡೀದರೆ, ಯಾರು ಎಲ್ಲಿಂದ ಕರೆ ಮಾಡಿದಾರೆ ಕೇಳುವ. ಹಲೋ
2: ಮೇಡಮ್, ನಮಸ್ಕಾರ.
1: ನಮಸ್ತೆ ಸರ್.
2: ಮಂಡ್ಯದಿಂದ ಕೆಂಡೇಗೌಡ ಮಾತಾಡ್ತಾ ಇದ್ದೀನಿ ಮೇಡಮ್.
1: ಗೌಡ್ರೆ, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಮೇಡಮ್, ಆರಾಮಿದ್ದೀನಿ. ತಾವೆಲ್ಲ ಚೆನ್ನಾಗಿದ್ದೀರಲ್ಲ?
1: ನಾವು ಕೂಡ ಚೆನ್ನಾಗಿದ್ದೀವಿ. ಆಯ್ತಾ ಮಧ್ಯಾಹ್ನದ ಊಟ?
2: ಮಧ್ಯಾಹ್ನ ಇಲ್ಲ, ಒಂದು ಎರಡೇ ಹೊತ್ತು ಊಟ ಮೇಡಮ್.
1: ಎರಡೇ ಊಟ?
2: ಎಸ್, 10:30 11 ಗಂಟೆ ಒಂದು ಊಟ ಮಾಡಿ ತಿರುಗಿ ರಾತ್ರಿ 9 ಗಂಟೆ ಒಂದು ಊಟ ಮಾಡಿದ್ರೆ ಮುಗಿತು ಮೇಡಮ್. ತೋಟಕ್ಕೆ ಹೋಗೋದು ಬರೋದು ಅಷ್ಟೇ.
1: ಓಕೆ ಓಕೆ ಸರ್. ಹಾಗಿದ್ರೆ ನಿಮ್ಮ ಊರ ಹೆಸರು ಹೇಳಿ. ಈಗ
2: ನಮ್ಮೂರ ಹೆಸರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ತಾಳೆಮೆಲೆ ದೊಡ್ಡಿ ಎಂಬ ಗ್ರಾಮ. ತಾಳೆಮೆಲೆ ದೊಡ್ಡಿ?
1: ತಾಳೆಮೆಲೆ ದೊಡ್ಡಿ.
2: ಎಸ್, ಇದು ತಾಳೆ ತಾಳೆ ಹೂ ಕೇಳಿ ನೋಡಿದಿರಲ್ಲ, ತಾಳೆ ಹೂವು. ಎಸ್, ಅದು ಯಥೇಚ್ಛವಾಗಿತ್ತಂತೆ. ಅದರಿಂದ ಇದನ್ನ ತಾಳೆಮೆಳೆ ದೊಡ್ಡಿ ಅಂತ ಒಂದು ಹೆಸರಿಟ್ಟು. ನಮ್ಮದೊಂದು ಪುಟ್ಟ ಗ್ರಾಮ, ಒಂದು 40 ಮನೆಗಳಷ್ಟೇ ಇರೋದು. ಒಂದೇ ರಸ್ತೆನಲ್ಲಿ ಇಕ್ಕೆಲ್ಗಳಲ್ಲಿ ಮನೆಗಳು 20, ಈ ಕಡೆ 20 ಮನೆ, ಆ ಕಡೆ 20 ಮನೆ, 40 ಮನೆಗಳು ಅಷ್ಟೇ ಕರೆಕ್ಟ್ ಆಗಿರೋದು.
1: ಓಹೋ, 40 ಮನೆಗಳಿಗೆ ಒಂದು ಗ್ರಾಮ.
2: ಎಸ್, ಒಂದು ಗ್ರಾಮ.
1: ಆ ಗ್ರಾಮದಲ್ಲಿರುವಂತಹ ವಿಶೇಷತೆ ಏನು?
2: ವಿಶೇಷತೆ ಏನು ಅಂತಂದ್ರೆ, ನಾವು ಕೋಳಿ ಸಾಕಲ್ಲ, ಕೋಳಿ ತಿನ್ನಲ್ಲ, ಕೋಳಿ ಮುಟ್ಟಲ್ಲ. ಕೋಳಿ ಮಾಡಿದ ಮಡಕೆ ಆಗ್ಲಿ, ಪಾತ್ರೆ ಆಗ್ಲಿ, ಯಾರಾದ್ರೂ ಅಡಿಗೆ ಮಾಡಿದಾರೆ ಅಂದ್ರೆ ಅದರಲ್ಲಿ ಊಟ ಮಾಡಲ್ಲ ನಾವು.
1: ಹಾಗೇನಾ?
2: ನಮ್ಮೂರು ಇಡೀ 40 ಮನೆ ಏನಿದೆ, ಅಷ್ಟು ಜನನು ಕೂಡ ನಾವ್ ಯಾರು ಕೋಳಿ ತಿನ್ನಲ್ಲ, ಕೋಳಿ ಸಾಕಲ್ಲ. ಇದೇ ನಮ್ಮೂರಿನ ವಿಶೇಷತೆ.
1: ಸೂಪರ್ ಸೂಪರ್ ಸರ್. ಯಾವ ಕಾರಣಕ್ಕಾಗಿ?
2: ಅದು ನಮ್ಮ ಮನೆ ದೇವರು ಬೀರೇಶ್ವರ ದೇವಸ್ಥಾನ, ಬೀರೇಶ್ವರ. ಅದಕ್ಕೆ ಏನೋ ಹಿಂದಿಂದ ಒಂದು ಸಂಪ್ರದಾಯ, ಯಾರೋ ಹಿರಿಯರು ಹೇಳಿದ್ರು ನಿಮ್ಗೆ ಒಳ್ಳೇದಾಗತ್ತೆ, ಇದನ್ನ ಬಿಟ್ಟು ಬಿಡಿ, ನೀವು ತಿನ್ಬೇಡಿ ಅಂತ. ಹಾಗಾಗಿ ತಲಾಂತರದಿಂದ ಅದು ಯಾವಾಗಿನಿಂದ ಬಂತು ಅಂತ ಗೊತ್ತಿಲ್ಲ. ನಮ್ ತಾತ, ನಮ್ ತಾತಿಂದ ನಮ್ ತಂದೆ, ನಮ್ ತಂದೆ ಈಗ ನಮಗ್ ಬಂದಿದೆ. ಅದ್ ಯಾವಾಗ ಹೋಗುತ್ತೆ ಅಂತ ಗೊತ್ತಿಲ್ಲ, ನಮ್ಗೆ ಹೋಗಲ್ಲ ಅಂತ ಅನ್ಕೊಂಡಿದ್ದೀವಿ. ಯಾಕೆ ಸಂಪ್ರದಾಯ
1: ಬೇರೆ ಕಡೆ ಹೋದಾಗ್ಲೂ ತಿನ್ನಲ್ವಾ?
2: ಅಯ್ಯೋ, ಎಲ್ಲೂ ಮುಟ್ಟ ಅದನ್ನಲ್ಲ. ಇಲ್ಲ ಇಲ್ಲ ಇಲ್ಲ, ಮನೆ ನಮ್ಮ ಮನೆ ಹೆಣ್ಮಕ್ಳು, ಈಗ ನಮ್ಮ ತಂಗಿ ಇನ್ನೊಬ್ರು ಮನೆಗೆ ಹೋದ್ರೆ ಅವರಲ್ಲಿ ಅವ್ರ ಸಂತದಾಯ ಇದಂತೆ, ಅವ್ರು ತಿನ್ಬಹುದು.
1: ಹೌದು, ಆದ್ರೆ ನಿಮಗೆ ಸೊಸೆಯಾಗಿ ಬಂದವರು ಅದನ್ನ ಆಚರಿಸಬೇಕು ಅಲ್ವಾ?
2: ಹೌದೌದು, ನಮ್ಮನೆಗೆ ಬಂದವರು ಯಾರು ಅದನ್ನ ತಿನ್ನಂಗಿಲ್ಲ, ತಿಂತಿದ್ರು ಅದನ್ನ ಬಿಟ್ಟು ಬಿಡ್ಬೇಕು.
1: ಓಕೆ ಓಕೆ,
2: ಇದು ಒಂದು ಸಂಪ್ರದಾಯ ಮೇಡಮ್.
1: ನಿಜ, ಸ್ವಲ್ಪ ವಿಶೇಷವಾಗಿ ಇದೆ ಸರ್.
2: ಹೌದೌದು, ಅದಕ್ಕೆ ನಾನು ತುಂಬಾ ಟ್ರೈ ಮಾಡಿ ನಾನು ಕಾಲ್ ತಗೊಂಡಿದ್ದೀನಿ.
1: ಓಕೆ ಓಕೆ ಸರ್, ಖುಷಿ ಆಯ್ತು ನಿಮ್ಮ ಹಳ್ಳಿಯ ಬಗ್ಗೆ ಕೇಳಿ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು ಎಲ್ಲರಿಗೂ, ನನ್ನ ನಮಸ್ಕಾರಗಳು.
1: ಓಕೆ, ಎಸ್, ಮಂಡ್ಯದಿಂದ ಕೆಂಡೇಗೌಡರು ಅವರು ಕರೆ ಮಾಡಿ ಒಂದು ಒಳ್ಳೆ ಮಾಹಿತಿನ ಹಂಚ್ಕೊಂಡ್ರು ಅಲ್ವಾ. ಹೌದು, ತಾಳೆಮೇಲೆ ದೊಡ್ಡಿ ಅನ್ನೋ ಒಂದು ಗ್ರಾಮದಲ್ಲಿ ಕೋಳಿಯನ್ನ ಸಾಕಲ್ಲ, ಕೋಳಿಯನ್ನ ತಿನ್ನಲ್ಲ ಅಂತ ಕೂಡ ಹೇಳ್ತಾ ಇದ್ರು. ಮುಂದಿನ ಕರೆ ಸಿದ್ಧವಾಗಿದೆ, ಯಾರು ಇಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ,
3: ನಮಸ್ತೆ ಮೇಡಮ್. ಅರ್ಪಿತಾ ಮೇಡಮ್, ಚೆನ್ನಾಗಿದ್ದೀರಾ?
1: ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ?
3: ಹಾ ಮೇಡಮ್, ಚೆನ್ನಾಗಿದೆ. ಕಾಫಿ ಟೀ ಆಯ್ತಾ ಮೇಡಮ್?
1: ಆಗಿಲ್ಲ ಮೇಡಮ್, ನಿಮ್ಮ ಒಟ್ಟಿಗೆ ಮಾತಾಡಿ ಆಮೇಲೆ ಕುಡಿಬೇಕು.
3: ಬನ್ನಿ ಮೇಡಮ್ ನಮ್ಮ ಮನೆಗೆ. ತುಂಬಾ ಹೊತ್ತಾಯ್ತು ಮೇಡಮ್ ಟ್ರೈ ಮಾಡಕತ್ತಿ, 40 ನಿಮಿಷದಿಂದ ಸತತವಾಗಿ ಟ್ರೈ ಮಾಡ್ತಾ ಇದೀನಿ, ಲೈನ್ ಸಿಗ್ತಾನೆ ಇರ್ಲಿಲ್ಲ.
1: ಏನ್ ಮಾಡುದು ಮೇಡಮ್, ಎಲ್ರು ಕೂಡ ಪ್ರಯತ್ನ ಪಡ್ತಿರ್ತಾರಲ್ವಾ.
3: ಒಳ್ಳೆ ವಿಷಯ ಕೊಟ್ಟಿದ್ದೀರಾ ಮೇಡಮ್.
1: ಹೇಳಿ, ಈಗ ನಿಮ್ಮ ಹಳ್ಳಿ, ನಿಮ್ಮ ಪರಂಪರೆ ಏನು, ನಿಮ್ ಹಳ್ಳಿ ಯಾವ್ದು?
3: ಹೌದು ಮೇಡಮ್, ನಮ್ಮ ಹಳ್ಳಿ ನಾವು ನೆನ್ಪಿಸ್ಕೊಳ್ಳೋದಕ್ಕೆ ನೀವೊಂದು ಅವಕಾಶ ಕೊಟ್ಟಿದ್ದೀರಾ ಮೇಡಮ್. ನನ್ನ ಹೆಸರು ರೂಪಾ ಮೇಡಮ್, ರೂಪಾ ಯೋಗೇಶ್, KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ.
1: ಓಕೆ,
3: ನನ್ನನ್ನು ಕೊಟ್ಟಿರೋದು ಮೇಡಮ್ ಮರಿಗೊಂಡನಹಳ್ಳಿ, ಅದು ದಾವಣಗೆರೆ ಡಿಸ್ಟ್ರಿಕ್ ನ್ಯಾಮತಿ ತಾಲೂಕು.
1: ಮರಿಗೊಂಡನಹಳ್ಳಿ?
3: ಹೌದು ಮೇಡಮ್, ಮರಿಗೊಂಡನಹಳ್ಳಿ ನ್ಯಾಮತಿ ತಾಲೂಕು.
1: ಓಕೆ, ಏನು ನಿಮ್ಮ ಗ್ರಾಮದಲ್ಲಿ ಇರುವಂತಹ ವಿಶೇಷತೆ?
3: ಹಾ ಮೇಡಮ್, ನಾವು ಅಲ್ಲಿ ಒಂದು ಹಬ್ಬ, ಒಂದು ಏನಾದ್ರೂ ಒಂದು ಜಾತ್ರೆ ಆಗ್ಬೇಕಾದ್ರೆ ನಾವೆಲ್ಲರೂ ಒಟ್ಟಿಗೆ ಸೇರ್ತೀವಲ್ಲ ಮೇಡಮ್, ಆ ಒಂದು ಸಂಭ್ರಮ, ಸಂತೋಷ, ಖುಷಿ ಇಲ್ಲಿ ಯಾವ್ದ್ರಲ್ಲೂ ಸಿಗಲ್ಲ ಮೇಡಮ್.
1: ಓಕೆ,
3: ಅಲ್ಲಿ ನಮ್ಮ ಊರಿಗೆ ಎಂಟ್ರಿ ಕೊಡ್ತಾ ಇದ್ದಂಗೆ ಒಳಗ್ ಹೋಗ್ಬೇಕು ಅಂದ್ರೆ ಅಲ್ಲಿನ ಒಂದು ತೆಂಗಿನ ತೋಟ, ಭತ್ತದ ಗದ್ದೆ,

0: ಕಬ್ಬಿನ ಗದ್ದೆ ನೋಡ್ತಾ ಹೋದ್ರೆ, ಒಂದು ಪ್ರಕೃತಿ ಸೌಂದರ್ಯ ಸವಿತಾ ಹೋದ್ರೆ ಮೇಡಮ್, ನಮ್ಮ ಊರು ಚಿಕ್ಕ ಊರಾದ್ರೂ ತುಂಬಾ ತುಂಬಾ ಪ್ರಕೃತಿಯಿಂದ ಕೂಡಿದೆ ಮೇಡಮ್. ತುಂಬಾ ಅಲ್ಲಿನ ಒಂದು ವಾತಾವರಣ ತುಂಬಾ ಚೆನ್ನಾಗಿದೆ ಮೇಡಮ್.
1: ಓಕೆ,
0: ತುಂಬಾನೇ ಚೆನ್ನಾಗಿದೆ. ಆ ಒಂದು ನಮ್ಮ ಊರಿನಲ್ಲಿ ವರ್ಷಕ್ಕೊಂದ್ಸರಿ ವೀರಭದ್ರ ದೇವರಿಂದ ಅರ್ಚನೆ ಆಗುತ್ತೆ ಮೇಡಮ್.
1: ಓಕೆ,
0: ಊರಿನ ಹೊಟ್ಟಿನಿಂದಾನೇ ಮಾಡ್ತಾರೆ, ವೀರಭದ್ರ ದೇವರ ರಚನೆ ಮಾಡ್ತಾರೆ. ವೀರಗಾಸೆಯನ್ನು ಕರೆಸ್ತಾರೆ, ಡೊಳ್ಳು ಕುಣಿತವನ್ನು ಕರೆಸ್ತಾರೆ. ಅಲ್ಲಿ ಮಾಡಿ ಒಂದು ಕೆಂಡದ ಅರ್ಚನೆ ಮಾಡ್ತಾರೆ ಮೇಡಮ್. ಕೆಂಡ ಅನ್ನೋದು ನಾವು ಭಕ್ತಿಯಿಂದ ಮಡಿಯಿಂದ ಆ ಕೆಂಡವನ್ನು ತುಳಿಬೇಕು ಮೇಡಮ್. ನಾವ್ ಏನ್ ಅನ್ಕೊಂತೀವ ಆ ಒಂದು ಎಲ್ಲ ಈಡೇರುತ್ತೆ. ಮತ್ತೆ ಇಷ್ಟ ಇದ್ದವ್ರು ಮೇಡಮ್ ಬಾಯಿ ಸುಸ್ಲು ಹಾಕ್ಸ್ಕೊಂತಾರೆ. ಆ ಒಂದು ಬಾಯಿಗೆ ನಾವು ಮೇಡಮ್ ಹಾಕ್ಸ್ಕೊಂಡಿದ್ವಿ, ಅದನ್ನ ಹಾಕ್ಸ್ಕೊಂಡ್ರೆ ನಮಗೆ ತುಂಬಾ ಒಳ್ಳೇದಾಗುತ್ತೆ ಮೇಡಮ್. ನಮ್ಮ ಮಕ್ಕಳಿಗಾಗ್ಲಿ, ನಮ್ಮ ಕುಟುಂಬಕ್ಕಾಗ್ಲಿ, ನಮ್ಮ ಎಲ್ಲಾರಿಗೂ ಒಳ್ಳೇದಾಗುತ್ತೆ ಮೇಡಮ್. ಅದು ಆ ಒಂದು ನಂಬಿಕೆ ಇದೆ ಮೇಡಮ್ ಆ ಊರಲ್ಲಿ.
1: ಓ ಸೂಪರ್ ಸೂಪರ್ ಮೇಡಮ್.
0: ಮತ್ತೆ 5 ವರ್ಷಕ್ಕೊಂದ್ಸರಿ ಮಾರಿ ಹಬ್ಬ ಅಂತ ಮಾಡ್ತಾರೆ ಮೇಡಮ್. ಆ ನಮ್ಮ ಊರಿನಲ್ಲಿ ಮಾರಿಯಮ್ಮನ್ ದೇವಸ್ಥಾನ ಇದೆ ಮೇಡಮ್. ತುಂಬಾ ದೊಡ್ಡದಾದ ಮಾರಿಯಮ್ಮ ಇದೆ.
1: 5 ವರ್ಷಕ್ಕೊಂದ್ಸರಿ
0: ಅದನ್ನ ದೇವಸ್ಥಾನದ ಒಳಗೆ ಗರ್ಭಗುಡಿ ಒಳಗೆ ಇಡಕ್ ಆಗಿಲ್ಲ ಮೇಡಮ್. ಅದು ತುಂಬಾ ದೊಡ್ಡದು, ಹಂಗಾಗಿ ಹೊರಗೆ ಇಟ್ಟಿದ್ದಾರೆ ಮಾರಿಯಮ್ಮನ. ಅದನ್ನ 5 ವರ್ಷಕ್ಕೊಂದ್ಸರಿ ಮಾಡ್ತಾರೆ ಮೇಡಮ್.
1: ಓಕೆ,
0: ಅದೊಂದು ತುಂಬಾ ಅದ್ಧೂರಿಯಾಗಿ ಮಾಡ್ತಾರೆ ಅಂದ್ರೆ ನಮ್ಮ ತಾಲೂಕಿನಲ್ಲಿ ಅದೇ ಊರಲ್ಲಿ ಮೇಡಮ್ ಅಷ್ಟೊಂದು ಗ್ರ್ಯಾಂಡ್ ಆಗಿ ಅದ್ಧೂರಿಯಾಗಿ ಮಾಡೋ ಸಂಭ್ರಮದಿಂದ ಮಾಡುವಂತ ಒಂದು ಹಬ್ಬ ಅಂದ್ರೆ 5 ವರ್ಷಕ್ಕೊಂದ್ಸರಿ ಮಾರಿ ಹಬ್ಬ ಮಾಡ್ತಾರೆ ಮೇಡಮ್. ಎಷ್ಟು ಲಕ್ಷ ಖರ್ಚು ಮಾಡಿ ಮಾಡ್ತಾರೆ ಅಂದ್ರೆ ಅದು ಒಂದು ದೊಡ್ಡ ಇತಿಹಾಸನೇ ಇದೆ ಮೇಡಮ್. ಅದು ಮಾರಿ ಹಬ್ಬ ಒಂದು ಮಾರಿಯಮ್ಮಂದು ಒಂದು ಇತಿಹಾಸನೇ ಇದೆ ಮೇಡಮ್. ತುಂಬಾ ಚೆನ್ನಾಗಿದೆ ಮೇಡಮ್. 5 ದಿವಸ ಮಾಡ್ತಾರೆ ಎಲ್ಲ, ಪ್ರತಿಯೊಂದು ದಿನ ಒಂದು ವಿಶೇಷ ಒಂದು ಕಾರ್ಯಕ್ರಮಗಳು ಇಟ್ಟಿರ್ತಾರೆ ಮೇಡಮ್.
1: ಸೂಪರ್ ಸೂಪರ್, ಕೇಳ್ತಾ ಇದ್ರೆ ಖುಷಿ ಆಗ್ತಾ ಇದೆ. ನಿಮ್ಮ ಊರಿಗೆ ಬರ್ಬೇಕಂತ ಅನಿಸ್ತಿದೆ.
0: ಸುತ್ತಮುತ್ತಲಿರೋ ಎಲ್ಲಾ ಕಲಾವಿದರನ್ನು ಕರೆಸಿ ಪ್ರತಿ ಒಂದು ದಿನ ಒಂದೊಂದು ಕಲಾವಿದರಿಂದ ಎಲ್ಲಾ ಪ್ರೋಗ್ರಾಮ್ ಗಳನ್ನು ಕೊಡ್ತಾರೆ ಮೇಡಮ್. ಎಲ್ಲಾ ಪ್ರೋಗ್ರಾಮ್ ಗಳನ್ನು ಕೊಡ್ತಾರೆ. ಒಂದು ಡೊಳ್ಳು ಕುಣಿತ ಆಗ್ಲಿ, ವೀರಗಾಸರೆ ಆಗ್ಲಿ, ಒಂದು ಕೋಲಾಟ ಆಗ್ಲಿ, ಎಲ್ಲಾ ಕರೆಸಿ ಮತ್ತೆ ಒಂದಿನ ಮನರಂಜನೆ ಕಾರ್ಯಕ್ರಮಗಳು ಇರುತ್ತೆ ಮೇಡಮ್. ಸಾಂಸ್ಕೃತಿಕ ಕಾರ್ಯಕ್ರಮ, ನೃತ್ಯ ಮಾಡೋದು ಮತ್ತೆ ಆರ್ಕೆಸ್ಟ್ರಾ ಕರೆಸೋದು ಎಲ್ಲಾ ಇರುತ್ತೆ ಮೇಡಮ್.
1: ಓಕೆ ಮೇಡಮ್, ತುಂಬಾ ಖುಷಿ ಆಯ್ತು ನೋಡಿ ನಿಮ್ಮ ಊರ ಬಗ್ಗೆ ಕೇಳಿ.
0: ತುಂಬಾನೇ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಮೇಡಮ್. ಮತ್ತೆ ಆ ಒಂದು ಮಾರಿಯಮ್ಮನ ಪೂಜೆ ಮಾಡುದು, ರಾತ್ರಿ ಎಲ್ಲಾ ಪೂಜೆ ಮಾಡಿ ಪ್ರತಿಯೊಂದು ಮನೆಯಿಂದನು ಮಡ್ಲಕ್ಕಿ ತಗೊಂಡೋಗಿ ಕೊಟ್ಟು ರಾತ್ರಿ ಎಲ್ಲಾ ಪೂಜೆ ಮಾಡಿ ಮತ್ತೆ ಕೋಣ ಬಲಿ ಕೊಡ್ತಾರೆ ಮೇಡಮ್. ಆ ಒಂದು ಆ ಅಮ್ಮಗೆ ಮುಖನ ಮುಚ್ಚಿ ಕೋಣವನ್ನ ಬಲಿ ಕೊಡ್ತಾರೆ ಮೇಡಮ್. ಆ ಒಂದು ತುಂಬಾನೇ ಚೆನ್ನಾಗಿದೆ ಮೇಡಮ್. ತುಂಬಾ ಕಟ್ಟುನಿಟ್ಟವಾಗಿ ಮಾಡ್ತಾರೆ ಮೇಡಮ್. ಆ ಒಂದು ಪೂಜೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ನಾವೆಲ್ಲ ಒಟ್ಟಿಗೆ ಸೇರ್ತಿವಲ್ಲ,
1: ಅದೇ ಖುಷಿ ಆಗುತ್ತೆ.
0: ಮತ್ತೆ ನಮ್ಮ ಪರಂಪರೆಯ ಒಂದು ಸಂಸ್ಕೃತಿ ಇನ್ನೂ ಜೀವಂತವಾಗಿ ಉಳಿಸ್ಕೊಂಡ್ಬರ್ತಾ ಇದೀವಲ್ಲ ಮೇಡಮ್, ಅದು ಖುಷಿ. ಇನ್ನು ಮುಂದೆ ನಮ್ಮ ಜನರೇಷನ್, ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಇದೇ ರೀತಿ ಆ ಒಂದು ಜಾತ್ರೆ ಹಬ್ಬಗಳು
1: ಪರಂಪರೆ ಉಳಿಬೇಕಾಗಿದೆ ಅಲ್ವಾ ಮೇಡಮ್?
0: ಜೀವಂತವಾಗಿರ್ಬೇಕು ಮೇಡಮ್, ಅದು ಉಳಿಬೇಕು.
1: ನಿಜ ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಮೇಡಮ್. ನಿಮ್ ಒಟ್ಟಿಗೆ ಮಾತಾಡ್ ತುಂಬಾ ಖುಷಿ ಆಯ್ತು. ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ಅವಕಾಶಕ್ಕಾಗಿ ಧನ್ಯವಾದ. ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಿದ್ರ ಮೇಡಮ್, ಲವಲವಿಕೆಯಿಂದ ಖುಷಿ ಖುಷಿಯಾಗಿ ನಡ್ಸ್ಕೊಡ್ತಾ ಇದ್ರ ಮೇಡಮ್. ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್.
0: ಧನ್ಯವಾದಗಳು ಮೇಡಮ್.
1: ಓಕೆ ಮೇಡಮ್, ಧನ್ಯವಾದಗಳು.
0: ಥ್ಯಾಂಕ್ ಯು ಮೇಡಮ್.
1: ಎಸ್, ರೂಪಾ ಅವರು ಕರೆ ಮಾಡಿದ್ರು. ಅವರು ಮರಿಗೊಂಡನ ಹಳ್ಳಿ ಬಗ್ಗೆ ಒಂದು ಒಳ್ಳೆ ಮಾಹಿತಿನ ಹಂಚಿಕೊಂಡ್ರು. ಹಾಗಿದ್ರೆ ಮುಂದಿನ ಕರೆ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ.
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ,
2: ನಾನು ಸಂಕಪ್ಪ ಮಾತಾಡ್ತಾ ಇರೋದು.
1: ಸಂಕಪ್ಪ ಅವರೇ, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಮೇಡಮ್.
1: ಸಂಕಪ್ಪ ಅವ್ರ ಬಾಯಲ್ಲಿ ಮೋಡ ಕವಿದ ವಾತಾವರಣ ಅಂತ ಕೇಳೋದೇ ಒಂದ್ ರೀತಿ ಖುಷಿ.
2: ಜೊತೆಗೆ ಇವತ್ತಿನ ನಮ್ಮೂರಿನ ಪರಂಪರೆ ಹೇಳಬೇಕು ಅಂದ್ರೆ, ಹೇಳಿದ್ದೆ ನಾನು ಸ್ವಲ್ಪ,
1: ನನ್ನ ಹಳ್ಳಿ ನನ್ನ ಪರಂಪರೆ.
2: ನನ್ನ ಹಳ್ಳಿ ನನ್ನ ಪರಂಪರೆ ಅಂದ್ರೆ, ನಮಗೆ ನಮ್ಮ ಊರಿನ ಹೆಸರು ಕೆಂಚಮ್ಮನ ಹೊಸಕೋಟೆ ಅಂತ.
1: ಕೆಂಚಮ್ಮನ ಹೊಸಕೋಟೆ
2: ಹಾಸನ ಜಿಲ್ಲೆ ಆಲೂರು ತಾಲೂಕು. ಇದು ಹಾಸನಾಂಬೆಯ ಅಕ್ಕ ನಮ್ಮ ದೇವ ನಮ್ಮ ಊರಿನ ಕೆಂಚಾಂಬಿಕೆ. ಅದು ವರ್ಷದಲ್ಲಿ 2 ಸರಿ ಜಾತ್ರೆ ಆಗುತ್ತೆ. ಒಂದ್ಸರಿ ಏಪ್ರಿಲ್ ಅಲ್ಲಿ, ಒಂದ್ಸರಿ ದೀಪಾವಳಿಲಿ. ಏಪ್ರಿಲ್ ಅಲ್ಲಿ ದೊಡ್ಡ ಜಾತ್ರೆ, ದೀಪಾವಳಿಲಿ ಚಿಕ್ಕ ಜಾತ್ರೆ. ಆ ಏಪ್ರಿಲ್ ಅಲ್ಲಿ ಜಾತ್ರೆ ಆದಾಗ 7 ದಿವಸ ಸಾರ್ತಾರೆ. ಈ ಭಾನುವಾರ ಸಾರಿದ್ರೆ ಬರೋ ಭಾನುವಾರ ಜಾತ್ರೆ ಆಗುತ್ತೆ. ಆ ಶನಿವಾರದವರೆಗೂ ಆ ಕಟ್ಟಪ್ಪಣೆಗಳನ್ನ ರೂಲ್ಸ್ ಗಳನ್ನ ಫಾಲೋ ಮಾಡ್ಬೇಕು ನಾವು.
1: ಓಕೆ,
2: ಅದರಲ್ಲೂ 3 ದಿವಸ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕು. ಏನಂದ್ರೆ ಹಸಿರು ಕಡಿಯಂಗಿಲ್ಲ. ಹಸಿರಂದ್ರೆ ಹಸಿದ ಕೊಂಬೆ ಯಾವ್ದು ಮರ ಆಗಿರ ಚಿಗುರು ಯಾವ್ದು ಮುಟ್ಟಂಗಿಲ್ಲ ನಾವು.
1: ಓಕೆ,
2: ಆಮೇಲೆ ಬಟ್ಟೆ ಒಗೆಯಂಗಿಲ್ಲ. ಯಾಕೆ ಅಂತ ಹೇಳಿದ್ರೆ, 3 ದಿವಸ ಬಟ್ಟೆ ಒಗೆಯಂಗಿಲ್ಲ ಅಂದ್ರೆ ಕೆಂಚಮ್ಮ ದೇವ್ರದ್ದು ತಾಯಿದು ಬಟ್ಟೆ ಒಗೆದ್ಮೇಲೆ ನಾವು ಒಗೆಯೋದು.
1: ತುಂಬಾ ವಿಶೇಷವಾಗಿದೆ ಸರ್.
2: ಆಮೇಲೆ ಹಂಚು ಒಲೆ ಮೇಲೆ ಇಡಂಗಿಲ್ಲ, ಯಾಕೆಂದ್ರೆ ರೊಟ್ಟಿ ಸುಡಂಗಿಲ್ಲ. ಒಳಗಿದ್ದವ್ರ ಒಳಗೆ, ಹೊರಗಿದ್ದವ್ರ ಹೊರಗೆ ಅಂತ.
1: ಓಕೆ,
2: ನೀವು ಏನಾದ್ರು ನಾನು ಆ ಸಾರು ಬೀಳುವಾಗ ಮುಂಚೆನೆ ನಿಮ್ಮ ಶಿವಮೊಗ್ಗಕ್ಕೆ ಬಂದಿದ್ರೆ ಮತ್ತೆ ನಾನು ಬರಂಗಿಲ್ಲ. ಇಲ್ಲಿ
1: ಜಾತ್ರೆ ಮುಗಿಸಿ ವಾಪಸ್ ಹೋಗ್ಬೇಕು,
2: ವಾಪಸ್ ಬರ್ಬೇಕಾ? ಅದಕ್ಕೋಸ್ಕರ ಒಳಗಿದ್ದವರವರಿಗೆ. ಮತ್ತೆ ಎರಡನೇದು ಇನ್ನೊಂದ್ ಏನೋ ಇರುತ್ತಲ್ಲ, ಅದಕ್ಕೂ ಅಷ್ಟೇ, ಅವರು ದೂರದಲ್ಲಿ ಇರ್ಬೇಕು ಮನೆ ಬಿಟ್ಟು ಹೆಂಗಸರು. ಆತರ ಎಲ್ಲ ಕಟ್ಟಪ್ಪಣೆಗಳಿದಾವೆ. ಆಮೇಲೆ ಕೆಂಡ ಹಾಕಿ ಇದ್ ಮಾಡ್ತಾರೆ, ಆ ಕೆಂಡದ ಮೇಲೆ ನಾವು ಬಿಳಿ ಪಂಚನೋ ಬಿಳಿ ಸಿಸಿಯನ್ನು ಬಾಳೆಹಣ್ಣು ತಲೆ ಮೇಲೆ ಹೊತ್ಕೊಂಡು ಆ ಕೆಂಡದ ಮೇಲೆ ನಡ್ಕೊಂಡು ಹೋಗ್ತೀವಿ.
1: ಓಕೆ ಸರ್, ತುಂಬಾ ಚೆನ್ನಾಗಿದೆ ನಿಮ್ಮ ಊರ ಆಚರಣೆ.
2: ಆಮೇಲೆ ಅಲ್ಲಿ ಒಂದು ಹರಕೆ ಅಂದ್ರೆ ಸಿಂಪಲ್ ಆಗಿ ದವನ ಜೊತೆಗೆ ಕಾಳುಮೆಣಸು ಉರ್ಗಡ್ಲೆ ಈ ಮೂರನ್ನು ದೇವಸ್ಥಾನದ ಸುತ್ತ ಎಸಿಬೇಕು.
1: ಓಕೆ,
2: ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಗಳು ಅಡಕೆ ಹೊತ್ಕೊಂಡ್ರೆ ಅದು ನೆರವೇರುತ್ತೆ ಈ ತರ. ಆಮೇಲೆ ಕೆಂಚಮ್ಮನವರಿಗೆ ನಾವು ಸೀರೆ ಅರಕೆ ಹೇಳ್ಬೋದು, ಸೀರೆ ಕೊಡ್ತೀವಿ, ಮತ್ತೆ ಬೇರೆ ಗಂಟೆ ಕೊಡ್ಬೋದು, ಅಥವಾ ಬೇರೆ ಏನೇನ ಅರಕೆ ಚಿನ್ನದ ಮಗ ಕೊಡ್ಬೋದು. ಚಿನ್ನದ ನಮ್ಮ ತಂದೆ ಕೊಟ್ಟಿದ್ರು ತೊಟ್ಲು ಮಗ ಎಲ್ಲ ಚಿನ್ನದ್ದು.
1: ಓಕೆ ಓಕೆ ಸರ್, ಸೊ ನೋಡಿ ಎಷ್ಟು ಒಳ್ಳೆ ಆಚರಣೆ ಇದೆ ನಿಮ್ಮ ಊರಲ್ಲಿ.
2: ಆತರ ಎಲ್ಲ ಇದೆ, ನಮ್ಮ ನಮ್ಮನ್ನ ನನ್ನ ಉಳಿಸ್ಬೇಕಾದ್ರೆ ಆತರ ಅರಕೆ ಹೊತ್ತಿದ್ರಂತೆ ಕೆಂಚಮ್ಮನವ್ರಿಗೆ.
1: ಓಹೋ, ಕೆಂಚಮ್ಮ ದೇವತೆಯ ಆಶೀರ್ವಾದದೊಂದಿಗೆ ಸಂಕಪ್ಪ ಅವರು ಜನಿಸಿದ್ದ.
2: ಹೌದು, ಇವತ್ತಿನ ಈ ಸ್ಥಿತಿಯಲ್ಲಿ ಇರ್ಬೇಕು ಅಂದ್ರೆ ಆ ತಾಯಿಯ ಒಂದು ಆಶೀರ್ವಾದವೇ ನಮ್ಮ ಶ್ರೀರಕ್ಷೆ ಅಂತ ಹೇಳ್ಬೋದು ಮೇಡಮ್.
1: ಖಂಡಿತವಾಗ್ಲೂ ಆ ತಾಯಿಯ ಆಶೀರ್ವಾದ ನಿಮ್ಮಲ್ಲಿ ಯಾವಾಗ್ಲೂ ಇರ್ಲಿ ಅಂತ ನಾವು ಬಯಸ್ತೀವಿ. ಧನ್ಯವಾದಗಳು ಸರ್ ಕರೆ
2: ಮಾಡಿದ. ಥ್ಯಾಂಕ್ ಯು, ಧನ್ಯವಾದ.
1: ಓಕೆ, ಸಂಕಪ್ಪನವರು ಕರೆ ಮಾಡಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಕೆಂಚಮ್ಮನ ಹೊಸಕೋಟೆ ಗ್ರಾಮದ ವಿಶೇಷತೆ ಬಗ್ಗೆ ಕೂಡ ತಿಳಿಸ್ಕೊಟ್ರು. ನಾನಾಗಿದ್ದ ಕೇಳುವಾಗ ಒಬ್ರಿಗಿಂತ ಒಬ್ರು ವಿಶೇಷತೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಹಾಗೆಯೇ ಎಲ್ಲಾ ಗ್ರಾಮದಲ್ಲೂ ಅದರದೇ ಆದಂತಹ ವಿಶೇಷತೆ ಇದೆ ಅಲ್ವಾ? ಖಂಡಿತವಾಗ್ಲೂ. ಅದಕ್ಕಾಗಿನೇ ನನ್ನ ಹಳ್ಳಿ ನನ್ನ ಪರಂಪರೆ ಅನ್ನೋ ಒಂದು ವಿಷಯವನ್ನು ತೆಗೆದುಕೊಂಡು ಬಂದಿದೆ. ಕೇಳುಗರೆ, ಈಗ ನಾವು ಲೈವ್ ಅಲ್ಲಿ ಈ ಒಂದು ವಿಷಯವನ್ನ ಮಾತಾಡಿದ್ವಿ, ಆದ್ರೆ ಇಡೀ ಭಾರತ ದೇಶದಲ್ಲಿ ಎಷ್ಟೊಂದು ಹಳ್ಳಿಗಳಿದೆ ಅಲ್ವಾ? ನಾನು ಮುಂಚೆನೆ ಹೇಳಿದೆ, ಹಳ್ಳಿಯಲ್ಲಿರುವ ಎಷ್ಟೋ ಹಳ್ಳಿಗಳನ್ನ ಹೊಂದಿರುವಂತಹ ದೇಶ ನಮ್ಮ ಭಾರತ ದೇಶ ಅಂತ. ಹಾಗಿದ್ಮೇಲೆ ನೀವು ಕೂಡ, ಯಾರು ಅಕಸ್ಮಾತ್ ಕರೆ ಸಿಕ್ಕಿಲ್ವೋ, ನಿಮಗೆ ಅವಕಾಶ ಸಿಕ್ಕಿಲ್ವೋ, ನೀವು ಕೂಡ ನಿಮ್ಮ ಹಳ್ಳಿಯ ಬಗ್ಗೆ, ನಿಮ್ಮ ಹಳ್ಳಿಯ ಪರಂಪರೆ ವಿಶೇಷತೆ ಬಗ್ಗೆ ಮಾಹಿತಿಯನ್ನ ತಿಳಿಸ್ಬೇಕು, ಇಡೀ ದೇಶಕ್ಕೆ ನಿಮ್ಮ ಊರಿನ ಪರಂಪರೆ ಗೊತ್ತಾಗಬೇಕು ಅಂದ್ರೆ ಜಾಸ್ತಿ ಏನ್ ತೊಂದರೆ ಇಲ್ಲ. ಅದಕ್ಕಾಗಿನೇ ಸೆಂಟ್ರಲ್ ಗವರ್ಮೆಂಟ್ ಅವರು MGMD ಅಂತ ಹೇಳಿ ಒಂದು ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ. ಈ ಒಂದು ಯೋಜನೆಯಲ್ಲಿ ನೀವೆಲ್ಲರೂ ಕೂಡ ಪಾಲ್ಗೊಳ್ಬಹುದು. MGMD ಪೋರ್ಟಲ್ಗೆ ಹೋಗಿ ಅಲ್ಲಿ ನೀವು ನಿಮ್ಮ ಊರಿನ ಬಗ್ಗೆ ರೆಕಾರ್ಡಿಂಗ್ ಮಾಡಬಹುದು, ವಾಯ್ಸ್ ರೆಕಾರ್ಡಿಂಗ್ ಮಾಡಬಹುದು, ಅಥವಾ ವಿಡಿಯೋ ರೆಕಾರ್ಡಿಂಗ್ ಮಾಡಬಹುದು, ಫೋಟೋ ಹಾಕ್ಬಹುದು, ಕತೆ ಮುಖಾಂತರ ಕೂಡ ನಿಮ್ಮ ಪರಂಪರೆಯ ಬಗ್ಗೆ ವಿವರಿಸ್ತಾ ಈ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ದಾಖಲೆಯನ್ನ ಮಾಡಿದ್ರೆ ಇಡೀ ದೇಶಕ್ಕೆ ನಿಮ್ಮ ಊರಿನ ಪರಂಪರೆ, ನಿಮ್ಮ ಊರಿನ ವಿಶೇಷತೆ ಬಗ್ಗೆ ಗೊತ್ತಾಗುತ್ತೆ. ಓಕೆನಾ? ಹಾಗಿದ್ಮೇಲೆ ಮೇರಾ ಗಾವ್ ಮೇರಿ ಧರೋಹರ್ ಅಂದ್ರೆ ನನ್ನ ಹಳ್ಳಿ ನನ್ನ ಪರಂಪರೆಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಳಿ ಅಂತ ತಿಳಿಸ್ತಾ ಕೇಳುಗರೆ, ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ಹಾಗೆ ಇದ್ರೊಟ್ಟಿಗೆ ನಿಮಗೆ ಇನ್ನೊಂದು ವಿಶೇಷತೆ ಬಗ್ಗೆ ಕೂಡ ತಿಳಿಸ್ಬೇಕು. ಏನಪ್ಪಾ ಅಂದ್ರೆ, ಇವತ್ತು ಕ್ಯಾಲೆಂಡರ್ ನೋಡುವಾಗ ಆಗಸ್ಟ್ 13 ಅನ್ನೋದು ಬರೀ ಡೇಟ್ ಮಾತ್ರ ಅಲ್ಲ, ಇದು ಒಂದು ವಿಶೇಷತೆ ಹಾಗೆ ಮಹತ್ವವನ್ನ ಹೊಂದಿರುವಂತಹ ದಿನ ಕೂಡ ಹೌದು. ನೀವ್ ಯಾವತ್ತಾದ್ರೂ ಯೋಚನೆ ಮಾಡಿದ್ರ ಸ್ನೇಹಿತರೆ, ನಾವು ಈ ಭೂಮಿ ಮೇಲೆ ಇಲ್ಲದೆ ಹೋದ್ರೂ ಕೂಡ ನಮ್ಮ ದೇಹದ ಕೆಲವು ಭಾಗಗಳು ಯಾರೋ ಒಬ್ಬರ ಬಾಳಿನಲ್ಲಿ ಬೆಳಕಾಗಬಹುದು ಅಂದ್ರೆ ಅದಕ್ಕಿಂತ ದೊಡ್ಡ ಪುಣ್ಯ ಬೇರೆ ಯಾವ್ದಿರಬೇಕು ಅಲ್ವಾ? ಹೌದು, ನಮ್ಮ ದೇಶದಲ್ಲಿ ಲಕ್ಷಾಂತರ ಜನ ಕಿಡ್ನಿ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಹೀಗೆ ಯಾವುದೋ ಒಂದು ಅಂಗವೈಫಲ್ಯದಿಂದ ಪ್ರತಿದಿನ ಸಾವಿನ ಜೊತೆ ಹೋರಾಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಮರಣದ ನಂತರ ಕೂಡ ತನ್ನ ಅಂಗಗಳನ್ನ ದಾನ ಮಾಡೋದ್ರಿಂದ ಬರೋಬ್ಬರಿ 8 ಜನರಿಗೆ ಹೊಸ ಜೀವನವನ್ನ ಕೊಡಬಹುದು. ಹಾಗಾದ್ಮೇಲೆ ನಾವಿಲ್ಲ ಅಂದ್ರೂ ನಮ್ಮ ಅಂಗಗಳು ಬೇರೆಯವರಿಗೆ ಉಪಯೋಗಕ್ಕೆ ಬರುತ್ತೆ ಅಂದಾಗ ನಾವ್ಯಾಕೆ ಅಂಗಾಂಗಗಳ ದಾನನ ಮಾಡಬಾರ್ದು ಅಲ್ವಾ? ಹೌದು, ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ಅಂಗಾಂಗ ದಿನ ಕೂಡ ಇದೆ. ನೀವು ನಿಮ್ಮ ಜೀವ ಹೋದ ನಂತರ ನಿಮ್ಮ ಅಂಗಗಳನ್ನ ಬೇರೆಯವರಿಗೆ ದಾನ ಮಾಡಬಹುದು, ಅದರಿಂದ ಬೇರೆಯವರಿಗೆ ಪ್ರಯೋಜನ ಕೂಡ ಆಗುತ್ತೆ. ಒಮ್ಮೆ ಯೋಚನೆ ಮಾಡಿ, ನಾವು ಇಲ್ಲ ಅಂದಾಗ ನಮ್ಮನ್ನ ಸುಡ್ತಾರೋ ಅಥವಾ ಮಣ್ಣಲ್ಲಿ ಹೂಳ್ತಾರೋ ಅದು ಸೆಕೆಂಡ್ರಿ, ಆದ್ರೆ ಅದರಿಂದ ಬೇರೆ ಯಾರು ಜೀವನ ಬೆಳಕಾಗತ್ತೆ, ನಮ್ಮ ಕಣ್ಣುಗಳು ಇನ್ನೊಬ್ಬರಿಗೆ ಬೆಳಕನ್ನ ನೀಡುತ್ತೆ, ನಮ್ಮ ದೇಹದ ಅಂಗಾಂಗ ಬೇರೆ ಯಾರಿಗೋ ಜೀವನ ನಡೆಸಕ್ಕೆ ಸ್ಫೂರ್ತಿಯನ್ನ ಸಿಗತ್ತೆ ಅಂದ್ರೆ ಅದ್ರ ಬಗ್ಗೆ ನಾವು ಖಂಡಿತವಾಗ್ಲೂ ಯೋಚನೆ ಮಾಡಬೇಕಾಗಿದೆ. ಈ ಒಂದು ಕಾರ್ಯಕ್ರಮದ ಮುಖಾಂತರ ಒಬ್ಬರಾದ್ರೂ ಅಂಗಾಂಗ ದಾನ ಮಾಡಿದ್ರೆ ಕಾರ್ಯಕ್ರಮ ಮಾಡಿದಕ್ಕೂ ಸಾರ್ಥಕತೆ ಸಿಗುತ್ತೆ ಅಲ್ವಾ? ಹಾಗಿದ್ರೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ಕಾರ್ಯಕ್ರಮ ಹೇಗನ್ನಿಸ್ತು? ಕಾಫಿ ವಿತ್ ಆರ್ಜಿಸ್ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಸಂಖ್ಯೆ ಮತ್ತೊಮ್ಮೆ 9686096279. ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಇದು ಕೇವಲ ಒಂದು ದಿನದ ಸಂಭ್ರಮವಲ್ಲ, ನಮ್ಮೆಲ್ಲರ ಹೆಮ್ಮೆಯ ಭಾವನೆ. ಈ ಸ್ವಾತಂತ್ರ್ಯ ದಿನ ನಿಮ್ಮ ನೆನಪುಗಳಿಗೆ, ನಿಮ್ಮ ಮಾತುಗಳಿಗೆ, ನಿಮ್ಮ ದೇಶ ಪ್ರೇಮದ ಭಾವನೆಗಳಿಗೆ ನಮ್ಮ FM ಒಂದು ವಿಶೇಷ ವೇದಿಕೆ. ನೀವು ಕರೆ ಮಾಡಿ ನಿಮ್ಮ ಮಾತು ಹಂಚಿಕೊಳ್ಳಿ, ನಾವೆಲ್ಲರೂ ಸೇರಿ ಸ್ವಾತಂತ್ರ್ಯದ ಸಂಭ್ರಮ ಆಚರಿಸೋಣ. ಆರ್ಜೆ ರಕ್ಷಿತಾ ಹೊಳೆ ನಡೆಸಿಕೊಡುವ ಈ ವಿಶೇಷ ನೇರ ಪ್ರಸಾರ ಆಗಸ್ಟ್ 15ರ ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ನಿಮ್ಮ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮಾತ್ರ. ನೀವು ಕರೆ ಮಾಡಿ ಮಾತನಾಡಿ 9686096279. ನಮ್ಮೆಲ್ಲರ ಸಂಭ್ರಮಕ್ಕೆ ನಿಮ್ಮೆಲ್ಲರ ಧ್ವನಿಯು ಜೊತೆಗೂಡಲಿ.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
4: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಬ್ರೋ, ನಿನ್ನೆ ರಾತ್ರಿ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ನಮಸ್ಕಾರ, ನೀವು ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಶಿವಮೊಗ್ಗ ಜಿಲ್ಲಾ ಖಜಾನೆಯಿಂದ ಜಿಲ್ಲೆಯ ಎಲ್ಲಾ ಇಲಾಖೆಗಳ ಬಟವಾಡೆ ಅಧಿಕಾರಿಗಳಿಗೆ ಪಿಂಚಣಿ, GPF, ಅದಾಲತ್ ಮತ್ತು ಲೆಕ್ಕಪತ್ರ ಸಂಬಂಧಿತ ವಿಷಯಗಳಿಗೆ ಸಂಬಂಧಿಸಿದಂತೆ ಆಗಸ್ಟ್ 24ರಂದು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಜಿಲ್ಲಾ ಪಂಚಾಯತ್ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣದಲ್ಲಿ ಪಿಂಚಣಿ ಅದಾಲತ್ ನಡೆಯಲಿದ್ದು, ಜಿಲ್ಲೆಯ ಎಲ್ಲಾ ಇಲಾಖೆಗಳ DDOಗಳು ಹಾಜರಾಗುವಂತೆ ಜಿಲ್ಲಾ ಖಜಾನೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಸಹಯೋಗದಲ್ಲಿ ಭಾರತ್ ಜೋಡೋ ಯುವ ಸಂಘಗಳನ್ನು BJYS ಆನ್ಲೈನ್ ಪೋರ್ಟಲ್ ಮೂಲಕ ನೋಂದಾಯಿಸುವಂತೆ ಪಾಲಿಕೆ ಆಯುಕ್ತರಾದ ಮಾಯಣ್ಣಗೌಡರು ತಿಳಿಸಿದ್ದಾರೆ. ಪಾಲಿಕೆಯ ಎಲ್ಲಾ ವಾರ್ಡ್ಗಳಲ್ಲಿ ತಲಾ 1 ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ ಹಾಗೂ ಪಾಲಿಕೆಯ ವಾರ್ಡ್ ಸಂಖ್ಯೆ 1, 16, 17 ಮತ್ತು 23ರಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ತಲಾ 2 ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪನೆ ಮಾಡಬೇಕಾಗಿದ್ದು, ಕ್ರೀಡೆ ಮತ್ತು ಫಿಟ್ನೆಸ್, ಯುವ ಸಬಲೀಕರಣ, ಕೌಶಲ್ಯಾಭಿವೃದ್ಧಿ, ಸಮುದಾಯ ಅಭಿವೃದ್ಧಿ, ಅರಣ್ಯ ಮತ್ತು ಪರಿಸರ ಸಂರಕ್ಷಣೆ, ಆರೋಗ್ಯ ಮತ್ತು ಯೋಗಕ್ಷೇಮ, ಸಂಸ್ಕೃತಿ ಮತ್ತು ಸಾಮಾಜಿಕ ಸಾಮರಸ್ಯ ಹಾಗೂ ಕೌಶಲ್ಯಾಭಿವೃದ್ಧಿ ಸೇವಾ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಬೇಕಾಗಿದೆ. ಸಾಮಾಜಿಕ ಸೇವೆಯಲ್ಲಿ ಆಸಕ್ತಿ ಹೊಂದಿರುವ 16ರಿಂದ 35 ವರ್ಷದೊಳಗಿನ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಯುವಕ ಅಥವಾ ಯುವತಿಯರು ಸದಸ್ಯತ್ವ ಹೊಂದಬಹುದಾಗಿದ್ದು, ಆಯಾ ಪ್ರದೇಶಗಳಲ್ಲಿ ಕನಿಷ್ಠ 6 ತಿಂಗಳು ವಾಸವಿರಬೇಕು. ಸಾಮಾಜಿಕ ಸೇವೆಯಲ್ಲಿ ಆಸಕ್ತಿ ಇರಬೇಕು. ಆಸಕ್ತರು www.bjys.karnataka.gov.in ಮೂಲಕ ನೋಂದಾಯಿಸಿಕೊಳ್ಳುವಂತೆ ಅವರು ಕೋರಿದ್ದಾರೆ. ಮುಂದಿನ ವಿವರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೊಣ್ಣಹಳ್ಳಿಪುರದಲ್ಲಿರುವ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಆಗಸ್ಟ್ 27ರಿಂದ 13 ದಿನಗಳ ಕಾಲ ನಿರುದ್ಯೋಗಿ ಪುರುಷರಿಗೆ ಉಚಿತ CCTV ಅಳವಡಿಕೆ ಮತ್ತು ಸರ್ವಿಸಿಂಗ್ ತರಬೇತಿ ಶಿಬಿರವನ್ನು ಏರ್ಪಡಿಸಲಾಗಿದೆ. ಸ್ವಯಂ ಉದ್ಯೋಗಿಗಳಾಗಲು ಬಯಸುವ 18ರಿಂದ 49 ವರ್ಷ ವಯಸ್ಸಿನ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯ ನಿರುದ್ಯೋಗಿ ಪುರುಷರು ಈ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಈ ಶಿಬಿರದ ಸಮಯದಲ್ಲಿ ತರಬೇತಿ, ಊಟ ಹಾಗೂ ವಸತಿ ಸೌಕರ್ಯಗಳು ಉಚಿತವಾಗಿ ಶಿಬಿರಾರ್ಥಿಗಳಿಗೆ ಕಲ್ಪಿಸಲಾಗುವುದು. ಗ್ರಾಮೀಣ ಭಾಗದ BPL ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು. ಅಭ್ಯರ್ಥಿಗಳು ಸ್ಥಳೀಯ ಭಾಷೆ ಬಲ್ಲವರಾಗಿದ್ದು ಕನ್ನಡ ಓದಲು ಮತ್ತು ಬರೆಯಲು ತಿಳಿದಿರಬೇಕು. ತರಬೇತಿ ನಂತರ ಕೇಂದ್ರ ಸರ್ಕಾರದ ಗ್ರಾಮೀಣ ಸಚಿವಾಲಯದಿಂದ ಪ್ರಮಾಣಪತ್ರವನ್ನು ವಿತರಿಸಲಾಗುವುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ದಿನಾಂಕ 20/8/2026 ಗುರುವಾರ ಬೆಳಗ್ಗೆ 9:30ಕ್ಕೆ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಸೊಣ್ಣಹಳ್ಳಿಪುರ ಹಸಿಗಾಳ ಅಂಚೆ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಡೆಯುವ ಸಂದರ್ಶನಕ್ಕೆ ನೇರವಾಗಿ ವಿದ್ಯಾರ್ಹತೆ ಮತ್ತು ವಿಳಾಸ ದಾಖಲಾತಿಗಳೊಂದಿಗೆ ಹಾಜರಾಗಬೇಕಾಗಿ ಈ ಮೂಲಕ ಸೂಚಿಸಲಾಗಿದೆ. ಸಂದರ್ಶನಕ್ಕೆ ಹಾಜರಾಗಲು ಅಸಾಧ್ಯವಾದಲ್ಲಿ ದಿನಾಂಕ 28/2026 ಒಳಗೆ
10: ಸಂಸ್ಥೆಯನ್ನು ಈ ಕೆಳಕಂಡ ದೂರವಾಣಿ ಸಂಖ್ಯೆ 9965 89 4 7 6 0 5 0 9 5 1 5 1 4 1 6 3 6 3 6 3 6 3 6 3 6 3 6 3 ಸಂಪರ್ಕಿಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು ಎಂದು ಸಂಸ್ಥೆಯ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ ಎಲ್ಲ ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾ ಇರಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ, ನಾನು ಆರ್ಜೆ ಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ಆರ್ಜ ಶ್ರೀಧರ್, ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಶಿವಮೊಗ್ಗ ನಗರದ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ವತಿಯಿಂದ ಆಗಸ್ಟ್ 13-14 ಶಿವಮೊಗ್ಗ ನಗರದ ನೆಹರು ಕ್ರೀಡಾಂಗಣದಲ್ಲಿ ಚುಂಚಾದ್ರಿ ಕಪ್ ವಾಲಿಬಾಲ್ ಸಂಭ್ರಮವನ್ನು ಏರ್ಪಡಿಸಲಾಗಿದೆ. ಸಹ್ಯಾದ್ರಿ ತಪ್ಪಲಿನ ಮಲೆನಾಡಿನ ಮಡಿಲಲ್ಲಿ ಶೈಕ್ಷಣಿಕ ಹಾಗೂ ಬೌದ್ಧಿಕ ಬೆಳವಣಿಗೆಯಲ್ಲಿ ವಿಶೇಷ ಹೆಸರಿನಿಂದ ಕಂಗೊಳಿಸುತ್ತಿರುವ ವಿದ್ಯಾಸಂಸ್ಥೆಯ ಶ್ರೀ ಆದಿಚುಂಚನಗಿರಿ ವಿದ್ಯಾಸಂಸ್ಥೆ ಯುವ ಜನಾಂಗದಲ್ಲಿ ಅಡಗಿರುವ ಪ್ರತಿಭೆಯನ್ನು ಗುರುತಿಸಲು ಯೋಗ್ಯ ಮಾರ್ಗದರ್ಶನ ಮತ್ತು ತರಬೇತಿ ನೀಡಿ ಅವರ ಬದುಕನ್ನು ರೂಪಿಸುವ ಪ್ರಯತ್ನಕ್ಕಾಗಿ ಶಿವಮೊಗ್ಗ ನಗರದಲ್ಲಿರುವ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಪೂಜ್ಯರಾದ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಶಿವಮೊಗ್ಗ ನಗರದ ಅನೇಕ ಸಂಸ್ಥೆಗಳ ಕ್ರೀಡಾ ತಜ್ಞರು ಮತ್ತು ತರಬೇತುದಾರರ ಒಂದು ತಂಡ ಅಸ್ತಿತ್ವಕ್ಕೆ ಬಂದಿರುವುದರಿಂದ ಇವತ್ತು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಸಾಧ್ಯವಾಗಿದೆ. ವಿದ್ಯಾಸಂಸ್ಥೆಯಿಂದ ಕ್ರೀಡೆಯಲ್ಲಿ ಉತ್ತಮ ತರಬೇತಿಯನ್ನು ನೀಡಿ ಕ್ರೀಡಾಪಟುಗಳು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರ ಮಟ್ಟದಲ್ಲಿ ಮೆರೆಯುವಂತೆ ಮಾಡಿದೆ. ಮಕ್ಕಳಲ್ಲಿ ಅಡಗಿರುವ ಕ್ರೀಡಾ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಅನೇಕ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸುತ್ತಿದ್ದೇವೆ. ಇದರಂತೆ ಶಿವಮೊಗ್ಗ ಜಿಲ್ಲೆಯ ವಾಲಿಬಾಲ್ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಮತ್ತು ಜಿಲ್ಲಾ ವಾಲಿಬಾಲ್ ಸಂಸ್ಥೆ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಶಿವಮೊಗ್ಗ ಜಿಲ್ಲಾ ಮಟ್ಟದ ಆಹ್ವಾನಿತ ಪ್ರೌಢಶಾಲಾ ಬಾಲಕ ಮತ್ತು ಬಾಲಕಿಯರಿಗಾಗಿ ಸಿಎಸ್ಐ ಕಪ್ 1996 ವಾಲಿಬಾಲ್ ಪಂದ್ಯಾವಳಿಯನ್ನು ಆರಂಭಿಸಲಾಯಿತು. ಈ ಪಂದ್ಯಾವಳಿಯಲ್ಲಿ ಪ್ರತಿ ವರ್ಷ ಶಿವಮೊಗ್ಗ ಜಿಲ್ಲೆಯ ಪ್ರೌಢಶಾಲಾ ಬಾಲಕರ ಸುಮಾರು 65 ತಂಡಗಳು, ಬಾಲಕಿಯರ 35 ತಂಡಗಳು ಭಾಗವಹಿಸಿ ಅದ್ಭುತ ಪ್ರದರ್ಶನ ನೀಡುತ್ತಿವೆ. ಈ ಪಂದ್ಯಾವಳಿಯಲ್ಲಿ ಅತ್ಯುತ್ತಮ ಆಟ ಪ್ರದರ್ಶಿಸಿದ ಬಾಲಕ ಬಾಲಕಿಯರಿಗೆ ಬೆಸ್ಟ್ ಅಟ್ಯಾಕರ್, ಬೆಸ್ಟ್ ಬೂಸ್ಟರ್, ಬೆಸ್ಟ್ ಆಲ್ರೌಂಡರ್, ಬೆಸ್ಟ್ ಲೀಬ್ರೋ, ಬೆಸ್ಟ್ ಸೆಂಟರ್ ಬ್ಲಾಕರ್ ಈ ಪ್ರಶಸ್ತಿಗಳನ್ನು ನೀಡಿ ಕ್ರೀಡಾಪಟುಗಳನ್ನು ಹುರಿದುಂಬಿಸಲಾಗುತ್ತಿದೆ. ವಿಜೇತ ತಂಡಗಳಿಗೆ ಆಕರ್ಷಕ ಪಾರಿತೋಷಕದೊಂದಿಗೆ ವೈಯಕ್ತಿಕ ಬಹುಮಾನಗಳನ್ನು ನೀಡಲಾಗುತ್ತದೆ. ಈ ಬಾರಿ ಬಾಲಕಿಯರ ವಿಭಾಗದಲ್ಲಿ 33ಕ್ಕಿಂತ ಹೆಚ್ಚು ತಂಡಗಳು ಭಾಗವಹಿಸುತ್ತಿರುವುದರಿಂದ ಈ ಬಾರಿಯೂ ತೃತೀಯ ಮತ್ತು 4ನೇ ಸ್ಥಾನ ಪಡೆದ ಬಾಲಕಿಯರ ತಂಡಕ್ಕೆ ನಗದು ಬಹುಮಾನ ಕೊಡುತ್ತಿರುವುದು ಮತ್ತೊಂದು ವಿಶೇಷ. ಈ ಪಂದ್ಯಾವಳಿಯು ಆರಂಭವಾದಾಗಿನಿಂದ ಪ್ರತಿ ವರ್ಷವೂ ಶಿವಮೊಗ್ಗ ಜಿಲ್ಲೆಯ 20-25 ವಾಲಿಬಾಲ್ ಕ್ರೀಡಾಪಟು ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸುತ್ತಿದ್ದಾರೆ. ಭಾರತ ತಂಡವನ್ನು ಪ್ರತಿನಿಧಿಸಿ ಶಿವಮೊಗ್ಗ ಜಿಲ್ಲೆಗೆ ಹಾಗೂ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಶಿವಮೊಗ್ಗ ಜಿಲ್ಲಾ ವಾಲಿಬಾಲ್ ಸಂಸ್ಥೆಯ ಮಹಾಪೋಷಕರು ಹಾಗೂ ಕ್ರೀಡಾ ಪ್ರೇಮಿಗಳಾದ ಪೂಜ್ಯ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು ಪ್ರತಿ ವರ್ಷ ಈ ಪಂದ್ಯಾವಳಿಯನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಇವರೊಂದಿಗೆ ಜಿಲ್ಲಾ ವಾಲಿಬಾಲ್ ಸಂಸ್ಥೆಯೂ ಸಹ ಕೈ ಜೋಡಿಸಿದೆ. ಈ ವರ್ಷ ಪಂದ್ಯಾವಳಿಯು ದಿನಾಂಕ 13-8-2026 14-8-2026 ನಡೆಯಲಿದ್ದು ಶಿವಮೊಗ್ಗ ನಗರ ನೆಹರು ಕ್ರೀಡಾಂಗಣದಲ್ಲಿ ಹೊರಾಂಗಣ ಮತ್ತು ಒಳಾಂಗಣದಲ್ಲಿ ವಾಲಿಬಾಲ್ ಪಂದ್ಯಾವಳಿಯೂ ನಡೆಸಲಾಗುವುದು. ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ನುರಿತ ವಾಲಿಬಾಲ್ ತೀರ್ಪುಗಾರರು ಆಗಮಿಸಲಿದ್ದಾರೆ. ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಬರುವ ಎಲ್ಲಾ ಕ್ರೀಡಾಪಟುಗಳಿಗೂ ವಸತಿ ಹಾಗೂ ಊಟದ ವ್ಯವಸ್ಥೆಯನ್ನು, ಸಾರಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜಿಲ್ಲಾ ಮಟ್ಟದಲ್ಲಿ ನಡೆಸಲಾಗುತ್ತಿದ್ದು ಜಿಲ್ಲೆಯ 17 ವರ್ಷ ವಯೋಮಿತಿಯೊಳಗಿನ ಕ್ರೀಡಾಪಟುಗಳನ್ನೊಳಗೊಂಡ ಪ್ರೌಢಶಾಲಾ ತಂಡಗಳು ಭಾಗವಹಿಸಬಹುದಾಗಿದೆ. ನಗರದ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಮತ್ತು ಚುಂಚಾದ್ರಿ ಸ್ಪೋರ್ಟ್ಸ್ ಕ್ಲಬ್ನ ವತಿಯಿಂದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಬಾಲಕ ಬಾಲಕಿಯರಿಗೆ ಆಗಸ್ಟ್ 14ರಂದು ನೆಹರು ಕ್ರೀಡಾಂಗಣದಿಂದ ರಸ್ತೆ ಓಟದ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಬೆಳಗ್ಗೆ ಸ್ಥಳದಲ್ಲಿಯೇ ನೋಂದಣಿ ಮಾಡಿಕೊಳ್ಳಬಹುದು. ಅಂದು 6 ಗಂಟೆಗೆ ನೆಹರು ಕ್ರೀಡಾಂಗಣದಿಂದ ಪ್ರಾರಂಭವಾಗುವ ಓಟದ ಸ್ಪರ್ಧೆ ಶರಾವತಿ ನಗರದ ಬಿಜಿಎಸ್ ವಸತಿ ಶಾಲೆಯ ಆವರಣದಲ್ಲಿ ಕೊನೆಗೊಳ್ಳಲಿದೆ. ಭಾಗವಹಿಸಿದ ಎಲ್ಲಾ ಕ್ರೀಡಾಪಟುಗಳಿಗೂ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾ ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್ ಕೇಳ್ತಾ ರೇಡಿಯೋ ಶೋ ಮುಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗನಾಡಿ ಪೊನ್ನಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶಿವಮೊಗ್ಗದ ರಂಗ ಸೌರಭ ಕಲಾ ಸಂಸ್ಥೆ ಪ್ರಸ್ತುತಪಡಿಸುವ ಎರಡು ನಗೆ ನಾಟಕಗಳು 19/8/2026 ಬುಧವಾರ ಸಂಜೆ 6 ಸುವರ್ಣ ಸಂಸ್ಕೃತಿ ಭವನ ರಂಗಾಯಣ ಶಿವಮೊಗ್ಗ ಇಲ್ಲಿ ನಡೆಯಲಿದೆ. ಈ ಎರಡು ನಗೆ ನಾಟಕಗಳ ರಚನೆ ಮತ್ತು ನಿರ್ದೇಶನ ಶ್ರೀಮತಿ ಉಷಾ ನಟೇಶ್ ಕಾಸರವಳ್ಳಿ, ಸಂಗೀತ ಶ್ರೀಪಾದ ತೀರ್ಥಹಳ್ಳಿ, ಬೆಳಕು ಮತ್ತು ವಸ್ತ್ರ ವಿನ್ಯಾಸ ಎನ್ ಚಂದನ್ ಶಿವಮೊಗ್ಗ, ರಂಗಸಜ್ಜಿಕೆ ವಸ್ತ್ರ ವಿನ್ಯಾಸ ಟಿವಿ ರಾಜೇಂದ್ರ ಶಿವಮೊಗ್ಗ ಇವರದ್ದಾಗಿದೆ. ಇವರು ಎಚ್ಚರಿದ್ದರೂ ನಾಟಕದಲ್ಲಿ ಪುಟಾಣಿಗಳು ನಟಿಸಲಿದ್ದು, ಕನ್ನಡ ಕಚಗುಳಿ ನಾಟಕದಲ್ಲಿ ಹಿರಿಯ ಮತ್ತು ಕಿರಿಯ ಕಲಾವಿದರಿದ್ದಾರೆ. ಈ ವಿಶೇಷ ನಾಟಕೋತ್ಸವಕ್ಕೆ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸದಸ್ಯರು ರಂಗಸೌರಭ ಕಲಾ ಸಂಸ್ಥೆ ಶಿವಮೊಗ್ಗ ಇವರು ಕೋರಿದ್ದಾರೆ. ಮುಂದಿನ ವಿವರ. 2026-27 ಕುವೆಂಪು ವಿಶ್ವವಿದ್ಯಾಲಯದ ಜ್ಞಾನ ಸಹ್ಯಾದ್ರಿ ಕ್ಯಾಂಪಸ್ ಮತ್ತು ವಿಶ್ವವಿದ್ಯಾಲಯದ ವ್ಯಾಪ್ತಿಯ ವಿವಿಧ ಕಾಲೇಜುಗಳ ಪಿಜಿ ಕೇಂದ್ರಗಳಲ್ಲಿರುವ ಎಲ್ಲಾ ಸ್ನಾತಕೋತ್ತರ ಪದವಿ ಕೋರ್ಸುಗಳಿಗೆ ಇದೇ ಆಗಸ್ಟ್ 13 ಮತ್ತು 14 ಪ್ರವೇಶಾತಿ ಕೌನ್ಸಿಲಿಂಗ್ ನಡೆಯಲಿದೆ. ಜ್ಞಾನ ಸಹ್ಯಾದ್ರಿ ಆವರಣದಲ್ಲಿರುವ ಆಯಾ ವಿಭಾಗಗಳಲ್ಲಿಯೇ ಕೇಂದ್ರೀಕೃತ ಕೌನ್ಸಿಲಿಂಗ್ ಮೂಲಕ ವಿಶ್ವವಿದ್ಯಾಲಯ ಮತ್ತು ಎಲ್ಲಾ ಕಾಲೇಜುಗಳ ಪ್ರವೇಶಾತಿ ನಡೆಯಲಿದೆ. ಈಗಾಗಲೇ ವಿಷಯವಾರು ಕ್ರೋಢೀಕೃತವಾಗಿರುವ ಮೆರಿಟ್ ಪಟ್ಟಿಗಳನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದ್ದು, ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದ ಆಯಾ ವಿಭಾಗಗಳಲ್ಲಿ ಬೆಳಗ್ಗೆ 9:30 ಹಾಜರಿರಲು ತಿಳಿಸಲಾಗಿದೆ. ಆಗಸ್ಟ್ 13 ಮೆರಿಟ್ ಕೋಟಾದಲ್ಲಿ ಪ್ರವೇಶಾತಿ ನಡೆಯಲಿದ್ದು, ಆಗಸ್ಟ್ 14 ಮೆರಿಟ್ ಕಮ್ ಪೇಮೆಂಟ್ ಕೋಟಾದಲ್ಲಿ ಪ್ರವೇಶಾತಿ ಪಡೆಯಬಹುದು ಎಂದು ವಿಶ್ವವಿದ್ಯಾಲಯದ ಶೈಕ್ಷಣಿಕ ವಿಭಾಗ ಪ್ರಕಟಣೆಯಲ್ಲಿ ತಿಳಿಸಿದೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಎಲ್ಲಾ ಹೋಮ್ಸ್ಟೇ, ಹೋಟೆಲ್, ರೆಸಾರ್ಟ್ ಹಾಗೂ ಇತರೆ ವಸತಿ ಘಟಕಗಳ ಮಾಲೀಕರು ಮತ್ತು ತಮ್ಮ ಸಂಸ್ಥೆಗಳನ್ನು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳಬೇಕು. ಜೊತೆಗೆ ಪ್ರವಾಸಿಗರ ಸುರಕ್ಷತೆ, ಭದ್ರತೆ ಮತ್ತು ತುರ್ತು ನೆರವಿನ ಹಿತದೃಷ್ಟಿಯಿಂದ ಮಾಹಿತಿ ಫಲಕಗಳನ್ನು ಕಡ್ಡಾಯವಾಗಿ ಅಳವಡಿಸುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿಯವರು ತಿಳಿಸಿದ್ದಾರೆ. ಸಿಂಗಲ್ ಎಮರ್ಜೆನ್ಸಿ ಹೆಲ್ಪ್ಲೈನ್ 112, ನ್ಯಾಷನಲ್ ಟೂರಿಸ್ಟ್ ಹೆಲ್ಪ್ಲೈನ್ 1800-11-11-3363 ಅಥವಾ 1363, ವಿಮೆನ್ ಸೇಫ್ಟಿ ಹೆಲ್ಪ್ಲೈನ್ 181, ಚೈಲ್ಡ್ ಹೆಲ್ಪ್ಲೈನ್ 1098, ಸಮೀಪದ ಆಸ್ಪತ್ರೆ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಂಪರ್ಕ ಮಾಹಿತಿ, ಸಹಾಯಕ ಅಥವಾ ಉಪನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆ ಶಿವಮೊಗ್ಗ 0818225-1444, ಜಿಲ್ಲಾಧಿಕಾರಿಗಳ ಕಚೇರಿ 0818227-271101, ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ 0818222-221010 ಅಥವಾ 1077, ಗ್ರಾಮ ಪಂಚಾಯಿತಿ ಅಥವಾ ನಗರ ಸ್ಥಳೀಯ ಸಂಸ್ಥೆ ಹಾಗೂ ಸಗಿ ಒನ್ ಸ್ಟಾಪ್ ಸೆಂಟರ್ 0818222-22-3055. ಈ ಎಲ್ಲಾ ಮಾಹಿತಿ ಫಲಕಗಳನ್ನು ಎಲ್ಲಾ ವಸತಿ ಘಟಕಗಳಲ್ಲಿ ಸ್ಪಷ್ಟವಾಗಿ ಕಾಣುವ ಸ್ಥಳಗಳಲ್ಲಿ ಕಡ್ಡಾಯವಾಗಿ ಅಳವಡಿಸಿ ಪ್ರವಾಸಿಗರ ಸುರಕ್ಷತೆ, ಭದ್ರತೆ ಹಾಗೂ ತುರ್ತು ಸಂದರ್ಭಗಳಲ್ಲಿ ಅಗತ್ಯ ನೆರವು ದೊರೆಯುವಂತೆ ಕ್ರಮ ವಹಿಸಬೇಕು. ಹೆಚ್ಚಿನ ಅಗತ್ಯ ಮಾಹಿತಿಗಾಗಿ ಸಹಾಯಕ ನಿರ್ದೇಶಕರ ಕಚೇರಿ, ಪ್ರವಾಸೋದ್ಯಮ ಇಲಾಖೆ, ಎ ಬ್ಲಾಕ್, 3ನೇ ತಿರುವು, ಗೋಪಾಲಗೌಡ ಬಡಾವಣೆ, ಶಿವಮೊಗ್ಗ, ದೂರವಾಣಿ ಸಂಖ್ಯೆ 0818222-251444 ಸಂಪರ್ಕಿಸಬಹುದು ಎಂದು ತಿಳಿಸಿದ್ದಾರೆ. ಇದರೊಂದಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪೊನ್ನಡ ಫೆಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ஹையா ஹையா ரே ஹையா ஹையா ஹையா ரே ஹையா.
1: ಪ್ರಪ್ರಥಮವಾಗಿ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡ ಭಾರತದ ಮೊದಲ ಗ್ರಾಮ, ಸ್ವಾತಂತ್ರ್ಯ ಕಹಳೆ ಮೊಳಗಿಸಿದ ಐತಿಹಾಸಿಕ ನೆಲ ನಮ್ಮದೇ ಶಿವಮೊಗ್ಗ ಜಿಲ್ಲೆಯ ಈಸೂರಿನ ಬಗ್ಗೆ ನಿಮಗೆಷ್ಟು ಗೊತ್ತು? ಈಸೂರಿನ ಸ್ವಾತಂತ್ರ್ಯ ಸ್ಮರಣೆಯ ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಆರ್ಜೆ ಮಹಾಲಕ್ಷ್ಮಿಯವರೊಂದಿಗೆ ನಿವೃತ್ತ ರಂಗಕರ್ಮಿ ಕಾಂತೇಶ್ ಕದರಮಂಡಲಿಗೆ ಇರಲಿದ್ದಾರೆ. ಇದೇ ಆಗಸ್ಟ್ 15ರಂದು ನೇರ ಪ್ರಸಾರ, ಮಧ್ಯಾಹ್ನ 12ರಿಂದ 1 ಗಂಟೆಯವರೆಗೆ. ಈ ವಿಶೇಷ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ಭಾಗವಹಿಸಿ. 9686096279.
2: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗ

0: ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
1: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
2: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೇ, ನಮ್ಮ ಶಿವಮೊಗ್ಗದ ಕಣ್ಮನ ಸೆಳೆಯುವ ಕಣ್ಣೆದುರಿನ ಸೂರ್ಯ ಮುಳುಗ್ತಾ ಇದ್ದಾನೆ. ಮನೆಗೆ ವಾಪಸ್ ಹೋಗುವಂತಹ ಹಕ್ಕಿಗಳ ದಂಡು ಗೂಡು ಸೇರ್ತಾ ಇದೆ. ಇಂತಹ ಒಂದು ಬ್ಯೂಟಿಫುಲ್ ಸಂಜೆಯ ಹೊತ್ತಿನಲ್ಲಿ ಕಾಫಿ ಕಪ್ ಹಿಡಿದು ರಿಲ್ಯಾಕ್ಸ್ ಆಗ್ತಾ ಇರೋ ನಮ್ಮ ಶಿವಮೊಗ್ಗ ಜನರಿಗೆ, ಹಾಗೆ ಕರ್ನಾಟಕ ಜನತೆಗೆ ನಿಮ್ಮ ಪ್ರೀತಿಯ ಆರ್ಜೆ ಸ್ಮೈಲಿಂಗ್ ಶ್ವೇತಾ ಮಾಡುವ ನಮಸ್ಕಾರಗಳು. ಈಗ ತಾನೇ ಆಫೀಸ್ ಮುಗಿಸಿ ಬೈಕ್ ಹತ್ರ ಹೋಗ್ತಾ ಇದ್ದೀರಾ? ಇಲ್ಲ ಮಾರ್ಕೆಟ್ ಕಡೆಗೆ ಕಾರನ್ನ ತಿರುಗಿಸ್ತಾ ಇದ್ದೀರಾ? ಅಂದ ಹಾಗೆ ಮನೆಗೆ ಹೋಗುವಾಗ ಬರೀ ಕೈಯಲ್ಲಿ ಹೋಗಲ್ಲ ಅಲ್ವಾ? ಪತ್ನಿ ಕೇಳಿದ ತರಕಾರಿ ಹಾಗೆ ಮಕ್ಕಳಿಗೆ ಇಷ್ಟವಾದ ಸ್ನ್ಯಾಕ್ಸ್ ಏನಾದ್ರೂ ತಗೊಂಡು ಹೋಗ್ಲೇಬೇಕು. ಆದ್ರೆ ಸ್ನೇಹಿತರೆ, ಒಮ್ಮೆ ನಿಮ್ಮ ಕೈಯಲ್ಲಿರೋ ಬ್ಯಾಗ್ ನೋಡಿ, ಅದು ಪ್ಲಾಸ್ಟಿಕ್ ಕವರಾ ಅಥವಾ ಬಟ್ಟೆ ಚೀಲನ? ಹೌದು, ನಮ್ಮ ಭಾರತವನ್ನು ಸ್ವಚ್ಛ ಭಾರತ ಮಾಡಬೇಕು ಅಂತಂದ್ರೆ ನಾವೆಲ್ಲರೂ ಈ ಸಂಜೆಯ ಶಾಪಿಂಗ್ ಟೈಮ್ನಲ್ಲಿ ಒಂದು ದೊಡ್ಡ ಶಪಥ ಮಾಡಬೇಕಾಗಿದೆ. ನಮ್ಮ ಶಿವಮೊಗ್ಗವನ್ನು ಪ್ಲಾಸ್ಟಿಕ್ ಮುಕ್ತ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ ಮುಕ್ತ ಕಡೆಗೆ ಸಾಗೋಣ. ಎಸ್ ಸ್ನೇಹಿತರೆ, ಸ್ವಚ್ಛ ಭಾರತ ಅಂತ ಹೇಳಿದ ಕೂಡಲೇ ನಮ್ ತಲೆಗೆ ಬರೋದು ಕಸ ಗುಡಿಸೋದು ಅಂತ. ಆದ್ರೆ ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ನಮ್ಮ ಸುತ್ತಮುತ್ತಲನ್ನು ಪ್ಲಾಸ್ಟಿಕ್ ಮುಕ್ತ ಮಾಡೋದು ಕೂಡ ಹೌದು. ಇವತ್ತು ಪ್ಲಾಸ್ಟಿಕ್ ಬಗ್ಗೆ ಕಂಪ್ಲೀಟ್ ಅವೇರ್ನೆಸ್ ಮೂಡಿಸುವಂತಹ ಕಾರ್ಯಕ್ರಮ ಇದಾಗಿದೆ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಪ್ಲಾಸ್ಟಿಕ್ ಇಲ್ದೇನೆ ಒಂದು ದಿನವೂ ಕೂಡ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದ್ದೀವಿ. ಬೆಳಗ್ಗೆ ಎದ್ದ ತಕ್ಷಣ ಹಾಲಿನ ಪ್ಯಾಕೆಟ್ನಿಂದ ಹಿಡಿದು ಕಸದ ಕವರ್ ವರೆಗೂ ಎಲ್ಲಾದ್ರಲ್ಲೂ ಪ್ಲಾಸ್ಟಿಕ್. ನಮ್ಮ ಮನೆಗಳಲ್ಲಿ ಇದರ ಬಳಕೆ ಎಲ್ಲೆಲ್ಲಿ ಆಗ್ತಾ ಇದೆ ಅಂತ ಗೊತ್ತಾ? ಎಸ್, ಮೊದಲನೇದಾಗಿ ಕಿಚನ್ನಲ್ಲಿ ಮಸಾಲೆ ಡಬ್ಬಿಗಳು, ಎಣ್ಣೆ ಕವರ್ಗಳು, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕಪ್ಪುಗಳು, ಹೀಗೆ ಸಾಕಷ್ಟು ವಸ್ತುಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಆಗಿರುತ್ತೆ. ಇನ್ನ ಮಾರ್ಕೆಟ್ನಲ್ಲಿ ಅಂತಂದ್ರೆ ತರಕಾರಿ ತರೋದಕ್ಕೆ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದೇ ಮರ್ತೋಗಿರುತ್ತೆ. ಪ್ರತಿಯೊಂದು ತರಕಾರಿಗೂ ಒಂದೊಂದು ಪ್ಲಾಸ್ಟಿಕ್ ಕವರ್ ಇಸ್ಕೊಂಡು ವಾಪಸ್ ಬರ್ತೀವಿ. ಇನ್ನ ಬಾತ್ರೂಮ್ನಲ್ಲಿ ಟೂತ್ ಬ್ರಷ್ನಿಂದ ಹಿಡಿದು ಶ್ಯಾಂಪೂ ಸ್ಯಾಚೆಟ್ಗಳವರೆಗೆ ಎಲ್ಲವೂ ಪ್ಲಾಸ್ಟಿಕ್ ಮಯ ಅಂತಾನೆ ಹೇಳ್ಬಹುದು. ಸೊ ನಾವು ಸುಲಭ ಅಂತ ಬಳಸೋ ಈ ಬಿಸಾಡುವ ಸಂಸ್ಕೃತಿ ಅಂದ್ರೆ ಯೂಸ್ ಅಂಡ್ ಥ್ರೋ ನಮ್ಮ ಮನೆಯನ್ನಷ್ಟೇ ಅಲ್ಲ ನಮ್ಮ ಪರಿಸರವನ್ನು ಕೂಡ ಹಾಳ್ ಮಾಡ್ತಾ ಇದೆ ಸ್ನೇಹಿತರೆ. ಸೊ ಹಾಗಾದ್ರೆ ಈ ಪ್ಲಾಸ್ಟಿಕ್ ಬಳಕೆಯಿಂದ ಆಗುವ ಭೀಕರ ಪರಿಣಾಮಗಳು ಏನು ಅಂತ ಹೇಳೋದಾದ್ರೆ, ಈಗ ಈಸಿ ಅನ್ಸೋದು ಆಮೇಲೆ ಕಷ್ಟ ಆಗುತ್ತೆ ಅನ್ನೋದು ಇದಕ್ಕೆ ಸೂಕ್ತ ಅಂತಾನೆ ಹೇಳ್ಬಹುದು. ಈ ಪ್ಲಾಸ್ಟಿಕ್ ಬಳಕೆಯಿಂದ ಮತ್ತು ಅದನ್ನ ಎಲ್ಲೆಂದ್ರಲ್ಲಿ ಬಿಸಾಡೋದ್ರಿಂದ ಸದ್ಯಕ್ಕೆ ಮತ್ತು ಭವಿಷ್ಯದಲ್ಲಿ ಆಗುವ ಪರಿಣಾಮಗಳು ಏನಪ್ಪಾ ಅಂತಂದ್ರೆ, ಆರೋಗ್ಯದ ಮೇಲೆ ಪರಿಣಾಮಕಾರಿ. ಅಂದ್ರೆ ಈಗ ಬಿಸಿ ಬಿಸಿ ಆಹಾರವನ್ನ ಪ್ಲಾಸ್ಟಿಕ್ ಕವರ್ ಅಥವಾ ಬಾಕ್ಸ್ಗಳಲ್ಲಿ ಹಾಕಿದಾಗ ಮೈಕ್ರೋ ಪ್ಲಾಸ್ಟಿಕ್ ನಮ್ಮ ಹೊಟ್ಟೆಗೆ ಸೇರಿ ಕ್ಯಾನ್ಸರ್ನಂತಹ ಕಾಯಿಲೆಗಳಿಗೆ ಕಾರಣವಾಗ್ತಾ ಇದೆ. ಇನ್ನ ಪ್ಲಾಸ್ಟಿಕ್ ಕರಗೋದಕ್ಕೆ ಕನಿಷ್ಠ 400-500 ವರ್ಷಗಳು ಬೇಕಾಗುತ್ತೆ. ಇದು ಮಣ್ಣಿನ ಫಲವತ್ತತೆ ನಾಶ ಮಾಡುತ್ತೆ, ಮಳೆ ನೀರು ಭೂಮಿಗೆ ಇಳಿಯದಂತೆ ತಡೆಯುತ್ತೆ. ನಂತರ ರಸ್ತೆಯಲ್ಲಿ ಚೆಲ್ಲುವ ಪ್ಲಾಸ್ಟಿಕ್ ಕವರ್ಗಳನ್ನು ತಿಂದು ಎಷ್ಟೋ ಹಸುಗಳು ನಾಯಿಗಳು ಪ್ರಾಣ ಬಿಡ್ತಾ ಇದ್ದಾವೆ ಗೊತ್ತಲ್ವಾ? ಹಾಗೆ ಚರಂಡಿಗಳು ಬ್ಲಾಕ್ ಆಗಿ ಸಾಂಕ್ರಾಮಿಕ ರೋಗಗಳು ಹರಡ್ತಾ ಇದೆ ಅಂತಾನೆ ಹೇಳ್ಬಹುದು. ಸೊ ಹಾಗಾದ್ರೆ ಸ್ನೇಹಿತರೆ, ಇದನ್ನ ತಡೆಯೋದಕ್ಕೆ ನಮ್ಮ ಮನೆಯಲ್ಲೇ ಮಾಡಬಹುದಾದಂತಹ ಸರಳ ಉಪಾಯಗಳ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸ್ವಾತಂತ್ರ್ಯದ ಸಂಭ್ರಮ, ಸ್ವಾತಂತ್ರ್ಯದ ಸಂವಾದ.
3: ಈ ಸ್ವಾತಂತ್ರ್ಯ ದಿನದಂದು ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮೂಡಿ ಬರಲಿದೆ ವಿಶೇಷ ಲೈವ್ ಕಾರ್ಯಕ್ರಮಗಳು.
2: ಸ್ವಾತಂತ್ರ್ಯದ ಅರ್ಥವೇನು? ಇಂದಿನ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯದ ಸ್ಥಿತಿ ಹೇಗಿದೆ?
3: ಮಹಿಳಾ ಸ್ವಾತಂತ್ರ್ಯ, ಯುವಕರ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಹೀಗೆ ಸ್ವಾತಂತ್ರ್ಯದ ವಿವಿಧ ಆಯಾಮಗಳ ಕುರಿತು ವಿಭಿನ್ನ ವಿಷಯಗಳ ವಿಶೇಷ ಕಾರ್ಯಕ್ರಮಗಳು
2: ಬೆಳಗ್ಗೆ 8 ಸಂಜೆ 5 ನಿರಂತರವಾಗಿ ನಿಮ್ಮೊಂದಿಗೆ ವಿಶೇಷ ಲೈವ್ ಪ್ರಸಾರ.
3: ನಿಮ್ಮ ಧ್ವನಿ,
2: ನಿಮ್ಮ ಅಭಿಪ್ರಾಯ,
3: ನಿಮ್ಮ ಮಾತುಗಳು,
2: ನಿಮ್ಮ ಪ್ರಶ್ನೆಗಳು.
3: ರೇಡಿಯೋ ಶಿವಮೊಗ್ಗ 90.8 FM ಸ್ವಾತಂತ್ರ್ಯ ದಿನದ ವಿಶೇಷ ಲೈವ್ ಕಾರ್ಯಕ್ರಮ ಕೇಳಿ, ಮಾತನಾಡಿ, ಭಾಗವಹಿಸಿ. ನಮ್ಮ ಸಂಖ್ಯೆ 9686962279.
4: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಮ್ಮ ನಡೆ ಪ್ಲಾಸ್ಟಿಕ್ ಮುಕ್ತ ಕಡೆ. ಸ್ನೇಹಿತರೆ, ಪ್ಲಾಸ್ಟಿಕ್ ಏನೋ ಎಲ್ಲಂದ್ರಲ್ಲಿ ಈಸಿಯಾಗಿ ಬಳಸ್ತೀವಿ, ಆದ್ರೆ ಸ್ನೇಹಿತರೆ ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡ್ತಾ ಇರೋದ್ರಿಂದ ಪರಿಣಾಮಗಳು ನಿಜಕ್ಕೂ ಭಯಾನಕವಾಗಿವೆ. ಆದ್ರೆ ಇದಕ್ಕೆ ಪರಿಹಾರ ನಮ್ಮ ಕೈಯಲ್ಲೇ ಇದೆ ಅಲ್ವಾ? ನಮ್ಮ ಕೇಳುಗರು ತಮ್ಮ ದಿನನಿತ್ಯದ ಜೀವನದಲ್ಲಿ ಪ್ಲಾಸ್ಟಿಕ್ ಅನ್ನ ಹೇಗೆ ತಡೆಗಟ್ಟಬಹುದು ಅಥವಾ ನಿಯಂತ್ರಿಸಬಹುದು ಅಂತ ಹೇಳೋದಾದ್ರೆ, ಎಸ್, ದೊಡ್ಡ ಬದಲಾವಣೆ ನಮ್ಮ ಮನೆಯಿಂದಲೇ ಶುರುವಾಗಬೇಕು. ಅದಕ್ಕೆ ನನ್ನದೊಂದು R3 ಸೂತ್ರ ಇದೆ ಸ್ನೇಹಿತರೆ. ಏನು R3 ಹಂಗಂದ್ರೆ ಏನು ಶ್ವೇತಾ ಅಂತ ನೀವು ಕೇಳ್ಬಹುದು. ಎಸ್, ಮೊದಲನೇದಾಗಿ ರೆಡ್ಯೂಸ್ ಅಂದ್ರೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ. ಅಂಗಡಿಗೆ ಹೋಗುವಾಗ ತಪ್ಪದೆ ನಿಮ್ಮದೇ ಆದ ಬಟ್ಟೆ ಬ್ಯಾಗ್ ಅಥವಾ ಸೆಣಬಿನ ಚೀಲ ತಗೊಂಡು ಹೋಗಿ. ಅಂಗಡಿಯವನು ಪ್ಲಾಸ್ಟಿಕ್ ಕವರ್ ಕೊಟ್ರೆ ಬೇಡ ಅಂತ ಹೆಮ್ಮೆಯಿಂದ ನಿರಾಕರಿಸಿ ಸ್ನೇಹಿತರೆ. ಇನ್ನ ಎರಡನೆಯದು ರೀಯೂಸ್, ಮರುಬಳಕೆ ಮಾಡಿ. ಅನಿವಾರ್ಯವಾಗಿ ಮನೆಗೆ ಬಂದ ಪ್ಲಾಸ್ಟಿಕ್ ಡಬ್ಬಗಳನ್ನ ಅಥವಾ ಕವರ್ಗಳನ್ನ ಮತ್ತೆ ಮತ್ತೆ ಯೂಸ್ ಮಾಡಿ ಹಾಗೆ ಬಿಸಾಕ್ಬೇಡಿ. ಮೂರನೇದಾಗಿ ರೆಫ್ಯೂಸ್, ಪ್ಲಾಸ್ಟಿಕ್ ಯೂಸ್ ಮಾಡೋದನ್ನ ನಿರಾಕರಿಸಿ ಸ್ನೇಹಿತರೆ. ಈ ಮದುವೆ ಮನೆಯಲ್ಲಿ ಅಥವಾ ಪಾರ್ಟಿಗಳಲ್ಲಿ ಪ್ಲಾಸ್ಟಿಕ್ ಲೋಟ ಆಗಿರ್ಬೋದು, ಪ್ಲಾಸ್ಟಿಕ್ ಎಲೆಗಳ ಬದಲಿಗೆ ಅಡಿಕೆ ತಟ್ಟೆ, ಬಾಳೆ ಎಲೆ ಬಳಸಿ. ಹಾಗೆ ಮನೆಯಿಂದ ಹೊರಗೆ ಹೋಗುವಾಗ ಸ್ಟೀಲ್ ವಾಟರ್ ಬಾಟಲ್ ತಗೊಂಡು ಹೋಗುವ ಹವ್ಯಾಸ ಮಾಡ್ಕೊಳ್ಳಿ. ಸೊ ಇದೆ R3 ಸೂತ್ರ, ರೆಡ್ಯೂಸ್, ರೀಯೂಸ್, ರೆಫ್ಯೂಸ್. ಹಾಗೆ ಸ್ನೇಹಿತರೆ, ಇಂಪಾರ್ಟೆಂಟ್ ವಿಷಯ ಏನ್ ಗೊತ್ತಾ? ನಮ್ಮ ಮುಂದಿನ ಪೀಳಿಗೆಗೆ ನಾವು ನೀಡಬೇಕಾದ ಸಂದೇಶ ಏನು ಅಂತ ಹೇಳೋದಾದ್ರೆ, ಎಸ್, ನಮ್ಮ ಮಕ್ಕಳಿಗೆ ನಾವು ಈ ಸ್ವಚ್ಛ ಭಾರತ ಮತ್ತು ಪ್ಲಾಸ್ಟಿಕ್ ಮುಕ್ತ ಪರಿಕಲ್ಪನೆಯನ್ನ ಹೇಗೆ ದಾಟಿಸಬೇಕು, ಅವರಿಗೆ ನಾವು ಏನನ್ನ ತಿಳಿಸ್ಬೇಕು ಅಂತ ಹೇಳೋದಾದ್ರೆ, ಮಕ್ಕಳು ನಾವು ಹೇಳೋದನ್ನ ಕೇಳೋದಕ್ಕಿಂತ ನಾವು ಮಾಡೋದನ್ನ ನೋಡಿ ಕಲಿತಾರೆ. ನಾವು ಮನೆಯಲ್ಲೇ ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡದೇ ಇದ್ರೆ ಮಕ್ಕಳು ಸಹ ಅದನ್ನೇ ಪಾಲಿಸ್ತಾರೆ. ಅವರಿಗೆ ಪ್ರಕೃತಿಯ ಮಹತ್ವವನ್ನ ತಿಳಿಸಬೇಕು. ಇನ್ನ ಶಾಲೆಗಳಲ್ಲಿ ಮಕ್ಕಳಿಗೆ ಪ್ಲಾಸ್ಟಿಕ್ನಿಂದ ಆಗುವ ಹಾನಿಯ ಪ್ರಾಜೆಕ್ಟ್ಗಳನ್ನ ನೀಡಬೇಕು. ಹುಟ್ಟುಹಬ್ಬದ ದಿನ ಪ್ಲಾಸ್ಟಿಕ್ ಆಟಿಕೆಗಳ ಬದಲಿಗೆ ಸಣ್ಣ ಸಣ್ಣ ಗಿಡಗಳನ್ನ ಗಿಫ್ಟ್ ಕೊಡುವ ಸಂಸ್ಕೃತಿ ಬೆಳೆಸಬೇಕು. ಹಾಗೆ ನೆನ್ಪಿಡಿ ಸ್ನೇಹಿತರೆ, ನಾವು ನಮ್ಮ ಮಕ್ಕಳಿಗೆ ಆಸ್ತಿ ಅಂತಸ್ತು ಮಾಡದೇ ಇದ್ರೂ ಪರವಾಗಿಲ್ಲ, ಆದ್ರೆ ಅವರು ಉಸಿರಾಡೋದಕ್ಕೆ ಸ್ವಚ್ಛವಾದ ಗಾಳಿ, ಕುಡಿಯೋದಕ್ಕೆ ಶುದ್ಧವಾದ ನೀರು ಮತ್ತು ಬದುಕಲು ಪ್ಲಾಸ್ಟಿಕ್ ಮುಕ್ತವಾದ ಮಣ್ಣನ್ನು ಬಿಟ್ಟು ಹೋಗ್ಬೇಕಾದ್ದು ನಮ್ಮ ಕರ್ತವ್ಯ ಅಂತಾನೆ ಹೇಳ್ಬಹುದು. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ನಮ್ಮ ನಡೆ ಪ್ಲಾಸ್ಟಿಕ್ ಮುಕ್ತ ಕಡೆ ಕಾರ್ಯಕ್ರಮದಲ್ಲೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಂವಿಧಾನ ಕೊಟ್ಟ ಹಕ್ಕು, ಯುವ ಜನತೆಯ ಕರ್ತವ್ಯ, ದೇಶದ ಕಾನೂನು ಪಯಣದ ಬಗ್ಗೆ ಅಂಕಿತ ಮಾತು.
1: ಸ್ವಾತಂತ್ರ್ಯ ಸಂಗ್ರಾಮದ ತೆರೆಮರೆಯ ವೈದ್ಯಕೀಯ ಸೇವೆ, ಅಂದು ಜೀವ ರಕ್ಷಣೆ, ಇಂದು ಸ್ಫೂರ್ತಿ, ಶ್ರೇಯಸ್ ಜೊತೆ.
0: ಇಂದಿನ ಯುವ ಜನತೆಯ ಪ್ರಕಾರ ದೇಶ ಪ್ರೇಮ ಎಂದರೇನು? ವನಿತಾ ಗೌಡ ಅವರ ನೇರ ನೋಟ.
1: ಇದೇ ಆಗಸ್ಟ್ 15ರ ಮಧ್ಯಾಹ್ನ 1ರಿಂದ 2 ಗಂಟೆಯವರೆಗೆ ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ನೇರ ಪ್ರಸಾರ. ಕರೆ ಮಾಡಿ 9686096279. ತಪ್ಪದೆ ಕೇಳಿ, ನಿಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಎಸ್, ವೆಲ್ಕಮ್ ಬ್ಯಾಕ್. ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತ. ಸ್ನೇಹಿತರೆ, ನಮ್ಮ ನಡೆ ಪ್ಲಾಸ್ಟಿಕ್ ಮುಕ್ತ ಕಡೆ ಕಾರ್ಯಕ್ರಮದಲ್ಲಿ ದಿನ ಬಳಸುವಂತಹ ಪ್ಲಾಸ್ಟಿಕ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಸೊ ಸ್ನೇಹಿತರೆ, ಹಸಿ ಕಸ ಮತ್ತು ಒಣ ಕಸದ ವರ್ಗೀಕರಣ ಏನಪ್ಪಾ ಅಂತಂದ್ರೆ, ಮಹಾನಗರ ಪಾಲಿಕೆಯ ಕಸದ ಗಾಡಿ ನಿಮ್ಮ ಮನೆ ಮುಂದೆ ಬಂದಾಗ ದಯವಿಟ್ಟು ಹಸಿ ಕಸ ಮತ್ತು ಒಣ ಕಸವನ್ನ ಬೇರ್ಪಡಿಸಿ ಕೊಡಿ. ಪ್ಲಾಸ್ಟಿಕ್ ಕವರ್ಗಳು, ಬಾಟಲಿಗಳನ್ನು ಒಣ ಕಸದ ಬಕೆಟ್ನಲ್ಲೇ ಹಾಕಿ. ಎಲ್ಲವನ್ನೂ ಮಿಕ್ಸ್ ಮಾಡಿ ಕೊಟ್ಟರೆ ಅದನ್ನು ರೀಸೈಕಲ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗೆ ಸ್ನೇಹಿತರೆ, ಸಾರ್ವಜನಿಕ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಎಸೆಯೋದಕ್ಕೆ ನಿಷೇಧ ಅಂತ ಗೊತ್ತಿದೆ. ನಮ್ಮ ಶಿವಮೊಗ್ಗದ ತುಂಗಾ ನದಿ ತೀರ ಇರಬಹುದು, ಹಾಗೆ ಪಾರ್ಕ್ಗಳು ಅಥವಾ ಬಸ್ ಸ್ಟ್ಯಾಂಡ್ ಇರಬಹುದು, ಎಲ್ಲೂ ಕೂಡ ನೀರಿನ ಬಾಟ್ಲಿ ಅಥವಾ ಚಿಪ್ಸ್ ಪ್ಯಾಕೆಟ್ಗಳನ್ನ ಎಸಿಬೇಡಿ. ನಿಮ್ಮ ಜೇಬ್ನಲ್ಲಿ ಅಥವಾ ಬ್ಯಾಗ್ನಲ್ಲಿ ಇಟ್ಕೊಂಡು ಡಸ್ಟ್ ಬಿನ್ ಸಿಕ್ಕಾಗ ಮಾತ್ರ ಅಲ್ಲಿ ಹಾಕಿ. ನಿಮ್ಮ ನಗರವನ್ನು ಸ್ವಚ್ಛವಾಗಿಡೋದು ನಿಮ್ಮದೇ ಜವಾಬ್ದಾರಿ. ಹಾಗೆ ಸ್ನೇಹಿತರೆ, ಸರ್ಕಾರ ಮತ್ತು ಸ್ಥಳೀಯ ಆಡಳಿತ 100 microns ಕಡಿಮೆ ಇರುವ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿದೆ. ಸೊ ವರ್ತಕರೇ ಮತ್ತು ಗ್ರಾಹಕರೇ, ಇದನ್ನ ಉಲ್ಲಂಘಿಸಿದರೆ ಕಾನೂನು ಪ್ರಕಾರ ದಂಡ ತರಬೇಕಾಗುತ್ತೆ. ಎಚ್ಚರ. ದಂಡದ ಭಯಕ್ಕಿಂತ ಪರಿಸರದ ಮೇಲಿನ ಪ್ರೀತಿಯಿಂದ ಪ್ಲಾಸ್ಟಿಕ್ ಬಳಸೋದನ್ನ ನಿಲ್ಲಿಸೋಣ. ಹಾಗೆಯೇ ತುಂಬಾ ಜನ ಮನೆಯಲ್ಲಿ ಉಳಿದ ಅನ್ನ ಮತ್ತು ಸಾರನ್ನು ಪ್ಲಾಸ್ಟಿಕ್ ಕವರ್ ಒಳಗೆ ಹಾಕಿ ಗಂಟು ಕಟ್ಟಿ ರಸ್ತೆಗೆ ಎಸಿತಾರೆ. ಆಗ ಹಸುಗಳು ಆ ಕವರ್ ಸಮೇತ ಆಹಾರವನ್ನ ತಿಂದು ಹೊಟ್ಟೆಯಲ್ಲಿ ಪ್ಲಾಸ್ಟಿಕ್ ಬ್ಲಾಕ್ ಆಗಿ ನರಳಿ ಪ್ರಾಣ ಬಿಡ್ತಾವೆ. ದಯವಿಟ್ಟು ಆಹಾರ ಪದಾರ್ಥಗಳನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ಕಟ್ಟಿ ಎಸಿಬೇಡಿ. ಹಾಗೆ ಸ್ನೇಹಿತರೆ, ಪ್ಲಾಸ್ಟಿಕ್ಗೆ ಇರುವ ಸುಲಭ ಹಾಗೂ ಪರಿಸರ ಸ್ನೇಹಿ ಪರ್ಯಾಯಗಳೇನು ಅಂತ ನೀವು ಕೇಳಬಹುದು. ಎಸ್, ಪ್ಲಾಸ್ಟಿಕ್ ಬೇಡ ಅಂತಂದ್ರೆ ಜನ ಕೇಳ್ತಾರಾ? ಹಾಗಾದ್ರೆ ನಾವು ಬೇರೆ ಏನನ್ನ ಯೂಸ್ ಮಾಡಬಹುದು ಅಂತ ಹೇಳೋದಾದ್ರೆ, ಎಸ್, ಪ್ಲಾಸ್ಟಿಕ್ ಬ್ಯಾಗ್ ಬದಲು ಬಟ್ಟೆ ಚೀಲವನ್ನ ಬಳಸಬಹುದು ಅಥವಾ ಸೆಣಬಿನ ಚೀಲವನ್ನ ಬಳಸಬಹುದು. ನಂತರ ಪ್ಲಾಸ್ಟಿಕ್ ಡಬ್ಬಿಗಳ ಬದಲು ಗಾಜಿನ ಅಥವಾ ಸ್ಟೀಲ್ ಡಬ್ಬಗಳನ್ನ ಯೂಸ್ ಮಾಡಬಹುದು. ಪ್ಲಾಸ್ಟಿಕ್ ಕಪ್ಗಳು, ಪ್ಲೇಟ್ಗಳನ್ನ ಬಳಸೋ ಬದಲು ಅಡಿಕೆ ತಟ್ಟೆ, ಬಾಳೆ ಎಲೆ, ಪೇಪರ್ ಕಪ್ಗಳನ್ನ ಬಳಸಬಹುದು. ನಂತರ ಪ್ಲಾಸ್ಟಿಕ್ ಟೂತ್ ಬ್ರಷ್ ಬಳಸೋ ಬದಲು ಬಿದಿರಿನ ಬ್ರಷ್ಗಳನ್ನ ಯೂಸ್ ಮಾಡಬಹುದು. ಸ್ನೇಹಿತರೆ, ಇವು ಸ್ವಲ್ಪ ದುಬಾರಿ ಅನಿಸಿದ್ರೂ ಕೂಡ ನಮ್ಮ ಆರೋಗ್ಯ ಮತ್ತು ಪರಿಸರದ ದೃಷ್ಟಿಯಿಂದ ತುಂಬಾನೇ ಲಾಭದಾಯಕ ಅಂತ ಹೇಳ್ತಾ ಬಟ್ಟೆ ಬ್ಯಾಗ್ ಹಿಡಿಯೋಣ ಹೆಮ್ಮೆಯಿಂದ, ಪ್ಲಾಸ್ಟಿಕ್ ಮುಕ್ತ ಮಾಡೋಣ ಪ್ರೀತಿಯಿಂದ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನಮ್ಮ ದೇಶದ ರಕ್ಷಣೆ ಮತ್ತು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಮಹಾನ್ ದೇಶಭಕ್ತರ ತ್ಯಾಗ ಬಲಿದಾನವನ್ನು ಸ್ಮರಿಸುತ್ತಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕ ಮಹಿಳೆಯರ ಹೆಜ್ಜೆ ಗುರುತುಗಳು ಹಾಗೂ ಪತ್ರಿಕೆಗಳ ಪಾತ್ರ ಎಷ್ಟು ಪ್ರಮುಖವಾದದ್ದು, ಜೊತೆಗೆ ಶಿವಮೊಗ್ಗದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟದ ಚಿತ್ರಣ ಇದೇ ವಿಚಾರವಾಗಿ ಆಗಸ್ಟ್ 15 ಬೆಳಗ್ಗೆ 11 to 12 ಗಂಟೆಯವರೆಗೆ ನಡೆಯುವ ಲೈವ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕುವೆಂಪು ವಿಶ್ವವಿದ್ಯಾಲಯದ ಇತಿಹಾಸ ಉಪನ್ಯಾಸಕರಾದ ಡಾಕ್ಟರ್ ಹಸೀನಾ ಕಾದ್ರಿ ಅವರು ಮಾತುಕತೆಯನ್ನು ನಡೆಸಲಿದ್ದು, ಆರ್ಜಿ ಪವಿತ್ರ ದಿನೇಶ್ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿದ್ದಾರೆ. ನೀವು ಕರೆ ಮಾಡಿ ಮಾತನಾಡಬಹುದು. ನಮ್ಮ ಸಂಖ್ಯೆ 9686096279. ಕರೆ ಮಾಡಿ ನಮ್ಮೊಂದಿಗೆ

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
0: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು. ನೋಡೋದಕ್ಕೆ ಭಯ ಆಯ್ತು. ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
2: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನು ಬಂದಿದ್ದೀನಿ ಅರ್ಜ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಅಥವಾ ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಆ್ಯಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ಆ್ಯಂಡ್ ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9680 9629 ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬೋದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನಿಸುತ್ತೆ. ಆದರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತು ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನಿಸ್ಬಹುದು. ಹಾಗಾದರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತು ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ನೋಡಿ, ನಾವು ಜಗತ್ತಲ್ಲಿ ಎಷ್ಟೊಂದು ವಿಸ್ಮಯಕಾರಿ ವಿಚಾರಗಳನ್ನ ಗಮನಿಸ್ಬೋದು ಅಂತ ಅಂದರೆ, ನಾವು ನಮ್ಮ ಸ್ಕೂಲ್ ಬುಕ್ಗಳಲ್ಲಿ ಗ್ರಹಗಳ ಬಗ್ಗೆ ಎಲ್ಲ ನೋಡ್ತಾ ಇದ್ವಿ. ಸೊ ಗುರುಗ್ರಹ ಆಗಿರ್ಬೋದು, ಶುಕ್ರಗ್ರಹ ಆಗಿರ್ಬೋದು, ಯಾವ ರೀತಿಯಲ್ಲಿ ಇರುತ್ತೆ, ಮತ್ತು ನಮಗೆ ಗುರುಗ್ರಹ ಅಥವಾ ಈ ರೀತಿಯ ಗ್ರಹಗಳೇನಿದ್ದಾವೆ ಅವುಗಳನ್ನ ತೋರಿಸ್ತಾ ಇದ್ರು. ಸೊ ನಾವು ಕೂಡ ನೋಡಿರ್ತೀವಿ, ಆ್ಯಂಡ್ ನೀವು ಕೂಡ ನೋಡಿರ್ತೀರಾ ಇತ್ತೀಚಿನ ದಿನಗಳಲ್ಲಿ ಈ ಚಂದ್ರಗ್ರಹಣ ಆದಂತಹ ಟೈಮ್ನಲ್ಲಿ, ಮತ್ತು ಸೂರ್ಯಗ್ರಹಣ ಆದಂತಹ ಟೈಮಲ್ಲಿ ಅವುಗಳನ್ನ ನೋಡೋದಕ್ಕೆ ಕೂಡ ಅವಕಾಶ ಮಾಡಿಕೊಡ್ತಾರೆ. ಸೊ ಆ ರೀತಿಯಲ್ಲಿ ನೀವು ಕೂಡ ಗ್ರಹಗಳನ್ನು ನೋಡಿರ್ತೀರಾ. ಆದರೆ ಇವತ್ತು ನಾನು ತಿಳಿಸಿರುವಂತಹ ಈ ಒಂದು ಗ್ರಹ ಏನಿದೆ, ಇದು ನೋಡೋದಕ್ಕೆ ಆಲೂಗಡ್ಡೆ ರೀತಿಯಲ್ಲಿ ಇದೆ. ಸೊ ಆಲೂಗಡ್ಡೆ ಅಂತ ಅಂದಾಗ ನಿಮಗೆ ಒಂದು ಇಮ್ಯಾಜಿನೇಷನ್ ಬರುತ್ತೆ, ಈ ರೀತಿಯೂ ಒಂದು ಗ್ರಹ ಇರ್ಬೋದು ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ಬಂದಿರುತ್ತೆ. ಹೌದು, ಸೊ ಇವತ್ತು ಈ ರೀತಿಯ ಒಂದು ಗ್ರಹ ಇದೆ, ಆ ಗ್ರಹದ ಬಗ್ಗೆನೂ ಕೂಡ ಹೇಳ್ತೀನಿ. ಅದು ಯಾವ ಗ್ರಹ ಅಂತ ನಿಮಗೇನಾದ್ರು ಗೊತ್ತಾದರೆ ಅದನ್ನು ನೀವು ಕೂಡ ನಮಗೆ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ಅಷ್ಟೇ ಅಲ್ಲ, ಸೂರ್ಯಗ್ರಹಣ ಆದಂತಹ ಸಂದರ್ಭದಲ್ಲಿ ಯುರೋಪ್ನಲ್ಲಿ 27 ವರ್ಷಗಳ ನಂತರ ದೊರೆತಂತಹ ಭಾಗ್ಯ ಏನು, ಹಾಗೆ ಸ್ಪೇನ್ನಲ್ಲಿರುವಂತಹ ಜನರು ಯಾವ ಒಂದು ವಿಷಯವನ್ನ ಕಣ್ತುಂಬಿಕೊಂಡ್ರು, ಐಲ್ಯಾಂಡ್ನಲ್ಲಿರುವಂತಹ ಹಿಮ ಮತ್ತೆ ಅಗ್ನಿಯ ಮಧ್ಯೆ ಗ್ರಹಣ ಹೇಗೆ ನಡೀತು, ಎಲ್ಲ ವಿಚಾರಗಳ ಬಗ್ಗೆ ನಾನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಸಾಂಗ್ ನೆಂಜು ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗದು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ಆಗ್ಲೇ ಹೇಳ್ತಾ ಇದ್ದೆ ಗ್ರಹಣ ಹೇಗೆಲ್ಲ ಸಂಭವಿಸಿತ್ತು, ಹಾಗೆ ಇನ್ನೊಂದು ಗ್ರಹದ ಬಗ್ಗೆ ಕೂಡ ಹೇಳ್ತೀನಿ ಅಂತ ಹೇಳ್ತಾ ಇದ್ದೆ. ಸೂರ್ಯಗ್ರಹಣ ಅನ್ನುವಂಥದ್ದು ಒಂದು ಪ್ರಕೃತಿಯ ಅದ್ಭುತ ಅಂತಾನೆ ಹೇಳ್ಬೋದು. ಇದನ್ನ ಸರಳವಾಗಿ ಹೇಳೋದಾದ್ರೆ, ಚಂದ್ರನು ಭೂಮಿ ಮತ್ತೆ ಸೂರ್ಯನ ನಡುವೆ ಸಂಪೂರ್ಣವಾಗಿ ಹಾದು ಹೋದಾಗ ಚಂದ್ರನ ಕಪ್ಪು ನೆರಳು ಅಂದ್ರೆ ಭೂಮಿಯ ಮೇಲೆ ಬೀಳುತ್ತೆ. ಹಾಗೇನೆ ಕತ್ತಲಾವರಿಸಿದಂತಹ ಗಳಿಗೆಯನ್ನು ನಾವು ನೋಡ್ತೀವಿ ಅಂತಂದ್ರೆ, ಚಂದ್ರನು ಸೂರ್ಯನ ಸಂಪೂರ್ಣ ಬಿಂಬವನ್ನ ಮುಚ್ಚಿದಾಗ ಹಗಲಿನ ವೇಳೆಯಲ್ಲಿ ಕೆಲ ಕ್ಷಣ ಸಂಪೂರ್ಣವಾಗಿ ಕತ್ತಲಾವರಿಸುತ್ತೆ. ಇನ್ನ ನಾವು ಕರೋನಾ ಮಂಡಲ ಅಂತ ಅಥವಾ ಸೋಲಾರ್ ಕರೋನಾ ಅಂತ ಏನ್ ಹೇಳ್ತೀವಿ, ಇದು ಸೂರ್ಯನ ಪ್ರಕಾಶಮಾನವಾದಂತಹ ಭಾಗ ಮುಚ್ಚಿ ಹೋದಾಗ ಆತನ ಸುತ್ತಲಿನ ಹೊರ ವಾತಾವರಣದ ಬಿಳಿ ಬೆಳಕಿನ ಕೊರೋನಾ ಅಥವಾ ಅದನ್ನ ಕನ್ನಡದಲ್ಲಿ ಹೇಳೋದಾದ್ರೆ ಪ್ರಭಾ ಮಂಡಲ ಅಂತ ಕರೀತಾರೆ. ಅದನ್ನ ಚಂದ್ರನ ಸುತ್ತ ರೇಷ್ಮೆಯ ಎಳೆಯ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ ನಮ್ಗೆ. ಇನ್ನು ನಾನು ಆಗ್ಲೇ ಹೇಳ್ತಾ ಇದ್ದೆ, ಯುರೋಪ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ನಡೀತು ಅಂತ ಹೇಳಿ. ಸೊ ಏನಪ್ಪಾ ವಿಷಯ ಅಂತಂದ್ರೆ, ಯುರೋಪ್ ಖಂಡದಲ್ಲಿ ಪೂರ್ಣ ಸೂರ್ಯ ಗ್ರಹಣ ಕಾಣಿಸ್ಕೊಂಡಿದ್ದು ಬರೋಬ್ಬರಿ 27 ವರ್ಷಗಳ ನಂತರ ಅಂತೆ. ಅಂದ್ರೆ ಆಗಸ್ಟ್ 11, 1999 ನಂತರ 2026 ಆಗಸ್ಟ್ ನಲ್ಲಿ ಕಾಣಿಸ್ಕೊಂಡಿದ್ದು. ಹಾಗಾಗಿ ಇದು ಯುರೋಪ್ ಜನರಿಗೆ ತಲೆಮಾರಿನ ಅಪರೂಪದ ವಿಸ್ಮಯ ಆಗಿತ್ತು. ಅಂಡ್ ಇನ್ನು ನಾವು ವಿಶೇಷವಾಗಿ ನೋಡ್ತೀವಿ ಅಂತಂದ್ರೆ, ಈ ಒಂದು ಸೂರ್ಯಗ್ರಹಣ ಸ್ಪೇನ್ ನಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತು ಅಂತಾನೆ ಹೇಳ್ಬೋದು. ಈ ಒಂದು ಸನ್ಸೆಟ್ ಎಕ್ಲಿಪ್ಸ್ ನ ನಾವು ಸ್ಪೇನ್ ನಲ್ಲಿ ಹೇಗೆ ನೋಡಿದ್ವಿ ಅಂತಂದ್ರೆ, ಸ್ಪೇನ್ ದೇಶದಲ್ಲಿ ಈ ಗ್ರಹಣ ಸಂಜೆ ಬೆಳಗ್ಗೆ ಸಂಭವಿಸಿದ್ದು. ಅಸ್ತಮಿಸುತ್ತಿದ್ದಂತಹ ಸೂರ್ಯ ಚಂದ್ರನ ಮರೆಯಲ್ಲಿ ಕಣ್ಮರೆ ಆಗ್ತಾ ಇದ್ದಂತೆ ಸ್ಪೇನ್ ನ ಕಡಲ ತೀರಗಳಲ್ಲಿ ಹೊಂಬಣದ ಆಕಾಶ ಕತ್ತಲಾಗಿ ಕಂಗೊಳಿಸೋದಕ್ಕೆ ಶುರುವಾಗುತ್ತೆ. ಅದು ಒಂದು ರೀತಿ ಅತ್ಯಂತ ಸುಂದರವಾದಂತಹ ದೃಶ್ಯ ಅಂತಾನೆ ಹೇಳ್ಬೋದು. ಇನ್ನು ಅದೇ ರೀತಿಯಲ್ಲೇ ಐಲ್ಯಾಂಡ್ ನಲ್ಲಿ ಕೂಡ ಅಷ್ಟೇ, ಜ್ವಾಲಾಮುಖಿಗಳು ಮತ್ತೆ ಹಿಮ ಪರ್ವತಗಳ ಹಿನ್ನೆಲೆಯಲ್ಲಿ ಗ್ರಹಣ ಸಂಭವಿಸಿ ಛಾಯಾಗ್ರಾಹಕರಿಗೆ ಅಂದ್ರೆ ಫೋಟೋಗ್ರಾಫರ್ಸ್ಗೆ ಮತ್ತೆ ಖಗೋಳ ಪ್ರೇಮಿಗಳಿಗೆ ಸ್ವರ್ಗೀಯ ದೃಶ್ಯವನ್ನು ಕೂಡ ಈ ಒಂದು ಗ್ರಹಣ ಒದಗಿಸಿಕೊಟ್ಟಿತ್ತು ಅಂತಾನೆ ಹೇಳ್ಬೋದು. ಇನ್ನ ಹಗಲಲ್ಲೇ ನಕ್ಷತ್ರಗಳು ಹೊಳೆಯುವುದನ್ನು ಕೂಡ ನೀವು ನೋಡಬಹುದಾಗಿತ್ತು. ಪೂರ್ಣ ಗ್ರಹಣದ ಸುಮಾರು 2-2.5 ಗಂಟೆ ಏನು ಅವಧಿ ಇತ್ತು. ಆ ಅವಧಿನಲ್ಲಿ ಆಕಾಶ ಎಷ್ಟು ಕತ್ತಲಾಗಿತ್ತು ಅಂತಂದ್ರೆ, ಹಗಲಲ್ಲಿ ಆಕಾಶದಲ್ಲಿ ಪ್ರಕಾಶಮಾನವಾದಂತಹ ನಕ್ಷತ್ರಗಳು ಹಾಗೆ ಶುಕ್ರ ಗ್ರಹ ಮತ್ತೆ ಗುರು ಗ್ರಹಗಳು ಕೂಡ ಬರಿಗಣ್ಣಿಗೆ ಗೋಚರಿಸ್ತಾ ಇತ್ತು ಅಂತ ಹೇಳಿ ಹೇಳ್ತಾರೆ. ಹಾಗೆ ಪ್ರಕೃತಿನಲ್ಲಿ ಏನೆಲ್ಲ ಬದಲಾವಣೆಗಳಾಯ್ತು ಅಂತ ನೋಡಿದ್ರೆ, ಗ್ರಹಣದ ಪೂರ್ಣ ಅವಧಿನಲ್ಲಿ ತಾಪಮಾನ ದಿಢೀರ್ ಅಂತ ಹೇಳಿ ಕುಸಿದಿರುತ್ತೆ. ಪಕ್ಷಿಗಳು ತಮ್ಮ ಗೂಡಿಗೆ ಮರಳೋದಕ್ಕೆ ಶುರು ಮಾಡ್ಕೊಂಡಿರ್ತವೆ, ಮತ್ತೆ ಕೀಟಗಳು ಕೂಡ ರಾತ್ರಿ ಆಯ್ತು ಅಂತ ಹೇಳಿ ಜೋರಾಗಿ ಸದ್ದು ಮಾಡೋದಕ್ಕೆ ಶುರು ಮಾಡಿರ್ತವೆ. ಇದು ನಡೆದಂತದ್ದು ಸ್ಪೇನ್ ನಲ್ಲಿ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಗ್ರಹಣ ಇಷ್ಟೆಲ್ಲ ಒಂದು ವಿಶೇಷತೆಗಳನ್ನ ಹೊಂದಿತ್ತು ಅಂತಾನೆ ಹೇಳ್ಬೋದು. ಅಂಡ್ ನಾವು ಗಮನಿಸಿದ ಹಾಗೆ 2026 ಆಗಸ್ಟ್ ನಲ್ಲಿ ನಡೆದಂತಹ ಈ ಒಂದು ಗ್ರಹಣ ಏನಿದೆ, ಎಲ್ಲೆಲ್ಲಿ ಗೋಚರ ಆಗಿತ್ತು ಅಂದ್ರೆ, ಟೋಟಲ್ ಎಕ್ಲಿಪ್ಸ್ ಅಥವಾ ಪೂರ್ಣ ಸೂರ್ಯಗ್ರಹಣ ಅನ್ನೋದು ಆರ್ಕಿಟಿಕ್ ಪ್ರಾಂತ್ಯದಿಂದ ಪ್ರಾರಂಭ ಆಗಿ ಗ್ರೀನ್ಲ್ಯಾಂಡ್, ಐಲ್ಯಾಂಡ್, ಅಟ್ಲಾಂಟಿಕ್ ಸಾಗರ, ಉತ್ತರ ರಷ್ಯಾ ಹಾಗೆ ಸ್ಪೇನ್ ಭಾಗಗಳಲ್ಲಿ ಸೂರ್ಯ ಸಂಪೂರ್ಣವಾಗಿ ಚಂದ್ರನ ಮರೆಯಲ್ಲಿ ಅಡಗಿದ. ಹಾಗೇನೆ ಭಾಗಶಃ ಸೂರ್ಯಗ್ರಹಣ ಅಂದ್ರೆ ಪಾರ್ಷಿಯಲ್ ಎಕ್ಲಿಪ್ಸ್ ಅಂತ ನಾವು ನೋಡ್ತೀವಿ ಅಂತಂದ್ರೆ, ಉತ್ತರ ಅಮೆರಿಕದ ಕೆಲವು ಭಾಗಗಳು, ಸಂಪೂರ್ಣ ಯುರೋಪ್ ಖಂಡ ಹಾಗೆ ಆಫ್ರಿಕಾದ ಉತ್ತರ ಭಾಗಗಳಲ್ಲಿ ಸೂರ್ಯ ಅರ್ಧಚಂದ್ರಕರವಾಗಿ ಗೋಚರಿಸುತ್ತಾನೆ. ಇನ್ನು ಭಾರತದಲ್ಲಿ ಯಾಕೆ ಈ ಒಂದು ಗ್ರಹಣ ಕಾಣಿಸ್ಕೊಂಡಿಲ್ಲ ಅಂತಂದ್ರೆ, ಈ ಗ್ರಹಣ ಸಂಭವಿಸಿದಂತಹ ಸಮಯದಲ್ಲಿ ಭಾರತದಲ್ಲಿ ರಾತ್ರಿಯ ವೇಳೆ ಆಗಿದ್ರಿಂದ ಭಾರತದಲ್ಲಿ ಈ ಖಗೋಳ ವಿಸ್ಮಯ ನೇರವಾಗಿ ಗೋಚರಿಸಿಲ್ಲ ಅನ್ನೋದು ತಜ್ಞರ ಮಾಹಿತಿ ಆಗಿದೆ. ಹಾಗಾದ್ರೆ ಈ ಒಂದು ಸೂರ್ಯಗ್ರಹಣ ಹೇಗೆಲ್ಲ ಗೋಚರಿಸಿತ್ತು, ಇದರ ವಿಶೇಷತೆ ಏನಿತ್ತು ಅನ್ನೋದ್ರ ಬಗ್ಗೆ ನೀವು ಕೂಡ ತಿಳ್ಕೊಂಡಿದ್ರ ಅಂತ ಅನ್ಕೊಳ್ತೀನಿ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯದ ಬಗ್ಗೆ ಕೂಡ ಹೇಳೋದಕ್ಕೆ ಬರ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜು ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಆ್ಯಂಡ್ ಹಾಗೆ ನೀವು ಸಹ ಇವತ್ತು ನಾವು ಮಾತಾಡಿರುವಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ತಿಳಿಸ್ಕೊಡ್ಬೋದು. ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡಿ. ನಮ್ಮ ಸಂಖ್ಯೆ 9682796 8609627 9. ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಆಗಲೇ ಸೂರ್ಯಗ್ರಹಣದ ಬಗ್ಗೆ ಹೇಳ್ತಾ ಇದ್ದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಇನ್ನೂ ವಿಷಯಗಳು ಗೊತ್ತಿದೆ ಅಂದ್ರೆ ಅದನ್ನು ಕೂಡ ನಮಗೆ ಮೆಸೇಜ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಅದೇನಪ್ಪ ಅಂತಂದ್ರೆ, ಪ್ಲೂಟೋದ ಗಾತ್ರದಂತೆ ಒಂದು ಕುಬ್ಜ ಗ್ರಹ ಕೂಡ ಇದೆ, ಅದು ಹೌಮಿಯಾ ನೆಪ್ಚೂನ್. ಇದು ಏನಾಗುತ್ತೆ ಅಂದ್ರೆ ಸೂರ್ಯನ ಆಚೆಗೆ ಸುತ್ತ ಇರುತ್ತೆ, ಮತ್ತೆ ಇದು ಗುರುಗ್ರಹದಂತೆ ಉಂಗ್ರಗಳಿರುವಂತಹ ಒಂದು ಗ್ರಹ ಆಗಿರುತ್ತೆ. ಆದ್ರೆ ಈ ವಸ್ತುವನ್ನ ಇನ್ನಷ್ಟು ಆಸಕ್ತಿದಾಯಕವಾಗಿಸುವಂತಹ ಅಂಶ ಏನಂತಂದ್ರೆ, ಅದು ನೋಡೋದಕ್ಕೆ ಆಲೂಗಡ್ಡೆ ಆಕಾರದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ಒಂದು ಆಲೂಗಡ್ಡೆ ಆಕಾರದಲ್ಲಿ ಕಾಣಿಸ್ಕೊಳ್ಳುವಂತಹ ಹೌಮಿಯ ಒಂದು ಕುಬ್ಜ ಗ್ರಹ ಆಗಿರೋದ್ರಿಂದ ನಮ್ಮ ಸೌರವ್ಯೂಹದಲ್ಲಿ ನೆಪ್ಚೂನ್ ಗ್ರಹದ ಕಕ್ಷೆಯಾಚೆಗೆ ಸೂರ್ಯವನ್ನ ಇದು ಸುತ್ತ ಇರುತ್ತೆ. ಹೌಮಿಯ ಉಂಡಾಕಾರದ ಗಾತ್ರದಲ್ಲಿ ಅಥವಾ ಆಲೂಗಡ್ಡೆ ಗಾತ್ರದಲ್ಲಿ ಇರೋದ್ರಿಂದ ವೇಗವಾಗಿ ತಿರುಗುವಂತಹ ಒಂದು ಕುಬ್ಜ ಗ್ರಹ ಅಂತ ಕೂಡ ಇದನ್ನ ಕರೀತಾರೆ. ಹಾಗೆ ಇದು ಪ್ಲೂಟೋ ಜೊತೆಗೆ ಸಮಾನ ಗಾತ್ರವಾಗಿದ್ದು ಎರಡು ಚಂದ್ರಗಳನ್ನ ಇದು ಹೊಂದಿರುತ್ತೆ. ಇದರ ಪ್ರಮುಖ ಲಕ್ಷಣ ಏನಂತಂದ್ರೆ ವೇಗವಾಗಿ ತಿರುಗೋದು. ಹಾಗಾಗಿ ಇದರ ಆಕಾರ ನಾವು ನೋಡೋದಕ್ಕೆ ಫುಟ್ಬಾಲ್ನ ಹೋಲಿಕೆಯಂತೆ ಅಥವಾ ಆಲೂಗಡ್ಡೆ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಹೌಮಿಯ ನೆಪ್ಚೂನ್ ಹೊರಗಿನ ಕೈಪರ್ ಬೆಲ್ಟ್ ಪ್ರದೇಶಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಮತ್ತೆ ಈ ನೆಪ್ಚೂನ್ ಸೌರವ್ಯೂಹದ 8ನೇ ಮತ್ತೆ ದೂರದ ಗ್ರಹ ಅಂತಾನೆ ಹೇಳ್ಬೋದು. ನೆಪ್ಚೂನಿನ ವಾತಾವರಣದಲ್ಲಿ ಮೀಥೇನ್ ಗ್ಯಾಸ್ಗಳಿಂದ ನೀಲಿ ಬಣ್ಣ ಬರುತ್ತೆ. ನೆಪ್ಚೂನಿನ ಪ್ರಮುಖ ಚಂದ್ರ ಟ್ರಿಟನ್ ಅಂತ ಹೇಳಿ, ಮತ್ತೆ ಐಸ್ ವೆಲ್ಕನೋ ಇರುವಂತಹ ಒಂದು ವಿಶಿಷ್ಟ ಚಂದ್ರ ಆಗಿರುತ್ತೆ. ನಾನಾಗಲೇ ಹೇಳಿದಾಗೆ ಈ ಒಂದು ಹೌಮಿಯ ಒಂದು ವೇಗವಾಗಿ ತಿರುಗುವಂತಹ ಎರಡು ಚಂದ್ರ ಇರುವಂತಹ ಒಂದು ಕುಬ್ಜ ಗ್ರಹ ಆಗಿದೆ. ಇದು ದೊಡ್ಡದಾದಂತಹ ಮತ್ತೆ ಗಾಳಿ ಇರುವಂತಹ ಮತ್ತೆ ತಂಪಾದಂತಹ ಒಂದು ಗ್ರಹ ಅಂತಾನೆ ಇದನ್ನ ಕರಿಬಹುದು. ಸೊ ಹಾಗಾದ್ರೆ ಈ ಒಂದು ಆಲೂಗಡ್ಡೆ ಆಕಾರದಲ್ಲಿ ಇರುವಂತಹ ಗ್ರಹ ಹೌಮಿಯ ಗ್ರಹ ಆಗಿರುತ್ತೆ. ಸೊ ಹೌಮಿಯ ಗ್ರಹವನ್ನ ನೀವೇನಾದ್ರೂ ಬೈನಾಕ್ಯುಲರ್ ನಲ್ಲಿ ನೋಡೋದಕ್ಕೆ ಆಗುತ್ತೆ ಅಂತಂದ್ರೆ ಅಲ್ಲಿ ಕೂಡ ಒಂದ್ಸರಿ ನೋಡಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾ ತಿಳಿಸಿದಂತಹ ಎರಡು ವಿಷಯಗಳು ಕೂಡ ನಿಮಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ, ಸೊ ನೀವು ಸಹ ನಮಗೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ವಾಯ್ಸ್ ರೆಕಾರ್ಡ್ ಮಾಡಿ ಅಥವಾ ಮೆಸೇಜ್ ಮಾಡಿ ಕಳಿಸ್ಕೊಡ್ಬೋದು. ಆ್ಯಂಡ್ ನಾವು ಕೂಡ ಕಳಿಸುವಂತಹ ವಿಸ್ಮಯಕಾರಿ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ತರ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಸಂಖ್ಯೆ 9686 8609 8609 9. ಈ ಸಂಖ್ಯೆಗೆ ತಿಳಿಸ್ಕೊಡಿ. ಹಾಗೆ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನ ಕೂಡ ನಮಗೆ ಇದೇ ರೀತಿ ನಂಬರ್ಗೆ ವಾಟ್ಸಪ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ನಾನು ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಣ್ಣಲ್ಲಿ ಕನಸು, ಬದುಕಿನಲ್ಲಿ ಗೆಲುವಿನ ಛಾಪು. ಇಂದಿನ ಮಹಿಳೆ ಯಾರ ಮೇಲೂ ಅವಲಂಬಿತಳಲ್ಲ, ತಾನೇ ತನ್ನ ಬದುಕಿನ ನಾಯಕಿ. ಆದರೂ ಮಹಿಳೆಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ನಿಜವಾಗ್ಲೂ ಮಹಿಳಾ ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವಾತಂತ್ರ್ಯ ಅಂದ್ರೆ ಕೇವಲ ದೇಶಕ್ಕೆ ಮಾತ್ರವೇ? ಮಹಿಳಾ ಸ್ವಾತಂತ್ರ್ಯವು ದೇಶದ ಪ್ರಗತಿಯ ಭಾಗವಲ್ಲವೇ? ಈ ವಿಷಯದ ಕುರಿತು ಆಗಸ್ಟ್ 15 ಮಧ್ಯಾಹ್ನ 3-4 ವಿಶೇಷ ಲೈವ್ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದು ವಿಶೇಷವಾದ ಅತಿಥಿಗಳು ಮಾತನಾಡಲಿದ್ದಾರೆ. ನೀವು ಕರೆ ಮಾಡಿ ಮಾತನಾಡಿ. ನಮ್ಮ ಸಂಖ್ಯೆ 9686096279. ರೇಡಿಯೋ ಶಿವಮೊಗ್ಗದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
1: ಮಗ, ಅದೇ ಕೆಲ್ಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
2: ಓಕೆ,
3: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
2: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
4: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
2: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
0: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಅಮ್ಮ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
7: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
6: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
7: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
8: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
9: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು, ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
10: ಹೂನೆ ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
11: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
12: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
13: ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಹಾಗೆ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಎಲ್ಲರದ್ದು ಕಾಫಿ ಟೀ ಆಯ್ತಾ? ಏನ್ ಸಮಾಚಾರ? ಸಮಯ ಏನೋ 6:30 ಆಗಿದೆ. ಹಾಗಿದ್ಮೇಲೆ ನಾನು ನಿಮ್ಮ ಆರ್ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಗಿದೆ. ಹಾಗೆ ನಿಮ್ಮೆಲ್ರಿಗೂ

0: ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಕೂಡ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಹಾಗೆ ಮಾಹಿತಿಯನ್ನ ಕೂಡ ಕೊಡ್ತಾನೆ ಇರ್ತೀವಿ. ಸರಿ, ಇವತ್ ಯಾವ ಬಿಸ್ನೆಸ್ ಬಗ್ಗೆ ಮಾತಾಡುದು ಏನು ಅಂತ ಯೋಚನೆ ಮಾಡ್ತಿರುವಾಗ ನನಗೆ ಒಬ್ರು ಬಿಸ್ನೆಸ್ ವುಮೆನ್ ಸಿಕ್ಕಿದ್ರು. ಅವ್ರನ್ನ ನೋಡಿದಾಗ ಅವರು ಸ್ಟ್ರಾಂಗೆಸ್ಟ್ ಬಿಸ್ನೆಸ್ ವುಮೆನ್ ಅಂತ ಅನ್ನಿಸ್ತು. ಯಾಕಂದ್ರೆ ಒಬ್ಬ ಮಹಿಳೆ ಇಷ್ಟು ಶಕ್ತಿಯುತವಾಗಿ, ಇಷ್ಟು ಗಟ್ಟಿಯಾಗಿ, ಇಷ್ಟು ಬುದ್ಧಿವಂತೆಯಾಗಿ ಕೂಡ ಇರಬಹುದಾ ಅಂತ ಅನ್ನಿಸ್ತು. ಅವರೇನೆ ಇವತ್ತಿನ ನಮ್ಮ ಅತಿಥಿ, ಶ್ರೀಮತಿ ಗಿರಿಜಾ ಅವರು. ಗಿರಿಜಾ ಅವರು ಸುವರ್ಣ ರೊಟ್ಟಿ ಕಾರ್ನರ್ ಅಂತ ಒಂದು ಹೋಟೆಲ್ ಬಿಸ್ನೆಸ್ ನಡೆಸ್ತಾ ಇದಾರೆ. ಸುಮಾರು 10 ವರ್ಷಗಳಿಂದ ಈ ಒಂದು ಬಿಸ್ನೆಸ್ ನ ನಡೆಸ್ತಾ ಇದಾರೆ. ಹಾಗಿದ್ರೆ ಗಿರಿಜಾ ಮ್ಯಾಮ್ ನಮಸ್ತೆ, ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ತೆ ಮೇಡಮ್.
0: ಓಕೆ ಗಿರಿಜಾ ಮ್ಯಾಮ್, ಹೇಗಿದ್ದೀರಾ?
1: ಆರಾಮಿದ್ದೀವಿ ಮೇಡಮ್.
0: ಆರಾಮಿದ್ದೀರಾ? ಕಾಫಿ ಟೀ ಆಯ್ತಾ?
1: ಆಯ್ತು.
0: ಓಕೆ, ನನಗೆ ಮೊದಲನೇದಾಗಿ ನಿಮ್ಮ ಪರಿಚಯವನ್ನ ಮಾಡ್ಕೊಡಿ ಮ್ಯಾಮ್. ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ?
1: ನಮ್ದು ತವ್ರ ಮನೆ ಬಂದ್ಬಿಟ್ಟು ಸೌಳಂಗ, ಆಮೇಲೆ ಗಂಡನ ಮನೆ ಬಂದ್ಬಿಟ್ಟು ಶಿವಮೊಗ್ಗ. ಓದಿಲ್ಲ ನಾವು, ಎಜುಕೇಷನ್ ಏನಿಲ್ಲ, ಅಂದರೆ ಮಾಮೂಲಿ ಒಂದು 5ನೇ ಕ್ಲಾಸ್ 6ನೇ ಕ್ಲಾಸ್ ಆ ಥರ.
0: ಓಕೆ.
1: ಅದ್ರ ನಂತರ ನಮ್ಮದು ಗಂಡನ ಮನೆ ಬಂದ್ಬಿಟ್ಟು ನವಲೆಯಲ್ಲಿರೋದು, ಅಲ್ಲಿಂದ ಇಲ್ಲಿ ಬಿಸ್ನೆಸ್ಸಿಗೆ ಅಂತ ನಾವು ವಿನೋಬನಗರ ಬಂದಿರೋದು.
0: ಓಕೆ.
1: ಈಗ 10 ವರ್ಷ ಆಯಿತು, 10 ವರ್ಷದಿಂದ ಬಿಸ್ನೆಸ್ ನಡೆಸ್ತಾ ಇದ್ದೀವಿ.
0: ಸೂಪರ್. ಹೇಗೆ ಮ್ಯಾಮ್ ಈ ಬಿಸ್ನೆಸ್ ಸ್ಟಾರ್ಟ್ ಆಗಿದ್ದು?
1: ಅಂದರೆ ಮ್ಯಾಮ್ ಅದು ಹೊರಗಡೆ ಎಲ್ಲ ಕೆಲಸ ಮಾಡ್ತಾ ಇದ್ವಿ, ಆಮೇಲೆ ನಮಗೆ ಸ್ವಲ್ಪ ದಿನ ನಂತರ ಹಸ್ಬೆಂಡು ಡೆತ್ ಆದರು.
0: ಓಕೆ.
1: ಆದ್ರ ನಂತರ ಮತ್ತೆ ಮಕ್ಕಳನ್ನೆಲ್ಲ ಸಾಕಬೇಕಾಗಿತ್ತು, ಆನಂತರ ಸ್ಯಾಲ್ರಿ ಎಲ್ಲ ಸಾಕೋಗ್ತಾ ಇರಲಿಲ್ಲ ಅವರ ಕೆಲಸ ಮಾಡಿದ್ದು, ಅದಕ್ಕೋಸ್ಕರ ಇದು ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ.
0: ನಿಮಗೆ ಮುಂಚೆ ಎಲ್ಲಾದರೂ ಹೋಟೆಲಲ್ಲಿ ಬಿಸ್ನೆಸ್ ಮಾಡಿದಂಥ ಅನುಭವ ಇತ್ತ?
1: ಅನುಭವ ಏನಿಲ್ಲ, ಬಟ್ಟು ಈ ಚೌಟ್ರಿಗಳಲ್ಲಿ ವರ್ಕಿಗೆ ಹೋಗ್ತಿದ್ವಿ, ಕುಕ್ಕಿಂಗಿಗೆ, ಚೌಟ್ರಿ ಕುಕ್ಕಿಂಗಿಗೆ ಭಟ್ರೆಲ್ಲ ಜೊತೆಗೆ ಕುಕ್ಕಿಂಗ್ ಹೋಗ್ತಾ ಇದ್ವಿ ಹೆಲ್ಪರಿಗೆಲ್ಲ. ಅದು ನೋಡ್ತಾ ನೋಡ್ತಾ ನೋಡ್ತಾ ಅನುಭವ ಆಯಿತು, ಆ ನಂತರ ನಮಗೆ ಈ ಸ್ವಂತ ಬಿಸ್ನೆಸ್ ಹೋಟೆಲ್ ಮಾಡ್ಬೋದು ಅಂತ ಸ್ವಲ್ಪ ಧೈರ್ಯ ಬಂತು. ಆ ನಂತರ ಸ್ಟಾರ್ಟ್ ಮಾಡಿದ್ವಿ, ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ವಿ, ಈಗ ದೊಡ್ಡದಾಗಾಯಿತು. ಅಂದರೆ ಸ್ವಲ್ಪ ಹೆಸರು ಚೆನ್ನಾಗಿದೆ ಹೊರಗಡೆ, ಎಲ್ಲ ಕಡೆ ಕೇಳಿದ್ರು ನಮ್ಮದು ಹೋಟ್ಲ್ ಹೆಸರು ಹೇಳ್ತಾರೆ, ಒಳ್ಳೆ ರೀತಿಯಲ್ಲಿ ಊಟ ತಿಂಡಿ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದೀವಿ.
0: ಸೊ ಪ್ರಾರಂಭಿಕ ಹಂತದಲ್ಲಿ ಹೇಗೆ ಸ್ಟಾರ್ಟ್ ಮಾಡಿದ್ರಿ, ಎಷ್ಟು ಇನ್ವೆಸ್ಟ್ಮೆಂಟಿಂದ ಸ್ಟಾರ್ಟ್ ಮಾಡಿದ್ರಿ ಮ್ಯಾಮ್?
1: ನಾವು ಸ್ಟಾರ್ಟಿಂಗು ಒಂದು 5 ಲಕ್ಷದಿಂದ ಸ್ಟಾರ್ಟ್ ಮಾಡಿದ್ವಿ ಮೇಡಮ್. ಅಂದರೆ ಬರೀ ರೊಟ್ಟಿ ಮಾಡಿದ್ವಿ ನಾವು, ರೊಟ್ಟಿ ಹೋಲ್ಸೇಲ್ ರೊಟ್ಟಿ ಬೇರೆಯವರಿಗೆಲ್ಲ ಸಪ್ಲೈ ಕೊಡೋದು ಆ ಥರ ಎಲ್ಲ ರೊಟ್ಟಿ ಮಾಡಿದ್ವಿ. ಆನಂತರ ಮಿಷಿನ್ ಎಲ್ಲ ತರಿಸಿದ್ವಿ, ಆನಂತರ ಅದು ಮಿಷಿನ್ ರೊಟ್ಟಿ ಅಷ್ಟು ಪರ್ಫೆಕ್ಟ್ ಅನಿಸ್ಲಿಲ್ಲ. ಆನಂತರ ಅದು ರೊಟ್ಟಿದೆಲ್ಲ ಬಿಸ್ನೆಸ್ ಬಿಟ್ಟು ಈಗ ರೊಟ್ಟಿ ಖಾನಾವಳಿ ಅಂತಲೇ ಸ್ಟಾರ್ಟ್ ಮಾಡಿದ್ವಿ.
0: ಸೂಪರ್. ನಿಮ್ಮ ಹೋಟೆಲ್ ಹೆಸರು ಕೂಡ ಚೆನ್ನಾಗಿದೆ, ಸುವರ್ಣ ರೊಟ್ಟಿ ಕಾರ್ನರ್ ಅಂತ. ಈ ಹೋಟೆಲ್ಗೆ ಸುವರ್ಣ
1: ಕಾರ್ನರ್ ಅಂದರೆ ಅದು ಸುವರ್ಣ ಅಂದರೆ ಚಿನ್ನ, ಚಿನ್ನದಂತೆ ಊಟ ತಿಂಡಿ ದೊರೆಯುತ್ತದೆ ಆ ಥರ.
0: ಸೂಪರ್ ಇಮ್ಯಾಜಿನೇಷನ್ ಮ್ಯಾಮ್.
1: ನಡ್ಸ್ಕೊಂಡು ಬಂದಿದ್ದೀವಿ,
0: ಅದೇ ಥರ ನಡ್ಸ್ಕೊಂಡು ಬಂದಿದ್ರೆ. ಈಗ ನನಗೆ ಹೇಳಿ, ಸುವರ್ಣ ರೊಟ್ಟಿ ಕಾರ್ನರ್ ಪ್ರಾರಂಭ ಆಗಿ 10 ವರ್ಷ ಆಗಿದೆ. ಸೊ ಇಲ್ಲಿ ಏನೇನೆಲ್ಲ ಸಿಗುತ್ತೆ, ತಿಂಡಿ ಊಟ ಎಲ್ಲವೂ ಸಿಗುತ್ತಾ? ಹೇಗೆ
1: ಮಾರ್ನಿಂಗು ತಿಂಡಿ ಅದೇ ರೈಸ್ ಐಟಮ್, ಚಿತ್ರಾನ್ನ, ಪುಳಿಯೋಗರೆ, ಪಲಾವು, ಟೊಮೊಟೊ ರೈಸ್ ಈ ಥರ ಡೈಲಿ ಒಂದೊಂದು ಥರ ರೈಸ್ಗಳಿರುತ್ತೆ, ದೋಸೆ, ಇಡ್ಲಿ, ಆಮೇಲೆ ಹೀಗೆ ಪಡ್ಡು ಆ ಥರ ಎಲ್ಲ ರೈಸ್ ಐಟಮ್ ತಿಂಡಿಯಲ್ಲಿ ಸಿಗುತ್ತೆ. ಮಧ್ಯಾಹ್ನ ಊಟದಲ್ಲಿ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಚಪಾತಿ, ಪರೋಟ, ರಾಗಿ ರೊಟ್ಟಿ ಆ ಥರ ಎಲ್ಲ ಥರ ರೊಟ್ಟಿ ಊಟ ಖಾನಾವಳಿಯಲ್ಲಿ ದೊರೆಯುತ್ತೆ.
0: ಸೊ ಮೇನ್ ಆಗಿ ಈ ಒಂದು ಸುವರ್ಣ ರೊಟ್ಟಿ ಕಾರ್ನರಲ್ಲಿ ಊಟದ ಜೊತೆ ರೊಟ್ಟಿ ಅಂತೂ ಇರುತ್ತೆ.
1: ರೊಟ್ಟಿ ಅಂತೂ ಇರುತ್ತೆ, ನಮ್ಮದು ರೊಟ್ಟಿನೇ ಫೇಮಸ್, ಜೋಳದ ರೊಟ್ಟಿನೇ ಫೇಮಸ್, ಅಂದರೆ ಚೆನ್ನಾಗಿ ಕೊಡ್ತೀವಿ ಅಂತ.
0: ಜೋಳ ನೀವೇ ತಯಾರು ಮಾಡೋದಾ? ಹೇಗೆ
1: ತಯಾರು ಮಾಡೋದು? ಜೋಳ ಅಂದರೆ ಜೋಳನೇ ತಯಾರು ಮಾಡ್ತೀವಿ, ಅಕ್ಕಿ ಅಂದರೆ ಅಕ್ಕಿನೇ ತಯಾರು ಮಾಡ್ತೀವಿ, ಇಲ್ಲೇ ಬಿಸಿ ರೊಟ್ಟಿ ಮಾಡಿ ಹಂಗೆ ಟೇಬಲಿಗೆ ಕೊಡೋ ಅಂತ ಊಟ ನಮ್ಮದು.
0: ಸೂಪರ್ ಮ್ಯಾಮ್. ಹೇಗೆ ನಡೀತಾ ಇದೆ ಬಿಸ್ನೆಸ್?
1: ಪರವಾಗಿಲ್ಲ ಮೇಡಮ್.
0: ಓಕೆ. ಸೊ ಸುವರ್ಣ ರೊಟ್ಟಿ ಕಾರ್ನರ್ ಅಂತಲೇ ಶಿವಮೊಗ್ಗದಲ್ಲೆಲ್ಲ ಫೇಮಸ್ ಆಗಿದ್ದೀರಾ, ಈ ಒಂದು ರೊಟ್ಟಿ ಕಾರ್ನಲ್ಲಿ ಎಷ್ಟು ಜನ ಕೆಲಸದವ್ರು ಇದ್ದಾರೆ ಮ್ಯಾಮ್?
1: 3 ಜನ ಬರ್ತಾರೆ, ಅಂದರೆ ಒಬ್ರು ಬಿಡ್ತಾರೆ, ಒಬ್ರು ಬರ್ತಾರೆ, ಹಿಂಗೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಇಬ್ಬರು ಅಂತೂ ಕಾಯಮ್ಮ ಬರ್ತಾರೆ.
0: ಸೊ ಮೇನ್ ಕುಕ್ ನೀವೇನಾ?
1: ಮೇನ್ ಕುಕ್ ನಾವೇ.
0: ಓಕೆ. ನಿಮಗೆ ರೆಸ್ಟ್ ಯಾವಾಗ ಮ್ಯಾಮ್, ರಜೆ ಯಾವಾಗ ಮಾಡ್ತೀರಾ?
1: ಸಂಡೇ ರಜೆ ಇರುತ್ತೆ, ಆಮೇಲೆ ಈಗ ಆ ಥರ ಹಬ್ಬ ಎಲ್ಲ ಬಂದರೆ ರಜೆ ಇರುತ್ತೆ, ಗೌರ್ಮೆಂಟ್ ರಜಾ ಬಂದರೆ ನಮಗೆ ಗೌರ್ಮೆಂಟ್ ಆಫೀಷಲ್ಲೇ ಸ್ವಲ್ಪ ಜಾಸ್ತಿ ಬರೋದು.
0: ಓಕೆ.
1: ಅದೆಲ್ಲ ರಜೆ ಇತ್ತು ಅಂದರೆ ನಾವು ರಜಾ ಮಾಡ್ಕೊತೀವಿ, ಅವ್ರು ರಜಾ ಕೊಟ್ಟಾಗ ನಾವು ರಜಾ
0: ತಗೊಂತೀವಿ. ಸ್ವಂತನಾ ಬಾಡಿಗೆನಾ?
1: ಇದು ರೆಂಟ್ ಮೇಡಮ್.
0: ರೆಂಟ್. ಓಕೆ. ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಸುಮಾರು 10 ವರ್ಷದಿಂದ ಗಿರಿಜಾ ಅವರು ಈ ಒಂದು ರೊಟ್ಟಿ ಬಿಸ್ನೆಸ್ ನ ಮಾಡ್ತಾ ಇದಾರೆ, ಹಾಗೆ ರೊಟ್ಟಿ ಕಾರ್ನರ್ ಹೋಟೆಲ್ ನಲ್ಲಿ ಸಾಕಷ್ಟು ಜನಕ್ಕೆ ಆಹಾರವನ್ನ ನೀಡ್ತಾ ಇದಾರೆ. ಅಂದ್ರೆ ಅವ್ರು ಹೇಳ್ತಾ ಇದ್ರು, ಗೌರ್ಮೆಂಟ್ ಅಫೀಷಿಯಲ್ ಗಳಿಗೆ ಯಾವಾಗ ರಜೆ ಇರುತ್ತೆ ಅವಾಗ ನಮಗ್ ರಜೆ ಇರುತ್ತೆ, ಮಿಕ್ಕಿ ಟೈಮಲ್ಲಿ ಬಿಸ್ನೆಸ್ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು. ಹಾಗಿದ್ರೆ ಗಿರಿಜಾ ಅವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವ್ ಕೇಳ್ತಾ ಇದ್ದೀರಾ ಬಿಸ್ನೆಸ್ ವೆಸ್ಟ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ, ಒಬ್ಬರನ್ನೊಬ್ಬರು ಕೊಲ್ಲುವಷ್ಟು ಆಕ್ರೋಶ. ಹೀಗಿದ್ರು ಆ ಪ್ರೇಮಿಗಳು ಹೆದರಲಿಲ್ಲ. ದಿನ ರಾತ್ರಿ ಊರೆಲ್ಲ ಮಲಗಿದ್ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು ಸೇರ್ತಿದ್ರು.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಕಣ್ಣಲ್ಲಿ ಕನಸು, ಬದುಕಿನಲ್ಲಿ ಗೆಲುವಿನ ಛಾಪು. ಇಂದಿನ ಮಹಿಳೆ ಯಾರ ಮೇಲೂ ಅವಲಂಬಿತಳಲ್ಲ, ತಾನೇ ತನ್ನ ಬದುಕಿನ ನಾಯಕಿ. ಆದರೂ ಮಹಿಳೆಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ನಿಜವಾಗ್ಲೂ ಮಹಿಳಾ ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವಾತಂತ್ರ್ಯ ಅಂದ್ರೆ ಕೇವಲ ದೇಶಕ್ಕೆ ಮಾತ್ರವೇ? ಮಹಿಳಾ ಸ್ವಾತಂತ್ರ್ಯವು ದೇಶದ ಪ್ರಗತಿಯ ಭಾಗವಲ್ಲವೇ? ಈ ವಿಷಯದ ಕುರಿತು ಆಗಸ್ಟ್ 15 ಮಧ್ಯಾಹ್ನ 3-4 ವಿಶೇಷ ಲೈವ್ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದು, ವಿಶೇಷವಾದ ಅತಿಥಿಗಳು ಮಾತನಾಡಲಿದ್ದಾರೆ. ನೀವು ಕರೆ ಮಾಡಿ ಮಾತನಾಡಿ. ನಮ್ಮ ಸಂಖ್ಯೆ 9686096279. ರೇಡಿಯೋ ಶಿವಮೊಗ್ಗದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಸುವರ್ಣ ರೊಟ್ಟಿ ಕಾರ್ನರ್ ಬಗ್ಗೆ ಮಾತಾಡ್ತಿದ್ವಿ. ಇದರ ಮಾಲೀಕರಾಗಿರುವಂತಹ ಶ್ರೀಮತಿ ಗಿರಿಜಾ ಅವರು ಅವರ ಒಂದು ವ್ಯಾಪಾರದ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡ್ತಾ ಇದ್ರು. ಅವ್ರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ಗಿರಿಜಾ ಮ್ಯಾಮ್, ಈಗ ನೀವೇ ಹೇಳ್ತಿದ್ರೆ ನಿಮ್ಮಲ್ಲಿ ಸುಮಾರಷ್ಟು ಗೌರ್ಮೆಂಟ್ ಅಫಿಷಿಯಲ್ ಗಳೇ ಊಟಕ್ಕೆ ಹೆಚ್ಚಾಗಿ ಬರ್ತಾರೆ ಅಂತ. ಸೊ ಮನೆ ಊಟದ ಫೀಲ್ ಕೊಡ್ತೀರಾ ಅನ್ನುವಾಗ, ಇಲ್ಲಿ ಏನಾದ್ರೂ ಸೋಡಾ ಎಲ್ಲ ಹೆಚ್ಚಾಗಿ ಬಳಸ್ತೀರಾ ಅಥವಾ ಕೆಮಿಕಲ್ಸ್ ಎಲ್ಲ ಹೆಚ್ಚಾಗಿ ಬಳಸ್ತೀರಾ? ಹೇಗೆ ಅಡಿಗೆನ ಪ್ರಿಪೇರ್ ಮಾಡ್ತೀರಾ ಮ್ಯಾಮ್, ಅದ್ರ ಬಗ್ಗೆ ಹೇಳ್ಬೋದಾ?
3: ಅದೆಲ್ಲ ಏನು ಬಳಸಲ್ಲ ಮನೆಯಲ್ಲಿ, ನ್ಯಾಚುರಲ್ ಫುಡ್. ನಾವು ಮನೆಯಲ್ಲಿ ಏನು ಅಡಿಗೆ ಮಾಡ್ತೀವಲ್ಲ ಆ ಥರ ನಾವು ಮಾಡೋದು. ಹಾಗಾಗಿ ತುಂಬ ಜನ ಡಾಕ್ಟರ್ಸ್ ಇರ್ಬೋದು, ಈಗೆಲ್ಲ ವರ್ಕಲ್ಲಿರೋಂಥವರೇ ಜಾಸ್ತಿ ಜನ ಅಫಿಷಿಯಲ್ ಜನನೇ ನಮಗೆ ಊಟಕ್ಕೆ ಬರೋದು. ಅವರು ಯಾವಾಗ ರಜೆ ಇರ್ತಾರೋ ನಾವು ರಜೆ ತಗೋಬಿಡ್ತೀವಿ.
2: ಇನ್ನೊಂಥರ ಚೆನ್ನಾಗಿದೆಲ್ಲ ಮ್ಯಾಮ್, ಗೌರ್ಮೆಂಟ್ ಅಫಿಷಿಯಲ್ ಯಾವಾಗೆಲ್ಲ ಹಾಲಿಡೇ ಇರುತ್ತೆ ನಿಮಗೂ ಕೂಡ ಆಗ ಹಾಲಿಡೇ.
3: ಅದಕ್ಕೆ ಹೇಳ್ತಿರೋದು, ಕಸ್ಟಮರ್ ರಜೆ ಕೊಟ್ಟಾಗ ನಾವು ರಜೆ ತಗೋಬಿಡ್ತೀವಿ, ನಾವಾಗಿ ನಾವು ರಜೆ ಮಾಡೋಕ್ಕಾಗಲ್ಲ ಆ ಥರ.
2: ಹಾಗೇನೇ ಗಿರಿಜಾ ಮ್ಯಾಮ್, ನೀವೇ ಹೇಳ್ದ ಹಾಗೇನೆ ನೀವು ಒಬ್ರು ಸಿಂಗಲ್ ಉಮೆನ್, ಒಂಟಿ ಮಹಿಳೆಯಾಗಿದ್ದು ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಯಶಸ್ವಿಯಾಗಿ ಮುನ್ನುಗ್ಸ್ತಾ ಇದ್ದೀರಾ. ಈಗಿನ ಪರಿಸ್ಥಿತಿಯಲ್ಲಿ ಒಬ್ರು ಮಹಿಳೆ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ, ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದಾ?
3: ಮೇಡಮ್, ಧೈರ್ಯ ಇರಬೇಕು, ನಮ್ಮಲ್ಲಿ ಶಕ್ತಿ ಇರಬೇಕು. ಅಂದ್ರೆ ಏನೊಂದಾದ್ರೂ ಮಾಡ್ತೀವಿ ಅನ್ನೋ ನಮ್ಮಲ್ಲಿ ಇದು ಇರಬೇಕು, ಗ್ಯಾರಂಟಿ ಇರಬೇಕು. ಸುಮ್ಮನೆ 2 ಮಾಡ್ತೀವಿ, 3 ಬಿಡ್ತೀವಿ ಅಂದ್ರೆ ಆಗಲ್ಲ. ನಾವು ಗ್ಯಾರಂಟಿಯಾಗಿ ಮಾಡ್ತೀವಿ, ನಮಗಿದೆ ಮುಂದಿನ ದಾರಿ ಅಂತ ನಾವು ಧೈರ್ಯದಿಂದ ನಿಂತ್ಕೊಂಡ್ರೆ ಕಷ್ಟಪಡಬೇಕು ಯಾವುದಕ್ಕಾಗಲಿ. ಮೇನ್ ಕಷ್ಟದಿಂದನೇ ಮುಂದೆ ಬರೋಕ್ಕೆ ಸಾಧ್ಯ. ಹಾಗಾಗಿ ಕಷ್ಟಪಟ್ಟಿದ್ದೀನಿ, ನಾನು ಏನು ಇಲ್ದಂಗೆ ಬಂದಿದ್ದಳು, ಈಗ ಕಷ್ಟಪಟ್ಟು ಚೆನ್ನಾಗಿದ್ದೀನಿ.
2: ಈ ಒಂದು ಬಿಸ್ನೆಸ್ಸಿಂದ ನೀವು ಎಷ್ಟು ಫಿನಾನ್ಷಿಯಲಿ ಇಂಪ್ರೂವ್ ಆಗಿದ್ದೀರಾ ಮ್ಯಾಮ್, ಆರ್ಥಿಕವಾಗಿ ಎಷ್ಟು ಸಬಲರಾಗಿದ್ದೀರಾ?
3: ಅಂದರೆ ಮಾಮೂಲಿ ನಮಗೆ ಏನು ಕೊರತೆ ಇಲ್ದಂಗೆ ಆ ರೀತಿ ಇದೆ ಅಷ್ಟೇ.
2: ಮಕ್ಕಳಿದ್ದಾರೆ, ಅವ್ರಿಗೆ ಓದಿಸ್ತಾ ಇದ್ದೀರಾ? ಹೇಗೆ?
3: ಮಕ್ಕಳು, ಮಗಳು 2nd PU ಮಾಡ್ತಾ ಇದ್ದಾಳೆ, ಮಗ ಡಿಗ್ರಿ ಮಾಡ್ತಾ ಇದ್ದಾನೆ.
2: ಸೊ ಈ ಒಂದು ಬಿಸ್ನೆಸ್ ಅಂದರೆ ಮಕ್ಕಳಿಗೆ ಎಜುಕೇಷನ್ ಕೂಡ ಕೊಡಿಸ್ತಾ ಇದ್ದೀವಿ.
3: ಕೊಡಿಸ್ಕೊಂಡು ಹಂಗೆ ಕಷ್ಟದಿಂದ ಸ್ವಲ್ಪ ಎಲ್ಲ ಹೊರಗೆ ಬಂದು ಇವಾಗ ಸ್ವಲ್ಪ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದೀವಿ.
2: ಓಕೆ. ಹಾಗೆ ಗಿರಿಜಾ ಮ್ಯಾಮ್, ಈ ಒಂದು 10 ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಏನಿದೆ, ಇದರಲ್ಲಿ ಯಾವತ್ತೋ ಒಂದಿನ ತುಂಬ ಖುಷಿ ಆಯಿತು, ಪರವಾಗಿಲ್ಲ ನಾನು ವ್ಯಾಪಾರವನ್ನು ಪ್ರಾರಂಭ ಮಾಡಿದ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು?
3: ಇವಾಗಿಂದನು ಖುಷಿಯಿಂದನೇ ಮಾಡ್ತಾ ಇದ್ದೀನಿ ಮೇಡಮ್. ನಾನು ಅಂದರೆ ಲಾಭ ಆಯಿತು ಅಂತ ಫೀಲಿಂಗ್ ಆಗಿಲ್ಲ, ಲಾಸ್ ಆಯಿತು ಅಂತ ಕೊರಗಿಲ್ಲ, ಖುಷಿಯಿಂದ. ಲಾಸ್ ಆದರೂ ನಂದೇ, ಲಾಭ ಆದರೂ ನಂದೇ ಅಂತ ಯಾವತ್ತೂ ಡೈಲಿ ಒಂದೇ ಫೀಲಿಂಗಲ್ಲೇ ನಾನು ಮಾಡಿದ್ದೀನಿ, ಯಾವತ್ತೂ ಇದು ಮಾಡ್ಕೊಂಡಿಲ್ಲ. ಯಾಕಂದರೆ ಇದು ನನ್ನ ಸ್ವಂತದ್ದು, ನನ್ನ ಇದು, ಅದು ನನ್ನ ಸ್ವಂತದ್ದು ಅಂದ್ಕೊಂಡು ನಾನು ಅದನ್ನು ಕಷ್ಟ ಆಗಲಿ ಸುಖ ಆಗಲಿ ನಡೆಸಿದ್ದೀನಿ ಅಷ್ಟೇ.
2: ಯಾವ ಥರ ಒಂದಿನ ತುಂಬ ಲಾಭ ಆಯಿತು ಅನ್ನುವಾಗ ಏನಾದ್ರು ಖುಷಿ ಆಗುತ್ತಾ?
3: ತುಂಬ ಅದೇ, ಲಾಭ ಆದರೂ ಖುಷಿ ಪಡಲ್ಲ, ತುಂಬ ಲಾಸ ಇದ್ರೂ ಖುಷಿ ಪಡಲ್ಲ. ಅಂದರೆ ಒಂದೇ ಮೀಡಿಯಮ್ ಆಗಿ ಒಂದೇ ಥರ ಇರ್ತೀನಿ ನಾನು ಅಷ್ಟೇ.
2: ಎಲ್ಲವನ್ನು ಸಮದುಗಿಸ್ಕೊಂಡು ಹೋಗ್ತೀರಾ?
3: ತುಂಬ ಕಸ್ಟಮರ್ ಜನ ಬಂದರು ಅಂತೇಳು ಇದು ದೌಲತ್ ಮಾಡಬಾರ್ದು, ಕಡಿಮೆ ಜನ ಇದ್ರು ಅಂತಲೂ ಇದು ಮಾಡಬಾರ್ದು. ಅವ ಕಸ್ಟಮರೇ ನಮಗೆ ದೇವ್ರ ಸಮಾನ, ಅವರಿಂದನೇ ನಾವು ಅನ್ನ ತಿಂತಾ ಇರೋದು. ನಾವು ಅವ್ರಿಗೆ ಅನ್ನ ಕೊಡ್ಬೋದು, ಆದರೆ ಅವರಿಂದನೇ ನಾವು ಅನ್ನ ತಿಂತಾ ಇರೋದು. ಅದಕ್ಕೋಸ್ಕರ
2: ಒಳ್ಳೆ ಮಾತು ಹೇಳಿದ್ರಿ. ಹಾಗೆ ಗಿರಿಜಾ ಮ್ಯಾಮ್, ನೀವು ಕಸ್ಟಮರ್ಸ್ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನು ಹಂಚ್ಕೊಳ್ತಾ ಇದ್ರಿ. ಇಲ್ಲಿಗೆ ಬರುವಂಥ ಕಸ್ಟಮರ್ಸ್ಗಳು ಎಲ್ಲರೂ ಒಂದೇ ರೀತಿ ಇರಲ್ಲ ಆಯ್ತಾ, ಬೇರೆ ಬೇರೆ ರೀತಿ ಕೂಡ ಇರ್ತಾರೆ,
3: ಒಂದೇ ಥರ ಇದ್ದಾರೆ. ಇವತ್ತು ನಾನು 10 ಆಯಿತು, 10 ಬರೋಂಥ ಕಸ್ಟಮರು ನನಗೆ ಅಕ್ಕ ಅಮ್ಮ ಅಂದ್ಕೊಂಡು, ತುಂಬ ಒಂದು ಕಷ್ಟದ ಹೆಣ್ಮಗಳು ತುಂಬ ಕಷ್ಟದಿಂದ ನಡೆಸ್ಕೊಂಡು ಹೋಗ್ತಾರೆ, ಅವರಿಗೆ 10 ಬಿಸ್ನೆಸ್ ಆಗಲಿ ಅಂತ ತುಂಬ ದೂರದಿಂದ ಎಲ್ಲ ಬಂದು ನನಗೆ ಮನಸ್ಸಿಂದ ಮನಸ್ಪೂರ್ವಕವಾಗಿ ಊಟ ಮಾಡಿ ಆರೈಸಿ ಹೋಗ್ತಾರೆ. ತುಂಬ ಚೆನ್ನಾಗಿರುತ್ತೆ ಮೇಡಮ್. ಅದಕ್ಕೆ ನಾವು ಎಲ್ಲೆಲ್ಲ ಒಳಬೆ ಸ್ಟಾಪಿಂದ ಬಂದ್ವಿ, ಭದ್ರಾವತಿಯಿಂದ ಬಂದ್ವಿ, ಆ ಥರ ಎಲ್ಲ ತುಂಬ ದೂರದ ಲೊಕೇಶನ್ ಹೇಳ್ತಾರಲ್ಲ. ನಮ್ದು ಆನ್ಲೈನ್ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಇದೆ, ಆ ಲೊಕೇಶನ್ ಅಲ್ಲಿ ನೋಡ್ಕೊಂಡು ಬರ್ತಾರೆ, ಅದ್ರಲ್ಲಿ ಊಟ ತರಿಸ್ಕೊಂತಾರೆ, ಊಟ ಮಾಡ್ತಾರೆ, ಅದ್ ನೋಡ್ಕೊಂಡು ಇಲ್ಲೇ ಬರ್ತಾರೆ. ಇಲ್ಲೇ ಬಂದು ಊಟ ಮಾಡಿ ತುಂಬಾ ಖುಷಿ ಪಟ್ಟು ಫ್ಯಾಮಿಲಿ ಸಮೇತ ಖುಷಿ ಪಟ್ಟು ಹೋಗ್ತಾರೆ.
2: ಸೂಪರ್ ಮ್ಯಾಮ್,
3: ಖುಷಿನೇ ನನ್ನ ಖುಷಿ,
2: ಕಸ್ಟಮರ್ ಖುಷಿನೇ ನಿಮ್ಮ ಖುಷಿ. ಹಾಗೆ ಇಲ್ಲಿಗೆ ಬರುವಂಥ ಕಸ್ಟಮರು ಇಲ್ಲಿ ಊಟ ಮಾಡ್ದಲೇ ಆನ್ಲೈನ್ ಮುಖಾಂತರ ಕೂಡ ಮನೆಗೆ ಫುಡ್ ಡೆಲಿವರಿಯನ್ನು ಮಾಡಿಸ್ಕೊಳ್ತಾ ಇದ್ದಾರೆ ಅಲ್ವಾ?
3: ಅದು ಫಸ್ಟಿಂದನೂ ನಾವು ಈ ಹೋಟೆಲ್ ಓಪನ್ ಆದಾಗಿಂದನೂ ಸ್ವಿಗ್ಗಿ ಝೊಮ್ಯಾಟೊ ನಡೆಸ್ಕೊಂಬಂದಿದ್ವಿ, ಬಟ್ ಅದರಲ್ಲೇನು ಪ್ರಾಫಿಟ್ ಇಲ್ಲ, ಬಟ್ ಕಸ್ಟಮರಿಗೆ ಬೇಕು ಅಂತ ಅದರಲ್ಲಿ ನಾವು ಆ್ಯಡ್ ಮಾಡ್ಕೊಂಡಿರೋದು. ಅಲ್ಲಿ ನೋಡ್ಕೊತಾರೆ, ಅದ್ರಲ್ಲಿ ಸರ್ಚ್ ಮಾಡಿ ಒಂದು ದಿವಸ ತರಿಸ್ಕೊಂಡಿರ್ತಾರೆ, ಟೇಸ್ಟ್ ನೋಡ್ತಾರೆ, ಆಮೇಲೆ ಫ್ಯಾಮಿಲಿನೇ ಹೋಗಿ ಇಲ್ಲಿ ಊಟ ಮಾಡ್ಕೊಂಬರೋಣ ಅಂತ ಬರ್ತಾರೆ, ಲೊಕೇಶನ್ ಕೇಳ್ಕೊಂಡು ನಂಬರ್ ಫೋನ್ ಮಾಡ್ಕೊಂಡು ಬರ್ತಾರೆ. ಖುಷಿಯಿಂದ ಊಟ ಮಾಡಿ ಅವ್ರಿಗೆ ಏನು ಬೇಕೋ ಅದನ್ನು ತಕ್ಷಣ ಮಾಡಿ ಕೊಡೋ ಅಂತ ಇದು ಮಾಡ್ತೀನಿ, ಅವ್ರಿಗೆ ಖುಷಿ ಪಡಿಸ್ತೀನಿ.
2: ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಗಿರಿಜಾ ಮ್ಯಾಮ್ ಹೇಳ್ತಿದ್ರು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಕಸ್ಟಮರ್ ಖುಷಿನೇ ಇವರ ಖುಷಿ. ಅವರ ಮುಖದಲ್ಲಿ ಖುಷಿಯನ್ನು ಕಂಡಾಗ ಅಂದರೆ ಊಟ ಮಾಡಿ ಪರವಾಗಿಲ್ಲ, ಈ ಊಟ ಚೆನ್ನಾಗಿತ್ತು, ಅಡುಗೆ ಚೆನ್ನಾಗಿತ್ತು ಅಂತ ಹೇಳಿದಾಗ ಹೆಚ್ಚು ಖುಷಿಯಾಗುತ್ತೆ ಅಂತ ಹೇಳ್ತಿದ್ರು. ಹಾಗಿದ್ರೆ ಗಿರಿಜಾ ಮ್ಯಾಮ್ ಹತ್ರ ಮಾತಾಡೋಕೆ ಮತ್ತೊಂದಿಷ್ಟು ವಿಷಯಗಳು ಬಾಕಿ ಇದೆ, ಖಂಡಿತವಾಗ್ಲೂ ಮಾತುಕತೆಯನ್ನು ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಹಾಗೆ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಾವು ಸುವರ್ಣ ರೊಟ್ಟಿ ಕಾರ್ನರ್ ಬಗ್ಗೆ ಮಾತಾಡ್ತಿದ್ವಿ. ಹೆಸರು ಹೇಳೋ ಹಾಗೇನೆ, ಇಲ್ಲಿ ಹೋದಾಗ ಚಿನ್ನದಂತಹ ಅಡುಗೆ ಸಿಗುತ್ತೆ, ಅಷ್ಟು ರುಚಿಕರವಾದ ಅಡುಗೆ ಇರುತ್ತೆ, ನೀವು ಹೋಗಿ ಊಟ ಮಾಡಬಹುದು ಅನ್ನೋ ಒಂದು ಅರ್ಥ ಇಟ್ಟಿದ್ದೀವಿ ಅಂತ ಹೇಳಿ ಇದರ ಮಾಲೀಕರಾಗಿರುವಂತಹ ಶ್ರೀಮತಿ ಗಿರಿಜಾ ಅವ್ರು ಹೇಳ್ತಿದ್ರು. ಅವ್ರ ಜೊತೆ ಮಾತುಕತೆಯನ್ನ ಮುಂದುವರ್ಸೋಣ್ವಾ.
3: ಗಿರಿಜಾ ಮಾಮಿ, ಈಗ ನೀವೊಬ್ರು ಮಹಿಳೆ ಆಯ್ತಾ, ಒಬ್ಬರೇ ಎಲ್ಲವನ್ನು ಹ್ಯಾಂಡಲ್ ಮಾಡ್ತಾ ಇದ್ರೆ, ಈಗ ಬೆಳಗ್ಗೆ ಈ ಹೋಟೆಲ್ಗೆ ಬೇಕಾದ ತರಕಾರಿ ತರೋದಾಗಿರ್ಬೋದು ಅಥವಾ ಈ ಒಂದು ರೊಟ್ಟಿ ಮಾಡೋದಕ್ಕೆ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಅದನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತೀರಾ, ಹೇಗೆ ತರಿಸ್ಕೊಳ್ತೀರಾ ಮ್ಯಾಮ್?
4: ನಮಗೆಲ್ಲ ಡೋರ್ ಡೆಲಿವರಿ ತರಿಸ್ಕೊತೀವಿ. ಒಂದು ಟೈಮಲ್ಲಿ ಕಷ್ಟ ಇತ್ತು ನನಗೆ, ನಾನು ಹೋಗಿ ತರ್ತಾ ಇದ್ದೆ, ಟೈಮ್ ವೇಸ್ಟ್ ಆಗೋದು. ಬಟ್ ಇವಾಗ ಏನು ಗೊತ್ತಾ, ಎಲ್ಲ ಡೋರ್ ಡೆಲಿವರಿ ಕೊಡ್ತೀನಿ, ನೀಟಾಗಿ ಪೇಮೆಂಟ್ ಮಾಡ್ತೀನಿ, ಅವ್ರು ನೀಟಾಗಿ ನನಗೆ ಡೋರ್ ಡೆಲಿವರಿ ಕೊಡ್ತಾರೆ ಅಷ್ಟೇ.
3: ಸೂಪರ್ ಮ್ಯಾಮ್. ಸೊ ಈಗ ಮುಂಚೆ ಎಲ್ಲ ಕಷ್ಟಪಡ್ತೀವಿ, ಈಗ ಒಂದು ಹಂತದಲ್ಲಿ ಆರಾಮಾಗಿದ್ದೀರಾ?
4: ಅವಾಗಿಂದ ಕಷ್ಟದಿಂದನೇ ಬಂದೆ, ಇವಾಗಲೂ ಆ ಕಷ್ಟ ಮರ್ತಿಲ್ಲ, ಆದರೆ ಇವಾಗಲೂ ಅದೇ ಥರ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಶಕ್ತಿ ಇರೋ ತನಕ ಇದನ್ನು ನಡೆಸೋಣ ಈ ಫಾರ್ಮು ಅಂತ ನನಗೆ ಇಷ್ಟ ಅಷ್ಟೇ.
3: ಸೂಪರ್ ಮ್ಯಾಮ್. ಕಷ್ಟವನ್ನು ಅನುಭವಿಸಿರೋರಿಗೆ ಕಷ್ಟದ ಬೆಲೆ ಗೊತ್ತಾಗುತ್ತಲ್ವ ಮ್ಯಾಮ್? ಹಾಗೆಯೇ ಗಿರಿಜಾ ಮ್ಯಾಮ್, ನಿಮ್ಮ ಒಂದು ಪ್ರಕಾರ ಒಬ್ಬರು ಹೊಸದಾಗಿ ಈ ರೀತಿ ಹೋಟೆಲ್ ವ್ಯಾಪಾರ ಮಾಡಬೇಕು ಅಥವಾ ಒಂದು ಮನೆ ಫುಡ್ ತಯಾರು ಮಾಡಬೇಕು ಅಂದರೆ ಅವರಿಗೆ ಮುಖ್ಯವಾಗಿ ಏನೆಲ್ಲ ಅಂಶಗಳು ಬೇಕಾಗುತ್ತೆ ಮ್ಯಾಮ್?
4: ಮೇಯ್ನ್ ಬೇಕಾಗಿರೋದು ಅವ್ರು ಮಾಡ್ತೀವಿ ಅನ್ನೋ ಒಂದು ಇದು ಇರಬೇಕು ಮೇಡಮ್. ಏನೇನು ಬೇಕಾಗತ್ತೆ ಅನ್ನೋ ಮುಖ್ಯ ಅಲ್ಲ, ಬಟ್ ಅವ್ರಿಗೆ ಇದು ಇರಬೇಕು. ಈಗ ತುಂಬ ದೊಡ್ಡ ದೊಡ್ಡ ಹೋಟ್ಲೆಲ್ಲ ಈಗ ಓಪನ್ ಮಾಡ್ತಾರೆ, ಬಟ್ ನಾವೇ ಅದನ್ನು ಈಗ ವರ್ಕರ್ ಬರಲಿಲ್ಲ, ಆಮೇಲೆ ಭಟ್ರು ಬರಲಿಲ್ಲ, ಏನೇ ಬರಲಿಲ್ಲ ಅಂದರೂ ಅದನ್ನು ನಾವೇ ಓನರಾಗಿ ನಿಭಾಯಿಸೋ ಶಕ್ತಿ ಇರಬೇಕು ನಮ್ಮಲ್ಲಿ ಮೇಯ್ನ್. ಅವ್ರು ಬಂದಿಲ್ಲ ಅಂದ್ಕೊಂಡು ಈಗ ಅವ್ರನ್ನ ನಂಬ್ಕೊಂಡು ಇವ್ರು ಓಪನ್ ಮಾಡ್ತಾರೆ, ತುಂಬ ಬಂಡವಾಳ ಹಾಕ್ತಾರೆ, ಎಲ್ಲ ಅದಕ್ಕೆ ಏನೇನು ಬೇಕೋ ಎಲ್ಲ ಹಾಕಿರ್ತಾರೆ, ಹೋಟೆಲಿಗೆ ಒಂದು ಮಾಮೂಲಿ ಏನೇನು ಬೇಕೋ ಅವರಿಗೆಲ್ಲ ಹಾಕಿರ್ತಾರೆ. ಬಟ್ ಆಮೇಲೆ ವರ್ಕರ್ ಪ್ರಾಬ್ಲಮ್ಮು ಬಟರ್ ಪ್ರಾಬ್ಲಮ್ ಅಂತೇಳಿ ಕ್ಲೋಸ್ ಮಾಡಿಬಿಡ್ತಾರೆ. ಆದರೆ ನಾನು ಹೇಳೋದು ಅವರಲ್ಲೇ ಇರಬೇಕು, ಅದು ಅವರೇ ಎಲ್ಲದನ್ನು ಮಾಡ್ತೀವಿ, ಯಾರು ಬರಲಿಲ್ಲ ಅಂದರೂ ನಡೆಸ್ತೀವಿ ಅನ್ನೋ ಇದಿರಬೇಕು. ನಾನು ಒಬ್ಬೊಬ್ಬಳೇ ನಡೆಸಿದ್ದೀನಿ ಒಂದು ಟೈಮಲ್ಲಿ, ಕಸ್ಟಮರ್ಗೆ ಅಡುಗೆ ಮಾಡಿ ಇಲ್ಲಿಟ್ಟರೆ ಅವರವರೇ ಬಡಿಸ್ಕೊಂಡು ಊಟ ಮಾಡಿದ್ದಾರೆ ನನ್ನ ಕಷ್ಟಕ್ಕೆ, ಆ ಥರ ಎಲ್ಲ ನಡೆಸಿದ್ದೀನಿ ನಾನು. ನಾನು ನಮ್ಮಲ್ಲಿ ಧೈರ್ಯ ಇರಬೇಕು ಅಷ್ಟೇ, ನಮ್ಮಲ್ಲಿ ಇದು ಇರಬೇಕು, ನಮಗೆಲ್ಲ ಗೊತ್ತಿರಬೇಕು ಮಾಡಬೇಕು, ಆ ಥರ ಇರಬೇಕು.
3: ಸೂಪರ್. ಸೊ ಇಲ್ಲಿ ಸದ್ಯಕ್ಕೆ ಸುವರ್ಣ ರೊಟ್ಟಿ ಕಾರ್ನರಲ್ಲಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಮಾತ್ರ ಸಿಗ್ತಾ ಇರೋದಾ?
4: ನೈಟು ಇರುತ್ತೆ. ಸುಗ್ಗಿ ಝೋಮಟೊ ಎಲ್ಲ 12 ಗಂಟೆ ತನಕ ಕೊಡ್ತೀನಿ ನಾನು.
3: ಮತ್ತೆ ನೀವು ಯಾವಾಗ ರೆಸ್ಟ್ ಮಾಡ್ತೀರಾ ಮ್ಯಾಮ್?
4: ಅದೇ ಈಗ ಮಧ್ಯಾಹ್ನ ಹಿಂಗೆ ರೆಸ್ಟ್ ಇದ್ದರೆ ರೆಸ್ಟ್ ಮಾಡ್ತೀನಿ, ಇಲ್ಲ ಸಂಡೇ ರೆಸ್ಟ್ ಇರುತ್ತೆ. ತುಂಬ ಅಂದರೆ ಅವಾಗಿಂದ ಕಷ್ಟ ಪಡ್ಕೊಂಡು ಬಂದಿದ್ದೀನಿ, ಇವಾಗ ಅದು ಈಗ ಚೆನ್ನಾಗಿದ್ದೀನಿ ಅಂತ ಅರ್ಧ ದಿನಕ್ಕೆ ಮಾಡಿ ನಿಲ್ಲಿಸ್ಬಾರ್ದು, ಫುಲ್ಲು ರನ್ ಇರಬೇಕು. ನಾನು ಆಗಿಂದ ಆ ಕಷ್ಟದಲ್ಲಿ ಯಾವ ರೀತಿ ಟೈಮಿಂಗ್ಸ್ ಕೊಟ್ಟನೋ ಆ ಟೈಮಿಂಗ್ಸ್ ಈಗಲೂ ಕೊಡಬೇಕಂತ ನನಗೆ ಖುಷಿ ಅಷ್ಟೇ.
3: ಹಾಗೆಯೇ ಗಿರಿಜಾ ಮ್ಯಾಮ್, ಎಷ್ಟೋ ಜನ ಹೆಣ್ಮಕ್ಳು ಮನೇಲೇ ಇರ್ತಾರೆ, ಕೆಲಸ ಮಾಡೋಕ್ಕೆ ಆಸೆ ಇದ್ರೂ ಕೂಡ ಕೆಲಸ ಮಾಡೋಕ್ಕಾಗಲ್ಲ, ಒಂದು ಮನೇಲಿ ಕುಟುಂಬದ ಕಿರಿಕಿರಿ ಆಗಿರ್ಬೋದು ಮತ್ತೊಂದು ಇರ್ಬೋದು, ಆಯಿತಾ? ಅಂಥ ಮಹಿಳೆಯರಿಗೆ ಏನು ಹೇಳ್ತೀರಾ, ಮಹಿಳೆಯರು ಯಾಕೆ ಸ್ವಾವಲಂಬಿಗಳಾಗಬೇಕು?
4: ಅವ್ರು ಮಾಡ್ಬೋದು ಮೇಡಮ್, ಅದೆಲ್ಲ ಬಿಡಬೇಕು, ಅವರು ಕಿರಿಕಿರಿ ಬಿಡಬೇಕು, ಅದೆಲ್ಲ ಮನೆ ಪ್ರಾಬ್ಲಮ್ ಅದೆಲ್ಲ ಬಿಡಬೇಕು, ಧೈರ್ಯದಿಂದ ದುಡಿಬೇಕು. ದುಡಿದ್ರೆ ಯಾರಾಗಲೂ ಚೆನ್ನಾಗ್ಬೋದು. ಈಗ ಗಂಡ ದುಡಿಯಲ್ಲ, ಹೆಂಡತಿನೂ ದುಡಿಯಲ್ಲ ಅಂದರೆ ಮನೇಲಿ ಕಿರಿಕಿರಿ ಬಂದೇ ಬರುತ್ತೆ. ಈಗ ಹಣದ ಪ್ರಾಬ್ಲಮ್ ಇದ್ದರೆ ಪ್ರೀತಿ ವಿಶ್ವಾಸದಲ್ಲೆಲ್ಲ ಕಮ್ಮಿ ಆಗುತ್ತೆ, ಈಗಿನ ವಾತಾವರಣದಲ್ಲಿ ಪ್ರೀತಿ ವಿಶ್ವಾಸ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಅದರಲ್ಲೇ ಇಬ್ಬರು ಸಮಭಾಗ ಗಂಡ ಹೆಂಡತಿ ದುಡಿತಾ ಬಂದುಬಿಟ್ರೆ ಯಾವುದೋ ಒಂದು ಫರ್ಮು, ಈಗ ಇದೆ ಅಂತಲೇ ಅಲ್ಲ, ಯಾವುದಾದ್ರೂ ಒಂದು ಸ್ವಂತ ಬಿಸ್ನೆಸ್ ನಡೆಸ್ಕೊಂಡು ಆ ಗಂಡ ಹೆಂಡತಿ ಸಮನಾಗಿ ದುಡ್ಕೊತಾ ಬಂದುಬಿಟ್ರೆ ಯಾವುದು ಇದಿರಲ್ಲ ಅಷ್ಟೇ.
3: ನಿಮ್ಮ ಮಕ್ಕಳು ನಿಮಗೆ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಮ್ಯಾಮ್?
4: ಮಕ್ಕಳಂತೂ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ನನ್ನ ಮಕ್ಕಳು ಸಣ್ಣವರಿಂದ ನನ್ನ ಮಗಳು ತುಂಬ ಸಪೋರ್ಟ್ ಮಾಡಿದ್ದಾರೆ, ಈಗಲೂ ಸಪೋರ್ಟ್ ಮಾಡ್ತಾರೆ. ಅವರು ಚೆನ್ನಾಗಿ ಓದ್ತಾ ಇದ್ದಾರೆ, ಬಟ್ ಎಲ್ಲದರಲ್ಲೂ ಡಿಸ್ಟಿಂಕ್ಟ್ ಬಂದಿದೆ, ಚೆನ್ನಾಗಿ ಓದ್ತಾ ಇದ್ದಾರೆ, ಆದರೆ ನನಗೆ ಸಪೋರ್ಟ್ ಮಾಡ್ಕೊತ ಅವ್ರು ಓದ್ತಾರೆ.
3: ಓಕೆ ಮ್ಯಾಮ್. ಸೊ ಈಗಿನ ಯುವಕ ಯುವತಿಯರು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ, ಈ ಹೋಟೆಲ್ ಬಿಸ್ನೆಸ್ ಅಲ್ಲ ಯಾವುದೇ ಒಂದು ಬಿಸ್ನೆಸ್ ಪ್ರಾರಂಭ ಮಾಡ್ತಿದ್ರು, ಅಂಥವ್ರಿಗೆ ನಿಮ್ಮ ಕಡೆಯಿಂದ ಸಲಹೆ ಏನು ಮ್ಯಾಮ್?
4: ಅಂದರೆ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ, ಮಾಡ್ಬೋದು, ಅದೇ ಅವರಲ್ಲಿ ಇದು ಇರಬೇಕು ಮೇಡಮ್, ಧೈರ್ಯ ಇರಬೇಕು. ನಾವು ಹೆಂಗೆ ಧೈರ್ಯ ಇಂದ ಬಂದ್ವೋ ಅದೇ ರೀತಿ ಅವರು ಧೈರ್ಯದಿಂದ ಇದ್ದರೆ ಮಾಡ್ಬೋದು ಅಂತ ನನ್ನ ಅನಿಸಿಕೆ.
3: ಸೂಪರ್ ಮ್ಯಾಮ್, ನಿಮ್ಮೊಟ್ಟಿಗೆ ಮಾತಾಡಿ ತುಂಬ ಖುಷಿ ಆಯಿತು. ನಿಮ್ಮ ಈ ಒಂದು ಧೈರ್ಯ ಮಾಡಬೇಕು ಅನ್ನೋ ಛಲ ತುಂಬಾ ಇಷ್ಟ ಆಯಿತು. ನಿಮ್ಮ ಈ ಒಂದು ಸುವರ್ಣ ರೊಟ್ಟಿ ಕಾರ್ನರ್ ಏನಿದೆ ಇನ್ನೂ ಹೆಚ್ಚು ಯಶಸ್ಸನ್ನು ಕಾಣಲಿ, ಶಿವಮೊಗ್ಗದಲ್ಲೆಲ್ಲ ಫೇಮಸ್ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಧನ್ಯವಾದಗಳು ಮ್ಯಾಮ್.
4: ಥ್ಯಾಂಕ್ ಯು ಮೇಡಮ್.
2: ಆಲ್ ರೈಟ್, ಕೇಳಿದ್ರಲ್ಲ ಸ್ನೇಹಿತರೆ, ಗಿರಿಜಾ ಅವರು ಅವರ ಒಂದು 10 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಹಾಗೆ ಪ್ರಾರಂಭಿಕ ಹಂತದಲ್ಲಿ ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿದಂತ ಈ ಒಂದು ಸುವರ್ಣ ರೊಟ್ಟಿ ಕಾರ್ನರ್ ಏನಿದೆ, ಇವತ್ತು ಒಂದು ಒಳ್ಳೆ ರೀತಿಯಲ್ಲಿ ಬಿಸ್ನೆಸ್ ಆಗ್ತಾ ಇದೆ. ಶಿವಮೊಗ್ಗದಲ್ಲಿ ಸಾಕಷ್ಟು ಜನಕ್ಕೆ ಸುವರ್ಣ ರೊಟ್ಟಿ ಕಾರ್ನರ್ ಅಂದ್ರೆ ಗೊತ್ತು. ಹೆಚ್ಚು ಜನ ಅಲ್ಲಿ ಬಂದು ಊಟ ಮಾಡ್ತಾರೆ, ಜೊತೆಗೆ ಈ ಆನ್ಲೈನ್ ಫುಡ್ ಡೆಲಿವರಿಯಲ್ಲಿ ಕೂಡ ಹೆಚ್ಚಾಗಿ ಈ ಒಂದು ಊಟವನ್ನ ಬಳಸ್ತಾರೆ ಅಂತ ಹೇಳ್ತಿದ್ರು. ಹೀಗೆ ಇವರ ಬಿಸ್ನೆಸ್ ಇನ್ನಷ್ಟು ಯಶಸ್ ಅನ್ನ ಕಾಣಲಿ, ಜೊತೆಗೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳಿ ನಮ್ಮ ಗಿರಿಜಾ ಮ್ಯಾಮ್ ಯಶಸ್ವಿಯಾಗಿ ಗಟ್ಟಿತನದಿಂದ ಬಿಸ್ನೆಸ್ ನ ಮುಂದುವರ್ಸ್ಕೊಂಡು ಹೋಗ್ತಾ ಇದಾರೆ. ಇಂತಹ ಮಹಿಳೆ ಎಷ್ಟೋ ಜನಕ್ಕೆ ಸ್ಫೂರ್ತಿ ಕೂಡ ಆಗ್ತಾರೆ. ಹಾಗಿದ್ಮೇಲೆ ಈ ಒಂದು ಕಾರ್ಯಕ್ರಮ ಹೇಗನ್ನಿಸ್ತು? ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ, ಮತ್ತೊಮ್ಮೆ 9686609279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ, ಹಾಗೆ ನಿಮಗೂ ಕೂಡ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಬೇಕೇನ್ರಿ ತಿನ್ಬೇಕಂತ ಅನ್ಸಿದ್ರೆ ನೀವು ಕೂಡ ಶಿವಮಂಗಳ ಕಲ್ಯಾಣ ಮಂಟಪದ ಎದುರುಗಡೆ ಇರುವಂತಹ ಸುವರ್ಣ ರೊಟ್ಟಿ ಕಾರ್ನರ್ಗೆ ಭೇಟಿ ನೀಡಿ ಅಂತ ಹೇಳ್ತಾ ನಾನು ಹೋಗ್ಬರ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ನೀವಿಷ್ಟೋ ತನಕ ಕೇಳಿದ್ದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಈ ಆಗಸ್ಟ್ 15 ಕೇವಲ ಒಂದು ದಿನದ ಸಂಭ್ರಮವಲ್ಲ, ಇದು ನಮ್ಮ ಮಣ್ಣಿನ ಕಥೆ, ನಮ್ಮ ಜನರ ಕಥೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸಾವಿರಾರು ಹೃದಯಗಳ ಕಥೆ. ಕಳೆದ ಕಾಲದ ಹೋರಾಟದಿಂದ ಇಂದಿನ ಭಾರತದ ಹೆಮ್ಮೆಯವರೆಗೆ ದೇಶಭಕ್ತಿ, ಸ್ವಾತಂತ್ರ್ಯ ನಮ್ಮ ನೆನಪುಗಳು ಮತ್ತು ನಮ್ಮ ಭಾರತವನ್ನು ಇನ್ನಷ್ಟು ಸುಂದರವಾಗಿಸುವ ಕನಸುಗಳ ಜೊತೆ ಒಂದು ವಿಶೇಷ ಮಾತುಕತೆ. ಈ ಇಂಡಿಪೆಂಡೆನ್ಸ್ ಡೇ ನಿಮ್ಮ ಧ್ವನಿಯು ನಮ್ಮ ಜೊತೆ ಸೇರಲಿ. ಮಾತು ನಮ್ಮದು, ಭಾವನೆ ನಮ್ಮದು, ದೇಶವೂ ನಮ್ಮದು. ಈ ಆಗಸ್ಟ್ 15 ಸಂಜೆ 4-5 ಗಂಟೆಯವರೆಗೆ ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ನಿಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್. ಬನ್ನಿ, ಸ್ವಾತಂತ್ರ್ಯದ ಸಂಭ್ರಮವನ್ನ ಮಾತಿನ ಮೂಲಕ ಆಚರಿಸೋಣ. ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
5: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
7: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
7: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
7: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
7: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದ್ರೆ ನಾವೇ ನಿಮ್ಮನ್ನ ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತ ಇದ್ರೆ, ನಿಮ್ಮ ಕೃಷಿಯ ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಇದ್ರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳ್ಸಿಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686927996860969 ಈ ಸಂಖ್ಯೆಗೆ ನೀವು ಕರೆಯನ್ನ ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡಬಹುದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನ ಕಾಣ್ತಾ ತಮ್ಮ ಜೀವನವನ್ನ ಕಟ್ಕೊಂಡು ಬರುವಂತಹ ಅನುಭವಗಳನ್ನ ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ಮೂಲತಃ ಹಿರೇಕೆರೂರು ತಾಲೂಕಿನವರು. ಆದರೆ ಇವರು ಕೂಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಆರಂಭದ ದಿನಗಳಲ್ಲಿ. ನಂತರ ಕೆಲಸಕ್ಕಾಗಿ ಸೊರಬ ಕಡೆಗೆ ವಲಸೆ ಬರ್ತಾರೆ. ನಂತರದಲ್ಲಿ ಇಲ್ಲಿ ಅವರ ಜೀವನ ಆರಂಭ ಆಗುತ್ತೆ ಮತ್ತು ಕೆಲಸದ ಜೊತೆಗೆ ಕೃಷಿಯ ಕಡೆಗೂ ಕೂಡ ಅವರ ಒಲವನ್ನು ತೋರಿಸ್ತಾ, ಸೊ ಈಗ 3 ಎಕರೆಯ ಅವರ ಹೊಲದಲ್ಲಿ ಏಕದಳ ಬೆಳೆ, ದ್ವಿದಳ ಬೆಳೆ, ಹಾಗೆ ಹೂವಿನ ಬೆಳೆಗಳ ಜೊತೆಗೆ ಸೊಪ್ಪು, ತರಕಾರಿ, ಹಣ್ಣು ಈ ರೀತಿ ಹಲವಾರು ಬೆಳೆಗಳನ್ನು ಮಾಡ್ಕೊಳ್ತಾ ಸೊ ಉತ್ತಮವಾದಂತಹ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಇವರ ಬಗ್ಗೆ ನಾವು ಕೂಡ ತಿಳ್ಕೊಳ್ಳೋಣ. ಹಾಗೆ ಇವರ ಮಾಡ್ತಾ ಇರುವಂತಹ ಈ ಕೃಷಿ ಹೇಗಿದೆ ಮತ್ತು ಇವರ ಕೃಷಿನಲ್ಲಿ ಏನೆಲ್ಲ ಬೆಳೆಗಳನ್ನು ಮಾಡ್ತಾ ಇದ್ದಾರೆ. ಇವರಾಗಲೇ ಹೇಳಿದಾಗೆ 50 ಬೆಳೆಗಳನ್ನು ಇವರ ಏನು ಹೊಲದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಹಾಗಾದರೆ ಇದರಲ್ಲಿ ಏನೇನೆಲ್ಲ ವಿಶೇಷವಾದಂತಹ ಬೆಳೆಗಳಿದೆ, ಯಾವ ರೀತಿ ಇದನ್ನು ಮಾಡ್ತೀರಾ, ಇದ್ರ ಬಗ್ಗೆ ಅವ್ರ ಜೊತೆನಲ್ಲಿ ಮಾತಾಡೋಣ. ಸೊ ನಮ್ಮ ಜೊತೆ ಮಾತಾಡೋದಕ್ಕಿದ್ದಾರೆ ಹನುಮಂತಪ್ಪ ಅವರು. ಹನುಮಂತಪ್ಪ ಅವರು ಸೊರಬಕ್ಕೆ ಬಂದು ಸೊ ಅಲ್ಲಿ ತಮ್ಮ ಏನು ವ್ಯವಸಾಯವನ್ನು ಆರಂಭ ಮಾಡಿ ಕೃಷಿನ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಅವರ ಜೊತೆ ನಲ್ಲಿ ಮಾತನ್ನ ಮುಂದುವರ್ಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಪರಿಚಯವನ್ನು ಮಾಡಿಕೊಡಿ, ಹಾಗೆ ನಿಮ್ಮ ಕೃಷಿ ಭೂಮಿಯ ಬಗ್ಗೆ ಏನೇನೆಲ್ಲ ಬೆಳೆಗಳನ್ನು ಬೆಳೀತಿದ್ದೀರಾ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡಿ ಸರ್.
8: ಮೂಲತಃ ಹಾವೇರಿ ಜಿಲ್ಲೆ ಹಿರೇಕೆರೆ ತಾಲೂಕು ಮಡ್ಲೂರು. ನಾ 80 ಇಲ್ಲಿ ಕೂಲಿಗಾಗಿ ವಲಸೆ ಇಲ್ಲಿ ಬಂದಿದ್ದೆ. ಅದು ಬಂದ ನಂತರ ಇಲ್ಲಿ ಒಂದು 10 ವರ್ಷ ಕೂಲಿ ಮಾಡ್ತಾ ಮಾಡ್ತಾ ಇಲ್ಲಿ ಒಬ್ಬ ಗೌಡ್ರು ಪರಿಚಯ ಆದರು. ಆ ಚೆನ್ನಪ್ಪಗೌಡ್ರ ಹೊಲದಲ್ಲೇ 1 ಎಕರೆ ಖರೀದಿ ಅಂತ ಕೊಡ್ತೀನಿ ಹೊಲ ಅಂದರು. ಅದರಲ್ಲೇ 3 ಎಕರೆ ಖರೀದಿ ತಗೊಂಡು ಅವತ್ತಿ 35ನೇ ವರ್ಷ ನಾನು ಬೆಳೆ ಮಾಡ್ತಾ ಇದ್ದಿದ್ದು. 35 ವರ್ಷಕ್ಕಿಂತ ಮುಂಚೆ ನಾನು ಒಬ್ಬ ಕೂಲಿಯಾಗಿ ಮಾಡ್ತಾ ಇದ್ದೆ. ಬೇರೆ ಬೇರೆದೆಲ್ಲ ಕೆಲಸ ಮಾಡ್ತಾ ಮಾಡ್ತಾ ಇಲ್ಲಿ ಬಂದು ಕೂಲಿ ಮಾಡ್ಕೊಂಡು ಜೀವನ ಮಾಡಿ 1 ರೂಪಾಯಿದಿಂದ ಕೂಡಿಟ್ಟು ಈ 3 ಎಕರೆ ಆರಿಸಿ ಖರೀದಿ ಮಾಡ್ಕೊಂಡೆ. ಅದನಂತರ ಸ್ವಲ್ಪ ರೈತನಾಗಬೇಕು ಮಾಡಬೇಕು ಅನ್ನೋ ಆಶಯದಿಂದ ಎಲ್ಲ ಬೆಳೆಗಳನ್ನು ನಾನು ಮಾಡ್ತಾ ಮಾಡ್ತಾ ಬಂದೆ. ಫಸ್ಟು ಸ್ಟಾರ್ಟಿಂಗಿಗೆ 28 ಬೆಳೆ ಮಾಡಿದ್ದೆ ನಾನು ಮಾಡ್ತಿದ್ದೆ. ಇವತ್ತು ನೀವು ನೋಡ್ಬೋದು ಕಾಣ್ಬೋದು, ಇಲ್ಲ ಇಲ್ಲಿ ನೀವು ಭಾಷಣ ಕೇರಲ್ಲ ಆ ಖಂಡಿತ ರೈತರಾದವರು ಆ ಬೆಳೆಯಲ್ಲಿ ಬಂದು ನೋಡಿದ ಮಾತ್ರ ಗೊತ್ತಾಗುತ್ತೆ. ಇವತ್ತು ನೀವು ಲೆಕ್ಕ ಮಾಡಿದ್ರೆ 53 ಬೆಳೆ ಇದೆ ಈ ಭೂಮಿಯಲ್ಲಿ. ಅದರಲ್ಲಿ ಈಗ ಒಂದು 10 ಬೆಳೆ ಕಟಾವ್ ಆಗಿದೆ ಈಗ ಹಾಲಿ. ಒಂದು ಸೈಡ್ ರಾಗಿ ನೋಡ್ಬೋದು, ಮೂಲಂಗಿ ನೋಡ್ಬೋದು, ಕ್ಯಾಬೇಜ ನೋಡ್ಬೋದು, ಅದನಂತರ ಶೇಂಗಾ, ಶಾವಂತಿಗೆ, ರಾಗಿ, ಬದನೆ ಗಿಡ, ಟೊಮೆಟೊ, ಚೆಂಡು ಹೂವು, ಹೀಗೆ. ಅದ್ರ ಮಧ್ಯೆ ನೋಡಿ ಒಂದು ಮಧ್ಯೆ ಅಂತ ರೈತನಿಗೆ ಅಂತ ಒಂದು ರೋಡ್ ಅಂತ ಬೇಕೇ ಬೇಕು, ಒಳ್ಳೆ ದಾರಿ ಬೇಕು. ಆ ದಾರಿಯಲ್ಲಿ ನಾನು ಡೇರೆ ಗಿಡ ಅಂತ ಹಾಕ್ತೇನೆ, ಡೇರೆ ಹೂವು. ಅದು ಒಂದು 380 ಗೆಡ್ಡೆ ಇದೆ ಕೇವಲ ಶ್ರಾವಣ ಮಾಸ 1.5 ತಿಂಗಳಲ್ಲಿ ಮಾತ್ರ, ಬರೀ 1.5 ತಿಂಗಳು. ರೋಡ್ ನೋಡಿ, ರೈತರಿಗಂತೂ ದಾರಿ ಬೇಕೇ ಬೇಕು. ಆ ದಾರಿ ಹುಲ್ಲು ಬೆಳೆಸಬೇಕು, ಹುಲ್ಲು ಕೊಯ್ಬೇಕು, ಅದನ್ನು ಬಿಟ್ಟರೆ ಬೀಳ್ಬೀಳುತ್ತೆ. ಹಾಗಾಗಿ ನಾನು ಅದ್ರ ಮೇಲೇ ಇಷ್ಟು ಬೆಳೆ ತಕ್ಕಂತೇನೆ. ಖಂಡಿತ ರೈತರು ಯಾವತ್ತೂ 1 ಬೆಳೆ ನೆಮ್ಕೋಬಾರ್ದು, ಯಾವುದೇ ರೈತರಲ್ಲಿ. ನಾನು ದೊಡ್ಡ ರೈತರಿಗೆ ಹೇಳಲ್ಲ, ದೊಡ್ಡ ದೊಡ್ಡವ್ರು ಅವ್ರು ದೊಡ್ಡದೇ ಇರುತ್ತೆ. ಸಣ್ಣ ರೈತ 4 ಎಕರೆ 5 ಎಕರೆ ಹಿಂಗಿದ್ದವರು ಖಂಡಿತ ಒಂದು ಮಾಡೋಕ್ಕಿಂತ ಒಂದು 10-15 ಬೆಳೆ ಮಾಡ್ಕೋಬೇಕು. ಕಾರಣ ಏನೋ, ನಮಗೊಂದು 2-3 ಬೆಳೆ ಹೋದರೆ ಖಂಡಿತ ನಮಗೊಂದು 5-6 ಬೆಳೆ ಕೈ ಸಿಕ್ಕರೆ ನಾವು ಮಾಡಿದ ಖರ್ಚು ಅಥವಾ ನಮ್ಮ ಕೂಲಿ ಹಾಲಿ ನಮ್ಮ ಜೀವನಕರ ಸಿಗುತ್ತೆ. ನಾವು 1-2 ಬೆಳೆ ಮಾಡ್ಕೊಂಬಿಟ್ಟು ಒಂದು ಏನೋ ರೋಗ ಬಂತು, ಕಾಯಿಲೆ ಬಂತು, ಹೋಗಿಬಿಡ್ತಾ ನಾವು ತಲೆ ಮೇಲೆ ಕೈ ಹೋರ್ಬೇಕಲ್ಲ. ಖಂಡಿತ ರೈತರಾದ್ರೆ ಆ ಕೆಲಸ ಮಾಡ್ಕೋಬಾರ್ದು. ಯಾವತ್ತೂ 10 ಬೆಳೆ ಮಾಡ್ತೀನಿ ಅನ್ನೋ ಛಲಕ್ಕೆ ಬರಬೇಕು.
6: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರ್ಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಹನುಮಂತಪ್ಪ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಹನುಮಂತಪ್ಪ ಅವರು ಮಾಡ್ತಾ ಇರುವಂತಹ ಬೆಳೆಗಳಲ್ಲಿ ಏನೆಲ್ಲ ವಿಶೇಷವಾದಂತಹ ಬೆಳೆಗಳಿದೆ ಮತ್ತು ಹೇಗೆ ಅವುಗಳನ್ನ ಮೈಂಟೈನ್ ಮಾಡ್ತಾ ಇರ್ತಾರೆ ಇದನ್ನೆಲ್ಲ ಕೂಡ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ ನಿಮಗೋಸ್ಕರ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಹನುಮಂತಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಇವರು ಮೂಲತಃ ಹಿರೇಕೆರೂರು ತಾಲೂಕಿನವರಾಗಿರ್ತಾರೆ. ಆದರೆ ಇವರು ತಮ್ಮ ಕೆಲಸಕ್ಕಾಗಿ ಸೊರಬ ಕಡೆಗೆ ಬಂದು ಸೊರಬದಲ್ಲಿ ಇದ್ದು ಕೆಲಸವನ್ನು ಮಾಡ್ತಾ, ಜೊತೆಗೆ ಅಲ್ಲೇ ಕೃಷಿ ಭೂಮಿಯನ್ನು ಕೂಡ ಖರೀದಿ ಮಾಡಿ ಕೃಷಿಯನ್ನು ಮಾಡ್ತಾ ಉತ್ತಮವಾದಂತಹ ಬೆಳೆಗಳನ್ನು ಮಾಡ್ಕೊಳ್ತಾ ಅವರು ಕೂಡ ಖುಷಿಯಾಗಿರುವಂತಹ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಸೊ ಇವ್ರು ಮಾಡ್ತಾ ಇರುವಂತಹ ಕೃಷಿನಲ್ಲಿ ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ 50 ರೀತಿಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಒಂದು ವರ್ಷದಲ್ಲಿ ಬೇರೆ ಬೇರೆ ಬೆಳೆಗಳಲ್ಲಿ ಬೇರೆ ಬೇರೆ ರೀತಿಯ ಆದಾಯವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಹಾಗೆ ಇವ್ರು ಮಾಡ್ತಾ ಇರುವಂತಹ ಈ ಒಂದು ಸಮಗ್ರ ಕೃಷಿ ಬೇರೆ ಕೃಷಿ ಮಾಡ್ತಾ ಇರುವಂಥವ್ರಿಗೂ ಕೂಡ ಒಂದು ಉತ್ತೇಜನ ನೀಡುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಒಂದೇ ಕೃಷಿಯನ್ನು ನಂಬಿಕೊಂಡು ಕೃಷಿಯನ್ನು ಮಾಡಿ ಕೈ ಸುಟ್ಕೊಂಡವ್ರು ಎಷ್ಟೋ ಜನ ಇದ್ದಾರೆ. ಆದರೆ ಈ ರೀತಿ ಬೇರೆ ಬೇರೆ ಬೆಳೆಗಳನ್ನ ಬೆಳೆದು ಅದರಲ್ಲಿ ಕೂಡ ಒಂದು ಸಕ್ಸಸ್ನ ಕಾಣ್ತಾರೆ ಅಂತಂದರೆ ಅದಕ್ಕೆ ಉದಾಹರಣೆ ಹನುಮಂತಪ್ಪ ಅವರು ಅಂತ ಹೇಳ್ಬೋದು. 50 ಹೆಚ್ಚು ಬೆಳೆಗಳನ್ನ ಕೂಡ ಮಾಡಿದ್ದಾರೆ ಕೆಲವೊಂದು ಸಾರಿ. ಸೊ ಅವ್ರ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೂಡ ಮಾತಾಡ್ತಾ ಇದ್ವಿ. ಹಾಗೆ ಹನುಮಂತಪ್ಪ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನೀವಾಗಲೇ ಮಾತಾಡ್ತಾ ಹೇಳ್ತಾ ಇದ್ರಿ ಯಾವ್ಯಾವ ರೀತಿಯ ಬೆಳೆಗಳಿದ್ದಾವೆ ಅನ್ನೋದ್ರ ಬಗ್ಗೆ. ಯಾವ್ಯಾವ ರೀತಿಯ ಬೆಳೆಗಳನ್ನ ಬೆಳೀತಾ ಇದ್ರ, ಅದರಲ್ಲಿ ತರಕಾರಿಗಳ, ಹಣ್ಣುಗಳು, ಮತ್ತೆ ಹೂವು, ಮತ್ತೆ ದ್ವಿದಳ, ಏಕದಳ ಬೆಳೆಗಳು, ಈ ಥರದ ಎಲ್ಲ ವಿಚಾರಗಳ ಬಗ್ಗೆ ಹೇಳ್ತಾ ಇದ್ರಿ. ಸೊ ಹಾಗೆ ಇಷ್ಟೆಲ್ಲ ಬೆಳೆಗಳನ್ನ ಮಾಡ್ತಾ ಇದ್ರು ಕೂಡ ನನಗೊಂದು ಆಶ್ಚರ್ಯ ಅಂತ ಅನಿಸಿದ್ದು, ಸೊ ನೀವು ಮಳೆ ಆಶ್ರಿತ ಪ್ರದೇಶದಲ್ಲಿ ಈ ಒಂದು ಬೆಳೆಗಳನ್ನ ಮಾಡ್ತಾ ಇರುವಂಥದ್ದು, ಸೊ ಇದು ಹೇಗೆ ಸಾಧ್ಯ ಆಯಿತು ಸರ್, ಇದ್ರ ಬಗ್ಗೆ ಹೇಳ್ಬೋದಾ?
5: ನೋಡಿ, ಈ ಭೂಮಿ ನೋಡ್ಬೋದು ನೀವು, ಇವತ್ತು ಮಳೆ ಆಶ್ರಿತ ಬೆಳೆ. ಒಂದು ಹಳ್ಳ, ಕೆರೆ, ಕೊಳ ಏನು ಬೋರು ಯಾವುದಿಲ್ಲ, ಮಳೆ ಬರಬೇಕು, ಬೆಳೆ ಇರಬೇಕು. ಅದರಲ್ಲಿ 53 ಬೆಳೆ ಈ ವರ್ಷ ನೋಡ್ಬೇಕು. ಹೋದ ವರ್ಷ ನಾನು 60 ಬೆಳೆವರೆಗೆ ಯಾವತ್ತೂ ಮಾಡ್ತಾ ಇದ್ದೀನಿ. ಈ ವರ್ಷ ಸ್ವಲ್ಪ ಕಾರಣಾಂತರ ಮನೇಲಿ ಸಮಸ್ಯೆ ಆಗಿ ಮಕ್ಕಳೆಲ್ಲ ಸ್ವಲ್ಪ ಬೆಳೆ ಕಮ್ಮಿ ಮಾಡಿದೆ ನಾನು 10 ಬೆಳೆನ. ಈಗ ಅದೇ ರೀತಿ ನೀವು ನೋಡ್ತಾ ಹೋದರೆ ಎಲ್ಲ ಬೆಳೆನೂ ನಿಮ್ಮ ಕಣ್ಣಿಗೆ ಕಾಣುತ್ತೆ. ವಿವರಗಳನ್ನು ನೋಡಿ ನೋಡಿ ತಗೋಬೋದು ಬೆಳೆ. ನೀವು ಯಾವ ಬೆಳೆ ಐತಿ, ಯಾವಲ್ಲಿ ಏನಿದೆ, ಬದನೆ ಬೇಕಾ, ನಿಮ್ಮ ಮೆಣಸು ಬೇಕಾ. ಮೆಣಸಿನಲ್ಲೇ 4 ಜೊತೆ ಮೆಣಸಿದೆ. ಈ ಸೈಡ್ ಇರೋದೆಲ್ಲ ಬದನೆ ಗಿಡ. ಇದು ಬದನೆಕಾಯಿ ಮಾತ್ರ ನಾನು ಬೀಜ ಸೀಡ್ಸಿದ್ದಂತಲ್ಲ, ಇದು ನನ್ನ ಮನೆ ಬೀಜನೇ, ಸ್ವಂತ ಮಾಡ್ಕೊಂಡ್ ಬೀಜ. ಇದು ಯಾವುದೇ ಅಲ್ಲ, ಇದು ಒಂದಲ್ಲ. ತರಕಾರಿ ನನ್ನ ಹತ್ರ ಹೀರಿ ಇದೆ, ಹಗಲ್ ಇದೆ, ಮೀಟ್ ಹಲ್ಸನ್ ಇದೆ, ಅಂಗಿ ಕಸಿ ಇದೆ, ಡಬಲ್ ದಿನ್ಸ್ ಇದೆ, ಚೌಳಿ ಇದೆ, ಬೆಂಡಿ, ಇವೆಲ್ಲ ಏನು ತರಕಾರಿ ಇದಾವೆ. 10 ಜಾತಿ ತರಕಾರಿ ಬೆಳಿತೀನಿ. 10 ಜಾತಿ ತರಕಾರಿ ಕೂಡ ನನ್ನವ ಬೀಜ ಸ್ವಂತ. ಈಗ ಒಂದು 20 ವರ್ಷ ನಾನು ಯಾವ ಬೀಜನ ಅಂಗಡಿಯಿಂದ ಮಾರಾಟ ಮಾಡ್ಕೊಂತಾರಲ್ಲ, ನನ್ನ ಹತ್ರ ಸುಮಾರು ರೈತರು ಬಂದವರು ಬೀಜ ಹೋಯ್ತಾನೆ ಇರ್ತಾರೆ. ನಾನು ಬೀಜನ ಸಮೇತ ಮಾರಾಟ ಮಾಡ್ತೀನಿ. ಒಂದು ಹರಿಬೆ ಬೀಜ ಇರ್ಬೋದು, ಮೂಲಂಗಿ ಬೀಜ ಇರ್ಬೋದು, ಯಾವುದೇ ತರಕಾರಿ ಬೆಳೆ ಇರಲಿ, ಯಾವುದೇ ಬೀಜ ಇರಲಿ, ಎಲ್ಲದನ್ನು ನಾವೇ ಮಾಡ್ತೀವಿ. ಮತ್ತು ತರಕಾರಿ ಕೂಡ ಹಾಗೇನ, ಮಧ್ಯವಸ್ತಿ ಯಾರಿಗಾರ ಒಯ್ದು ಪ್ಯಾಟಿಲ್ ಗುತ್ತಿಗೆ ಕೊಟ್ಟು ಬರಲ್ಲ. ನಮ್ಮ ಮನೆಯವರೇ ಕುಂತು ವಾರದ 3-4 ಸಂತಿ ಹುಡುಕಿ ನಮ್ಮ ಮನೆಯವರ ಕಾಟ ಹಿಡಿದು ಕುಂತು ಮಾರಾಟ ಮಾಡ್ಕೊಂಬರೋದ್ರಿಂದ ರೈತನಿಗೆ 1-4 ಲಾಭ ಬರುತ್ತೆ. ಒಂದು ಪ್ಯಾಕೆಟ್ ಓದ್ಕೊಟ್ರೆ 300 ರೂಪಾಯಿ 200 ರೂಪಾಯಿ ಕೊಡ್ತಾರೆ. ಅದೇ ಪ್ಯಾಕೆಟ್ ನಾವು ಕುಂತು ಮಾರಿದ್ರೆ 600-700 ರೂಪಾಯಿ ಸಿಗುತ್ತೆ ನಮಗೆ ಕಾಟ ಹಿಡಿದು ಮಾರಿದರೆ. ಹಾಗಾಗಿ ರೈತನಾದವ ಎಲ್ಲದಕ್ಕೂ ರೆಡಿ ಇರಬೇಕು. ಕಾಟ ಹಿಡಿಯೋಕ್ಕೂ ಸಹಿ, ಆಮೇಲೆ ಮಾಡೋಕ್ಕೂ ರೆಡಿ ಇದ್ರೆ ಮಾತ್ರ ರೈತ ಯಾವತ್ತೂ ಮುಂದೆ ಬರ್ತಾನೆ.
4: ಖಂಡಿತ ಸರ್, ನೀವು ಹೇಳಿದಂಥ ಮಾತು ನಿಜವಾಗ್ಲೂ ಸತ್ಯ ಅದು. ಹಾಗೆ ಸರ್, ನೀವು ಏಕದಳ ಬೆಳೆ ದ್ವಿದಳ ಬೆಳೆಗಳನ್ನು ಕೂಡ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ರಿ, ಹಾಗೆ ಯಾವ್ಯಾವ ರೀತಿಯ ಬೆಳೆಗಳನ್ನು ಮಾಡ್ತಾ ಇದ್ರಿ ಇದ್ರ ಬಗ್ಗೆ ಹೇಳ್ಬೋದು ಸರ್?
5: ಈ ಸೈಡ್ ರಾಗಿ ಇದೆ, ಒಂದು 3 ಗುಂಟೆ ಜಾಗ ಇದೆ ರಾಗಿ. ಏನು 16 ಗುಂಟೆ ರಾಗಿ ಮಾಡಿಲ್ಲ, ಇರೋದೊಂದು 3 ಗುಂಟೆ ಮಾಡಿದ್ದೀನಿ. ವರ್ಷ 3-4 ಕ್ವಿಂಟಲ್ ರಾಗಿ ಬೆಳಿತೀನಿ. ಕಾರಣ ಮತ್ತೆ ರಾಗಿ ಬೆಳಿತೀನಿ ಅಂತ ನಾನು 3 ಗುಂಟೆ ಅಂತ ಅಲ್ಲ, ಜಾಗ ಬದಲಾವಣೆ. ಈ ವರ್ಷ ರಾಗಿ ಹಾಕ್ದಲ್ಲೇ ಬೇರೆ ಬೆಳೆ ಮಾಡ್ತೀನಿ, ಒಟ್ಟು ಇದ್ದ ಭೂಮಿಯಲ್ಲೇ ಎಲ್ಲ ಪರಿವರ್ತನೆ. ಈ ವರ್ಷ ಅಲ್ಲಿ ಹತ್ತಿ ಹಾಕಿದ್ರೆ ಬರೋ ವರ್ಷ ಮೆಕ್ಕೆಜೋಳ ಹಾಕ್ತೀನಿ, ಮೆಕ್ಕೆಜೋಳ ಹಾಕಿದಲ್ಲೇ ಶೇಂಗಾ ಹಾಕ್ತೀನಿ. ಹಿಂಗೆ ಎಲ್ಲ ಬೆಳೆನೂ ಯುದ್ವಾನಾಗಿ ಬೇರೆ ಬೇರೆ ಮಾಡ್ತೀನಿ. ಮಧ್ಯೆ ಈ ರೋಡ್ ಮೇಲೆ ನೋಡಿ ಡೀರೆ ಗಿಡ, ಸುಮ್ಮನೆ ಉಳಿದ ಹಾವು ಮಾಡೋಕ್ಕಿಂತನೂ ಈ ರೋಡ್ ಇಟ್ಕೊಂಡಿದೆ. ಇದರಿಂದ 20-30 ಸಾವಿರ ರೂಪಾಯಿ ತೆಗಿತೀನಿ, ಯಾವುದು ಬರೀ ಡೀರೆ ಹೂವಿನಿಂದ. ಅದು ಸೈಡ್ ನೋಡ್ಬೋದು ನೀವು, ಮೀಟ್ರ್ ಹಲಸಂದಿ ಇದೆ, ಹಾಗೆ ಎದುರುಗಡೆ ಮುಂದೆ ಹೋಗಿ ಹಗಲಿದೆ, ಅದ್ರ ಪಕ್ಕದಲ್ಲಿ ನೋಡಿ ಹೀರೆ ಇದೆ, ಅದ್ರ ಪಕ್ಕದಲ್ಲಿ ನೋಡಿ ಬದನೆ ಇದೆ. ಹೀಗೆ ಒಂದೊಂದು ಬೆಳೆ ನೀವು ಸಾಲ ನೋಡ್ಬೋದು. ಒಂದು ಚವಳೆ ನೋಡ್ಬೋದು, ಯಾವ ಜಾತಿಯ ಬೆಳೆ ನೋಡ್ತೀರಾ ಹೊಲದಲ್ಲಿದೆ. ಇದು ಚೀಯಾ ಅಂತ ಹೇಳಿ ಕೇಂದ್ರ ಸಚಿವ ಅನಂತ್ ಕುಮಾರ್ ಹೆಗಡೆ ಅವರು ಕಳ ದೋರ್ಸ ನನಗೆ. ಇದೊಂದು ಚೀಯಾ, ಮತ್ತೊಂದು ಟೆಪ್ಪು ಅಂತ ಹೇಳಿ, ಎರಡು ಬೆಳೆ ತಂದರು. ಅದು ಇತೋಪಿಯದಂತೆ. ಅದು ಟೆಪ್ಪು ಅಂದರೆ 50 ಸಾವಿರ ರೂಪಾಯಿ ಕ್ವಿಂಟಲ್ ಒಂದು ಕ್ವಿಂಟಲಿಗೆ. ಅದು 2.5 ತಿಂಗಳಿಗೆ ಕಟಾವ್ ಆಗುತ್ತೆ. 2.5 ತಿಂಗಳು ಬರೀ ಬೆಳೆ ಅಗಿ ಹಾಕಿ ನಟಿ ಮಾಡಬೇಕು. ನಟಿ ಮಾಡೋಕೆ ತೇವಾಂಶ ಇದ್ರೆ ಸಾಕು, ಅದಕ್ಕೆ ನೀರು ನಿಲ್ಲಿಸ್ಬೇಕಲ್ಲ. 1-3 ಅಡಿ ಬೆಳೆ ಬೆಳೆಯುತ್ತೆ, ಅದು ದೊಡ್ಡ ಲಾಭ ಅದು ರೈತರಿಗೆ. ಅದು ಈ ವರ್ಷ ಕದಂಬ ಇದು ಕೊರೋನಾ ಬಂದಕ್ಕೆ ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ, ಹಂಗೆ ಈ ವರ್ಷ ನಾ ಯಾರು ಮಾಡಿಲ್ಲ. ಇದು ಎರಡನೇದು ಚೀಯಾ ಅಂತ ಹೇಳಿ, ಇದನ್ನು ಕೂಡ ಅವರೇ ತಂದು ಕೊಟ್ಟಿದ್ರು. ಇದು ನೋಡಿ ಎಕರೆ ಕೆಜಿಗೆ 60 ರೂಪಾಯಿ ಇದು 1 ಕೆಜಿ ಬೀಜಕ್ಕೆ. ಇದನ್ನು ನಾನು ಹಂಗೆ ನೋಡ್ಲಿಕ್ಕೆ ಶಾಂಪಲ್ ಬರೋದಲ್ಲ, ನಮ್ಮ ಹೊಲದಲ್ಲಿ ಎಲ್ಲೆಲ್ಲಿ ಖಾಲಿ ಜಾಗ ಇದೆ, ಎಲ್ಲಿ ಓಡ್ ದಾರಿ ಇದೆ, ಅಲ್ಲಿ ಯಾವ್ಯಾವ ಜಾಗ ಯಾವ್ದು ಬರ್ತೈತಿ, ಹಂಗೆ ಎಲ್ಲದೂ ನಟಿ ಮಾಡ್ತೈತೆ. ವರ್ಷ 20-30 ಕೆಜಿ ಉಂಡ್ಬೇಕಂತೇನೆ. ಇದನ್ನು ಕದಂಬ ಕೊಯ್ದು ಕೊಟ್ಟರೆ ಒಂದು 1.5 ಸಾವಿರ ರೂಪಾಯಿ ಇದ್ರ ಬರುತ್ತೆ. ಅದು ಖಾಲಿ ವೇಸ್ಟ್, ನಾವು ಎಲ್ಲಿ ನಿಲ್ಲ ಜಾಗ ಉಗುಳ ಜಾಗ ಅಂತಲ್ಲಿ ಮಾಡೋಂಥ ಬೆಳೆ ಇದು. ಸುಮ್ಮನೆ ಬಿಟ್ಟರೆ ಹುಲ್ಲು ಬೆಳಿತೈತಿ, ನಮಗೂ ಒಳ್ಳೆ ರೈತನಿಗೆ ಭಯ ಅನಿಸ್ತೈತಿ. ಇವೊಂದು ಬೆಳೆಯುತ್ತಾ ನಾವು ಕಳಿತಕ್ಕಂಥವಿ, ಆ ಬಿಡ್ದ ಒಳ್ಳೆಕ್ಕೂ ಒಂದು ಖುಷಿ ಅನಿಸ್ತೈತಿ. ಅದನ್ನು ರೈತರು ಮೊದಲೇ ನೋಡ್ಕೊಂಡು ವಿಚಾರ ಮಾಡ್ಕೊಂಡು ಭಾಳ ಚಲೋ ಅದು.
4: ಓಕೆ ಸರ್, ನಿಜವಾಗ್ಲೂ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿರುವಂತಹ ಮಾಹಿತಿಗಳನ್ನ ತಿಳಿಸ್ತಾ ಇದ್ದೀರಾ. ನೋಡಿ, ಕೃಷಿನಲ್ಲಿ ರೈತರು ಒಂದಕ್ಕೆ ಸೀಮಿತ ಆಗಿಬಿಟ್ರೆ ಅಲ್ಲಿ ಕೈ ಸುಟ್ಕೊಳ್ಳೋದು ಬಹಳ ಆಗುತ್ತೆ. ಯಾಕಂದರೆ ಒಂದು ಬೆಳೆ ಬರಲಿಲ್ಲ ಅಂತಂದರೆ ಅದರಿಂದ ಲಾಸ್ ಆಗುತ್ತೆ, ಮತ್ತು ರೈತರಿಗೆ ಯಾವುದೇ ರೀತಿ ಲಾಭನೂ ಸಿಗಲ್ಲ, ಮತ್ತು ಆ ಬೆಳೆದಿರುವಂತಹ ಬೆಳೆಯ ಅಸಲು ಕೂಡ ನಮಗೆ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಏನು ಬಹು ಬೆಳೆಯ ಪದ್ಧತಿಯನ್ನು ಮಾಡಿಕೊಂಡಾಗ ಅಥವಾ ಸಮಗ್ರ ಕೃಷಿಯನ್ನು ಮಾಡಿದಂತಹ ಸಮಯದಲ್ಲಿ ಸೊ ನಾವು ಕೃಷಿಯಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾದರೆ ಹನುಮಂತಪ್ಪ ಅವರ ಕೃಷಿ ಭೂಮಿನಲ್ಲಿ ಇನ್ನೂ ಏನೆಲ್ಲ ವಿಶೇಷತೆಗಳಿದೆ ಅನ್ನೋದನ್ನು ಅವ್ರ ಜೊತೆಗೆ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಹನುಮಂತಪ್ಪ ಅವ್ರ ಜೊತೆಗೆ. ಹನುಮಂತಪ್ಪ ಅವರು ಒಂದೇ ಬೆಳೆಗೆ ಸೀಮಿತವಾಗದೆ ಹಲವಾರು ಬೆಳೆಗಳನ್ನು ಮಾಡಿಕೊಂಡು ಬಹು ಬೆಳೆ ಪದ್ಧತಿನಲ್ಲಿ ದ್ವಿದಳ ಧಾನ್ಯಗಳು, ಏಕದಳ ಧಾನ್ಯಗಳು, ಹಾಗೆ ಹೂವು, ಹಣ್ಣು ಮತ್ತು ತರಕಾರಿ, ಸೊಪ್ಪು ಈ ಥರದನ್ನು ಎಲ್ಲ ಕೂಡ ಬೆಳ್ಕೊಂಡು ಉತ್ತಮವಾದಂತಹ ಆದಾಯವನ್ನು ಗಳಿಸಿದ್ದಾರೆ. ಆಗಲೇ ಅವರು ಹೇಳಿದಾಗೆ ರಾಗಿ ಬೆಳೆಯೋದ್ರ ಬಗ್ಗೆ ಹೇಳ್ತಾ ಇದ್ರು, ಬೇಳೆಕಾಳುಗಳನ್ನು ಬೆಳೆಯೋದ್ರ ಬಗ್ಗೆ ಹೇಳ್ತಾ ಇದ್ರು. ಸೊ ಹೀಗೆ ಅವರು ಮಾಡ್ತಾ ಇರುವಂತಹ ಕೃಷಿನಲ್ಲಿ ವಿಭಿನ್ನತೆಯನ್ನು ನೋಡ್ಬೋದು. ಹಾಗೆ ವರ್ಷದಿಂದ ವರ್ಷಕ್ಕೆ ಬೇರೆ ಬೇರೆ ಬೆಳೆಗಳನ್ನ ಕೃಷಿ ಭೂಮಿನಲ್ಲಿ ಹಾಕ್ತಾ ಇರ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಹಾಗಾದರೆ ಈ ಒಂದು ಮಳೆ ಆಶ್ರಿತ ಪ್ರದೇಶದಲ್ಲಿ ಈ ರೀತಿಯ ಒಂದು ಕೃಷಿಯನ್ನು ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು, ಹೇಗೆ ಅವುಗಳನ್ನ ಮೇಂಟೈನ್ ಮಾಡ್ತಾರೆ, ಸೊ ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳುವಂತಹ ಆಸಕ್ತಿ ನನಗೂ ಕೂಡ ಇದೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಹನುಮಂತಪ್ಪ ಅವ್ರನ್ನ ಸ್ವಾಗತಿಸೋಣ. ಹಾಗೆ ನೀವು ಕೂಡ ಈ ರೀತಿಯಲ್ಲಿ ವಿಶೇಷ ಪದ್ಧತಿನಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದರೆ ಕೃಷಿನಲ್ಲಿ ನಿಮ್ಮ ಅನುಭವಗಳು ಹೇಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ನಮ್ಮ ಜೊತೆನಲ್ಲಿ ಮಾತಾಡಬಹುದು. ನಮ್ಮ ಸಂಖ್ಯೆ 9686090 9627 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ಅಥವಾ ಕರೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಹನುಮಂತಪ್ಪ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನನಗಿರುವಂತಹ ಪ್ರಶ್ನೆ ಏನಂತಂದರೆ, ಈಗ ನೀವು ಈ ಮಳೆಯಾಶ್ರಿತ ಪ್ರದೇಶದಲ್ಲಿ ಇರೋದ್ರಿಂದ, ಸೊ ಮಳೆಯಾಶ್ರಿತ ಪ್ರದೇಶದಲ್ಲಿ ಇದ್ಕೊಂಡು ಇಷ್ಟೊಂದು ಬೆಳೆಗಳನ್ನು ಮಾಡ್ತಾ ಇದ್ದೀರಾ, ಹೇಗೆ ಇದು ಸಾಧ್ಯ ಆಯಿತು, ಮತ್ತು ಆ ಬೆಳೆಗಳನ್ನ ಯಾವ ರೀತಿಯಲ್ಲಿ ಮೇಂಟೈನ್ ಮಾಡ್ತೀರಾ, ಮತ್ತು ಬೆಳೆ ಮಾಡೋಕ್ಕಿಂತ ಮುಂಚೆ ಭೂಮಿಯ ಸಿದ್ಧತೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಹೇಗೆ ಮಾಡ್ಕೊಳ್ತೀರಾ ಇದ್ರ ಬಗ್ಗೆ ಹೇಳ್ಬೋದು ಸರ್?
3: ಇರೋದು ನನಗೆ 3 ಎಕರೆ ಜಮೀನು ಎತ್ತದ ಅಂತ, ಮತ್ತು ಮನೆಯಲ್ಲಿ ರೈತನಿಗೆ ಎತ್ತುಗಳು ಬೇಕು, ಯಾವ್ದು ಬೇಕು ಇದು ಬೇಕು ಎಲ್ಲ ಕಟ್ಟಿಗೆ ಬೇಕು. ಆದ್ರೆ ನನ್ನಲ್ಲಿ ಎತ್ತುಗಳಿಲ್ಲ, ನಾ ಎಂದು ರೈತಾಪಿ ಮಾಡಿದ್ದೇನೆ 35 ವರ್ಷ, ನನಗೆ ಎತ್ತುಗಳಿಲ್ಲ ನನ್ನ ಹತ್ರ. ಫಸ್ಟ್ ಮಳೆ ಬಿದ್ದಾಗ, ಒಂದು ತಿಂಗಳು ಹೆಚ್ಚು ಕಮ್ಮಿ ಆಗುತ್ತೆ ಮಳೆ ಬೀಳುವ, ಮಳೆ ಬಿತ್ತವಾಗ ಒಂದ್ಸಲ ಟ್ಯಾಕ್ಟ್ರಿ ಹೂಡಿಸ್ಬಿಡ್ತೇನೆ. ಹೂಡಿಸಿದ ನಂತರ ಯಾವುದೇ ಎತ್ತು ಗಳೆ ಹೂ ಟ್ಯಾಕ್ಟ್ರಿ ಒಳಗ್ತಾರಲ್ಲ. ಇನ್ನು ನೋಡಿ ನಾನೇನು ಮಾಡ್ತೇನೆ ಅಂದರೆ, ನನಗೆ ಎಷ್ಟು ಅಗಲ ಬೇಕು, ಎಷ್ಟು ಉದ್ದ ಬೇಕು, ಆ ಲೆಕ್ಕದ ಒಂದು ಹುರಿ ಹಿಡ್ಕೊಂಡು ಉದ್ದ ಮಾರ್ಕ್ ಮಾಡ್ಕೊಂಡು ಆ ಗುಣಿ ಗುಣಿ ಹೊಡೆದು ಹತ್ತಿ ಬೀಜ ಹಾಕೋದಿರಲಿ, ಶೇಂಗಾ ಹಾಕೋದಿರಲಿ, ಇಲ್ಲ ಮೆಕ್ಕೆಜೋಳ ಹಾಕೋದಿರಲಿ, ಯಾವುದೇ ಬೆಳೆ ಮಾಡೋದಾದ್ರು ನಮ್ಮ ಸ್ವಂತ ಕೆಲಸ. ನಮ್ಮ ಮನೆಯವರು 5-6 ಮಂದಿ ಆಗ್ತೇವೆ, ಒಂದೊಂದು ಟೈಮ್ನಾಗ 1-2 ಆ ಕರ್ಕೊಂತೇವೆ. ಎಲ್ಲ ಕೆಲಸ ನೀಗದೇ ಇದ್ದ ಕಾಲಕ್ಕೆ ಇದು ಸಾವಂತಿ, ಬಟನ್ ಸಾವಂತಿಗೆ ಅಂತೀವಿ ನಾವು. ಇದು ಕೇರಳ ಫಸ್ಟಿಗೆ ಬಂದದ್ದು, ನಾವು ತಗೊಂಬಂದಿದ್ದೇವೆ. ಈಗ 2 ವರ್ಷ ಸಾವಂತಿ ಆ ಕಡೆ ಹೋದ ವರ್ಷ ಮಾಡಿದ್ದೆ, ಈ ವರ್ಷ ಈ ಕಡೆ ಮಾಡ್ಕೊಂಡಿದ್ದೀನಿ. ಅದು ನಾವು ಸ್ವಲ್ಪ ಲೇಟ್ ಮಾಡೋ, ಹಚ್ಚೋದು ಲೇಟ್ ಆಯಿತು, ಮಳೆ ನೋಡಿ ಹಚ್ಬೇಕಲ್ಲ, ಹಂಗಾಗಿ ಸ್ವಲ್ಪ ಬೆಳೆ ಲೇಟ್ ಆಯಿತು. ಇನ್ಮೇಲೆ ಹೂವು ಚೆನ್ನಾಗಿ ಬರುತ್ತೆ ನಮಗೆ. ಇದಿಷ್ಟೇ ಜಾಗದಲ್ಲಿ ನಾವು ಒಂದು 10,000 ರೂಪಾಯಿ ದುಡಿಮೆ ಮಾಡ್ತೀನಿ. ಬರೀ ಸಾವಂತಿಗೆನ ಹೆಸರಷ್ಟೇನ, ಇರೋದೊಂದು ಗುಂಟೆ ಜಾಗ ಇದೆ, ಒಂದು 10,000 ರೂಪಾಯಿ ಲಾಭ ಇದರಲ್ಲೇ ಸಿಗುತ್ತೆ ನನಗೆ. ಕೆಲಸ ಇಲ್ಲದ ದುಡಿಮೆ, ಕೈ ಇಲ್ಲದ ಕೆಲಸ ಇದೆಲ್ಲ. ಆರಾಮ್ ತಕ್ಕಂಥ ಬೆಳೆ 9 ಇಂಚ್ ಅಂತರದಲ್ಲಿ ಗಿಡ ನಾಟಿ ಮಾಡ್ತೇವೆ ಬೇರು. ಆ ಬೇರು ಗಿಡ ಯಾವಾಗ ಬಂತು, ಸ್ವಲ್ಪ ಕಳೆ ತೆಗೆಯೋದು, ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಹಾಕಿರ್ತೇವೆ ಫಸ್ಟಿಗೆನ. ಆಮೇಲೆ ಸರ್ಕಾರಿ ಗೊಬ್ಬರ ಉಪಯೋಗಿಸ್ತೀನಿ. ಇದಕ್ಕೆ ಔಷಧಿ ಮಾತ್ರ ಬೇಕು, 15 ದಿವಸಕ್ಕೊಮ್ಮೆ ಒಂದು ಔಷಧಿ ಹೊಡ್ಕಾಯ್ಬೇಕು. ಔಷಧಿ ಹೊಡೆದಷ್ಟು ನೋಡಿ ಈ ಥರ ಹೂವು ಕ್ಲೀನ್ ದೊಡ್ಡ ದೊಡ್ಡ ಹೂವು ಮಗ್ಗಾಯಿ ಬರುತ್ತೆ. ಆದರೆ ಮನುಷ್ಯ ರೈತನ ಮಾರಕ್ಕೆ ಇದನ್ನು ನಾವೇನು ಮಾಡ್ತೇವೆ ಅಂದರೆ, ಇಲ್ಲೇ ಬನವಾಸಿಯಲ್ಲಿ ಮಾರ್ಕೆಟಿಗೆ ಒಯ್ದು ಆ ಹೂ ಮಾರೋಕ್ಕೆ ಕೊಟ್ಬಿಟ್ರೆ 250-200 ರೂಪಾಯಿ ಹೋಲ್ಸೇಲ್ ತಗೋತಾರೆ ಕೆ ಜಿ ಲೆಕ್ಕದಾಗ. ಒಂದು ಮೂಲೆಯಲ್ಲಿ ಒಂದು 40x40 ಒಂದು ಬಾಯಿ ಕೃಷಿ ಹೊಂಡ ಮಾಡಿಸ್ಕೊಂಡಿದ್ದೀನಿ. ಕೃಷಿ ಇಲಾಖೆಯಿಂದನೇ ಮಾಡಿಕೊಟ್ಟಾರೆ, 40x40 ಮಾಡಿದ್ದೀನಿ. ಇದು ಕೂಡ ನಮಗೆ ಏನಾಗುತ್ತೆ ಅಂದರೆ, ಎರಡು ಲಾಭ. ಒಂದು, ನೀರು ಸಂಕರಣೆ ಮಾಡ್ಕೊಂಡು ನೀರು ನಮಗೆ ಅಲ್ಪ ಸ್ವಲ್ಪ ಬೆಳೆದಾಗ ನೀರು ಸಿಗುತ್ತೆ. ಎರಡನೇದು, ಕಳೆದ ವರ್ಷ ಮೀನು ಬಿಟ್ಟಿದ್ದೆ, ಈ ವರ್ಷವೂ ಮೀನು ಬಿಟ್ಟಿದ್ದೀನಿ, 2,000 ಮೀನು ಬಿಟ್ಟೇನೆ. ನಂಗೆ ಒಂದು ಸಿಗೋದು ಒಂದು 1,500 ಮರಿ ಹೋಗಿರ್ತಾವೆ ಅದರಲ್ಲಿ. ನಮ್ಗೆ ಅಷ್ಟು ಮೀನು ಸಿಕ್ಕರು 1.75 ಕೆಜಿ ಮೀನು ಬರುತ್ತೆ. ಅದಕ್ಕೆ ನಾನು ಏನು ಮಾಡ್ತೇನೆ ಅಂದರೆ, ಬೆಳಗ್ಗೆ ಎದ್ದು ಸ್ವಲ್ಪ ಸಗಣಿ ತಂದು ಹೋಗಿತ್ತೀವಿ. ಎರಡನೇದು ನಮ್ಮದು ಫುಡ್ಡು, ಅದು ಇದು ಇಲಾಖೆ ಹೇಳಿದ್ದನ್ನು ತಂದು ಮೇವೆಲ್ಲ ಹಾಕ್ತಾ ಇರ್ತೇವೆ. ಹಾಕೋದ್ರಿಂದ ಅದು ಸದ್ಯ ಏನು ಖರ್ಚಿನ ಕೆಲಸ ಇಲ್ಲ, ಆರಾಮ್ ಲಾಭ ರೈತನಿಗೆ. ಸ್ವಲ್ಪ ಶೇಂಗಾ ಹಾಕಿದ್ದೀನಿ, ಇದು ಕದ್ರಿ ವಿರೂಪಾಕ್ಷಿ ಅಂತ ಹೊಸ ತಳಿ, ಸ್ವಲ್ಪ ಲೇಟ್ ಆಗಿ ಕೊಟ್ಟದಕ್ಕೆ ಲೇಟ್ ಆಗಿದೆ. ನಮ್ಮ ಜವಾರಿ ಶೇಂಗಾ ನಾನು ಮಾಡಿದ್ದೇನೆ ಐತಲ್ಲ, ಈಗ ಒಂದು 2 ಕ್ವಿಂಟಲ್ ಮೇಲಾಗುತ್ತೆ, ಅಲ್ಲಿ ತೆಗೆದಿಟ್ಟೇನು ಚೀಲನ. ಜಗ ಭಾಳ ಎಕರೆ ಗಂಟಲೆ ಹಾಕಿದ್ರೆ ಶೇಂಗಾ ಆಗಲ್ಲ. ಮನುಷ್ಯ ಆದವ 2 ಗುಂಟೆ 4 ಗುಂಟೆ ಏನು ಮಾಡ್ತಾನಲ್ಲ, ಅದು ಯಾವತ್ತೂ ಬೆಳೆ ಶಾಶ್ವತ.

0: ಜಾಸ್ತಿ ಅಲ್ಲ, ಒಂದು ಎಕರೆ ಎರಡು ಎಕರೆ ಇದ್ದೂ ಒಳ್ಳೆ ರೈತನಯ್ಯ. ಅವನಿಗೆ ದುಡಿಲಿಕ್ಕೂ ಅಷ್ಟು ಖುಷಿ ಅನಿಸುತ್ತೆ, ಮಾಡಲಿಕ್ಕೂ ಮನಸ್ಸಿನಲ್ಲಿ ಛಲ ಬರಬೇಕು. ಯಾವ್ದಾರ ಒಂದು ಬೆಳೆ ಮಾಡಿ ಮನೆಗೆ ಹೋಗಿ ಕುಂತ ಬೆಳೆ ಬರಲ್ಲ, ಆ ಬೆಳೆಯಲ್ಲಿ ಒಂದರಿಂದ ನಾಲ್ಕು ಬೆಳೆ ಮಾಡ್ಕೋಬೇಕ್ರಪ್ಪ. ಮಾಡ್ಕೊಂಡ ತಾನೇ ಅವನು ರೈತ ಆಗೋದು. ಇವತ್ತು ನನಗೆ ಒಬ್ಬನೇ ಸಿಕ್ಕೈತಿ, ನಾ ಒಬ್ಬನ ಸನ್ಮಾನ ಮಾಡಿಸ್ಕೊಂಡೇನೆ ಅಂತ ನನ್ನ ನೋಡಿ ನೀವು ಇರಬೇಡಿ. ನನ್ನಂಗೆ ಹಳ್ಳಿಗೆ ಪಕ್ಕ ಪಕ್ಕ ನನ್ನ ಕದೆ ಹೆಚ್ಚಿಗೆ ನೀವು ತಗೊಳ್ಳಿ, ನನಗೆ ನೋಡ್ಬೇಕು. ನನಗೂ ಇನ್ನೂ ಆಸೆ ಅದು ರೈತನಲ್ಲಿ ಇರ್ಬೇಕು ಅನ್ನೋ ಛಲ ಅದು. ನಮ್ಮ ಮಕ್ಕಳಿಗಾದ್ರೂ ಇದನ್ನೇ ಕಲಿಸ್ಬೇಕು ನಾವು. ನೋಡಿ, ಇವತ್ತು ಉದ್ಯೋಗಕ್ಕೆ ಹೋಗ್ತಾರೆ, ನೌಕರಿ ಮಾಡ್ತಾರೆ, ಎಷ್ಟು ವರ್ಷ? 35-40 ವರ್ಷ. ಮತ್ತು ಬರೋದು ಎಲ್ಲಿಗೆ? ಅವರು ಮನೆಗೆ ತಾನೆ. ಅವತ್ತು ಬಂದಾಗ ಅವನಿಗೆ ಆಸ್ತಿ ಅಂತ ಇದ್ದರೆ, ಅವ್ನು ಕಲ್ತದ್ದು ಏನಾರ ಒಂದಿದ್ದರೆ ಮುಂದೆ ಅವ್ನು ದುಡ್ಕೊಂಡು ತಿಂತಾನೆ, ತನ್ನ ಮಕ್ಕಳಿಗೆ ಇದನ್ನು ಕಲಿಸ್ತಾನೆ. ಇದನ್ನು ನಾವು ರೈತರಾದರೆ ಯಾವತ್ತೂ ಮರಿಬಾರ್ದು. ಭೂಮಿ ತಾಯಿ ನೆಮ್ಕೊಂಡವನೆ ಯಾವತ್ತೂ ಭೂಮಿ ಒಡೆಯನೇ. ಭೂಮಿ ತಾಯಿ ಯಾವತ್ತೂ ಬಂಜಲ್ಲ. ನಾವು ಮಾಡದೇ ಇದ್ರೆ ಬಂಜಿ. ನಾವು ಯಾವತ್ತು ಕೈ ಎತ್ತಿ ದುಡಿತಾ ಇರ್ತೇವೆ, ಕೈ ಎತ್ತಿ ಯಾವಾಗಲೂ ಕೊಡ್ತಾಳೆ. ನಾವು ರೈತರಾದರೆ ಯಾವತ್ತು ಹಿಂಗೆ ಬೇಡಬಾರ್ದು, ಹಿಂಗೆ ಕೊಡಲು ಇಟ್ಕೋಬೇಕು ಮೊದಲೇ. ಅವತ್ತು ನಮಗೆ ಮನುಷ್ಯ ತಾಕವಿ. ನಾವು ಏನಾರ ಒಂದು ಪರಿಹಾರ ಕೊಡ್ತಾರಂದ್ರೆ ಎಷ್ಟು ಕೊಡ್ತಾರೆ ನಮ್ಗೆ? 5-10 ಸಾವಿರ ಕೊಡ್ತಾರೆ, ಯಾವ ಲೆಕ್ಕದ್ದು ಅಲ್ಲ. ಅದನ್ನೇ ನೀವು ಒಂದು ನ್ಯಾಯವಾದ ಬೆಲೆ ಕೊಡಿ. ಒಂದು ಜೋಳ ಆಯ್ತು, ಯಾವುದೇ ಆಯ್ತು, ಇದನ್ನು ಬೇಡಿಕೆಡಿ ರೈತರು. ಮತ್ತು ನಮಗೆಲ್ಲ ಬೆಳೆಯಲ್ಲೇನು ಒಂದು ನಂಬಿಕೆಗಿಂತ 10 ಬೆಳೆ ಮಾಡಿದರೆ, ನಾವೆಲ್ಲ ರೈತರು ಒಂದಾಗಿದ್ರೆ, ಒಕ್ಕಟ್ಟಾಗಿದ್ರೆ, ದುಡಿದ್ರೆ, ಒಬ್ರಿಗಿಂತ ಒಬ್ರು ನೋಡಬೇಕು. ನಿಮ್ಮನ್ನು ನಾನು ನೋಡ್ಬೇಕು, ನಾನು ನೀನು ನೋಡ್ಬೇಕು. ನಾನು ಮಹಾರಾಷ್ಟ್ರ ಎಲ್ಲ ಹೋಗಿ ಬಂದೇನೆ ಬರೀ ಬೆಳೆ ನೋಡಲಿಕ್ಕೆ. ಆದರೆ ಅವ್ರು ಮಾಡಿದ್ದೇ ಬದಲಾವಣೆ, ನಾ ಮಾಡೋದು ಬದಲಾವಣೆ. ಅವ್ರು ಮಾಡಿದ್ದೆ ನಾವು ಇಲ್ಲಿ ಮಾಡೋಕೆ ಬರೋಲ್ಲ, ನಾವು ಅದರಲ್ಲೇ ಬದಲಾವಣೆ ಮಾಡ್ಕೋಬೇಕು. ನನಗೆ ಮಾಲತ್ತ ರೈತ ಆಗ್ತೇನೆ ಇಲ್ಲ ಅಂತ ಕನಸು ಕಂಡಿದ್ದೆ. ಆದರೆ ರೈತ ಆಗಲಿಕ್ಕೆ ಒಂದು ಕಾರಣ, ನಾನು ಯಾವತ್ತಾದರೂ ರೈತ ಆಗಲೇಬೇಕಂತ ಒಂದು ದುಡಿಬೇಕು ಅನ್ನೋ ಛಲ ಬಂತು. ಇದೊಂದು 3 ಎಕರೆ ಖರೀದಿ ಮಾಡ್ಕೊಂಡ ನಂತರ ಇಲ್ಲಿ ಮಾಡೋಕ್ಕೆ 35-40 ಬೆಳೆ ಮಾಡ್ತಾ ಮಾಡ್ತಾ 60 ಬೆಳೆ ಮಾಡಿದೆ. ಅದನ್ನು ನೋಡ್ತಾ ನೋಡ್ತಾ 2011 ಪೂಜೆ ವೀರೇಂದ್ರ ಹೆಗಡೆಯವರೇ ಕೃಷಿ ಸಾಧಕ ಪ್ರಶಸ್ತಿ ಕೊಟ್ಟರು. ಅದಕ್ಕಿಂತ ಪೂರ್ವದಲ್ಲಿ ಯಾರೂ ನಾನು ಮಾತಾಡಿಸಲಿಲ್ಲ, ಯಾರು ಗುರುತಿಸಲಿಲ್ಲ. ಅವ್ರು ಕೊಟ್ಟಿದ್ದೆ ಒಂದು ಸನ್ಮಾನ, ಅವರೆಲ್ಲರೂ ನೋಡಿ ಮೆಚ್ಚುಗೆ ಮಾಡಿದ್ದೇ ನನ್ನ ಬೆಳೆ. ಇವತ್ತು ನಾನು ಯಾರ ಹತ್ರ ಬೇಡಕ್ಕಂತ ಹೋಗಲಿಲ್ಲ. ಅವ್ರು ನೋಡಿದ್ರೆ ಯಾರಾದರೂ ಒಂದು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬಾರಪ್ಪ, ನಿಮ್ಗೆ ನಮ್ಮಲ್ಲಿ ಇಂಥ ಸನ್ಮಾನ ಮಾಡಿ ಕಳಿಸ್ತಂತ ಅವರಿಗೆ ಕರ್ಕೊಂಡು ಸನ್ಮಾನ ಮಾಡಿ ಕಳಿಸ್ತಾರೆ ಸರ್.
1: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ ಸರ್. ಸೊ ಕೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹನುಮಂತಪ್ಪ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ. ಅವ್ರು ಮಾಡ್ತಾ ಇರುವಂತಹ ಈ ಕೃಷಿಯ ಜೊತೆಗೆ ಅವರ ಕೃಷಿಯ ಅನುಭವಗಳನ್ನು ಕೂಡ ತಿಳ್ಕೊಳ್ತಾ ಇದ್ವಿ. ನೋಡಿ, ಒಂದೇ ಬೆಳೆಗೆ ಸೀಮಿತವಾಗಿದೆ ಕೃಷಿಕಲು. ಕೃಷಿನಲ್ಲಿ ಕೃಷಿಕರು ಬೇರೆ ಬೇರೆ ಬೆಳೆಗಳನ್ನು ಮಾಡ್ತಾ ಇರಬೇಕು, ಹಾಗೆ ಬೇರೆ ಬೇರೆ ಕೃಷಿ ಭೂಮಿಗಳಿಗೆ ಕೂಡ ವಿಸಿಟ್ ಮಾಡ್ತಾ ಇದ್ರೆ, ಸೊ ಅಲ್ಲಿ ಕೂಡ ತಿಳ್ಕೊಳ್ಳುವಂತಹ ವಿಚಾರಗಳು ಸುಮಾರಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು. ಹಾಗಾದರೆ ಅವ್ರ ಜೊತೆಗೆ ಮಾತನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸ್ವಾತಂತ್ರ್ಯದ ಸಂಭ್ರಮ, ಸ್ವಾತಂತ್ರ್ಯದ ಸಂವಾದ.
1: ಈ ಸ್ವಾತಂತ್ರ್ಯ ದಿನದಂದು ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮೂಡಿ ಬರಲಿದೆ ವಿಶೇಷ ಲೈವ್ ಕಾರ್ಯಕ್ರಮಗಳು.
0: ಸ್ವಾತಂತ್ರ್ಯದ ಅರ್ಥವೇನು? ಇಂದಿನ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯದ ಸ್ಥಿತಿ ಹೇಗಿದೆ?
1: ಮಹಿಳಾ ಸ್ವಾತಂತ್ರ್ಯ, ಯುವಕರ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಹೀಗೆ ಸ್ವಾತಂತ್ರ್ಯದ ವಿವಿಧ ಆಯಾಮಗಳ ಕುರಿತು ವಿಭಿನ್ನ ವಿಷಯಗಳ ವಿಶೇಷ ಕಾರ್ಯಕ್ರಮಗಳು
0: ಬೆಳಗ್ಗೆ 8 ಸಂಜೆ 5 ನಿರಂತರವಾಗಿ ನಿಮ್ಮೊಂದಿಗೆ ವಿಶೇಷ ಲೈವ್ ಪ್ರಸಾರ.
1: ನಿಮ್ಮ ಧ್ವನಿ,
0: ನಿಮ್ಮ ಅಭಿಪ್ರಾಯ,
1: ನಿಮ್ಮ ಮಾತುಗಳು,
0: ನಿಮ್ಮ ಪ್ರಶ್ನೆಗಳು.
1: ರೇಡಿಯೋ ಶಿವಮೊಗ್ಗ 90.8 FM ಸ್ವಾತಂತ್ರ್ಯ ದಿನದ ವಿಶೇಷ ಲೈವ್ ಕಾರ್ಯಕ್ರಮ ಕೇಳಿ, ಮಾತನಾಡಿ, ಭಾಗವಹಿಸಿ. ನಮ್ಮ ಸಂಖ್ಯೆ 9686092279. ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಹನುಮಂತಪ್ಪ ಅವರು ನಮ್ಮ ಜೊತೆನಲ್ಲಿ ಮಾತಾಡ್ತಾ ಇದ್ರು, ಹಾಗೆ ಅವರ ಕೃಷಿ ಅನುಭವಗಳನ್ನು ಕೂಡ ನಮ್ಮ ಜೊತೆನಲ್ಲಿ ಹಂಚಿಕೊಳ್ತಾ ಇದ್ರು. ಯಾವ ರೀತಿಯಲ್ಲಿ ರೈತರು ಕೃಷಿಯನ್ನು ಮಾಡಬೇಕು, ಹಾಗೆ ಕೃಷಿ ಭೂಮಿಯನ್ನು ಯಾವ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಅವರು ಹೇಳ್ತಾ ಇದ್ರು. ನೋಡಿ, ನಾವೆಲ್ಲೋ ಸೈಡಲ್ಲಿರುವಂತಹ ಜಾಗವನ್ನು ಹಾಗೆ ಬಿಟ್ಟಿರ್ತೀವಿ, ಅಲ್ಲೂ ಕೂಡ ನಾವು ಬೆಳೆಗಳನ್ನು ಬೆಳ್ಕೊಂಡು ಒಂದಷ್ಟು ಸಣ್ಣ ಆದಾಯವನ್ನು ಕೂಡ ಗಳಿಸೋದಕ್ಕೆ ಸಾಧ್ಯ ಇದೆ ಅನ್ನೋದು ಅವರ ಮಾತು. ಹಾಗಾದರೆ ನೀವು ಕೂಡ ಈ ರೀತಿಯಲ್ಲಿ ಕೃಷಿಯನ್ನು ಮಾಡಬೇಕು ಅಂತಂದರೆ ಇವತ್ತಿನ ಕಾರ್ಯಕ್ರಮ ನಿಮಗೂ ಕೂಡ ಉಪಯುಕ್ತ ಆಗುತ್ತಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಹನುಮಂತಪ್ಪ ಅವ್ರನ್ನ ಸ್ವಾಗತಿಸೋಣ. ಹನುಮಂತಪ್ಪ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವಾಗಲೇ ಹೇಳ್ತಾ ಇದ್ರಿ ಬೇರೆ ಬೇರೆ ಬೆಳೆಗಳನ್ನು ಕೂಡ ನೀವು ಮಾಡ್ತಾ ಇದ್ದೀರಾ, ಮತ್ತೆ ಅವುಗಳನ್ನು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ, ಹಾಗೆ ನಿಮ್ಮ ಹೊಲದಲ್ಲಿ ಜೇನು ಕೂಡ ಸಾಕಾಣಿಕೆ ಮಾಡಿದ್ದೀರಾ ಅಂತ ಕೇಳ್ಪಟ್ಟೆ. ಸೊ ಇದರ ಜೊತೆಗೆ ಇನ್ನೂ ಏನೆಲ್ಲ ಇದೆ ವಿಶೇಷವಾಗಿ ನಿಮ್ಮ ಹೊಲದಲ್ಲಿ, ನಿಮ್ಮ ತೋಟದಲ್ಲಿ, ಇದ್ರ ಬಗ್ಗೆ ಹೇಳ್ಬೋದ ಸರ್?
2: ರೈತನಿಗೆ ಒಂದು 2 ಪೆಟ್ಟಿಗೆ ಜೇನು ಇಟ್ಕಂದ್ರೆ ಮತ್ತೆ ಇನ್ನೂ ದೊಡ್ಡ ಲಾಭ. ಜೇನಿದ್ದೆ ಜೇನ ಕಾರಣ ಏನು, ಇಡೀ ಬೆಳೆಯಲ್ಲಿ ಕುಂದಿರುತ್ತೆ, ಹೋಗಿ ಒಂದು ಹೂವಿಂದ ಒಂದು ಹೂವಿಗೆ ಹೋಗುತ್ತೆ, ಪರಾಗಸ ಚೆನ್ನಾಗಾಗುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ. ಅದನ್ನು ಖಂಡಿತ ಯಾವತ್ತೂ ರೈತರು ಇದ್ದವರು ಮಾಡಬೇಕು. ಆದರೆ ಔಷಧಿ ಸಿಂಪಡಣೆ ಸ್ವಲ್ಪ ಕಮ್ಮಿ ಇರಬೇಕು ರೈತರಲ್ಲಿ. ಹೊಲದಲ್ಲಿ ಔಷಧಿ ಯಾವಾಗ ಕುಡಿದು ಜೇನು ತನ್ನಿಂತಾನ ಸಹಾಯಕ್ಕೆ ಬರ್ತೇವೆ. ಔಷಧಿ ಸಿಂಪಡಣೆ ಅದು ಕಮ್ಮಿ ಮಾಡ್ತೇವೆ, ಅಲ್ಲಿ ಜೇನು ಸುಖವಾಗಿರುತ್ತೆ, ಹೊಲದಲ್ಲಿ ಬೆಳೆನೂ ಒಂದು ಕಡೆ ಲಾಭ ಆಗೇ ಬರ್ತಾ ಇರುತ್ತೆ. ನನಗಿರೋದು 3 ಜಮೀನು ಅಂತೇಳಿ, ಆ ಕಡೆ 2 ರೋಡ್ ಮಧ್ಯೆ ಹೋಗ್ಬಿಟ್ಟಿದೆ, ಹಾಗೆ 1 ಈ ಕಡೆ ಇದೆ. ಇದಕ್ಕೆ 1 ಫುಲ್ಲು ಸೊಂಟಿ ಹಾಕಿದ್ದೀನಿ. ಸೊಂಟಿ ಮಧ್ಯೆ ಒಂದು ದಾರಿ ಇತ್ತು, ದಾರಿಯಲ್ಲಿ ಏನು ಮಾಡಿದ್ದೀನಿ, ಬದನೆಗಿಡ ಹಚ್ಚಿದ್ದೀನಿ. ಅದರಲ್ಲೇ ನಮ್ಮ ಬೆಂಗಳೂರು ಮೆಣಸು ಅಂತ ಮಾಡಿದ್ದೀನಿ, ಕಡ್ಡಿ ಮೆಣಸು ಅಂತ ಮಾಡಿದ್ದೀನಿ, ದಪ್ಪ ಮೆಣಸು ಅಂತ ಇದೆ, ಪಕ್ಕದಲ್ಲಿ ತೊಗರಿ ಇದೆ, ಅದರಲ್ಲಿ ಅಡಿಕೆ ಗಿಡ ನಾಟಿ ಮಾಡಿದ್ದೀನಿ. ಸುತ್ತಲೂ ಸೈಡಿಗೆ ಹಿರಿಬಳ್ಳಿ ಇದೆ. ಹಿರಿಬಳ್ಳಿ ನೋಡಿ, ದೊಡ್ಡ ಯಾವುದಕ್ಕೂ ನಮ್ಗೆ ಲಾಸ್ ಆಗೋಲ್ಲ, ಕೆಲಸಕ್ಕೂ ತೊಂದರೆ ಆಗಬಾರ್ದು, ಬೆಳೆನೂ ಕಮ್ಮಿ ಎಲ್ಲ ಮಾಡ್ಕೋಬಾರ್ದು, ಬೆಳೆನೂ ತಗೋಬೇಕು. ಅದರಿಂದ ಇದರಲ್ಲಿ ಇದೇ ಒಂದು ಈಗ ಒಂದು 10 ಬೆಳೆ ಇದೆ ಸೊಂಟಿಯಲ್ಲಿ. ಈಗ ಮತ್ತು ಸೊಂಟಿಗೇನು ಕಮ್ಮಿ ಆಗಿಲ್ಲ, ಸೊಂಟಿ ರಂಗ ಇದೆ. ಇದರಲ್ಲಿ ಅಂಬೆ ಕೊಂಬು ಅಂತಿದೆ, ಉಪ್ಪಿನಕಾಯಿ ಸೊಂಟಿ ಇದೆ, ಆಮೇಲೆ ಅರಿಶಿಣ ಇದೆ. ಆದರೆ ಸೊಂಟಿ ಕೇಳೋಕೆ ನಮ್ಗೆ ಏನಾಗಬೇಕು, ಸ್ವಲ್ಪ ಮಾರ್ಕೆಟ್ ಕಾಯ್ತೀವಿ. ಅದ್ರ ಮಧ್ಯೆ ಮೆಣಸು ಗಿಣಸು ಏನ್ಬೇಕು, ನಾವು ಮೆಣಸು ಯಾವ್ಯಾವ ಬರ್ತಾವೆ ಮೆಣ್ಣು ಬಿಡಿಸ್ನ ಬಿಡಿಸಲೇಬೇಕು. ಬದನೆಕಾಯಿ ವಾರ ವಾರ ಕೊಯ್ತಾ ಇರಲೇಬೇಕು. ಹಸಿಮೆಣ್ಸು ಸಂತಿ ಮಾಡೋದನ್ನ ಸಂತಿ ವಾರ ವಾರ ಕೊಯ್ತಾ ಇರ್ತೇವೆ, ಅದನ್ನು ಕೂಡ ಯಾವುದು ಇಡೋಲ್ಲ. ಎಲ್ಲ ಸೇರಿಸ್ಕೊಂಡು ವಾರದ 3 ತರಕಾರಿ ಕೊಯ್ದ್ರು ನಾವು. ನಮ್ಮ ಮನೆಯವರ ಕುಂತು ಮಾರೋದ್ರಿಂದ ನಮಗೆ 1/4 ಭೂಮಿ ತರಕಾರಿಯಲ್ಲಿ ಆಗುತ್ತೆ. ಸ್ವಲ್ಪ ಸೈಡಿಗೆ ನೋಡಿರಿ, ನಿಮ್ಮ ಹಾಗಲಕಾಯಿ ಅಂತ ಇದೆ. ಇದು ಹಾಗಲಕಾಯಿ ಅಂದರೆ ನಿಮ್ಮ ಈ ಸಂತೆ ಬರೋ ಬೀಜ ಅಲ್ಲ, ಗೇಣುದನ್ ಕಾಯಿ ಗುಮ್ಟ ಕಾಯಿ ಬರುತ್ತೆ. ಇದು ಕೈ ಕಮ್ಮಿ, ನಮ್ಮ ಸ್ವಂತ ಬೀಜ. ಮತ್ತು ಮಾರ್ಕೆಟ್ನೆಲ್ಲ ರೈತರು ಆಫೀಸರು ಹುಡುಕಿ ನಿಲ್ತಾರೆ ನಮ್ಮ ಮನೆ ತರಕಾರಿನ. ಕಾರಣ ಏನು, ಯಾವುದೇ ತರಕಾರಿ ಇದ್ರೂ ಪ್ರೆಸ್ ಆಗಿ ಹೋಯ್ತಿದ್ದೇವಲ್ಲ, ನಮ್ಮ ಮನೆಯವರ ಕುಂತು ಮಾಡೋದ್ರಿಂದ ಎಂತೆಂಥ ಆಫೀಸರು ಇಲ್ಲಿ ಹೊಲಕ್ಕೆ ಬರ್ತಾರೆ ತರಕಾರಿ ಕೊಡಿ ಅಂತೇಳಿ. ಆ ರೀತಿ ಮಾಡೋದ್ರಿಂದ ರೈತನಿಗೆ ಎಲ್ಲರಿಂದ ಲಾಭನೇ. ಏನು ಮಾಡ್ಕೋ, ರೋಡ್ ಬಿಟ್ಟು ಸೈಡಿಗೆ ಬಿಟ್ಕೋಬೇಕು. ಆ ಸೈಡಿಗೆ ನೋಡಿ, ಇದರಲ್ಲಿ ಬರೀ ಉದ್ದಕ್ಕೊಂದು ಬಳ್ಳಿ ಹಾಕ್ತಾವಪ್ಪ, ಒಂದು 25-30 ಬುಡ ಬಳ್ಳಿ ಹಾಕೊಂಬಿಟ್ರೆ 25 ಕೈಯಾಗೆ ರೊಕ್ಕ ಐತೆ ಅಂತಾರೆ, ದುಡ್ಡು ಇದ್ದಂಗೆ. ಅದು ಒಂಥರ ಹೈನುಗಾರಿಕೆ ಇದ್ದಂಗೆ ತರಕಾರಿ ಅಂದರೆ. ಇವತ್ತು ನಾವು ಮೀಟ್ ಹಲಸಂದಿ ನೋಡ್ತಿರೋ, ಒಂದು ಹೀರಿ ಬಳ್ಳಿ ನೋಡ್ತಿರೋ, ಒಂದು ಸೈಡ್ ಅಂಗಿಕಾಶಿ ನೋಡ್ತಿರೋ, ಎಲ್ಲ ಬೆಳೆನೂ ಒಂದು ಕಡೆ 3 ಇದೆ, 2 ಇದೆ. ಹೀಗೆ ಒಂದೊಂದು ಕಡೆ ಹೋರು ಒಂದೊಂದು ಬೆಳೆ. ಇನ್ನೆಲ್ಲವೂ ಶ್ಯಾಂಪಲಿ ಒಂದು ಗಿಡ ಎರಡು ಗಿಡ ದಯವಿಟ್ಟು ಯಾರು ತಿಳ್ಕೊಬೇಡಿ, ತಪ್ಪು ತಿಳ್ಕೊಬೇಡಿ. ಒಂದು ಗಿಡ ಎರಡು ಗಿಡ ಯಾವುದು ಬೆಳೆ ಮಾಡಲಿಲ್ಲ ನಾನು, ನೋಡ್ಲಿಕ್ಕೆ ತೋರಿಸ್ಲಿಕ್ಕೆಲ್ಲ. ನನಗೆ ಒಂದು ಬೆಳೆ ಇದ್ರೆ ಅದ್ರೊಂದು 25 ಸಿಗಬೇಕು, ಅದು ನನ್ನ ಲೆಕ್ಕದ ಬೆಳೆ. ಇಲ್ಲ ಅಂದ್ರೆ ಅಂತ ಹಂಗೆ ಲೆಕ್ಕ ಮಾಡಿ 100 ಬೆಳೆ ಇದಾವೆ ಇವತ್ತು. 100 ಗಿಡದ ಲೆಕ್ಕಲ್ಲ, ರೈತನಿಗೆ ಒಂದು 25 ಸಿಗ್ಬೇಕು ಆ ಬೆಳೆಗೆ. ಆ ಸಿಕ್ಕರೆ ಮಾತ್ರ ರೈತನಿಗೆ ಲಾಭ. ಇದು ಹತ್ತಿ ಗಿಡ. ಹತ್ತಿ ಅಂದರೆ ಮೊದಲು ಏನು ಮಾಡ್ತಿದ್ದೆ ನಾವು, DCH ಬೆಳೀತಿದ್ದೆ 10 ಹಿಂದೆ. ಅವಾಗ ಎಲ್ಲರೂ ರೈತರು ಬೆಳೆಯೋರು, ಹತ್ತಿ ನಾನು ಬೆಳೀತಿದ್ದೆ. ಅವತ್ತು ಹತ್ತಿ ಎಲ್ಲರೂ ಬಿಟ್ಬಿಟ್ರು. ಇವತ್ತು ಎಲ್ಲ ಪ್ರತಿಯೊಂದು ಜೋಳ ಮೆಕ್ಕೆಜೋಳ ಮೆಕ್ಕೆಜೋಳಕ್ಕೆ ಮರೆ ಹೋಗ್ಬಿಟ್ಟಿದ್ದಾರೆ. ನಾನು ಹಂಗಲ್ಲ, ಇವತ್ತಿಗೂ ಹತ್ತಿ ಬೆಳೆದು ಬಿಟ್ಟಿಲ್ಲ. ಇದು ಕನಕ BT ಅಂತ 2 ಹಾಕ್ತಾ ಇದ್ದೀನಿ. ಇದಕ್ಕೆ ರೋಗ ಕಮ್ಮಿ, ಭಾಳ ಕಮ್ಮಿ. 2-3 ಔಷಧಿ ಹೊಡ್ಕಂದ್ರೆ ಮುಗೀತು. ವರ್ಷ 1/4 ಬೀಜ ಹಾಕ್ತೇನೆ, 6-8 ಹತ್ತಿ ನೀವಾಳ ತಕ್ಕಂತ ಇರ್ತೇನೆ. ಆದರೆ ವರ್ಷ ಹತ್ತಿ ರೇಟ್ ಕಮ್ಮಿ ಇರೋದು. ಈ ವರ್ಷ ದೇವ್ರದಿಂದ ಸ್ವಲ್ಪ ಹತ್ತಿ ರೇಟು ಜಾಸ್ತಿ ಇದೆ. ಇನ್ನೂ ಒಂದು 50 ವರ್ಷ ಎಲ್ಲ ಬೆಳೆ ಮೇಲೆ ಜಾಸ್ತಿ ಆಗ್ಬೋದು ಅನ್ನೋ ನನ್ನ ಆಸೆ. ನಾವು 3 ಅಂತ ಮಾಡಿದ್ದೆ ಮೊದಲಿಗೆ. ಮೂರು ಸಂತೆ ಒಂದು 40-50 ತನಕ ಕಾಯಿ ಬರುತ್ತೆ, ಒಂದು ತಿಂಗಳಿಗೆ ಕಾಯಿ ಮುಗಿದು ಹೋಗುತ್ತೆ. ಆ ಮುಗಿದ ನಂತರ ಮತ್ತೆ ಎರಡನೇ ಮಾಡಿದೆ, ಬುಡದಲ್ಲಿ ಮತ್ತೆ ಎರೆ ಸೌತಿ ಬೆಳ್ಳಿ ಹಾಕಿದ್ದೀನಿ, ಒಂದು ಸೈಡು ಹೀರಿ ಬೆಳ್ಳಿ ಹಾಕೀನಿ, ಒಂದು ಸೌತಿ ಸೈಡು ಹಗಲು ಎರೆ ಸೌತಿ ಹಾಕಿದ್ದೀನಿ. ಈಗ ಆ ಬೆಳೆ ಹೋಗೋಮಟ್ಟ ಇದು ಲಾಭದಾಯ ತಾನೇ ನಮ್ಗೆ. ಒಂದು ಬೆಳೆ ನಿಮ್ಕೊಂಡು ಬಿಟ್ಟಿದ್ರೆ ಒಂದೇ ಬೆಳೆಗೆ ಹೋಗುತ್ತೆ. ಈಗ ಶೇಂಗಾ ಕಿತ್ತಿದ್ದೀನಿ, ಮತ್ತೆ ಅದಕ್ಕೆ ಮಡಿಕೆ ಹಾಕ್ತೀನಿ. ಈಗ ಅದಕ್ಕೆ ಮಡಿಕೆ ಹಾಕಿರ್ತೀನಿ, ಯಾವ ಜಗನು ಇನ್ನೂ 2-3 ತಿಂಗಳು ಖಾಲಿ ಇಡೋಲ್ಲ. ಒಂದರಿಂದ ಒಂದು ಯಾವುದು ಬೆಳೆ ತಕ್ಕಂತನೂ ಹೋಗ್ತಾ ಇರ್ತೇನೆ. ಹತ್ತಿಯಲ್ಲಿ ಒಂದೇ ಬೆಳೆ ಇಲ್ಲ, ಹತ್ತಿಯಲ್ಲೇ ಒಂದು ಗೊನೆಯವರಿದೆ, ಒಂದು ಸಿಡಿಯವರಿದೆ, ಒಂದು ಮೀಟ್ ಹಲ್ಸ್ ಇದೆ, ಅದ್ರ ಪಕ್ಕದಲ್ಲೇ ಹಗಲಿದೆ, ಮತ್ತು ಅದ್ರ ಮಧ್ಯೆ ನೋಡಿ ಟೊಮೆಟೊ ಇದೆ, ಸೈಡ್ಗೆಲ್ಲ ಉದ್ದು ಟೊಮೆಟೊ ಇದೆ, ಅದ್ರ ಮಧ್ಯೆ ಕೆಕ್ರಲ್ ಬೆಳೆ ಇಬ್ಬುಳ ಅಂತೀರೋ ಕೆಕ್ರಿಕೆ ಹಣ್ಣು ಅಂತೀರೋ ಗೊತ್ತಿಲ್ಲ. ಇವು ಒಂದು 50 ಬೆಳೆದ್ರೆ ಒಂದು ನಾನು 200-300 ಹಣ್ಣು ಕೊಯ್ತೇನೆ ವಾರದಾಗ. ಒಂದು 10-15 ಹಣ್ಣು ಬರ್ತಾ ಇರ್ತವೆ, ಅವ್ನು ಕೊಯ್ದೆಲ್ಲ ಇಲ್ಲೇ 75-60 ಹಿಂಗೆ ರೈತರು ಬಂದು ಬಂದು ಇಲ್ಲೇ ಹೋಯ್ಕೊಂತಾರೆ. ಆಫೀಸರೆಲ್ಲ ಹೊಲಕ್ಕೆ ಬರ್ತಾರೆ ಕೆಕ್ಕಲನ್ನು ತಿನ್ನಂಥವ್ರು. ಇದು ಒಂದು ದೊಡ್ಡ ಲಾಭನೇ. ಏನು ನೋಡಿ ಖಾಲಿ ಜಗ, ಅದಕ್ಕೇನು ಕೆಲಸ ಮಾಡೋಕ್ಕಿಲ್ಲ ನಾವು. ತನ್ನಿಂದ ತಾನು ಬಳ್ಳಿ ಹಬ್ಬಕ್ಕೆ ಅಂತತಿ, ಆ ಹತ್ತಿ ಗಿಡಕ್ಕೂ ತ್ರಾಸು ಕೊಡೋಲ್ಲ, ಹತ್ತಿ ಮ್ಯಾಲೆ ಇರ್ತೈತಿ, ಈಗ ನೆಲದಾಗ ಇರ್ತಿ ಕೆಕ್ರಿಕೆ ಬೆಳೆ. ಇದು ಒಂದು ದೊಡ್ಡ ಲಾಭ ಆಗಿ ಸಿಗುತ್ತೆ ನಮ್ಮ ರೈತ. ಈ ಕಡೆ ಮೆಕ್ಕೆಜೋಳ ಇದೆ, ಅದು ಕಾವೇರಿ ಅಂತೇಳಿ, ಅದೊಂದು 2 ಪ್ಯಾಕೆಟ್ ಹಾಕಿದ್ದೀನಿ. ಅದೊಂದು ನಮಗೆ ತೆನೆಗೆ ನೋಡಿದ್ರೆ ಚೆನ್ನಾಗಿ ಲಾಭ ಇದೆ. ಈಗ ನಾನು 3 ಎಕರೆ ಜಮೀನಲ್ಲೇ ಎಲ್ಲ ಸೇರಿ 6 ತಿಂಗಳಿಗೆ 5-5.5 ಲಕ್ಷ ರೂಪಾಯಿ ನಂಗೆ ಲಾಭ ಒಟ್ಟು ದುಡಿಮೆ. ಅದರಲ್ಲೇ ನನ್ನ ಖರ್ಚು ವೆಚ್ಚ ತಕ್ಕಂತೇವೆ. ನಾವು ಮಂದಿ ಹೊಲಕ್ಕೆ ಹೋಗ್ಬೇಕಲ್ಲ, ಅವ್ರ ಪಗಾರ ಕೊಡೋ ಬದಲಿ ಅದೇ ಪಗಾರ ನಾವು ತಕ್ಕ ನಾವು ದುಡಿತೇವೆ. ಎರಡನೇ, ನಮಗೆ ಏನಾರ ಸಂಸಾರಕ್ಕೆ ಬೇಕಾ ಅದನ್ನು ಖರ್ಚು ಮಾಡ್ತೇವೆ, ಏನಾರ ಗೊಬ್ಬರ ಔಷಧಿ ಬೇಕಾದ್ರೂ ತಂದ್ಕೊಂತೇವೆ, 2 ತರ್ತೇವೆ. ಎಲ್ಲ ಕಳೆದು 1.75 2 ಲಕ್ಷ ರೂಪಾಯಿ ನಿವಾಳ ನಂಗೆ ಉಳಿತಾಯ ಇರ್ತೈತೆ ವರ್ಷ.
1: ಸೂಪರ್ ಸರ್, ನಿಮ್ಮ ಕೃಷಿಯ ವಿಚಾರಗಳನ್ನ ಕೇಳಿದಾಗ ಕೃಷಿ ಮಾಡಬೇಕು ಅಂತ ಅನ್ಕೊಂಡವರಿಗೆ ಒಂದು ಉತ್ತೇಜನ ಸಿಗುತ್ತೆ, ಹಾಗೆ ಒಂದು ಮಾರ್ಗದರ್ಶನ ಸಿಕ್ಕ ಹಾಗೆ ಆಯ್ತು ಅಂತ ನಾನು ಅನ್ಕೊಳ್ತೀನಿ. ಯಾಕೆಂತಂದ್ರೆ ಕೃಷಿ ಭೂಮಿ ಇರುತ್ತೆ, ಆದರೆ ಕೃಷಿ ಮಾಡ್ತಾ ಇರ್ತಾರೆ, ಬಟ್ ಈ ರೀತಿ ಬಹುಬೆಳೆ ಪದ್ಧತಿಯನ್ನು ಮಾಡಿಕೊಂಡಾಗ ಅಥವಾ ಸಮಗ್ರ ಕೃಷಿಯನ್ನು ಮಾಡಿಕೊಂಡಾಗ ಅದರಲ್ಲಿ ಉತ್ತಮವಾದಂತಹ ಆದಾಯದ ಜೊತೆಗೆ ಇಳುವರಿ ಕೂಡ ಪಡ್ಕೊಳ್ಬೋದು, ಮತ್ತು ಎಲ್ಲೂ ಕೂಡ ಲಾಸ್ ಆಯಿತು ಅನ್ನುವಂತಹ ಪ್ರಸಂಗ ಬರೋದಿಲ್ಲ, ಮತ್ತು ಮನೆಗೂ ಕೂಡ ನಾವು ಸಾವಯವವಾಗಿ ಆರೋಗ್ಯಕರವಾದಂತಹ ಆಹಾರ ಪದಾರ್ಥಗಳನ್ನ ಬೆಳ್ಕೊಂಡು ಬಳಸೋದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಕೃಷಿ ಮಾಡುವಂಥವ್ರು ಎಲ್ಲರೂ ಕೂಡ ಈ ರೀತಿಯಲ್ಲಿ ಬಹುಬೆಳೆ ಪದ್ಧತಿಗಳನ್ನ ಅಥವಾ ಸಮಗ್ರ ಕೃಷಿಯನ್ನು ಮಾಡಿದಾಗ ಸಮಗ್ರ ಕೃಷಿಯಲ್ಲಿ ಕೂಡ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಕೃಷಿಯ ಅನುಭವದ ಮಾತುಗಳು ನಿಮಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಹನುಮಂತಪ್ಪ ಅವರೇ, ನಿಮಗೂ ಕೂಡ ವಿಶೇಷವಾಗಿ ಧನ್ಯವಾದಗಳು ಈ ಎಲ್ಲ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ. ಸೊ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನೇ ಮೊರೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ರೀ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ನಮ್ಮ ದೇಶದ ರಕ್ಷಣೆ ಮತ್ತು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಮಹಾನ್ ದೇಶಭಕ್ತರ ತ್ಯಾಗ ಬಲಿದಾನವನ್ನು ಸ್ಮರಿಸುತ್ತಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕ ಮಹಿಳೆಯರ ಹೆಜ್ಜೆ ಗುರುತುಗಳು ಹಾಗೂ ಪತ್ರಿಕೆಗಳ ಪಾತ್ರ ಎಷ್ಟು ಪ್ರಮುಖವಾದದ್ದು, ಜೊತೆಗೆ ಶಿವಮೊಗ್ಗದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟದ ಚಿತ್ರಣ, ಇದೇ ವಿಚಾರವಾಗಿ August 15 ಬೆಳಗ್ಗೆ 11:00 to 12:00 ನಡೆಯುವ ಲೈವ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕುವೆಂಪು ವಿಶ್ವವಿದ್ಯಾಲಯದ ಇತಿಹಾಸ ಉಪನ್ಯಾಸಕರಾದ ಡಾಕ್ಟರ್ ಹಸೀನಾ ಕಾದ್ರಿ ಅವರು ಮಾತುಕತೆಯನ್ನು ನಡೆಸಲಿದ್ದು, RG ಪವಿತ್ರ ದಿನೇಶ್ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿದ್ದಾರೆ. ನೀವು ಕರೆ ಮಾಡಿ ಮಾತನಾಡಬಹುದು. ನಮ್ಮ ಸಂಖ್ಯೆ 9686096279. ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
4: ಭರವಸೆಯ ಭಾರತದ ಹುಲಿ ಯೋಜನೆ ಬರಡಾಗುವುದು ಬೇಡ. 1973 ಆರಂಭವಾದ ಹುಲಿ ಯೋಜನೆಗೆ ಇದೇ 2023 50 ವರ್ಷಗಳು ತುಂಬಿವೆ. ಈ ಅವಧಿಯಲ್ಲಿ ಭಾರತದ ಹುಲಿಗಳ ಸಂಖ್ಯೆ ಗಮನಾರ್ಹವಾಗಿ ಹೆಚ್ಚಿರುವುದು ಹೆಮ್ಮೆಯ ಸಂಗತಿ. ಜಗತ್ತೇ ಈ ಸುದ್ದಿಯನ್ನು ಕೊಂಡಾಡುತ್ತಿದೆ. 50 ವರ್ಷದ ಹಿಂದೆ ಹುಲಿಗಳ ಸಂಖ್ಯೆ ಕೇವಲ 1780 ಇತ್ತು. ಈಗ ಅದು 3682 ಏರಿದೆ. ಇದು ದೊಡ್ಡ ಸಾಧನೆ. ಜನಸಂಖ್ಯೆಯು ಕೂಡ ಏರಿಕೆಯಾಗಿದೆ, ಹಾಗೆಯೇ ಕೃಷಿ ಭೂಮಿ ವಿಸ್ತರಣೆ ಆಗಿದೆ, ಕಾಡಿನ ವ್ಯಾಪ್ತಿ ಕಡಿಮೆ ಆಗಿದೆ, ಪ್ರವಾಸಿಗರ ಸಂಖ್ಯೆ ದಿನದಿನಕ್ಕೂ ಹೆಚ್ಚಾಗುತ್ತಿದೆ. ಇವುಗಳ ಮಧ್ಯೆ ಹುಲಿಗಳ ಸಂಖ್ಯೆ ಹೆಚ್ಚಾಗಿದೆ ಎಂದರೆ ಅದು ಆಶ್ಚರ್ಯ ಸಂಗತಿ. ಹುಲಿಗಳ ಸಂಖ್ಯೆ ಕರ್ನಾಟಕದಲ್ಲಿ 563 ಏರಿರುವುದು ಸಂತಸದ ವಿಷಯ. ಮಧ್ಯಪ್ರದೇಶ ಮೊದಲನೇ ಸ್ಥಾನದಲ್ಲಿದ್ದರೆ ಕರ್ನಾಟಕ ಹುಲಿಗಳ ಸಂಖ್ಯೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಅರಣ್ಯ ಇಲಾಖೆ, ಗಣತಿ ಕಾರ್ಯ, ವನ್ಯಜೀವಿ ವಿಜ್ಞಾನಿಗಳ ಶ್ರಮ ಎಲ್ಲವೂ ಕೂಡ ಇಲ್ಲಿ ಮುಖ್ಯವಾಗುತ್ತವೆ. July 29 ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಆಚರಣೆ ಮಾಡುವ ಸಂಭ್ರಮ ಮನೆ ಮಾಡಿದ್ದನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ಭಾರತದ ಹುಲಿ ಗಣತಿ ಕಾರ್ಯ ಇಡೀ ಜಗತ್ತಿಗೆ ಮಾದರಿಯಾದದ್ದು. ಅದಕ್ಕೆ ಸಾಕ್ಷಿಯೇ ಹುಲಿಗಳ ಸಂಖ್ಯೆ ಹೆಚ್ಚಾದದ್ದು. ದುರಂತದ ಸಂಗತಿ ಎಂದರೆ ಮಾನವ ಮತ್ತು ಹುಲಿಗಳ ನಡುವಿನ ಸಂಘರ್ಷ ದಿನದಿನಕ್ಕೂ ಹೆಚ್ಚುತ್ತಲೇ ಇದೆ. ಬಂಡೀಪುರ, ನಾಗರಹೊಳೆ, ಭದ್ರಾ ಅಭಯಾರಣ್ಯಗಳ ಅಂಚಿನಲ್ಲಿರುವ ಆದಿವಾಸಿಗಳು ತಮ್ಮ ಸಂಕಷ್ಟವನ್ನು ದಿನನಿತ್ಯ ಹೇಳುತ್ತಲೇ ಇದ್ದಾರೆ. ರೈತರು ಕೂಡ ಹುಲಿಗಳ ಹಾವಳಿಯ ಬಗ್ಗೆ ಆಗಾಗ ಪ್ರಸ್ತಾಪ ಮಾಡುತ್ತಾರೆ. ಹುಲಿಗಳ ಸಂಖ್ಯೆ ಹೆಚ್ಚಿದಷ್ಟು ಅವುಗಳು ಆವಾಸದ ಕಡೆ ಬರುತ್ತಿವೆ. ಯಾಕೆಂದರೆ ಹುಲಿ ಕಾರಿಡಾರ್ಗಳ ವ್ಯಾಪ್ತಿ ಇನ್ನೂ ದೊಡ್ಡದಾಗಬೇಕು. ಮೊದಲು ಒಂದು ಹುಲಿಯ ಕಾರಿಡಾರು 10 ಚದುರ ಕಿಲೋಮೀಟರ್ ಇತ್ತು. ಈಗ ಅದು 6 ಚದುರ ಕಿಲೋಮೀಟರ್ಗೆ ಇಳಿದಿದೆ. ಅಂದರೆ ಹುಲಿಗಳ ಓಡಾಟದ ವ್ಯಾಪ್ತಿ 40% ಕಡಿಮೆ ಆಗಿದೆ. ಇದರಿಂದ ಸಹಜವಾಗಿಯೇ ಹುಲಿಗಳು ಊರಿಗೆ ಬರುತ್ತವೆ, ಸಂಘರ್ಷ ಜಾಸ್ತಿ ಆಗುತ್ತದೆ. ರೈತರು ಹುಲಿಗಳಿಗೆ ವಿಷ ಹಾಕಿ ಕೊಲ್ಲುವುದು, ಉರುಳು ಹಾಕುವುದು, ವಿದ್ಯುತ್ ತಂತಿಗೆ ತಗುಲಿಸಿ ಅವುಗಳನ್ನು ಕೊಲ್ಲುವುದು ನಿರಂತರವಾಗಿ ನಡೆದಿದೆ. ಈ ಪರಿಪಾಠ ಸಾಮಾನ್ಯವಾಗಿ ಮಲೆನಾಡಿನ ಕಾಡುಗಳಲ್ಲಿ ಕಂಡುಬರುತ್ತದೆ. ಕಾರಿಡಾರು ಕಡಿಮೆ ಆದದ್ದರಿಂದ ಹುಲಿಗಳು ತಮ್ಮಲ್ಲೇ ಬಡಿದಾಡಿ ಸಾಯುತ್ತಿರುವುದು ಮತ್ತೊಂದು ಕಾರಣ ಎಂದು ಹೇಳಬಹುದು. ಬಫರ್ ಜೋನ್ಗಳ ಹತ್ತಿರವಿರುವ ಅನೇಕ ರೈತಾಪಿ ಮನೆಗಳ ದನದ ಕೊಟ್ಟಿಗೆಗೆ ಹುಲಿಗಳು ಬಂದು ದನಕರುಗಳನ್ನು ಹೊತ್ತೊಯ್ದ ಅನೇಕ ಉದಾಹರಣೆಗಳಿವೆ. ಆದರೆ ಇಂತಹ ಹುಲಿಗಳು ಕಾಡಲ್ಲಿ ಬೇಟೆಯಾಡಲು ಸತ್ತವಲ್ಲದ ಗಾಯಗೊಂಡ ಮುದಿ ಹುಲಿಗಳು. ಇದನ್ನು ಕಂಡ ಕೆಲವು ಹುಲಿ ಕಾರಿಡಾರಂಚಿನ ಬಫರ್ ಜೋನ್ಗಳನ್ನು ಕಾಡಿನೊಳಗೆ ಸೇರಿಸುತ್ತಿರುವುದು ಒಂದು ಬಹುಮುಖ್ಯವಾದ ಕೆಲಸವಾಗಿದೆ. ಪಿರಿಯಾಪಟ್ಟಣ, ಹುಣಸೂರು, ಗುಂಡ್ಲುಪೇಟೆ ಅಂತ ಜಾಗಗಳಲ್ಲಿ ಅನೇಕ ಬಫರ್ ಜೋನ್ಗಳು ಕಾಡಿನೊಳಗೆ ಸೇರಿವೆ. ಹುಲಿಯ ಸಂರಕ್ಷಣೆ ಅತ್ಯಂತ ಸಂಕೀರ್ಣವಾದುದು. ಸಾಮಾನ್ಯವಾಗಿ ಉದುರು ಎಲೆ ಕಾಡುಗಳಲ್ಲಿ ಲಂಟಾನ, ಯುಪಿಟೋರಿಯಾ, ಪಾರ್ಥೇನಿಯಂ ಇಂಥ ಕಳೆಗಳು ಬೆಳೆದಿರುತ್ತವೆ. ಅಲ್ಲಿ ಹುಲಿಗಳ ಸಂಖ್ಯೆ ಓಡಾಡಲು ತೊಂದರೆ ಆಗುತ್ತದೆ. ಹುಲಿಗಳಿಗೆ ಓಡಾಡಲು, ವಿಹಾರ ಮಾಡಲು ವಿಸ್ತಾರವಾದ ಜಾಗಗಳು ಬೇಕು. ಇದನ್ನು ಸರ್ಕಾರಗಳು ಯೋಚಿಸಬೇಕಾಗಿದೆ. ಕೇವಲ ಹುಲಿ ಯೋಜನೆಗೆ ಹಣ ಕೊಟ್ಟರೆ ಹುಲಿಗಳ ಸಂಖ್ಯೆ ಏರುವುದಿಲ್ಲ. ಹುಲಿಗಳು ವೃದ್ಧಿಯಾಗಬೇಕಾದರೆ ಅವುಗಳಿಗೆ ಸಮೃದ್ಧವಾದ ಬೇಟೆಯ ಬಲಿಪ್ರಾಣಿಗಳು ಕೂಡ ಬೇಕು. ಜಿಂಕೆ, ಕಾಟೆ, ಕಡುವೆ ಅಂತ ಆರೋಗ್ಯವಂತ ಪ್ರಾಣಿಗಳು ಕೂಡ ಕಾಡಿನಲ್ಲಿ ಹೆಚ್ಚಾಗಬೇಕು. ನಾಗರಹೊಳೆ, ಬಂಡೀಪುರ, ಭದ್ರಾ ಅಭಯಾರಣ್ಯ ಇವುಗಳ ವ್ಯಾಪ್ತಿ ಕಡಿಮೆ ಎಂದೇ ಹೇಳಬೇಕು. ಅಲ್ಲಿ ಹುಲಿಗಳು ಸ್ಪಷ್ಟವಾಗಿ ಸ್ವಚ್ಛವಾಗಿ ವಿಹಾರ ಮಾಡುವುದು ಕಷ್ಟ. ಇದ್ದ ಜಾಗದಲ್ಲಿಯೇ ಜನಜಂಗುಳಿ ಹೆಚ್ಚಾಗದಂತೆ ನಾವು ನೋಡಿಕೊಳ್ಳಬೇಕಾಗಿದೆ. ಕಳ್ಳಬೇಟೆ ಆಗದಂತೆ ಉರುವಲು ತರುವ ಜನರನ್ನು ನಿಷೇಧಿಸಿ ಕಟ್ಟುನಿಟ್ಟಿನ ವಾತಾವರಣವನ್ನು ಸೃಷ್ಟಿಸಬೇಕಾಗಿದೆ. ಆಗ ಮಾತ್ರ ಹುಲಿಗಳು ಸ್ವಲ್ಪ ಆರಾಮವಾಗಿ ಉಸಿರಾಡುತ್ತವೆ, ಬದುಕುತ್ತವೆ, ಅವುಗಳ ಸಂಖ್ಯೆ ಹೆಚ್ಚಾಗುತ್ತದೆ ಮತ್ತು ಮಾನವ ಮತ್ತು ಹುಲಿಗಳ ಸಂಘರ್ಷ ಕಡಿಮೆ ಆಗುತ್ತದೆ.
3: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಸ್ವಾತಂತ್ರ್ಯದ ಸಂಭ್ರಮ, ಸ್ವಾತಂತ್ರ್ಯದ ಸಂವಾದ.
1: ಈ ಸ್ವಾತಂತ್ರ್ಯ ದಿನದಂದು ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮೂಡಿ ಬರಲಿದೆ ವಿಶೇಷ ಲೈವ್ ಕಾರ್ಯಕ್ರಮಗಳು.
0: ಸ್ವಾತಂತ್ರ್ಯದ ಅರ್ಥವೇನು? ಇಂದಿನ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯದ ಸ್ಥಿತಿ ಹೇಗಿದೆ?
1: ಮಹಿಳಾ ಸ್ವಾತಂತ್ರ್ಯ, ಯುವಕರ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಹೀಗೆ ಸ್ವಾತಂತ್ರ್ಯದ ವಿವಿಧ ಆಯಾಮಗಳ ಕುರಿತು ವಿಭಿನ್ನ ವಿಷಯಗಳ ವಿಶೇಷ ಕಾರ್ಯಕ್ರಮಗಳು
0: ಬೆಳಗ್ಗೆ 8 ಸಂಜೆ 5 ನಿರಂತರವಾಗಿ ನಿಮ್ಮೊಂದಿಗೆ ವಿಶೇಷ ಲೈವ್ ಪ್ರಸಾರ.
1: ನಿಮ್ಮ ಧ್ವನಿ,
0: ನಿಮ್ಮ ಅಭಿಪ್ರಾಯ,
1: ನಿಮ್ಮ ಮಾತುಗಳು,
0: ನಿಮ್ಮ ಪ್ರಶ್ನೆಗಳು.
1: ರೇಡಿಯೋ ಶಿವಮೊಗ್ಗ 90.8 FM ಸ್ವಾತಂತ್ರ್ಯ ದಿನದ ವಿಶೇಷ ಲೈವ್ ಕಾರ್ಯಕ್ರಮ ಕೇಳಿ, ಮಾತನಾಡಿ, ಭಾಗವಹಿಸಿ. ನಮ್ಮ ಸಂಖ್ಯೆ 9686 0996279.

ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಜೊತೆಗಾರ ಚಿತ್ರದ ಒಂದು ಗೀತೆ ಜರ್ದಾರಿ ಸೀರೆ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ಉದಿತ್ ನಾರಾಯಣ್ ಹಾಗೂ ಕಲ್ಪನಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಜಮಗಂಡಿ ಶಿವ ಅವರ ಒಂದು ರಚನೆ, ಸುಜಾತ ಶೆಟ್ಟಿ ಅವರ ಒಂದು ಸಂಗೀತ ನಿರ್ದೇಶನ, ಇದು ಪ್ರೇಮ್ ಹಾಗೂ ರಮ್ಯಾ ಅವರ ಒಂದು ನಟನೆಯ ಚಿತ್ರ, ಇದು ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ಕರುನಾಡ ಜನರ ಒಂದು ಹೆಮ್ಮೆಯ ವಾಹಿನಿ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಕೃತಿ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶಾಸ್ತ್ರಿ ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಓ ಹೃದಯ ಓ ಹೃದಯ ಈ ಒಂದು ಗೀತೆಯನ್ನ ಹೇಮಂತ್ ಕುಮಾರ್ ಹಾಗೂ ನಂದಿತಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಬರೆದಿರುವಂತಹ ಒಂದು ಗೀತೆ, ಸಾಧು ಕೋಕಿಲ ಅವರ ಒಂದು ಸಂಗೀತ ನಿರ್ದೇಶನ, ಇದು ದರ್ಶನ್ ಹಾಗೂ ಮಾನ್ಯ ಅವರ ಒಂದು ನಟನೆಯ ಚಿತ್ರ, ಇದು ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತ ಒಂದು ಸುಮಧುರವಾದಂತಹ ಶಾಸ್ತ್ರಿ ಚಿತ್ರದ ಈ ಗೀತೆ ನಿಮಗಾಗಿ ಕೇಳಿ ಆನಂದಿಸಿ. ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಜೊತೆ ಜೊತೆಯಲ್ಲಿ ಚಿತ್ರದ ಒಂದು ಗೀತೆ ಜೊತೆಯಲ್ಲಿ ನೀ ಬಾರು ಎನ್ನುವಂಥ ಒಂದು ಸುಮಧುರವಾದಂಥ ಗೀತೆಯನ್ನು ಶಾನ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಜಯಂತ್ ಕಾಯ್ಕಿಣಿ ಅವರ ಒಂದು ಸುಮಧುರವಾದಂಥ ಗೀತೆ, ಹಾಗೆ ಸುಜಾತ ಶೆಟ್ಟಿ ಬರೆದಿರುವಂತಹ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಗೀತೆ, ಇದು ಪ್ರೇಮ್ ಹಾಗೂ ರಮ್ಯಾ ಅವರ ಒಂದು ನಟನೆ, ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತಹ ಈ ಒಂದು ಮಧುರವಾದಂತಹ ಗೀತೆ ಇದೀಗ ನಿಮಗಾಗಿ ಕೇಳಿ ಆನಂದಿಸಿ. ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಇಂದ್ರ ಚಿತ್ರದ ಒಂದು ಗೀತೆ, ರಾಜ ನಿನ್ನಾಣೆ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆ. ಇದು ಕವಿರಾಜ್ ಬರೆದಿರುವಂತಹ ಒಂದು ಗೀತೆ, ವಿ ಹರಿಕೃಷ್ಣ ಅವರ ಒಂದು ಸಂಗೀತ ನಿರ್ದೇಶನ. ಇದು ದರ್ಶನ್ ಹಾಗೂ ನಮಿತಾ ಅವರ ಒಂದು ಜೋಡಿಯ ಚಿತ್ರ. ಹಾಗೆ ಇದು ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಗಾಳಿಪಟ ಎನ್ನುವಂತಹ ಒಂದು ಚಿತ್ರದ ಗೀತೆ, ಆಹಾ ಮೆದರು ಬೊಂಬೆಗೆ ಎನ್ನುವಂತಹ ಒಂದು ಗೀತೆಯನ್ನ ಉದಿತ್ ನಾರಾಯಣ್ ಹಾಗೂ ಅನುರಾಧ ಶ್ರೀರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಯಂತ್ ಕಾಯ್ಕಿಣಿ ಅವರ ಒಂದು ಮಧುರವಾದಂತಹ ರಚನೆಯ ಈ ಒಂದು ಗೀತೆ, ಹರಿಕೃಷ್ಣ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತಹ ಈ ಒಂದು ಸುಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಜೊತೆಗಾರ ಚಿತ್ರದ ಒಂದು ಗೀತೆಯತ್ತ ಸಾಕ್ತಾ ಇದ್ದೀನಿ. ಏಕೆ ಏಕೆ, ಇದು ಶ್ರೇಯಾ ಘೋಷಾಲ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಮಕಂಡಿ ಶಿವ ಅವರ ಒಂದು ರಚನೆ, ಸುಜಾತಾ ಶೆಟ್ಟಿ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ಪ್ರೇಮ್ ಕುಮಾರ್ ಹಾಗೂ ರಮ್ಯಾ ಅವರ ಒಂದು ನಟನೆ, ಹಾಗೆ ಇದು ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತ ಒಂದು ಸುಮಧುರವಾದಂತ ಗೀತೆ. ಇದೀಗ ನಿಮಗಾಗಿ ಕೇಳಿ ಆನಂದಿಸಿ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅಭಿ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಈ ನನ್ನ ಕಣ್ಣಾಣೆ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ಮಹಾಲಕ್ಷ್ಮಿ ಅಯ್ಯರ್ ಹಾಗೂ ಉದಿತ್ ನಾರಾಯಣ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕೆ ಕಲ್ಯಾಣ್ ಬರೆದಿರುವಂತಹ ಒಂದು ಗೀತೆ, ಗುರುಕಿರಣ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ನಮ್ಮ ಪುನೀತ್ ರಾಜ್ಕುಮಾರ್ ಹಾಗೂ ರಮ್ಯಾ ಅವರ ಒಂದು ನಟನೆಯ ಚಿತ್ರ, ಇದು ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನೆನಪಿರಲಿ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅಜಂತ ಎಲ್ಲೋರ ಎನ್ನುವಂತಹ ಒಂದು ಗೀತೆಯನ್ನ ವಿಜಯ ಎ ಜೇಸುದಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತಹ ಒಂದು ಸುಂದರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಭೂಪತಿ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ರುಕ್ಕು ರುಕ್ಕು ರುಕ್ಕು ರುಕ್ಕು ಎನ್ನುವಂಥ ಒಂದು ಗೀತೆಯನ್ನು KS ಚಿತ್ರ ಹಾಗೂ HG ಹೇಮಂತ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ರಾಮ್ ನಾರಾಯಣ್ ಬರೆದಿರುವಂತಹ ಒಂದು ಗೀತೆ, ವಿ ಹರಿಕೃಷ್ಣ ಅವರ ಒಂದು ಸಂಗೀತ ನಿರ್ದೇಶನ. ಇದು ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತಹ ಒಂದು ಗೀತೆ, ದರ್ಶನ್ ಅವರ ಒಂದು ಚಿತ್ರದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮಲೆನಾಡ ಜನರ ಹೆಮ್ಮೆಯ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ, ಅದುವೇ ಭೂಪತಿ ಚಿತ್ರದ ಈ ಒಂದು ಮಧುರವಾದಂತ ಗೀತೆ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗ್ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ್ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡ್ ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಲ್ಲ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ನಿಜಾನ ನಿಜಾನ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ಶ್ರೀನಿವಾಸ್ ಹಾಗೂ ಲಕ್ಷ್ಮಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ನಾಗೇಂದ್ರ ಪ್ರಸಾದ್ ಅವರ ಒಂದು ರಚನೆ, ವೆಂಕಟನಾರಾಯಣ ಅವರ ಒಂದು ಸಂಗೀತ ನಿರ್ದೇಶನ, ಇದು ಸುದೀಪ್ ಹಾಗೂ ಸಂಗೀತ ಅವರ ಒಂದು ಜೋಡಿಯ ಚಿತ್ರ, ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತಹ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಭೂಪತಿ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಸೇ ಸೇ ಸೇ ನನ್ನ ಪ್ರೀ ಸೇ ಎನ್ನುವಂಥ ಒಂದು ಸುಮಧುರವಾದಂಥ ಗೀತೆಯನ್ನು ಶಂಕರ್ ಮಹಾದೇವನ್ ಹಾಗೂ ಶಮಿತಾ ಮಲ್ನಾಡ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಬರೆದಿರುವಂತಹ ಒಂದು ಗೀತೆ, ವಿ ಹರಿಕೃಷ್ಣ ಅವರ ಒಂದು ಸಂಗೀತ ನಿರ್ದೇಶನ, ಇದು ದರ್ಶನ್ ಅವರ ಒಂದು ಅಭಿನಯ, ಹಾಗೆ ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತಹ ಈ ಒಂದು ಮಧುರವಾದಂತಹ ಗೀತೆ ಇದೀಗ ನಿಮಗಾಗಿ ಕೇಳಿ ಆನಂದಿಸಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಜೋಗಿ ಎನ್ನುವಂತಹ ಒಂದು ಚಿತ್ರದ ಒಂದು ಸೂಪರ್ ಹಿಟ್ ಆಗಿರುವಂತಹ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆ ಇದು. ಶಂಕರ್

ದೇವನ್ ಹಾಗೂ ಸುನೀತಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಪ್ರೇಮ್ ಬರೆದಿರುವಂತಹ ಒಂದು ಗೀತೆ, ಗುರುಕಿರಣ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಶಿವರಾಜ್ ಕುಮಾರ್ ಅವರ ಒಂದು ನಟನೆ, ಹಾಗೆ ಇದು ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶಾಸ್ತ್ರಿ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಈ ಒಂದು ಗೀತೆಯನ್ನು ಹಾಡಿದವರು ಟಿಪ್ಪು ಹಾಗೂ ಅನುರಾಧ ಶ್ರೀರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಬರೆದಿರುವಂತಹ ಒಂದು ಗೀತೆ. ಸಾಧು ಕೋಕಿಲ ಅವರ ಒಂದು ಸಂಗೀತ ನಿರ್ದೇಶನ, ಇದು ದರ್ಶನ್ ಹಾಗೂ ಮಾನ್ಯ ಅವರ ಒಂದು ನಟನೆಯ ಚಿತ್ರ, ಇದು ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕಿಟ್ಟಿ ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ನಕ್ಷತ್ರ ನಗುತ್ತಾವೆ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ನಂದಿತಾ ಹಾಗೂ ಹೇಮಂತ್ ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಬರೆದಿರುವಂತಹ ಒಂದು ಗೀತೆ, ಸಾಧು ಕೋಕಿಲ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ದರ್ಶನ್ ಅವರ ಒಂದು ಅಭಿನಯದ ಚಿತ್ರ, ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತಹ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ತುಂಬಿದ ಕೊಡ ಎನ್ನುವಂಥ ಒಂದು ಚಿತ್ರದ ಗೀತೆ, ಕಂಡರೂ ಕಾಣದ ಹಾಗೆ, ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಲೀಲಾವತಿ ಹಾಗೂ ನರಸಿಂಹರಾಜು ಅವರ ಒಂದು ಜೋಡಿಯ ಈ ಒಂದು ಗೀತೆ. ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

போய் பார்த்தாளே பல பங்கார தங்கி பார்த்தாளே.

ಓದಿ ಮರುಳಾದ ಕೂಚಿ ಭಟ್ಟ, ಓದಲಿಲ್ಲ ನಮ್ಮ ರೈತ ಅನ್ನ ಕೊಟ್ಟ, ಓದಿ ಓದಿ ಮರುಳಾದ ಕೂಚಿ ಭಟ್ಟ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ರ ಅಂಜಲಿ ಅವರೇ, ಇವಾಗ ಹೇಳ್ತಾ ಇದ್ದೀನಿ ಕೇಳಿ, ಪೆನ್ಸಿಲ್ ಅಲ್ಲಿ ಬರೆದಿಟ್ಕೊಳ್ಳಿ. ಬ್ರಹ್ಮನ್ ಪಕ್ಕ ಸರಸ್ವತಿ, ವಿಷ್ಣು ಪಕ್ಕ ಲಕ್ಷ್ಮಿ, ಶಿವನ್ ಪಕ್ಕ ಪಾರ್ವತಿ, ರಾಮನ್ ಪಕ್ಕ ಸೀತೆ. ಹಂಗೆ ನನ್ನ ಪಕ್ಕದಲ್ಲಿ ನೀವಿದ್ರೆ ಮಾತ್ರನೇ ಚಂದ, ಇನ್ ಯಾರ ಪಕ್ಕದಲ್ಲಿದ್ರು ಚೆನ್ನಾಗಿರಲ್ಲ. ಆಮೇಲೆ ಈ ಫ್ಲಾಂಗ್ ವೈಲಿನ್ ಇನ್ನೊಂದು ಮಾತು ಹೇಳ್ತೀನಿ, ಎಡಗೈಲಿ ಬರೆದಿಟ್ಕೊಳ್ಳಿ. ಪ್ರೀತಿ ಮಾಡೋ ಪ್ರತಿಯೊಬ್ಬ ಹುಡುಗನೂ ಎದೆಯಲ್ಲಿ ತಾಜ್ ಮಹಲ್ ಇಟ್ಕೊಂಡಿರಿ ಪ್ರೀತಿಸೋದು. ಆದ್ರೆ ಎಲ್ಲ ಹುಡುಗಿರು ಮಮತಾಜ್ ಆಗಿರಲ್ಲ. ನಿಮ್ಮಂತ ಹುಡುಗಿರಿಗೆ ಇವಾಗ ಅರ್ಥ ಆಗಲ್ಲ, ಮದ್ವೆಗ 6 ತಿಂಗಳಾದ್ಮೇಲೆ ಅವ್ನು ಕೊಡ್ಸಿರೋ ಗಿಫ್ಟ್ ಇಟ್ಕೊಂಡ್ಗಳು ಅಂತ ಅಳ್ತಿರಲ್ಲ, ಅವಾಗ ಅರ್ಥ ಆಗತ್ತೆ ಪ್ರೀತಿಸೋ ಹುಡುಗರ ವ್ಯಾಲ್ಯೂ ಏನು ಅಂತ.
1: ಬುದ್ಧಿವಂತ ಭಗವಂತ ಇಷ್ಟ ಕಷ್ಟಗಳ ನಡುವೆ ಒಂದು ಸಣ್ಣ ರಿಲೇಶನ್ಶಿಪ್ ಅನ್ನು ಇಟ್ಟಿದ್ದಾನೆ. ಒಬ್ಬರಿಗೆ ಇಷ್ಟ ಅಂದರೆ ಅದು ಮತ್ತೊಬ್ಬರಿಗೆ ಕಷ್ಟ. ಹೆಂಡತಿಗೆ ಗೋಲ್ಡು ಅಂದ್ರೆ ಇಷ್ಟ, ಗಂಡನಿಗೆ ಆ ಹೆಸರು ಕೇಳಿದ್ರೇನೆ ಕಷ್ಟ.
2: ಸ್ಟಾಪ್, ವಾಟ್ ಇಸ್ ದಿಸ್? ಯು ಆರ್ ಟೆಲಿಂಗ್ ಹರಿಕತೆ? ಐ ವಿಲ್ ಟೆಲ್ ಆಲ್ ಪ್ಯಾಥೋಲವರ್ಸ್ ವಿತ್ ಪ್ಲೇಟ್ ಅಂಟೆ ಯಾರ್.

ಸೂಪರ್ ಗಾಡು ಲವ್ಗೂ ಲೈಫ್ಗೂ ನಡುವೆ ಒಂದು ಸಣ್ಣ ಕನೆಕ್ಟಿವಿಟಿಯನ್ನು ಇಟ್ಟಿದ್ದಾನೆ. ಹುಡುಗಿಯರಿಗೆ ಫರ್ಗೆಟಿಂಗ್ ವರವನ್ನು ಕೊಟ್ಟಿದ್ದಾನೆ. ಹುಡುಗರಿಗೆ ರಿಮೆಂಬರಿಂಗ್ ಶಾಪವನ್ನು ಇಟ್ಟಿದ್ದಾನೆ. ಬಾರ್ ಓನರ್ಸ್ ಗೆ ಆಲ್ವೇಸ್ ಬೋನಸ್ ಬಿಸ್ನೆಸ್ ಅನ್ನು ಕೊಟ್ಟಿದ್ದಾನೆ. ಇದನ್ನು ತಿಳ್ಕೊಂಡು ಬದುಕೋದೇ ಆದ್ರೆ ಲೈಫ್ ಗುಡ್, ಇಲ್ಲ ಅಂದ್ರೆ ಕೈಗೆರಡು ಲಡ್ಡು. ಹಣೆ ಮೇಲೆ ಎರಡು ವೈಟು ಒಂದ್ರೆ

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ತಲೆಗೊಡಿತಾರೆ, ತಾಯಿ ಬೆನ್ಗೊಡಿತಾರೆ, ಮೇಡಮ್ ಕೈಗೊಡಿತಾರೆ, ಮೇಷ್ಟ್ರು ಕಾಲ್ಗೊಡಿತಾರೆ.
1: ಬಹದ್ದರ್
0: ಎದ್ದೆಗೆ ಒಡಿಯೋದು, ಎದುರುಗಡೆ ನಿಲ್ಲದಕ್ಕಿಂತ ಮುಂಚೆ ಎದೆ ಗಟ್ಟಿಗಾಯ್ತಾ ಮುಟ್ ನೋಡ್ಕೋ.
1: ಕೆಣಕ್ಬಿಟ್ಟೆ ಕಲಾ.

0: ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ?
1: ಏನು ಏನು ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋಗು ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?

0: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂ ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗಬೇಕು ಅಂದ್ರೆ
1: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸಿನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.

Yes.

ಪ್ರಯಾಣಿಕರು ಹೋಗಿ ನೋಡುವಂತ ಹಳ್ಳಿ ಬಸ್ ಒಂದು ಹೋಗಿರ್ಬೇಕಲ್ಲ. ಈಗ ಅದ್ರಲ್ಲಿ ಮತ್ತ ಅದ್ರ ಹಿಂದಿನ ಮಗಳು ನಾನೇ ಕಂದಿ ಬಂದಿದ್ದೀನಿ. ಆ ಫೋನ್ ತಡಿ ನಾನು ಸ್ವಲ್ಪ

0: ಸಣ್ಣ ಆಗ್ತದ ನೋಡು.
1: ಧರ್ಮೇಂದ್ರ ಹೇಮಾ ಮಾಲಿನಿ ಲವ್ ಸ್ಟೋರಿ.

0: ಕೆಲವು ದಿವಸಗಳಲ್ಲಿ
1: ಅಭ್ಯಾಸ ಮಾಡ್ಬೋದು ಮತ್ತ ನಪ ಸಾಕಿ ನಾಪಾಶಿ
2: ಒಂದಿಷ್ಟಾದ್ರು ಅಂದ್ರೆ ಮಾಳಗಿ ಮೇಲ ಹಂಗ ಬಿದ್ದಿತ್ತು ಸುಮ್ಮನ ನೀನ್ ಬಾಯ್ ಹಾಕ್ಬಿಡ ಹೋಗ್ ಮಲ್ಕೋ

0: ಅಲ್ರಿ ಹಲ್ಲದ ಮೇಲೆ ಯಾಕೆ ಮಲ್ಕೊಳಕ್ ಹೋಗಿದ್ರಿ? ಸುಮ್ಮನೆ ಇದೆ ನೋಡಿ, ಮತ್ತೆಲ್ಲ ಅರ್ಗಿ
1: ಬಂದ್ರೇನು? ನಿನ್ನ ಮುದ್ದಿನ ಮೈದಾನ ಮತ್ತೆ ಅವ್ರ ಹೆಂಡತಿ
0: ಬಸ್ ಕ್ಯಾನ್ಸಲ್ ಅಂತ ಹಂಗಂತ ಚಂದ್ರು ಹೌದು ಹೇಳಿದ್ರು.
1: ಇವತ್ತು ಬರ್ತಾನ ಗರುಳು ಅಂದ್ರ ಆಳು ಗುರುತು ಬರ್ತ.

0: ನೀ ಹೋಗ್ ಬದುಕೋ ಅವ್ರು ಇವತ್ ಬದುಕಿಲ್ಲ. ಆ ದೇವಮೂಲಿ ಭಾಗದಲ್ಲಿ ಯಾರು ತಿದ್ದು ಇಲ್ಲಿ ಎಲ್ಲ ಬಂದು ಹಾಳು ಮಾಡುವ ಒಳಗೆಲ್ಲ
1: ನೀವ್ ಏನಂತಾರ ಹಿಂಗಲ್ಲ.

0: ಮತ್ತೆಲ್ಲ ಹೋಗಿ ಆಕೆ ಅಡಿಗೆ ಮನೆ ಬಿಟ್ಟು ಹಚ್ಚಿ ನಿಂತೀವಿ ಅಂತ ಕಾಣಿಸದ. ಅಮ್ಮಿ ಯಾವ ಪ್ರಕಾರ ಹಾಕ್ತೀಗ ಸ್ವಲ್ಪ ತಡಿ, ನಾನು ಬರ್ತೀನಿ ತಕ್ಷಣ.
1: ಇವತ್ತು ಹತ್ತು ಹೊಡೆದು ಹೋಯ್ತು, ಕಾರ್ ಸಿಕ್ತೋ ಇಲ್ವೋ ಅಂತ.
2: ಅಮರಾವತಿ ಹತ್ರ ಗಾಡಿ ಲೇಟ್ ಆಯ್ತು, ಒಂದು ಬಸ್ ಇರ್ಲಿಲ್ಲ. ಹಾಂಗಸ್ಗೆ ಟ್ಯಾಕ್ಸಿ ಮಾಡಿದ್ರು.
1: ಒಂದು ಸ್ವಲ್ಪ ಕುಶಕ್ ಕೊಟ್ಟಿಲ್ಲ ನಮ್ ದಾಚೆ. ಸಂಧ್ಯಾವಂದನ ಮಾಡಿ ಎದ್ದು ನಿಂತವರು ಹಾಂಗ ಕುಸ್ಬಿಟ್ರು. ನಾನು ದಾಚೆ ಆಗ್ತೇನೆ ಅಂತ ಕೂತಾ ಇದ್ದು. ಎಲ್ಲಿ ಏನೋ ಆಗ್ಬೋದು.
2: ಅವ ಹೇಗಿದಾರ?
1: ಇದಾರ ಬರೋ ಬರಿ ನಿಮ್ ದಾರಿನ ಕಾಯ್ತಾ ಇದ್ದೆ.
2: ಹಂಗ ನೋಡಿದ್ರ ಒಂದು ಕ್ಷಣನೂ ಕೂಡ ನಾವು ಅವಳನ್ನ ಒಬ್ಬಾಕಿನ ಬಿಟ್ಟಿರುವುದಿಲ್ಲ.
1: ನಿನ್ನೆ ಹೆಸರಿನ ಜಪ್ಪ ನಾವು ನಡೆದದ.
2: ಎಷ್ಟು ಮಳೆ ಬರಬೇಕಾಗ ಸಂಘದಿಂದ ಮಾಡಿದ್ದೀರಿ.
3: ನಿಮ್ಗಂತೂ ಎಲ್ಲ ಗೊತ್ತಾದ ಬಾಬು. ಬಿತ್ತು ಏನಾದ್ರೂ ವಿಷಯ ಹೇಳೋದ್ರಿಂದ ಇಂತೇನು ಯಾರಿಗಾದ್ರೆ ಜನ ಇತ್ತು. ಜನಕ ಮಾಡಿಲ್ಲ ಅಂತ ಎಂದು ಆಗಿಲ್ಲ. ಅವ್ರು ಎಷ್ಟು ಅಶಕ್ತ ಅಂತೀವಿ ಹಾಕ್ತಾಗ ಎಷ್ಟು ಶಕ್ತಿನೂ ಅವರಲ್ಲಿ ಇರಲಿಲ್ಲ. ಆಗ
1: ಅವನ್ಗ ಬಹಳ ಅನ್ಸಿತ್ತು.
0: ಬೇಕಂದಾಗ ರಿಸರ್ವೇಶನ್ ಆದ್ರೂ ಎಲ್ಸುತ್ತಾಗ
2: ನೀವೇ ಹೇಳ ಕಳಿಸ್ತೀನಣ್ಣ.
1: ಕಳಿಸು. ಮರಣಕ್ಕ ಮತ್ತು ತೋರಣಕ್ಕ ನಾವೆಲ್ಲ ಒಂದ್ ಕಡೆ ಸೇರ್ಬೇಕಲ್ಲ.
3: ಸಾಮಾನೊಳಗಿಟ್ಟು ಒಂದ್ ಭೇಟಿ ಆಗ್ತದೆ.
1: ಇವತ್ತಿನ ರಾತ್ರಿ ತಿಜೋರಿ ಕೊನೆ ಆದ ಮಲ್ರಿ.
2: ಯಾಕ ಅತ್ತಂತ ಚೆನ್ನಾಗ್ತಲ್ಲ
1: ಇತ್ತಾಗ ಅಟ್ಟ ಎಲ್ಲಿ ನೋಡಿದೀನೋ ಅದಕ್ಕ ಹಂಗ ಕೇಳ್ತೀನಿ.

Thank you.

0: ಮೊದಲು ಆ ಕೂದಲು ಸರಿ ಮಾಡ್ಕೋ.
1: ಪರಾಗ ಹೆಚ್ಚಬೇಕು.
2: ಮಧು ನನ್ನ ಚಹ ಪರಾಗ ಆಗಿದ್ದೇನೆ ಮುಂಜಾನೆ ಚಹ ಕುಡಿದು.
1: ವ್ಯಾಯಾಮ ನಿಯಮ ಮಾಡ್ತಾನೇನಮ್ಮ?
0: ಊರಿನ ಹೊಂದಿಸುವುದು ವ್ಯಾಯಾಮ. ನಿಮ್ಮ ಮುಂಬೈಯಾಗ ಯಾರಾದ್ರೂ ಸಿಗ್ತಾರೇನು ಈ ಟ್ರ್ಯಾಕ್ಟರ್ ಖರೀದಿ ಮಾಡ್ಲಿಕ್ಕೆ? ಹಂಗಲ್ವೇ, ಅಷ್ಟೊಂದು ಶಹರದಾಗ ಏನೇನೆಲ್ಲ ಮಾರ್ಬೋಗುದಿಲ್ಲ.
1: ಮುಂಬೈ ಮತ್ತ ಅದ್ರ ಉಳಿದಿದ್ದಾದ್ರೂ ಏನಲ್ಲ, ಅರ್ಧಕ್ಕಿಂತ ಹೆಚ್ಚು ನೆಲದಾಗ ಹೋಗ್ತಿವಿಲ್ಲ ಈ ಜಾಗ. ಮತ್ತ ನಾ ಪ್ರತಿ ಒಂದ್ಸಲ ಬಂದ ನೋಡ್ತೀನಿ, ಇನ್ನಷ್ಟು ಬೇಡಿಕೆ ಕೆಳಗ ಹೋಗ್ತಿದ್ದ ಕಾಣಿಸ್ತದೆ. ಅಂಗಡಿಗಳ ಬೆಳೆದಿದ್ದಲ್ಲ ಮುರಿಲಿಕ್ಕ ಬಂದದ.
0: ಕಳೆದ 20 ವರ್ಷದಿಂದ ಯಾರು ನಡೆಸಲ್ಲ,
1: ಹಣ ಎಲ್ಲ ನಿಪ್ಪಲಾಯ್ತು, ಆಗ್ಲೇ ಮಾರಿ ಹಾಕಿ ಬಿಡ್ಬೇಕಾಗಿತ್ತು.
0: ಯಾರಿಗಿತ್ತು ಧೈರ್ಯ ತಾತ್ಯ ಅವ್ರಿಗೆ ಹೇಳೋದು, ಏನಾದ್ರೂ ಮಾಡ್ಬೇಕು ಅಂತ ಹೇಳುವಂತದ್ದು ಧೈರ್ಯ ಯಾರಿಗಿತ್ತು? ಅದು ಒಂದು ಅವಳ ಆಸೆ. ಟ್ಯಾಕ್ಸ್ ತಗೊಂಡು ಟ್ಯಾಕ್ಸ್ ತಗೊಂಡು ಒಂದು ತಂದು ಅಂದ ಮ್ಯಾಲ ಅದು ಉಪಯೋಗ ಏನಂತ ತಿಳ್ಕೊಂಡು ಒಂದಾದ್ರ ನಮ್ಗೆಲ್ಲ ಹೊಲನು ರೈತ ಕೈಯಾಗಿದ್ದು. ಅವ್ರಿಗೆ ಅನ್ನಿಸ್ತು ಮಾಲಕರು ಟ್ಯಾಕ್ಸ್ ತಂದಾರ ಅಂದ್ರ ಸ್ವಲ್ಪ ಕೆಲಸನು ಅವ್ರ ಮಾಡ್ತಾರ ಅಂತ. ಒಟ್ನಲ್ಲಿ ಎಲ್ಲರೂ ವಿರುದ್ಧ. ಮತ್ತ ಇದು 10 ಸಾರೆ ಕೆಡ್ತು, 1 ಸಾರೆ ನಿಂತು ಅಂದ್ರ ನಿಂತಬೇಕು.
2: ಮತ್ತ
1: ಬಾಡಿಗೆ ಮೇಲಾದ್ರೂ ಕೊಡ್ಬೇಕಾಗಿತ್ತು.
0: ಯಾರ ಹತ್ರ ಅದ ಅಷ್ಟು ಹೊಲ? 2 ಎಕರೆ 3 ಎಕರೆ 5 ಎಕರೆ 12 ಎಕರೆ ನೀರು ಕೊಟ್ಟು ಇಷ್ಟು ಸಣ್ಣ ಕೆಲಸಕ್ಕಾಗಿ ಯಾರಿಗೆ ಬೇಕು ಕಷ್ಟ? ಆದರೂ ನಾನು ಪ್ರಯತ್ನ ಮಾಡಿದೆ. ಜನ ನಾವು ಜಮಾಯಿಸ್ಬೇಕಲ್ಲ. ಒಂದಾದ್ರ ಆಗಲೇ ತಾತ ಅವರಿಗೆ ಹೇಳಿದ್ದೆ ನಾನು, ಇದಕ್ಕಿಂತ ಒಂದು 15 ಎಮ್ಮಿ ಕೊಳ್ಳೋಣ ಮತ್ತ ಬೇರೆ ಶುರು ಮಾಡೋಣ ಅಂತ. ನಿನ್ನ ಅಪ್ಪಗ ಮೋಟರ್ದ ಹಾಲು ಹಿಂದ ಬೆಳೆದಿವಲ್ಲ ಅದಕ್ಕ ಮೂರು ಮಳೆ.
2: ಬಾಬುಜಿ, ಹಿಂದಿನ ಕಾಲದಾಗ ಶ್ರೀಮಂತರ ಮನೆ ಮುಂದ ಆನೆ ತಮ್ಮ ಸೊಟ್ಟಿ ತುಂಬಿಲೇನು, ಹಾಗ ಈಗ ಹೊಸ ಜಮಾನದಾಗ ದೇಶ ಪಾಂಡೆ ಮಂತಂದರು ಆ ಟ್ಯಾಕ್ಟರ್ ತಂದು ಇಟ್ಬಿಟ್ಟರು ಮನೆ ಮುಂದೆ.
0: ನಿನ್ನ ಮದುವೆ ಮೆರವಣಿಗೆಯನ್ನು ಅದರ ಮೇಲೆ ಒಳಗ ಬಂದದ್ದು ಮಠ ಕಾಣಿಸ್ತದ. ಸಂಸಾರ ಹೊಡೆದಿದ್ದ, ಅವ್ನ ಅಪ್ಪ ಲೋಟ ತೆಗೆದುಕೊಂಡು ಬಂದಿದ್ದ, ದೇವ್ರನ್ನ ಕುಟಿಯಾಗ ಸಂಸಾರ ಹೊಡಿದ್ದ, ಮತ್ತ ಕಾಣಿಸ್ತದ. ನೀನು ಹ್ಯಾಕ್ ಕಳ್ಸ್ಕೊಂಡ್ ಬಂದಿ ಆ ಬಿಳಿ ಬಿಳಿ ಮನುಷ್ಯನ ಮಾತನ. ನಾನು ಮುಂದಕ್ಕೆ ಹೋಗಿರ್ತೀನಿ, ಕೈ ಚೀಲ ತಗೊಂಡ್ ಬಾ. ಮತ್ತ ಒಂದು ಕೋಳಿ ಚೀಲ ಸಕ್ರಿ ಸ್ವಲ್ಪ ತಗೊಂಡ್ ಬಾ.
2: ಅವ್ರಿಗೆ ಏನಾದ್ರೂ ಕೆಲಸಕ್ಕೆ ಯಾಕೆ ಹಚ್ಚಬಾರ್ದು? ಆಮೇಲೆ
3: ನೀನು 4 ವರ್ಷಕ್ಕೆ ಹೊಸಗೆ ಬರೋಳು, 4 ದಿನದಂತ ರೆಂಟ್ ಹಾಂಗ ನಿಗಿಲಿದಲ್ಲ ತಿಳಿದಿದ್ದು. ನೀನ್ ತಿರುಗಿ ಹೋಗೋ ಮುಂದೆ ನಾ ಬರ್ತೀನಿ ಜೊತೆ ಮುಂಬೈಯ ಒಟ್ಟ ನಿನ್ನ ಅಮ್ಮ ಜೋಡಿ ಯಾರು ಯಾರೇನೋ ಅವಳಿಗೆ ಕರ್ಕೊಂಡೆ ಹೋಗೋಣ. 4 ದಿನ ಸ್ವಲ್ಪ ಬದಲು ನೋಡಿದ್ಯಲ್ಲ ಇದಷ್ಟೇ. ನಮ್ಮಪ್ಪ ಹಣ ತೆಗಿತಂತ ನಾನ್ ನೋಡ್ತಾ ನಿಂತಿದ್ದು ಅತ್ತಿ, ಅವಳೇನಾದ್ರೂ ಒಬ್ಳ ಹೋಗಿದ್ರ ತುಂಡು ಮಾಡಿ ತಿಂದವಳು.
4: ನನಗೇನು ನಿಮ್ಮ ಅಣ್ಣ ಕೇಳಿ ಅವ್ರು ಹ್ಯಾಂಗ ಹೇಳ್ತಾರ ಹಾಂಗ
3: ನಮ್ಮ ಅಣ್ಣನ ಹಾಕೊಂಡಿ ನಿನ್ಯಾರ ಹಾಳದ
4: ನಿ ಗೊತ್ತಿಲ್ಲ. ಅವ್ರು ಸಿಟ್ಟು ಊರಾ ದೇಶ ಪಾಂಡೇನ ಅದಾರ ಹುಡುಗು ಬೀಪಿ
3: ನಿಮಗ್ ಅನ್ನಿಸ್ತಿರ್ಬೇಕು ನಾವಲ್ಲಿ ಮಜೇದಾಗಿರ್ತೀವಿ ಅಂತ.
4: ಆದ್ರ ನಮ್ದು ನಮಗಾಗುತ್ತು ಕಲಿ ಕಲಿ ಮುಚ್ಕೊಳ್ಳಿ ಚಾಪೆ ಹೇಳಿದ್ರ ಕಾಲು ಹೊರಗಿರ್ತದ ಮತ್ತ ಕಾಲು ಮುಚ್ಕೊಂಡ್ರ ತಲೆ ಹೊರಗಿರ್ತದ. ಇಂಥ ಪ್ರಕಾರ ಎರಡು ಕೋಣೆ ಜಾಗ ಬೇಕು ಅಂತ ಇಷ್ಟು ದಿವಸ ಬಡ್ಡಾಡಿದಾಯ್ತು. ಈಗ ಸಾರೆ ಭಕ್ತ ಆಗಿರ್ಬೋದು ಅಂತ ಬಡ್ಡಾಡು ಇಲ್ಲಿ ಹ್ಯಾಂಗಾದ್ರು ತಲೆ ಮೇಲೆ ಹಕ್ಕಿ ಚಕ್ರ ಅದ ಮನೆಯಾಗಿ
1: ನಿನಗೇನ್ ಮಾಡೋದ್ರ ಆ ದೊಡ್ಡ ದೊಡ್ಡ ಭಾಂಡಿ ತಗೊಂಡು ಮುಂಬೈ ಒಳಗ ಅಂಗರ್ ಕಾರ್ಯಾಲಯ ಪಾಲನೆ ಶುರು ಮಾಡೋ ವಿಚಾರ ಅದನ್ಮುಖ ಸುಮ್ಮನೆ ಕಿರ್ಕಿರಿ ಮಾಡ್ಬೇಡ. ತಾತೆಯವರು ದೇವ್ರ ಪೂಜೆ ಬಿಟ್ಟರೆ 10 ವರ್ಷ ಮನೆಯೊಳಗೆ ಹೋಗ್ಲಿಲ್ಲ ಅಥವಾ ಯಾಕೆ ನಿಮ್ಗೆ ಲಕ್ಷ ಹಾಕಲಿಲ್ಲ ಇದೆಲ್ಲ ನಮ್ಮ ಅಣ್ಣನ ಭಾರವಲ್ಲ ಅದನ್ನ ತಗೊಂಡು ಏನ್
3: ಮಾಡ್ತೀರಾಗ್ತಿತ್ತು.
1: ನೀವು ಮುಂಬೈ ಬೇಡ ಅಂತ ಕರೆ ನೋಡ್ರಿ, ಯಾವ್ಯಾವ ವಸ್ತು ಎಷ್ಟೆಷ್ಟು ಅದನ್ನ ನೋಡ್ರಿ. ಮತ್ತ ನಾಳೆ ನಿನ್ನೆ ಈ ದಾಗಿ ಮಾಡಿದ್ರು ಎಷ್ಟು
3: ಬಂದಿತ್ತು.
5: ಎಲ್ಲರೂ ಬರ್ತಾರ ಮಾಡ್ತಾನಲ್ಲ
1: ಮುಂಚೆ ಇದ್ರು ಹಂಚಿಕೊಳ್ಳೋ ಪ್ರವೃತ್ತಿ ಅವನು ನನ್ನ ಮೈ ಮೇಲೆ ಬೆಳೆದಾನೆ ನಾನು ಹೋಗಿಂದ ಬಂದಂತೆ
3: ಊರಿ ಈಗ ನಿಮ್ ಬಗ್ಗೆ ಬಹಳ ಮನಿ ಕಾಕನ್ ಪತ್ರ ಕಾಕನ್ ಮುಂತಾದ್ರು ಕಾಕನ್ ಮುಂತಾದ್ರು ಆದ್ರೆ ಈ ಹಳ್ಳ ಬಂದ ನಮ್ಮನ್ನ ಬಂದಂತ ಸಂತಿಗೆ ಕೂಡ ಅಷ್ಟು ಕಷ್ಟ ಆಯ್ತು
1: ಅತ್ತಿಗೆ ಈಗ ಪ್ರತಿವತ್ತು ಮುಂಬೈ ಕಾ ನಾಲ್ಕು ದಿವಸದ ಮಟ್ಟಿಗೆ
3: ಕರ್ಕೊಂಡೋಗ್ರಿ ಅವಾಗ ಬರ್ಬೇಕಲ್ಲ
1: ನಿನ್ನ ಸ್ನಾನ ಇರ್ತೀನಿ ಮೊದಲು ಅಪ್ಪನ ಜೋಡಿ ಇದ್ದ ಅಲ್ಲ ಸ್ವಲ್ಪ ಸುಧಾರಿಸ್ತಾನ
3: ಅಪ್ಪನ ಬಗ್ಗೆ ಎಷ್ಟು ಕೌಕ ಅಂತೀರಿ ಹಿಂಗ ಅಭಯ ಹಿಂಗ್ ಕಾಣಿಸ್ತಾರ ಅಭಯ ಡ್ರೆಸ್ ಹಿಂಗ್ ಇರ್ತದ ಅಭಯ ಈ ರೀತಿ ಕ್ರಿಕೆಟ್ ಆಡ್ತಾನ ಮತ್ತ ಅಲ್ಲಿ ಮುಂಬೈದೊಳಗ ಅಭಯ ನಂಬರ್ ಯಾರು ಬರ್ತಂದ್ರ ಶಿವಾ ಕುಡಿತಾರ ನೋಡಿ ಇಲ್ಲಂದ್ರೆ ಯಾಕೆ ಕ್ರಿಕೆಟ್ ನೋಡಿ
1: ಅಭಯನಿಗೂ ಭಾಳ ಅದ ಅವನಿಗೆ
3: ಯಾಕೆ ಇರ್ಲಿಕ್ಕಿಲ್ಲ ಹೇಳಿ ಇಬ್ರು ಅಣ್ಣ ತಮ್ಮ ಅವನಿಗೆ ವಾಯಿ ಇರುವ ಮತ್ತ ನಿಮ್ ಬಂದಾಗ ರಾಹು ಭಗನ ಆಶೀರ್ವಾದ ಅಷ್ಟೇ ಇದ್ರು ಲಕ್ಷಿ ನೋಡ್ರಿ ನಾವು ಮಾತ್ರ ಅವ್ರಿಗೆ ರಾಹು ಭಾನ ಅನ್ನಿಲ್ಲ ಅದು ಸುದೀರ್ ಕಾಗಣೆ ಸರ್ ನಾವು ಪದ ಅಂತ ಹೇಳಿ ಹಿಂಗದ ಮತ್ತ ಹೆಂಗದನ
1: ಈ ಮೂರು ವರ್ಷದಾಗ ಭಾಳ ಬದಲಾಗ್ಬಿಟ್ಟಣ ನೀವು ನೋಡೋದ್ರಿಂದ ಗುರುತುಡಿಯಲೇ ಕಠಿಣ ಇನ್ನು ಹತ್ತು ಇಟ್ಟು ಬಂದದ ಆದ್ರೆ ಹಾಕು ಎತ್ತ ಬೆಳೆದ
3: ಮೈಗೆ ತುಂಬಿಲ್ಲ
1: ದಾಳಿಲ್ಲ ಏನ ಮಸ್ತ್ ಒಂದಿನ ಜಿಂಕೆ ಹೋಗಿಲ್ಲ ಅಂದ್ರೆ ಹೇಳಿಸ್ತಾನೆ ಇರ್ತಾನ
3: ನೋಡಿ ರೂಪಾಯಿ ಹಂಚಲಿದೆ ಮಂಚು ಯಾಕೆ ನಿರ್ವಿ ಅವನ ಮತ್ತ ಮೈಗಳಾಗ್ಬಿಟ್ಟ ಏನು ಅನ್ಸಿರ್ಲಿಲ್ಲ ಅವಂಗ
1: ಹಾಗೇನಿಲ್ಲ ನಿಮ್ಮೆಲ್ಲರ ಬಗ್ಗೆ ಬಹಳ ಇಷ್ಟ ಇರ್ತಾನ ಅವನು ಪರಾಜಿನ ಬಗ್ಗೆ ಇಷ್ಟ ಅವಂಗ ಪರಾಗಾಗ ಈ ಕೆರೆ ಈಸಿ ಕಳಿಸಿರ್ತಾರ ಅದ್ರದ್ದು ಹೆಚ್ಚಿಟ್ಟಲ್ಲಮ್ಮ ಈ ಗುರುದ್ರು ಈ ವಾಡೆ ಕುಟುಂಬ ನಡೀತಿ ನಡೀತಲ್ಲ
3: ಅದಂತೂ ನಿಮ್ಗೆ
0: ಹಾ ಬಂದೆ ನಮ್ಮ ಗುರುರಾಜ ಮನಿಗ ನೋಡಿಟ್ಟಿರು ನೀನು ಈ ರಾಘವನ್ ಲಕ್ಷಣ ಆ ನಮ್ಗ ಮೊದಲೇ ಹೇಳಿದ್ದೆ ಮನೆಯಿಂದ ಹೊರಗೆ ಹೆಜ್ಜೆ ಇಟ್ಟಿ ಅಂತ ನನಗೂ ನೀವು ಕಟ್ಟಿಟ್ಟಿದ್ರು ಅಂತ ಈ ಸೂತ್ರ ಹತ್ತು ದಿವಸ ಅವನ ಕೈಯಲ್ಲಿ ತಳ್ಕೊಳಕಾಗಿಲ್ಲ ಎಲ್ಲೋ ನಾವು ಭಾವ ಕೂಡ ಇದು ಅವನಿಗೆ ಬೆಲ್ಲಿ ಕಾಕೋ ರೀತಿ ಅದಕ್ಕಾಗ ಕೊಟ್ಟಿದ್ದು ಮರೋಬರ್ ಮ್ಯಾಗಿಡಾಗ ಕುಂದಿಗಳ ಛಲ ಹೊರತು ಬಿದ್ದಿದ್ರ ಇಂಥ ಮ್ಯಾಗಿ ಬಿದ್ದಿಲ್ಲ ಸುಧಾರಿಸೋದು ಯಾರು ಇವ ಇವನ್ ಸಂತಿ ಹತ್ತಿರಿ ನಿಮ್ಮ ಮೊಬೈಲ್ ಕಟ್ಟಂತ ಹಿಂಗ್ ಹೇಳೋ ಹಂಗ ನನಗೇನು ಖುಷಿ ಆಗ್ತದೆ ತಿಳ್ಕೊಂಡೇನು ಹ್ಯಾಂಗ ಸುಂದರವಾಗಿ ಬಂಗಾರ ತುಂಡಿತ್ತು ಅವನು ಮೈ ಮೈಕಟ್ಟು ಈಗ ಅದೇ ಎಲ್ಲ ಬಾಬಾ ಕಾಣಿಸ್ತಾವ ನಾನು ಹಗಲಿಡಿ ಸಾಯೋತಂತ ದುಡಿಯೋದು ಇವ ಮುಂಜಾನೆ ಸಂಗೀತ ಅಂತ ಅಲ್ಲಿ ಹೆಚ್ಚಿರೋದು ಇಲ್ಲ ಮಲ್ಕೊಂಡಿರೋದು ಮಾಡಂತಂಗ ನನ್ನ ಮಕ್ಕಳೆಲ್ಲ ಕುಲುದುದ್ಧಾರ ಮಾಡಕ್ ಬಂದಾರ ನಿನ್ನ ಮಗ ಒಳ್ಳೆ ಮುತ್ತಾರೆ ಅವನಿಗೆ ಹಾಂಗ ಚಲೋನ ಇಟ್ಟಿ ನಮ್ಮ ಧರಣ ದಾವಣಗೆರೆ ದೇಶಪಾಂಡೆ ಅವರ ಹೆಸರನ್ನ ಏನಾದ್ರು ಮೇಲ್ ತಗೊಂಡಾದ್ರ ಅದು ನಿಮ್ಮ ಬೇರೆ ತರ್ತಾರೆ ಈ ಕುಲುಗೆಟ್ಟ ಅವ್ನ ನೆರಳು ಕೂಡ ಅವ್ರ ಮೇಲೆ ನೀವು ಬಿಡಬೇಡಿ
1: ಹೋಗ್ಲಿ ಬಿಡೋಣ ನಾವು ಇದ್ರ ತನಕ ಅದು ಅಂದ್ರೆ ಒದಾಡಬೇಡ
0: ನಿನ್ಗೆ ಏನ್ ಗೊತ್ತಾಗ್ತದೆ ನನಗೆ ಅದಕ್ಕೆ ಈ ಕರ್ಡ್ ಹಿಡಿದಾಗ್ತದ
1: ಅಣ್ಣ ಕೂತ ಸ್ವಲ್ಪ ಅದಕ್ಕೆ ನೀವು ಕೂಡ್ರಿ ಬಂದಾಗಿತ್ತು ನೋಡ್ತೀನಿ ನಾನು ನಿಮ್ಗೆ ಪ್ರತಿ ತೆರ್ಸಾನೆ ಕೆಲಸ ಸರಿಯಾದ ಕೂತಿಲ್ಲ ಸರಿಯಾದ ಮಾತಿಲ್ಲ ಹೇಳಪ್ಪ
3: ಹೇಳಿ ಏನ್ ಹೇಳ್ತೀರಿ
1: ಈ ವಾರ ನೋಡ್ರಿ ಎಷ್ಟು ಹೊಲಸಲ ಸಿಗತ್ತೆ ಅದ ರಿಪೇರಿ ಮುಂತಾದ್ರು
0: ರಿಪೇರಿ ಅರೆ ಎರಡೇ ಕೋಣೆ ಇದ್ರೆ ರಿಪೇರಿ ಮಾಡಿಸ್ಬೋದಾಗಿತ್ತು ಇಷ್ಟು ದೊಡ್ಡ ಹೊಡೆ ರಿಪೇರಿ ಮಾಡಿಸೋದು ಅಂದ್ರ ಹ್ಯಾಂಗ ಮಾಡಿಸೋದು? ಇಲ್ಲಿರೋ ಕಟ್ಟಿಗೆ ಎಣ್ಣೆ ಗಿಣ್ಣಿ ಹಾಕೋಣ ಅಂದ್ರು ಒಂದು ಪೂರ್ತಿ ಟೀನ್ ಬೇಕಾಗ್ತದ. ಹಂಗ ನೋಡಿದ್ರ ಎಲ್ಲರೂ ಕೂಡಿ ವಿಚಾರ ಮಾಡುವ ಅಗತ್ಯ ಅದ.
1: ನಾವು ಅದೇ 500 ಮೈಲಿ ದೂರದಿಂದ
0: ಅದೇ ಹೇಳೋದು. ಇಲ್ಲಿ ಒಬ್ಬರಿಂದಾಗಲಿ ಒಬ್ರು ನೆಂಟರು ಬಂದ್ರು ಅಂದ್ರ ಅಡ್ಚಣೆ ಆಗ್ತದ. ತಾತ್ಯ ಅವ್ರ ಕಾಯಿಲೆಗೆ ಈ ಗೊಂದಲದಾಗ ನನ್ನ ಮಗ ಕೈ ಬಿಟ್ಟು ಹೊರಟು ಹೋಗ್ಬಿಟ್ಟ. ನೋಡಪ್ಪ ನೀನು ಶಾಣಿಯಾಗಿದ್ದ ನಾನು ಕುಲ್ದೀಪುಗ ಕರ್ಕೊಂಡು ಹೋಗ್ಬೇಡ. ನನ್ನ ಮಕ್ಕಳೆಲ್ಲ ಕುದಿಗೆಟ್ಟು ಹೋಗ್ಯಾವ. ನಿನ್ ಮಗ ಒಳ್ಳೆಯ ಉಂಟ ಅವನ ಹಾಗೆ ಒಳ್ಳೆಯವನಿಗೆ ನಾನು ಸಹಾಯ ಮಾಡಿ. ಅಲ್ಲ ಎಷ್ಟು ಹೊರತು ನೀನು ಹೋಗ್ರಸ್ತು ಅಂತ ಹೇಳಿ ನಾವು ಮೊದಲು ಒಳ್ಳೆ. ಈಗ ನೋಡ್ರಿ ನಿಮ್ಮ ಅಭಯ ಬುದ್ಧಿ ಬಣ್ಣ ಎರಡು ಹೋಗ್ರಸ್ತು ಅಂತ ಹೇಳ್ಕೊಂಡು ಬಂದಾನ. ಅಭ್ಯಾಸದಾಗ ಮೊದಲನೇ ವರ್ಗಕ್ಕೆ ಬರ್ತಾರೆ ಹೌದು.
1: ಮೆರಿಟ್ನಾಗ ಎಷ್ಟು ಕಟ್ಟಿದ್ದಾನು
0: ಮತ್ತ
3: ಅಭ್ಯಾಸದಲ್ಲಂತೂ ಕಷ್ಟ ಭಾಳ.
0: ಅದು ಒಂದು ಹೋಗ್ರಸ್ತು ಗುಣನೇ. ನಮ್ಮ ನೋಡ್ರಿ ತೂಗು ಮಣಿಮೆ ಅಲ್ಲಿ ಕುಂತು ಹೊಲ ಮಾಡಿದ್ವಿ ಎಲಿ ತಿಂದು ಎಷ್ಟೇ ಕಳ್ಕೊಂಡ್ವಿ. ವ್ಯಾಳದಾಗ ನೌಕರ ಮಂದಿ ಬಂದು ಉಗುಳಿಕ ಪೀಂಗದಾಣಿ ತರಲಿಲ್ಲ ಅಂದ್ರ ಸ್ವತಃ ನಾವೇ ಹೋಗಿ ತರೋ ಪ್ರಯತ್ನ ಮಾಡಲಿಲ್ಲ. ನೀ ನಮ್ಮ ಪಿಚ್ಕಾರಿ ಇಲ್ಲೇ ಮುಂದೆ ಹೊರಬಿಟ್ಟಿ. ಮತ್ತ ಖರೆ
1: ಬಂದೆ
3: ಮಾತುಕತೆ ಮಾಡೋದಿ
0: ಕಾಣಿಸ್ತದ ಯಾಕೆ ಮಾಡಿ ಹೇಳಿ
3: ನಾವು ಹಿರಿಯರು ನೀವಯ್ಯ
0: ಅಭ್ಯಾಸ ಏನು ನಿನ್ನ ಅಭ್ಯಾಸದ ಮೇಲೆ ಪ್ರೀತಿ ಬಹಳ ಬಹಳ ಕರೆಯಾಗತ್ತದಲ್ಲ. ಈಗ ದೇಶ ಮಾಡಿ ಮನೆ ಹುಡುಗಿಯರು ಮ್ಯಾಲೆ ಯಾವಾಗ ನೀವು ಹೋಗೋದು ಬರೋದು ಎಲ್ಲ ಇರ್ತದಲ್ಲ. 30 ವರ್ಷ ಬಂದಾಗಿ ನಿನಗೇನ್ ಗೊತ್ತಿದೆ? ಸಿನಿಮಾ ನಟನಂಗ ಕೂತ ಕೂದಲು ಬಿಟ್ಕೊಂಡು ಉಗಾ ತಕ್ಕೊಂಡು ಊರಿಗೆ ಗುರುಸುತ್ತಲ್ಲ ಅಲ್ಲಿ ಇರ್ತಾನ. ಯಾವಾಗ ನೋಡಿದ್ರು ಸ್ಟ್ಯಾಂಡ್ ಮೇಲೆ ಇರ್ತಾನ ಎಲೆಯಲ್ಲಿ ಬುದ್ಧ ಪಚ ಪಚ ಅಂತ ಊರಿಗಂತ ನಿಂತಿರ್ತಾನೆ. ಆ ಟ್ರಾನ್ಸಿಸ್ಟರ್ ಒಂದು ಜರಿವಾದ ಹಾಂಗ ಕುತ್ತಿಗೆ ಯಾವತ್ತು ಹಗು ಇಲ್ಲ ಬೇಕಾಕಲ್ಲ ಇರ್ತಾರ. ಏನು ಮಾಸ್ತ್ರ ನಾಚನ ಸುಳ ಮಗನ್ ನೋಡು ನಾಳೆ ಶಿಕೋಳಿ ಬಂದ್ ನೀನು ಅಲ್ಲಿ ಹೋಗಂಗಿಲ್ಲ ಅವನಿಗೆ ಇಲ್ಲಿಗೆ ಬರ್ಲಿಕ್ಕೆ ಹಾಗಿಲ್ಲ. ಏನಾಯ್ತು ಹೋಗ್ಲಿ ನೀನೇನು ಈಗಲೇ ಗ್ರಾಮಕ್ಕೆ ಚಹ ಕುಡಿಯಕ್ ಹೋಗ್ಬೇಕಲ್ಲ ಸರಿ ಮಾಡ್ಬೇಕಾದ್ರಿ ಮೈ ತುಂಬ
6: ಯಾಕೆ ಸ್ವಲ್ಪ ಜೀವ ಕೊಡ್ಬೇಕಂತಿದ್ದೀ
7: ಸುದೀಪ್ ಕಾಕಾ?

0: ನಮ್ಮ ಮನೆ ಹಿಂದ
1: ಹೌದು
0: ಸಾತ
2: ನನಗೆ ಇಷ್ಟ ಇಲ್ಲ.

ಅಜ್ಜಿ ರಾತ್ರಿ ಅಲ್ಲ ನಡಿ ಹಂಗ ಏನಾದ್ರು

0: ಮಳಿ ಎತ್ತು ಇಲ್ಲು ಒಣಗಿಸಿದ ಕಾಮಿಡಿ
1: ಇವತ್ ಮುಂಜಾನೆ ಸೊತ್ತಿತ್ತು ಆಕಾಶ ದುರಸ್ತಿ ಯಾಕೆ ಮಾಡ್ತಿರಲಿಲ್ಲ ಹಾಗಾದ್ರೆ
2: ನಿಮಗೇನು ಮುಂಬೈ ಕರೆಯಿರೋದು ಏ ರಂಜು ಆ ಬಾಗಿ ಕಡೆ ಯಾಕೆ ನಿಂತೇ
3: ಬಾಗಿ ಕಡೆ ನಿಂತೀನಿ
2: ಬಾಗಿ ಕಡೆ
3: ಸುಜಿತ್ ಕಾಕ ಮರೀತೀನಂದ್ರ ಆ ಕಡೆ ಮಲೆ ಕಡೆ ಹುಡುಕಿ ಮಾಡ್ತಾರೇನ್ರಿ
1: ಇವತ್ತು ತಲೆ ಆ ಸಿನಿಮಾದ ಹುಚ್ಚಿ ಎಷ್ಟು ತುಂಬಾದ ನೋಡು ನಾನು ಮುಂಜೆ ಒಂದಿದ್ದ ನೋಡ್ತಾನೆ ಇದ್ದೀನಿ
2: ಏನು ಹೇಳ್ಬೇಡಿ ಆ ಟೂರಿ ಟ್ರಾಕ್ಟಿದ್ದವು ಬಂದದು ಬಂದದು ಇವಳು ಯಾಕೆ ದಿನ ಆಸು ಸಲ ಸಲ ಒಂದಷ್ಟು ಮನೆ ಎಷ್ಟಂತು ನೋಡಿದ್ರಿ ತಡೆಯೋ ಯಾರಿಲ್ಲ
1: ಹಿಂಗ ಸರಿಯಾಗುತ್ತೀನಿ ಅದು ಯಾಕ
2: ಈ ಹುಡುಗರಿಗೆ ತಲೆ ನೋಡೋದಕ್ಕೆ ಏನ ಗಜಿ ಮುರಾಟ
1: ನಾವು ಸಿನಿಮಾ ಕ್ಲಾಸ್ ಹೋಗ್ಬೇಕಾದ್ರೆ ಬಂದಾಗಿದ್ದ
3: ನೀವು ಟಿವಿ ತಗೊಂಡ್ರಿ
1: ಹಾ ಮುಂದೆ ಬನ್ನಿ ಅಷ್ಟೇ ಒಂದಿಷ್ಟು ಅರಿಯರ್ ಸಿಕ್ತು ಹತ್ತನೇ ಅಣ್ಣ ಐದು
3: ಅದು ಹತ್ತಿರ
4: ಇದ್ರಾಗ

0: ಜವಾಬ್ ಅಷ್ಟೇ ಹೆಚ್ಚಾಗಿಲ್ಲ.
1: ಅವ್ರಿಗೆ ಹಾಂಗ್ ಅನ್ನಿಸ್ತಿತ್ತು ಇಲ್ಲ ಮಾಡಿಸ್ತಿತ್ತು.
0: ಆದ್ಯಾವುದು ಅವನ ಮಾಡಿದ್ದ. ನಾನು ಅಲ್ಲಿ ಬಂದು ಕೆಲಸದಾಗ ಎಲ್ಲ ಭಾಗವನ್ನು ಕರೀತಾರೆ. ಎಲ್ಲವ ನಾಡಿದ್ದು 13ನೇ ದಿವಸ ಮತ್ತು 14ನೇ ದಿವಸ ಭಾಳ ಭಾಳ ಕೆಲಸ ಇದೆಯಪ್ಪ. ರಾತ್ರಿ ಅವರು ಕಡಿ ಸೇವಾ ಇದ್ರು
1: ಭಾಳ ಭಾಳ ಅಂತ ಅಷ್ಟೇನ್ ಕೆಲಸ ಅದಾನ
0: ಯಾಕಿಲ್ಲ ಅಂತ ಇಡೀ ಊರಿಗೆ ಊರೇ ಊಟ ಬರೋದದ.
1: ನೀನು
0: ಮತ್ತೇನು
1: ಊರಿಗೆ ಊರು
0: ಇಲ್ಲಿ ಪದ್ಧತಿ ನಾನು 13ನೇ ದಿವಸಕ್ಕ ಇಡೀ ಊರಿಗೆ ಊಟ ಹಾಕ್ಬೇಕು. ಇಲ್ಲ ಅಂದ್ರ ನಾನು ಊರಾಗ ಹೂ ಎತ್ತಿ ತಿರುಗಂಗಿಲ್ಲ. ಇಲ್ಲಿ
1: ಹಾಂಗಂತ 4,000 ಜನಕ್ಕ ಎಲೆ ಬಡಿಸ್ತೀನೇನು
0: ಏನ್ ಉಪಾಯ ಅಂತ ಹೇಳು. ಮುಂಜಾನೆ ಪಂಕ್ತಿ ಪ್ರಾರಂಭ ಆಗ್ತದ, ರಾತ್ರಿ 10-12 ನಡೆಯೋದ.
1: ಖರ್ಚಿನ ಬಗ್ಗೆ ವಿಚಾರ ಮಾಡೇನು. 5,000 ಜನಕ್ಕ ಎಲ್ಲಿ ಅಂದ್ರೆ ಕಮ್ಮಿ ಅಂದ್ರೆ 20-25 ಸಾವಿರ ಹಣ ಬೇಕಾಗ್ತದ. ಎಲ್ಲಿಂದ ಕಲ್ತಿ ಅಷ್ಟಣ
0: ಅದನ್ನ ಈ ದುಃಖರಾಯಿಸ ಹೇಳು. ನಿಂಗೇನಾದ್ರು ಹೊಳಿತ
1: ನಾನಂತೂ ಏನು ಕೊಡವಲ್ಲ.
0: ನೀ ಕೊಡು ಬಿಡು ನಮ್ ಹ್ಯಾಕ್ ಸಾಧ್ಯ ಅಲ್ಲನೋ ಹಾಂಗ ಮಾಡೋ ಅಗತ್ಯದ.
2: ಅಜ್ಜ ಮುಖ್ಯ ಹಿರಿಯ ಸಲುವಾಗಿ ಈ ಖರ್ಚು ಯಾಕೆ ಹೇಳಿ ನಿರ್ಧಾರ ಯಾಕೆ ಹೇಳ್ಕೊಡೋದು.
1: ಎಂತ ಹಳೆಸಿನ ಕೂತಿ ಹಾಕಿ ನೀವು
2: ಇವೇನ್ ಬೇಕಾದ್ರು ಹೇಳಿ. ಅದೇನಿದೆ ಬರೋಬರಲ್ಲ ತಾತ್ಯರು ಯಾರು ಅಲ್ಲ ಇನ್ನು
1: ಹಾಂಗಲ್ಲ ನಾ ಹೇಳಿದ್ದು. ಆಗ ನಾನು ಇಷ್ಟು ಹಣ ಖರ್ಚು ಮಾಡೋದು ಸತ್ಯ ಇಲ್ಲಪ್ಪ. ಮತ್ತ ಇಷ್ಟು ಹಣ ತರೋದಾದ್ರು ಎಲ್ಲಿಂದ
0: ನಾನು ಎಲ್ಲಿ
1: ಅದ್ರ ಬಗ್ಗೆ ನಾನೇನು ಹೇಳಿ.
0: ನಮ್ಮವಳು ಬಿರುವಾರ ಅಡ್ಬಿಡ್ಬೇಕಾದೀತು. ನೀನಂತೂ ಬಹಳ ಬಹಳ ಹತ್ತಿನ ಭಾಷಾ ಮಾತಾಡಕತ್ತಿದ್ದಿ
1: ಅಣ್ಣ. ಏನ್ ತಪ್ಪಾಯ್ತಂದಾಗ ನಾ ಎಲ್ಲಾದ್ರೂ ಒಮ್ಮೆ ಕೇಳಿದ್ರೆ ತಿಳಿಸ ಬಗ್ಗೆ ನೀನ್ ಕೂಡ
0: ಸುಧೀರ ಈಗ ಹಕ್ಕು ಹೇಳಕ್ ಹೊಂತೀವಿ ಗೊತ್ತದೇನ ನಿನ್ನ ಶಿಕ್ಷಣ ತಾಯಿ ಎಷ್ಟು ಖರ್ಚಾಗದ ಅಂತ.
1: ತಾತ್ಯ ಮಾಡಿದ್ರು ಖರ್ಚು
0: ತಾತ್ಯ ಮಾಡಿ ಹೆಸರು ಕಟ್ಟೆ ಎಲ್ಲ ಕಾರ್ಬಾರನ್ನು ನನ್ನ ಮೇಲೆ ಬಿಟ್ಟು ಅವ್ರು ಮೊಬೈಲ್ಗೆ ಹಾಕುತ್ತಿದ್ರು. ನಿನ್ನ ಶಿಕ್ಷಣಕ್ಕ ನಿನ್ನ ರಚನಕ್ಕ ಆ ಖರ್ಚು ಸ್ವಲ್ಪ ಅಂತ ತಿಳ್ಕೊಳ್ಳಿ ಏನ. ಈಗ ನೀನು ಹಿಸ್ಸೆ ಬೇಡಕ್ಕಂತಿ
1: ಅಣ್ಣ. ಇದ ನೋಡು ನಿನ್ ಬರ್ತಾರೆ ಅಂತ ಹೋಗ್ತೀನಿ. ನೀನಂತ ನಿನಗೆ ಶಿಕ್ಷಣ ಕೊಟ್ಟೆ ನೀನ್ ಕಗ್ಗ ಮಾಡಿದೆ ಅಂತ ಈಗ ಕೇಳು. ನಂದು ಸ್ವಲ್ಪ ನಿನ್ ಕಿಸದಾಗೆ ನನ್ನ ಖರ್ಚು ಮಾಡಿಲ್ಲ ನನ್ನ ಶಿಕ್ಷಣ ಕ್ರಮ ಅಂತ ನನ್ನ ಬೇಕ ಅಲ್ಲದೆ 20 ವರ್ಷದಿಂದ ನನ್ನ ಬಂದದ್ದು ಏನೇನು ಇಲ್ಲ ಅಂತ ನಿನ್ಗೆ. ನನ್ನ ಜಮೀನು ಕಡಿಮೆ ಇತ್ತೇನೋ ನನ್ನ ಹೆಸರಿನ ಮೇಲೆ ಆಯ್ತಾ ಜಮೀನು ಉತ್ಪನ್ನದ ಮೇಲೆ ನನ್ನ ನೋಡ್ಕೊಂಡ್ರಿ ಅಲ್ಲದೆ ನನ್ನ ಶಿಕ್ಷಣ ಉದ್ಯೋಗ 20 ವರ್ಷ ಆಯ್ತು ಅದ್ರ ಉತ್ಪನ್ನ ನೀನು ಅಂತ ಬಂದಿ ಅದನ್ನ ಹೇಳಿ ಬರೀ ನಾ ಮಾಡಿದ್ರೆ ನಾ ಮಾಡಿದೆ ನನ್ನ ಕುರಿ ಐಸತ್ತು ನಾಲ್ಕು ಮುಂದೆ ಕರ್ಜಿ ಅನ್ನೋ ನನ್ನ ಉತ್ಪನ್ನದ ಅಂತ ಬಂದೆ ತೃಪ್ತಿ ಸುತ್ತ ಬಾರಿ ಅಂತ ಕರ್ಜಿ ಒಮ್ಮೆ ಅದು
0: ಬರಬೇಕು ಮತ್ತೊಮ್ಮೆ ತಕ್ಕೊಂಡು ಹೋಗ್ಬೇಕು.
1: ನಾವೇನ್ ಬಿಟ್ಟಿ ಬೆಳೆದನು ಎತ್ಕೊಂಡು ಹೋಗ್ಲಿಕ್ಕ ಅಲ್ಲಿ ನೀನೇನಾದ್ರು ಕೈಯಕ್ಕೆ ಕೊಟ್ಟೆ ಅನ್ನೋದು ನನ್ನ ಪ್ರಶ್ನೆ. ಬರ್ತಿದ್ದೆ ಆಗ ನೀನ್ ಬಂದ್ರೆ ನಿನ್ ಪಗಾರ ಇರ್ತದ ಅಂತ 10 ಸಲ ಬಿಟ್ಟೆ ಹಾಕಿದ ಹೇಳ್ತಿದ್ದಿ. ಆಗ ನಿನ್ಗೆ ನಾನು ನಿರ್ಧಾರ ಮಾಡಿದ್ದೆ ನಾ ಈ ಒಂದು ನಾನು ತಿಳಿಬಾರ್ದು ಅಂತ. ಅಲ್ಲದೆ 4 ವರ್ಷ ಬಂದಿಲ್ಲ ನಾ ಇಲ್ಲಿ ಅದು ನಿಮ್ಗೆ ಸೇರ್ತಿರ್ಲಿಲ್ಲ ನನಗೆ ಯಾಕೆ ಒಮ್ಮೆ ತೋರಿಸಿ ಹೇಳ್ಬೇಕು ಅನ್ನೋದು ಚಿಕ್ಕ ಮಕ್ಕಳು ಕೂತ್ರಿ ಒಂದ್ಸಾರಿ ಸತ್ಯ ಅನ್ನೋದು ಅಂತ. ಮತ್ತೆ ನಾಳೆ ನೀವು ತಾತ ಕುಂಕತ್ತೆ ಉಂಟು ಮಾಡಕ್ಕೆ ಬಿದ್ದಿದ್ದ ಅಂತ.
0: ಆಯ್ತು ಅಂದಿನಿಂದ ಉಪ್ಪನ್ನ ಕೊಡಲಿಲ್ಲ, ಕರೆಯದ ಹಾನಿಯ ಕೊಡಲಿಲ್ಲ, ಹರ ಕೊಡಲಿಲ್ಲ, ಅದು ಹರದ ಮಾತ್ರ ನಿಂದ ಇಷ್ಟು ವರ್ಷದಾಗ ಒಂದು ಸಾವಿರ ಮನಸ್ತೇನು ಹುಲು ಕೆಲಸ ಮತ್ತೆ ಅವನ ಆಪರೇಷನ್ ಅಮರಾವತಿ ಹೋಗಿ ಮಾಡಿಸ್ಕೊಂಡು ಬಂದೆ. ಎರಡು ತಿಂಗಳು ಬಾಡಿಗೆ ಮನೆಯಲ್ಲಿ ಇದ್ವಿ. ತಾತ್ಯ ಅವ್ರ ಕಾಯಿಲೆ ಇದಕ್ಕೆಲ್ಲ ಏನು ಖರ್ಚಾಗಿಲ್ಲ ಅಂತ ತಿಳ್ಕೊಂಡಿಲ್ಲ. ಮತ್ತೆ ಅದೇ ಮಾತು, ತಾತ್ಯ ಅವ್ರ ಬಗ್ಗೆ ಅವನ ಬಗ್ಗೆ ಖರ್ಚು ಮಾಡಿದ್ದು ನೀನೇ ಮಾಡಿದ್ದು ಅಂತ ಯಾಕೆ ತಿಳ್ಕೊಂಡಿ? ಎಲ್ಲ ಅವ್ರ ಇರ್ತಾರ ಹಂಗಂದ್ರ ಅವ್ರಿಗೆ ಯಾಕೆ ಕಾಣಿಸ್ತಿ? ಅವ್ರಿಗೆ ಯಾಕೆ ಕೊಡ್ತಿ? ಒಂದು ನೋಡು, ಒಂದು ವರ್ಷ ಪೈರಿಟ್ರ ಮೂರು ವರ್ಷ ಬರ್ಗಲ್ಲ, ನೀರಾವರಿ ಹ್ಯಾಂಗ್ ಬರ್ತದ ಬರ್ಗಲ್ಲ. ಅತ್ತ ಜಮೀನು ರೈತ ಕೈಯಾಗ ಹೋಗ್ಯಾವ, ಕೋರ್ಟ್ ಕಚೇರಿ ಮಾಡ್ಬೇಕಾಯ್ತು ಜಮೀನಿನ ಸಲುವಾಗಿ. ಕೈಯಾಗ ಕೆಲಸ ದಿನ ಬಿಟ್ಟು ಅಮರಾವತಿ ನೋಡ್ಬೇಕಾಗ್ತಿತ್ತು, ತಾಯಿ ಹೆಚ್ಚಿದ್ರು ಅಂದ್ರ ಅದಕ್ಕೆ ಎಷ್ಟು ದುಡ್ಡು ಖರ್ಚಾಯ್ತು? ಮ್ಯಾಲಿಂದ ಕೇಳತನಕ ಎಲ್ಲರೂ ಬ್ರಾಹ್ಮಣ ಪ್ರವೇಶರು. ಒಂದೇ ಒಂದು ಕೇಸ್ ನಿಂತಾವೆ ನನ್ನ ಮನಸ್ಸಿಗೆ ಒಪ್ಪಲ್ಲ. ಸಾಹೇಬ್ ಜನರಿಗ ತಿನ್ನಕ ಕುಡಿಯಕ ಎಲ್ಲ ಕೊಟ್ಟರು ನನಗೆ ಯಶಸ್ ಸಿಗಲಿಲ್ಲ. ನಿಮಗೆ ಗೊತ್ತಿಲ್ಲಪ್ಪ, ರಾಮನ ಮಂದಿರ ಇಂಥ ಹಳಿಯಾಗಿತ್ತು, ಹೊಲಗಳದ್ದು ಎಷ್ಟು ಕಷ್ಟದ ಅಂತ. ಉಳ್ದಲ್ಲ ಹ್ಯಾಂಗ ನಡೆದ ಅಂದ್ರೆ ಹ್ಯಾಂಗ ನಡೆದ ಗೊತ್ತದೇನು? ಹಿಂಗ ಈ ಊರಾಗಿರೋದು ಏಳು ಬ್ರಾಹ್ಮಣ ಮನೆ, ಅದ್ರಾಗ ಮೂರು ಮಂದಿ ಎಲ್ಲೋ ಊರು ಬಿಟ್ಟು ಹೋದ್ರು. ಒಂದು ದೇವರು ಮುಂದೆ ದೀಪ ಹಚ್ಚಕ್ಕೂ ಅವ್ರ ಪೈಕಿ ಯಾರು ಉಳಿದಿಲ್ಲ. ಇನ್ನು ಉಳಿದವ್ರು ನಾಲ್ಕು, ಅದ್ರಾಗ ಇಬ್ರು ಭಿಕ್ಷುಕರು, ಒಬ್ಬ ಮಾಸ್ತ್ರ, ಎಲ್ಲರೂ ಸಾಲಗಾರರೆ. ನಮ್ಮ ತಲೆ ಮ್ಯಾಲಿನ ಪಗಡಿನ ದೊಡ್ಡದು, ಸಾಲನೂ ದೊಡ್ಡದು. ಇತರ ಮಂದಿ ಜನರದ್ದು ಛಲೋ ನಡೆದ ಸೇರದಲ್ಲಿ ತೆಗೆದು ಮನೆ ಕಟ್ಕೊಂಡಲ್ಲ, ದಲ್ಲಾಳಿ ಮಾಡ್ತಾರ, ಟ್ರಕ್ ನಡೆಸ್ತಾರ, ಅದೇನು ಇಲ್ಲ ರಾಜಕೀಯ ಇದ್ದಿದ್ದೆ. ಇದೆಲ್ಲ ನಮಗ್ ಮಾಡಕ್ ಆಗ್ತದೆ? ಕಾಲ ಬದಲಾಗಿದೆ ಸುಧೀರ. ಆದ್ರ ಮನೆಯಾಗಿನ ಖರ್ಚು ಕಡಿಮೆ ಆಗ್ಲಿಲ್ಲ. ಹಬ್ಬ ಹುಣ್ಣಿ ಕುಲಾಚಾರ ಶ್ರದ್ಧ ಪಕ್ಷಾತೀತಿ ಇದನ್ನೆಲ್ಲ ನನ್ನ ಸುತ್ತ ಸುತ್ತಿ ನೀ ಹೋಗಿ ದೂರ ಕುಂತಿ. ಒಂದು ಗಣೇಶನ ಹಬ್ಬ, ಒಂದು ಮಹಾಲಕ್ಷ್ಮಿ ಹಬ್ಬ ಅಂದ್ರೆ
1: ಎಲ್ಲಾನು ಕಡಿಮೆ ಮಾಡ್ಬೇಕು.
0: ಹ್ಯಾಂಗ್ ಕಡಿಮೆ ಮಾಡೋದು? ನೀ ಬಾ ಮತ್ತೆ ಮಾಡಿ ತೋರಿಸು.
1: ನಾನೇ ಅದು ಅವಶ್ಯಕತೆ ಇಲ್ಲ ನಿಮ್ಗ. ಏನಿತ್ತು ಮುಂದೆ ನೋಡ್ತಾ ಇದ್ದೆ ಒಂದು ಸಾರಿ ಯಾವ ರೂಪದ ಕಠಿಣ
0: ಮುಳುಗಿಸಿದ್ರು ಅಂತ
3: ಜನ ಯಾಕಂದ್ರೆ ಹೇಳೋದು ಊಟ ಹಾಕಿದ್ರು ಜನ ಹೇಳೋದೆ ಅಲ್ಲ ಕಡಿ ಖರ್ಚಿದ್ರು ಸಲವತ್ತಾಗ ಬರೋಬರಿ ಆಗಿ ಅಂದ್ರೆ ನನ್ನ ಜೀವ ಹಾಳಾಗ್ತಾ ಬಿದ್ದಿತ್ತು. ಒಮ್ಮೆ ಟರಾಸಿದ್ರಲ್ಲ ಮಾರಿಬಿಡು ಆ ಜಾಗ.
4: ಅಲ್ಲ ಒಮ್ಮೆ ಟರಾಸಿದ್ ಅಂದ್ರೆ ಏನು?
3: ಅಲ್ಲ ಅವ್ ನಾನೇ ಹೇಳ್ದೆ ಅವಾಗ ಇಷ್ಟನ್ನ ಹಿಡಿದ ತರ್ತಾನ
4: ಕೆಲಸ ಮಾಡಲು ಮನಿ ನಡೆಸಲು ಈಗ ಕಂಡಂತ್ರು ಕೈಯಾಗ ಬಳಿ ಅಪ್ಪ ಊಟ ಮಾಡಿದ್ರು ಮಾರಿಕೊಂಡಾರ
3: ಸಾಕಾಗಿಲ್ಲ.
1: ನನ್ನ ಹೆಸರು ಮಾಲಾದ್ಯಾ, ನಾನು ನಾಲ್ಕು ಎಕರೆ ಅಡಿಬಿಟ್ಬಿಡು.
0: ನಿನ್ನ ನಾಲ್ಕು ಎಕರೆ
1: ಅವ್ರು ಬಂದಿರ್ಲಿ, ಅವ್ರು ಹಕ್ಕಿ ಜಾಗ.
0: ಇವತ್ತು ಹೀಗೆ ಹೇಳಕತ್ತಿ, ನಾಳೆ ನೀನೇನಾದ್ರು ಅಂದಿದ್ದೀನಿ.
3: ಮಗು ಸತ್ತು ಹಂಗ್ ಮಾಡ್ಬೇಡ. ಅಲ್ಲ ನನ್ನ ಆಶ್ರಮ ಉಳಿದಿದ್ದಷ್ಟು
4: ಅಲ್ಲ ತೋಟ ಮಾವಿನ ಕಡೆ ಹಿರಿಯರೆಲ್ಲ ಕುಂತು ತಮ್ಮ ಸ್ವಂತ ಹೆಸರು ಮಾವಿನ ಹೇಳಿ ಈಗ
0: ಮಾಡ್ತೀನಿ ಮಾಡಿದ್ರೆ ನೀನೇ ತಿಂತಿ.
3: ಅರೇ ಇನ್ನು ಹತ್ತು ದಿವಸ ಆಗಿಲ್ಲ, ಯಾಕ್ ಮಾಡಕತ್ತಿ ಕೊಡಿದೀವಲ್ಲ? ನನಗೊತ್ತು ಬರೋಬರಿ ಕಾಣಾಗಿಲ್ಲ ಈ ವಾದವಾಗಿ.
1: ಅವನ್ ಮಾತು ಕೇಳೋಣ ಅಣ್ಣ, ನನ್ನ ಹೆಸರು ಮೇಲಾಗಿಲ್ಲ ನಾಲ್ಕು ಎಕರೆ ಅಡ್ಮಿಟ್ ಬಿಡು.
0: ನೋಡು ಚಂದ್ರವ್ವ, ನೀನ್ ಇವತ್ತು ಉದಾರಾಗಿ ಹೇಳತ್ತಿ, ನಾಳೆ ಊರ್ ಮಂದಿ ಇದ್ರ ಹೇಳ್ತೀನಿ ನೀನು ಅಣ್ಣ ಬಂದು ಎಲ್ಲಿ ಮಾಡ್ಕೊಂತ ಅಂತ. ಹಂಗೆಲ್ಲ ಬೇಡಪ್ಪ, ಅವ್ವ ಏನ್ ಹೇಳ್ತಾರೋ ಅದು ಬರೋಬರಲ್ಲ, ಹಂಗೆ ಮಾಡಲ್ಲ. ಏನಂತೀರಾ?
1: ನನಗೆ ಕೇಳೋ ಉಪಕ್ಷಣ ಮಾಡ್ಬೇಡ ಬೇಕಂತಿದೆ, ಎಲ್ಲಾನು ಮೊದಲೇ ನಿಕ್ಕೆ ಆಗಿತ್ತು ಹೊಂದಲ್ಲ.
2: ಹೇಳಿ

0: అని చెప్పడా.
1: సత్యార్థం
0: ఒకటా.

0: ಪ್ರಭಾ, ಏನಾಯ್ತು ತಾಯಿ?
1: ಏನೂ ಇಲ್ಲ.
0: ನೋಡು ಅವ್ವ, ಇವಾಗ ಮಲಗು.
2: ನೋಡವ್ವ.
1: ಯಾವ್ದು ಆಗ್ಬೇಕಮ್ಮ ನಮ್ದೆಲ್ಲ?
0: ಎಲ್ಲ ಅವ್ರ ಕೈಲಿ ಅದಾವ.
1: ನೀನು ಜಾಗ ಕೊಟ್ಬಿಟ್ಟು ಅಡ್ಬಿಡ್ಲಿಕ್ಕ ಯಾವ ಚಿಂತೆ ಮಾಡ್ದ
0: ಪ್ರಭಾ?
1: ಸ್ವಂತ ಮನ್ಯಾಗ ಹುಕ್ಕಿನವ್ರಂಗ ಇರ್ಬೇಕಾಗ್ತದ ನೀಗ.
0: ನೀನೇ ಹೇಳಿ ನೋಡೋಣ, ನಾ ಏನ್ ಮಾಡೋಣಿತ್ತು?
1: ಹೋಳೆ ಇದ್ವಿ
0: ಹಂಗೇನ್ ಅಂತಾಯ. ಆದ್ರ ನನ್ ಮುಂದೆ ಏನ್ ಮಾಡೋಣ? ನನ್ ಮಕ್ಳು ಬಂದ್ಸ್ಕೊಂಡ್ವಿ, ನಾ ಎಲ್ ಹೋಗಾಗಿತ್ತು? ಏನಾಗದ ಏನಿಲ್ಲ ಅನ್ನೋದು ನನ್ ತಿಂದಿಲ್ಲ ಅಂತ ತಿಳ್ಕೊಂಡೇನು? ನಿಮ್ಗೂ ಒಂದ್ ಮಾತು ಹೇಳ್ತೀನಿ ಪ್ರಭಾ, ತಲೆಯಾದ ಬೆಂಕಿ ಹಾಕೊಂಡಿರ್ಬೇಡ. ನನ್ ಸದ್ಯ ಬೇಕು. ಈಗ ರಾಜ ಅತ್ಯಂತ ಹೇಳದ ಲಕ್ಷ ಧರಿಕೊಂಡಿ ನನ್ನ ಇಷ್ಟೂರ ಅವ್ರ ಕಡೆಗೆ ಕಳೆಯೋದದ. ನೀನೊತ್ತು ಏನ್ ತಡ ತಡ ಅಂತ ಮಾತಾಡ್ತಿ? ಅದು ಬರೋಬರಿ ಕಾಣೋದಿಲ್ಲ.
1: ಎಲ್ಲರೂ ಸ್ವಾರ್ಥ ಇದ್ದಾರ?
0: ಸ್ವಾರ್ಥ ಯಾರಿಗೆ ಬಿಟ್ಟಿದೆ ಪ್ರಭಾ? ಇಚ್ಛಾ ಇರ್ಲಿ ಬಿಡಿ, ಪ್ರಪಂಚ ಕಟ್ಟಿಲಿದ್ರೆ ಮನುಷ್ಯ ಕಲಿತಾನೆ ಸ್ವಾರ್ಥ ಆಗ್ತದ?
1: ನಿನ್ ಜೀವ ಮಗ ಸಸಿ ಕಡೆ ಒಲ್ಲಿ
0: ಪ್ರಭಾ. ಸ್ವಾರ್ಥ ಏನ್ ಬೇಕಾದ್ರು ಅನ್ನು. ಆದ್ರ ನನ್ ಮಕ್ಕಳು ಮನಸ್ಸಿನಲ್ಲಿ ನಾನ್ ನಡೆಯೋ ಹಾಗಿಲ್ಲ.
1: ನನ್ನ ಕಲಿಯುಗದ ಅವ್ವ, ನನ್ಗೊಂದ್ ಬಿಎ ಆದ್ರೂ ಮಾಡ್ಲಿ ಕೊಡು.
0: ನನ್ ಕೈಯಲ್ಲಿ ಏನದವ್ವ?
1: ಒಂದ್ 4 ವರ್ಷ ನಾಲ್ಕಾದ್ರೂ ಸದ್ದಾಗಿರುವ ಮಾಡು
0: ಪ್ರಭಾ.
1: ನನ್ಗ ಕಲಿಲಿಕ್ ಬಿಡು ಅವ್ವ, ನನ್ ಸ್ವಂತ ಕಾಲಿನಲ್ಲಿ ಬಿಡು. ಆಮ್ಯಾಗ ಪೂರಿ ಇರೋಳು.
0: ಯಾರ ಮನೆ ಕಡೆಯೂ ಕಾಲ ಕಳೆಯೋಗ್ಬೇಕಾಗುದಿಲ್ಲ ಅಲ್ಲ.
1: ನನಗೆ ಬಿಡು ಅಮರಾವತಿ ಹೋಗ್ಲಿಕ್ಕ.
0: ಪ್ರಭಾ, ಒಂದ್ ಬೆರಳಿಕ್ಕೆ ಕೂಡ ಯಾವ ವಸ್ತುನು ಕೂಡ ಅಧಿಕಾರ ಇಲ್ಲ. ಈಗಂತೂ ನನ್ ಪೂರಾ ಪರಬಿನ.
1: ನನ್ನ ಅಮರಾವತಿ ಹೋಗ್ಲಿಕ್ ಬಿಡು ಅಮ್ಮ, ಕಲೀಲಿಕ್ ಬಿಡು ಅಮ್ಮ. ನಂಗ
0: ಭಾಸ್ಕರ ಏನಂದನ?
1: ಏನ್ ಹೇಳ್ತಾನ ಹೇಳಿ ಬಿಡು.
0: ಅಬ್ಬಾ,
1: ತಿಳಿಯುದಿಲ್ಲ ನಿಂಗ. ನಿನ್ನ ನಾ ತುಂಡು ಮಾಡಿ ತಿಂತಾ ಇರೋದು. ಆಮೇಲೆ ಮೂಲೆಗೆ ಹೋಗಿದ್ದಾರೆ ನೋಡು. ಯಾರ ವಸ್ತು ಹಂಗ
0: ಏನೋ ಕಷ್ಟ ಮಾಡ್ತೀಂತ ಸಹಿಸ್ಕೊಂಡು ಹೋಗ್ತಾರ.
1: ಮುಂದ ನಿನ್ ಕೈಗಾಲಿ ಶಕ್ತಿ ಉಳಿದಿಲ್ಲ, ನೀನ್ ಏನ್ ಮಾಡ್ತಿ?
0: ನೀವಿಬ್ಬರಿಗು
1: ತಮ್ ತಮ್ ಹೆಂಡತಿ ತಮ್ ತಮ್ ಮಕ್ಕಳು, ಈಗ ಹೊರತ ಬೇರೆ ಕಾಣಿಸೋದಿಲ್ಲವ. ನಮಗ್ ಯಾರಿಗೂ
0: ಪ್ರಭಾ ಕರೇನ ನಾವು ನಿಮ್ಸಲ ಮಾಡಿ ಎಲ್ಲ ಹುಡುಗರು ನೀನೇ ಹುಷಾರಿ ನಿನ್ ಇಚ್ಛಾನು ಇಟ್ಟು ಕಲಿಯೋದಕ್ಕ. ಆದ್ರೆ ಹೆಣ್ಮಕ್ಳು ಜಾತಿಗೆ ಯಾಕೆ ಶಿಕ್ಷಣ ಬೇಕನ್ನೋದೇ ತಾಳ. ನಾನು ಅವ್ರಿಗೆ ಎಷ್ಟು ತಂದೆ, ಎಲ್ಲ ಹೆಣ್ಮಕ್ಳು ಕಲ್ತರು ಬಂತರು ನೌಕರಿ ಮಾಡ್ತಾರ ಕಮಾಯಿಸ್ತಾರ, ಕರೇನ ಕೌತುಕ ಅನಿಸ್ತದ. ಆದ್ರೆ ಹಳ್ಳಿ ಹೆಣ್ಮಕ್ಳಿಗೆ ದೃಷ್ಟಿನೇ ಇದ್ದಿದ್ದಿಲ್ಲ ಆಗಿನ ಕಾಲದಲ್ಲ.
1: ಹೋದ ಎಷ್ಟೋ ವರ್ಷ ಪಾತಿ ನನ್ನ ಜೋಡಿ ಮಾತಾಡ್ತಿರ್ಲಿಲ್ಲ. ಅವ್ರ ಸ್ಥಳ ಬೇಡ ಅಂದ್ರೆ ಖರೇನ?
0: ಆದ್ರವ್ವ
1: ನೀನೇ ಹೇಳು, ಯಾವಿದ್ರು ಆ ಸ್ಥಳ?
0: ಎಲ್ರು ನಮ್ಮ ಹಾಗೆ ಒಳ್ಳು ಶ್ರೀಮಂತರು ಅಶಿಕ್ಷಿತರು ವ್ಯಸನಿಗಳು. ನಿನ್ನ ಚಿಕ್ಕಾಗಿ ಮಾತಾಡೋದ್ಬಿಟ್ಟು ಅಂದೇವಲ್ಲ.
1: ನಾ ಬಂದೆ ಕೂಡಲೇ ಪಾಣಿಗೆ ಬಿಟ್ಟು ಬ್ಯಾರ ಕಡೆ ಹೋಗ್ತಿದ್ರು.
0: ನಾ ಹೆಂಗ್ ಹೇಳಿ ನಿಂದ ಹೌದಾ? ನೀ ಮುಂದೆ ಬರಕ್ಕೆ ನಾಚಿಕೆ ಅನ್ಸ್ತಿತ್ತಂತ ಕೊನೆ ಕೊನೆಗೆ ಈ ಪೋಲಿಸ್ ಮುಕ್ಸಾಲ್ ಮಾಡಿ ನನಗೆ ಸದ್ಗತಿ ಸಿಗಾಕಿಲ್ಲ ಅಂತಿದ್ರು. ಅವರು ಮೆತ್ತಗಾಗ್ಬಿಟ್ಟಿದ್ರು. ಪ್ರಭಾ, 1,000 2,000 ಇಷ್ಟ ಆಗ್ಬೋದಾ?
1: ಏನು
0: ನಿನ್ ಶಿಕ್ಷಣ?
1: ಅಬ್ಬ, 1,000 2,000 ಕಾಲದ
0: ಹಂಗಾಗ ನನ್ನ ಪ್ರಶ್ನೆ ಏನೂ ಇಲ್ಲ. ಸ್ವಲ್ಪ ಇತ್ತು ಅವು ಮುಂಜಾನೆ ಹೋದ್ರು.
1: ಸುಮ್ ಸುಮ್ನೆ ಕೊಟ್ಟಿಯ ಅವನ? ಅವ್ರು ಹ್ಯಾಂಗೊಂದು ಮಾಡ್ಕೊಂಡಿದ್ರು ತಮ್ ತಮ್ಮ ವ್ಯವಸ್ಥೆನ?
0: ಅಲ್ಲ ಪ್ರಭಾ, ನಾಳೆ ಪೆಟ್ಟಿ ಒಳಗೆ ಹಣ ಸಿಕ್ಕಿದ್ರೆ ದೊಡ್ಡ ಹಗರಣ ಆಗ್ಬಿಡ್ತು. ನಿನ್ನ ಗೊತ್ತದ ಭಾಸ್ಕರ ಏನ್ ಪೆಟ್ಟಿ ಕರೆದು ಕರೆದು ನೋಡ್ತಾನ ಅಂತ. ಅದಕ್ಕ ಕೊಟ್ಬಿಟ್ಟೆ
1: ಬಂಗಾರ.
0: ಅದ ಭಾಸ್ಕರ ಹತ್ರ
1: ಒಂದು 30 ತುಳಿಯಾದ್ರು ಅದು ನನ್ಗೆ ಕೊಟ್ಬಿಡು ಅವ್ವ.
0: ಪ್ರಭಾ,
1: ಇಲ್ಲಿಂದ ಹೊರಟು ಹೋಗ್ಲಿ ಕೊಡು ಅವ್ವ. ಈ ಮಾಡೆ ನನ್ ತಿಂದ್ಬಿಟ್ಟಿತ್ತು, ನನ್ ಜೀವ ಉಸಿರು ಬಿಟ್ಟದಾಯ್ತದಾಗ. ಅಲ್ಲಿ ಬಿಡು ಅಮರಾವತಿ ಹೋಗ್ಬೇಕ?
0: ಹೌದು, ಇಷ್ಟು ಬಂಗಾರ ತಗೊಂಡು ಏನ್ ಮಾಡುವಲ್ಲಿ ಏನು? ನಾ ಹಳ್ಳಿ ಹೆಣ್ಮಗಳು ಹಿರಿಯದವಳು ಅಂತ ಕೇಳ್ತೀನಿ, ಖರೇನೆ ಮಾಡ್ತೀನಿ?
1: ಹಾ, ಇಷ್ಟು ಬಂಗಾರದ್ದು ಕಮ್ಮಿ ಅಂದ್ರು 50,000 60,000 ಆದ್ರೂ ಬರ್ತದ. ಅದ್ರ ಬಡ್ಡಿ ಮೇಲೆ ನನ್ ಮುಂದಿನ ಶಿಕ್ಷಣ ಆಗ್ತದ, ಜೊತೆಗೊಂದು ಸಣ್ಣದೊಂದು ನೌಕರಿ ಹಿಡಿತೀನಿ, ಶಿಕೋಣಿ ಮಾಡ್ತೀನಿ.
0: ಏನು
1: ಎಲ್ಲ ಮಾಡ್ತೀನಿ ನೋಡಿ ಅಂತೆ. ನೀವು ಬಂದಿರೋ ನನ್ನ ಕಡೆ
0: ಎಷ್ಟು ಹಳೆ ಬಂಗಾರ ನಮ್ಮ ಮನೆಯಿಂದ ದಾರ ಎಲ್ಲ ದೊಡ್ಡದಿನ ಅದರಾಗ ಅದಾವ.
1: ಮಮ್ಮಿ ಬಿ ಎ ಇದ್ದು ನೌಕರಿ ಇದ್ದು ಆಗ ಈ ಊರು ಈ ಬಾಡ ಇದನ್ನೆಲ್ಲ ಬಿಟ್ಬಿಟ್ಟು ನೀ ಖಯಮ್ಮ ನನ್ನ ಕಡೆ ಬಂದಿದ್ದರು. ಖರೆ ಹೇಳ್ತೀನವ್ವ, ನನಗೀಗ ಗಂಡ ಮನೆ ಸಂಸಾರ ಯಾರ ತದ ಹವ್ಯಾಸ ನೋಡಿದ್ವಿ, ನಾವಿದ್ರು ಸ್ವತಂತ್ರ ಆಗೋಣ.
3: ನರ್ಲಿಕ್ಕೆ ಏನಾಗ್ತದೆ ಫಸ್ಟ್ ಮಾಡ ನನಗೂ ಒಪ್ಪಲ್ಲ
4: ಅಂದ್ರಿ. ಅವ್ರ ಕಾಲಿಗೆ ತಾಗ್ಯದ ಹಸಿ ಬಂದಿದೆ ಸುಮ್ಮ ಸುಮ್ಮನೆ ಕಟ್ಟಿ ಕುತ್ಕೊಂಡಿ. ನಾನು ಮುಂಜಾನೆ ಡಾಕ್ಟರ್ ಕಡೆ ಕರ್ಕೊಂಡು ಬಂದ. ನೀವು ದೊಡ್ಡವರು ದೊಡ್ಡಿಸ್ತಂತಿಂದ ಆಗಿಲ್ಲ ಮಾಡ್ಬೇಕು ಚೆನ್ನಾಗಿ ಮಾಡೋರು. ನಾನು ಇದ್ದಲ್ಲೇ ಚರ್ಪಿಸ್ತಾ ಇದ್ದೀನಿ, ನಿಮ್ಗೆ ಯಾರು ಚರ್ಪಿಸ್ ಹೇಳಿಬಾರ್ದು ಅಂತ. ಮತ್ತ ಈ ಕೆಲಸ ವಾರ ಮುಗಿತು ಅಂದ್ರ ಯಾರು ಏನೇನು ಅದನ್ನ ಅವ್ರಿಗೆ ಕೊಟ್ಬಿಡ್ರಿ.
3: ಏನು ಏನು ಕೊಡೋದು?
4: ಯಾ ತೋಡಿದ್ರಲ್ಲ ವಾದ ವಾದ ಇಷ್ಟು ತಮಾಷೆ ಆಯ್ತು ಚಿಕ್ಕ ಮಕ್ಕಳಿಗೆ. ಮತ್ತ ನಂತರ ನಮ್ಮ ಮಕ್ಕಳಿಗೆ ಅವ್ರೇ ಇದ್ದಾರಲ್ಲ ಕೊಟ್ಬಿಡ್ರಿ. ಕೊಡೋದು
3: ಏನು ಕೊಡೋದು? ಯಾಕೆ ಕೊಡೋದು?
4: ಯಾರ ಹಿಸೆ ಅದವಲ್ಲ ಅವ್ರಿಗೆ ಕೊಟ್ಬಿಟ್ರಿ.
3: ಅರೆ ಇರೋ 12 ಎಕರೆ ಕೊಟ್ಬಿಟ್ರ ಏನ್ ಅನ್ನೋದು?
4: ನಾನು ಜಮೀನಿನ ಬಗ್ಗೆ ಅಲ್ಲ ಕಡೆ ನೋಡ್ಲಿ. ನಮ್ಮ ಅಜ್ಜಿ ಬಹಳ ಒಳ್ಳೆ ಉದ್ದಾರ, ಅಂಜಲಿನ ಕೂಡ ಒಳ್ಳೆ ಉದ್ದಾರ. ಹಿಂದಿನ ಸಲ ರಂಜಿತವಾಗಿ ಸ್ಕರ್ಟ್ನಲ್ಲಿ ತಂದಿದ್ದು ಪ್ರೀತಿಯಿಂದ. ಆದ್ರೆ ಈ ಹಳ್ಳ ಸ್ಕರ್ಟ್ ಹಾಕೊಂಡು ತೊಡಿ ತೋರಿಸ್ಕೊಂತ ತಿರ್ಗಾಡೋದು ಆ ವ್ಯಾಕ್ಸಿನ್ ಅಂತ ಹ್ಯಾಂಗ್ ಹೇಳೋದು? ಇಲ್ಲಲ್ಲ ಇಷ್ಟೊಂದೆ ಗುಪ್ಚುಟ್ಟಾಗಿ ದಿಮ್ಮಗಳ ಮಾತೆ ಕರೀತ.
3: ನಾನು ವಿಲನ್ ಇದ್ದಾಳಿ
4: ಕೊಡಿಸ್ತಾಕಿ ಕರೆ. ಆದ್ರೆ ಇದನ್ನು ಒಂದಿಲ್ಲ ನನ್ನ ದಟ್ಟೊಳ್ಳಿ ಅಂದ್ರೆ ಯಾರು ಇದ್ದಾರೆ? ಈ ಸುಧೀರ್ ಬಾಜಿ ಮುಂಬೈ ಮಾಡಿದಾಗ ಅಲ್ಲಿ ಹಾಕೊಂಡು ಯಾರು ಅಡ್ಡ ಆಗ್ತಾರಂತ ತಗೊಂಡು ಹೋಗ್ಲಿಲ್ಲ. ಆಗ ತಾತ ಹೋಗಿದ್ರು, ಆಗಿನ ಮಾತ ಬೇರೆ ಈಗಿನ ಮಾತ ಬೇರೆ.
3: ನೀನ್ ನನಗ ಶಾಣ್ಯತನ ಕಲ್ಸಕ್ ಬರಬೇಡ.
4: ಜವಾಬ್ದಾರಿ ಏನು ಇಲ್ಲ. ಇನ್ನೂರ

0: D'accord.
1: Alors,
0: multipliez-le.
2: ಇದರ ಎಲ್ಲದೂ ಅದ ಅವಂದು ಸುಧಿರಂದು ಪ್ರಬಂದು ಚಂದ್ರುದು ಮತ ನನ್ ನಾನು ಇದನ್ನ ಸುಧಿರಾಗಿ ತೋರಿಸಕ್ ಹೋಗುದಿಲ್ಲ.
1: ಯಾರು ಗೊತ್ತಿಲ್ಲ ಯಾರು ಎಷ್ಟು
2: ಅವರು ಮಾಡ್ಬಿಟ್ಟು ಅಂತೀನಿ.
0: 13ನೇ ದಿನ ಆದ ಮೇಲೆ ತಿಜೋರಿ ತೆರಿತೀನಿ, ನೋಡ್ರಿ ಏನ್ ನೋಡುದು ಅಂತೀನಿ. ಇದನ್ನ ಮೊನ್ನಿನೇ ದೇವ್ರ ಕೊನೆಯ ತಂದಿಟ್ಟೀನಿ.
1: ಯಾರು ನೋಡ್ತಿದ್ರ
2: ಮಂಜು ಕೇಳ್ತಿದ್ರು ಏನದ ಏನದ ಅಂತ, ಏನು ಜೋರ್ ಮಾಡಿದೆ ಅಂತಿ. ಕೂಡಲೇ ಅಲ್ಲಿಂದ ಇಲ್ಲಿ ತಂದಿಟ್ಟೀನಿ. ನಿಮ್ಗಿನ್ ಕೇಳ್ದ
1: ಬೇಡ, ಇದೆಲ್ಲ ಬೇಡ, ಸುಮ್ ಸುಮ್ಮ
2: ಕಡಿ ಕೆಲ್ಸಕ್ ಬರೋದು ಅದ ಇನ್ನ ಮುದ್ದಿನ ಮೈದಾನ ಅಲ್ಲ.

Ole. حط طولي. ونقرأ. أيدي طولي.

金虎发，那都红不拉，啥拉？一度我只度，一度那进度，一度好了度，一度不切度。

0: ಈ ಹತ್ತು ನೀರು ಲಕ್ಷಾಧಿ ರೂಪಾಯಿ ಬೆಳಿ ಕಾಣಿಸ್ತಿ.
1: ಬರೀ ಬಂಗಾರ ಇನ್ನು ಏನೇನೋ ಅದಾಯ್ತು ಅಂತ ಅನಿಸ್ತದೆ.

ಮಾಡಿದ್ದನ್ನು ಎಲ್ಲ ಹೆಂಡಂದು ಸುತ್ತಮುತ್ತ ನಿಂತಿದ್ದಾರೆ. ಕೌತುಕದಿಂದ ನೋಡ್ತಿದ್ದಾರೆ ಅಂತ ಅನಿಸ್ತದೆ. ಅಜ್ಜಿ ಅತ್ತಿ ಅಜ್ಜಿ ಅವ್ವ ಎಲ್ಲಾರ ಮುಂದೆ ಸ್ಪರ್ಶ ನನಗ ಹತ್ತಿರದ ಅಂತ ಅನಿಸ್ತದ. ಯಾರ್ಯಾರು ಹಾಕೊಂಡು ಚಕನ ಮಾಡಿದ್ರು, ಯಾರ್ಯಾರ ಕೈ ಕೊರಳು ಇವಕ್ಕಾಗಿದ್ದಿರ್ಬೇಕಲ್ಲ. ನಾಳೆ ನನ್ನ ಪರಾಗಿ ನೆಡ್ತಿರು ಇವನ್ ಹಾಕೊತಾಳ. ಅವನು ಹೇಗೆ ಅನಿಸ್ಬೋದಲ್ಲ ನನ್ನ ಸ್ಪರ್ಶ.

ಈಗಂತೂ ಸಾಲ ಮಕ್ಕಳಲ್ಲಿ ಹಾಕ್ಬಿಟ್ಟಿದ್ದೀನಿ.

ಇದು ಯಾರು ಅದಿದ್ದು ನಮ್ಗೆ ಕೊಟ್ಬಿಡಿ. ಇದು ಲದ್ಯವ್ರ ಪಾನಿಗೆ ಹೋಗಿ ಒಯ್ದಿರಿ. ನಿಮ್ಗೆ ಯಾವ್ದು ಬೇಡ ಸುಮ್ಮನೆ ಯಾಕೆ?

上你人街上你人家你爱人就能让Yeah.

ನೋಡು ಹುಡುಗಿ ಬರಬಹುದು ಏನು ಮಾಡ್ತೀವಿ.

0: Oke. Si tali banget semua. Nama dia ini nimu.
1: Nama dia hari ini Germany.
0: Cantu?
2: Hello. Hello.
0: ನಾನು
2: ಜೀವ ಹಾಳು ಹೋಗ್ಯದ ನೋಡು. ನಡಿ ಒಳಗ ರಾತ್ರಿ ಎಷ್ಟು ಅದ ನೋಡು, 12 ಹತ್ತೋಯ್ತು. ಏನವ್ವ
0: ಹತ್ತಿದ್ದೇನು ಬಂದಿಲ್ಲ ಮತ್ತಿ, ನನಗೆ ಯಾರು ಏನು ಹೇಳೋದಿಲ್ಲ. ನಾಲ್ಕಿನ ಹುಟ್ಟಿ ಎಲ್ಲ
2: ಸುಧೀರ ಮುಂಬೈಗೆ ಹೋಗ್ಯಾನ ರಂಜುಳ ಪತ್ತೆ ಕ್ಲಿನಿಕ
0: ಹೋದ ಹೋದ್ರು ಎಲ್ಲ ತಗೊಂಡಂತ ಸರಿ
2: ಅಣ್ಣ ಹಂಗಂತಿದ್ದ
0: ಬಂಗಾರ ಹೋದ್ರೆ ಹೋಗಿ ನಮ್ಮ ಹುಡುಗಿ ನಮ್ಮ ಕೈಯಾಗಿದ್ವಿ ಅಪ್ಪ ದೇವ್ರೆ ಈ ದೇಶ ಪ್ರತಿಷ್ಠ ಅಪ್ಪು ಇಲ್ಲಿಯ ಬೇಡ
2: ಎಲ್ಲರೂ ಹೋಯ್ತವ
0: ಹೋದ್ರೆ ಹೋಗಿ ಜಗತ್ತು ಮೂಲ ಆಗಿತ್ತು ಕಡೆ ಗಂಟು ಅದು ಒಳ್ಳೆದಾಗಿ
2: ಹ್ಮ್ ಮುಂದೆ ಹ್ಯಾಂಗ ಮುಂದಲ್ಲ
0: ಏನ್ ಚಂದು ಇದೆಲ್ಲ ನಾವ್ ಮಾಡಿದ್ದೀನಿ ದೇಶಪಾಂಡೆ ಅವ್ರಿಗೆ ಕೆಲಸ ಮಾಡಿದ್ರಲ್ಲ ಅವ್ರು ಎಷ್ಟೋ ಜನ ರೈತ ಬೆವರಿನ ಮೇಲೆ ಮಾಡಿದ್ವಿ ಯಾರ ದಿವಸೋ ಅವ್ರಿಗೆ ಹೋಗಿ
2: ಪ್ರಭಾತ ಹೋಗಿ ಕದ ತೆಗಿದೆ ನಾಲ್ಕು ದಿನ ಆಯ್ತು
0: ಎಲ್ಲ ತಂದ್ವಿ ಅವ್ರದ್ದು ಹೋಗಿ ಎಷ್ಟು ಆಶೆ ಇಟ್ಕೊಂಡಿದ್ದೀವಿ ಯಾರ ದಿನ ಅದು ನದಿ ಚಂದು ನೀ ಮಾತ್ರ ಆ ದಿನ ಆಗಿಬಿಟ್ಟು ನೋಡಿ
2: ಅವ್ವ ನನಗೊಂದು ಇಚ್ಛ ಐತವ ಒಂದ್ ಸಣ್ಣ ಅಂಗಡಿ ಕೊಂಡು ಹಾಕಿ ನಾನು ಕೂಡಿ ಬಂದಿತವ
0: ಇದೆಲ್ಲ ಒಂದ್ಸರಿ ಬಿಟ್ಟು ನಾನು ಹೇಳ್ತೀನಿ ಭಾಸ್ಕರ್
2: ಬೇಡವ್ವ
0: ಯಾಕೆ ಬೇಡ ಅಂತ
2: ನಾವು ಒಂದ್ಸಲಿ ಅಣ್ಣಂಗ ಕೇಳಿದ್ದ ದೇಶಪಾಂಡೆ ಅವ್ರ ಜೊತೆಗೆ ಸೋಚೋದಿಲ್ಲ ಅಂತ ಹೇಳಿದ್ದ ಅವನು ಹೇಳೋದು ಕರೆನ
0: ಮತ್ತೆಲ್ಲಾದ್ರೂ ಕರೆನ ಇರ್ತದ ಒಂದಿಷ್ಟು ಸ್ವಾರ್ಥ ಆಗಿದವಂತು ಈ ಜಗತ್ತಲ್ಲ ಏನು
2: ರಂಜು ಬಂದ ಎಲ್ಲಿ ಸಿಕ್ಕರು
3: ಮುಂಬೈ
2: ಅವ
3: ಮಾಸ್ಟರ್ ಸಿಗ್ಲಿಲ್ಲ ಮುಂಬೈ ಹೋಗ್ಕೊಳ್ಳೆ ಎಲ್ಲ ಪೊಲೀಸ್ ಠಾಣೆಗಳನ್ನ ಕಂಟಾಕ್ಸ್ ಮಾಡಿದ್ರು ಆದ್ರ ಇವಳು ನಾಗ್ಲೇ ಪೊಲೀಸ್ ಠಾಣೆಗಳನ್ನ ಕೂರಿಸಿದ್ರು ಆ ಹೋಟೆಲ್ ನಮ್ಮ ಒಳ್ಳೇದಾಯ್ತ ಬೇಡ ಕೂಡಿಸೆ ಎಂತ ಭಾಗ ಆಗಿರ್ತೀಯಣ್ಣ
2: ಅವ
3: ಅವ ಓಡಿ ಹೋಗ್ಬಿಟ್ಟ ಇವ್ರು ಹೋದ್ರಲ್ಲ ಆ ದಿವಸ ಇಡೀ ರಾತ್ರಿ ಮತ್ತು ಮಾಲಿನ ಸರ್ ಹೇಳ್ತಾರೆ ಆಜ್ಞೆ ಬಿಡೋದು ಮಾಲಿಕ್ಗೆ ಫಿಲ್ಮ್ ಸ್ಟೋರ್ ಬಗ್ಗೆ ವಿಚಾರಿಸಿದ್ದಂತೆ ಎಲ್ಲದ ಏನದ ಅಂತ ಅಷ್ಟಾಗಿ ಮಾ ದಾದಿ ತಗೊಂಡು ಓಡಿ ಹೋಗ್ಬಿಟ್ಟ ಇವಳ ಬಾಕಿ ನಿರ್ತು ಕಾಪಾಕಿದ್ರು ಒಳ್ಳೇದ ನಾ ತಕ್ಕ ನೋಂದಿಸ್ತೀನಿ ಸಿಕ್ಕಾಗತ್ತೆ ಮತ್ತ ಸಿಕ್ಕರು ತಗೊಂಡೋಗಿ ಮರಣಿಸಿರೋದರ ಬಗ್ಗೆ ಸಂಶಯ ಆಗ

0: ಇದೆಯಾ? ಭ್ರೂಣ ಹ್ಯಾಂಗ್ ತಿಳಿಸ್ಲು ಹೋಗ್ಲಿ ಭ್ರೂಣ, ಆಗಿದ್ದಾಗಂತೂ ಅಪ್ಪನ ಇದ್ದವ್ರು ತಮ್ಮ ಆಗ್ಯಾನ, ತಮ್ಮ ದೊಡ್ಡವನಾಗ್ಯಾನ. ಸರಿಯಾದ ರಾಳಿಯಲ್ಲಿ ಬಂದು ನಾಳೆ 9ನೇ ದಿವಸ ಬ್ರಾಹ್ಮಣರು ಬರೋದಕ್ಕ ಶುರು ಆಗ್ತದ. ಆದರೆ ಚೌಕಾಸಿ ಮಾಡ್ತಾ ಇದ್ರು, ಬಂಚಿದಲ್ಲ ಹಣ ಪತ್ನಿ ಒಳ್ಳೆ ಕಿಮ್ಮತ್ತಿನ ಜೀವನ ಮಣ್ಣಿನ ಗರದ ಮೇಲೆ ಹೋಗಿ ಮರ್ಗಿಯಲ್ಲಿ ಕರಿಕ ಯಾರ ಹಣ್ಣಿನಲ್ಲಿ ಏನ್ ಬದಲ ಅಷ್ಟೇ ಸುಂದರ. ನಮ್ಮದು ಏನ ತಪ್ಪಿರ್ಬೇಕು, ಕೊನೆ ನಾವು ಕೂಡ ಹ್ಯಾಂಗ್ ಮಾಡ್ತೀವೋ ಹಾಂಗ ಅಂತ. ನೋಡಿ ಇವರೆಲ್ಲ ಆಯಾಸ ಆಗಿರ್ಬೇಕು, ಹೋಗಿ ಮಲ್ ಅಭಯ ಗಟ್ಟಿಯಾದ ಗಟ್ಟಿಯಾದ ಹೋಗ್ ಬಂದೆ ಮನೆಗೆ ಕೂದಲಿಲ್ಲ. ಹೌದಾ ನಡಿ ಅಂದ್ರೆ ಇಲ್ಲ ಅಂದ ಹಾಸ್ತ ಬರ್ತದ ಬರ್ತದ ಅಲ್ಲಿ ಒಳಗೆ ನಾ ಮುಂಬೈ ಬಂದೆ ಅಂದ್ರೆ ಆಗ್ತದ ಬಿಟ್ಟಿ ಹಾಗ ಹಾಗಾಗಿ ಈ ಸತ್ಯ ಬರೋದು ಬೇಡ ಮುಂಬೈ.
1: ಯಾಕೆ
0: ಈಗ ಬರೆದಾಗ ಅಮ್ಮನ್ ಜೋಡಿ ಯಾರು
1: ಬೇಡ ಸಿಕ್ಕೀಗ
0: ಅದು
1: ಅಲ್ಲೇ ತಗೊಂಡ ಕಟ್ಕೊಂಡಿದ್ದೀನಿ ಕೇಳಿ ಮಾಡ್ತಿದ್ರೆ
2: ನೀವ
1: ಹೇಳಿದಕ್ಕ ಅಲ್ಲಿ
2: ನೋಡಿದ್ರಿ
0: ಕರ್ಕೊಂಡು ಹೋಗ್ತೀನಿ ಈಗ ಹೋಗ್ಬೇಕು. ಕರ್ಕೊಳ್ಳೋದು ಸಾಧ್ಯ ಇಲ್ಲ ಅದು ಯಾಸ್ ಪ್ರಶ್ನ ಹೇಳ ಹೌದಾ ಕರ್ಕೊಂಡು ಬರ್ಬೇಡಿ ಅಂತ
2: ಯಾವಾಗ ಸಾಸ್ತಿ ಯಾವಾಗ ಚಿಕ್ಕವನಿದ್ದಾರ ಬಿಡ ಅಂತ.

0: ಅಬ್ಬ ಯಾ ಬಾಯಿ ಬಂದ್ರೆ ಮಾತಾಡೋದು ಅರಗಂಟು ಕೆಟ್ಟ ಅನಿಸ್ತು ಒಂದಿಷ್ಟು ಹಿಂದೆ ಕರ್ಕೊಂಡು
1: ನಾಳೆ ಒಂದು ಮಾತ್ರ ಮಾಡಿ ಸಣ್ಣ ಭಾವಿಸಿದ ಡಾಕ್ಟರ್ ಮನೆ ಕರ್ಕೊಂಡು ಸೆಫ್ಟಿಕ್ ಆಗಿ ಅನಿಸ್ತದ ಮನೆ ಆಗಿ ಖಾ ವಾತಾವರಣ ಯಾರಿಗೂ ಒಂದ್ ಕಡೆ ರಕ್ಷ ಹಾಕಲಿಕ್ಕೆ ಆಗಿಲ್ಲ ಯಾರಿಗೂ ಇಲ್ಲ ನಾನು ಹೋದೆ ಅವರಿಗೆ ಹಣ ಕೊಟ್ಟಿಲ್ಲ ಆದ್ರೆ ಅದನ್ನ ನೋಡಿ ಅತಿಥಿ ಹಳ್ಳಿಕ ಶುರು ಮಾಡಿದ್ರು ನಾವು ಅವನಿಗೆ ಏನು ಅಲ್ಲಿ ಕೊಂಡೋಗ್ತಾರ
0: ನೀನಾಗಿ ಯಾಕೆ ಇಷ್ಟು ರಕ್ಷ ಹಾಕ್ತೀಯ ಬಗ್ಗೆ
1: ಹಿಂಗ ಅಂದ್ರೆ ನಡೆಯಲಿಲ್ಲ ನೋಡಿ ಮುಂಚೆ ಕಾಣಿಸ್ತಾ ಇದ್ದಾಗ ನನ್ಗೆ ಏನ್ ಅನ್ಸ್ತು ಗೊತ್ತದೇನು ನನ್ನ ಜೀವ ಅಭಿರಕಾಯಿ ಜೀವ ಹೈರಾಣ ಆಗಿತ್ತು ಇಷ್ಟು ದಿವಸ ಒಬ್ಬನೇ ಇರ್ತಾರ ಉಡುತ್ತಾನೋ ತಿಂತಾನೋ ಯಾವ ಇಲ್ಲ ಗೆಡ್ಡೆ ಚೋಳಿ ಕುಂತು ಬಿಯರ್ ಕುಡಿತಾನೋ ನನ್ ಜೀವ ನನ್ನ ಸಾಧ್ಯವಾಗಿರ್ಲಿಲ್ಲ ಮುಂಚೆ ಪ್ರಕರಣದಾಗ ಸ್ವಲ್ಪ ತ್ರಾಸ ಆಗ್ತಾರೆ ಆದ್ರೆ
0: ಅಂದ್ರೆ ಏನು ಒಂದ್ ಸಾವಿರ ರೂಪಾಯಿ ಖರ್ಚು ಇದ್ರೆ ಬರುತ್ತೆ ನನಗ ಪೊಲೀಸ್
1: ಸಾಧ್ಯ
0: ನಾವು ಬಾಳ ಬೆಳೆಯೋರಿದ್ದೀವಿ ದಿವಸ ಅವರ ಮುಖ್ಯ ಬಂದು ಮಾಡಿಲ್ಲ

ಅರೇ ನೀವು ಯಾರೇ ಆಗಿದ್ದ ಬಸ್ ಬರ್ತದೆ ಇಷ್ಟ ಕೊಡ್ಕೊಡೋ ಕೂಲಿ ಆಯ್ತಾ

Kapat.

0: ಲಗೂನ್ ಮುಗಿಸ್ರಿ ಬೇಗ, ಬಸ್ ಬರ್ತದ. ನಾನು ಮುಂದೆ ಹೋಗಿ ಬಸ್ ನಿಂದಿಸುತ್ತೇನೆ. ಲಗೂನ ಬರ್ರಿ.
1: ಮಾತು ಕೂಡ ನಿಂತದ.

0: ಚಂದು ನಾಲ್ಕು ಮಾರು ವರ್ಷ ಕರ್ಕೊಂಡು ಹೋಗ್ತಾರೆ. ಅಥವಾ ಮಾಡ್ಬೇಡ,
1: ನೀವು ಕಾಳಜಿ ಮಾಡ್ಬೇಡ.
0: ಚದಂತ ಕಲಿಬೇಕು ಏನ್ ಕೊಡ್ತೀವಿ
1: ಮಲ್ಕೊಂಡ
0: ಎಲ್ಲಿ
1: ಹೋಗಿ ಬಿಡ್ರಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲಿದ್ದೀರಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಎಸ್ ಜಾನಕಿ ಅವರು ಹಾಡಿರುವಂತಹ ಶೃಂಗೇರಿ ಶಾರದೆ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ಆರ್ ಎನ್ ಜೈಗೋಪಾಲ್ ಅವರ ಒಂದು ರಚನೆಯ ಈ ಒಂದು ಗೀತೆ, ಇದು ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶೃಂಗೇರಿ ಶಾರದೆ ಎನ್ನುವಂತಹ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸತ್ತ ಸ್ವರ ಎನ್ನುವಂಥ ಒಂದು ಸುಂದರವಾದಂಥ ಭಕ್ತಿ ಗೀತೆಯನ್ನ ವಾಣಿ ಜೈರಾಮ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಬರೆದಿರುವಂತಹ ಅವರದೇ ಆದಂತಹ ಒಂದು ಸಂಗೀತ ನಿರ್ದೇಶನದ ಶೃಂಗೇರಿಯ ಶಾರದೆಯ ಮೇಲಿನ ಈ ಒಂದು ಮಧುರವಾದಂತಹ ಭಕ್ತಿ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇದೀಗ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಶೃಂಗೇರಿ ಶಾರದೆಯ ಮೇಲಿನ ಒಂದು ಅದ್ಭುತವಾದಂತಹ ಗೀತೆಯನ್ನ ಬಿ ಆರ್ ಛಾಯಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ರವೀಂದ್ರ ಕೆ ಬರೆದಿರುವಂತಹ ಒಂದು ಗೀತೆ, ಹಾಗೆ ಎಂ ಎಸ್ ಮಾರುತಿ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅಮ್ಮ ನಿನ್ನ ಹಣೆಯ ಎನ್ನುವಂಥ ಒಂದು ಸುಂದರವಾದಂಥ ಶೃಂಗೇರಿ ಶಾರದೆಯ ಮೇಲಿನ ಈ ಒಂದು ಗೀತೆಯನ್ನು ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಏನಕ್ಕ ಮಾರ್ಕೆಟ್ಗೆ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ